ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಆಷಾಢ ಮಾಸದ 10ನೇ ದಿನ ಅಂದರೆ 2026ನೇ ಇಸ್ವಿಯ ಜುಲೈ ತಿಂಗಳ 1ನೇ ತಾರೀಕು ಬುಧವಾರ. ಈಗ ಸಮಯ 5:58:40. ನಮ್ಮ ನಿಲಯದ ಬೆಳಗಿನ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಡಿ ಕಾವ್ಯ ಮಾಡುವ ನಮಸ್ಕಾರ ಹಾಗೂ ಇಂದಿನ ಪ್ರಸಾರ ಕಾರ್ಯಕ್ಕೆ ಸ್ವಾಗತ. ಶುಭ ನುಡಿ. ಎಲ್ಲಿ ಏನು ಹೇಳಬೇಕೋ, ಎಷ್ಟು ಹೇಳಬೇಕೋ ಅಷ್ಟನ್ನೇ ಹೇಳಬೇಕು. ಮಾತು ನಮ್ಮ ಕೈಯೊಳಗೆ ಇರಬೇಕೇ ಹೊರತು ನಾವು ಮಾತಿನ ಕೈಯೊಳಗೆ ಇರಬಾರದು ಎಂದಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಯವರು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ ದುರ್ಗೋದಯ ಪ್ರಸಾರದಲ್ಲಿ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಬಿಂಡಿಕನವಿಲೆ ಭಗವಾನ್ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆಯನ್ನ ಕೇಳುವಿರಿ. 6:50 ಆರೋಗ್ಯ ಬಿಂದು, ಬಾಯಿ ಹುಣ್ಣಿಗೆ ಆಯುರ್ವೇದ ಚಿಕಿತ್ಸೆ ಮಾಹಿತಿ ನೀಡುತ್ತಾರೆ ಡಾ ಪ್ರದೀಪ್ ಕುಮಾರ್. 7:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ನಮ್ಮ ನಿಲಯದಿಂದ 7:30 ಸೇವಾ ಮಾಹಿತಿ, 7:45 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹಿರಿಯ ತಾಂತ್ರಿಕ ತಜ್ಞರಾಗಿ ಸೇವೆ ಸಲ್ಲಿಸಿ 2026 ಜೂನ್ ತಿಂಗಳ 30 ಮಂಗಳವಾರ ನಿವೃತ್ತರಾದ ಎನ್ಪಿ ಶಿವಮೂರ್ತಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ, ಪ್ರಸ್ತುತಿ ರಮಾನಂದ ಬನಾರಿ. 9:10 ಕಾಮನಬಿಲ್ಲು, 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಜೀವರಕ್ಷಕ ವೈದ್ಯರು ಹಾಗೂ ವೈದ್ಯಲೋಕದ ಮಹತ್ವ. 11:00 ಜನಪದ ಗೀತೆಗಳು, 11:30 ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ. ಮದಕರಿ ಪ್ರಸಾರದಲ್ಲಿ ಇಂದು ಮಧ್ಯಾಹ್ನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಜನರಕ್ಷಕರಿಗೊಂದು ನಮನ, ಈ ಕುರಿತು ಮಾತನಾಡುತ್ತಾರೆ ಜಯಶ್ರೀ ಎಸ್ ಹೊಳ್ಳ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕಣ್ಣಿನ ಶುಷ್ಕತೆಗೆ ಚಿಕಿತ್ಸೆ ಕುರಿತು ಡಾ

0: ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಮಾತುಕತೆ ಹಾಗೂ ಹಿರಿಯರಲ್ಲಿ ಮೂಳೆ ಸವೆತ ಕುರಿತು ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಯೋಜನೆ ಕುರಿತು ಮಾಹಿತಿ. ನಮ್ಮನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು, 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ್ ಕಾರ್ಯಕ್ರಮ, 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಕಣಿವೆ ಜೋಗಿಹಳ್ಳಿಯ ಚಂದ್ರಪ್ಪ ಕೆ ಹಾಗೂ ಸಂಗಡಿಗರಿಂದ ತತ್ವಪಥ, 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತಿ, ನಮ್ಮನಿಲಯದಿಂದ 6:35 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ಸಂದರ್ಶನ, 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಜನರಂಜಿನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 8:45 ವಚನಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 9:15 ಪ್ರಚಲಿತ ವಿದ್ಯಮಾನ, ನಂತರ 9:30 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೇಘಾ ಗುಗಡ್ ಅವರೊಂದಿಗೆ ಸಂದರ್ಶನ, 10 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಬೈ ಶಗುನ್ ಚೋಪ್ರಾ. ವಿಕ್ಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್, ವಿಕ್ಸಿತ್ ಭಾರತ್ ಜಿ ರಾಮ್ಜಿ ಆಕ್ಟ್ 2025 ವಿಲ್ ಕಮ್ ಇನ್ ಟು ಫೋರ್ಸ್ ಅಕ್ರಾಸ್ ರೂರಲ್ ಇಂಡಿಯಾ ವಿತ್ ಇಫೆಕ್ಟ್ ಫ್ರಮ್ ಟುಡೇ. ದ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಸೆಡ್ ದಟ್ ದಿ ಆಕ್ಟ್ ವಿಚ್ ಗ್ಯಾರಂಟೀಸ್ 125 ಡೇಸ್ ಆಫ್ ವೇಜ್ ಎಂಪ್ಲಾಯ್ಮೆಂಟ್ ಇನ್ ಎವ್ರಿ ಫೈನಾನ್ಷಿಯಲ್ ಇಯರ್ ವಿಲ್ ಎಂಪವರ್ ರೂರಲ್ ಇಂಡಿಯಾ. Our correspondent reports that a provision of 95,692 crore rupees has been made in the current financial year for operationalization of the new framework across the country. On the implementation, Union Minister of Rural Development Shivraj Singh Chauhan said no eligible rural worker should remain without work even for a single day. Mr. Chauhan said the government, in close coordination with the states and union territories, has completed all administrative, financial and technical preparations to ensure a seamless transition to the new framework. The minister said adequate financial resources have been made available, implementation systems are fully in place and ongoing works will continue without interruption. He added the enhanced guarantee of 125 days of wage employment will strengthen rural livelihoods, create durable community assets and accelerate the vision of Viksit Bharat. Prime Minister Narendra Modi had a telephone conversation with the Iranian President Dr. Masoud Pezeshkian yesterday. During the talks, President Pezeshkian briefed Mr. Modi on the recent developments in West Asia and the way forward. The Prime Minister welcomed the understanding reached and reiterated India's consistent position that all issues must be resolved through dialogue and diplomacy. Mr. Modi reiterated the need for continued efforts to ensure lasting peace and stability in the region and for safeguarding freedom of navigation and commerce. Japanese Prime Minister Sanae Takaichi is arriving in New Delhi this evening on a 3-day visit to India. This marks her first official visit to India. She will attend the 16th India-Japan Annual Summit tomorrow with Prime Minister Narendra Modi. The summit will provide an opportunity for both sides to review and strengthen the full spectrum of bilateral cooperation as well as exchange views on regional and global issues of mutual interest. Our correspondent reports that India and Japan share a long-standing friendship rooted in centuries of cultural and civilizational exchange, spiritual affinity, and shared values of freedom, democracy, and respect for the rule of law.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಜ್ಗಳು. ಸಮಯ 6:10:15. ಶುಭ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ.

ಕೇಳುಗರೇ, ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದಲ್ಲಿ ಶಿವನ ವಾಹನವಾದ ನಂದಿಯು ಭಕ್ತಿ, ಶಕ್ತಿ ಮತ್ತು ನಿಷ್ಠೆಯ ಸಂಕೇತವಾಗಿದೆ. ಈ ನಂದಿಯ ಕುರಿತಾಗಿ ಒಂದಷ್ಟು ಕಿರು ಮಾಹಿತಿಯನ್ನ ತಿಳಿಸ್ತೇನೆ ಸ್ನೇಹಿತರೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ದಯಮಾಡು ರಂಗ, ದಯಮಾಡು ಕೃಷ್ಣ, ದಯಮಾಡು ನಿನ್ನ ದಾಸನು ನಾನೆಂದು, ದಯಮಾಡು ರಂಗ, ದಯಮಾಡು ಕೃಷ್ಣ. ಪುರಂದರದಾಸರ ಕೃತಿಗೆ ಧ್ವನಿಯಾಗಿದ್ದಾರೆ ಉಪೇಂದ್ರ ಭಟ್.

ಶಿವನ ದ್ವಾರಪಾಲಕನಾಗಿರುವ ನಂದಿಯು ಶಿವನ ಸನ್ನಿಧಿಯಲ್ಲಿ ಜೀವಾತ್ಮ ಹಾಗೂ ಪರಮಾತ್ಮನ ನಡುವಿನ ಸಂಬಂಧವನ್ನು

ಪ್ರತಿನಿಧಿಸುತ್ತಾನೆ. ಹಿಂದೂ ಧರ್ಮದಲ್ಲಿ, ಅದರಲ್ಲೂ ಶೈವ ಪರಂಪರೆಯಲ್ಲಿ ನಂದಿಗೆ ಅತ್ಯಂತ ಉನ್ನತ ಸ್ಥಾನವಿದೆ. ಕೇವಲ ಶಿವನ ವಾಹನವಾಗಿ ಮಾತ್ರವಲ್ಲದೆ ಶಿವನ ಪರಮ ಭಕ್ತನಾಗಿ ನಂದಿಯನ್ನ ಪೂಜಿಸಲಾಗುತ್ತದೆ. ಧರ್ಮದ ಸಂಕೇತ ಎಂದು ನಂದಿಯನ್ನ ಪರಿಗಣಿಸಲಾಗುತ್ತೆ. ಹಾಗೆ ನಂದಿ ಎಂಬ ಪದದ ಅರ್ಥ ಆನಂದ ಎಂಬುದಾಗಿದೆ. ನಂದಿ, ಈತನು ಧರ್ಮ, ಸತ್ಯ ಮತ್ತು ಧಾತುಸ್ಥಿತಿಯ ಸಂಕೇತ ಎಂದು ನಂಬಲಾಗಿದೆ. ನಾಲ್ಕು ಕಾಲುಗಳ ಮೇಲೆ ನಿಂತಿರುವ ನಂದಿಯನ್ನ ಧರ್ಮದ ನಾಲ್ಕು ಪಾದಗಳು ಎಂದು ಸಂಕೇತಿಸಲಾಗುತ್ತದೆ. ಅಂದರೆ ಸತ್ಯ, ಶೌಚ, ದಯೆ, ದಾನವನ್ನ ಈ ನಾಲ್ಕು ಕಾಲುಗಳು ಪ್ರತಿನಿಧಿಸಿ ನಂದಿಯನ್ನ ಧರ್ಮದ ಸಂಕೇತ ಎಂದು ಕರೆಯಲಾಗುತ್ತದೆ. ಈಗ ಕೇಳಿ ಜೇಡರ ದಾಸಿಮಯ್ಯ ಅವರ ವಚನ. ಹಾಡಿದ್ದಾರೆ ಸದಾಶಿವ ಪಾಟೀಲ್. ಅನುಭಾವವಿಲ್ಲದ ಭಕ್ತಿ ತಲೆಕೆಳಗಾದುದಯ್ಯ, ಅನುಭಾವ ಭಕ್ತಿಗೆ ಆಧಾರ.

ಶಿವನ ವಾಹನ ನಂದಿಯು ಶಿವನ ಪರಮ ಭಕ್ತನಾಗಿದ್ದರ ಬಗ್ಗೆ ಹಾಗೂ ವಾಹನವಾಗಿದ್ದರ ಬಗ್ಗೆ ಒಂದು ಪೌರಾಣಿಕ ಕಥೆ ಇದೆ. ಒಮ್ಮೆ ಶಿಲಾಧರ ಅಥವಾ ಶಿಲಾದು ಎಂಬ ಋಷಿಮುನಿಯು ತನಗೆ ಸಂತಾನವಿಲ್ಲದ್ದರಿಂದ ಶಿವನನ್ನ ಪ್ರಾರ್ಥಿಸಿ ತಪಸ್ಸನ್ನ ಮಾಡುತ್ತಾನೆ. ಈತನ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ಸಂತಾನವನ್ನ ಕರುಣಿಸುತ್ತಾನೆ. ಆಗ ನಂದಿಯ ಜನನವಾಗುತ್ತದೆ. ನಂದಿಯ ಜನನದ ನಂತರ ಸ್ವಲ್ಪ ಕಾಲದಲ್ಲಿಯೇ ಶಿಲಾದುವಿಗೆ ಒಂದು ಸತ್ಯ ತಿಳಿಯುತ್ತದೆ, ತನ್ನ ಮಗ ಅಲ್ಪಾಯು ಎಂಬುದು. ಈ ವಿಷಯ ತಿಳಿದ ಬಳಿಕ ಶಿಲಾದು ಮಂಕಾಗುತ್ತಾನೆ. ತಂದೆಯ ದುಃಖವನ್ನ ಗಮನಿಸಿ ವಿಷಯವನ್ನ ತಂದೆಯಿಂದ ತಿಳಿದ ನಂದಿಯು ಒಮ್ಮೆ ಪ್ರಸನ್ನ ಚಿತ್ತದಿಂದ ಹೇಳುತ್ತಾನೆ, ಶಿವನ ವರಪ್ರಸಾದ, ನಾನು ಶಿವನನ್ನೇ ಪ್ರಾರ್ಥಿಸಿ ನನ್ನ ಆಯಸ್ಸನ್ನ ವೃತ್ತಿಸಿಕೊಳ್ಳುತ್ತೇನೆ ಎಂದು. ಆಗ ಶಿವನನ್ನ ಕುರಿತು ಕಠೋರ ತಪಸ್ಸನ್ನ ಆಚರಿಸುತ್ತಾನೆ. ಶಿವನು ಪ್ರತ್ಯಕ್ಷನಾಗಿ ನಂದಿಗೆ ವರ ಕೊಡಲು ಮುಂದಾದಾಗ ನಂದಿಗೆ ಮಾತೇ ಬರುವುದಿಲ್ಲ. ಶಿವನ ಆ ರೂಪವನ್ನ ಕಂಡು ಮೋಹಿತಗೊಳ್ಳುತ್ತಾನೆ, ಹಾಗೆ ಭಕ್ತಿಯಿಂದ ಪರವಶನಾಗುತ್ತಾನೆ. ತನ್ನ ಮನಸ್ಸಿನಲ್ಲಿಯೇ ಶಿವನ ಈ ಪ್ರಸನ್ನ ಚಿತ್ತದ ದರ್ಶನವನ್ನ ಪ್ರತಿನಿತ್ಯ ಪಡೆಯುವ ಹಾಗಾದರೆ ನಾನು ಶಿವನ ವಾಹನವಾದರೆ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ. ಶಿವನು ಇದನ್ನ ಗಮನಿಸಿ ನಿನ್ನ ಮನದಿಚ್ಛೆಯಂತೆಯೇ ಆಗಲಿ ಎಂದು ನಂದಿಗೆ ವರವನ್ನ ನೀಡುತ್ತಾನೆ. ಹೀಗೆ ನಂದಿಯು ಶಿವನ ಪರಮ ಭಕ್ತನಾಗಿ ಶಿವನ ವಾಹನವಾಗಿದ್ದರ ಹಿಂದೆ ಇರುವಂತಹ ಒಂದು ಪೌರಾಣಿಕ ಕಥೆ ಇದೆ. ಸಾಕಷ್ಟು ಪೌರಾಣಿಕ ಕಥೆಗಳಲ್ಲಿ ಭಿನ್ನ ಭಿನ್ನವಾದಂತಹ ವಿಷಯವನ್ನ ತಿಳಿಯಬಹುದು. ಆದರೆ ಶಿಲಾದುವಿನ ಮಗನಾಗಿ ನಂದಿ ಜನನದ ನಂತರ ವಾಹನವಾಗಿದ್ದರ ಹಿಂದೆ ಇರುವ ಪೌರಾಣಿಕ ಕಥೆ ಇದಾಗಿದೆ. ನಂದಿಯು ಪ್ರತೀಕ್ಷೆ ಮತ್ತು ತಾಳ್ಮೆಯ ಪ್ರತೀಕ ಎಂದು ಹೇಳಲಾಗುತ್ತದೆ. ಶಿವನ ದೇವಸ್ಥಾನಗಳಲ್ಲಿ ನಂದಿ ಯಾವಾಗಲೂ ಕೂಡ ಶಿವಲಿಂಗದ ಕಡೆಗೆ ಮುಖ ಮಾಡಿ ಕುಳಿತಿರುತ್ತಾನೆ. ಇದು ಜೀವಾತ್ಮವು ಪರಮಾತ್ಮನ ದರ್ಶನಕ್ಕಾಗಿ ಕಾಯುವ ಅವಿರತ ಭಕ್ತಿ ಮತ್ತು ಅಪಾರ ತಾಳ್ಮೆಯನ್ನ ತೋರಿಸುತ್ತೆ. ಹಾಗೆ ಭಕ್ತರ ಇಷ್ಟಾರ್ಥವನ್ನ ಮೊದಲು ನಂದಿಯ ಕಿವಿಯಲ್ಲಿ ತಿಳಿಸಿ ನಂತರ ಪರಮಾತ್ಮ ಶಿವನಲ್ಲಿ ತಿಳಿಸಬೇಕು ಎಂದು ಹೇಳಲಾಗುತ್ತದೆ. ಹಾಗೆಯೇ ನಂದಿ ಶಿವನ ಗಣಗಳ ಮುಖ್ಯಸ್ಥ, ಗಣಾಧಿಪತಿ ಅಂತನೂ ಕೂಡ ಹೇಳಲಾಗುತ್ತೆ. ಈತನ ಅನುಮತಿ ಇಲ್ಲದೆ ಯಾರೂ ಕೂಡ ಶಿವನನ್ನ ತಲುಪಲು ಸಾಧ್ಯವಿಲ್ಲ ಎಂಬ ನಂಬಿಕೆ ಇದೆ. ಹಾಗೆ ನಂದಿ ಸದಾ ಜಾಗರೂಕನಾಗಿದ್ದರೂ ಪ್ರಶಾಂತವಾಗಿ ಧ್ಯಾನಸ್ಥ ಸ್ಥಿತಿಯಲ್ಲಿರುತ್ತಾನೆ. ಇದು ಲೌಕಿಕ ಆಸೆಗಳನ್ನು ಬದಿಗಿಟ್ಟು ಭಗವಂತನಲ್ಲಿ ಲೀನವಾಗಬೇಕು ಎಂಬುದನ್ನು ಸಂಕೇತಿಸುತ್ತೆ. ಹೀಗೆ ಶಿವನ ಮುಂದೆ ಇರುವಂತಹ ನಂದಿಯು ಹಲವಾರು ವಿಧದಲ್ಲಿ ಭಕ್ತರಿಗೆ ಉತ್ತಮ ಆದರ್ಶಗಳನ್ನು, ಮಾರ್ಗವನ್ನು ತೋರಿಸುವಾತ ಆಗಿದ್ದಾನೆ. ಓಕೆ ಸ್ನೇಹಿತರೆ, ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಶಿವನ ವಾಹನ ನಂದಿಯ ಕುರಿತಾಗಿ ಕಿರು ಮಾಹಿತಿಯನ್ನು ತಿಳಿಸಿದ್ದೇನೆ. ಇನ್ನು ನಮನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ನರಸಿಂಹನಾಯಕ್ ಹಾಡಿರುವ ಅಂಬಾತನೆಯ ಹೇರಂಬ. ಕರುಣಾಂಬುದೇ ತವ ಚರಣಾಂಬುಜ ಕೆರಗುವೆ ಅಂಬಾತನೆಯ ಹೇರಂಬಾ.

ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ ಬೇಂಡಿಗ ನವಿಲೆ ಭಗವಾನ್ ಅವರಿಂದ.
1: ಬೆಟ್ಟವನ್ನು ಏರುವ ಮೊದಲು ಅದರ ತುದಿಯನ್ನು ನೋಡಬೇಡ, ಮೊದಲ ಮೆಟ್ಟಿಲನ್ನು ನೋಡು ಎನ್ನುವ ಮಾತಿದೆ. ನಮ್ಮ ಪ್ರಾಚೀನರು ಬುದ್ಧಿಪೂರ್ವಕವಾಗಿ ಆಲೋಚಿಸಿದ್ದರಿಂದಲೇ ಇಂದು ನಮಗೆ ಏನೆಲ್ಲ ಆವಿಷ್ಕಾರಗಳು, ಶೋಧಗಳು ಹಾಗೂ ಚಿಂತನಾ ಕ್ರಮಗಳು ಲಭಿಸಿವೆ. ದೇಶ ಕಾಲ ಮೀರಿ ಚಿಂತನೆಗಳು ನಮ್ಮನ್ನು ಸರ್ವದಾ ಉತ್ಸಾಹ ಹುರುಪನ್ನು ಜಾಗೃತಗೊಳಿಸುತ್ತಾ ಪ್ರೇರೇಪಿಸುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿದ್ದ ಗ್ರೀಕ್ ದಾರ್ಶನಿಕ. ಆ ದಿನಮಾನಗಳಲ್ಲಿ ಪ್ರಕೃತಿ ವಿಜ್ಞಾನವು ತತ್ವಜ್ಞಾನದ ಪ್ರಮುಖ ಅರಿವಾಗಿತ್ತು. ವಿಶ್ವ ಅಥವಾ ಬ್ರಹ್ಮಾಂಡದ ರಚನೆ ಹೇಗಾಯಿತು ಎಂದು ಮಿಲೆಟಸ್ ಅಂದೇ ಆಲೋಚನೆಗಳಿದ. ಆತ ಏಕತಾವಾದಿಯಾಗಿದ್ದ. ವಿಶ್ವ ಎಂಬ ಮಹಾನಿರ್ಮಿತಿಯಾದುದು ಒಂದೇ ಧಾತುವಿನಿಂದ ಎಂದು ಮಿಲೆಟಸ್ ವಾದಿಸಿದ. ಪ್ರಕೃತಿಯೇ ನಮ್ಮ ರೂವಾರಿ, ಯಾವುದೇ ಅಮೂರ್ತ ಸಂಗತಿಗಳನ್ನು ಓಲೈಸುವ ಅಗತ್ಯವಿಲ್ಲ, ಎಲ್ಲವೂ ಕಾರ್ಯಕಾರಣಕ್ಕೆ ಸಲ್ಲುತ್ತವೆ ಎಂದು ಆತ ಹೇಳಿದ. ಮಿಲೆಟಸ್ನ ಈ ಆದಿ ವಿಚಾರವಾದ ಆತನನ್ನು ಜಗತ್ತಿನ ಒಬ್ಬ ಶ್ರೇಷ್ಠ ಧೀಮಂತನನ್ನಾಗಿಸಿತು. ಅವನು ಮಲೇಷಿಯನ್ಸ್ ಶಾಲೆ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದ. ಮುಂದೆ ಪೈಥಾಗರಸ್ನಂತಹ ಗ್ರೀಕ್ ದಾರ್ಶನಿಕರು ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದು ವಿಖ್ಯಾತರಾದರು. ಮಿಲೆಟಸ್ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವುದೆಂದರೆ ನಮ್ಮನ್ನು ನಾವು ಅರ್ಥೈಸಿಕೊಳ್ಳುವುದು ಎಂದ. ನಮ್ಮ ಜ್ಞಾನದ ಮಿತಿಯನ್ನು ತಿಳಿದು ಅದನ್ನು ಅಮಿತವಾಗಿಸುವ ಗುರಿ ಹೊಂದಿರಬೇಕು. ಎಲ್ಲವೂ ತಿಳಿದಿದೆ ಎಂದುಕೊಂಡರೆ ನಾವು ಅಜ್ಞಾನಿಗಳಾಗುತ್ತೇವೆ. ಮಿಲೆಟಸ್ ಇಂದು ನಮಗೆ ಹೆಚ್ಚಿನಂತೆ ಪ್ರಸ್ತುತನಾಗಿದ್ದಾನೆ. ಗಳಿಸಿದ ಚಾತುರ್ಯವು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಮನೋಭಾವದತ್ತ ನಮ್ಮನ್ನು ಒಯ್ಯಬೇಕು. ಕೇವಲ ಸಂಪತ್ತು ವಸ್ತು ಸಂಗ್ರಹಣೆಯಿಂದ ನಿಜ ನಮ್ಮದಿ ಸಾಧ್ಯ. ಕಾಲ ಎಲ್ಲಕ್ಕಿಂತ ಬುದ್ಧಿಶಾಲಿ, ಏಕೆಂದರೆ ಅದು ಎಲ್ಲವನ್ನೂ ಬೆಳಕಿಗೆ ತರುತ್ತದೆ. ಎಲ್ಲರಲ್ಲೂ ದೈವವಿದೆ ಎಂದ ಟೇಲ್ಸ್ ಗುಣಮಟ್ಟದ ಬಾಳೆಂದರೆ ನಾವು ಇನ್ನೊಬ್ಬರಲ್ಲಿ ಏನೇನನ್ನು ಆರೋಪಿಸಿ ಪ್ರತ್ಯಾರೋಪ ಮಾಡುತ್ತೇವೆಯೋ ಅದರ ಹೊರತಾಗಿ ಬಾಳುವುದು ಎಂದ. ಮಕ್ಕಳು ಒಂದು ಹಂತಕ್ಕೆ ಬೆಳೆದ ನಂತರ ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯನ್ನು ಮರೆಯುವ ನಿದರ್ಶನಗಳು ದಿನೇ ದಿನೇ ಹೆಚ್ಚುತ್ತಿವೆ. ಟೇಲ್ಸ್ ಆಫ್ ಮಿಲೆಟಸ್ಗಿದ್ದ ದೂರದೃಷ್ಟಿ ಅಸಾಮಾನ್ಯ. 2600 ವರ್ಷಗಳಿಗೂ ಹಿಂದೆಯೇ ಆತ ಸಾರಿದ್ದೇನು ಗೊತ್ತೇ? ನೀವು ನಿಮ್ಮ ಪೋಷಕರಿಗೆ ನೀಡಿದ ಸಹಾಯ ಸಹಕಾರಗಳು ಅಷ್ಟನ್ನು ಮಾತ್ರ ನೀವು ನಿಮ್ಮ ಮಕ್ಕಳಿಂದ ನೀವು ನಿರೀಕ್ಷಿಸಬಹುದಾದ ಹಕ್ಕು ಟೇಲ್ಸ್ಗೆ

0: ಸಂಯಮದ, ಪ್ರಶ್ನಿಸದೇ ಯಾವುದನ್ನೂ ಒಪ್ಪದ ಮೊಟ್ಟ ಮೊದಲ ಪಾಶ್ಚಿಮಾತ್ಯ ತತ್ವಜ್ಞಾನಿ ಎಂಬ ಹಿರಿಮೆಯಿದೆ. ಸಂದೇಹವಾದ ಎನ್ನುವುದಿದೆ. ಸಂದೇಹವಾದ ಎಂದರೆ ಎಲ್ಲವನ್ನೂ ಸಂಶಯದಿಂದ ನೋಡುವುದಲ್ಲ, ಅದೊಂದು ಮಾನಸಿಕ ಪ್ರತಿರಕ್ಷಣಾ ವ್ಯವಸ್ಥೆ, ಮೆಂಟಲ್ ಇಮ್ಯೂನ್ ಸಿಸ್ಟಮ್. ಪ್ರಶ್ನಿಸುವುದರಿಂದ ಅಜ್ಞಾನ ಕುರುಳು ನಂಬಿಕೆಗೆ ಕಡಿವಾಣವಾಗುತ್ತದೆ. ಅರ್ಧ ಕಲಿತವನ ಅಬ್ಬರ ಹೆಚ್ಚು ಎನ್ನುವ ಗಾದೆ ಇದೆ. ಥೇಲ್ಸ್ನ ದೆಸೆಯಿಂದ ಪ್ರಾಚೀನ ಗ್ರೀಕ್ ತತ್ವಜ್ಞಾನ ಪಾಶ್ಚಿಮಾತ್ಯ ಬೌದ್ಧಿಕ ಪರಂಪರೆಗೆ ಬೇರುಗಳನ್ನು ಒದಗಿಸಿತು. ಥೇಲ್ಸ್ ತೆರೆದ ಶಾಲೆಯಲ್ಲಿ ಆರಂಭಿಕ ವಿಜ್ಞಾನ ರೂಪುಗೊಂಡಿತು. ಅಲ್ಲಿನ ಶಿಕ್ಷಣಾರ್ಥಿಗಳು ಅಂದರೆ ಮಲೇಷಿಯನ್ನರು ತರಗತಿ ಮೀರಿ ನದಿ, ಬಯಲು, ಸಾಗರ, ಬೆಟ್ಟ, ಗುಡ್ಡಗಳನ್ನೇ ಬಯಸಿದರು. ಜ್ಞಾನವು ಕಥೆಗಳು, ಹಾಡುಗಳು, ಅನುಭವಗಳ ಮೂಲಕ ವಿನಿಮಯವಾದವು. ಗಣಿತ ವಿಜ್ಞಾನದಲ್ಲೂ ಥೇಲ್ಸ್ ಪಾಂಡಿತ್ಯ ಹೊಂದಿದ್ದ. ಈಜಿಪ್ಟಿನ ಪಿರಮಿಡ್ಡುಗಳ ಎತ್ತರವನ್ನು ನಿರ್ಧರಿಸಲು ಆತ ಜ್ಯಾಮಿತೀಯ ನಿಯಮಗಳನ್ನು ಬಳಸಿದ. ಸಾಗರದಲ್ಲಿ ಹಡಗುಗಳ ದೂರವನ್ನು ಥೇಲ್ಸ್ ಲೆಕ್ಕ ಹಾಕಿದ. ಹಾಗಾಗಿ ಅವನು ಆಧುನಿಕ ಜ್ಯಾಮಿತಿಗೂ ಅಡಿಪಾಯ ಹಾಕಿದ ಕೀರ್ತಿವಂತ. ಮಾತ್ರವಲ್ಲ, ಖಗೋಳ ವಿಜ್ಞಾನದಲ್ಲೂ ಆಸಕ್ತನಾಗಿದ್ದ. ಆತ ಒಂದು ಸೂರ್ಯಗ್ರಹಣವನ್ನು ನಿಖರವಾಗಿ ಮುನ್ಸೂಚಿಸಿದ್ದ. ಧೀಮಂತರು ಜಗತ್ತಿನಲ್ಲಿ ಎಲ್ಲೇ ಯಾವ ಕಾಲದಲ್ಲೇ ಇರಲಿ ಒಂದೇ ತೆರನಾಗಿ ಚಿಂತಿಸುತ್ತಾರೆ ಎನ್ನಲು ಥೇಲ್ಸ್ ಆಫ್ ಮಿಲಟಸ್ ಇಂದು ನಮಗೆ ಉದಾಹರಣೆಯಾಗುತ್ತಾನೆ.
1: ಇದುವರೆಗೆ ಬಿಂಡಿಗ ನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರವನ್ನ. ಸಮಯ 6:35:10. ಇದೀಗ ದೇಶಭಕ್ತಿ ಗೀತೆ ದೊಡ್ಡರಂಗೇಗೌಡ ಅವರ ರಚನೆ ಸಮೂಹಗಾನದಲ್ಲಿ ಕೇಳೋಣ. ಅನ್ನಪೂರ್ಣೆ ಮಣ್ಣಿಗೆ ಸಾವಿರದ ಕಣ್ಣಿಗೆ, ದುಡಿಯುವಂತ ಕೈಗಳಿಗೆ ಹೊನ್ನ ಪಡೆವ ವರಗಳಿಗೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ವೇಳೆ 6:40:05. ಈಗ ಕೇಳಿ ರೈತರಿಗೆ ಸಲಹೆ.
1: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತ. ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತ ಬಾಂಧವರೇ, ಇವತ್ತು ನಾನು ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬೇರು ಹುಳು ಅದರ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬೇರು ಹುಳು ಅಡಿಕೆಯಲ್ಲಿ ಬರ್ತಕ್ಕಂಥ ಒಂದು ದೀರ್ಘಕಾಲಿಕ ಕೀಟವಾಗಿದ್ದು ಇದು ತೇವಾಂಶವಿರುವ ಮಣ್ಣಿನ ಪದರದಲ್ಲಿ ಹೆಚ್ಚಾಗಿ ಬರುತ್ತೆ. ಮತ್ತು ಇದು ಗೋಡು ಮಣ್ಣಿನಿಂದ ಕೂಡಿದ ಹಳ್ಳದ ಪಕ್ಕ ಮತ್ತು ಗದ್ದೆ ಜಮೀನಲ್ಲಿ ಮಾಡಿದಂಥ ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ಬೇರು ಹುಳು ಏನು ಮಾಡುತ್ತೆ ಅಂತಂದರೆ, ಅಡಿಕೆ ಬೇರುಗಳನ್ನ ಕತ್ತರಿಸಿ ತಿನ್ನೋದ್ರಿಂದ ಗಿಡಗಳು ರೋಗಗ್ರಸ್ತವಾಗಿರೋ ಥರ ಕಾಣಿಸುತ್ತೆ. ಮತ್ತು ಬಾಧೆಗೀಡಾದ ಮರಗಳಲ್ಲಿ ಎಳೆಗಳೆಲ್ಲ ಹಳದಿಯಾಗಿ ಗರಿ ಮತ್ತು ಗೆಣ್ಣುಗಳು ಗಿಡ್ಡ ಆಗ್ತಾ ಹೋಗುತ್ತೆ. ನಂತರ ದಿನದಲ್ಲಿ ಕಾಂಡ ತುದಿಯಾಗಿ ಮಂಚುತ್ತೆ. ಮತ್ತೆ ಇದರಿಂದ ಇಳುವರಿ ಕಡಿಮೆ ಆಗ್ತಾನು ಹೋಗ್ತಾ ಹೋಗುತ್ತೆ ನಂತರ ದಿನಗಳಲ್ಲಿ. ಈ ಬೇರು ಹುಳುವಿನ ಜೀವನ ಚಕ್ರ ಹೇಗೆ ಅಂತ ಅಂದ್ರೆ, ಇದು ಬೇರು ಹುಳುಗಳನ್ನು ದುಂಬಿ ಮೇ ಮತ್ತು ಜೂನ್ ತಿಂಗಳಲ್ಲಿ 5-10 cm ಆಳದವರೆಗೆ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ. ಒಂದು ಹೆಣ್ಣು ದುಂಬಿ ಸರಾಸರಿಯಾಗಿ 20 ಇಡುತ್ತೆ. ಆ ಮೊಟ್ಟೆಗಳು 4-5 mm ಗಾತ್ರ ಹೊಂದಿರುತ್ತೆ. ಈ ಮೊಟ್ಟೆಗಳು 12-15 ಹೊಡೆದು ಸಣ್ಣ ಮರಿ ಹುಳುಗಳಾಗಿ ಹೊರಬರುತ್ತೆ. ಈ ಮರಿ ಹುಳುಗಳು ಕಂದು ಬಣ್ಣದ ತಲೆ ಮತ್ತೆ ಬಿಳಿ ಬಣ್ಣದ ದೇಹನ ಹೊಂದಿರುತ್ತೆ. ಈ ಮೊದಲನೇ ಹಂತದ ಬೇರು ಹುಳುಗಳು ಸಾವಯವ ಗೊಬ್ಬರನ್ನ ತಿಂದು ಬದುಕುತ್ತೆ. ಎರಡನೇ ಹಂತದ ಮರಿ ಹುಳುಗಳು ಅಡಿಕೆ ಬೇರುಗಳನ್ನ ತಿನ್ನೋಕೆ ಶುರು ಮಾಡುತ್ತೆ. ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಸಸ್ಯಗಳಿಗೆ ಆಹಾರ ಏನು ಒದಗಿಸುತ್ತೋ ಅಡಿಕೆ ಮರಗಳಿಗೆ ಅಂಥ ಬೇರುಗಳನ್ನ ತಿನ್ನುತ್ತೆ. ನಂತರದ ದೊಡ್ಡ ದೊಡ್ಡ ಬೇರುಗಳನ್ನು ಸಹ ಇದು ತಿನ್ನೋಕೆ ಶುರು ಮಾಡುತ್ತೆ. ಈ ಬೇರು ಹುಳುಗಳು ಯಾವುದೇ ನಿರ್ದಿಷ್ಟ ಬೇರುಗಳಿಗೆ ಸೀಮಿತವಾಗಿರಲ್ಲ, ಅಂದರೆ ಯಾವುದಾದ್ರೂ ಬೇರುಗಳನ್ನ ಅದು ತಿಂತಾ ಹೋಗ್ತಾ ಹೋಗುತ್ತೆ. ಆಮೇಲೆ ಈ ಬೇರು ಹುಳುಗಳ ತೀವ್ರತೆ ಹೆಚ್ಚಾದಂತೆ ತೋಟಗಳಲ್ಲಿ ಬುಡಭಾಗದಲ್ಲಿ ತಿನ್ನೋದ್ರಿಂದ ಬಿರುಗಾಳಿ ಬಂದರೆ ಆ ಮರಗಳು ಸುಲಭವಾಗಿ ಬಿದ್ದು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೀಟದ ಕೋಶಾವಸ್ಥೆಯು 20-30 ತೆಗೆದುಕೊಳ್ಳುತ್ತೆ. ಇದು 60-70 cm ಆಳದಲ್ಲಿ ಮಣ್ಣಿನ ಗೂಡಿನೊಳಗಡೆ ಈ ಕೋಶಗಳು ಇಡೋದ್ರಿಂದ ಮಣ್ಣಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬಿತ್ತು ಅಂದ ತಕ್ಷಣವೇ ಇದಕ್ಕೆ ಈಸಿ ಆಗಿಬಿಟ್ಟು ಮಣ್ಣಿಂದ ಈ ಕೋಶ ದುಂಬಿಗಳು ಹೊಡೆದ್ಬಿಟ್ಟು ಹೊರಗಡೆ ಬರುತ್ತೆ. ಅಂದರೆ ಈಗ ಮೊದಲನೇ ಮಳೆ ಬರ್ತಿದ್ದಂಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ದುಂಬಿಗಳು ಮಣ್ಣಿನ ಗೂಡುಗಳಿಂದ ಗುಂಪು ಗುಂಪಾಗಿ ಹೊರಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲವು ಹುಳುಗಳಿಗೆ ಒಂಥರ ಫೇವರಬಲ್ ಕಂಡೀಷನ್ ಅಂತೆ, ಅಂದರೆ ಉತ್ತೇಜನ ಆಗುತ್ತೆ ಇದು ಹುಳುಗಳು ಹೊರಗೆ ಬರಲಿ ಇದಕ್ಕೆ. ಈ ಬೇರು ಹುಳುಗಳಲ್ಲಿ 3 ಸ್ಪೀಶೀಸ್ ಇದೆ. ಒಂದು ಲ್ಯೂಕೋಪೊಲಿಸ್ ಕೋನಿಯೋಫೋರಾ ಅಂತ, ಮತ್ತೆ ಲ್ಯೂಕೋಫಿಲಿಸ್ ಬರ್ಮೇಸ್ಟ್ರಿ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಲೆಪಿಡೋಫೋರಾ ಅಂತ. ಇದರ ಜೀವನ ಚಕ್ರಗಳು ಇದು ಸ್ಪೀಶೀಸ್ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಹೇಗೆ ಹತೋಟಿ

0: ಬೇಕು ಅಂತಂದ್ರೆ ಮುಂಗಾರಿನಲ್ಲಿ ಒಂದೆರಡು ಹದ ಮಳೆ ಆದ ತಕ್ಷಣ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬರ್ತಕ್ಕಂಥ ದುಂಬಿಗಳನ್ನೆಲ್ಲ ಹಿಡಿದ್ಬಿಟ್ಟು ನಾಶಪಡಿಸ್ಬೇಕು. ಇದರಿಂದ ಸಂತತಿ ಆದಷ್ಟು ಕಡಿಮೆ ಆಗುತ್ತೆ. ಮತ್ತೆ ಮೆಟಾರೈಸಿಯಂ ಅನಿಸೋಪ್ಲಿಯೆ ಮತ್ತೆ ಅಥವಾ ಹೆಟೆರೋರಾಬ್ಡಿಟಿಸ್ ಜಂತು ಹುಳುಗಳನ್ನ 20 ಗ್ರಾಂ ಪುಡಿನ 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡದ ಬುಡಭಾಗಕ್ಕೆ ಹಾಕೋದ್ರಿಂದನೂ ಸಹ ನಾವು ಈ ಬೇರು ಹುಳುಗಳನ್ನ ಕಡಿಮೆ ಮಾಡಬಹುದು. ಮರಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಹಾಕೋದ್ರಿಂದನೂ ಸಹ ನಾವು ಬೇರುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇದಲ್ಲದೆ ತೋಟಗಳಿಗೆ ಸ್ವಲ್ಪ ಕಲ್ಗೊಚ್ಚು ಮಣ್ಣು ಲಭ್ಯ ಇರೋ ಕಡೆ ನಮಗೇನಾದರೂ ಕಲ್ಗೊಚ್ಚು ಮಣ್ಣು ಲಭ್ಯ ಇದೆ ಅಂತಂದರೆ ತೋಟಗಳಿಗೆ ಕಲ್ಗೊಚ್ಚು ಮಣ್ಣು ಹಾಕೋದ್ರಿಂದನೂ ಸಹ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ಬೇರು ಹುಳುಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡೋಕ್ಕೆ ಒಂದೇ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಕಷ್ಟ ಆಗುತ್ತೆ. ಸಮಗ್ರ ಹತೋಟಿ ಕ್ರಮಗಳನ್ನ 1-2 ವರ್ಷ ಕಂಟಿನ್ಯೂಸ್ ಆಗಿ ನಾವು ಅನುಸರಿಸೋದ್ರಿಂದ ಈ ಬೇರು ಹುಳುಗಳನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೋದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ಸಂದರ್ಶನದ ಮೊದಲನೇ ಭಾಗ ಪ್ರಸಾರವಾಗಲಿದೆ. ಬಳಿಕ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ಜನಪದ ಗೀತೆ ಹಾಗೂ ರೈತರಿಗೆ ಸಲಹೆ ಕೇಳುವಿರಿ. ಕೇಳಿ ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ ಏಕ ಕೇಳಿ ಭಾವಗೀತೆಯನ್ನ ಕುವೆಂಪು ಅವರ ರಚನೆಗೆ ಧ್ವನಿಯಾಗಿದ್ದಾರೆ ಎಲ್ ಎನ್ ಶಾಸ್ತ್ರಿ.

0: ಕುವೆಂಪು ಅವರ ಭಾವಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಇದೀಗ ಆರೋಗ್ಯ ಬಿಂದು. ಬಾಯಿ ಹುಣ್ಣಿಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರದೀಪ್ ಕುಮಾರ್.
1: ಬಾಯಿ ಹುಣ್ಣಿಗೆ ಕಾರಣಗಳು ಹಲವಾರು. ಆಯುರ್ವೇದ ಗ್ರಂಥಗಳಾದ ಸುಶ್ರುತ ಸಂಹಿತೆ, ಅಷ್ಟಾಂಗ ಹೃದಯ ಗ್ರಂಥಗಳಲ್ಲಿ ಇದನ್ನು ಮುಖಪಾಕ ಎಂದು ಉಲ್ಲೇಖಿಸಲಾಗಿದೆ. ಹಾಗೆ ಇದನ್ನು ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಸ್ಟೊಮಾಟೈಟಿಸ್ ಅಥವಾ ಆಪ್ತಸ್ ಅಲ್ಸರ್ ಎಂದು ಕರಿತೀವಿ. ಈ ಬಾಯಿ ಹುಣ್ಣು ಏನಿದೆ, ಇದು ಬಾಯಿಗೆ ಮಾತ್ರ ಸಂಬಂಧಪಟ್ಟ ತೊಂದರೆ ಎನ್ನುವುದು ಹಲವರ ಭಾವನೆ. ಅದಕ್ಕೋಸ್ಕರ ತಾತ್ಕಾಲಿಕ ಉಪಚಾರ ಮಾಡಿಕೊಳ್ಳುತ್ತಾ ಕೆಲವೊಮ್ಮೆ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಮುಂದೆ ಹಲವು ತೊಂದರೆಗಳಿಗೆ ಉಂಟಾಗುವುದು ಕಾಣಬಹುದು. ಈ ಬಾಯಿ ಹುಣ್ಣು ಸಾಮಾನ್ಯವಾಗಿ ಬಾಯಿಯ ಒಳಭಾಗ, ನಾಲಿಗೆಯಲ್ಲಿ, ಹಲ್ಲಿನ ಒಸಡಿನಲ್ಲಿ ಕೆಂಪು ಗುಳ್ಳೆಗಳಾಗಿ ಕಾಣಿಸಿಕೊಳ್ಳುತ್ತೆ. ಮುಂದೆ ಅದು ಬಿಳಿ ಹುಣ್ಣಾಗಿ ನೋವಿನಿಂದ ಕೂಡಿರುತ್ತೆ ಮತ್ತು ಸಂಪೂರ್ಣವಾಗಿ ಗುಣವಾಗಲು ಕೆಲವು ದಿನಗಳಿಂದ ವಾರಗಳೇ ತೆಗೆದುಕೊಳ್ಳಬಹುದು. ನಾನೀಗ ಮೊದಲೇ ಹೇಳಿದಂತೆ ಬಾಯಿ ಹುಣ್ಣು ಉಂಟಾಗಲು ಕಾರಣಗಳು ಹಲವಾರು. ಇದನ್ನು ನಾವು ಎರಡು ವಿಭಾಗವಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಬಾಯಿಗೆ ಮಾತ್ರ ಸೀಮಿತವಾದ ಮತ್ತು ಬಾಹ್ಯ ಕಾರಣಗಳಿಂದ ಉಂಟಾದ ಬಾಯಿ ಹುಣ್ಣು. ಹಾಗೆ ಎರಡನೆಯದ್ದು ಶರೀರದೊಳಗಿನ ಪಾಚಕಾಂಗ ಮತ್ತು ಇತರೆ ಅಂಗಗಳಿಗೆ ಸಂಬಂಧಿಸಿದ ತೊಂದರೆಗಳಿಂದ ಉಂಟಾದ ಬಾಯಿ ಹುಣ್ಣು. ಇದರಲ್ಲಿ ಮೊದಲನೆಯದು ಅಂದರೆ ಈ ಬಾಯಿಗೆ ಮಾತ್ರ ಸೀಮಿತವಾದ ಬಾಯಿ ಹುಣ್ಣಿನಲ್ಲಿ ಕಾರಣಗಳು ಮುಖ್ಯವಾಗಿ ಅತಿ ಬಿಸಿಯಾದ ಆಹಾರ ಸೇವನೆ, ವಿಶೇಷವಾಗಿ ಬಿಸಿ ಬಿಸಿಯಾದ ಚಹಾ ಕಾಫಿಗಳನ್ನು ಆಗಾಗ ಸೇವಿಸುವಂಥದ್ದು, ಕ್ಷಾರಗುಣವುಳ್ಳ ತೀಕ್ಷ್ಣ ಪೇಸ್ಟ್ಗಳ ಬಳಕೆ, ವೀಳ್ಯದೆಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣದ ಬಳಕೆ, ತಂಬಾಕು, ಸಿಗರೇಟ್, ಗುಟ್ಕಾ ಮುಂತಾದ ಚಟಗಳಿಂದ, ಅಲ್ಲದೆ ಆಹಾರವನ್ನು ಸೇವಿಸಿದ ನಂತರ ಬಾಯಿಯನ್ನು ಶುಚಿಗೊಳಿಸದಿರುವುದು, ಇವುಗಳಿಂದ ಬಾಯಿಯ ಮೆತ್ತನೆಯ ಒಳಚರ್ಮ ಅಥವಾ ಮ್ಯೂಕಸಲ್ ಲೇಯರ್ ಅಂತ ಏನು ಕರಿತೀವಿ, ಇದು ತನ್ನ ಶಕ್ತಿಯನ್ನು ಕಳೆದುಕೊಂಡು ಬಾಯಿ ಹುಣ್ಣು ಕಾಣಿಸಿಕೊಳ್ಬಹುದು. ಮತ್ತು ಬಾಹ್ಯ ಕಾರಣಗಳು ಅಂದರೆ ಹಲ್ಲು ಉಜ್ಜುವ ಬ್ರಷ್ನಿಂದ ಉಂಟಾದ ಗಾಯ ಅಥವಾ ಹಲ್ಲಿನ ಕಡಿತದಿಂದ ಉಂಟಾದ ಗಾಯ ಅಥವಾ ಇತರ ಯಾವುದೇ ಕಾರಣಗಳಿಂದ ಬಾಯಿಯ ಒಳಭಾಗದಲ್ಲಿ ಉಂಟಾದ ಗಾಯವು ಬಾಹ್ಯ ಕಾರಣಗಳಿಂದ ಉಂಟಾಗುವ ಬಾಯಿ ಹುಣ್ಣಿಗೆ ಕಾರಣವಾಗುತ್ತೆ. ಇಂತಹ ಬಾಯಿ ಹುಣ್ಣಿಗೆ ಕಾರಣವಾದ ಅಂಶಗಳನ್ನು ವರ್ಜಿಸುವುದರಿಂದ ಮತ್ತು ಬಾಹ್ಯೋಪಚಾರಗಳಿಂದ ಗುಣಪಡಿಸಬಹುದು. ವಿಶೇಷವಾಗಿ ಎಲ್ಲರಿಗೆ ತಿಳಿದಿರುವಂತಹ ಈ ತ್ರಿಫಲ ಚೂರ್ಣ ಏನಿದೆ, ಇದನ್ನು ಕಾಲು ಚಮಚದಷ್ಟು ಒಂದು ಲೋಟ ನೀರಿನಲ್ಲಿ ಕುದಿಸಿ ದಿನದಲ್ಲಿ 3-4 ಸಲ ಬಾಯಿ ತೊಳೆಯುವುದರಿಂದ ಅಥವಾ ಹಸುವಿನ ತುಪ್ಪದೊಂದಿಗೆ ಜ್ಯೇಷ್ಠ ಮಧುವನ್ನು ಸೇರಿಸಿ ಬಾಯಿ ಹುಣ್ಣಿರುವ ಭಾಗಕ್ಕೆ ಲೇಪಿಸುವುದು, ಹಸುವಿನ ತುಪ್ಪದೊಂದಿಗೆ ಜೇನುತುಪ್ಪ ಸೇರಿಸಿ ಬಾಯಿಗೆ ಲೇಪಿಸುವಂಥದ್ದು ಅಥವಾ ಎಳೆ ತೆಂಗಿನ ಮಿಡಿಯನ್ನು

0: ಅಗಿದು ರಸವನ್ನು ಬಾಯಿಯಲ್ಲಿಟ್ಟುಕೊಂಡು ಉಗಿಯುವುದು ಇಂತಹ ಮನೆಮದ್ದುಗಳಲ್ಲದೆ ಇತರೆ ಅನೇಕ ಔಷಧಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತೆ. ಇನ್ನು ಎರಡನೇ ವಿಧದ ಬಾಯಿಹುಣ್ಣಿಗೆ ಬರೋಣ. ಇದು ಪಾಚಕಾಂಗ ಮತ್ತು ಇತರೆ ಅಂಗಗಳ ವಿಕೃತಿಯಿಂದ ಉಂಟಾಗುವ ಬಾಯಿಹುಣ್ಣು. ಮುಖ್ಯವಾಗಿ ದೀರ್ಘಕಾಲೀನ ಅಜೀರ್ಣದಿಂದ ಬಳಲುವಂತವರಲ್ಲಿ, ಪಿತ್ತಕರವಾದ ಆಹಾರವನ್ನು ಅತಿಯಾಗಿ ಸೇವಿಸುವವರಲ್ಲಿ, ಅಂದರೆ ಈ ಖಾರ ಹುಳಿ ಉಪ್ಪು ಇರುವಂತಹ ಆಹಾರವನ್ನು ಅತಿಯಾದ ಬಳಕೆ, ಎಣ್ಣೆಯಲ್ಲಿ ಕರಿದ ತಿಂಡಿ, ಮಸಾಲೆಯುಕ್ತವಾದ ಆಹಾರ ಸೇವನೆ, ಉಪ್ಪಿನಕಾಯಿ, ಇತ್ತೀಚಿನ ಆಹಾರಗಳಾದ ಈ ಚೈನೀಸ್ ಫುಡ್ ಅಥವಾ ಜಂಕ್ ಫುಡ್ ಅಥವಾ ಚಾಟ್ಸ್ ಅಂತ ಏನು ಕರಿತೀವಿ ಇದನ್ನು ಅತಿಯಾಗಿ ಸೇವಿಸುವಂಥದ್ದು, ಯಾವಾಗಲೂ ಅಡುಗೆಯಲ್ಲಿ ಹಸಿ ಮೆಣಸಿನಕಾಯಿಯನ್ನು ಬಳಸುವಂಥದ್ದು, ಅಂಥವರಲ್ಲಿ ಆಗಾಗ ಬಾಯಿಹುಣ್ಣು ತೊಂದರೆಗಳು ಕಾಣಿಸಿಕೊಳ್ಳುತ್ತೆ. ಅಂಥವರು ಆಹಾರದಲ್ಲಿ ಬದಲಾವಣೆ ಮಾಡುವುದರಿಂದ ಕೆಲವು ದಿನಗಳಲ್ಲಿ ಬಾಯಿಹುಣ್ಣು ಗುಣವಾಗುವುದನ್ನು ಕಾಣಬಹುದು ಮತ್ತು ಮುಂದೆ ಬರುವುದನ್ನು ತಡೆಗಟ್ಟಬಹುದು. ಇವುಗಳ ಹೊರತಾಗಿಯೂ ಮಾನಸಿಕ ಖಿನ್ನತೆಯಿಂದ ಬಳಲುವವರಲ್ಲಿ ಬಾಯಿಹುಣ್ಣು ಕಾಣಿಸಿಕೊಳ್ಳುತ್ತೆ. ಈ ಎರಡನೇ ವರ್ಗದ ಬಾಯಿಹುಣ್ಣಿನ ಚಿಕಿತ್ಸೆಯಲ್ಲಿ ಅದಕ್ಕೆ ಕಾರಣವಾದ ಅಂಶಗಳನ್ನು ವರ್ಜಿಸುವುದು, ಮೊದಲೇ ಹೇಳಿರುವಂತಹ ಬಾಯೋಪಚಾರ ಹಾಗೂ ಆಹಾರದಲ್ಲಿ ಉಪ್ಪು ಹುಳಿ ಖಾರವನ್ನು ಕೆಲವು ದಿನಗಳಿಗೆ ಪೂರ್ಣವಾಗಿ ವರ್ಜಿಸುವುದು, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 15-20 ಒಣ ದ್ರಾಕ್ಷಿಯನ್ನು ಅಗಿದು ತಿನ್ನುವುದು, ಕೊತ್ತಂಬರಿ ಬೀಜದ ಕಷಾಯ ಅಥವಾ ಸೊಗದೆ ಬೇರಿನ ಕಷಾಯವನ್ನು ಸೇವಿಸುವುದು. ಇದಲ್ಲದೆ ಈ ದೀರ್ಘಕಾಲದಿಂದ ಬಳಲುವಂತಹ ಬಾಯಿಹುಣ್ಣಿನ ರೋಗಿಗಳಿಗೆ ಸೂಕ್ತ ವೈದ್ಯರ ತಪಾಸಣೆ ಮತ್ತು ಸಲಹೆ ಅತ್ಯಗತ್ಯವಾಗಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಗಾದೆ ಮಾತು ಅಕ್ಷರಶಃ ನಿಜವಾಗಿದೆ. ಬಾಯಿಹುಣ್ಣು ಅಥವಾ ಇತರೆ ಯಾವುದೇ ರೋಗಗಳಿರಬಹುದು, ಇವುಗಳಿಗೆ ಮೂಲ ಕಾರಣ ನಮ್ಮ ಅಪಥ್ಯವಾದ ಆಹಾರ ವಿಹಾರಗಳ ಸೇವನೆ. ಎಲ್ಲಿಯವರೆಗೆ ನಾವು ಆರೋಗ್ಯಕರವಾದ ಆಹಾರ ಸೇವಿಸುತ್ತೇವೆಯೋ ಅಲ್ಲಿಯವರೆಗೆ ನಮಗೆ ಯಾವುದೇ ರೋಗಗಳು ಕೂಡ ಅತಿಯಾಗಿ ಕಾಡದು.
1: ಆರೋಗ್ಯ ಬಿಂದುವಿನಲ್ಲಿ ಬಾಯಿಹುಣ್ಣಿಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. अथ वार्ताः. प्रधानमन्त्री नरेन्द्र मोदी ह्यः ईरानस्य राष्ट्रपतिना डॉक्टर मसूद पेजेश्कियन इत्यनेन सह दूरभाष माध्यमेन सम्भाषणम् अकरोत्. सम्भाषणावधौ राष्ट्रपतिना पेजेश्कियन इत्यनेन पश्चिमेशियायाः घटनाक्रमस्य विषये प्रोदीरितम्. प्रधानमन्त्रिणा उभयोर्देशयोर्मध्ये सञ्जातं सहमतिं स्वागतीकृतम्. सहैव तेन भारतस्य निरन्तर नीतिः पुनः प्रतिपादिता यत् सर्वेषां समह्वानानां समाधानं केवलं संवादेन सुष्ठु नीत्या एव भवितुमर्हति. विकसित भारत रोजगार एवं आजीविका मिशन ग्रामीण VBG रामजी इत्याख्यः अधिनियमः अद्यारभ्य अर्थात् जुलाई मासस्य एकदिनाङ्कात् कृत्स्नेहि ग्रामीण भारते प्रवृत्तो भविष्यति. ग्रामीण विकास मंत्रालयेन प्रतिपादितं यत् अयम् अधिनियमः प्रत्येकं वित्तीय वर्षे 25-100 दिनानां सवेतन वृत्तेः प्रतिभूतिं प्रदाय ग्रामीण भारतस्य सशक्तिकरणं विधास्यति. देशे अस्य नूतन तन्त्रस्य क्रियान्वयनार्थम् अस्य वित्तीय वर्षस्य कृते 92,65,000 crore rupees प्रावधानं विहितम्. उपक्रमस्य अस्य प्रवर्तने केन्द्रीय ग्रामीण विकास मंत्री शिवराज सिंह चौहानः अवोचत् यत् कोऽपि अर्हः ग्रामीण श्रमिकः एकमपि दिनं कार्यं विना न भवेत्. श्री चौहानेन स्पष्टीकृतं यत् सर्वकारेण राज्यैः केन्द्रशासित प्रदेशैः च साकं दृढसमन्वयं विधाय अस्याः नूतन व्यवस्थायाः निर्बाध संचालनाय सर्वाः प्रशासकीय वित्तीय च सज्जता विहिता. अवधेयास्पदं वर्तते यत् 25-100 दिनानां वर्धिता अयं वृत्त्यवसरः ग्रामीण आजीविकां सुदृढां करिष्यति, चिरस्थायि सामुदायिक सम्पत्तीनां निर्माणं च विधास्यति. अनेन सहैव विकसित भारतस्य संकल्पं तीव्रगत्या प्रवर्तयिष्यते. जापान देशस्य प्रधानमंत्री साने तकाइची अद्य सायं त्रिदिवसीय भारत यात्रा प्रसंगे नवदेहलीं प्राप्स्यति. इयं तस्याः प्रथमा आधिकारिकी भारतयात्रा वर्तते. सा श्वः ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಸಹ ಷೋಡಶೆ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಈ ಬೆಳಿಗ್ಗೆ 7:15 ಪ್ರಸಾರ.

0: ವಾಗುವ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ವಿಷಯ ಸಿ ಹುಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳು.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲಾ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್ ಗೋವಾ ತಮ್ನೇರ್ ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷ

ಸಭೆಯಲ್ಲಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1 ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000 ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ್ ಚೌ

0: ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000 ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಳೆದ ನಾವು June 1st to June 30th ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ ಬೆಳಗಾವಿ, ರಾಮದುರ್ಗ, ಸವದತ್ತಿ, ಬೈಲೊಂಗಲ್, ಅನ್ನಾಪುರ್, ಎರಗಟ್ಟಿ, ಕಿತ್ತೂರು ತಾಲೂಕುಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿ ಸುಮಾರು 2 ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದ್ದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿ ಸುಮಾರು 6,000 ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನ ರೈತರಿಗೆ ವಿತರಿಸಿದ್ದೇವೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. ಎಸ್ಐಆರ್ ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ VBGRAMJI ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ VBGRAMJI ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. VBGRAMJI ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ ಮತ್ತು ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು

0: ಆಳುವವರ ವಿರುದ್ಧ ಸಿಡಿದೆದ್ದ ಸಂಘರ್ಷವಲ್ಲ, ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆ ಎರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1ರಂದು ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ 3 ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ ಅಕ್ಕಿ.
1: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1, 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ 3 ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ತೋಕಾಯಿ ಹುತಾತ್ಮರಾದರು. ಅಲ್ಲದೆ
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028 ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿವಿಜಿ ರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ಮತ್ತು ACC HPC ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
5: ಇವತ್ತಿನ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೋತೃಗಳೇ. ಸಿಹಕ್ ಹಾಗೂ ACC HPC ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸಿಹಕ್ನ ಒಬ್ಬ ತಜ್ಞರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
6: ಧನ್ಯವಾದಗಳು.
5: ಮೊದಲಿಗೆ ಸಿಹಕ್ ಹೀಗಂದ್ರೆ ಏನು?
6: ಸಿಹಕ್ ಸೆಂಟರ್ ಫಾರ್ HPC ಅಪ್ಸ್ಕಿಲಿಂಗ್ ಅಂಡ್ ನಾಲೆಜ್ ಶೇರಿಂಗ್ ಎಂಬುದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಯುವಕರನ್ನು ತಯಾರಿಸುವ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರವನ್ನು ಸ್ಥಾಪಿಸಿದೆ. ಇದರ ಮುಖ್ಯ ಉದ್ದೇಶ HPC ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು, ಶಿಕ್ಷಕರು ಹಾಗೂ ವೃತ್ತಿಪರರಿಗೆ ತರಬೇತಿ ನೀಡುವುದು. ದ ಸೆಂಟರ್ ಏಮ್ಸ್ ಟು ಕ್ರಿಯೇಟ್ ಸ್ಕಿಲ್ಡ್ ಮ್ಯಾನ್ ಪವರ್ ವಿತ್ ನಾಲೆಜ್ ಅಂಡ್ ಪ್ರೊಫಿಷಿಯನ್ಸಿ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಥ್ರೂ ಇಟ್ಸ್ ಅಡ್ವಾನ್ಸ್ ಸರ್ಟಿಫಿಕೇಶನ್ ಕೋರ್ಸ್ ಇನ್ HPC.
5: ಸಿಹಕ್ ಅಂತಂದ್ರೆ ಏನು ಅಂತ ಹೇಳುವಾಗ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರಿ, ಅಂದ್ರೆ HPC. ಹಾಗಂದ್ರೆ ಏನು, ಯಾಕೆ ಇದು ಮುಖ್ಯ ಆಗುತ್ತೆ?
6: High performance computing refers to the use of powerful computers and parallel processing techniques to solve large and complex computational problems. It plays a crucial role in areas such as weather forecasting, artificial intelligence,

0: healthcare, scientific research, engineering simulations, cyber security, finance, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ತಂತ್ರಜ್ಞಾನ ಬೆಳೆಯುತ್ತಿರುವಂತೆ ಎಚ್ ಪಿ ಸಿ ತಜ್ಞರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ.
1: ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಚ್ ಪಿ ಸಿ ಅಂದ್ರೆ ಬಹಳ ಶಕ್ತಿಶಾಲಿ ಕಂಪ್ಯೂಟರ್ ಗಳನ್ನ ಬಳಸ್ಕೊಂಡು ದೊಡ್ಡ ಹಾಗೂ ಕಷ್ಟದ ಸಮಸ್ಯೆಗಳನ್ನ ವೇಗವಾಗಿ ಪರಿಹರಿಸೋ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ರು. ಈ ಎಸಿಸಿ ಎಚ್ ಪಿ ಸಿ ಕೋರ್ಸ್ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳ್ಬೋದ ನಮ್ಮ ಶ್ರೋತೃಗಳಿಗೆ?
0: ಖಂಡಿತ. ಎಸಿಸಿ ಎಚ್ ಪಿ ಸಿ ಕೋರ್ಸ್ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಇದು ಈ ಕೋರ್ಸ್ ಅಲ್ಲಿ ವಿದ್ಯಾರ್ಥಿಗಳು ಲಿನಿಕ್ಸ್, ಪ್ಯಾರಲ್ ಪ್ರೋಗ್ರಾಮಿಂಗ್, ಕ್ಲಸ್ಟರ್ ಕಂಪ್ಯೂಟಿಂಗ್, ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮತ್ತು ಹೀಗೆ ವಿವಿಧ ಎಚ್ ಪಿ ಸಿ ಅಪ್ಲಿಕೇಶನ್ಸ್ ಮತ್ತು ಮುಖ್ಯವಾದ ವಿಶೇಷಗಳನ್ನು ಕಲಿಯುತ್ತಾರೆ. ಅದಲ್ಲದೆ ಉದ್ಯಮಿಗೆ ಬೇಕಾಗಿರುವ ಪ್ರಾಯೋಗಿಕ ಕೌಶಲ್ಯಗಳನ್ನು ಅವರು ಪಡೆಯುತ್ತಾರೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ. ಎಚ್ ಪಿ ಸಿ ಅಪ್ಲಿಕೇಶನ್ ಹೆಂಗ್ ಡೆವಲಪ್ ಮಾಡೋದು ಯೂಸಿಂಗ್ ದೀಸ್ ಆಲ್ ಟೆಕ್ನಾಲಜೀಸ್ ಅವರಿಗೆ ಕಲಿತಾರೆ. ಅದರಲ್ಲಿ ಮುಂದಿನ ಎಚ್ ಪಿ ಸಿ ಬ್ಯಾಚ್ ಜುಲೈ 20ರಂದು ದೇಶಾದ್ಯಂತ ನಮ್ಮ ಸಿಡ್ಯಾಕ್ 12 ಕೇಂದ್ರಗಳಲ್ಲಿ ಆರಂಭವಾಗಲಿದೆ ಮತ್ತು ಡಿಸೆಂಬರ್ ವರೆಗೆ ನಡೆಯಲಿದೆ. ಇದು ಈ ಕೋರ್ಸ್ ಎನ್ಸಿಬಿಟಿ ಸರ್ಟಿಫೈಡ್. ಎನ್ಸಿಬಿಟಿ ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಒಂದು ರೆಗ್ಯುಲೇಟರಿ ಬಾಡಿ ವೇರ್ ಇಟ್ ಸ್ಟ್ಯಾಂಡರ್ಡೈಸ್ ಹೌ ದ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ಹ್ಯಾಸ್ ಟು ಬಿ ಫಾಲೋಡ್, ಹೌ ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ನಾರ್ಮ್ಸ್. ಕೋರ್ಸ್ ಮುಗಿದ ಮೇಲೆ ಸ್ಟೂಡೆಂಟ್ಸ್ ಗೆ ಏನ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ.
1: ಒಟ್ಟಿನಲ್ಲಿ ಈ ಕೋರ್ಸ್ ನ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗವನ್ನ ಖಂಡಿತವಾಗಿ ಪಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ, ಕೌಶಲ್ಯ ತರಬೇತಿಯನ್ನ ಈ ಪ್ರೋಗ್ರಾಂ ಮೂಲಕ ಅವರಿಗೆ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಕೇಳಿದರೆ ಈಗ ತಾನೇ ಕೇಳಿದ್ರಲ್ಲ, ಮುಂದಿನ ಎಸಿಸಿ ಎಚ್ ಪಿ ಸಿ ಬ್ಯಾಚ್ ಜುಲೈ 20ರಂದು ಆರಂಭ ಆಗ್ತಾ ಇದೆ ಅಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಈ ತರಬೇತಿ ನಡೆಯಲಿದೆ. ದೇಶಾದ್ಯಂತ 12 ಸಿಡ್ಯಾಕ್ ಕೇಂದ್ರಗಳಲ್ಲಿ ಈ ಕೋರ್ಸ್ಗಳು ಆರಂಭವಾಗಲಿದೆ. ಇನ್ನು ಈ ಕೋರ್ಸ್ ಬಗ್ಗೆ ಹೇಳಿದ್ರಿ, ಯಾವಾಗ ಆರಂಭ ಆಗತ್ತೆ ಅಂತ ಕೂಡ ಹೇಳಿದ್ರಿ. ಈ ಕೋರ್ಸ್ ಜಾಯಿನ್ ಆಗ್ಲಿಕ್ಕೆ ಏನಾದ್ರೂ ಶುಲ್ಕ ಇದೆಯಾ, ಫೀಸ್ ಏನು?
0: ಯಾವುದು ಶುಲ್ಕ ಇಲ್ಲ. ಈ ಕೋರ್ಸ್ ಒಂದು ಪ್ರಮುಖ ವಿಶೇಷ ಏನಂದ್ರೆ ಯಾವುದು ರಿಜಿಸ್ಟ್ರೇಷನ್ ಫೀ ಅಥವಾ ಟ್ರೈನಿಂಗ್ ಫೀ ಇಲ್ಲ. ಇದು ಎಸ್ಸಿ ಎಸ್ಟಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ವುಮನ್ ಹಾಗೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳೆಲ್ಲರಿಗೂ ಕೋರ್ಸ್ ಸಂಪೂರ್ಣ ಉಚಿತವಾಗಿದೆ. ಇದಲ್ಲದೆ ಅರ್ಹ ಎಸ್ಸಿ ಎಸ್ಟಿ ಕ್ಯಾಂಡಿಡೇಟ್ಸ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಹಾಗೂ ಎನಿ ಕ್ಯಾಟಗರಿ ವುಮನ್ ಅಭ್ಯರ್ಥಿಗಳಿಗೆ ಕೋರ್ಸ್ ಅವಧಿಯಲ್ಲಿ ಪ್ರತಿ ತಿಂಗಳು 10,000 ಸ್ಟೈಫಂಡ್ ನೀಡಲಾಗುತ್ತೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಆದ್ರೆ ಸ್ಟೈಫಂಡ್ ಇರುವುದಿಲ್ಲ.
1: ಕೇಳಿದರೆ ಗಮನಿಸಿ, ಎಸ್ಸಿ ಎಸ್ಟಿ ವೀಕರ್ ಸೆಕ್ಷನ್ ಹಾಗೂ ಎಲ್ಲಾ ವರ್ಗದ ಮಹಿಳಾ ವಿದ್ಯಾರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಹಾಗೆ 10,000 ಪ್ರತಿ ತಿಂಗಳು ಸ್ಟೈಫಂಡ್ ನೀಡಲಾಗುತ್ತೆ. ಆದ್ರೆ ಜನರಲ್ ಕ್ಯಾಟಗರಿ ಮೇಲ್ ಅಭ್ಯರ್ಥಿಗಳಿಗೆ ಕೋರ್ಸ್ ಮಾತ್ರ ಉಚಿತವಾಗಿದೆ, ಅವರಿಗೆ ಸ್ಟೈಫಂಡ್ ನೀಡೋದಿಲ್ಲ. ಈ ಕೋರ್ಸ್ಗೆ ಸೇರ್ಕೊಳ್ಳಿಕ್ಕೆ ಏನು ಅರ್ಹತೆಯನ್ನ ಹೊಂದಿರಬೇಕು, ಯಾವ ಪದವಿಯನ್ನ ಪಡ್ಕೊಂಡಿರ್ಬೇಕು ನಮ್ಮ ವಿದ್ಯಾರ್ಥಿಗಳು?
0: ಅರ್ಹತೆ ಏನಿರ್ಬೇಕಂತಂದ್ರೆ ಬಿಟೆಕ್ ಯಾವುದೇ ಬ್ರಾಂಚ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಿವಿಲ್ ಮೆಕ್ಯಾನಿಕಲ್ ಗ್ರಾಜ್ಯುಯೇಷನ್ ಆಗಿರ್ಬೇಕು, ಎಂಎಸ್ಸಿ ಮತ್ತೆ ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಸ್ಟಾಟ್ಸ್ ಅರ್ಹತರು ಇದ್ದಾರೆ. ಎಂಸಿಎ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಿ ಈ ಕೋರ್ಸ್ ತಗೋಬಹುದು.
1: ಸಿಹಕ್ ಭಾರತದ ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ಯಾ?
0: ಖಂಡಿತ. ಸಿಹಕ್ ಸಪೋರ್ಟ್ಸ್ ದ ಡೆವಲಪ್ಮೆಂಟ್ ಆಫ್ ಸ್ಕಿಲ್ ವರ್ಕ್ ಫೋರ್ಸ್ ಕೆಪೇಬಲ್ ಆಫ್ ಲಿವರೇಜಿಂಗ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ಫಾರ್ ಇನೋವೇಷನ್ ಅಂಡ್ ರಿಸರ್ಚ್ ಬೈ ಆಫರಿಂಗ್ ಸ್ಪೆಷಲೈಸ್ ಟ್ರೈನಿಂಗ್ ಅಂಡ್ ಕೊಲಾಬರೇಷನ್ಸ್ ವಿತ್ ಅಕಾಡೆಮಿಕ್ ಅಂಡ್ ಇಂಡಸ್ಟ್ರಿ ಪಾರ್ಟ್ನರ್ಸ್. ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದ ಕಂಟ್ರೀಸ್ ಕೆಪಬಿಲಿಟೀಸ್ ಇನ್ ಡಿಜಿಟಲ್ ಟೆಕ್ನಾಲಜೀಸ್ ಅಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್.
1: ಸಿಹಕ್ ಮೂಲಕ ಎಚ್ ಪಿ ಸಿ ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲವನ್ನ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇದು ಶಿಕ್ಷಣ ಸಂಸ್ಥೆಯ ಮತ್ತು ಇಂಡಸ್ಟ್ರಿ ಜೊತೆಗೂಡಿ ಕೆಲಸ ಮಾಡಿ ದೇಶದ ಟೆಕ್ನಾಲಜಿ ಮತ್ತು ರಿಸರ್ಚ್ ಸಾಮರ್ಥ್ಯವನ್ನ ಹೆಚ್ಚಿಸೋದಿಕ್ಕೆ ಸಹಾಯ ಮಾಡ್ತಾ ಇದೆ ಸಿಹಕ್ ಅಂತ ಹೇಳ್ತಾ ಇದಾರೆ ಶಿಲ್ಪಾ ಬೊಮ್ರಿ ಅವರು, ಸೈಂಟಿಸ್ಟ್. ಇನ್ನು ಶಿಲ್ಪಾ ಬೊಮ್ರಿ ಅವರೇ, ಎಸಿಸಿ ಎಚ್ ಪಿ ಸಿ ಕೋರ್ಸ್ ಮುಗಿಸಿದ ನಂತರ ಏನು ಕರಿಯರ್ ಆಪರ್ಚುನಿಟೀಸ್ ನಮ್ಮ ಅಭ್ಯರ್ಥಿಗಳಿಗೆ ಇದೆ, ಈ ಕೋರ್ಸ್ ಮುಗಿದ ನಂತರ ಏನು ಅನ್ನೋ ಪ್ರಶ್ನೆ ಅವರಿಗೆ ಕಾಡುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಕ್ಲಿಯರ್ ಪಿಕ್ಚರ್ ಕೊಡೋದಾದ್ರೆ ಈ ಕೋರ್ಸ್ ಗಳನ್ನ ಮಾಡಿದ ನಂತರ ಅವರಿಗೆ ಏನು ಅವಕಾಶಗಳು ಸಿಗತ್ತೆ?
0: ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಅವಕಾಶಗಳನ್ನು ಪಡೆಯಬಹುದು. ಯಾವ್ಯಾವ್ದಂದ್ರೆ ಎಚ್ ಪಿ ಸಿ ಎಂಜಿನಿಯರಿಂಗ್, ರಿಸರ್ಚ್ ಅಸೋಸಿಯೇಟ್, ಸಾಫ್ಟ್ವೇರ್ ಡೆವಲಪರ್, ಡೇಟಾ ಸೈಂಟಿಸ್ಟ್, ಎಐ ಎಂಜಿನಿಯರಿಂಗ್, ಕಂಪ್ಯೂಟೇಶನಲ್ ಸೈಂಟಿಸ್ಟ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್. ಈ ಅವಕಾಶಗಳು ಹೆಲ್ತ್ ಕೇರ್, ಏರೋಸ್ಪೇಸ್, ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಹಾಗೂ ಗವರ್ಮೆಂಟ್ ರಿಸರ್ಚ್ ಲ್ಯಾಬ್ ಅಲ್ಲಿ ಲಭ್ಯವಿರುತ್ತದೆ.
1: ನೀವೇನಾದ್ರೂ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್ ಆಗಿನೂ ಹೋಗ್ಬಹುದು ಅಂತ

0: ಅಲ್ಲಿಗೆ ನಿಲ್ಲಿಸಿದೆ. ನನ್ನ ಮುಂದಿನ ಪ್ರಶ್ನೆ ಖಂಡಿತ ಆಗಿತ್ತು, ಇವೆಲ್ಲ ಎಲ್ಲಿ ಸಿಗತ್ತೆ, ಎಲ್ಲಿ ಈ ಅವಕಾಶಗಳು ಇದೆ ಅಂತ ನೀವೇ ಅದಕ್ಕೆ ಉತ್ತರವನ್ನ ಕೊಟ್ರಿ. ಕೇಳಿದ್ರೆ ಹೆಲ್ತ್ ಕೇರ್ ಆಗಿರ್ಬಹುದು, ಏರೋಸ್ಪೇಸ್ ಫೀಲ್ಡ್ ಅಲ್ಲಿ ಆಗಿರ್ಬಹುದು, ಫೈನಾನ್ಸ್ ಅಲ್ಲಿ ಆಗಿರ್ಬಹುದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬಹುದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಹಾಗೇನೆ ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ರಿಸರ್ಚ್ ಲ್ಯಾಬ್ ಗಳಲ್ಲಿ ಕೆಲಸವನ್ನ ಮಾಡಬಹುದು ಈ ತರಬೇತಿಯನ್ನ ಹೊಂದಿದವರು ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ ಅವರು. ಶಿಲ್ಪಾ ಬೊಂಬ್ರಿ ಅವರೇ, ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಯ್ತು, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು?
1: ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಇದು ಒಂದು ಒಳ್ಳೆ ಅವಕಾಶ, ತಂತ್ರಜ್ಞಾನ ಕೌಶಲ ಕಲಿಯಲು ಉತ್ತಮ ಅವಕಾಶವಿದ್ದು, ಅದಲ್ಲದೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಒಂದು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ ಮತ್ತು ಭವಿಷ್ಯದಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗಲಿದೆ. ಇದರ ಮೇಲೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕು. ಡಿಜಿಟೈಸೇಷನ್ ಅಷ್ಟಾಗ್ತಾ ಇದೆ, ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇದರ ಬಳಕೆ ಜಾಸ್ತಿ ಇದೆ, ಬೇಡಿಕೆನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಗೆ ಈಗ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು, ಹೋಗ್ತಾ ಹೋಗ್ತಾ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಐ ಎನ್ಕರೇಜ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ ಲೈಕ್ ಟು ಎಕ್ಸ್ಪ್ಲೋರ್ ದಿಸ್ ಪ್ರೋಗ್ರಾಮ್ ಅಂಡ್ ಟೇಕ್ ಅಡ್ವಾಂಟೇಜ್ ಆಫ್ ದ ಲರ್ನಿಂಗ್ ಅಪರ್ಚುನಿಟಿ ಆಫರ್ಡ್ ಥ್ರೂ ಸಿಹಕ್ ಬೈ ಸಿಡ್ಯಾಕ್.
0: ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಸಿಹಕ್ ಹಾಗೂ ಎಚ್ ಪಿ ಸಿ ಕೋರ್ಸ್ ಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬೇಡಿಕೆ ಇದೆ. ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳ ಬೇಡಿಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ಈ ಶಿಲ್ಪಾ ಬೊಂಬ್ರಿ ಅವರು. ಹಾಗಾಗಿ ಅವಕಾಶಗಳು ನಿಮ್ಮ ಕೈಯಲ್ಲಿದೆ, ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನ ನೀಡಿದ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ನಿಮ್ಗೆ ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು, ನಮಸ್ಕಾರ.
2: ಸಿಹಕ್ ಮತ್ತು ಎಸಿಸಿ ಎಚ್ ಪಿ ಸಿ ಕೋರ್ಸ್ ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-vlr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

0: ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ. ಈಗ ಸಮಯ ಸರಿಯಾಗಿ 7:30 ಇದೀಗ ಸೇವಾ ಮಾಹಿತಿ.
1: ಶುಭ ಸಮಾರಂಭಗಳಿಗೆ ಉತ್ತಮ ದಿನಸಿ ಸಾಮಾನುಗಳಿಗಾಗಿ ಸಂಪರ್ಕಿಸಿ ನಿರಂಜನಾ ಸ್ಟೋರ್ಸ್ ಸಂತೆ ಹುಂಡದ ಬಳಿ ಚಿತ್ರದುರ್ಗ. ಫೋನ್ ಸಂಖ್ಯೆ 9565150515.
0: ಕೇಳುಗರೆ, ಇಂದು ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಎಂಜಿನಿಯರಿಂಗ್ ವಿಭಾಗದಲ್ಲಿ ಹಿರಿಯ ತಾಂತ್ರಿಕ ತಜ್ಞರಾಗಿ ಸೇವೆ ಸಲ್ಲಿಸಿ 2026 ಜೂನ್ ತಿಂಗಳ 30ನೇ ತಾರೀಕು ಮಂಗಳವಾರ ನಿವೃತ್ತರಾದ ಎನ್ಪಿ ಶಿವಮೂರ್ತಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಕೇಳಿ ಇಂದು ಬೆಳಗ್ಗೆ 8:30. ಇಂದು ಬೆಳಗ್ಗೆ 10:00 ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿನ ವಿಷಯ ವೈದ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜೀವರಕ್ಷಕ ವೈದ್ಯರು ಹಾಗೂ ವೈದ್ಯ ಲೋಕದ ಮಹತ್ವ. ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ ಮತ್ತೊಂದು ಸಂಖ್ಯೆ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದಾಗಿದೆ. ವೈದ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜೀವರಕ್ಷಕ ವೈದ್ಯರು ಹಾಗೂ ವೈದ್ಯ ಲೋಕದ ಮಹತ್ವ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10:00 ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ.

ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗ ಪ್ರಸಾರವಾಗಲಿದೆ.

ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಮೂತ್ರಪಿಂಡದ ಕಲ್ಲು, ಕಿಡ್ನಿ ಸ್ಟೋನ್ಗೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಮೂತ್ರಪಿಂಡದಲ್ಲಿನ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾ ದರ್ಶನ್ ಎಚ್ಆರ್ ಅವರು.

0: ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಹಾಗೆ ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಹಾಗೆ ಕೇಳುಗರೆ ವಾಟ್ಸಪ್ ಸಂದೇಶದ ಮೂಲಕ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಸಂದೇಶ ಕಳಿಸಬೇಕಾದ ಸಂಖ್ಯೆ 9448640273. ಕೇಳಿ ಹಲೋ ಡಾಕ್ಟರ್, ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಚಿತ್ರದುರ್ಗ. ಸೇವಾ ಮಾಹಿತಿ ಕೇಳಿದಿರಿ, ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ, ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಮಣಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೌದ್ ಪೆಜಸ್ಕಿಯಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಅವರು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಮುಂದಿನ ಮಾರ್ಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದರು. ಪ್ರಧಾನಿಯವರು ಈ ತಿಳುವಳಿಕೆಯನ್ನು ಸ್ವಾಗತಿಸಿದರು ಮತ್ತು ಎಲ್ಲಾ ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ಸ್ಥಿರ ನಿಲುವನ್ನು ಪುನರುಚ್ಚರಿಸಿದರು. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಾಣಿಜ್ಯ ವಹಿವಾಟುಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಿರಂತರ ಪ್ರಯತ್ನಗಳ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. ಇರಾನ್ ಅಧ್ಯಕ್ಷರು ಸಂಭಾಷಣೆಯ ಸಮಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಂಬಲಿಸುವಲ್ಲಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ಪಾತ್ರವನ್ನು ಶ್ಲಾಘಿಸಿದರು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಪ್ರಕಾರ ಸಂಭಾಷಣೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಭಾರತದಲ್ಲಿ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ಯಶಸ್ವಿ ಯೋಜನೆ ಮತ್ತು ಆತಿಥ್ಯದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಬ್ರಿಕ್ಸ್ನಂತಹ ಬಹುಪಕ್ಷೀಯ ಚೌಕಟ್ಟುಗಳೊಳಗೆ ಇರಾನ್ ಮತ್ತು ಭಾರತದ ನಡುವಿನ ಸಹಕಾರ ವಿಸ್ತರಿಸುತ್ತಲೇ ಇರುತ್ತದೆ ಎಂದು ಅವರು ಆಶಿಸಿದರು. ಭಾರತದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಗಾಢಗೊಳಿಸುವ ಇರಾನ್ ಬದ್ಧತೆಯನ್ನು ಒತ್ತಿ ಹೇಳಿದ ಇರಾನ್ ಅಧ್ಯಕ್ಷರು, ಎರಡೂ ದೇಶಗಳ ನಡುವಿನ ಸಂಬಂಧಗಳು ದೀರ್ಘಕಾಲದ ಐತಿಹಾಸಿಕ ಪರಂಪರೆ ಮತ್ತು ಪರಸ್ಪರ ಗೌರವದ ಮೇಲೆ ಸ್ಥಾಪಿತವಾಗಿವೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಪರಿಣಾಮವಾಗಿ ಉಂಟಾದ ಅಡೆತಡೆಗಳಿಂದಾಗಿ ತಾತ್ಕಾಲಿಕ ಮತ್ತು ಉದ್ದೇಶಿತ ಪರಿಹಾರವಾಗಿ ಕೇಂದ್ರವು ನಿನ್ನೆಯವರೆಗೆ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ನೀಡಿತ್ತು. ಈ ಅವಧಿಯಲ್ಲಿ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳು ಎಲ್ಪಿಜಿ ಉತ್ಪಾದನೆಯತ್ತ ಗಮನ ಹರಿಸಲು ಕೇಳಲಾಗಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಕೆಮಿಕಲ್ಗಳು ಸಾಕಷ್ಟು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ವಿನಾಯಿತಿಯನ್ನು ನೀಡಲಾಗಿದೆ. ಭಾರತದ ಉತ್ಪಾದನಾ ವಲಯವನ್ನು ಬೆಂಬಲಿಸಲು ಸರ್ಕಾರ ಬದ್ಧವಾಗಿದೆ. ಪ್ಲಾಸ್ಟಿಕ್ಗಳು, ಪ್ಯಾಕೇಜಿಂಗ್, ಜವಳಿ, ಔಷಧಗಳು, ರಾಸಾಯನಿಕಗಳು, ಆಟೋಮೋಟಿವ್ ಘಟಕಗಳು ಮತ್ತು ಇತರ ಉತ್ಪಾದನಾ ವಿಭಾಗಗಳು ಸೇರಿದಂತೆ ಪೆಟ್ರೋಕೆಮಿಕಲ್ ಫೀಡ್ ಸ್ಟಾಕ್ ಮತ್ತು ಮಧ್ಯಂತರಗಳನ್ನು ಅವಲಂಬಿಸಿರುವ ವ್ಯಾಪಕ ಶ್ರೇಣಿಯ ವಲಯಗಳಿಗೆ ವಿನಾಯಿತಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಬದಲಾಯಿಸುತ್ತದೆ. ಹೊಸ ಕಾಯ್ದೆಯು ಶಾಸನಬದ್ಧ ಉದ್ಯೋಗ ಖಾತರಿಯನ್ನು

0: ಹಣಕಾಸು ವರ್ಷದಲ್ಲಿ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ವರ್ಧಿತ ಉದ್ಯೋಗ ಖಾತರಿಯು ಗ್ರಾಮೀಣ ಅಭಿವೃದ್ಧಿಯ ವೇಗವನ್ನು ಬೆಂಬಲಿಸಲು, ಹೆಚ್ಚಿನ ಆದಾಯ ಭದ್ರತೆಯನ್ನು ಒದಗಿಸಲು ಮತ್ತು ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಬಲವಾದ ಒತ್ತು ನೀಡುತ್ತದೆ. ಹೊಸ ಕಾಯ್ದೆಯು ನಿಗದಿತ ಸಮಯದೊಳಗೆ ಕೆಲಸ ಒದಗಿಸದಿದ್ದರೆ ನಿರುದ್ಯೋಗ ಭತ್ಯೆಯನ್ನು ಸಹ ಒದಗಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಅನುಷ್ಠಾನದ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಯಾವುದೇ ಅರ್ಹ ಗ್ರಾಮೀಣ ಕಾರ್ಮಿಕನು ಒಂದು ದಿನವೂ ಕೆಲಸವಿಲ್ಲದೆ ಇರಬಾರದು ಎಂದು ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಹೊಸ ಚೌಕಟ್ಟಿಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಎಲ್ಲ ಆಡಳಿತಾತ್ಮಕ, ಹಣಕಾಸು ಮತ್ತು ತಾಂತ್ರಿಕ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಕಷ್ಟು ಹಣಕಾಸು ಸಂಪನ್ಮೂಲಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಅನುಷ್ಠಾನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಾರಿಯಲ್ಲಿವೆ ಮತ್ತು ಪ್ರಗತಿಯಲ್ಲಿರುವ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತವೆ. 125 ದಿನಗಳ ವೇತನ ಉದ್ಯೋಗದ ವರ್ಧಿತ ಖಾತರಿಯು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ವೇಗಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ಅಮರನಾಥ ದೇಗುಲ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು 4:00 ಮೊದಲ ಬೆಂಗಾವಲು ಪಡೆಯನ್ನು ಉದ್ಘಾಟಿಸಲಿದ್ದಾರೆ. 57 ದಿನಗಳ ಯಾತ್ರೆಯು ಇದೇ 3ರಂದು ಅನಂತನಾಗ್ನಲ್ಲಿರುವ ಸಾಂಪ್ರದಾಯಿಕ ನುನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮಾತ್ರ ಪ್ರಯಾಣಿಸಬೇಕು ಮತ್ತು ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳಲ್ಲಿ ಯಾತ್ರಾ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ. 6:00 to 8:00 ಲಖನ್ಪುರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳನ್ನು ಜಮ್ಮುವಿಗೆ ಕರೆದೊಯ್ಯಲಾಗುತ್ತದೆ. ಉತ್ತರ ಪ್ರದೇಶ ಸರ್ಕಾರವು ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ನಡೆಸಲು ನಿರ್ಧರಿಸಿದೆ. UPTET 2026 ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ TET ನಡೆಸುವಂತೆ ಉತ್ತರ ಪ್ರದೇಶ ಶಿಕ್ಷಣ ಸೇವಾ ಆಯ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿರುವುದರಿಂದ ಸೇವೆಯಲ್ಲಿರುವ ಶಿಕ್ಷಕರಿಗೆ ಉದ್ಯೋಗ ಮತ್ತು ಬಡ್ತಿಗೆ ಸಮಾನ ಅವಕಾಶ ನೀಡಬೇಕು. ಅವಕಾಶದ ಕೊರತೆಯಿಂದಾಗಿ ಯಾವುದೇ ಶಿಕ್ಷಕರು ತೊಂದರೆಗಳನ್ನು ಎದುರಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. TET ಪರೀಕ್ಷೆಯು ಗುರುವಾರದಿಂದ July 4 ರಾಜ್ಯದ 60 ಜಿಲ್ಲೆಗಳ 955 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ. ಸುಮಾರು 20 ಲಕ್ಷ ಆಕಾಂಕ್ಷಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. 29ನೇ ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸುತ್ತಿವೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ಎಂಬಪ್ಪೆ 2 ಗಳಿಸುವ ಮೂಲಕ ವಿಶ್ವಕಪ್

0: ನಲ್ಲಿ ಅವರ ವೈಯಕ್ತಿಕ ಗೋಲುಗಳ ಸಂಖ್ಯೆಯು 18ಕ್ಕೆ ಏರಿತು. ಇದಕ್ಕೂ ಮೊದಲು ಅಮೆರಿಕದ ಟೆಕ್ಸಾಸ್ನಲ್ಲಿ ನಾರ್ವೆ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಮುನ್ನಡೆಯಿತು. ನಾರ್ವೆ ಈಗ ಇದೇ ಭಾನುವಾರ ರಾತ್ರಿ 16ನೇ ಸುತ್ತಿನಲ್ಲಿ ಬ್ರೆಜಿಲ್ ಅನ್ನು ಎದುರಿಸಲಿದೆ. ಇಂಗ್ಲೆಂಡ್ ಇಂದು ಡಿಆರ್ ಕಾಂಗೋ ವಿರುದ್ಧ ಸೆಣಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಇದೇ 5-18ರವರೆಗೆ ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 22 ಸದಸ್ಯರ ಭಾರತೀಯ 21 ವರ್ಷದೊಳಗಿನವರ ಜೂನಿಯರ್ ಪುರುಷರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನೂತನವಾಗಿ ನೇಮಕಗೊಂಡ ಕೋಚ್ ಫ್ರೆಡ್ರಿಕ್ ಸೋಯಸ್ ಅವರ ನೇತೃತ್ವದಲ್ಲಿ ಈ ಪ್ರವಾಸವು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ FIH ಹಾಕಿ ಪುರುಷರ ಜೂನಿಯರ್ ಏಷ್ಯಾ ಕಪ್ಗೆ ಮುಂಚಿತವಾಗಿ ಪ್ರಮುಖ ಪೂರ್ವಸಿದ್ಧತಾ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ, ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಗಂಟೆಗೆ.
1: ನೀವು ಟ್ಯೂನ್ ಮಾಡಿದ್ದೀರಾ FM ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳನ್ನು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರ. ಸಮಯ 7:45:30. ಇದೀಗ ನಮ್ಮ ಕಾರ್ಯಕ್ರಮ
2: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಆತ್ಮೀಯ ಕೇಳುವರೆ, ನಾನು ಡಾಕ್ಟರ್ ಸುನಿತಾ ಟಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಮಾಳೇನಹಳ್ಳಿಯ ವೈದ್ಯಾಧಿಕಾರಿ. ನಾನು ಇಂದು ಮಾತನಾಡಲು ಇಚ್ಛಿಸುವ ವಿಷಯ ಅರುಚಿ. ಆರೋಗ್ಯದಲ್ಲಿ ಆಸಕ್ತಿ, ರುಚಿ ಅಥವಾ ಹಸಿವು ಇಲ್ಲದಿರುವುದು ಇದನ್ನ ಅರುಚಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಇದರ ಅನುಭವ ಆಗಿರುತ್ತೆ. ಯಾಕೋ ಊಟ ಬೇಡ ಅನ್ನಿಸ್ತಾ ಇದೆ, ಊಟ ರುಚಿಸ್ತಿಲ್ಲ, ಹೀಗೆ ಹೇಳ್ತಾ ಇರ್ತೀವಿ. ಇಂದು ನಾವು ಅರುಚಿಯ ಕಾರಣ ಮತ್ತೆ ಆಯುರ್ವೇದದಲ್ಲಿ ಇದರ ನಿರ್ವಹಣೆ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಧುನಿಕ ವೈದ್ಯಕೀಯ ಶಾಸ್ತ್ರದಲ್ಲಿ ಇದನ್ನ ಬೇರೆ ಬೇರೆ ಕಾಯಿಲೆಗಳಲ್ಲಿ ಕಂಡು ಬರುವ ಒಂದು ಲಕ್ಷಣ ಅಂತ ಹೇಳ್ತಾರೆ. ಆದ್ರೆ ಆಯುರ್ವೇದ ಶಾಸ್ತ್ರದಲ್ಲಿ ಅರುಚಿಯನ್ನು ಒಂದು ಕಾಯಿಲೆ ಅಂತಾನೆ ಪರಿಗಣಿಸ್ತೀವಿ. ಸರಳವಾಗಿ ಹೇಳೋದಾದ್ರೆ, ದಹನ ಪ್ರಕ್ರಿಯೆಗೆ ಬೆಂಕಿ ಹಾಗೂ ಗಾಳಿಯ ಅಗತ್ಯವಿರುವ ಹಾಗೆ ನಮ್ಮ ಜೀರ್ಣಕ್ರಿಯೆಗೆ ಜೀರ್ಣಾಗ್ನಿ ಹಾಗೂ ವಾತದ ಸಮನ್ವಯತೆ ಮುಖ್ಯವಾಗಿರಬೇಕು. ಉತ್ತಮ ಜೀರ್ಣಕ್ರಿಯೆ ಅಂದ್ರೆ ಉತ್ತಮ ಹಸಿವು, ಆಹಾರದಲ್ಲಿ ಆಸಕ್ತಿ ಇರುವುದಾಗಿದೆ. ಆದರೆ ದೋಷಗಳ ವೈಷಮ್ಯದಿಂದ ಜೀರ್ಣಕ್ರಿಯೆ ಕುಂಠಿತ ಆದಾಗ ನಾಲಿಗೆಯಲ್ಲಿ ರುಚಿ ಹಾಗೂ ಆಹಾರದ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತೆ. ಈಗ ಅರುಚಿಯ ಕಾರಣಗಳನ್ನು ನೋಡೋಣ. ಶಾರೀರಿಕ ದೋಷಗಳ ಅಸಮತೋಲನ, ಮಾನಸಿಕ ಕಾರಣಗಳಾದ ಭಯ, ಶೋಕ, ಕೋಪ ಮುಂತಾದವು, ಅತಿಯಾದ ಜಿಡ್ಡಿನ ಆಹಾರದ ಸೇವನೆ, ಅಜೀರ್ಣ ಅಥವಾ ಮಂದಾಗ್ನಿ, ರಕ್ತಹೀನತೆ, ಜಂತು ಹುಳುಗಳ ಬಾಧೆ, ಕಾಮಲೆ ಮುಂತಾದ ಕಾಯಿಲೆಗಳು, ದೀರ್ಘಕಾಲೀನ ವ್ಯಾಧಿಗಳು, ಕಲುಷಿತ ಅಹಿತಕರ ವಿರುದ್ಧ ಆಹಾರಗಳ ಸೇವನೆ ಇತ್ಯಾದಿ. ಶಾರೀರಿಕ ಕಾರಣವಿದ್ದಲ್ಲಿ ರುಚಿಯ ವ್ಯತ್ಯಾಸ ಕಂಡು ಬರುತ್ತದೆ. ಅಂದರೆ ಬಾಯಿಯ ರುಚಿಯು ಸಪ್ಪೆ ಅಥವಾ ಕಷಾಯ ಅನ್ನಿಸುತ್ತೆ. ಆದರೆ ಮಾನಸಿಕ ಕಾರಣವಿದ್ದಲ್ಲಿ ನಮಗೆ ಪ್ರಿಯವಾದ ಆಹಾರವಿದ್ದರೂ ಅದರ ಮೇಲೆ ಅನಾಸಕ್ತಿ ಕಂಡು ಬರುತ್ತೆ. ಇದಕ್ಕೆ ಪರಿಹಾರ ನೋಡೋದಾದ್ರೆ, ಮೊದಲನೇದಾಗಿ ನಾವು ಹಿಂದೆ ಸೇವಿಸಿದಂತಹ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗುವುದಕ್ಕೆ ಬಿಡಬೇಕು. ಹಾಗೂ ಉಪವಾಸ ಅಂದ್ರೆ ಜೀರ್ಣಕ್ರಿಯೆಗೆ ಸುಲಭವಾಗುವಂತಹ ದ್ರವ ಆಹಾರದ ಸೇವನೆ ಉತ್ತಮ. ಜೀರ್ಣಕ್ರಿಯೆಯನ್ನು ನಾವು ಆರೋಗ್ಯಕರ ಆಹಾರ ಮತ್ತು ಅಭ್ಯಾಸಗಳಿಂದ ವೃದ್ಧಿಸಿಕೊಳ್ಳಬಹುದು. ಉದಾಹರಣೆಗೆ, ಸುಲಭವಾಗಿ ಜೀರ್ಣವಾಗುವಂತಹ ಆಹಾರದ ಸೇವನೆ ಕಾಳುಮೆಣಸು, ಬಜೆ, ಸೈಂಧವ ಲವಣ, ಮಜ್ಜಿಗೆ, ಕಿಚಡಿ, ಕೆಂಪು ಅಕ್ಕಿ, ಹೆಸರುಕಾಳು, ಹಸಿರು ಸೊಪ್ಪು, ನುಗ್ಗಿಕಾಯಿ, ದಾಳಿಂಬೆ, ದ್ರಾಕ್ಷಿ, ಶುಂಠಿ ಹಾಗೂ ಹುಳಿ ಮತ್ತು ಕಹಿ ರುಚಿ ಇರುವಂತಹ ಆಹಾರ ಪದಾರ್ಥಗಳ ಸೇವನೆಯಿಂದ ಜೀರ್ಣಕ್ರಿಯೆ ಸುಲಭವಾಗಿ ದೇಹ ಶುದ್ಧಗೊಳ್ಳುತ್ತದೆ. ಅದೇ ರೀತಿ ಋತುವಿಗೆ ಅನುಸಾರವಾಗಿ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಕೂಡ ಮುಖ್ಯ. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ನೈಸರ್ಗಿಕ ಮನೆ ಮದ್ದುಗಳ ಪ್ರಯೋಗಗಳನ್ನು ನೋಡೋಣ. 200 ಮಿಲಿ ನೀರಿಗೆ 1/2 ಚಮಚ ಜಜ್ಜಿದ

0: ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕುದಿಸಿ ಆರಿದ ನಂತರ 2 ಚಮಚ ನಿಂಬೆ ರಸ ಸೇರಿಸಿ ದಿನಕ್ಕೆ 2 ಬಾರಿಯಂತೆ 1 ವಾರ ಸೇವಿಸುವುದು ಲಾಭದಾಯಕ. 1/2 ಚಮಚ ಶುಂಠಿ ಪೇಸ್ಟ್ನೊಂದಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಸೈಂಧವ ಲವಣ ಮಿಶ್ರಿಸಿ ಊಟಕ್ಕೆ ಮುಂಚೆ ಸೇವಿಸುವುದು ಉತ್ತಮ. ತಾಜಾ ದಾಳಿಂಬೆ ರಸಕ್ಕೆ 1 ಚಿಟಿಕಿ ಸೈಂಧವ ಲವಣ ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸುವುದು ಕೂಡ ಉಪಯುಕ್ತ. ಯಾವುದೇ ರೂಪದಲ್ಲಿ ಪುದೀನಾ ಎಲೆಗಳ ಸೇವನೆ ಸಹ ಉತ್ತಮ ಉಪಾಯವಾಗಿದೆ. ಆಯುರ್ವೇದದಲ್ಲಿ ಅರುಚಿ ನಿರ್ವಹಣೆ, ಕವಲಗ್ರಹ ಅಥವಾ ಗಂಡೂಷ ಧಾರಣ ಅಂದರೆ ಕೆಲ ಔಷಧಿ ದ್ರವ್ಯಗಳನ್ನು ಬಾಯಿಯಲ್ಲಿ ಹಿಡಿದಿಟ್ಟುಕೊಳ್ಳುವುದು ಅಥವಾ ಉಕ್ಕಳಿಸುವುದರಿಂದ ಉತ್ತಮ ಪರಿಹಾರ ಸಿಗುತ್ತದೆ. ಗಿಡಮೂಲಿಕೆಗಳ ಧೂಮಪಾನ, ಬಾಯಿಯನ್ನು ಸ್ವಚ್ಛಗೊಳಿಸುವುದು, ಆರೋಗ್ಯಕರ ಆಹಾರ ಮತ್ತು ಪಾನೀಯಗಳ ಸೇವನೆ, ಮನಸ್ಸಿಗೆ ಆನಂದ ಕೊಡುವಂತಹ ವಾತಾವರಣ ಅಥವಾ ಆಶ್ವಾಸನೆ ನೀಡಿ ಭರವಸೆ ಮೂಡಿಸುವುದು, ಈ ಕ್ರಮಗಳನ್ನು ಜೀರ್ಣಕ್ರಿಯೆ ವೃದ್ಧಿ ಮಾಡುವ ಔಷಧಗಳೊಂದಿಗೆ ಅನುಸರಿಸುವುದು ಉತ್ತಮ ಚಿಕಿತ್ಸೆಯ ಮಾರ್ಗವಾಗಿದೆ. ಆಯುರ್ವೇದದಲ್ಲಿ ದೊರಕುವ ಚಿಕಿತ್ಸೆ ನೋಡೋದಾದ್ರೆ ಲವಣ ಭಾಸ್ಕರ ಚೂರ್ಣ, ಇದು ಜೀರ್ಣಶಕ್ತಿಯನ್ನು ಸುಧಾರಿಸಿ ಆಹಾರದಲ್ಲಿ ರುಚಿಯನ್ನು ಹೆಚ್ಚಿಸುತ್ತದೆ. ಹಿಂಗ್ವಾಷ್ಟಕ ಚೂರ್ಣವು ಚಯಾಪಚಯ ಕ್ರಿಯೆಯನ್ನು ಸರಿಪಡಿಸುವಲ್ಲಿ ಸಹಕಾರಿ. ಹಾಗೆಯೇ ತಾಲೀಸಾದಿ ಚೂರ್ಣ ನಾಲಿಗೆಯ ರುಚಿಯನ್ನು ಸುಧಾರಿಸುವುದು. ಅದೇ ರೀತಿ ಚಿಂಚಾಲೇಹ, ಚವನ್ಪ್ರಶ್, ಮಾತುಲುಂಗಲೇಹ, ಲಶುನಾದಿವಟಿ, ಚಿತ್ರಕಾದಿವಟಿ ಹೀಗೆ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸುವ 10 ಹಲವು ಔಷಧಗಳಿದ್ದು ಆಯುರ್ವೇದ ಚಿಕಿತ್ಸಕರ ಸಲಹೆ ಮೇರೆಗೆ ಅವರವರ ಕಾಯಿಲೆಯ ಲಕ್ಷಣ ಅನುಸಾರ ಬಳಸಬಹುದಾಗಿದೆ. ಹಾಗೆಯೇ ಅನಾರೋಗ್ಯಕರ ಆಹಾರ ಮತ್ತು ಅಭ್ಯಾಸಗಳನ್ನು ವರ್ಜಿಸುವುದು ಕೂಡ ತುಂಬಾ ಮುಖ್ಯವಾಗಿದೆ. ಉದಾಹರಣೆ, ಕಲುಷಿತ, ಅಹಿತಕರ, ವಿರುದ್ಧ ಆಹಾರ ಸೇವನೆ, ನೈಸರ್ಗಿಕ ಕ್ರಿಯೆಗಳ ನಿಗ್ರಹ, ತಂಪು ಪಾನೀಯ ಹಾಗೂ ಆಹಾರದ ಸೇವನೆ, ಮೇಲಿಂದ ಮೇಲೆ ಆಹಾರ ಸೇವನೆ, ಭಯ, ಕೋಪ, ಶೋಕ ಇವುಗಳಿಂದ ದೂರವಿರುವುದು ಕೂಡ ಉತ್ತಮ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇದುವರೆಗೂ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಆಯುರ್ಧಾರ ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದವರು ಡಾ ಸುನೀತಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 7:51:50. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ ಕಿಡುಗರೆ, ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ, ಪ್ರಶ್ನೆಗೆ ಪೂರಕವಾದ ಮಾಹಿತಿ ಈ ಕಾರ್ಯಕ್ರಮದ ವಿಶೇಷತೆಯಾಗಿದೆ. ಇನ್ನು ಪ್ರಶ್ನೆ ಕೇಳಿದ ನಂತರ ಬಂದಂತಹ ಸಂದೇಶಗಳನ್ನಷ್ಟೇ ಪರಿಗಣಿಸ್ತೇನೆ ಸ್ನೇಹಿತರೆ. ಈಗಾಗಲೇ ನಮಗೆ ಸಾಕಷ್ಟು ಸಂದೇಶಗಳು ತಲುಪಿದೆ. ಯಾರೂ ಕೂಡ ಎಡಿಟ್ ಮಾಡಿ ಉತ್ತರವನ್ನು ಕಳಿಸಬೇಡಿ. ಪ್ರಶ್ನೆ ಕೇಳಿದ ನಂತರದಲ್ಲಿನೇ ನಿಮ್ಮ ಸಂದೇಶಗಳನ್ನು ಕಳುಹಿಸಿ. ಇನ್ನು ಪ್ರಶ್ನೆ ಏನು ಅಂತ ಯೋಚಿಸ್ತಾ ಇದ್ದೀರಾ? ಪ್ರಶ್ನೆ ಈ ದಿನದ ವಿಶೇಷತೆಗೆ ಸಂಬಂಧಿಸಿದ್ದಾಗಿದೆ. ಹೌದು, ಪ್ರತಿ ವರ್ಷ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ನಿಸ್ವಾರ್ಥವಾಗಿ ಜನರಿಗೆ ಸೇವೆ ಸಲ್ಲಿಸುವಂತಹ ಜೀವರಕ್ಷಕ ವೈದ್ಯರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ದಿನವನ್ನು ಮುಡಿಪಾಗಿಡಲಾಗಿದೆ. ಇನ್ನು ಪ್ರಶ್ನೆ ಏನು ಅಂದರೆ, 2026 ರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಘೋಷವಾಕ್ಯ ಏನಾಗಿದೆ ಅನ್ನೋದೇ ನಿಮಗೆ ಕೇಳ್ತಾ ಇರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಪ್ರಶ್ನೆಗೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಸಂದೇಶ ಕಳಿಸೋದ್ರ ಮೂಲಕ ನಿಮ್ಮ ಉತ್ತರವನ್ನು ತಲುಪಿಸಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಪ್ರಶ್ನೆ ಕೇಳಿದ ನಂತರದಲ್ಲಿ ಬಂದ ಸಂದೇಶಗಳನ್ನು, ಅಂದರೆ 7:52 ನಂತರ ಬಂದ ಸಂದೇಶಗಳನ್ನಷ್ಟೇ ಸ್ವೀಕರಿಸ್ತೇನೆ. ನಿಮ್ಮ ಸಂದೇಶಗಳನ್ನು ಈಗ ಕಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸಂಭ್ರಮ ಚಿತ್ರದ ಹಾಡನ್ನು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಚಿತ್ರಾ.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ವೈದ್ಯರ ದಿನಾಚರಣೆ ವೈದ್ಯಕೀಯ ವೃತ್ತಿಪರರ ಬದ್ಧತೆಯನ್ನು ಕೊಂಡಾಡಲು ಮತ್ತು ವೈದ್ಯ ಹಾಗೂ ರೋಗಿಯ ಸಂಬಂಧವನ್ನು ಬಲಪಡಿಸಲು ಈ ದಿನವನ್ನು ವಿಶೇಷವಾಗಿ ಜುಲೈ

ಒಂದರಂದು ಆಚರಣೆ ಮಾಡಲಾಗುತ್ತೆ. ಕಾರಣ ಡಾಕ್ಟರ್ ಬಿಸಿ ರಾಯ್ ಅವರ ಜನ್ಮ ಹಾಗೂ ಪುಣ್ಯತಿಥಿಯ ನೆನಪಿಗಾಗಿ, ಹಾಗೆ ಅವರ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಗೌರವಿಸುವ ಸಲುವಾಗಿ ಈ ದಿನವನ್ನು ವೈದ್ಯರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆಯನ್ನು ಕೇಳಿದ್ದೇನೆ. 2026 ವೈದ್ಯ ದಿನಾಚರಣೆಯ ಘೋಷವಾಕ್ಯ ಏನು ಅನ್ನೋದೇ ನಿಮಗೆ ಕೇಳಿರುವ ಪ್ರಶ್ನೆಯಾಗಿದೆ. ಹಾಗೆ ಇನ್ನೂ ಒಂದು ಹಾಡಿನ ಕಾಲಾವಕಾಶ ನಿಮಗಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ವೈದ್ಯ ದಿನಾಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಇಂದು ಬೆಳಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಈ ದಿನದ ಆಚರಣೆಯ ಸಂದರ್ಭದಲ್ಲಿ ಜೀವರಕ್ಷಕ ವೈದ್ಯರು ಹಾಗೂ ವೈದ್ಯ ಲೋಕದ ಮಹತ್ವ ಈ ವಿಷಯದ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕರೆ ಮಾಡುವ ಮೂಲಕ ಹಂಚಿಕೊಳ್ಳಬಹುದು. ಓಕೆ ಸ್ನೇಹಿತರೆ, ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂದು ಬೆಳಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಚಿತ್ರದುರ್ಗ ಎಫ್ಎಂನಿಂದ. ಇನ್ನು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೇಳೋಣ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಹಾಡು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

0: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಎಂಜಿನಿಯರಿಂಗ್ ವಿಭಾಗದಲ್ಲಿ ಹಿರಿಯ ತಾಂತ್ರಿಕ ತಜ್ಞರಾಗಿ ಸೇವೆ ಸಲ್ಲಿಸಿ 2026 ಜೂನ್ ತಿಂಗಳ 30 ಮಂಗಳವಾರದಂದು ನಿವೃತ್ತರಾದ ಎನ್ಪಿ ಶಿವಮೂರ್ತಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಕೇಳಿ, ಇಂದು ಬೆಳಗ್ಗೆ 8:30 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಓಕೆ, ಕೇಳುಗರೆ, ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ದೆ. 2026 ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಘೋಷವಾಕ್ಯ ಏನಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದೆ. ಓಕೆ, ನಮ್ಮ ಈ ಪ್ರಶ್ನೆಗೆ ನಮ್ಮ ಕೇಳುಗರು ಕೂಡ ಉತ್ತರವನ್ನ ಕಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಇನ್ನು ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆ ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಇನ್ನು ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಹಾಗೆ ಯುವರಾಜ್ ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನ ಎದುರು ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ಹಾಗೆ ಮುಂದಿನ ಸಂದೇಶ ಸೋನು ಚಿತ್ರದುರ್ಗದಿಂದ, ಕೆಪಿ ಪಾಲಯ್ಯ ಚಿರತಗೊಂಡು ಕೂಡ್ಲಿಗಿ ತಾಲೂಕಿನಿಂದ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆ ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮದಿಂದ, ಇನ್ನು ದಿವ್ಯಾ ಶಿವರಾಜ್ ಮಹಾವೀರನಗರ ಓಕೆ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ, ಪ್ರಣಯರಾಣಿ ಪ್ರೇಮ ಆಂಜನೇಯ ತುರುವನೂರಿನಿಂದ, ಪೂರ್ಣಿಮಾ ಮಹಂತೇಶ್ ಅನುರಾಗ್ ಕಣಮಪ್ಪಲೇವೋ ಚಿತ್ರದುರ್ಗದಿಂದ, ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ವಾಣಿ ಶಾಂತಕುಮಾರ್ ಸೃಜನ್ ಸಾರಿಕಾ ಚಳ್ಳಕೆರೆಯಿಂದ ಸಂದೇಶ ಕಳಿಸಿದ್ದಾರೆ, ಇನ್ನು ಓಕೆ ಜಗದೀಶ್ ಕುಮಾರ್ ಕೊಂಡ್ಲಹಳ್ಳಿಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಅರ್ಚನಾ ರಂಗನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಹರಿಹರದಿಂದ ಸುರೇಶ್ ಬೆಣ್ಣಿಯವರು, ಇನ್ನು ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಡಾ ರವಿ ಡಾಕ್ಟರ್ ಅನನ್ಯ ಡಾಕ್ಟರ್ ಅಕುಲ್ ಬಿವಿಕೆಎಸ್ ಲೇಔಟ್ನಿಂದ, ಹಾಗೆ ಗೀತಾ ಶಶಿಧರ್ ಶಿವಗಂಗಾದಿಂದ, ತನೀಶ್ ಶ್ರೀವಾರಿ ಹಾಗೂ ಇಶಾ ನಾಗಿನಹಳ್ಳಿಯಿಂದ, ಹರ್ಷವರ್ಧನ್ ಚಿರಂತ್ ಸಿರಿಗೆರೆಯಿಂದ ಸಂದೇಶ ಕಳಿಸಿದ್ದಾರೆ, ಇನ್ನು ರಾಜೇಶ್ ಕುಮಾರ್ ಪಿಬಿ ಉಪನ್ಯಾಸಕರು ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜು ಚಿತ್ರದುರ್ಗ ಅಂತ ತಿಳಿಸಿದ್ದಾರೆ. ಓಕೆ, ಅಪ್ಪಾಜಿ ಎ ಮುಸ್ಟೂರು ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರು ತಾಲೂಕಿನಿಂದ, ಹಾಗೆ ವಸಂತಕುಮಾರ್ ತೇಜಸ್ ಮತ್ತು ವಿನಾಯಕ ದಾವಣಗೆರೆಯಿಂದ ಅಂತ ತಿಳಿಸಿದ್ದಾರೆ, ಇನ್ನು ಷಡಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಮುತ್ತಿಗಾರಹಳ್ಳಿಯಿಂದ ಎಂ ಈಶಣ್ಣ, ಓಕೆ ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಅವರು ಸಂದೇಶ ಕಳಿಸಿದ್ದಾರೆ, ಇನ್ನು ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಸಂದೇಶ ಕಳಿಸಿರುವಂಥದ್ದು, ಹಾಗೆ ಅನಂತರಾಮು ಲತಾ ಕೀರ್ತನ ಅಯ್ಯಣ್ಣನಪೇಟೆ ಚಿತ್ರದುರ್ಗದಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ ಚಿತ್ರದುರ್ಗದಿಂದ, ಹಾಗೆ ಡಾಕ್ಟರ್ ಆಶಾ ಜಿಬಿ ಹೊಸ ದ್ಯಾಮವ್ವನಹಳ್ಳಿ ಚಿತ್ರದುರ್ಗ ತಾಲೂಕಿನಿಂದ, ಇನ್ನು ಡಿವಿ ಮುರುಗೇಶ್

ಪುಜಿನಗರ ಚಿತ್ರದುರ್ಗದಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಡಿಪಿಲೇವೋ ಚಿತ್ರದುರ್ಗದಿಂದ, ಇನ್ನು ವಿನಾಯಕ ಮತ್ತು ಕನ್ನಿಕಾ ಓಕೆ ಚೋರನೂರಿನಿಂದ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಓಕೆ ಡಾಕ್ಟರ್ ಮಂಜುನಾಥ್ ಎಲ್ ಎಸ್ಕೆಎಸ್ ಲೇಔಟ್ ದಾವಣಗೆರೆಯಿಂದ, ಡಾಕ್ಟರ್ ವೀಣಾ ಎನ್ ಸಿಎಲ್ ಏಕನಾಥ್ ಸಾತ್ವಿಕ್ ಸಂವೇದ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಓಕೆ ಕೆಳಗರೆ ಸಂದೇಶ ಕಳಿಸಿದ ಬಳಿಕ ನಿಮ್ಮ ಸಂದೇಶಗಳನ್ನು ಡಿಲೀಟ್ ಮಾಡಬೇಡಿ, ಅದು ಹಾಗೆ ತೋರಿಸುತ್ತೆ. ಇನ್ನು ಎ ಬಿ ಶಂಭಲಿಂಗನಗೌಡ ಹರಪ್ಪನಹಳ್ಳಿ ತಾಲೂಕಿನಿಂದ, ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಕೂಡ್ಲಿಗಿ ತಾಲೂಕಿನ ಹುಡೇಂನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಸಂದೇಶ ಕಳಿಸಿದ್ದಾರೆ. ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್, ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಜಿಎಸ್ ಪೂಜಾ ಜಿಎಸ್ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗ, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ, ಜಿಸಿಎಚ್ ಗೊಂಚಿಗಾರ್ ಭರಮಸಾಗರದಿಂದ, ಹಾಗೆ ಸಂಧ್ಯಾ ಪ್ರಸನ್ನಕುಮಾರ್ ಕವಿ

ಶಾಂತಕುಮಾರಿ, ಮಂಜುನಾಥ್, ಪ್ರಣತಿ, ವಿಸ್ಮಯ ಸಂದೇಶ ಕಳಿಸಿದ್ದಾರೆ. ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್, ವಿಜಯಲಕ್ಷ್ಮಿ, ಸತೀಶ್, ಪೃಥ್ವಿ ಜಿಎಸ್, ಪೂಜಾ ಜಿಎಸ್ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗ, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗದಿಂದ, ಜಿಸಿಎಚ್ ಗೊಂಚಿಗಾರ್ ಭರಮಸಾಗರದಿಂದ, ಹಾಗೆ ಸಂಧ್ಯಾ ಪ್ರಸನ್ನಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಡಾ ತುಳಸಿ ರಂಗನಾಥ್ ತರಳಬಾಳು ನಗರ ಚಿತ್ರದುರ್ಗದಿಂದ, ಓಕೆ ಸವಿತಾ ದೇವರಾಜ್, ನಚಿಕೇತ್, ಹೃತಿಕ್ ಕೆಳಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಶ್ರೀನಿಧಿ, ರಮೇಶ್, ಸುಷ್ಮಿತಾ ಚಿತ್ರದುರ್ಗದಿಂದ, ಶುಭಾಂಗ್, ಹವೀಶ್, ಬಿವಿಕೆಎಸ್ ಲೇವೋ ಚಿತ್ರದುರ್ಗ, ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ, ಹಾಗೆ ಆದ್ಯಂತ್ ಮತ್ತು ಹರ್ಷಿತಾ ಬಾಪೂಜಿನಗರ, ದೀಪಾ ಕೊಟ್ರೇಶ್, ನೂತನ್ ತನ್ಮಿ, ಓಕೆ ಚಳ್ಳಕೆರೆ ತಾಲೂಕು ಮುಸ್ಟಲಗುಮ್ಮಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಮಂಜುನಾಥ್ ಶಿಕ್ಷಕರು ಕಾಲುವೆಹಳ್ಳಿ ಚಳ್ಳಕೆರೆಯಿಂದ, ಉಮೇಶ್ ಖಂಡೇನಹಳ್ಳಿ ಹಿರಿಯೂರು ತಾಲೂಕಿನಿಂದ, ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ ಸಂದೇಶ ಕಳಿಸಿದ್ದಾರೆ. ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ, ನಿರ್ಮಲಾಮೂರ್ತಿ ದವಳಗಿರಿ ಬಡಾವಣೆಯಿಂದ, ಇನ್ನು ಅರುಣಾ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆ ಅಂತೇಳಿ ತಿಳಿಸಿದ್ದಾರೆ. ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಸುಜಾತಾ ಮಂಜುನಾಥ್ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಚಿತ್ರದುರ್ಗ, ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಸಂದೇಶ ಕಳಿಸಿರುವಂತದ್ದು. ಇನ್ನು ನಾಗರಾಜ್ ರಾಮರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಮೀರಾ ಅಮರ್ನಾಥ್ ಚಿತ್ರದುರ್ಗದಿಂದ, ಓಕೆ ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗ, ವಿನಯ್ ಲೇಖನ ವಿನೋಬಾ ನಗರ ಚಿತ್ರದುರ್ಗ, ಓಕೆ ದಾವಣಗೆರೆಯಿಂದ. ಇನ್ನು ನಮನ ಗಣೇಶ್ ಕಾರ್ಕಳ ಬಜಗುಳಿಯಿಂದ ಸಂದೇಶ ಕಳಿಸಿದ್ದಾರೆ. ರಾಯಭಾಗ ತಾಲೂಕು ಮುಗಳಗೋಡಿನಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಸಂದೇಶ ಕಳಿಸಿದ್ದಾರೆ. ಇನ್ನು ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ, ಶೈಲಜಾ ಲೋಕಣ್ಣ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ರಾಗಿತೆನೆ ಗಿರೀಶ್ ಗಾರೇಹಟ್ಟಿ ಚಿತ್ರದುರ್ಗದಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆಯಿಂದ, ಹಾಗೆ ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನದಿಂದ ಸಂದೇಶ ಕಳಿಸಿರುವಂತದ್ದು. ಇನ್ನು ವಿಭಾ ದೀಪಕ್ ಬೆಂಗಳೂರಿನಿಂದ, ಹಾರಕಬಾವಿಯಿಂದ ಮಹಾದೇವಿ, ಅಶ್ವಿನಿ ರಾಜು, ಕೆಬಿ ರಾಜು, ಆನಂದ್ ಭಾಸ್ಕರ್ ಸಂದೇಶ ಕಳಿಸಿದ್ದಾರೆ ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯಿಂದ. ಇನ್ನು ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ರುದ್ರೇಶ್ ನಾಯಕ್ ಕೆ ಮತ್ತು ಕಮಲ ಐಡಿಪಿ ಲೇಔಟ್ನಿಂದ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗೊಂದಿಯಿಂದ, ಹಾಗೆ ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ, ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಲಕ್ಷ್ಮಣರೆಡ್ಡಿ ರಾವಲಕುಂಟೆ ಮೊಳಕಾಲ್ಮೂರಿನಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯ್ ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ಪೋಸ್ಟ್ ಆಫೀಸ್ ಹತ್ತಿರದಿಂದ, ಇನ್ನು ಇಂದಿರಾ ಜಯದೇವಮೂರ್ತಿ ಕೆಳಕೋಟೆಯಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ಓಕೆ ಚಿಕ್ಕನಾಯಕನಹಳ್ಳಿಯಿಂದ, ಅನುರಾಧ ಬಸವರಾಜರೆಡ್ಡಿ ಐಡಿಪಿ ಲೇಔಟ್ನಿಂದ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್, ಹಾಗೆ ಹಿರಿಯೂರು ತಾಲೂಕು ಮದ್ದಿಹಳ್ಳಿ ಗ್ರಾಮದಿಂದ ಎಂ ಪರಮೇಶ್ವರ್ ಅಕುಲ್ ಸಂದೇಶ ಕಳಿಸಿದ್ದಾರೆ. ಕಲಾವತಿ ನಾಗರಾಜ ಶೆಟ್ಟಿ ಚಿತ್ರದುರ್ಗದಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಸರೋಜಾ ಸಂದೇಶ ಕಳಿಸಿದ್ದಾರೆ. ಸುಧಾ ಶೇಖರ್ ಚಂದ್ರವಳ್ಳಿ ನಗರದಿಂದ ಓಕೆ ಮುಂದಿನ ಸಂದೇಶ, ರೂಪಾ ಕೊಟ್ರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಸುಧಾ ತಾಳ್ಯದಿಂದ ಸಂದೇಶ ಕಳಿಸಿರುವಂತದ್ದು. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠನ್, ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹಾಗೆ ಹರ್ಷಿತಾ ಆರ್ ಓಬಳೇಶ್ ಓಕೆ ವಕೀಲರು ಜಗಳೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ದೊಡ್ಡಮನೆ ಸವಿತಾ ಗಣೇಶ್, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಓ ರಾಜಪ್ಪ, ಕುಶಾಂತ್ ರಾಜ್, ನಿದ್ವಿತ್ ರಾಜ್ ಓಕೆ ಚಳ್ಳಕೆರೆಯಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ, ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ ರಾಜ್ ಓಕೆ ಸಂದೇಶ ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಸುಧಾಮಣಿ ಧನುಷ್ ಓಕೆ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ರೂಪಾ ಪರಮೇಶ್, ರಶ್ಮಿತಾ ಧನ್ಯ ಪಿಎಸ್ಎಂ ಲೇಔಟ್ನಿಂದ, ಗಿರೀಶ್ ಬಾಬು ಬಿಎಸ್ ಶರಣಪ್ಪ ಸಂದೇಶವನ್ನು ಕಳಿಸಿರುವಂಥದ್ದು. ಓಕೆ ಸ್ನೇಹಿತರೆ, ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಇನ್ನು ಸರಿಯಾದ ಉತ್ತರ ಏನಾಗಿತ್ತು ಅಂದರೆ, ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್, ಅಂದರೆ ಮುಖವಾಡದ ಹಿಂದೆ ಗುಣಪಡಿಸುವವರನ್ನು ಗುಣಪಡಿಸುವವರು ಯಾರು ಎಂಬಂತಹ ಘೋಷವಾಕ್ಯವನ್ನು ಹೊಂದಿದೆ. ಅಂದರೆ ವೈದ್ಯರ ಕುರಿತ ಕಾಳಜಿ ಕುರಿತ
ಘೋಷವಾಕ್ಯ ಇದಾಗಿದೆ. ಓಕೆ ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರದೊಂದಿಗೆ ಮಾಹಿತಿಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಕ್ತಾಯ

0: ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಈಗ ಸಮಯ 8:30 ಇದೀಗ
1: ಆಕಾಶವಾಣಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹಿರಿಯ ತಾಂತ್ರಿಕ ತಜ್ಞರಾಗಿ ಸೇವೆ ಸಲ್ಲಿಸಿ ಜೂನ್ ತಿಂಗಳ 30, 2026 ಮಂಗಳವಾರ ನಿವೃತ್ತರಾದ ಎನ್ಪಿ ಶಿವಮೂರ್ತಿ ಅವರೊಂದಿಗೆ ಸಂದರ್ಶನ.
2: ಎನ್ಪಿ ಶಿವಮೂರ್ತಿಯವರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆ ನಮಸ್ಕಾರ ಹಾಗೂ ಸ್ವಾಗತ.
3: ಶಿವಪ್ರಕಾಶ್ ಅವರೇ, ತಮಗೂ ನಮಸ್ಕಾರ.
2: ಎನ್ಪಿ ಶಿವಮೂರ್ತಿಯವರು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಹಿರಿಯ ತಾಂತ್ರಿಕ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು. ಕರ್ನಾಟಕದ ದೂರದರ್ಶನ ಕೇಂದ್ರಗಳಲ್ಲಿ, ಹಲವು ಆಕಾಶವಾಣಿ ಕೇಂದ್ರಗಳಲ್ಲಿ ಮತ್ತು ಆಕಾಶವಾಣಿಯ ತರಂಗಾಂತರಗಳನ್ನು ಪ್ರಸಾರ ಮಾಡುವಂತಹ ಸೂಪರ್ ಪವರ್ ಟ್ರಾನ್ಸ್ಮಿಟರ್ಗಳು, ಹೈ ಪವರ್ ಟ್ರಾನ್ಸ್ಮಿಟರ್ಗಳು ಮತ್ತು FM ಟ್ರಾನ್ಸ್ಮಿಟರ್ಗಳಲ್ಲಿ ಅವರು ಸುಮಾರು ಸುದೀರ್ಘವಾಗಿ 37 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥವರು. ಇಂತಹ ಶಿವಮೂರ್ತಿಯವರು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ. ತಮ್ಮ ನಿವೃತ್ತಿಯ ಅವಧಿಯ ಕೊನೆಯ 3 ವರ್ಷಗಳ ಅವಧಿಯನ್ನು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಿವೃತ್ತಿಯನ್ನು ನಿನ್ನೆ ಅಂದರೆ ಜೂನ್ ತಿಂಗಳ 30 ಮಂಗಳವಾರದಂದು ಅವರು ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ. ನಿವೃತ್ತಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ವಯಸ್ಸಿಗೆ ಅನುಗುಣವಾಗಿ ಸಹಜವಾದಂತಹ ಒಂದು ಪ್ರಕ್ರಿಯೆ. ಆದರೆ ಈ ನಿವೃತ್ತಿಯ ಅವಧಿಯ ನಡುವಿನ ಅವರ ಸೇವಾ ಅವಧಿ ಇತ್ತಲ್ಲ, ಆ ಸೇವಾ ಅವಧಿ ಎಷ್ಟು ಶ್ರೇಷ್ಠವಾದದ್ದು ಮತ್ತು ಆಕಾಶವಾಣಿಯ ಜೊತೆಯಲ್ಲಿ ಅವರ ಅವಿನಾಭಾವ ಸಂಬಂಧ ಹೇಗಿತ್ತು ಮತ್ತು ಆಕಾಶವಾಣಿಯ ಅನೇಕ ಕಾರ್ಯಕ್ರಮದ ಸಂಗತಿಗಳನ್ನು ನಮ್ಮ ಕೇಳುಗ ಬಂಧುಗಳಿಗೆ ಮುಟ್ಟಿಸುವಂಥ ಒಂದು ಸಂದರ್ಭದಲ್ಲಿ ಅವರ ತಾಂತ್ರಿಕವಾದಂತಹ ಸೇವೆ ಘನತೆಯಿಂದ ಕೂಡಿತ್ತು ಅನ್ನುವುದರ ಬಗ್ಗೆ ಒಂದು ಅನುಭವವನ್ನು ಅವರ ಜೊತೆಯಲ್ಲಿ ನಾವು ಮಾತಾಡ್ತಾ ಹೋಗ್ಬೋದು. ಶಿವಮೂರ್ತಿಯವರೇ, ಮೂಲತಃ ನೀವು ಚಿತ್ರದುರ್ಗ ಜಿಲ್ಲೆಯವರೇ, ಓದಿದ್ದು ಬರೆದಿದ್ದೆಲ್ಲ ಇಲ್ಲಿನೇ. ಕರ್ನಾಟಕದ ಅನೇಕ ಭಾಗಗಳಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದ್ದೀರಿ. ನೀವು ಆಕಾಶವಾಣಿಗೆ ಸೇವೆಗೆ ಸೇರಬೇಕು ಅನ್ನುವಂತಹ ಒಂದು ತವಕ, ಹಂಬಲ ಯಾಕೆ ಹುಟ್ಟಿತು?
3: ಮೊದಲಿಗೆ ನಾನು ಹುಟ್ಟಿ ಬಂದದ್ದು ಚಿತ್ರದುರ್ಗ ತಾಲೂಕು ದಂಡಿನ ಕುರುಬರಟ್ಟಿಯಿಂದ. ಅಲ್ಲಿ ನಮ್ಮ ತಂದೆ ತಾಯಿಗಳು ತುಂಬ ಬಡತನದಿಂದ ಇದ್ದರು. ಅದರಲ್ಲಿ ನಮ್ಮ ತಂದೆ ತಾಯಿಗೆ 6 ಜನ ಮಕ್ಕಳು, 6 ಜನ ಮಕ್ಕಳು ಮತ್ತು 2 ಅಜ್ಜ ಅಜ್ಜಿ ಮತ್ತು ಅಜ್ಜಿ ಅಕ್ಕ ತಮ್ಮ ಎಲ್ಲ ಒಟ್ಟಾಗಿ ಇದ್ವಿ, ಒಂದು ಮಾಳಿಗೆ ಮನೆ ಅಂತ. ಆದರೆ ತುಂಬ ಬಡತನ, ಅದರಲ್ಲಿ ಮಳೆ ಬೆಳೆ ತುಂಬ
2: ಕಡಿಮೆ
3: ಇತ್ತು. ಅವಾಗ ಜೀವಿಸೋದೇ ತುಂಬ ಕಷ್ಟ ಆಗಿತ್ತು. ಅದರಲ್ಲಿ 6 ಜನದಲ್ಲಿ ನಮ್ಮ ದೊಡ್ಡಣ್ಣನೂ ಓದ್ತಾ ಇದ್ರು, ನಾನೂ ಓದ್ತಾ ಇದ್ದೆ, ತಂದೆ ತಾಯಿನೂ ದುಡಿತಿದ್ರು, ಅದರಲ್ಲೇ ನಾವು ಜೀವನ ಮಾಡ್ತಿದ್ವಿ.
2: ಅಂದ್ರೆ ನಿಮ್ಮ ಕುಟುಂಬ ಮೂಲತಃ ಕೃಷಿಕ ಕುಟುಂಬನ?
3: ಕೃಷಿ ಮತ್ತೆ ಬೇರೆ ಹೊಲಗಳಿಗೆ ಹೋಗಿ ಕೆಲಸ ಮಾಡೋದು ಎಲ್ಲ ಮಾಡ್ತಿದ್ವಿ. ಕೃಷಿ ಅಂತಂದ್ರೆ ನಾವು ಯಾವಾಗಲೂ ಮಳೆ ಇದ್ರೆ ತಾನೇ ಕೃಷಿ ಮಾಡೋದು.
2: ಹೌದು,
3: ಮಳೆನೇ ಇಲ್ಲ, ಕೃಷಿ ಎಲ್ಲಿಂದ ಬಂತು? ಅಂತ ಬರಗಾಲ
2: ಪೀಡಿತವಾದಂತ ಒಂದು ಪ್ರದೇಶ
3: ಚಿತ್ರದುರ್ಗ ತಾಲೂಕು. ಅಂತ ಇದರಲ್ಲಿ ನಾವು ನಮ್ಮನ್ನ ನಮ್ಮ ತಂದೆಯವರು ಹಠ ಒಂಥರ, ನಮ್ಮ ತಂದೆಯವರು ಓದಿದ್ದು ಬರೀ 2ನೇ ಕ್ಲಾಸು, ಆದ್ರೂ ಅವ್ರಿಗೆ ಹಠ ಹೆಂಗಂದ್ರೆ ಇವ್ರನ್ನ ಚೆನ್ನಾಗಿ ಓದಿಸ್ಬೇಕು, ಮುಂದೆ ತರಬೇಕು, ಸ್ವಾಭಿಮಾನ ಜಾಸ್ತಿ ಅವರಿಗೆ. ಒಟ್ಟು ಕೂಲಿ ಮಾಡಿ ತಿಂದ ಜೀವನ ಆದರೂ ಮಾಡಿ ಇವ್ರನ್ನ ಇದು ಮಾಡ್ಬೇಕಂತ
2: ಓದಿಸ್ಬೇಕು ಮತ್ತು ಅವ್ರನ್ನ ಒಳ್ಳೆ ಸರ್ಕಾರಿ ಉದ್ಯೋಗದಲ್ಲಿ ನಿಲ್ಲಿಸ್ಬೇಕು, ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಾಗಲಿ ಅನ್ನುವಂತ ತವಕ ಆಸೆ ಕನಸುಗಳು ಇಟ್ಕೊಂಡಿದ್ರು ನಿಮ್ಮ ತಂದೆಯವರು.
3: ಹೌದೌದು.
2: ಹಾಗಾಗಿ ನಿಮ್ಮನ್ನ ಓದಕ್ಕೆ ಹಚ್ಚಿದ್ರು.
3: ನಾನು 2ನೇ ಕ್ಲಾಸ್ ಇದ್ದಾಗನೆ ನನಗೆ ಪಕ್ಕದಲ್ಲಿ ಕೂಡಿಸಿ ನೀನು ಕಾಗದ ಬರೀಬೇಕು, ನನ್ನ ತಮ್ಮಗೆ ನಮ್ಮ ರಿಲೇಷನ್ಗಳಿಗೆಲ್ಲ ನೀನು ಕಾಗದ ಬರೀಬೇಕು, ನಾನು ಹೆಂಗೆ ಹೇಳ್ತೀನೋ ಹಂಗೆ ಬರೀಬೇಕು ಅಂತ ಇನ್ಲೈನ್ ಲೆಟ್ರ್ ತಗೊಂಡು ಆಗಿನ ಇದರಲ್ಲಿ ನಮ್ಮ ತಂದೆಯವ್ರು ಹೇಳ್ತಿದ್ರು, ಎಡಕ್ಕೆ ಕ್ಷೇಮ, ಮಧ್ಯಕ್ಕೆ ಶ್ರೀ, ಬಲಕ್ಕೆ ದಿನಾಂಕ ಹಾಕ್ಬಿಟ್ಟು ಮತ್ತೆ ಸಿಸ್ಟಮ್ಮು ತೀರ್ಥರೂಪ ಸಮಾನರಾದಂತಾನೆ ಅವರು ಶುರು ಮಾಡ್ಸ

0: ಆಮೇಲೆ ಎರಡು ಅದ ಲೈನ್ ಆಗ್ತಲು ಉಭಯ ಕುಶಲು ಸಾಂಪ್ರತ ಅದನ್ನ ಬರ್ಸರು. ಆಮೇಲೆ ಈ ಕಾಗದ ಬರೆದ ಕಾರಣವೇನೆಂದರೆ ಶುರುವಾಗಿ ನಾನು ಹೆಚ್ಚಿಗೆ ಬರೆಯಲು ಶಕ್ತನಲ್ಲ, ಇಂತಿ ನಿಮ್ಮ ತಂದೆ ಹೆಸರು ಅವ್ರು ಸೈನ್ ಮಾಡ್ಬೇಕು ಕಾಗದಕ್ಕೆ, ಅವ್ರು ಸೈನ್ ಮಾಡ್ಬೇಕು ಇನ್ನ ಲೆಟ್ರಿಗೆ.
1: ಬರೆಯೋದು ಮಾತ್ರ ನೀವೇನೆ?
0: ನಾ ಬರೆಯೋದು ಮಾತ್ರ ನಾನೇ.
1: ಅಂದ್ರೆ ತಂದೆಯ ಅಕ್ಷರದ ಹಂಬಲ ನಿಮ್ಮನ್ನ ಓದುವ ಆ ಕಡೆಗೆ ನಿಮ್ಮನ್ನ ತಿರುಗಿಸ್ತು.
0: ಹೌದೌದು.
1: ಹಾಗಾಗಿ ನೀವು ನಿಮ್ಮ ಅಣ್ಣ ನಿಮ್ಮ ತಂಗಿ ನೀವೆಲ್ಲರೂ ಕೂಡ ಓದೋದಕ್ಕೆ ಶುರು ಮಾಡಿದ್ರಿ. ಹಾಗಾದ್ರೆ ನಿಮ್ಮ ಊರಿನಲ್ಲಿ ಓದೋದಕ್ಕೆ ವಾತಾವರಣ ಇತ್ತ ಎನ್ ಪಿ ಶಿವಮೂರ್ತಿ ಅವರೇ?
0: ಓದೋದಕ್ಕೆ ಸ್ಕೂಲ್ ಇತ್ತು, ಆದರೆ ಫಸ್ಟ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇತ್ತು. ಆಮೇಲೆ ನಾವು ಬಂದಾಗ ಪ್ರೈಮರಿ ಸ್ಕೂಲ್ ಬಂತು ಏಳನೇ ಕ್ಲಾಸ್ವರೆಗೂ. ಅದು ನಾವು ಮನೆಯಲ್ಲಿ ವಾತಾವರಣ ಹೆಂಗಿತ್ತು ಅಂದರೆ ಕರೆಂಟ್ ಇಲ್ಲ, ದೀಪದ ಬುಡ್ಡಿ ಅಂತೀವಿ,
1: ಸಿಮೆಂಟ್
0: ದೀಪ ಅದು ಹಚ್ಕೊಂಡು ಬೀಸಕಲ್ ಮೇಲೆ ಮೇಲೆ ಇಟ್ಟು ಸುತ್ತ ಕೂತ್ಕೊಂತಿದ್ವಿ. ಯಾಕಂದರೆ ಸುತ್ತ ಎಲ್ಲರಿಗೂ ಬೆಳಕಾಗಬೇಕು. ನಾವು ನಮ್ಮ ತಂಗಿ ನಾನು ನಮ್ಮ ಅಣ್ಣ ಅವರೆಲ್ಲರೂ ಸುತ್ತ ಕೂತ್ಕೋಬೇಕು, ಬೇರೆ ಮನೆಗೆ ಯಾರಿಗೂ ಹೋಗಂಗಿಲ್ಲ. ಮತ್ತು ಬೀದಿ ದೀಪಗಳು ಎಲ್ಲೇ ಒಂದು ಬೀದಿ ದೀಪ ಅವಾಗ. ಸೊ ಹಂಗಾಗಿ ನಾವು ದೀಪದ ಬೆಳಕಿನಲ್ಲೇ ಓದಿ, ನಾವು ಕರೆಂಟಲ್ಲೇ ಓದಿಲ್ಲ ಯಾವಾಗ ಏಳನೇ ಕ್ಲಾಸ್ವರೆಗೂ.
1: ಹೌದು. ಊರಿನ ವಾತಾವರಣ ಹೇಗಿತ್ತು ಶಿವಮೂರ್ತಿ ಅವರೇ?
0: ಊರಿನಲ್ಲಿ ತುಂಬ ಬಡತನ ಇತ್ತು. ಅಂದರೆ ಬಡತನ ಅಂದರೆ ಅವರವರು ಜೀವನಕ್ಕೆ ಅವರವ್ರು ಮಾಡ್ಕೊಳೋರು, ಮತ್ತು ಬೇರೆ ಗುಳೆ ಅಂತ ಹೋಗೋರು ಬೇರೆ ಕಡೆ ಹೋಗಿ. ಈಗ ಹಾಸನ ಆ ಕಡೆ ಎಲ್ಲ ಕೆಲವೊಂದು ಕಡೆ ಈ ಡ್ಯಾಮ್ಗಳು ಕೆಲಸ ನಡೀತಿತ್ತು, ಅಲ್ಲಿ ಹೋಗಿ ಜನ ಇದು ಮಾಡಿ ದುಡ್ಕೊಂಡು ಬರೋರು. ಮತ್ತು ಕರೆಕ್ಟು ಬಿತ್ತೋ ಟೈಮ್ನಾಗ ಜನ ಬರೋರು, ಬಿತ್ತೋ ಟೈಮಿಗೆ ಬಂದುಬಿಟ್ಟು ಇದು ಹೊಲ ಅವೆಲ್ಲ ಬಿತ್ತುಬಿಟ್ಟು ಕೆಲಸ ಮಾಡಿ ಮತ್ತೆ ಹೋಗಿ ಬರೋರು. ಆ ಥರ ಜನ ತುಂಬ ಜನ ಇದ್ದರು.
1: ದಂಡಿನ ಕುರುಬರ ಹಟ್ಟಿ ಅಂತ ಹೇಳಿದ್ರಿ, ದಂಡಿನ ಕುರುಬರ ಹಟ್ಟಿ ಅಂತೇಳಿ ನಿಮ್ಮ ಊರಿಗೆ ಹೆಸರು ಹೇಗೆ ಬಂತು ಹೇಗೆ ಅನ್ನೋದ್ರಲ್ಲಿ
0: ನನಗೆ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಆಗಿನ ಕಾಲದಲ್ಲಿ ಐದರಲ್ಲಿ ದಂಡು ಮದಕರಿ ನಾಯಕನ ಮುತ್ತಿಗೆ ಹಾಕೋದಕ್ಕೆ ಬಂದಾಗ ಕೆಲವೊಂದು ದಂಡು ಅಲ್ಲಿ ನೆಲೆಸಿತ್ತಂತೆ.
1: ಐದರಲ್ಲಿ
0: ದಂಡು ಮೀನ್ಸ್ ಸೈನ್ಯ. ಅಲ್ಲಿ ಪೌಳಿ ಅಂತ ಇದೆ ಇನ್ನೂ. ಆ ಪೌಳಿ ಅಂತಂದರೆ ಈ ಜಾಗ ಈಗ ಕೆಲವೊಂದು ದೇವಸ್ಥಾನ ಮಾಡಿದ್ದಾರೆ, ಈಗ ನಾಗರಕಟ್ಟೆ ಅಂತಲೂ ಮಾಡಿದ್ದಾರೆ. ಈಗೂ ಅದು ಆ ಗುರುತಿದೆ, ಅದನ್ನು ಒಂದು ಸ್ವಲ್ಪ ನೆಕ್ಸ್ಟ್ ಇದು ಮಾಡಿದ್ದಾರೆ, ಒಂದು ಸ್ವಲ್ಪ ಸುಸಜ್ಜಿತವಾಗಿ ಕಟ್ಟಡ ಥರ ಮಾಡಿದ್ದಾರೆ. ಸೊ ಅದಕ್ಕೆ ಅವಾಗ ಅಲ್ಲಿ ಒಂದು ಸ್ವಲ್ಪ ನಮ್ಮ ಇವರು ಕುರುಬರು ಅವರೆಲ್ಲ
1: ಕುರುಬ ಸಮುದಾಯ ಇದ್ದಿದ್ದರಿಂದ
0: ಅದಕ್ಕೆ ದಂಡಿನ ಕುರುಬರಟ್ಟಿ ಅಂತ ಬಂದಿದೆ ಅಂತ ನನಗೆ ಮಾಹಿತಿ ಇದೆ.
1: ಅಂದರೆ ನಿಮ್ಮ
0: ಹಿರಿಯರು ಮಾತಾಡೋದು
1: ಎಲ್ಲ ನೀವು
0: ಕೇಳಿದ್ದೀನಿ.
1: ಹೌದು. ಎನ್ ಪಿ ಶಿವಮೂರ್ತಿ ಅವರೇ, ತಮ್ಮ ಕುಟುಂಬ ಅವಿಭಕ್ತ ಕುಟುಂಬದಿಂದ ಕೂಡಿತ್ತು, ಮನೆಯಲ್ಲಿ ಜನಸಂಖ್ಯೆ ಜಾಸ್ತಿ ಇತ್ತು, ಬಡತನ ಇತ್ತು, ಈ ಎಲ್ಲ ಪರಿಸ್ಥಿತಿಗಳ ನಡುವೆ ತಂದೆಗೆ ಅಕ್ಷರ ಜ್ಞಾನ ಇತ್ತು. ಅದರ ಪರಿಣಾಮ ನಿಮ್ಮನ್ನು ಓದಿಸ್ಬೇಕು ಅನ್ನುವಂಥ ಹಂಬಲ ಬಂತು. ಊರಿನಲ್ಲಿ ಏಳನೇ ಕ್ಲಾಸ್ ಮುಗಿಸಿ ನಂತರ ನೀವು ಮುಂದಿನ ವಿದ್ಯಾಭ್ಯಾಸಕ್ಕೆ ಎಲ್ಲಿಗೆ ಬಂದ್ರಿ?
0: ಏಳನೇ ಕ್ಲಾಸ್ ಮುಗಿದ ನಂತರ ನಾನು ನೇರವಾಗಿ ನನ್ನ ತಂದೆಯವರು ಏನು ಮಾಡಿದರು, ಕೆಲವೊಂದು ದೊಡ್ಡ ವ್ಯಕ್ತಿಗಳದ್ದು ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು ಅವರಿಗೆ, ಚಿತ್ರದುರ್ಗಕ್ಕೆ ಬರೋದು ಮಾತಾಡಿಸೋದು. ಈಗ ಓಚಿ ಬೋರಾಯಿ ಜೊತೆಗೆ ಮತ್ತು ಮಾರಪ್ಪರ ಜೊತೆಗೆ ಸಮುದಾಯದ ವ್ಯಕ್ತಿಗಳ ಜೊತೆಗೆ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು ಅವರಿಗೆ.
1: ಅಂದರೆ ಮಾರಪ್ಪ ಅವರು ಬೋರಯ್ಯ ಅವರು ಚಿತ್ರದುರ್ಗದಲ್ಲಿ ಅವತ್ತು ನಿಮ್ಮ ಸಮುದಾಯದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯತೆ ಗಳಿಸ್ಕೊಂಡಂತ ನಾಯಕರಾಗಿದ್ರು, ಲೀಡರ್ ಆಗಿದ್ರು, ಸಮಾಜ ಸೇವಕರಾಗಿದ್ರು, ಮತ್ತು ಅವರು ಸ್ವತಂತ್ರ ಚಳವಳಿಯ ಹಿನ್ನೆಲೆಯನ್ನು ಹೊಂದಿದ್ದವರು ಅಂತ ಹೇಳಿದ್ರಿ ತಾವು.
0: ಹೌದೌದು. ಅವರಿಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ನಿನಗೆ ಹಾಸ್ಟೆಲಲ್ಲಿ ಸೇರಿಸ್ತೀನಿ, ಹಾಸ್ಟೆಲಲ್ಲಿ ಸೇರಿಸಿದ್ರೆ ಮನೆಯಲ್ಲಿ ತುಂಬ ಜನ ಜಾಸ್ತಿ, ಒಂದು ಊಟದ್ದು ಅದೆಲ್ಲ ತೊಂದರೆ ಆಗುತ್ತೆ, ನೀನು ಅಲ್ಲಿದ್ದರೆ ನಿನ್ನ ವಿದ್ಯಾಭ್ಯಾಸಕ್ಕೇನು ತೊಂದರೆ ಆಗಲ್ಲ, ನೀನು ಇಲ್ಲಿ ಬರ್ದಾಯಿದ್ರು ಪರವಾಗಿಲ್ಲ, ನೀನು ವಿದ್ಯಾಭ್ಯಾಸ ಮಾಡು ಹಾಸ್ಟೆಲಲ್ಲಿದ್ದು ಅಂತ ನನಗೆ ಹೇಳಿದರು. ಒಂದು ಟ್ರಂಕ್ ತಗೊಂಡು ಜೊತೆ ಕರ್ಕೊಂಡು ಹೋದರು,
1: ಚಿತ್ರದುರ್ಗ
0: ಕರ್ಕೊಂಡು ಬಂದರು. ಕರ್ಕೊಂಡು ಬಂದು ಸೀದಾ ಹಾಸ್ಟೆಲ್ ಒಳಗೆ ಕರ್ಕೊಂಡೋಗಿ ಬಿಟ್ಟರು. ಬಿಟ್ಟ ತಕ್ಷಣ ನಮ್ಮ ಮಾರಪ್ಪರಿದ್ದರು, ಸ್ವಾಮಿ ನಮ್ಮ ಹುಡುಗನ ಕರ್ಕೊಂಬಂದಿದ್ದೀನಿ ಅಂತ. ಆಯಿತು, ನೀವು ಸೇರಿಸಿ ಹೋಗ್ಬಿಡಿ, ನೀವು ನಾವೆಲ್ಲ ಮುಂದಿಂದು ಆ ಸ್ಕೂಲ್ಗೆಲ್ಲ ಸೇರಿಸ್ಕೊಂತೀವಿ, ಟ್ರಂಕ್ ಕೊಟ್ಟು ನೀವು ಹೋಗ್ಬಿಡಿ ಅಂತಂದ್ರು.
1: ಅಂದ್ರೆ ನೀವು ವಸತಿ ನಿಲಯಕ್ಕೆ ತಂದು ಬಿಟ್ರು, ಸ್ಕೂಲ್ ತಂದು ಬಿಡ್ಲಿಲ್ಲ,
0: ಸ್ಕೂಲ್ ಇಲ್ಲ.
1: ಆದ್ರೆ ಬೋರಪ್ಪ ಅವರು ಮಾರಪ್ಪ ಅನ್ನೋ ಅಂತ ಸಮಾಜ ಸೇವಕರು ನಿಮ್ಮನ್ನ ಶಾಲೆಗೆ ಸೇರಿಸಿದ್ರು.
0: ಹೌದೌದು.
1: ಅನ್ನ ಕೊಟ್ರು, ನೆರಳು ಕೊಟ್ರು, ನಂತರ ಮಾರ್ಗದರ್ಶನ ಕೂಡ ಮಾಡಿದ್ರು.
0: ಹೌದೌದು.
1: ನಂತರ ನಿಮ್ಮ ಹೈಸ್ಕೂಲ್ ಅನ್ನುವಂಥದ್ದು ಎಂಟನೇ ಕ್ಲಾಸ್ ಎಲ್ಲಿ ನಡೀತಾ ಇತ್ತು ಕ್ಲಾಸು?
0: ಅವರು ಮಾರಪ್ಪರಿದ್ದು ನಮ್ದೇ ಒಂದು ಸಂಸ್ಥೆ ಶುರುವಾಗಿದೆ, ಒಂಬತ್ತನೇ ಕ್ಲಾಸ್ ನಡೀತಾ ಇದೆ ಈಗ, ಎಂಟಕ್ಕೆ ನೀವು ಸೇರ್ಕೊಳ್ರಿ. ಎರಡನೇ ಬ್ಯಾಚು ಮಾಸ್ಟರ್ ಕೆ ಬೋರಯ್ಯ ಪ್ರೌಢಶಾಲೆ ಅಂತ ಶುರುವಾಗಿದೆ ಅಂತ ಅವರೇ

0: ಸಂಜಾರ ಸ್ಕೂಲ್ನು ನೋಡ್ಲಿಲ್ಲ, ಬರೀ ಹಾಸ್ಟೆಲ್ ಅಷ್ಟೇ ನೋಡಿರೋದು. ನಾನು ಯಾವ ಸ್ಕೂಲಾಗ ಹೋಗ್ತೀನಿ ಬರ್ತೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಇದ್ದು ಅವರು ಮಾರಪ್ಪರಿದ್ದು ಈ ಹುಡುಗರನ್ನೆಲ್ಲ ಈ ಬಂದಿರೋ ಹುಡುಗರನ್ನೆಲ್ಲ ಬಿಟ್ಟು ಹೋಗ್ತಿದ್ರು ಅಷ್ಟೇ, ಇಷ್ಟು ಹುಡುಗರನ್ನ ನೀವು ಈ ಸ್ಕೂಲಿಗೆ ಸೇರಿಸ್ಕೊಳ್ರಿ ಅಂತ ಹೇಳಿ ನಾನು ಮಾಸ್ಟರ್ ಕೆ ಬೋರಯ್ಯ ಪ್ರೌಢಶಾಲೆಗೆ ಸೇರಿದೆ. ಅಲ್ಲಿ ಇಲ್ಲೇ ಆಕಾಶವಾಣಿ ಮುಂಭಾಗ ಈ ರೋಡ್ ಚನ್ನಕೇಶ್ವರ ದೇವಸ್ಥಾನ ಮುಂದೆ ರೋಡ್ ಇದೆ, ಆ ರೋಡ್ ಆ ಕಡೆ ರೋಡ್ ಪಕ್ಕದಲ್ಲೇ ಒಂದೇ ಒಂದು ಬಿಲ್ಡಿಂಗು, ಎರಡು ರೂಮ್ ಇರೋ ಬಿಲ್ಡಿಂಗು, ಒಂದು ರೂಮ್ ಆಫೀಸ್ ರೂಮು, ಒಂದು ರೂಮು 9ನೇ ಕ್ಲಾಸ್ ಕುತ್ಕೊಳ್ಳೋದಕ್ಕೆ, ಇನ್ನೊಂದು 8ನೇ ಕ್ಲಾಸ್ ಸೇರಿದೀವಲ್ಲ ನಮಗೆ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಆವಾಗ ಈ ಚನ್ನಕೇಶ್ವರ ದೇವಸ್ಥಾನದಲ್ಲೇ ಕುತ್ಕೋಬೇಕು, ಅಲ್ಲಿಂದ ಮಾಸ್ಟರ್ ಬಂದು ಪಾಠ ಮಾಡೋರು ಹೋಗ್ತಿದ್ರು, ಮಧ್ಯಾಹ್ನ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿದ್ವಿ, ಹಾಸ್ಟ್ಲಿಗೆ ಹೋಗ್ತಿದ್ವಿ ಮಧ್ಯಾಹ್ನ.
1: ನೋಡಿ ನಿಮ್ದು ಎಂತ ಸೌಭಾಗ್ಯ, ಅದೇ ಚನ್ನಕೇಶವ ದೇವಾಲಯದ ಎದುರುಭಾಗದಲ್ಲಿ ಇರುವಂತ ಆಕಾಶವಾಣಿನಲ್ಲಿ ನೀವು ಹಿರಿಯ ತಾಂತ್ರಿಕ ತಜ್ಞರಾಗಿ ಆಕಾಶವಾಣಿನಲ್ಲಿ ಕೆಲಸವನ್ನ ನಿರ್ವಹಿಸಿದ್ದೀರಾ, ಇವತ್ತು ನಿವೃತ್ತಿಯನ್ನ ಪಡ್ಕೊಂಡಿದ್ದೀರಿ, ತುಂಬಾ ಸಂತೋಷ. ನಮ್ಮ ಕೇಳುಗರು ನಿಮ್ಮ ಎಲ್ಲ ಅನುಭವದ ವಿಚಾರಗಳನ್ನ ಕೇಳ್ತಾ ಇದ್ದಾರೆ. ಹೇಳಿ ಎನ್ ಪಿ ಶಿವಮೂರ್ತಿ ಅವರೇ, ನಂತರ ತಾವು ಹೈಸ್ಕೂಲ್ ಅನ್ನ ಮುಗಿಸಿದ್ರಿ, ಆದರೆ ಹೈಸ್ಕೂಲ್ನಲ್ಲಿ ನೀವು ವಸತಿ ನಿಲಯಗಳಲ್ಲಿ ಇದ್ದುಕೊಂಡು ಶಾಲೆಯಲ್ಲಿ ಓದ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಒಂದು ಸಮಾಜ ಸೇವಕರ ಅವರ ಮಾರ್ಗದರ್ಶನ, ಅವರ ಉಸ್ತುವಾರಿ ಇದೆಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ತಾವು ಒಂಚೂರು ವಿಷಯಗಳು ಹೇಳ್ಬೋದಾ?
0: ಹೌದು, ಆ್ಯಕ್ಚುಲಿ ನಮ್ಮ ತಂದೆ ಬಿಟ್ಟು ಹೋದರೆ ವಾರಕ್ಕೆ ಒಂದು ದಿವಸ ಬರೋರು ನಮ್ಮ ತಂದೆ, ಸಂತೆ ಮಾಡ್ಕೊಂಡು ನನ್ನ ಹತ್ರ ಬಂದು 2 ರೂಪಾಯಿ ಕೊಡೋರು ನನಗೆ ಖರ್ಚಿಗೆ, 2 ರೂಪಾಯಿ ಕೊಟ್ಟು ಆಮೇಲೆ ಭಾನುವಾರ ದಿವಸ ನಮ್ಮ ಮಾರಪ್ಪರಿದ್ದು ಬರೋರು, ಎಲ್ಲರಿಗೂ ಕಟಿಂಗ್ ಮಾಡಿಸೋರು, ಕಟಿಂಗ್ ಮಾಡಿಸಿ ಶಿಸ್ತಾಗಿರಬೇಕು. ಯಾವುದೇ ಹುಡುಗ ಒಂದು ಕಟಿಂಗ್ ಬೆಳೆದಿದ್ರೆ ವಾರ್ಡನ್ ಕರೆದು ಫಸ್ಟ್ ಅವ್ರಿಗೆ ಕಟಿಂಗ್ ಮಾಡಿಸಿ ಅಂತ ಶಿಸ್ತುಬದ್ಧವಾಗಿಯೇ ನೋಡ್ಕೊತಿದ್ರು ಅವ್ರು ನಮ್ಮನ್ನೆಲ್ಲ, ಹುಡುಗರನ್ನೆಲ್ಲ. ಮತ್ತು ಊಟ ಎಲ್ಲ ಚೆನ್ನಾಗಿ ಇದು ಮಾಡ್ತಿದ್ರು. ಇನ್ನೊಬ್ಬರು ಓಚಿ ಬೋರಯ್ಯನವರು, ಅವರು ನಮ್ಮ ಸಮುದಾಯದ ಲೀಡರು, ಮತ್ತು ಅವರು ರಾಜಕೀಯವಾಗಿಯೂ ಉತ್ತಮವಾಗಿದ್ದರು ಆ ಟೈಮಲ್ಲಿ. ಅವರು ಬಂದು ನಮ್ಮನ್ನು ಪ್ರೇರಣೆ ಮಾಡ್ತಿದ್ರು. ಕೆಲವೊಂದು ಲೀಡ್ರು ಬರ್ತಿದ್ರು ಅಲ್ಲಿಗೆ, ಲೀಡ್ರ್ ನಮ್ಮ ಸಮುದಾಯದ ಲೀಡ್ರೇ ಅಂದರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತಿದ್ವಿ. ಇಂಥವ್ರು ಬಂದರು ಹಿಂಗೆ ಬಂದು ಹೋಗ್ತಾರೆ, ಅವ್ರು ಬಂದಾಗ ನಾವು ಡಿಸಿಪ್ಲಿನಾಗಿ ಇರಬೇಕು, ಅದು ಆಟೋಮೆಟಿಕ್ ಬಂದಿತ್ತು ನಮಗೆ. ಅವ್ರು ನೋಡಿದರೆ ನಾವು ಡಿಸಿಪ್ಲಿನ್ ಕುತ್ಕೊಳೋದು, ಓದ್ಕೊಳೋದು ಇದು ಮಾಡ್ತಿದ್ವಿ. ಮತ್ತು ಹಾಸ್ಟ್ಲಲ್ಲಿ ಹೇಗಿತ್ತು ಅಂತಂದರೆ, ಒಂದು ರೂಮಲ್ಲಿ ಸುಮಾರು 200 ಹುಡುಗರು ಇದ್ವಿ ನಾವು. ಎಲ್ಲ ಹುಡುಗರೂ ನಮ್ಮ ಡಿಸ್ಟಿಕ್ನರೇ, ಜಗಳೂರು, ಹೊಳಲ್ಕೆರೆ, ಮೊಳಕಾಲ್ಮೂರು, ಚಳ್ಳಕೆರೆ, ಚಿತ್ರದುರ್ಗ, ಎಲ್ಲರೂ ಬಡ ಹುಡುಗ್ರೆ, ತುಂಬ ಬಡ ಹುಡುಗ್ರೆ. ಅದು ನಾಯಕರ ಜನರಲ್ ಹಾಸ್ಟೆಲ್ ಅಂತ.
1: ನಂತರ SSLC ಮುಗಿಸಿದ್ರಿ, SSLC ಮುಗಿಸಿದ್ಮೇಲೆ ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಹೇಗಿತ್ತು, ಎಲ್ಲಿ ನಡೀತು?
0: SSLC ಮುಗಿದ ನಂತರ ಒಳ್ಳೆಯ ಮಾರ್ಕ್ಸ್ ಬಂತು ನನಗೆ. ನಾನು ಆ್ಯಕ್ಚುಲಿ ಯಾರೂ ಹೇಳಿಲ್ಲ ನನಗೆ ನಮ್ಮನೆಗೆ, ನೀನು ಸೈನ್ಸ್ ತಗೋ, ಆರ್ಟ್ಸ್ ತಗೋ ಅಂತ ಏನು, ನಾನೇ ಪ್ರೇರಣೆ ಸೈನ್ಸ್ ತಗೊಂಡು ಸೆಕೆಂಡ್ ಇಯರ್ PUC ಮಾಡಿದೆ, ಸೈನ್ಸ್ ಕಾಲೇಜಲ್ಲಿ ಜಾಯಿನ್ ಆದೆ. ಅಲ್ಲಿ ಒಳ್ಳೆ ಉತ್ತಮವಾದ ಲೆಕ್ಚರರ್ಗಳಿದ್ದರು ಅವರು, ಇದರಿಂದ ನಾನು ಸೆಕೆಂಡ್ ಇಯರ್ PUC ಮಾಡಿದೆ. ಮಾಡಿ ತದನಂತರ ನನಗೆ ತಂದೆಯವ್ರಿಗೆ ಹೇಳಿದೆ ಈ ಥರ ಆಗಿದೆ ಏನು ಮಾಡೋಣ ಅಂತ. 2ನೇ PUC ಸೆಕೆಂಡ್ ಇಯರ್ PUC ನಾನು ಎಕ್ಸಾಮ್ ಬರೆದಾಗ ನಮಗೆ CET ಮೊದಲ CET ನಮಗೆ, ಅದು ನಾನು CET ಮಾರ್ಕ್ಸ್ ಅಷ್ಟೊಂದು ಉತ್ತಮವಾಗಿ ತಗೊಳಕ್ಕಾಗಲಿಲ್ಲ, CET ಸೆಲೆಕ್ಟೂ ಆಗಲಿಲ್ಲ. 1984 ಮೊದಲನೇ CET, ಅದರಲ್ಲಿ ನನಗೇನು ಇದಾಗಲಿಲ್ಲ. ನಮ್ಮ ತಂದೆಯವ್ರು ಕೇಳಿದ್ರು ಏನು ಮಾಡ್ತೀಯ ಅಂತ, ನಿಮ್ಮಿಷ್ಟ ಅಂತಂದೆ. ಅದಾಗ ನಮ್ಮೂರಲ್ಲಿ ಕೆಲವೊಂದು ITI ಟ್ರೈನಿಂಗ್ ಮಾಡಿರೋರು ಕೆಲಸಕ್ಕೆ ಹೋಗಿದ್ರು. ನಮ್ಮ ತಂದೆಯವರೇನು ಅವರು ITI ಮಾಡಿದಾರಂತೇನು ಗೊತ್ತಿಲ್ಲ ಅವ್ರಿಗೆ, ಕೆಲಸಕ್ಕೆ ಹೋಗಿದ್ದಾರೆ ನೋಡಪ್ಪ ಅವರು ಕೆಲಸಕ್ಕೆ ಹೋಗಿದ್ದಾರೆ, ಅವ್ರು ನೋಡಿ ತಿಳ್ಕೊ ನೀನು ಏನು ಮಾಡ್ತೀಯ ಅಂತ. ಅವ್ರಿಗೋಗಿ ಕೇಳಿದ್ರೆ ನಾನು ITI ಮಾಡಿ ಎಲೆಕ್ಟ್ರಿಷಿಯನ್ ಮಾಡಿ ಮೀಟರ್ ರೀಡರ್ ಆಗಿನಿ, BHL ಇದ್ದೀನಿ, HL ಇದ್ದೀನಿ ಅಂತ ಹೇಳಿದರು. ಅವಾಗ ನಾನೇನು ಮಾಡಿದೆ, ಆಯಿತು ಅವರು ITI ಮಾಡಿದ್ದಾರೆ ಸರಿ ನೀನು ಹೋಗ್ಬಿಡು ಅಂತಂದರು. ಆವಾಗ ಇನ್ನೇನು ಜೂನ್ ಸ್ಟಾರ್ಟಿಂಗು, ಹೋದೆ ಅಲ್ಲಿ ಅಪ್ಲಿಕೇಶನ್ ತೊಗೊಂಬಂದೆ. ಅಂದರೆ ಅಪ್ಲಿಕೇಶನ್ ನಾನು ಬಳ್ಳಾರಿ ಹೋಗಿ ಅಪ್ಲಿಕೇಶನ್ ಅಂತ ತರಲಿಲ್ಲ. ಆವಾಗ ಏನಿತ್ತಂದರೆ ಯಾವುದೇ ಅಪ್ಲಿಕೇಶನ್ ಎಲ್ಲಿ ಬೇಕಾದ್ರೂ ಹಾಕ್ಬೋದು.
1: ನಮ್ಮ ಚಿತ್ರದುರ್ಗದಲ್ಲಿ ITI ಇರಲಿಲ್ಲ,
0: ಇಲ್ಲಿ ITIನೇ ಇಲ್ಲ, ಇಲ್ಲಿ ಗೌರ್ಮೆಂಟ್ ITIನೇ ಇಲ್ಲ, ಇಲ್ಲಿ ಗೌರ್ಮೆಂಟ್ ITI ದಾವಣಗೆರೆ, ತುಮಕೂರು, ಬಳ್ಳಾರಿ ನಮಗೆ ಸುತ್ತ, ಬೇರೆ ಯಾವುದೂ ಇಲ್ಲ, ಇಲ್ಲ ಚಿಕ್ಕಮಗಳೂರು ಆ ಕಡೆ ಹೋಗ್ಬೇಕು ಆ ಥರ ಇತ್ತು. ನಾನು ಅಪ್ಲಿಕೇಶನ್ ಹಾಕಿದೆ ಬಳ್ಳಾರಿಗೆ, ಬಳ್ಳಾರಿನಲ್ಲಿ ಎಲೆಕ್ಟ್ರಿಷಿಯನ್ ಸಿಕ್ತು, ಟ್ರೈನಿಂಗ್ ಮುಗಿಸಿದೆ ಅಲ್ಲಿ. ಭಾಳ ಕಠಿಣವಾಗಿತ್ತು ನನ್ನ ಪರಿಸ್ಥಿತಿ ಆ ಟೈಮಲ್ಲಿ.

0: ಯಾಕಂದರೆ 50 ರೂಪಾಯಿ ಸ್ಟೈಪೆಂಡ್ ಕೊಡ್ತಾರೆ ಅಂತ ಹೇಳಿದೆ. ನಮ್ಮ ತಂದೆಯವ್ರಿಗೆ ಖುಷಿಯಾಗ್ಬಿಡ್ತು, 50 ರೂಪಾಯಿ ಕೊಡ್ತಾರಲ್ಲ, 50 ರೂಪಾಯಿ ಅಂದರೆ ಅವ್ರು ತುಂಬ ದೊಡ್ಡದು, ಏ ಹೋಗ್ಬಿಡು ನೀನು ಅಂತಂದ್ರು. ಅದ್ರ ಜೊತೆಗೆ 150 ರೂಪಾಯಿ ಕಳಿಸಿದ್ರೆ ಸಾಕಲ್ಲ ಅಂತಂದು, ಏ ಸಾಕು ಅಂತ ಹೇಳಿಬಿಟ್ಟು ಇದ್ದೆ. 200 ರೂಪಾಯೇ ಬರೋದು, ಪೋಸ್ಟ್ ಮ್ಯಾನ್ನ ಕಾಯ್ತಾ ಇದ್ವಿ ತಿಂಗಳು ಬಂತು ಅಂದರೆ, ಯಾಕಂದರೆ 50 ರೂಪಾಯಿ ಬಾಡಿಗೆ ಕೊಡಬೇಕು. ನಾವು 4 ಜನ ಶೇರ್ ಮಾಡ್ಕೊಂಡಿದ್ವಿ ರೂಮ್ನ, 200 ರೂಪಾಯಿ ಬಾಡಿಗೆ ಅದು, ಇನ್ನು 50 ರೂಪಾಯಿ 100 ರೂಪಾಯಿದಲ್ಲಿ ನಮ್ಮದು ಊಟ.
1: ಐ ಟಿ ಐ ಮುಗಿಸಿದ ಮೇಲೆ ಸಾಮಾನ್ಯವಾಗಿ ಅಪ್ರೆಂಟಿಸ್ ಅಂತೇಳಿ ಒಂದು ತರಬೇತಿ ಎನ್ನುವಂಥದ್ದು ಇರುತ್ತೆ, ಅದು ಸೆಲೆಕ್ಷನ್ ಆಗಿ ನೀವು ಹೋದ್ರಿ ಅಂತ ಅನಿಸುತ್ತೆ. ಎಲ್ಲಿಗೆ ಹೋದ್ರಿ ಈ ಮೊದಲಿಗೆ, ಎಲ್ಲಿ ಸೇವೆಗೆ ಸೇರಿಕೊಂಡ್ರಿ, ಆಕಾಶವಾಣಿ ಹೇಗೆ ಬಂದ್ರಿ?
0: ಐ ಟಿ ಐ ಮಾಡಬೇಕಾದ್ರೆ ನನ್ನ ಪರೀಕ್ಷೆಯಲ್ಲಿ ಉತ್ತಮ ಮಾರ್ಕ್ಸ್ ಬಂದಿರೋದ್ರಿಂದ ನನಗೆ 3 ಕಂಪನಿ ಕ್ಯಾಂಪಸ್ ಆಯಿತು. ಅದು ಕಿರ್ಲೋಸ್ಕರ್, ಭಾರತ್ ಎಲೆಕ್ಟ್ರಾನಿಕ್ಸ್, BHEL, 3 ಬಂದಿತ್ತು. ಮೊದಲಿಗೆ ಬಂದಿದ್ದು ಕಿರ್ಲೋಸ್ಕರ್. ನಾನು ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಜಾಯಿನ್ ಆದೆ. ತದನಂತರ ಅಲ್ಲಿ ನಾನು ಎನ್ಕ್ವೈರಿ ಮಾಡಿದಾಗ ನನಗೇನು ಟ್ರೈನಿಂಗ್ ಆದಮೇಲೆ ನನಗೇನು ಕೆಲಸ ತೊಗೊಂತಾರೋ ಇಲ್ಲೋ, ಅದು ನನ್ನ ಪರಿಸ್ಥಿತಿ, ಮನೆ ಪರಿಸ್ಥಿತಿ, ಎಲ್ಲರೂ ದುಡಿತಾ ಇದ್ದಾರೆ ಜೀವನಕ್ಕೋಸ್ಕರ, ನಾನೇನಾದರೂ ಆಸರೆ ಆಗಬೇಕಲ್ಲ, ಹಂಗೆ ಆಸರೆ ಆಗೋಣ ಅಂತಂದ್ಬಿಟ್ಟು ನಾನು ಲೆಕ್ಕ ಹಾಕಿದೆ. ಕೇಳಿದೆ ಟ್ರೈನಿಂಗ್ ಮ್ಯಾನೇಜರ್ನ, ಇಲ್ಲ ರೀ 10 ವರ್ಷದ ಹಿಂದಿನಿಂದನೂ ತೊಗೊಂಡಿಲ್ಲ, ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ, ಅಪ್ರೆಂಟಿಸ್ ಮಾಡಿದ ತಕ್ಷಣ ಏನು ಕೆಲಸ ಕೊಡ್ಬೇಕಂಬೋದು ಏನಿಲ್ಲ, ಅದರಲ್ಲಿ ಬರದೇ ಇರ್ತಾರೆ ಅಗ್ರಿಮೆಂಟ್ನಲ್ಲಿ ಕೆಲಸ ಕೊಡ್ಬೇಕಂಬೋದು ಏನಿಲ್ಲ ಅಂತ. ಹಂಗಾಗಿ ನಾನು BHEL ನನಗೆ ಅಪ್ರೆಂಟಿಸ್ ಬಂತು, BHEL ಹೋದೆ. ಅಲ್ಲಿ ಒಂದೇ ಬ್ಯಾಚ್ ಇತ್ತು, ನಮ್ಮ ಹಿಂದಿನ ಬ್ಯಾಚೇ ಪೆಂಡಿಂಗು, ನಮಗೆ ಬ್ಯಾಚ್ ಇತ್ತು, ಕರೆದೇ ಕರೀತಾರೆ ಅಂತ ನಮಗೆ ಗ್ಯಾರಂಟಿ ಆಯಿತು. ಅಲ್ಲಿ ಟ್ರೈನಿಂಗ್ ಮಾಡಿ ಮತ್ತು ಟ್ರೈನಿಂಗ್ ಮುಗಿದ ತಕ್ಷಣವೇ ನನಗೆ ಎಂಪ್ಲಾಯ್ಮೆಂಟ್ ಮಾಡಿಸಿದ್ದೆ ನಾನು ಬೆಂಗಳೂರಿಗೆ ಹೋದ ತಕ್ಷಣವೇ. ಟೆಕ್ನಿಕಲ್ ಎಂಪ್ಲಾಯ್ಮೆಂಟು ಅಲ್ಲಿ ಮಾಡಿಸಿದಾಗ ನನಗೆ ಇಂಟರ್ವ್ಯೂ ಬಂತು, ಫಸ್ಟ್ ಇಂಟರ್ವ್ಯೂ ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ ಇಂಟರ್ವ್ಯೂ ಬಂತು. ಅದರಲ್ಲಿ ಇಂಟರ್ವ್ಯೂನಲ್ಲಿ ಪಾಸ್ ಆದೆ. ಪಾಸ್ ಆಗಿ ಸೆಲೆಕ್ಟ್ ಆಗಿ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು, ನಾನು ಜಾಯಿನ್ ಆಗಿಬಿಟ್ಟೆ. ಎಲ್ಲಿ ಅಂದರೆ ಆರ್ಮಿ ಸದರನ್ ಕಾಪ್ಸ್ ಅಂತ AC ಸೆಂಟ್ರ್. ಡ್ಯೂಟಿ ತುಂಬ ಚೆನ್ನಾಗಿತ್ತು, ಮತ್ತು ಅವರು ಡಿಸಿಪ್ಲಿನೆಲ್ಲ ನೋಡ್ತಿದ್ದೆ. ಪೂರ್ತಿ ಮಿಲಿಟ್ರಿನಲ್ಲಿ ಸೇರ್ಕೊಂಡಿದ್ರೆ ಚೆನ್ನಾಗಿರೋದೆ ಅಂತ ಅನಿಸ್ತಿತ್ತು. ಅವರು ಇದು ವ್ಯಾಯಾಮಗಳು, ಅವರು ಸೆಲೆಕ್ಷನ್ ರೀತಿ, ಮತ್ತು ಅವರು ಊಟ ಡಿಸಿಪ್ಲಿನ್ ನೋಡಿಬಿಟ್ಟು ನನಗೂ ಒಂಥರ ಪ್ರೇರಣೆ ಆಗಿತ್ತು.
1: ಹೌದು ಶಿವಮೂರ್ತಿಯವರೇ, ನೀವು ಮೊದಲಿಗೆ ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ನಲ್ಲಿ ಒಬ್ಬರು ಟೆಕ್ನಿಷಿಯನ್ ಆಗಿ ತಾವು ಸೇರ್ಪಡೆಯನ್ನು ಪಡ್ಕೊಂಡ್ರಿ, ಉದ್ಯೋಗ ಸಿಕ್ತು. ಮನೆಯಲ್ಲಿ ಮೊದಲು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಹೊರಗೆ ಹೋದಂಥವರು ನೀವೇ ಅಂತ ಅನಿಸುತ್ತೆ. ಮೊದಲ ಸರ್ಕಾರಿ ನೌಕರನ್ನು ಕೂಡ ನೀವೇ ಅಂತ ಅನಿಸುತ್ತೆ. ತಂದೆಯ ಪ್ರತಿಕ್ರಿಯೆ ಹೇಗಿತ್ತು?
0: ಒಂದು ಇನ್ನೇ ಲೆಟ್ರ್ ಆಗ್ತಿದ್ದೆ, ಚೆನ್ನಾಗಿದ್ದೀನಿ ಇಂಥ ತಗಿದ್ದೀನಿ, BHEL ಆಗಿದ್ದೀನಿ ಅಂತ. ಮತ್ತು ಕೆಲಸಕ್ಕೆ ಸೇರಿದಾಗ ನನಗಿಂಥ ಕೆಲಸ ಸಿಕ್ಕಿದೆ, ನಾನು ಇಂಥ ಕೆಲಸಕ್ಕೆ ಸೇರಿದ್ದೀನಿ ಅಂತ ನಾನು ಕಾಗದ ಬರೀತಿದ್ದೆ. ಆಯಿತು ಒಳ್ಳೇದಾಯ್ತಪ್ಪ ಅಂತಂದ್ಬಿಟ್ಟು ತುಂಬ ಖುಷಿಯಾದರು ಅವರು, ಮಿಲಿಟ್ರಿಗೆ ಸೇರಿದಾಗ ತುಂಬ ಖುಷಿಯಾದರು.
1: ಮೊದಲ ಸಂಬಳ ತಗೊಂಡ್ರಲ್ಲ,
0: ಹೌದು
1: ಅದು ತಮಗೆ ನೆನಪಿದೆಯಾ?
0: ತುಂಬ ನೆನಪಿದೆ ನನಗೆ. ಆವಾಗ 1450 ರೂಪಾಯಿ ಸಂಬಳ ಮಿಲಿಟ್ರಿ ಫಸ್ಟ್ ಸೇರಿದಾಗ.
1: ನಿಮ್ಮ ತಂದೆಯವ್ರನ್ನ ಊರನ್ನ ನೋಡಬೇಕು ಅಂತ ಹೇಳಿ ಹೊರಟು ಬರಲಿಲ್ವಾ?
0: ಹೊರಟು ಬಂದೆ. ನಮ್ಮ ಊರಿನ ಜನಗಳು, ನಾನು ಒಂದು ಸೂಟ್ ಕೇಸ್ ತಗೊಂಡು ಊರಿನ ಜನ ಬರ್ತಾಯಿದ್ರೆ ಎಲ್ಲರೂ ಕೇಳೋದೆ, ಓ ಏನಪ್ಪ ಏನು ಮಾಡ್ತಾ ಇದೆಯಾ, ಕೆಲಸ ಸಿಕ್ತಂತೆ ನಿನಗೆ. ಎಲ್ಲರೂ ಭಾಳ ಖುಷಿ. ಎಷ್ಟು ಖುಷಿ ಅಂದರೆ ನನ್ನ ಎಕ್ಸಾಂಪಲ್ ಮಾಡ್ಕೊಂಬಿಟ್ರು ಬೇರೆ ಹುಡುಗರಿಗೆ, ನೋಡು ಅವರು ಹೆಂಗೆ ಎಲ್ಲಿ ಹೋದರು ಏನು ಕೆಲಸಕ್ಕೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆಯಂತೆ ಅಂತಂದ್ಬಿಟ್ಟು ಮನೆಗೆಲ್ಲ ಹಬ್ಬದ ವಾತಾವರಣ, ಅವರಿಗೆ ಎಲ್ಲ ಇದಾಗ್ಬಿಡ್ತು. ಫಸ್ಟ್ ನಾನು ಏನು ಮಾಡಿದೆ, ಸಂಬಳ ತಗೊಂಡನು ಮನೆಗೆ ಮೊದಲು ಕೊರತಿದ್ದು ಕರೆಂಟು, ಮೊದಲು ನಾನು ಮನೆಗೆ ಕರೆಂಟ್ ಹಾಕ್ಸಿದೆ, ಮೊದಲೇ ಕೆಲಸ ಮಾಡಿದ್ದೆ ಅದು. ಆಮೇಲೆ ತಾಯಿಗೆ ಸೀರೆ ತೊಗೊಂಬಂದೆ, ನಮ್ಮ ತಂದೆಗೆ ಬಟ್ಟೆ ಹೊಲಿಸಿದೆ, ಇಷ್ಟೆಲ್ಲ ಮಾಡಿ 1.5 ವರ್ಷ ಆಗಿತ್ತು. ಆವಾಗ ನಾನೇ ದುಡ್ಡು ಖರ್ಚು ಮಾಡಿ ನಮ್ಮ ಬ್ರದರ್ಗೆ ನಾನು ಮದುವೆ ಮಾಡಿದೆ. ಊರಾಗೆ ಇದ್ದಾರೆ ಈಗೂ.
1: ನಮ್ಮ ಸಿಸ್ಟರ್ಗೂ ಓದಿಸಿದ್ರಿ?
0: ನಮ್ಮ ಸಿಸ್ಟರ್ಗೆ ಆಮೇಲೆ ಮುಂದಿನ ಇದರಲ್ಲಿ ನಾನು ಓದಿಸಿದೆ.
1: ನಂತರ ಆಕಾಶವಾಣಿ ಹೇಗೆ ಬಂದ್ರಿ?
0: ಆಕಾಶವಾಣಿ ಹೇಗೆ ಬಂದೆ ಅಂತಂದರೆ, ಒಂದು ಸಿಸ್ಟಮ್ ಇತ್ತು ಆವಾಗ, ಪ್ರೊಬೇಷನರಿ ಪೀರಿಯಡ್ ಅಂತ, ಒಬ್ಬ ಕೆಲಸಕ್ಕೆ ಸೇರಿದ ಮೇಲೆ ಪ್ರೊಬೇಷನರಿ ಪೀರಿಯಡ್ ಅಂತ ಇರೋದು. ಅದ್ರ ಒಳಗೇ ನಮ್ಮದು ಎಂಪ್ಲಾಯ್ಮೆಂಟ್ ಕಾರ್ಡು ಕ್ಯಾನ್ಸಲ್ ಆಗ್ತಿರಲ್ಲ, ಪ್ರೊಬೇಷನರಿ ಪೀರಿಯಡ್ ಬಂದು ಮುಗಿದ ಮೇಲೆ ನಿಮ್ಮದು ಡಿಕ್ಲೇರ್ ಆಯ್ತು ಅಂತ ಹೇಳಿದಾಗ ಪ್ರೊಬೇಷನ್ ಇದು ಎಂಪ್ಲಾಯ್ಮೆಂಟ್ ಆಫೀಸಿಗೆ ಕಳಿಸೋರು, ಇವರು ರೆಗ್ಯುಲರ್ ಆಗಿದ್ದಾರೆ ಅಂತ. ಆವಾಗ ನಮ್ಮದು ಹೆಸರು ತೆಗೆದು ಬಿಡೋರು. ಸೊ ನಾನು ಇನ್ನೂ 1 ತಿಂಗಳು 2 ತಿಂಗಳಲ್ಲಿ ಇದ್ದೆ ನಾನು. ಅದಕ್ಕೋಸ್ಕರ ಅವರು ಇನ್ನೊಂದು ಎಂಪ್ಲಾಯ್ಮೆಂಟ್ ಕಳಿಸಿದರು ನನಗೆ, ಆಫರ್, ಈ ಆಕಾಶವಾಣಿ ಗುಲ್ಬರ್ಗಾದಲ್ಲಿ ನಿಮಗೆ ಇಂಟರ್ವ್ಯೂ ಇದೆ,

0: ತಂದ್ಬಿಟ್ಟು ಒಂದು ಲೆಟ್ರ್ ಬಂತು ನನಗೆ. ನಮ್ಮ ಸ್ನೇಹಿತರು ನಮ್ಮ ಮಿಲಿಟ್ರಿ ಆಫೀಸರ್ಸಿಗೆ ನಾನು ಕೇಳಿದೆ, ಹೇಗೆ ಸರ್ ಹಿಂಗೆ ಬಂದಿದೆ ಏನು ಮಾಡೋದು ಅಂತ. ಆಯಿತು ನಿನ್ನ ಇಷ್ಟ, ನೀನು ಇಷ್ಟಪಟ್ಟರೆ ನೀನು ಹೋಗಿ ನೋಡು, ನಿಂದೇನು ಬಾಂಡ್ ಏನಿಲ್ಲ, ಯಾವಾಗ ಬೇಕಾದರೂ ಬಿಟ್ಟು ಹೋಗ್ಬೋದು, ಬರೆದು ಕೊಟ್ಟು ಹೋಗ್ಬೋದು ಅಂತ. ಆಯಿತು ಸರ್ ಅಂತ ಹೋಗ್ಬಿಟ್ಟು ಇಂಟ್ರ್ ಮಾಡಿದೆ. ಇಂಟ್ರ್ ಮಾಡಿ ಇಂಟ್ರ್ನಲ್ಲಿ ಪಾಸ್ ಆಯಿತು, ಸೆಲೆಕ್ಟ್ ಆದೆ. ನನಗೆ ಅಪಾಯಿಂಟ್ಮೆಂಟು ಕೊಟ್ಟರು, ಹೇಳಿದೆ ಆಯಿತು ನೀನು ರಿಸೈನ್ ಮಾಡಿ ಹೋಗ್ಬೋದು ಅಂತೇಳಿ ರಿಸೈನ್ ಮಾಡಿ ಆಕಾಶವಾಣಿಗೆ ಹೋದೆ. ಅಲ್ಲಿ ಆಕಾಶವಾಣಿ ಹೋದಾಗ ನನಗೆ ದೂರದರ್ಶನ ಕೇಂದ್ರ ಗುಲ್ಬರ್ಗ ಕೊಟ್ಟರು. ಸ್ಟಾರ್ಟಿಂಗ್ ಜಾಯಿನ್ ಆದಾಗ ನಮ್ಮ ಎನ್ ಬಲರಾಮನ್ ಅಂತ ಸ್ಟೇಷನ್ ಇಂಜಿನಿಯರ್ ಇದ್ದರು, ನನ್ನ ಜಾಯಿನ್ ಮಾಡಿಸ್ಕೊಂಡು ಅವರು ಇನ್ಸ್ಟ್ರಕ್ಟ್ ಮಾಡಿದರು ಹಿಂಗಿಂಗೆ ಇರಬೇಕು. ಆವಾಗಲೇ ಇನ್ನೂ ಒಂದು 10 ಇಯರ್ಸ್ ಆಗಿತ್ತು ಅದು ದೂರದರ್ಶನ ಕೇಂದ್ರ ಉದ್ಘಾಟನೆ ಆಗಿ. ಅದು ಮೊದಲ ದೂರದರ್ಶನ ಕರ್ನಾಟಕದಲ್ಲಿ, 1977 ಅದು ಶುರುವಾಗಿರೋದು. ನಾನು ನೋಡಿದೆ, ಯಾಕಂದರೆ ಆಲ್ರೆಡಿ ನನಗೆ ಒಂದು ಸ್ವಲ್ಪ ಎಲೆಕ್ಟ್ರಿಕಲ್ ಸ್ಕಿಲ್ ಚೆನ್ನಾಗಿತ್ತು ನನಗೆ. ನನ್ನ ಕೆಲಸ ನೋಡಿ ಭಾಳ ಇಷ್ಟಪಟ್ಟರಲ್ಲಿ ಒಳ್ಳೆ ಹ್ಯಾಂಡ್ ಬಂದಿದೆ ನಮಗೆ ಅಂತ. ಅವ್ರ ಜೊತೆಗೆ ಎ.ಸಿ. ಅಂತಿದ್ದರು ಸೂರ್ಯನಾರಾಯಣ ಅಂತ, ಅವರು ನನಗೆ ಒಳ್ಳೆ ಪ್ರೇರಣೆ ಎಲ್ಲ ಕೆಲಸಗಳಲ್ಲಿನೂ. ಅವರು ನನಗೆ ಈ ಥರ ಮಾಡಬೇಕು, ನಾನು ಮಾಡಿದ್ದನ್ನ ನೋಡ್ತಿದ್ರು ಅವರು, ಮತ್ತು ಯಾವುದೇ ಕೆಲಸ ಕೊಡಲಿ ನಾನು 100% ರಿಸಲ್ಟ್ ಕೊಡ್ತಿದ್ದೆ ಅವರಿಗೆ. ಹಂಗಾಗಿ ನನಗೆ ಒಂಥರ ಎಲ್ಲ ಕೆಲಸದಲ್ಲಿಯೂ ನಾನು ಇರಲೇಬೇಕು. ಮತ್ತು ನನ್ನ ಸಾಥಿ ಇರೋರು ಜೊತೆಗೆ ಫ್ರೆಂಡ್ಸು ಸುಭಾಷ್ ನಡನಹಳ್ಳಿ ಅಂತಿದ್ದಾರೆ, ಧಾರವಾಡದಾಗಿದ್ದಾರೆ, ಅವರು ನನಗೆ ಭಾಳ ಫ್ಯಾಮಿಲಿ ಸ್ನೇಹಿತರ ಥರ ಇದ್ದರು, ಅವರು ನನಗೆ ತುಂಬ ಸಪೋರ್ಟ್ ಆಗಿದ್ದರು.
1: ಎನ್ ಪಿ ಶಿವಮೂರ್ತಿ ಅವರೇ, ನಾವು ಕಾರ್ಯಕ್ರಮಗಳನ್ನು ರೂಪಿಸಿದ್ರೆ ಅದನ್ನು ಕೇಳುಗರಿಗೆ ಮುಟ್ಟಿಸುವ ಒಂದು ತಂತ್ರಜ್ಞಾನವನ್ನು ನಿರ್ವಹಣೆ ಮಾಡುವಂಥವರು, ಅದನ್ನು ಸುಸಜ್ಜಿತವಾಗಿ ಇಡುವಂತಹ ಒಂದು ಕಾಯಕದಲ್ಲಿ ಜವಾಬ್ದಾರಿಯನ್ನು ಹೊತ್ತಂಥವರು ಇಂಜಿನಿಯರಿಂಗ್ ವಿಭಾಗದವರು. ಅಂತಹ ಒಂದು ಇಂಜಿನಿಯರಿಂಗ್ ವಿಭಾಗದಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದಂಥವರು. ಕರ್ನಾಟಕದ ಯಾವ್ಯಾವ ಭಾಗಗಳಲ್ಲಿ ತಾವು ಕೆಲಸವನ್ನು ಆಕಾಶವಾಣಿಯಲ್ಲಿ ಮಾಡಿದ್ರಿ?
0: ಆಕಾಶವಾಣಿ ಗುಲ್ಬರ್ಗ ದೂರದರ್ಶನ ಕೇಂದ್ರದಿಂದ 1994 ನನಗೆ ಸೀನಿಯರ್ ಟೆಕ್ನಿಷಿಯನ್ ಅಂತ ಪ್ರಮೋಷನ್ ಆಯಿತು. ಆವಾಗ ಆಕಾಶವಾಣಿ ಚಿತ್ರದುರ್ಗ ನಾನು ಕೇಳಿದೆ, ನನಗೆ ಕೊಡಿ ನಮ್ಮೂರು. ನನಗೆ ಆವಾಗ ತುಂಬ ಕಾಂಪಿಟೇಷನ್ ಇತ್ತು ಟ್ರಾನ್ಸ್ಫರ್, ಆವಾಗ ನನಗೆ ಸಿಗಲಿಲ್ಲ. ಅದಾದ ನಂತರ ಮತ್ತೆ 4 ಅಲ್ಲೇ ಇದ್ದು, ಆ ಟೈಮ್ನಲ್ಲಿ ಅಲ್ಲೇ ಇದ್ದಿದ್ದಕ್ಕೆ ನಮ್ಮ ತಂಗಿನ ಕರ್ಕೊಂಡೋಗಿ ಇಲ್ಲಿ PUC ಓದ್ತಿದ್ರು ಅವರು, ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಓದಿಸಿ ಅವರು ಅಲ್ಲಿಂದ ಡಿಪ್ಲೊಮಾ ಮಾಡಿಸಿ ಇವತ್ತು ಇಸ್ರೋದಲ್ಲಿ ಸೆಲೆಕ್ಟ್ ಆದರು ಅವರು. ಸೆಲೆಕ್ಟ್ ಆಗಿ ಇವತ್ತು ಅವರು ಒಳ್ಳೆ ಇದರಲ್ಲಿದ್ದಾರೆ, ಪೊಸಿಷನಲ್ಲಿದ್ದಾರೆ. ಮತ್ತು ಅಲ್ಲಿ 1999 ನಾನು ಗುಲ್ಬರ್ಗ ದೂರದರ್ಶನದಲ್ಲಿದ್ದೆ. ಅಲ್ಲಿಂದ ಸ್ಟ್ರೈಟಾಗಿ ನಾನು ಟ್ರಾನ್ಸ್ಫರ್ ಕೇಳಿದ್ದಕ್ಕೆ ಹಿರಿಯೂರು ರಿಲೇ ಸೆಂಟ್ರ್ ನನಗೆ ಸಿಕ್ತು. ಮತ್ತು ಅಲ್ಲಿ 10 ಕಾಲ ನಾನು ಕೆಲಸ ಮಾಡಿದೆ. ಯಾವುದೇ ಸಮಸ್ಯೆ ಇಲ್ಲದಂಗೆ ಸ್ವತಂತ್ರವಾಗಿ ನಾನು ಎಲ್ಲ ಫೇಸ್ ಮಾಡ್ತಿದ್ದೆ. ಎಲ್ಲ ಕೆಲಸಗಳು, ರಿಪೇರಿ ಆಗಲಿ, ಟಿವಿ ಸರ್ವಿಸಿಂಗ್ ಆಗಲಿ, ಆಂಪ್ಲಿಫೈಯರ್ಸ್ ಆಗಲಿ, ಎಲ್ಲದೂ ಸರ್ವಿಸಿಂಗ್ ನಾನೇ ಮಾಡ್ತಿದ್ದೆ. 2010 ನನಗೆ ಆಕಾಶವಾಣಿ ಬೆಂಗಳೂರಿಗೆ ನನಗೆ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆಗಿದ್ದು ಇಷ್ಟೇ ಕಾರಣ, ನಮ್ಮನೆಯವರು ಟ್ರಾನ್ಸ್ಫರ್ ತಗೊಂಡ್ರು. ಅವರು ಟೀಚರು, ಮದುವೆಯಾಗಿ ಒಂದು 1 ಆದಮೇಲೆ ಅವರು ಟೀಚರ್ ಆಗಿ ಕೆಲಸ ಸಿಕ್ತು ಅವರಿಗೆ. ನಾನು ಒಟ್ಟಾಗಿ ಜೀವನ ಮಾಡ್ಕೊಂಡು ಹಿರಿಯೂರಲ್ಲಿ ಇದ್ವಿ. ಅವರಿಗೂ ಟ್ರಾನ್ಸ್ಫರ್ ತೊಗೊಂಡ್ರು ಬೆಂಗಳೂರಿಗೆ. ನಾನು ಟ್ರಾನ್ಸ್ಫರ್ ತೊಗೊಂಡು ಬೆಂಗಳೂರು 2010 ಆಕಾಶವಾಣಿ ಬೆಂಗಳೂರಿಗೆ ಬಂದೆ. ಆಕಾಶವಾಣಿ ಬೆಂಗಳೂರಲ್ಲಿ 2010 2017 ನಾನು ಅಲ್ಲೇ ಇದ್ದೆ. 9 ಡಿಸೆಂಬರ್ಗೆ ಬಂದೆ, 2017 ಅಲ್ಲೇ ಇದ್ದೆ ಅಕ್ಟೋಬರ್ವರೆಗೆ. ಅಲ್ಲಿ ತುಂಬ ಒಳ್ಳೆ ವರ್ಕ್ ಮಾಡಿದೆ ನಾನು ಆಕಾಶವಾಣಿ ಬೆಂಗಳೂರಿನಲ್ಲಿ. ಅಲ್ಲಿ ಯಾವ ಥರ ಇರೋದವರ್ಕು ಅಂದರೆ, ಆ್ಯಕ್ಚುಲಿ ನಾವು ದೂರದರ್ಶನ ನೋಡಿದ್ದೆ ಗುಲ್ಬರ್ಗ ದೂರದರ್ಶನದಲ್ಲಿ. ಅಲ್ಲಿ ಸ್ಟುಡಿಯೋ ಇತ್ತು, ಕ್ಯಾಮ್ರಾ ಇದ್ವು, ಮತ್ತು CCU ಅಂತಿತ್ತು. ಅಲ್ಲಿ TV ಜೊತೆಗೆ ನಾನು ಜಾಸ್ತಿ ಕೆಲಸ ಮಾಡಿದ್ದೆ, ನನಗೆ TV ಫಂಡಮೆಂಟಲ್ಸ್ ತುಂಬ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಇಲ್ಲಿ ಆಕಾಶವಾಣಿಗೆ ಬಂದಾಗ ಸಡನ್ನಾಗಿ ಚೇಂಜ್ ಆಯಿತು ಟೆಕ್ನಾಲಜಿ. ಏನು ಅಂತ ನನಗೆ ಬರೀ ಸೌಂಡ್ ಅಷ್ಟೇ, ಇಲ್ಲಿ ಅಲ್ಲೇನು ಇಲ್ಲೇನು ಪಿಕ್ಚರ್ ಇರೋಲ್ಲ. ಮತ್ತು ಆಕಾಶವಾಣಿ ಅಂದರೆ ತುಂಬ ಡಿಸಿಪ್ಲಿನ್, ಹಿಂಗೆ ಇರಬೇಕು, ಕೇಬಲ್ ಇದೇ ಥರ ರೂಟಿಂಗ್ ಮಾಡಬೇಕು, ಸೌಂಡ್ ಹಿಂಗೆ ಇರಬೇಕು, ತುಂಬ ನಾನು ಕಲಿತೆ. ನಾನು ಅಲ್ಲಿ ಬಂದು ಆಕಾಶವಾಣಿದು ಪ್ರತಿಯೊಂದು ಕಲಿತೆ ನಾನು. ಟ್ರಾನ್ಸ್ಮಿಟರ್ ಆಗಲಿ, ಟ್ರಾನ್ಸ್ಮಿಟ್ರಲ್ಲಿ ಹೇಗಿರುತ್ತೆ ಎಲ್ಲ ಸ್ಟಡಿ ಮಾಡಿ ಆಕಾಶವಾಣಿ ಬೆಂಗಳೂರಿನಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ವಿ. ಮತ್ತು ಅಲ್ಲಿ ಯಾವುದೇ OB ನಾನು ಹೆಸರಾಗ್ಬಿಟ್ಟಿದ್ದೆ, ಶಿವಮೂರ್ತಿಯನ್ನು ಕರ್ಕೊಂಡೋಗಿರಿ OB, ಏನು ತೊಂದರೆ ಆಗಲ್ಲ.
1: OB ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, VVIP ಪ್ರೋಗ್ರಾಮ್ಗಳು ಹೊರಗಡೆ ವೇದಿಕೆಗಳಲ್ಲಿ ಆಗುವಂತ ಸಂದರ್ಭದಲ್ಲಿ ಅವುಗಳನ್ನು ಧ್ವನಿ ಮುದ್ರಿಸಿಕೊಂಡು ಬಂದು ನಾವು ರೇಡಿಯೋ ರಿಪೋರ್ಟ್ಗಳನ್ನು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿ ಕೇಳುಗರಿಗೆ ಮುಟ್ಟಿಸ್ತಾ ಇದ್ವಿ. ಅದನ್ನ ನಾವು ಓಬಿ ಅಂತ ಹೇಳಿ ಕರಿತಿದ್ವಿ. ಅಂತಹ ಜವಾಬ್ದಾರಿಯುತವಾದಂತಹ VVIP ಪ್ರೋಗ್ರಾಮ್ಗಳನ್ನ, ಅನೇಕ ಕಾರ್ಯಕ್ರಮಗಳನ್ನ ತಾವು ರೆಕಾರ್ಡ್ ಮಾಡಿದಿರಿ, ಅದರ ಗುಣಮಟ್ಟವನ್ನ ಕಾಪಾಡಿಕೊಂಡಿದ್ದೀರಿ.

0: ಅನಂತರ ತಾವು ಚಿತ್ರದುರ್ಗ ಆಕಾಶವಾಣಿಗೆ ವರ್ಗಾವಣೆ ಆಗಿ ಬಂದು 3 ವರ್ಷಗಳ ಕಾಲ ಅತ್ಯುತ್ತಮವಾದ ಸೇವೆಯನ್ನು ಮಾಡಿದರೆ ಇಲ್ಲಿನ ಅನುಭವಗಳನ್ನು 2 ಮಾತಿನಲ್ಲಿ ತಾವು ಹೇಳೋದಾದರೆ.
1: ಇದಕ್ಕಿಂತ ಮುಂಚೆ ಒಂದು ಅನುಭವ ಹೇಳ್ತೀನಿ. ನಾನು ಬೆಂಗಳೂರು ಆಕಾಶವಾಣಿಯಿಂದ ನನಗೆ SPT ಕೊಟ್ಟರು ಟ್ರಾನ್ಸ್ಫರ್, ಬೆಂಗಳೂರು ಸೂಪರ್ ಪವರ್ ಟ್ರಾನ್ಸ್ಮಿಟರ್ಗೆ ನನಗೆ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದರು. ಎಲ್ಲಿ ಆಗ್ಬೋದು ನಿಮಗೆ? ಮಡಿಕೇರಿ ಆಗ್ತೀವಿ ಆ ಕಡೆ. ಇಲ್ಲ, ನಮಗೆ ಒಂದು ಸ್ವಲ್ಪ ಹತ್ರನೇ ಕೊಡ್ರಿ ಅಂತಂದಾಗ, ನೀವು SPT ಹೋಗಕ್ಕೆ ರೆಡಿ ಇದ್ದೀರಾ ನೀವು ಅಂತ ಕೇಳಿದರು. ಯಾಕಂದರೆ ಅಲ್ಲಿ ತುಂಬ ಜಾಸ್ತಿ ಕೆಲಸ, ತುಂಬ ಹಾರ್ಡ್ ವರ್ಕು, ಯಾರೂ ಹೋಗಲ್ಲ ಅಂತಾರೆ, ನೀವು ಹೋಗ್ತೀರಾ, ನನಗೆ ಕೊಡಿ, ನಾನು ಹೋಗ್ತೀನಿ, ಯಾವ ಕೆಲಸ ಇದ್ರೂ ನಾನು ಮಾಡ್ತೀನಿ ಅಂತೆ. 6 ವರ್ಷ ಕಾಲ ಅಲ್ಲಿ ನಾನು ಸರ್ವಿಸ್ ಮಾಡಿದೆ.
0: ಇಲ್ಲಿ ಸೂಪರ್ ಪವರ್ ಟ್ರಾನ್ಸ್ಮಿಟರ್ ದೊಡ್ಡಬಳ್ಳಾಪುರ
1: ಮಾಡಿ ಅಲ್ಲಿ ತುಂಬ ವರ್ಕ್ ಕಲಿತೆ. ಅಲ್ಲಿ ಟೆಕ್ನಿಷಿಯನ್ ಅಲ್ಲಿ ಕೆಲಸ ಮಾಡಿದನು 100% ಸ್ಕಿಲ್ ಟೆಕ್ನಿಷಿಯನ್, ಎಲ್ಲ ಕಡೆ ಕೆಲಸ ಮಾಡ್ತಾರೆ ಅಲ್ಲಿ ಸೂಪರ್ ಪವರ್ ಟ್ರಾನ್ಸ್ಮಿಟರಲ್ಲಿ ಕೆಲಸ ಮಾಡಿದರು. ಆ ಥರ ಸ್ಕಿಲ್ ಆಯಿತು ಅಲ್ಲಿ. ಇಲ್ಲಿ ನಾನು ಚಿತ್ರದುರ್ಗಕ್ಕೆ ಬಂದಾಗ FM ಸ್ಟೇಷನ್ ಇದು, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂತ ಟ್ರಾನ್ಸ್ಮಿಟ್ರ್. ನನಗೇನು ಅಂತ ಹೊಸದೇನು ಅನಿಸ್ಲಿಲ್ಲ, ಯಾಕಂದರೆ ಆಲ್ರೆಡಿ ಆಕಾಶವಾಣಿ ಬೆಂಗಳೂರಿನಲ್ಲಿ 2-3 ಟ್ರಾನ್ಸ್ಮಿಟ್ರ್ ನಾವು ಮೇಂಟೈನ್ ಮಾಡ್ತಿದ್ವಿ. ಅಲ್ಲಿ ನಮಗೆ ಮಣಿ ಸರನ್ನು ನನಗೆ ತುಂಬ ಕೋಆರ್ಡಿನೇಟರ್ ಆಗಿದ್ದರು, ಮತ್ತು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ವಿ ತುಂಬ. ಅವ್ರ ಜೊತೆ ನಾನು ಒಡನಾಟ ಇಟ್ಕೊಂಡಿದ್ದೆ ಅಲ್ಲಿ. ಮತ್ತು ಇಲ್ಲಿ ಬಂದಾಗೂ ನನಗೆ FM ಎಂತಂದರೆ ಏನು ತೊಂದರೆ ಇಲ್ಲ, ಯಾವುದೇ ಪ್ರಾಬ್ಲಮ್ ನನಗೆ ಆಗೋದಿಲ್ಲ ಅಂತ ತುಂಬ ಧೈರ್ಯ. ಒಂದು ದಿವಸಕ್ಕೆಲ್ಲ ಆವಾಗಲೇ ಬಂದು ಅಡ್ಜಸ್ಟ್ ಆಗಿಬಿಡ್ತೀವಿ, ಯಾಕಂದರೆ ಮೈಕು, ಕನ್ಸೋಲು ಮತ್ತು ಎಲ್ಲ ಇವೆ, ಯಾವುದೇ ನನಗೆ ಚೇಂಜ್ ಆಗಲಿಲ್ಲ. ಮತ್ತು ಇಲ್ಲಿ ನನಗೆ ನಮ್ಮ ಆನಂದಪ್ಪರು ವರ್ಕ್ ನೋಡಿ ನನಗೆ ತುಂಬ ಪ್ರೇರಣೆ ಆಯಿತು. ನಾನು ಅಲ್ಲಿ ಮಾಡ್ತಾಯಿದ್ದೆ, ಇವ್ರಿಗಿನ್ನ ನಾನು ಇದು ಮಾಡಬೇಕಂದ್ರೆ ಸಣ್ಣ ಸ್ಟೇಷನ್ನು ಜಾಸ್ತಿ ಕೆಲಸ ಇಲ್ಲದ್ರಿಂದ ಅವ್ರು ಮಾಡ್ತಾಯಿದ್ರು, ನಾನು ಸುಮ್ಮನೆ. ಮತ್ತು ಅವರು ರಿಟೈರ್ಡ್ ಆದಾಗ ನಾನು ಮತ್ತೆ ಶುರು ಮಾಡಿದೆ ಕೆಲಸಗಳನ್ನ. ಮಧ್ಯೆ ಮಾಡ್ತಾಯಿದ್ದೆ, ಬಟ್ ತುಂಬ ಚೆನ್ನಾಗೆ. ಮತ್ತು ಸ್ಟೇಷನ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಗೆ ನಮ್ಮ ಮಣಿಯವರೂ ಬಂದರು, ಮತ್ತು ನಾವು ಒಟ್ಟಾಗಿ ಇಬ್ಬರು ಕೆಲಸ ಮಾಡಿದ್ವಿ. ಅದು ಈ ಸ್ಟೇಷನ್ನು ಎಲ್ಲರೂ, ಮತ್ತು ನಮ್ಮ ಪ್ರೋಗ್ರಾಮ್ನರು ನಮ್ಮ ಶಿವಪ್ರಕಾಶ್ ಆಗಿರ್ಬೋದು, ಅವರು ಪ್ರೋಗ್ರಾಮ್ ಕಡೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇತ್ತಂತಂದರೆ, ಅವರು ನಾನು ಚಿತ್ರದುರ್ಗ ಸ್ಟೇಷನ್ನ ಒಂದು ಉನ್ನತ ಮಟ್ಟಕ್ಕೆ ಮಾಡಬೇಕು ಅಂತ ತುಂಬ ಉದ್ದೇಶ ಇಟ್ಕೊಂಡೇ ಯಾವಾಗಲೂ ಕೆಲಸ ಮಾಡ್ತಿದ್ರು, ಮಾಡ್ತಾಯಿದ್ದಾರೆ. ಸೊ ಅಂಥವ್ರ ಜೊತೆಗೆ ನಾನು ಇಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ನಿವೃತ್ತಿ ಆಗ್ತಿರೋದು ನನಗೆ ಹೆಮ್ಮೆಯ ವಿಷಯ. ಹಂಗಾಗಿ
0: ಹೌದು, NP ಶಿವಮೂರ್ತಿ ಅವರೇ, ಈಗ 37 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಇದೇ June 30 ಮಂಗಳವಾರ ನಿನ್ನೆ ತಾವು ನಿವೃತ್ತಿಯನ್ನು ಪಡ್ಕೊಂಡಿದ್ದೀರಿ. ತಮ್ಮ ಕುಟುಂಬ, ಪತ್ನಿ, ಮಗಳು, ಅಳಿಯ ಹಾಗೂ ಈಗ ಹೊಸ ಸದಸ್ಯ ಕೂಡ ನಿಮ್ಮ ಕುಟುಂಬಕ್ಕೆ ಪ್ರವೇಶ ಪಡೆದಿದ್ದಾನೆ ಮೊಮ್ಮಗ, ಅವರ ಜೊತೆಯಲ್ಲಿ ತಮ್ಮ ನಿವೃತ್ತಿಯ ಜೀವನ ಸುಖಕರವಾಗಿರಲಿ, ಆನಂದದಾಯಕವಾಗಿರಲಿ. ಆಕಾಶವಾಣಿಯ ನಮ್ಮೆಲ್ಲ ಕೇಳುಗರು ನಿಮ್ಮ ನಿವೃತ್ತಿಯ ನಂತರದ ಬದುಕನ್ನು ನಿಜವಾಗಲೂ ಕೂಡ ಆರೈಸ್ತಾ ಇದ್ದಾರೆ. ಒಳ್ಳೆಯದಾಗಲಿ ಶಿವಮೂರ್ತಿಯವರೇ, ತಾವು ತಮ್ಮ ಸುದೀರ್ಘ 37 ವರ್ಷದ ಅನುಭವವನ್ನು ಆಕಾಶವಾಣಿಯ ಕೇಳುಗರಿಗೆ ಮುಟ್ಟಿಸಿದ್ದೀರಿ. ತಮಗೆ ಅಭಿನಂದನೆಗಳು, ಧನ್ಯವಾದ.
1: ಧನ್ಯವಾದಗಳು. ನೀವು ನಮ್ಮನ್ನು ಇಷ್ಟೊತ್ತು ನಮ್ಮ ಟೆಕ್ನಿಕಲ್ ವಿಷಯಗಳನ್ನ ಮತ್ತು ನಾವು ಹೋಗಿ ಬಂದ ವಿಚಾರಗಳನ್ನ ಬಿತ್ತರ ಮಾಡಿದ್ದಕ್ಕೆ ನಿಮಗೂ ನಮ್ಮ ಸಿಬ್ಬಂದಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮಸ್ಕಾರ.

ಇದುವರೆಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹಿರಿಯ ತಾಂತ್ರಿಕ ತಜ್ಞರಾಗಿ ಸೇವೆ ಸಲ್ಲಿಸಿ ಜೂನ್ ತಿಂಗಳ 30, 2026 ಮಂಗಳವಾರ ನಿವೃತ್ತರಾದ ಎನ್ಪಿ ಶಿವಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿವಪ್ರಕಾಶ ಡಿಆರ್, ಸಂಕಲನ ನಿರಂಜನಮೂರ್ತಿ ಆರ್ಪಂಡರಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ 9:05. ಇದೀಗ ಕೆಲವು ಪ್ರಕಟಣೆಗಳು.

ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ವೈದ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜೀವರಕ್ಷಕ ವೈದ್ಯರು ಹಾಗೂ ವೈದ್ಯ ಲೋಕದ ಮಹತ್ವ. ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ ಮತ್ತೊಂದು ಸಂಖ್ಯೆ 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ.

ಕೇಳುಗರೆ ಗಮನಿಸಿ, ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 9:30 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ವಿಷಯ ಮೂತ್ರಪಿಂಡದ ಕಲ್ಲು ಅಥವಾ ಕಿಡ್ನಿ ಸ್ಟೋನ್ಗೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಮೂತ್ರಪಿಂಡದಲ್ಲಿನ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾ ದರ್ಶನ್ ಹೆಚ್ಆರ್ ಅವರು. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು ಸಂಖ್ಯೆ 9141970272, ಹಾಗೆ ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 295649, ಎಸ್ಟಿಡಿ ಕ್ರಮಾಂಕ 08194. ಹಾಗೆ ಕೇಳುಗರೆ ವಾಟ್ಸಪ್ ಮೂಲಕ ಪ್ರಶ್ನೆಯನ್ನ ಕೂಡ ಕೇಳಬಹುದು ಸಂದೇಶ ಕಳಿಸೋದ್ರ ಮೂಲಕ. ಸಂದೇಶ ಕಳಿಸಬೇಕಾದ ಮೊಬೈಲ್ ಸಂಖ್ಯೆ 9448640273. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 8:30 ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಿಂದ. ಈ ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ.

0: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ಬಿಲ್ಲು ಅಲ್ಲೇನೆ, ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ.

0: ಇನ್ನು ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
1: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
2: ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ, ಸಮಯ 9:05:20. ಇದೀಗ
3: ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
4: ಮಾತೃದೇವೋಭವ ಪಿತೃದೇವೋಭವ ಎಂದು ಹೆತ್ತವರನ್ನು ಅರ್ಥಾತ್ ಹಿರಿಯರನ್ನು ಉಪನಿಷತ್ ಕಾಲದಿಂದಲೂ ನಾವು ವಂದಿಸುತ್ತಲೇ ಬಂದಿದ್ದೇವೆ. ಪ್ರಾಯದಿಂದ, ಅಧಿಕಾರದಿಂದ, ಅಂತಸ್ತಿನಿಂದ, ಐಶ್ವರ್ಯದಿಂದ, ಹೀಗೆ ವಿಭಿನ್ನ ಕಾರಣಗಳಿಂದ ಒಬ್ಬೊಬ್ಬರೂ ಹಿರಿಯರಾಗುವುದಕ್ಕೆ ಸಾಧ್ಯವಿದ್ದರೂ ವ್ಯಕ್ತಿತ್ವದಲ್ಲಿ ಅಂತರ್ಗತವಾದ ಘನತೆ ಮತ್ತು ಅರ್ಹತೆಗಳಿದ್ದಾಗ ಮಾತ್ರವೇ ಒಬ್ಬಾತ ಯಥಾರ್ಥವಾದ ಅರ್ಥದಲ್ಲಿ ಹಿರಿಯನೆನಿಸಿಕೊಳ್ಳುತ್ತಾನೆ. ವೃದ್ಧರಿಲ್ಲದ ಸಭೆ ಸಭೆಯೇ ಅಲ್ಲ, ಧರ್ಮದ ಬಗ್ಗೆ ಮಾತಾಡುವ ಅರಿವಿಲ್ಲದವರು ವೃದ್ಧರೇ ಅಲ್ಲ ಎನ್ನುವ ಸಂಸ್ಕೃತ ಸುಭಾಷಿತ ಇದೇ ಅರ್ಥವನ್ನು ಸಾರುತ್ತದೆ. ಪ್ರಾಯದಲ್ಲಿ ಹಿರಿಯರಾದವರು ಆ ಕಾರಣಕ್ಕಾಗಿಯೇ ಆದರೂ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಗೌರವಕ್ಕೆ ಪಾತ್ರರಾಗುತ್ತಾರೆ. ಸಭೆ ಸಮಾರಂಭಗಳಲ್ಲಿ, ಕೌಟುಂಬಿಕವಾದ ಔತಣ ಉತ್ಸವಗಳಲ್ಲಿ ಹಿರಿಯರಿಗೆ ಪ್ರತ್ಯೇಕವಾದೊಂದು ಸ್ಥಾನವಿದೆ. ಹಬ್ಬ ಹರಿದಿನಗಳಲ್ಲಿ ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸುವುದು ಒಂದು ಆದರ್ಶವಾದಂತಹ ಆರ್ಷ ಸಂಪ್ರದಾಯ. ಆದರೆ ಈ ಎಲ್ಲದಕ್ಕಿಂತಲೂ ಮಿಗಿಲಾದ ರೀತಿಯಲ್ಲಿ ಹಿರಿಯರನ್ನು ಗೌರವಿಸುವುದು ಎಂದರೆ ಅವರನ್ನು ಚೆನ್ನಾಗಿ ನಡೆಸಿಕೊಳ್ಳುವುದು, ಅವರ ಬೇಕು ಬೇಡಗಳ ಬಗ್ಗೆ ನಿಗಾವಹಿಸುವುದು, ಅವರ ಆರೋಗ್ಯದ ಬಗ್ಗೆ ಸದಾ ಕಾಳಜಿಯಿಂದಿರುವುದು, ಅಸ್ವಸ್ಥರಾದಾಗ ಅವರನ್ನು ಪ್ರೀತಿಯಿಂದ ಆರೈಕೆ ಮಾಡುವುದು. ಹೀಗೆ ಹಿರಿಯರಿಗೆ ಮಾಡುವ ಸೇವೆಯೇ ಅವರಿಗೆ ನೀಡಬಹುದಾದ ನಿಜವಾದ ಗೌರವ. 4 ಆಶ್ರಮಗಳಿಗೆ ಹೊಸತಾಗಿ ಸೇರಿಸಲ್ಪಟ್ಟ ವೃದ್ಧಾಶ್ರಮಕ್ಕೆ ಅನಿವಾರ್ಯ ಕಾರಣವಿಲ್ಲದೆ ಹೆತ್ತವರನ್ನು ಹಿರಿಯರನ್ನು ವಿಲೇವಾರಿ ಮಾಡುವ ಪ್ರವೃತ್ತಿ ಖಂಡಿತವಾಗಿಯೂ ಆರೋಗ್ಯಕರವಲ್ಲ. ಹಿರಿಯರಿಗೆ ಸಿಗಬೇಕಾದ ಸವಲತ್ತುಗಳಿಂದ, ಅವಕಾಶಗಳಿಂದ ಅವರನ್ನು ವಂಚಿತರಾಗಿಸುವುದು ಸರಿಯಲ್ಲ. ಹಳೆಯ ತಟ್ಟೆಯೊಂದರಲ್ಲಿ ಮನೆಯ ಹೊರಗೆ ಭಿಕ್ಷುಕರಿಗೆ ಕೊಡುವಂತೆ ತನ್ನ ತಂದೆಗೆ ಅನ್ನ ಹಾಕುತ್ತಿದ್ದ ಮಗ ತಂದೆ ಸತ್ತಾಗ ಆ ತಾಟನ್ನು ಬಿಸಾಡುವುದಕ್ಕೆ ಮುಂದಾದನಂತೆ. ಆಗ ಅವನ ಕಿರಿಯ ಮಗ ಅವನನ್ನು ತಡೆದು, ಅಪ್ಪ, ಅದನ್ನು ಕಳೆಯಬೇಡ, ಮುಂದೆ ನಿನಗೆ ಅನ್ನ ಹಾಕುವುದಕ್ಕೆ ನನಗೆ ಬೇಕಾಗುತ್ತದೆ ಎಂದನಂತೆ. ಸಂಬಡೀಸ್ ಮದರ್ ಎಂಬ ಆಂಗ್ಲ ಕವಿತೆಯೊಂದು ಈ ಸತ್ಯದ ಇನ್ನೊಂದು ಮುಖವನ್ನು ಮನೋಜ್ಞವಾಗಿ ಅನಾವರಣಗೊಳಿಸುತ್ತದೆ. ಹೆದ್ದಾರಿಯನ್ನು ದಾಟಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದ ವೃದ್ಧೆಯೊಬ್ಬಳನ್ನು ಪುಟ್ಟ ಹುಡುಗನೊಬ್ಬ ಕೈ ಹಿಡಿದು ಮಾರ್ಗ ದಾಟಿಸುತ್ತಾನೆ. ಯಾರೋ ಒಬ್ಬರ ತಾಯಿಗೆ ನಾವು ನೆರವಾದರೆ ಬೇರೆ ಯಾರೋ ಒಬ್ಬರು ನಮ್ಮ ತಾಯಿಗೆ ಆಸರೆಯಾಗುತ್ತಾರೆ. ಪುರಾಣಗಳಲ್ಲಿ ಹಿರಿಯರನ್ನು ಮತ್ತು ಹಿರಿತನವನ್ನು ಗೌರವಿಸಬೇಕೆನ್ನುವುದಕ್ಕೆ ಅನೇಕ ನಿದರ್ಶನಗಳಿವೆ. ಪೂಜ್ಯರಾದ ವಿಶ್ವಾಮಿತ್ರರು ಸಭಾಪ್ರವೇಶ ಮಾಡಿದಾಗ ಸೂರ್ಯವಂಶದ ಚಕ್ರವರ್ತಿ ದಶರಥ ಮಹಾರಾಜ ಸಿಂಹಾಸನದಿಂದ ದಿಗ್ಗನೆ ಎದ್ದು ನಿಲ್ಲುತ್ತಾನೆ. ತಂದೆಯನ್ನೂ ತಂದೆಯ ಮಾತನ್ನೂ ಗೌರವಿಸುವುದಕ್ಕಾಗಿ ಶ್ರೀರಾಮ ವನವಾಸವನ್ನು ಸ್ವೀಕರಿಸುತ್ತಾನೆ. ಲಕ್ಷ್ಮಣ ಅಣ್ಣನ ಆಜ್ಞೆಯನ್ನೇ ಅನುಸರಿಸುತ್ತಾನೆ. ಭರತ ಸಾಮ್ರಾಜ್ಯ ಸರ್ವಸ್ವವನ್ನು ರಾಮನ ಪಾದಗಳಿಗೆ, ಪಾದುಕೆಗಳಿಗೆ ಸಮರ್ಪಿಸುತ್ತಾನೆ. ದ್ವಾಪರದಲ್ಲಿ ನೋಡಿದರೆ ಎಂತಹ ದುರ್ಧರ ಸನ್ನಿವೇಶದಲ್ಲೂ ತಮ್ಮಂದಿರು ಧರ್ಮರಾಯನ ಆಣತಿಯನ್ನು ತಪ್ಪದೇ ಪಾಲಿಸುತ್ತಾರೆ. ಭಗವನ್ ಗೋಪಾಲಕೃಷ್ಣ ಕುಂತಿಯನ್ನು ಕಂಡಾಗ ಜಗ್ಗನೆ ಕುಳಿತಲ್ಲಿಂದ ಏಳುತ್ತಾನೆ. ಲೋಗರ ನಡತೆಯ ತಾನೇ ನಟಿಸಿ ತೋರಿದನು ಎಂದು ಕುಮಾರವ್ಯಾಸ ಹಾಡುವಂತೆ. ಹಿರಿಯರನ್ನು ಧಿಕ್ಕರಿಸಿದ ರಾವಣ, ಕಂಸ, ಕೌರವರಂಥವರು ಪತನದ ದಾರಿಯನ್ನು ತುಳಿಯುತ್ತಾರೆ. ಶಿಶುಪಾಲ ಕೃಷ್ಣನನ್ನು ನಿಂದಿಸಿ ತನ್ನ ನಾಶವನ್ನು ತಾನೇ ತಂದುಕೊಳ್ಳುತ್ತಾನೆ. ಹಿರಿಯರು ಕಿರಿಯರಿಂದ ಗೌರವಿಸಲ್ಪಡಬೇಕು. ಕಿರಿಯರು ಹಿರಿಯರ ಪ್ರೀತಿ ವಾತ್ಸಲ್ಯಗಳಿಗೆ ಒಳಗಾಗಬೇಕು. ಪರಸ್ಪರಂ ಭಾವಯಂತಹ ಎಂಬ ಗೀತಾ ಸಂದೇಶದಂತೆ, ಹಳೆಬೇರು ಹೊಸ ಚಿಗುರು ಎಂಬ DVG ದರ್ಶನದಂತೆ ಹಿರಿಯರ ಕಿರಿಯರ ಈ ಸಂಬಂಧ ಸುಭದ್ರವೂ ಸುಂದರವೂ ಆದ ಸಮರಸದ ಸಮಾಜ ಸೃಷ್ಟಿಗೆ ಸಾಧನವಾಗಲಿ ಎನ್ನುವುದೇ ನಮ್ಮ ಆಶಯವಾಗಬೇಕು.
2: ನಲ್ನುಡಿ, ಬದುಕಿಗೊಂದು ಹಿತನುಡಿ ಕೇಳಿದಿರಿ. ಪ್ರಸ್ತುತಿ ರಮಾನಂದ ಬನಾರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 9:10:05. ಇದೀಗ ಕಾಮನ ಬಿಲ್ಲು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳೋಣ ಭಾವಗೀತೆಯನ್ನ, ಕುವೆಂಪು ಅವರ ರಚನೆ.

ಕೇಳುಗರೆ, ಇಂದು ಬೆಳಗ್ಗೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿನ ಇಂದಿನ ವಿಷಯ ವೈದ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜೀವರಕ್ಷಕ ವೈದ್ಯರು ಹಾಗೂ ವೈದ್ಯ ಲೋಕದ ಮಹತ್ವ. ಈ ವಿಷಯದ ಬಗ್ಗೆ ಕರೆ ಮಾಡುವ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಕೇಳಿ, ಇಂದು ಬೆಳಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕನ್ನಡ ಚಿತ್ರಗೀತೆಯನ್ನ. ಚಿತ್ರ ಮರೆಯದ ಹಾಡು, ಹಾಡಿದ್ದಾರೆ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಇದುವರೆಗೂ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 9:30. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ ಕೇಳುಗರೆ, ಈ ದಿನ ಪ್ರಸಾರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ ಇರುವಂತಹ ಸಂದೇಶಗಳನ್ನ ಕೂಡ ಕಾರ್ಯಕ್ರಮದಲ್ಲಿ ತಗೊಳ್ತಾ ಹೋಗ್ತೇನೆ. ಆರಂಭದಲ್ಲಿ ಕೇಳೋಣ ಪಾರು ವೈಫ್ ಆಫ್ ದೇವದಾಸ್ ಚಿತ್ರದ ಹಾಡು. ಸೋನು ನಿಗಮ್ ಹಾಡಿರುವ ಈ ಗೀತೆಗೆ ಡಾ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ಓಕೆ ಕೇಳುಗರೆ, ಕಾರ್ಯಕ್ರಮವನ್ನು ಆಲಿಸ್ತಾ ನಮಗೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ಮುಂಜಾನೆ ಮಾತು ಅಂತ ಹೇಳ್ತಾ ಇದ್ದಾರೆ ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ. ಹಾಲನ್ನು ಕಾಯಿಸಿ ಅದಕ್ಕೆ ಹೆಪ್ಪನ್ನ ಸೇರಿಸಿ ಅದು ಮೊಸರಾದ ಮೇಲೆ ಕಡೆದರೆ ಮೊದಲು ಕಾಣದೇ ಇದ್ದ ಬೆಣ್ಣೆ ತೇಲಿ ಮೇಲೆ ಬರುವಂತೆ ನಮ್ಮ ಬದುಕನ್ನು ಈ ಜಗತ್ತಿನಲ್ಲಿ ನಮಗಾಗುವ ಅನುಭವಗಳೆಂಬ ಕಡಗೋಲಿನಿಂದ ಕಡೆದಾಗ ನಮ್ಮೊಳಗಿನಿಂದಲೇ ಆತ್ಮಮತಿ ಹೊರಬರುತ್ತದೆ ಎಂದು ಬದುಕಿನ ಬವಣೆಗಳಿಂದ ನಾವು ಪಡೆಯಬಹುದಾದ ಜ್ಞಾನದ ವಿಚಾರವನ್ನು ಹಿರಿಯರು ಹೇಳ್ತಾರೆ ಅಂತೇಳಿ ಒಂದು ಮುಂಜಾನೆಯ ಮಾತು ಅಂತೇಳಿ ಸಂದೇಶದಲ್ಲಿ ಕಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಇನ್ನು ಮುಂದಿನ ಸಂದೇಶ ಕಳಿಸಿದ್ದಾರೆ ರಾಜೇಶ್ವರಿ ಕೆಳಕೋಟೆಯಿಂದ. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ತೆ. ಈ ದಿನ 8:30 ಮೂಡಿ ಬಂದ ಆಕಾಶವಾಣಿಯಲ್ಲಿ ಹಿರಿಯ ತಾಂತ್ರಿಕ ಇಂಜಿನಿಯರ್ ಆದ ಶ್ರೀಯುತ ಶಿವಮೂರ್ತಿ ಸರ್ ಅವರ ನಿವೃತ್ತಿಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತೇಳಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಈ ಸಂದೇಶಕ್ಕಾಗಿ. ಇನ್ನು ಮುಂದಿನ ಸಂದೇಶ ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೂಡ ಶಿವಮೂರ್ತಿ ಸರ್ ಅವರಿಗೆ ನಿವೃತ್ತ ಜೀವನ ಶುಭಾಶಯಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ, ಹಾಗೆ ನಿಮ್ಮ ಶುಭಾಶಯಗಳು ಕೂಡ ಅವರನ್ನು ತಲುಪಿರುತ್ತೆ. ಇನ್ನು ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ. ದುರ್ಗೋದಯದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮನಾದಲ್ಲಿ ಶಿವನ ನಂದಿಯ ಬಗ್ಗೆ ಮಾಹಿತಿ ಸ್ವಾರಸ್ಯವಾಗಿತ್ತು. ಚಿಂತನದ ನುಡಿಗಳು ಅರ್ಥಪೂರ್ಣವಾಗಿತ್ತು. ಹಾಗೆ ನಮ್ಮ ಹೆಮ್ಮೆಯ ಆಕಾಶವಾಣಿಯ ನಿವೃತ್ತ ಹಿರಿಯ ತಾಂತ್ರಿಕ ತಜ್ಞರಾದ ಶಿವಮೂರ್ತಿ ಸರ್ ಅವರೊಡನೆ ನಡೆಸಿದ ಸಂದರ್ಶನ ಹಾಗೂ ಅವರ ಅನುಭವ ನಮಗೆಲ್ಲ ಮಾದರಿಯಾಗಿದೆ. ಆ ಜೊತೆಗೆ ಹಿರಿಯರ ಕುರಿತ ನಲ್ನುಡಿ, ಒಟ್ಟಾರೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಮೇಡಮ್ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಡಿವಿ ಮುರುಗೇಶ್, ನಿವೃತ್ತ ಪ್ರಾಚಾರ್ಯರು, ಬಾಪೂಜಿನಗರ, ಚಿತ್ರದುರ್ಗದಿಂದ. ಶುಭೋದಯ ಆಕಾಶವಾಣಿ. ದಿನಾಂಕ ಓಕೆ 30 ನಿವೃತ್ತರಾದ ಚಿತ್ರದುರ್ಗ ಆಕಾಶವಾಣಿ ನಿಲಯದ ಹಿರಿಯ ತಾಂತ್ರಿಕ ತಜ್ಞರಾದ ಶ್ರೀಯುತ ಎನ್ಪಿ ಶಿವಮೂರ್ತಿ ಅವರೊಂದಿಗಿನ ಸಂದರ್ಶನ ಚೆನ್ನಾಗಿ ಮೂಡಿಬಂದಿತ್ತು. ಹಾಗೆ ವಿದ್ಯಾರ್ಥಿ ಜೀವನದಿಂದ ನಿವೃತ್ತಿಯ ದಿನಾಂಕದವರೆಗೆ ತಮ್ಮ ಜೀವನದ ಅನುಭವವನ್ನು

ಆಕಾಶವಾಣಿ ಕೇಳುಗರೊಂದಿಗೆ ಮನಬಿಚ್ಚಿ ತುಂಬ ಹೃದಯದೊಂದಿಗೆ ಹಂಚಿಕೊಂಡಿರ್ತಾರೆ. ಅವರ ನಿವೃತ್ತ ಜೀವನವು ಆರೋಗ್ಯಪೂರ್ಣವಾಗಿರಲಿ, ಸುಖಕರವಾಗಿರಲಿ ಎಂದು ಆಕಾಶವಾಣಿ ಕೇಳುಗರ ಪರವಾಗಿ ಕೋರುತ್ತೇನೆ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ಕೇಳೋಣ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಹಾಡು. ಸೋನು ನಿಗಮ್ ಹಾಗೂ ಅನುರಾಧ ಭಟ್ ಧ್ವನಿಯಾಗಿದ್ದಾರೆ.

ಓಕೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಓಕೆ, ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮದಕರಿ ನಾಯ್ಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಬಿವಿಕೆಎಸ್ ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ಶುಭೋದಯ ಕಾವ್ಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಶಿವನ ವಾಹನ ನಂದಿಯ ಬಗ್ಗೆ ನೀಡಿದ ವಿವರಗಳು, ಪೌರಾಣಿಕ ಹಿನ್ನೆಲೆ ಮಾಹಿತಿ ತುಂಬಾ ವಿವರವಾಗಿ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೆ ಭಕ್ತಿಗೀತೆಗಳು ಕೂಡ ಅಂತ ಹೇಳಿದ್ದಾರೆ. ಇನ್ನು 7:50 ಚಿತ್ರಗೀತೆಗಳು, 9:10 ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿನ ಗೀತೆಗಳೆಲ್ಲವೂ ಕೂಡ ತುಂಬಾ ಮಧುರವಾಗಿ ಮೂಡಿಬಂದವು.

ಧನ್ಯವಾದಗಳು ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮಗೂ ಕೂಡ. ಇನ್ನು ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ? ಬಿಸಿ ಬಿಸಿ ಕಾಫಿ ಆಯ್ತಾ ಅಂತೇಳಿ ಕೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ್ ಶಿವಮೊಗ್ಗದಿಂದ. ಓಕೆ, ಖಂಡಿತ ಬಿಸಿ ಬಿಸಿ ಕಾಫಿ ನಮ್ದಾಗಿದೆ, ನಿಮ್ದು ಕೂಡ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನೀವು ಬೆಳಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ನನಗೆ ಸ್ವಲ್ಪ ಗೊಂದಲ ಆಯಿತು, ಹಾಗಾಗಿ ಕಳಿಸ್ಲಿಲ್ಲ, ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಖಂಡಿತ ಇದಕ್ಕೆ ಕ್ಷಮೆ ಕೇಳುವಂತಹ ಅಗತ್ಯ ಏನೂ ಇಲ್ಲ. ಬಹುಶಃ ನಿಮ್ಗೆ ಈಗಾಗಲೇ ಉತ್ತರ ಗೊತ್ತಾಗಿದೆ, ನಿಮ್ಮ ಗೊಂದಲ ನಿವಾರಣೆಯಾಗಿದೆ ಅಂತೇಳಿ ಭಾವಿಸ್ತೀನಿ. ಇನ್ನು ಶಿವಪ್ರಕಾಶ್ ಸರ್ ಅವರ ಸಂದರ್ಶನದಲ್ಲಿ ಎನ್ ಪಿ ಶಿವಮೂರ್ತಿ ಸರ್ ಅವರ ಸಾಧನೆಯ ಮನದಾಳದ ಮಾತನ್ನು ತುಂಬ ಚೆನ್ನಾಗಿ ಹಂಚಿಕೊಂಡ್ರು. ಅವರ ಒಂದು ಈ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಬೇಕು, ಹಾಗೆ ನಲ್ನುಡಿ ಮಾತುಗಳನ್ನು ಕೇಳ್ತಾ ನನ್ನ ಕಣ್ಣುಗಳು ಒದ್ದೆಯಾದವು ಮೇಡಮ್ ಅಂತೇಳಿ ಕೂಡ ಹೇಳಿದ್ದಾರೆ. ತುಂಬ ಅರ್ಥಪೂರ್ಣವಾಗಿತ್ತು ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಚಿತ್ರಗೀತೆಗಳು, ನಿಮ್ಮ ನಿರೂಪಣೆ ಎಲ್ಲವೂ ಕೂಡ ಖುಷಿ ಕೊಟ್ಟವು, ಧನ್ಯವಾದ ಅಂತೇಳಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ವೈದ್ಯರೆಂದರೆ ದೇವರು, ನಮ್ಮ ಜೀವ ಉಳಿಸುವರು, ನಿಷ್ಕಲ್ಮಷ ಮನಸ್ಸಿನವರು, ಜಾತಿ ಭೇದವ ತೋರದಿಹರು, ಮನೆ ಮಡದಿ ಮಕ್ಕಳೆನ್ನದೆ ರೋಗಿಗಳಿಗಾಗಿ ಸೇವೆ ಸಲ್ಲಿಸುವರು, ಪವಾಡ ಮಾನವರಿವರು, ತಾಯಿಯ ಗರ್ಭದಿಂದ ಸುರಕ್ಷಿತವಾಗಿ ಮಗುವ ರಕ್ಷಿಸುವರು, ಕಣ್ಣಿಗೆ ಕಾಣುವ ದೇವರಿವರು, ಇಂತಹ ಮಹಾನ್ ವೈದ್ಯರುಗಳಿಗೆ ನನ್ನ ಕೋಟಿ ಪ್ರಣಾಮಗಳು ಅಂತ ಹೇಳ್ತಾ ಇದ್ದಾರೆ ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿಯವರು. ಓಕೆ, ಈ ದಿನದ ಒಂದು ಸಂದರ್ಭದಲ್ಲಿ ಈ ಒಂದು ಕವನ ತುಂಬ ಪ್ರಸ್ತುತವಾಗಿರುವಂಥದ್ದು. ಹಾಗೆ ಕೇಳುಗರೆ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಜೀವ ರಕ್ಷಕ ವೈದ್ಯರು ಹಾಗೂ ವೈದ್ಯ ಲೋಕದ ಮಹತ್ವ, ಈ ವಿಷಯದ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕರೆ ಮಾಡುವ ಮೂಲಕ ಹಂಚಿಕೊಳ್ಳಬಹುದು. ಕರೆ ಮಾಡಬೇಕಾಗಿರುವಂತಹ ನಿಲಯದ ಸಂಖ್ಯೆಗಳು 9141970272. ಹಾಗೆ ಮತ್ತೊಂದು ನಿಲಯದ ಸ್ಥಿರ ದೂರವಾಣಿ ಸಂಖ್ಯೆ 295649. ಎಸ್ಟಿಡಿ ಕ್ರಮಾಂಕ 08194. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಜೀವರಕ್ಷಕ ವೈದ್ಯರು ಹಾಗೂ ವೈದ್ಯ ಲೋಕದ ಮಹತ್ವದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಕೇಳಿ ಇನ್ನು ಮುಂದೆ 10 ಗಂಟೆಗೆ. ಓಕೆ, ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಾ ರಾಘವೇಂದ್ರ ಚೋರನೂರುಯಿಂದ ಸಂಡೂರು ತಾಲೂಕು ಅಂತ ತಿಳಿಸಿದ್ದಾರೆ. ಓಕೆ, ನಮನದಲ್ಲಿ ಶಿವನ ವಾಹನ ನಂದಿಯ ಬಗ್ಗೆ ಚೆನ್ನಾಗಿ ತಿಳಿಸಿದ್ರಿ, ಭಕ್ತಿಗೀತೆಗಳು ಚೆನ್ನಾಗಿದ್ವು. ಇನ್ನು ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಜನಪದ ಗೀತೆ ಇಷ್ಟ ಆಯಿತು, ಪ್ರಸಾರಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಹಾಗೆಯೇ ವೈದ್ಯಕೀಯ ನೆರವನ್ನ ಪಡೆದ ವೈದ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕಣ್ಣೆದುರಿಗೆ ಕಾಣುವ ದೇವರು ಅವರು, ಈ ದಿನ ವೈದ್ಯರಿಗೆ ಶುಭಾಶಯಗಳು ಅಂತ ಕೂಡ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓಕೆ, ಹಾಗೆ ಗಾದೆಯನ್ನು ಹೇಳ್ತಾ ಇದ್ದಾರೆ, ಸಿರಿಯೊಲಿದರೆ ಐಶ್ವರ್ಯ, ಹರಿಯೊಲಿದರೆ ವೈಕುಂಠ ಎಂಬ ಗಾದೆಯನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಒಂದು ಮಾಹಿತಿಯಾಗಿ, ದರಾ ಬೇಂದ್ರೆ ಅವರ ಅಜ್ಜಿ ಅಂದರೆ ತಾಯಿಯವರ ತಾಯಿ ಗೋದುಬಾಯಿ ನಾಥು ಕೃಷ್ಣಾಜಿ ಪಂತನಾಥು ಮಕ್ಕಳಿದ್ದರು ಅಂತೇಳಿ ಒಂದು ಮಾಹಿತಿಯನ್ನು ಇವರು ಹಂಚಿಕೊಂಡಿದ್ದಾರೆ. ಓಕೆ, ಶುಭ ದಿನ ಎಲ್ಲರಿಗೂ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶೂಲಿಲ ತೇಲಿ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಕಾವ್ಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭ ದಿನ. ಇನ್ನು ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇವೆ. ಭಕ್ತಿಗೀತೆ, ವೈದ್ಯರ ದಿನಾಚರಣೆ ಕುರಿತಾದ ಪ್ರಶ್ನೆ, ಮಾಹಿತಿ, ಜೊತೆಗೆ ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಶಿವಮೂರ್ತಿ ಸರ್ ಅವರ ಬಾಲ್ಯ ಜೀವನದಿಂದ ಆಕಾಶವಾಣಿಯಲ್ಲಿನ ಮಾಡಿದ ಸೇವೆ ಎಲ್ಲದೂ ಕೂಡ ಸಂದರ್ಶನದಲ್ಲಿ ಕೇಳಿ ತುಂಬ ಇಷ್ಟ ಆಯಿತು, ಧನ್ಯವಾದ ಅಂತೇಳಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳು ಹಾಗೆ ರೈತರಿಗೆ ಸಲಹೆ ಆರೋಗ್ಯ ಬಿಂದು ಒಳ್ಳೆಯ ಮಾಹಿತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಿತ್ರಗೀತೆಗಳನ್ನು ಕೇಳ್ತಾ ಹಲವಾರು ವಿಷಯಗಳನ್ನು ತಿಳಿದುಕೊಂಡ್ವಿ, ಸುಗಮವಾಗಿ ನಡೆಸಿಕೊಟ್ಟ ನಿಮಗೆ ಧನ್ಯವಾದ ಅಂತ ಹೇಳ್ತಿದ್ದಾರೆ. ಇನ್ನು ಕಾಮನಬಿಲ್ಲಿನಲ್ಲೂ ಸಹ ಸಾಂಗ್ಸ್ಗಳನ್ನು ಕೇಳ್ತಾ ಎಲ್ಲವೂ ಕೂಡ ಚೆನ್ನಾಗಿದ್ವು, ನಿಮಗೆ ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತೇಳಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ಇನ್ನು ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇರೋದು ಶೋಭಾ, ಯೋಗ ಶಿಕ್ಷಕಿ ಜೆ ಸಿ ಆರ್ ಬಡಾವಣೆ ಚಿತ್ರದುರ್ಗದಿಂದ.
ಬೆಳಗಿನ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂದವು ಅಂತ ಹೇಳಿದ್ದಾರೆ. ಇನ್ನು ಹಿಂದಿ

ಚಿತ್ರಗೀತೆ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಓಕೆ, ಕಾಮನ ಬೇಲಿನಲ್ಲಿ ಪ್ರಸಾರವಾದಂತಹ ಗೀತೆ ಇರಬೇಕು. ಓಕೆ, ಬೆಳಗಿನ ಶುಭೋದಯಗಳು ಅಂತ ಕೂಡ ತಿಳಿಸಿದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯ. ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನು ಕೂಡ ತಿಳಿಸ್ತೇನೆ ಕಾರ್ಯಕ್ರಮದಲ್ಲಿ. ಈಗ ಕೇಳೋಣ ಅಕಿರಾ ಚಿತ್ರದ ಹಾಡು. ಪುನೀತ್ ರಾಜ್ಕುಮಾರ್ ಹಾಡಿರುವ ಈ ಗೀತೆಗೆ ಧನಂಜಯ್ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಓಕೆ ಕೇಳುಗರೆ, ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನ ಕಳಿಸಿದ್ದಾರೆ ಪ್ರಭಾಕರಯ್ಯ, ಚೈತ್ರ ಎನ್ ಮಠದ್, ದೀಪಾ ಪಿ, ರುದ್ರೇಶ್ ಪಿ, ಸಂಗೀತಾ ಆರ್, ಸಿದ್ದು ಆರ್ ಮಠದ್, ಹಂಪನೂರು ಗ್ರಾಮ, ಚಿತ್ರದುರ್ಗ ತಾಲೂಕಿನಿಂದ. ಓಕೆ, ಕಲ್ಲಿನ ಕೋಟೆಯ ನಮ್ಮ ಹೆಮ್ಮೆಯ ಆಕಾಶವಾಣಿ ಚಿತ್ರದುರ್ಗದ ಸಿಬ್ಬಂದಿಗಳಿಗೂ ಮತ್ತು ಮೇಡಮ್ ನಿಮಗೂ ಕೂಡ ಬುಧವಾರದ ಬೆಳಕಿನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಶುಭೋದಯ. ಇಂದಿನ ನಿಮ್ಮ ಸಾರಥ್ಯದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಎಲ್ಲ ವಿಷಯ ಕಾರ್ಯಕ್ರಮ ಚೆನ್ನಾಗಿದೆ ಮೇಡಮ್, ನಿಮಗೆ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದ ನಿಮಗೂ ಕೂಡ. ಹಾಗೆ ಮುಂದಿನ ಸಂದೇಶ, ನಮಸ್ಕಾರ ಆಕಾಶವಾಣಿ ಶುಭೋದಯ ನಿರೂಪಕರಿಗೆ ಹಾಗೂ ಎಲ್ಲ ಆಕಾಶವಾಣಿ ಕೇಳುಗರಿಗೆ ಅಂತ ಹೇಳ್ತಾ ಇದ್ದಾರೆ. ಮಾಡಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು. ಓಕೆ, ಬೆಳಿಗ್ಗೆ ಪ್ರಸಾರವಾಗುವ ಶುಭ ನುಡಿಯಿಂದ ನಮನ, ಭಕ್ತಿಗೀತೆ, ಭಾವಗೀತೆ ಹಾಗೂ ಶಿವನ ನಂದಿ ಬಗ್ಗೆ ಮಾಹಿತಿ ಅದ್ಭುತವಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂತ ಕೂಡ ಸಂದೇಶದಲ್ಲಿ

ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕಾಗಿ. ಇನ್ನು ಮುಂದಿನ ಸಂದೇಶ, ನಮಸ್ತೆ ಕಾವ್ಯ ಮೇಡಮ್, ಎಲ್ಲ ಕಾರ್ಯಕ್ರಮಗಳ ಜೊತೆ ನಾನು ಸಹ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅನಿತಾ ಅನಂತರಾಜು ಗೊರ್ಲರ್ಕು ಹಿರಿಯೂರು ತಾಲೂಕಿನಿಂದ. ಹೋಗಿ ಹೀಗೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಇನ್ನು ಮುಂದಿನ ಸಂದೇಶ, ಓಕೆ, ಶುಭ ಮುಂಜಾನೆ ಕಾವ್ಯ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಸುಧಾ ತಾಳ್ಯಾದಿಂದ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ರೂಪಾ ಪರಮೇಶ್, ರಶ್ಮಿತಾ ಧನ್ಯ, PSM ಲೇಬೋ ಚಿತ್ರದುರ್ಗದಿಂದ. ಶುಭೋದಯ ಕಾವ್ಯ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್, ಎಲ್ಲ ಗೀತೆಗಳು ಕೂಡ ಸೂಪರ್ ಅಂತೇಳಿ ತಿಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇರುವಂತಹ ಸಂದೇಶಗಳನ್ನು ನಮಗೆ ತಲುಪಿಸಿದ್ದೀರಾ. ನಿಮ್ಮ ಈ ಕೇಳುವಿಕೆ ಹೀಗೆ ನಿರಂತರವಾಗಿರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಹದ್ದೂರ್ ಚಿತ್ರದ ಹಾಡು. ಚೇತನ್ ಕುಮಾರ್ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜಿಸಿ ಧ್ವನಿಯಾಗಿದ್ದಾರೆ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 10:30. ಇದೀಗ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಕಾರ್ಯಕ್ರಮದಲ್ಲಿನ ಇಂದಿನ ವಿಷಯ ವೈದ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜೀವರಕ್ಷಕ ವೈದ್ಯರು ಹಾಗೂ ವೈದ್ಯಲೋಕದ ಮಹತ್ವ ಎಂಬುದಾಗಿದೆ. ಈ ವಿಷಯದೊಂದಿಗೆ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿರ್ತೇವೆ. ನಾನು ಡಿ ಕಾವ್ಯ ಹಾಗೂ
1: ನಾನು ಕವಿತಾ ಎಂಎಸ್.
0: ಓಕೆ ಕವಿತಾ, ಇವತ್ತಿನ ವಿಷಯವನ್ನ ಈಗಾಗಲೇ ನಮ್ಮ ಕೇಳುಗರಿಗೆ ತಿಳಿಸಿದ್ದೀವಿ, ವೈದ್ಯರ ದಿನಾಚರಣೆ. ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ಬ ವೈದ್ಯರಿಗೂ ಕೂಡ ಈ ದಿನದ ಶುಭಾಶಯಗಳನ್ನ ತಿಳಿಸೋಣ.
1: ಹೌದು, ಖಂಡಿತವಾಗ್ಲೂ ನಮ್ಮ ಎಲ್ಲಾ ವೈದ್ಯ ವೃಂದದವರಿಗೆ ಇಂದಿನ ವೈದ್ಯಕೀಯ ದಿನಾಚರಣೆಯ ಶುಭಾಶಯಗಳು ಮತ್ತು ನಮ್ಮ ಎಲ್ಲಾ ಶ್ರೋತೃ ಬಾಂಧವರಿಗೆ ಶುಭೋದಯ.
0: ಓಕೆ, ಹಾಗೆ ಕವಿತಾ, ಈ ದಿನದ ಆಚರಣೆಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಯನ್ನ ನೀಡಿ ನಂತರದಲ್ಲಿ ನಮ್ಮ ಕೇಳುಗರ ಕರೆಯನ್ನ ಸ್ವೀಕರಿಸೋಣ.
1: ಖಂಡಿತ.
0: ಪ್ರತಿ ವರ್ಷ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹಾನ್ ಸಾಧನೆ ಮಾಡಿದಂತಹ ಒಬ್ಬ ವ್ಯಕ್ತಿಯ ಜನ್ಮದಿನ ಹಾಗೆ ಪುಣ್ಯತಿಥಿ ಆಗಿರುವಂತದ್ದು. ಇವರು ನಮ್ಮ ಭಾರತ ದೇಶದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿ ಮಹಾನ್ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರ ಹಾಗೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದಂಥವರು. ಅವರೇ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅಥವಾ ಬಿಪಿನ್ ಚಂದ್ರ ರಾಯ್ ಅಂತ ಹೇಳ್ತಾರೆ. ಶಾರ್ಟ್ ಆಗಿ ಹೇಳೋದಾದ್ರೆ ಬಿಸಿ ರಾಯ್ ಅಂತ ಕೂಡ ಹೇಳುವಂಥದ್ದು. ಇವರು ಜುಲೈ 1 ಆ ಜನನವನ್ನ ಹೊಂದಿರುವಂತದ್ದು, ಹಾಗೆ ಅವರು ಮರಣ ದಿನ ಕೂಡ ಜುಲೈ 1 ಆಗಿದೆ. ಈ ಎರಡೂ ದಿನಗಳ ಸ್ಮರಣಕ್ಕೆಗಾಗಿ ರಾಷ್ಟ್ರೀಯ ವೈದ್ಯರ ದಿನವನ್ನ ಆಚರಣೆ ಮಾಡಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ 1991 ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಅಧಿಕೃತವಾಗಿ ಈ ದಿನವನ್ನ ಜಾರಿಗೆ ತರಲಾಗಿದೆ. ಓಕೆ, ಈ ಕಿರು ಮಾಹಿತಿಯೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸೋಣ. ಮೊದಲ ಕರೆ ಯಾರು ಮಾಡಿದ್ದಾರೆ ಅಂತ ಕೇಳೋಣ.
1: ಹಲೋ ಹಲೋ ಹಲೋ, ನಮಸ್ತೆ.
2: ನಮಸ್ತೆ, ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ, ಮಾತಾಡಿ.
2: ಓಕೆ, ನಳಿನಿ ಸಂಗಮೇಶ್ವರ ಲೇಔಟ್.
1: ಓಕೆ ನಳಿನಿ ಸತೀಶ್ ಅವರೇ, ಮಾತಾಡಿ. ಇಂದಿನ ವಿಷಯ ಗೊತ್ತಾಯ್ತಲ್ವಾ?
2: ಎಸ್ ಗೊತ್ತಿದೆ, ಇವತ್ತು ಡಾಕ್ಟರ್ಸ್ ಡೇ, ಸೊ ಒಳ್ಳೆ ಕಾನ್ಸೆಪ್ಟ್. ಸೊ ಎಸ್ ಮಾತಾಡ್ತೀನಿ ಅದ್ರ ಬಗ್ಗೆ. ಅಂದ್ರೆ ಡಾಕ್ಟರ್ಸ್ ಈಗ ನಮ್ಗೆ ನಮ್ಮ ಪ್ರಕಾರ ಇವತ್ತು ಅವರು ನಮ್ಮ ಜೀವ ರಕ್ಷಣೆ ಮಾಡುವಂತರು. ಅವರು ಕೂಡ ಡಾಕ್ಟರ್ಸ್ ಇಲ್ದಿದ್ರೆ ನಾವಿಲ್ಲ, ಖಂಡಿತ ಪೇಷಂಟ್ ಇಲ್ಲ. ಯಾವ ರೀತಿಯಲ್ಲಿ ಏನ್ ಬೇಕಿದ್ರೂ ಆಗ್ಬೋದು ಪೇಷಂಟ್ಗೆ. ಸೊ ಹಾಗಾಗಿ ನಮ್ಗೆ ಡಾಕ್ಟರ್ಸ್ ಜೀವ ಉಳಿಸೋ ದೇವ್ರು ಅಂತಂದು ಕೂಡ ನಾವು ಹೇಳ್ತೀವಿ ಅವ್ರಿಗೆ. ಏನೇ ಒಂದು ಸಣ್ಣ ಪುಟ್ಟ ಕಾಯಿಲೆ ರೋಗ ಅಂತ ಬಂದ್ರು ಡಾಕ್ಟರ್ ಹತ್ರ ಹೋಗ್ತೀವಿ, ಮೆಡಿಸಿನ್ಸ್ ಎಲ್ಲ ತಗೋತೀವಿ. ಕೆಲವೊಂದು ಡಿಸೀಸಸ್ ಇರುತ್ತೆ, ಅದು ಏನು ಅಂತಂದ್ರೆ ಡಾಕ್ಟರ್ಸ್ ಬಾಯ್ ಬಿಟ್ಟು ಪೇಷಂಟ್ಸ್ ಗೆ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಅವ್ರು ಭಯ ಪಡ್ತಾರೆ, ಮತ್ತೆ ಅವರಿಗೆ ತೊಂದರೆ ಆಗುತ್ತೆ, ಮತ್ತೆ ಆ ಕ್ಷಣದಲ್ಲಿ ಅವ್ರಿಗೆ ಏನಾದ್ರು ಆಗ್ಬೋದು ಅಂತಂದು ಹೇಳೋದಿಲ್ಲ. ಸೊ ಅದನ್ನ ಅವ್ರಿಗೆ ಫ್ಯಾಮಿಲಿಗೆ ಸಂಬಂಧಪಟ್ಟವ್ರಿಗೆ ಹೇಳ್ತಾರೆ ದೊಡ್ಡ ದೊಡ್ಡ ಕಾಯಿಲೆ ಆದ್ರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಯಜಮಾನ್ರು ಅತ್ತೆ ಅಕ್ಕ ಅವ್ರಿಗೆ ಕ್ಯಾನ್ಸರ್ ಆಗ್ಬಿಟ್ಟಿದೆ. ಸೊ ಗೆಡ್ಡೆ ಗೆಡ್ಡೆ ಏನು ಕ್ಯಾನ್ಸರ್ ಆಗಿ ಪಕ್ಕ ಪಕ್ಕ ಗೆಡ್ಡೆ ಬಿದ್ದಿತ್ತು ಅದೆಲ್ಲ ತೆಗೆದಿದ್ದಾರೆ. ಆಮೇಲೆ ರಿಮೈನಿಂಗ್ ದೊಡ್ಡ ಗೆಡ್ಡೆ ಇದೆ, 4 ಇಂದ ಇದೆ. ಆ ಗಡ್ಡೆ ಏನಾದ್ರೂ ತೆಗೆದು ಬಿಟ್ರೆ ಅವರು ಆ ಕ್ಷಣಕ್ಕೇನೆ ಹೋಗ್ಬಿಡ್ತಾರಂತ.
0: ಓಕೆ,
2: ಸೊ ಈ ರೀತಿ ಇದೆ. ಇದನ್ನ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ರೆ ಡಾಕ್ಟರ್, ಎಷ್ಟು ಫೈಟ್ ಔಟ್ ಮಾಡ್ತಾ ಇದಾರೆ ಅಂತಂದ್ರೆ ತೆಗಿಬೇಕೋ ಬೇಡ ತೆಗಿಬೇಕೋ ಬೇಡ ಅನ್ಕೊತಾರೆ. 4 ಬರ್ತಾ ಇದಾರೆ. ಆಮೇಲೆ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆ ಅಂತಂದ್ರೆ ಬಿಡಿ ಹೇಳಲೇಬಾರ್ದು ನಾವು. 1 ಮೇಲೇನೆ ಖರ್ಚಾಗಿದೆ.
0: ಖಂಡಿತ ಇದರಲ್ಲಿ ವೈದ್ಯರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ನೀವೇ ಹೇಳ್ತಾ ಇದ್ದೀರಾ,
2: ತುಂಬಾ ದೊಡ್ಡದು ನೋಡಿ, ತುಂಬಾ ದೊಡ್ಡದು ಅವ್ರದ್ದು. ಯಾಕಂದ್ರೆ ಯೋಚನೆ ಮಾಡ್ತಾನೆ ಇದ್ರೆ ಕೆಲಸ ಮೀಟಿಂಗ್ ಕೂಡ ಇಟ್ಟಿದ್ರಂತೆ, ಇದು ಗಡ್ಡೆ ಆಗಿದೆ ಇದನ್ನ ಹೇಗ್ ಮಾಡೋದು ಅಂತಂದ್ರೆ ಬೇಡ ತೆಗಿಯೋದು ಬೇಡ ಅವ್ರಿಗೆ, ತೆಗೆದು ಬಿಟ್ರೆ ಆ ಕ್ಷಣಕ್ಕೆ ಹೋಗ್ಬಿಡ್ತಾರೆ ಅಂತ ಆತರ ಹೇಳಿದ್ರೆ. ಇನ್ನೊಂದು ಪೇಷಂಟ್ ಇದಾರೆ ನಮ್ಮ ಕಡೆ, ನಮ್ಮ ಕಡೆ ರಿಲೇಟಿವ್ಸ್, ಅವ್ರಿಗೇನು ಅಂತಂದ್ರೆ ಪಾಪ ಅವ್ರಿಗೂ ಕ್ಯಾನ್ಸರ್ ಆಗಿದೆ. 1 ಒಂದು ಇಂಜೆಕ್ಷನ್,

0: ఆ ఇంజెక్షన్ 2 lakhs ಮೇಲೆ ಇದೆ ಅದು.
1: ಓಕೆ.
0: ಸೊ ಡಾಕ್ಟರ್ ಅವ್ರಿಗೆ ಮಾತ್ರ ಹೇಳಿಲ್ಲ, ಅವ್ರಿಗೆ ಸಂಬಂಧಪಟ್ಟ ಮಗನಿಗೆ ಹೇಳಿದಾರೆ ಅವರು. ಈ ತರ ಇದೆ ನಿಮ್ಮ ತಂದೆಗೆ ಈ ತರ ಇದೆ ಅಂತಂದು. ಪಾಪ ಅವ್ರೇನು ವಾರಕ್ಕೊಂದ್ಸಲ ಹೋಗಿ ಇಂಜೆಕ್ಷನ್ ತಗೊಂಡ್ ಬರ್ತಾರೆ, ಆದ್ರೆ ಅವ್ರ ತಂದೆ ತಾಯಿ ಇಬ್ರಿಗೂ ಗೊತ್ತಿಲ್ಲ. ಸೊ ಯಾವ ರೀತಿ ಪಾಪ ಗುಟ್ಟನ ಗುಟ್ಟಾಗಿ ಇಡ್ತಾರೆ ಡಾಕ್ಟರ್ಸ್ ಅಂತಂದ್ರೆ, ಪೇಷಂಟ್ಸ್ಗೋಸ್ಕರ, ಪೇಷಂಟ್ಸ್ ಚೆನ್ನಾಗಿ ಬದುಕ್ಲಿ ಇನ್ನು ಅಂತ ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಮಾಡ್ತಾ ಮಾಡ್ತಾ ಡಾಕ್ಟರ್ ಪಾಪ ಎಷ್ಟು ಸಲಿ ಏನು ಗುಟ್ಟು ಗುಟ್ಟಾಗೆ ಇಡ್ತಾರೆ ಡಾಕ್ಟರ್.
1: ಖಂಡಿತ ನಳಿನಿ ಅವರೇ, ಅವರ ರೀತಿಯಲ್ಲಿ
0: ಪೇಷಂಟ್ ಇನ್ನೂ ಬದುಕ್ಲಿ ಇನ್ನೂ ಬದುಕ್ಲಿ ಅಂತ ಅಂದು. ಹಾಗಾಗಿ ನಾವು ಡಾಕ್ಟರ್ಸ್ ರೆಸ್ಪೆಕ್ಟ್ ಮಾಡ್ಲೇಬೇಕು ಖಂಡಿತ.
1: ಹೌದೌದು, ಈಗ ತುಂಬಾ ರೆಸ್ಪೆಕ್ಟ್ ಮಾಡ್ಲೇಬೇಕು.
0: ಯಾಕಂದ್ರೆ ದೊಡ್ಡ ಕಾಯಿಲೆ ಆಗ್ಲಿ ಚಿಕ್ಕದ ಕಾಯಿಲೆ ಆಗ್ಲಿ ಚೆನ್ನಾಗಿ ತುಂಬಾ ಏನು ಅವ್ರಿಗೆ ಪೇಷನ್ಸ್ ಇಟ್ಕೊಂಡು ಮಾಡ್ ನೋಡ್ತಾರೆ, ಆಪರೇಷನ್ಸ್ ಎಲ್ಲ ಮಾಡ್ತಾರೆ. ಒಂದ್ಸಲಿ ನನಗೆ ಆಪರೇಷನ್ ಆಗ್ಬೇಕಾದ್ರೇನೆ ಅಷ್ಟೇನೆ, 5:30 ಕರ್ಕೊಂಡೋಗಿದ್ದು ನನ್ನನ್ನ 7:45 ಕರ್ಕೊಂಡ್ ಬಂದ್ರು. ಆಪರೇಷನ್ ಮಾಡಕ್ಕಿಂತ ಮುಂಚೆ ಪ್ರೇ ಮಾಡಿದ್ದಾರೆ ಡಾಕ್ಟರ್.
1: ಖಂಡಿತ ನಳಿನಿ ಅವರೇ, ವೈದ್ಯ ವೃತ್ತಿ ಅನ್ನೋದು
0: ಫಸ್ಟ್ ಪ್ರೇ ಮಾಡಿ ಆಪರೇಷನ್ ಮಾಡೋಣ ಅಂತ ಅಂದ್ರು. ಅದನ್ನ ಮಾತ್ರ ನಾನು ಕೇಳಿಸ್ಕೊಂಡೆ ಅಷ್ಟೇ, ಮತ್ತೆ ಮುಂದೆ ನನಗೆ ಏನು ಗೊತ್ತಾಗ್ಲಿಲ್ಲ ನನಗೆ.
1: ಖಂಡಿತ ಅವರು ನಿಜವಾದ ಜೀವದಾತರು ಅಂತಾನೆ ಹೇಳ್ಬೇಕು ವೈದ್ಯರ.
0: ಹೌದು ಖಂಡಿತ, ಒಳ್ಳೆ ಒಳ್ಳೆ ಸೇವೆ ಕೊಡ್ತಾ ಇದಾರೆ ಸಮಾಜಕ್ಕೆ, ಖಂಡಿತ ಒಂದು ಒಳ್ಳೆ ದೊಡ್ಡ ಸೇವೆ ಮಾಡ್ತಾ ಇದಾರೆ. ಹಾಗಾಗಿ ಅವ್ರನ್ನ ದೇವ್ರ ಸಮಾನ ಅಂತ ನಾವು
1: ಖಂಡಿತ ನಳಿನಿ ಅವರೇ, ಪ್ರತಿಯೊಬ್ಬರು ಕೂಡ ಗೌರವಿಸಲೇಬೇಕು, ನೀವು ಕೂಡ ಅದನ್ನೇ ಹೇಳಿದಿರಾ. ಧನ್ಯವಾದ ನಿಮಗೆ.
0: ಧನ್ಯವಾದ.
1: ಖಂಡಿತ ಕವಿತಾ, ಪ್ರತಿಯೊಬ್ಬ ರೋಗಿಯ ಜೀವವು ಕೂಡ ಅಮೂಲ್ಯವಾಗಿರುವಂತದ್ದು. ವೈದ್ಯರು ನಿಜಕ್ಕೂ ಈ ವೃತ್ತಿಯನ್ನ ನಿಭಾಯಿಸುವಂತ ರೀತಿ ಇರುತ್ತಲ್ಲ, ಬಹಳ ಒತ್ತಡದಲ್ಲಿ ಇರುತ್ತೆ. ಹಾಗೆ ಬಹಳಷ್ಟು ಅವರು ಹೆಜ್ಜೆ ಹೆಜ್ಜೆಗೂ ಕೂಡ ಅವರು ಬಹಳಷ್ಟು
2: ಅವರು
1: ಜಾಣ್ಮೆ ಇರಬೇಕು, ಹಾಗೆ ಒತ್ತಡವನ್ನ ನಿಭಾಯಿಸಬೇಕು. ಎಂತಹ ಕಟು ಸತ್ಯ ತಿಳಿದಿದ್ರು ಕೂಡ ಮುಖದಲ್ಲಿ ನಗು ಇಟ್ಕೊಂಡಿರ್ಬೇಕು. ಬಹಳ ಕಷ್ಟದ ಕೆಲಸ ಅಂತಾನೆ ಹೇಳ್ಬೇಕು. ಅದೆಲ್ಲದನ್ನ ನಿಭಾಯಿಸ್ತಾ ಏನು ರೋಗಿಗಳಿಗೆ ಜೀವದಾನವನ್ನ ನೀಡ್ತಾರೆ. ನಿಜಕ್ಕೂ ಕೂಡ ಅಂತಹ ವೈದ್ಯರಿಗೆ ನಮ್ಮದೊಂದು ಸಲಾಂ ಅಂತ ಹೇಳಲೇಬೇಕು. ಓಕೆ, ಕರೆ ಇದೆ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ, ನಿಮ್ಮ ಹೆಸರು?
3: ನಿಮಗೂ ಮತ್ತು ಇವತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ರೆ ಡಾಕ್ಟರ್ಗಳಿಗೂ ಸರ್ವ ನಮಸ್ಕಾರ ಮೇಡಮ್.
1: ಓಕೆ, ನಿಮಗೂ ಕೂಡ ನಮಸ್ತೆ ಹೇಳಿ.
3: ಆರೋಗ್ಯವಾಗಿರ್ಬೇಕು. ಹಲೋ,
1: ನಿಮ್ ಹೆಸರು ಹೇಳಿ.
3: ವೇದಮೂರ್ತಿ ಮಧ್ಯಾಹ್ನ ಎಜುಕೇಶನ್ ಬಸಪ್ಪಲ್ಲಿ ಅವರು.
1: ಓಕೆ ವೇದಮೂರ್ತಿ ಅವರೇ, ಮಾತಾಡಿ ಈಗ.
3: ನಮಸ್ತೆ ಮೇಡಮ್ ಅವರೇ.
1: ನಮಸ್ತೆ ಹೇಳಿ.
3: ಫಸ್ಟ್ ಸಮಾಜ ಆರೋಗ್ಯವಾಗಿರ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲ ಸಣ್ಣ ಡಾಕ್ಟರ್ ಬೇಕೇ ಬೇಕು. ಅವರು ಮನಸ್ಸು ಮಾಡಿಬಿಟ್ರೆ ಒಂದೇ ಬಾರಿಗೆ ಓದ ಇದನ್ನ ಡಾಕ್ಟರ್ ಓದ ಈ ರೋಗಗಳನ್ನ ಪರಿಹಾರ ಮಾಡ್ಬೋದು ಅಂತ ನಾನೇ ಒಂದೆರಡು ಸರಿ ಅನುಭವಿಸಿ ಮೇಡಮ್ ಅವರೇ. ಯಾಕಂದ್ರೆ ಅವ್ರ ಟ್ರೀಟ್ಮೆಂಟ್ ಅಷ್ಟು ಚೆನ್ನಾಗಿರ್ತಾರೆ, ಅಷ್ಟು ಬುದ್ಧಿವಂತ ಇರ್ತಾರೆ. ಅದೇನೋ ಒಂದೊಂದ್ ಸರಿ ಯಾಕೋ ಏನೋ ಒಂದೊಂದ್ಸರಿ ಎಡವಟ್ಟಾಗ್ತಾವೆ ಅಂತ ಹೇಳ್ಬಹುದು. ನಾನು ಇಲ್ಲಿ ಚರ್ಮ ಡಾಕ್ಟರ್ ಹತ್ರ ನಿಮ್ಮ ಆಕರ್ಷಣೆ ಇದ್ರೆ ಮೊದ್ಲೊಬ್ರು ಇದ್ರು, ಅವತ್ತು ಏಕದಮ್ ದೂರದಿಂದ ಬಂದು ತೋರಿಸ್ಕೊಂಡು ಇದು ಒಂದೇ ಸರಿ ಪರ್ಯಾಯ ಚರ್ಮದ್ದು ಭಯಂಕರ ಗಲೀಜಾಗಿತ್ತು
1: ಕೈಯೆಲ್ಲ. ಹೌದು, ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಾಗ ಖಂಡಿತ ಪ್ರತಿ ಬಾರಿ ಕೂಡ ಅವರನ್ನ ನಾವು ತುಂಬಾ ಕೃತಜ್ಞತೆಯಿಂದ ನೆನಪಿಸ್ಕೊಳ್ತೀವಿ.
3: ಹೌದು ಮೇಡಮ್.
2: ಓಕೆ ವೇದಮೂರ್ತಿ ಅವರೇ, ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
3: ಧನ್ಯವಾದಗಳು.
2: ಓಕೆ ಕಾವ್ಯ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಚೆನ್ನಾಗಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಶಿಕ್ಷಣ ಪಡಿಬಹುದು, ನಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡ್ಬೋದು, ಏನೆಲ್ಲಾ ಸಾಧನೆಗಳನ್ನ ಕೂಡ ನಾವು ಮಾಡ್ಬೋದು. ಈ ಒಂದ್ ನಿಟ್ಟಿನಲ್ಲಿ ಈ ವೈದ್ಯರು ನಮ್ಗೆ ಪ್ರತ್ಯಕ್ಷ ದೇವರಾಗಿ ಕಾಣಿಸ್ತಾರೆ ನಳಿನಿ ಸತೀಶ್ ಅವರು ಹೇಳ್ದಾಗೆ. ಹೌದು, ಖಂಡಿತವಾಗ್ಲು.
1: ಅದಕ್ಕೆ ಅಲ್ವಾ ವೈದ್ಯ ನಾರಾಯಣ ಹರಿ ಅಂತ ಹೇಳುವಂತದ್ದು, ದೇವರಿಗೆ ಹೋಲಿಕೆ ಮಾಡುವಂತದ್ದು. ನಿಜಕ್ಕೂ ಕೂಡ ಏನು ಆರೋಗ್ಯದ ಸಮಸ್ಯೆ ಬಂದಾಗ ನಾವು ದೇವರ ಹತ್ರ ಎಷ್ಟು ಮೊರೆ ಇಡ್ತೀವೋ ಹಾಗೆ ಒಬ್ಬ ವೈದ್ಯರ ಬಳಿ ಕೂಡ ಅಷ್ಟೇ ವಿನಯತೆಯಿಂದ ಅಷ್ಟೇ ಒಂದು ರೀತಿ ಕೋರಿಕೆಯನ್ನ ಸಲ್ಲಿಸ್ತೀವಿ. ನಮಗೆ ಬೇಕಾಗಿರುವಂತಹ ವ್ಯಕ್ತಿಯ ಪ್ರಾಣ ಉಳಿಸ್ಕೊಡಿ, ನಮ್ಗಿರೋ ಸಮಸ್ಯೆಯನ್ನ ದೂರ ಮಾಡಿ ಅನ್ನುವಂಥದ್ದು ಅಲ್ವಾ. ಅದಕ್ಕೆ ಅವರು ಸ್ಪಂದಿಸೋ ರೀತಿ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಓಕೆ, ಕರೆ ಇದೆ.
2: ಓಕೆ,
1: ಹಲೋ, ನಮಸ್ತೆ. ಓಕೆ, ಖಂಡಿತ ಈ ವೈದ್ಯ ಲೋಕದ ಈ ಅಚ್ಚರಿಗಳು ಸಾಕಷ್ಟು
2: ಸಾಕಷ್ಟು ಇದೆ.
1: ನಾವು ವೈದ್ಯರು ಅಂತ ಹೇಳ್ತೀವಿ, ವೈದ್ಯರಿಗೆ ಇಂದು ನಾವು ದಿನಾಚರಣೆಯನ್ನ ಆಚರಿಸ್ತಾ ಅವರಿಗೆ ನಮನವನ್ನ ಸಲ್ಲಿಸ್ತೇವೆ. ಹಾಗೇನೆ ವೈದ್ಯ

0: ಅವರಿಗೆ ಸಹಕಾರಿಯಾಗಿರುವಂತಹ ವ್ಯಕ್ತಿಗಳು ಕೂಡ ಹಲವಾರು ಜನ ಇರ್ತಾರೆ. ಏನು, ನಾವೊಂದು ಆಸ್ಪತ್ರೆ ಅಂದ ಮಾತ್ರಕ್ಕೆ ಅಲ್ಲಿ ವೈದ್ಯರು ಮುಖ್ಯವಾಗಿರ್ತಾರೆ, ಅವರ ಜೊತೆಗೆ ಏನು ಸಹಾಯಕ ಸಿಬ್ಬಂದಿಗಳಿರ್ತಾರೆ ಅಲ್ವಾ, ಅವರನ್ನ ಕೂಡ ನಾವು ಗೌರವಿಸಬೇಕು, ಅವರಿಗೂ ಕೂಡ ನಾವು ನಮನವನ್ನ ಸಲ್ಲಿಸಲೇಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಕ್ಷೇತ್ರವೇ ಹಾಗಿದೆ, ಬಹಳಷ್ಟು ನಿಸ್ವಾರ್ಥವಾಗಿ ಸೇವೆಯನ್ನ ಸಲ್ಲಿಸುವಂತಹ ಕ್ಷೇತ್ರ ಇದಾಗಿದೆ. ಇಲ್ಲಿ ಸ್ವಾರ್ಥಕ್ಕೆ ಜಾಗ ಇರೋದಿಲ್ಲ. ಆ ರೀತಿ ಇಲ್ಲದೇನೆ ಸೇವೆಯನ್ನ ಸಲ್ಲಿಸಿದಾಗ ಮಾತ್ರ ಈ ಕ್ಷೇತ್ರಕ್ಕೆ ನಿಜವಾದ ನ್ಯಾಯವನ್ನ ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ.
1: ಹೌದು, ಖಂಡಿತ.
0: ಕರೆ ಇದೆ. ಹಲೋ, ನಮಸ್ತೆ.
1: ಹಲೋ,
2: ನಮಸ್ತೆ ಮೇಡಮ್.
1: ಎಲ್ಲಿಂದ?
2: ಮಹೇಶ್ ಮೇಡಮ್.
1: ಮಹೇಶ್ ಅವ್ರ ಎಲ್ಲಿಂದ
2: ಮೇಡಮ್?
1: ಮಹೇಶ್ ಅವರೇ ಮಾತಾಡಿ ಇಂದಿನ ವಿಷಯ ಬಗ್ಗೆ.
2: ಮೇಡಮ್, ಮಾಹಿತಿ ಬಹಳ ಚೆನ್ನಾಗಿದೆ. ಡಾಕ್ಟರ್ ನಿಜಕ್ಕೂ ಅವರು ಒಂಥರ, ಯಾಕಂದ್ರೆ ನಮ್ಮಗಳಿಗೆ ಕಾಯಿಲೆ ಅಂತ ಬಂದ್ರು ಏನಂದ್ರು ಏನು ನಮ್ಮ ಹತ್ರನೇ ಎಲ್ಲ ತಿಳ್ಕೊಂಡಿರ್ತಾರೆ.

0: ಮಹೇಶ್ ಅವರೇ, ಮಾತಾಡಿ ಇಂದಿನ ವಿಷಯ ಬಗ್ಗೆ.
1: ಮೇಡಮ್, ಡಾಕ್ಟರ್ ಬಗ್ಗೆ ಇವತ್ತು ಮಾಹಿತಿ ಬಹಳ ಚೆನ್ನಾಗಿದೆ. ಡಾಕ್ಟರ್ ನಿಜಕ್ಕೂ ಅವರು ಒಂಥರ, ಯಾಕಂದ್ರೆ ನಮ್ಗೆ ಕಾಯಿಲೆ ಅಂತ ಬಂದ್ರು ಏನಂದ್ರು ಏನು ನಿಮ್ಮ ಹತ್ರನೇ ಎಲ್ಲ ತಿಳ್ಕೊಂಡು ಎಲ್ಲ ಸಮಸ್ಯೆ.
2: ಮಹೇಶ್ವರೇ, ನಿಮ್ದು ವಾಯ್ಸ್ ತುಂಬಾ ಸ್ಲೋ ಆಗಿ ಕೇಳಿಸ್ತದೆ, ಮಾತಾಡಿ. ರೇಡಿಯೋದಿಂದ ದೂರ ಬನ್ನಿ ಅಷ್ಟೇ.
1: ರೇಡಿಯೋ ಹಾಕಿಲ್ಲ ಮೇಡಮ್.
2: ಓಕೆ, ಆಯ್ತು, ಮಾತಾಡಿ.
1: ಡಾಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲು ಅವರು ದೇವ್ರು ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಅವರಂತ ದೇವ್ರು ಇನ್ನೊಬ್ಬರಲ್ಲಿ, ಯಾಕಂದ್ರೆ ನಮ್ಗಳಿಗೆ ಕಷ್ಟ ಅಂತ ಹೋದಾಗ ನಮಗೂ ಒಂದು ಎರಡು ಮೂರು ಆಪರೇಷನ್ ಆಗಿದೆ. ನೀವು ಎಲ್ಲ ಬಹಳ ಚೆನ್ನಾಗಿ ಮಾಡ್ಕೊಟ್ರು ಮೇಡಮ್.
2: ಹೌದು, ಖಂಡಿತವಾಗ್ಲು. ನೀವು ಸಾಕಷ್ಟು ಒಂದ್ ರೀತಿ ಭಯದಲ್ಲಿರ್ತೀರ, ಏನೋ ಸಮಸ್ಯೆ ಆಗಿದೆ, ನನ್ನ ಜೀವಕ್ಕೇನ ಅಪಾಯ ಆಗುತ್ತೆ ಅಂತೇಳಿ. ಅಂತ ಸಂದರ್ಭದಲ್ಲಿ ವೈದ್ಯರು ನಿಮ್ಮನ್ನ ನಿಮ್ಮ ಕುಟುಂಬದವರಿಗೆ ಒಂದಷ್ಟು ಸಾಂತ್ವನ ಹೇಳಿ ಧೈರ್ಯ ತುಂಬಿ ನಿಮ್ಮ ಜೀವ ಉಳಿಸ್ಕೊಟ್ಟಿರ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಅದು ಬಹಳ ಗೌರವಯುತವಾದ ಕಾರ್ಯ ಅಂತಾನೆ ಹೇಳ್ಬೇಕು.
1: ಸಮಾಧಾನ ಹೇಳಿ ಇದು ಮಾಡ್ಕೊಂಡು ನಮಗೆ ಬಹಳ
0: ಅಲ್ವಾ.
2: ಅದಕ್ಕೆ ಅಲ್ವಾ ಹೇಳೋದು, ಪ್ರತಿಯೊಬ್ಬ ರೋಗಿಗೆ ಚಿಕಿತ್ಸೆ ಕೊಡೋದು ನಂತರದಲ್ಲಿರೋ ವಿಷಯ. ಒಬ್ಬ ಡಾಕ್ಟರ್ ನಗುಮುಖದಿಂದ ಒಂದಷ್ಟು ಧೈರ್ಯ ತುಂಬುವ ಹಾಗೆ ಮಾತಾಡ್ಸಿದ್ರೆ ಸಾಕು, ಅರ್ಧ ಕಾಯಿಲೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ತಾರೆ. ಓಕೆ, ಖಂಡಿತ ಮಹೇಶ್ ಅವರೇ, ನೀವು ಕೂಡ ನಿಮಗಾಗಿರುವಂತಹ ಅನುಭವವನ್ನ ಹೇಳಿದ್ರಿ, ಧನ್ಯವಾದ ನಿಮ್ಗೆ.
0: ಥ್ಯಾಂಕ್ ಯು.
2: ಓಕೆ, ಕರೆ ಇದೆ. ಹಲೋ, ನಮಸ್ತೆ.
0: ಹಲೋ
3: ಹಲೋ
2: ನಮಸ್ತೆ. ನಮಸ್ತೆ, ಹೆಸರು ಹೇಳಿ.
3: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು. ಮೇಡಮ್ ಅವರೇ,
0: ಚಿಕ್ಕಪ್ಪ ಹೇಳಿ, ಮಾತಾಡಿ ಇನ್ನೇನು ವಿಷಯವಾಗಿ.
3: ಮೇಡಮ್ ಅವರೇ, ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಈ ಡಾಕ್ಟರ್ ಹೋದಾಗ ಕಿಡ್ನಿಯಲ್ಲಿ ಕಲ್ಲಾಗಿದೆ ಅಂತ ಹೇಳ್ತಾರಲ್ಲ, ಅವಾಗ ಮನೆಯಲ್ಲಿ ನಾವು ಚಿಕ್ ಮಾಡ್ತಾ ಇರ್ತೇವೆ, ನೀವು ಸರಿಯಾಗಿ ಒಂದು ಕಲ್ಲುಗಳನ್ನ ಹಾಕ್ತಿರಲ್ಲ, ಏನಿರಲ್ಲ, ಈ ತರ ಆಗಿದೆ ಅಂತ ಅಂತಲ್ಲ, ಇದು ಎಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ ಮೇಡಮ್ ಅವರೇ.
2: ಕಲ್ಲುಗಳನ್ನ ಹಾಕ್ತಿದ್ದಾರೆ ಅಂದ್ರೆ ಯಾರು ಹಾಕೋದು ಅಂತ
3: ಅಂದ್ರೆ, ಅಡಿಗೆಯಲ್ಲಿ ಅಕ್ಕಿಯಲ್ಲಿ ಸರಿಯಾಗಿ ನೀವು ಕಲ್ಲು ಆರಿಸಿದಿಲ್ಲ, ಏನಿಲ್ಲ, ಈ ತರ ಕಲ್ಲು ಡಾಕ್ಟರ್ ಕಲ್ಲಿದೆ ಅಂತ ಹೇಳಿದ್ರು ಅಂತ
2: ಚಿಕ್ಕಪ್ಪ
0: ಅವರೇ. ಸ್ಟೋನ್ ಆಗೋದು ಅಡಿಗೆಲ್ಲಿ ಹಾಕೋ ಕಲ್ಲಿಂದ ಅಲ್ಲ,
2: ಖಂಡಿತ
0: ನಿಮ್ಗೆ ಗೊತ್ತಿರ್ಬೋದಲ್ಲ.
2: ಬಹುಶಃ ನೀವು ತಮಾಷೆ ಕೇಳ್ತಾ ಇರ್ಬೋದು ಅಂತ ಭಾವಿಸ್ತೀನಿ ನಾನು. ಏನು ನಾವು ಸೇವಿಸುವಂತಹ ಆಹಾರದಲ್ಲಿ ವ್ಯತ್ಯಾಸ ಆಗುವಂತದ್ದು, ಅಥವಾ ನಾವು ಏನು ನಮ್ಮ ಆರೋಗ್ಯದ ಬಗ್ಗೆ ಗಮನ ವಹಿಸದಲ್ಲೇ ಇದ್ದಾಗ ಹೆಚ್ಚಿನದಾಗಿ ಆ ರೀತಿ ಸಮಸ್ಯೆ ಅನ್ನೋದು ಆಗುತ್ತೆ. ಹಾಗೇನೆ ಖಂಡಿತವಾಗ್ಲು ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡಿಬೇಕು ಅನ್ನೋದಾದ್ರೆ, ನಾಳೆ ಬೆಳಗ್ಗೆ 8:30 ನಮ್ಮ ಆಕಾಶವಾಣಿಯಿಂದನೇ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಷಯ ಕೂಡ ಇದೇ ಆಗಿದೆ, ಮೂತ್ರಪಿಂಡದ ಕಲ್ಲುಗಳು, ಕಾರಣ ಲಕ್ಷಣ, ಹಾಗೆ ಅದಕ್ಕೆ ಸಂಬಂಧಿಸಿದ ಚಿಕಿತ್ಸೆ. ಓಕೆ, ತೊಂದರೆ ಇಲ್ಲ, ತೊಂದರೆ ಇಲ್ಲ,
0: ತಗೊಂಡ್ಬಿಡಿ.
2: ಖಂಡಿತ ನಾಳೆ ಬೆಳಿಗ್ಗೆ 8:30 ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿ ಚಿಕ್ಕಪ್ಪ ಅವರೇ. ಈಗ ವೈದ್ಯರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ವೈದ್ಯರ ಬಗ್ಗೆ ಏನ್ ಹೇಳ್ತೀರಾ? ವೈದ್ಯರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ
3: ವೈದ್ಯರು ಅಂತಂದ್ರೆ ನಿಜವಾಗ್ಲು ಮೇಡಮ್ ಅವರೇ, ಅವರು ನಮಗೆ ದೇವ್ರ ಇದ್ದಂಗೆ. ಈಗ ನಾವು ಹುಟ್ಟುವಾಗ ತಾಯಿ ಜನ್ಮ ಕೊಟ್ಟಿರ್ತಾರೆ, ಆಮೇಲೆ ನಮ್ಮ ಕೊನೆವರೆಗೂ ನಮ್ಮನ್ನ ಅವರು ಸರಿಯಾಗಿ ನೋಡ್ಕೊಂಡು ನಮ್ಗೆ ಯಾವ್ದೇ ಕಾಯಿಲೆ ಬರೋದ ಹಾಗೆ ಒಂದು ನಮಗೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಅದು ನಮಗೆ ನಿಜಕ್ಕೂ ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೆ ಮೇಡಮ್ ಅವರೇ.
2: ಯಾಕೆಂದ್ರೆ
3: ಇವತ್ತಿನ ಕಾಲದಾಗೆ ದುಡ್ಡು ಮುಖ್ಯ ಅಲ್ಲ, ಅವರು ನಮ್ಮನ್ನ ಜೀವ ಉಳಿಸ್ತಾರಲ್ಲ ಅದು ಮುಖ್ಯ ಮೇಡಮ್ ಅವರೇ. ನಾವ್ ಎಷ್ಟು ದುಡ್ಡು ಕೊಡ್ತೇವಿ ಏನ್ ಮಾಡ್ತೇವಿ ಅನ್ನೋದು ಲೆಕ್ಕ ಅಲ್ಲ.
2: ಹೌದು,
3: ಅವರು ಒಂದು ಎಷ್ಟು ಕೇರ್ಫುಲ್ ಆಗಿ ನಮ್ಮನ್ನ ಅವರು ಒಂದು ನಮಗೆ ಚಿಕಿತ್ಸೆ ಏನ್ ಕೊಟ್ಟು ಉಳಿಸುವಂತ ಪ್ರಯತ್ನವನ್ನ ಅವ್ರು ಮಾಡ್ತಿರ್ತಾರೆ. ಹಾಗಾಗಿ ಅವರು ನಿಜವಾಗ್ಲು ನಮಗೆ ಅವ್ರ ದೇವ್ರು ಅಂತಾನೆ ಹೇಳ್ಬೇಕು. ತಾಯಿ ಬಿಟ್ರೆ ಎರಡನೇ ದೇವ್ರು ಡಾಕ್ಟರ್ ಸರ್ ಅಂತಾನೆ ಹೇಳ್ಬೋದು.
2: ಖಂಡಿತ,
3: ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ ಮೇಡಮ್ ಅವರೇ. ಅವರಿಗೆ ಈ ದಿನ ಅವರಿಗೆ ನಾವು ಹೃದಯ ಪೂರ್ವಕವಾದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.
2: ಓಕೆ ಓಕೆ ಚಿಕ್ಕಪ್ಪ ಅವರೇ, ಧನ್ಯವಾದ. ನಾಳಿನ

0: ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ನೀವು.
1: ಖಂಡಿತ ಖಂಡಿತ, ಇವತ್ತೇ ಫೋನ್ ಮಾಡಿದಂತ ಬೇಜಾರ ಆಗ್ಬೇಡ್ರಿ ಮೇಡಮ್.
0: ಖಂಡಿತ ಇಲ್ಲ, ಖಂಡಿತ ಇಲ್ಲ, ಭಾಗವಹಿಸಿ ಧನ್ಯವಾದ.
1: ಅದು ಕರೆ ಸಿಕ್ಕದ್ ಇವತ್ತಿನ ವಿಷಯಕ್ಕೂ ಅನುಕೂಲ ಆಯ್ತು ನನಗೆ
0: ಮಾತಾಡಕ್ಕೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಚಿಕ್ಕಪ್ಪ ಅವರೇ,
1: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
0: ಖಂಡಿತ, ಈ ವೈದ್ಯ ವೃತ್ತಿ ಬಗ್ಗೆ ಮಾತಾಡೋದಾದ್ರೆ ಆರಂಭದಲ್ಲಿ ಈಗೆಲ್ಲ ನಾವು ಒಂದೊಂದು ಏರಿಯಾಗ ಒಂದೊಂದು ಕ್ಲಿನಿಕ್ ಗಳನ್ನ ಕಾಣ್ತೀವಿ ಅಲ್ವಾ, ಆಸ್ಪತ್ರೆ ಸೌಲಭ್ಯಗಳಿರುತ್ತೆ ನಗರ ಪ್ರದೇಶದಲ್ಲಿ, ಸಾಕಷ್ಟು ಆಧುನಿಕವಾಗಿ ಮುಂದುವರ್ತಿದೆ. ಹಿಂದಿನ ಕಾಲದಲ್ಲಿ ಒಂದು 100-150 ವರ್ಷಗಳ ಹಿಂದೆ ಸಾಕಿದ್ರೆ ಹಳ್ಳಿಯಲ್ಲಿ ಒಬ್ಬ ಯಾವುದೋ ಒಂದು ಊರಿನ ಕೊನೆಯ ಬೀದಿಯಲ್ಲಿ ಒಬ್ಬ ವೈದ್ಯ ಇರ್ತಾ ಇದ್ರು ಅಲ್ವಾ, ಅವರಿಗೆ ಏನೋ ಆಯುರ್ವೇದದಲ್ಲಿ ಇರುವಂತಹ ಮೆಡಿಸಿನ್ ಗಳನ್ನ ಕೊಡುವಂತದ್ದು, ಅವರೇ ಬಂದಂತಹ ರೋಗಗಳನ್ನ ನಿವಾರಿಸ್ತಾ ಇದ್ರು. ಅಂದಿನ ದಿನಮಾನಕ್ಕೆ ಅವರ ಒಂದು ಸೇವೆ ಕೂಡ ತುಂಬಾನೇ ಮಹತ್ವ ಪಡ್ಕೊಂಡಿದೆ. ಏನು ಹಿತ್ತಲ ಗಿಡ ಮದ್ದಲ್ಲ ಅಂತ ನಮಗೆ ಹೇಳ್ತಾರೆ, ಆದ್ರೆ ಮನೆಯಲ್ಲೇ ಇರುವಂತಹ ಹಲವಾರು ವಸ್ತುಗಳನ್ನ ಉಪಯೋಗಿಸ್ಕೊಂಡು ಅವರು ಔಷಧವನ್ನ ನೀಡ್ತಾ ಇದ್ರು. ಆ ಹಂತದಿಂದ ಈ ವೈದ್ಯಕೀಯ ವೃತ್ತಿ ಅನ್ನೋದು ಆರಂಭ ಆಗಿ ಇಂದು ಏನು ಆನ್ಲೈನ್ನಲ್ಲೂ ಕೂಡ ನಾವು ವೈದ್ಯರನ್ನ ಸಂಪರ್ಕಿಸಬಹುದಾಗಿದೆ ಅಲ್ವಾ. ಸಾಕಷ್ಟು ಆನ್ಲೈನ್ಗಳಲ್ಲಿ ನಾವು ಅಥವಾ ಯಾವುದಾದ್ರೂ ಒಂದು ಆಪ್ ಮೂಲಕ ನಮಗಿರೋ ಸಮಸ್ಯೆಗೆ ತಕ್ಷಣ ಪರಿಹಾರ ಪಡಿಬಹುದು. ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಒಂದು ವಾಟ್ಸಪ್ ಸಂದೇಶದ ಮೂಲಕ ಕಳಿಸಿದ್ರು ಕೂಡ ಅದಕ್ಕೆ ಪರಿಹಾರವನ್ನ ಕಳಿಸುವಂತಹ ಮಟ್ಟಕ್ಕೆ ಈಗ ಬೆಳೆದಿದ್ದೀವಿ ನಾವು ಅಲ್ವಾ. ವೈದ್ಯ ಲೋಕ ಅನ್ನೋದು ಅಷ್ಟೊಂದು ವಿಸ್ಮಯಕಾರಿಯಾಗಿ ಅಚ್ಚರಿಯಾಗಿ ಬೆಳೆದು ನಿಂತಿದೆ. ಅಂದ್ರೆ ಇಂದಿನ ದಿನಮಾನದಲ್ಲಿ ಒಬ್ಬ ರೋಗಿಯು ಕೂಡ ತನ್ನ ಜೀವವನ್ನ ಕಳೆದುಕೊಳ್ಬಾರ್ದು, ಈ ಒಂದು ಆಶಯದೊಂದಿಗೆನೆ ಈ ವೈದ್ಯ ಲೋಕ ಕೆಲಸವನ್ನ ನಿರ್ವಹಿಸ್ತಾ ಇರೋದು. ಅದಕ್ಕೆ ಪೂರಕವಾಗಿ ಸಾಕಷ್ಟು ಔಷಧಿಗಳನ್ನ ಕೂಡ ಕಂಡುಹಿಡ್ದಿದ್ದಾರೆ, ಇನ್ನು ಕಂಡುಹಿಡಿತಾನೆ ಇದ್ದಾರೆ. ಎಂತಹ ಮಾರಕ ರೋಗಗಳೇ ಬಂದ್ರೂ ಸರಿ, ಅದಕ್ಕೆ ತಕ್ಷಣಕ್ಕೆ ಅಲ್ದಲೇ ಇದ್ರೂ ಕೂಡ ಒಂದಷ್ಟು ಸಮಯ ತೆಗೆದುಕೊಂಡಾದ್ರೂ ಕೂಡ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಶಕ್ತಿ ಈಗಿನ ಒಂದು ದಿನಮಾನದಲ್ಲಿ ಇರುವಂತದ್ದು. ಓಕೆ, ಕರೆ ಇದೆ,
2: ಹಲೋ, ಕಾವ್ಯ ನೀನ್ ಹೇಳ್ದಾಗೆ ಇತ್ತೀಚಿನ ನಮ್ಮ ವೈದ್ಯಕೀಯ ಕ್ಷೇತ್ರ ತುಂಬಾನೇ ಅಡ್ವಾನ್ಸ್ ಆಗಿದೆ.
0: ಹೌದು,
2: ಅದೇ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮತ್ತೆ ನಮ್ಮ ಹಲವಾರು ವೈದ್ಯಕೀಯ ಖಾಸಗಿ ಸಮುದಾಯಗಳು ಈಗ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಏರ್ಪಡಿಸ್ತಾ ಇದ್ದಾರೆ.
0: ಹೌದು,
2: ಉಚಿತವಾಗಿ ಅಲ್ಲಿ ಹೋಗಿ ನಾವು ನಮ್ಮ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಳ್ಬಹುದು. ನಮ್ಗೆ ಏನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಆಗಿದ್ರೆ ಮುಂಚಿತವಾಗಿನೇ ನಮ್ಗೆ ಗೊತ್ತಾಗುತ್ತೆ.
0: ಖಂಡಿತ,
2: ಎಷ್ಟೋ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲ ಬಂದಿದೆ, ಎಕ್ಸ್ರೇಗಳ ಮೂಲಕ ಮತ್ತೆ ರಕ್ತದ ಪರೀಕ್ಷೆಗಳ ಮೂಲಕ ಮತ್ತೆ MRI ಸ್ಕ್ಯಾನಿಂಗ್ ಅಂತ ಬಂದಿದೆ. ಅದಂತೂ ತುಂಬಾ ಸೂಕ್ಷ್ಮವಾಗಿ ನಮ್ಮ ಒಂದು ದೇಹದಲ್ಲಿ ಯಾವ ಒಂದು ನ್ಯೂನತೆ ಆಗಿದೆ, ಏನು ತೊಂದರೆ ಆಗಿದೆ, ಈ ಒಂದು ಇದರಲ್ಲಿ MRI ಸ್ಕ್ಯಾನಿಂಗ್ ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಕಂಡುಹಿಡಿದಿದ್ದಾರೆ, ಅದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು.
0: ಓಕೆ, ಹಲೋ, ನಮಸ್ತೆ.
2: ಹಲೋ,
3: ಹಲೋ,
0: ನಮಸ್ತೆ, ನಿಮ್ಮ ಹೆಸರು?
2: ಚೋರನೂರಿನಿಂದ ಮಾತಾಡಿ, ಮಾತಾಡಿ ಪ್ರತಿಭಾ ರಾಘವೇಂದ್ರ ಅವರ.
0: ಹೌದು,
2: ನಿಮ್ಮ ವಾಯ್ಸ್
0: ಧ್ವನಿಯಲ್ಲಿ
2: ಕ್ಲಾರಿಟಿ ಇಲ್ಲ.
0: ಓಕೆ ಓಕೆ ಓಕೆ, ಮತ್ತೊಮ್ಮೆ ಪ್ರಯತ್ನಿಸ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಖಂಡಿತ, ಅತ್ಯಾಧುನಿಕ ಏನು ವೈದ್ಯಕೀಯ ಕ್ಷೇತ್ರದಲ್ಲಿನ ಒಂದು ಸಂಶೋಧನೆ ಬಗ್ಗೆ ಹೇಳ್ತಾ ಇದ್ದೆ ಕವಿತಾ.
2: ಹೌದು, ಈಗ ಆಧುನಿಕ ಈ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಈಗ ತುಂಬಾನೇ ಅಡ್ವಾನ್ಸ್ ಆಗಿ ಬೆಳೆದು ನಿಂತಿದೆ. ಈಗ ಎಷ್ಟೋ ಅಪಘಾತಗಳಾಗುತ್ತೆ ಮತ್ತೆ ಹೃದಯಾಘಾತ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಒಂದು ಗೋಲ್ಡನ್ ಟೈಮ್ ಅಂತ ಇರುತ್ತಲ್ಲ, ಆ ಒಂದು ಟೈಮ್ ಅಲ್ಲಿ ಆ ಒಂದು ರೋಗಿಗೆ ಚಿಕಿತ್ಸೆ ಆಗ್ಬೇಕಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಈಗ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಅವರಿಗೆ ಶುಶ್ರೂಷೆಯನ್ನ ಮಾಡುವಂತಹ ಒಂದು ಅವಕಾಶವನ್ನ ಮತ್ತೆ ಆ ಒಂದು ಜೀವವನ್ನ ಉಳಿಸುವ ನಿಟ್ಟಿನಲ್ಲಿ ಈ ವೈದ್ಯರು ಈಗ ಶ್ರಮಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ
0: ಹಲೋ, ನಮಸ್ತೆ. ನಮಸ್ತೆ,
4: ಹಲೋ,
0: ನಮಸ್ತೆ, ನಿಮ್ಮ ಹೆಸರು?
4: ನಮಸ್ತೆ ಮೇಡಮ್.
2: ನಮಸ್ತೆ,
4: ತೀರ್ಥ ಅಂತ ಮೇಡಮ್, ಬಿವಿಕೆಎಸ್ ಲೇಔಟ್ನಿಂದ.
0: ಓಕೆ, ತೀರ್ಥ ಅವರು.
4: ಇವತ್ತು ವೈದ್ಯರ ದಿನದ ಶುಭಾಶಯಗಳು. ದುರ್ಗದಲ್ಲಿ ಯಾರ್ಯಾರು ಕೆಲಸ ಮಾಡಿದಿರೋ ಎಲ್ಲಾ ಡಾಕ್ಟರ್ಗಳಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಮೇಡಮ್.
0: ಓಕೆ, ಪ್ರತಿಯೊಬ್ಬ ವೈದ್ಯರಿಗೂ ಕೂಡ ಶುಭಾಶಯಗಳು ತಲುಪುತ್ತೆ. ಹೇಳಿ, ಇವತ್ತಿನ ವಿಷಯದ ಬಗ್ಗೆ ಏನ್ ಹೇಳ್ತೀರಾ?
4: ಅದು ಮೇಡಮ್, ನಾವು ಯಾವ್ದೇ ರೀತಿಯ ಒಂದು ಸಮಸ್ಯೆ ಇದ್ರೆ ನಮ್ ತಾಯಿ ಹತ್ರ ಮತ್ತೆ ತಂದೆ ಹತ್ರ ಹೇಳ್ಕೊತೀವಿ. ಅವ್ರು ಬಿಟ್ರೆ ನೆಕ್ಸ್ಟ್ ಹೇಳ್ಕೊಳೋದಿಕ್ಕೆ

0: ನಮ್ಗೆ ಯಾವ್ದೇ ರೀತಿಯ ನೋವು ಇರ್ಬೋದು, ಮನಸ್ಸಿಗೆ
1: ಖಂಡಿತ ಅದನ್ನೇ ಹೇಳ್ತಾರೆ ಅಲ್ವಾ, ಡಾಕ್ಟರ್ ಹತ್ರ ಯಾವುದೇ ರೀತಿಯಾದಂತಹ ಆರೋಗ್ಯ ಸಂಬಂಧಿ ವಿಷಯಗಳನ್ನ ಮುಚ್ಚಿಡಬಾರ್ದು ಅಂತೇಳಿ.
0: ಹೌದು ಮೇಡಮ್, ನಾವು ಹಳ್ಳಿಯಲ್ಲಿ ಬೆಳೆದ್ರು ಮೇಡಮ್, ಎಲ್ಲಾ ಯಾವ್ದೇ ರೀತಿಯ ಕಾಯಿಲೆಗಳು ಇದ್ರು ಸಮೇತ ಒಬ್ಬರೇ ಡಾಕ್ಟರ್ ಇದ್ರು ಮೇಡಮ್ ನಮ್ಮ ಹಳ್ಳಿಲಿ. ಏನ ತಲೆನೋವು ಬಂದ್ರು, ಹೊಟ್ಟೆ ನೋವು ಬಂದ್ರು ಒಬ್ಬರೇ ಡಾಕ್ಟರ್. ಆದ್ರೆ ಇಲ್ಲಿ ಸಿಟಿಗಳಿಗೆ ಪ್ರತಿಯೊಂದು ಏನೇನು ಶರೀರದಲ್ಲಿ ಭಾಗಗಳಿದ್ರು ಅದಕ್ಕೆಲ್ಲಾರು ತನ್ನದೇ ಆದಂತಹ ಒಂದು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಮೇಡಮ್. ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮೇಡಮ್.
1: ಹಲೋ, ಹಾ ಹೇಳಿ, ಕೇಳಿಸ್ತಾ ಇದೆ.
0: ಎಸ್ಪೆಷಲಿ ನಾನು ಕೆಲವು ಡಾಕ್ಟರ್ಸ್ಗಳಿಗೆ ಶುಭಾಶಯ ಹೇಳ್ತೀನಿ ಮೇಡಮ್. ಜೋಗಿಮಟ್ಟಿ ರವಿ ಸರ್ ಆಗಿರ್ಬೋದು, ನನಗೆ ಆಪರೇಷನ್ ಆಗಿದೆ ಮೇಡಮ್ ಎರಡು ಮೂರು. ಅದಕ್ಕೆ ಮಾನಸಿಕವಾಗಿ ಅವರು ಕುಗ್ಗದೇ ಇರ ಹಾಗೆ ಒಂದು ಸಾಂತ್ವನವನ್ನ ಹೇಳುತ್ತಂತಹ ಒಂದು ವ್ಯಕ್ತಿ ಅಂತಂದ್ರೆ ಡಾಕ್ಟರ್ಸ್ ಅಂತ ಹೇಳ್ಬೋದು.
1: ಹೌದು, ಓಕೆ. ನೀವು ಕೂಡ ಡಾಕ್ಟರ್ನ ನೆನೆಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಇವತ್ತು, ನಿಮ್ಮ ಆರೋಗ್ಯ. ಓಕೆ, ನಿಮ್ಮ ಧ್ವನಿ ನಮಗೆ ಕೇಳಿಸ್ತಾ ಇದೆ ತೀರ್ಥ ಅವರೇ. ಓಕೆ, ಖಂಡಿತ ನಿಮ್ಮ ಈ ಒಂದು ಕೃತಜ್ಞತಾ ಭಾವ ವೈದ್ಯರಿಗೆ ತಲುಪಿರುತ್ತೆ. ಧನ್ಯವಾದ ನಿಮಗೆ. ಓಕೆ, ಥ್ಯಾಂಕ್ ಯು. ಓಕೆ, ಕರೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಗ್ತಾ ಇದೆ ಕವಿತಾ, ಹಾಗಾಗಿ ನಮ್ಮ ಕೇಳುಗರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ನೆಟ್ವರ್ಕ್ ಇರುವಂತಹ ಪ್ರದೇಶದಲ್ಲಿ ಬಂದು ಪ್ರಯತ್ನಿಸಿದ್ರೆ ಒಳ್ಳೇದಾಗಿರುತ್ತೆ. ಓಕೆ, ಹಾಗೇನೆ ಇವ್ರು ಹೇಳಿದ್ರು ಒಂದೊಂದು ರೋಗಕ್ಕೆ ಒಬ್ಬೊಬ್ಬ ಡಾಕ್ಟರ್ ಇರ್ತಾರೆ ಅಂತ. ಸತ್ಯ ಅಲ್ವಾ? ಹಿಂದೆಲ್ಲ ಒಬ್ರೇ ವೈದ್ಯರು, ನೀವ್ ಎಂತ ಕಾಯಿಲೆ ಇದ್ರು ಕೂಡ ಅವ್ರು ನಾಡಿ ನೋಡಿದ್ರೆ ಸಾಕು, ಅದ್ರ ಬಗ್ಗೆ ಹೇಳೋ ಅಷ್ಟು ಅವರಲ್ಲಿ ಪರಿಣಿತಿ ಪಾಂಡಿತ್ಯ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಹಾಗಲ್ಲ, ಒಂದೊಂದು ನರಕ್ಕೂ ಕೂಡ ಒಬ್ಬೊಬ್ಬ ಡಾಕ್ಟರ್ ಇದ್ದಾರೆ ಅಂತಾನೆ ಹೇಳ್ಬಹುದು ಅಲ್ವಾ? ಅಂದ್ರೆ ಅಷ್ಟೊಂದು ವಿಸ್ತಾರವಾಗಿ ಏನು ಓದ್ತಾ ಇದ್ದಾರೆ, ಅಷ್ಟೊಂದು ವಿಸ್ತಾರವಾಗಿ ಈ ಮಾನವನ ಶರೀರವನ್ನ ಅಧ್ಯಯನ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಕಾಲಘಟ್ಟ ಇದು ಅಂತಾನೆ ಹೇಳ್ಬಹುದು ಅಲ್ವಾ? ಓಕೆ, ಕರೆ ಇದೆ. ಹಲೋ, ನಮಸ್ತೆ.
2: ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ,
3: ರಾಜೇಶ್ವರಿ ಅಂತ ಕೆಳಕೋಟೆಯಿಂದ.
1: ಓಕೆ,
2: ಮಾತಾಡಿ ಮಾತಾಡಿ.
3: ಎಲ್ಲರಿಗೂ ವೈದ್ಯರಿಗೆ ಶುಭಾಶಯಗಳನ್ನ ಹೇಳುತ್ತಾ, ವೈದ್ಯೋ ನಾರಾಯಣ ಹರಿಯನ್ನಂಗೆ ಈ ದಿನ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ನಾವು ತಂದೆ ತಾಯಿ ಹೇಗೆ ದೇವರು ನೋಡಕ್ಕಾಗಲ್ಲ ತಂದೆ ತಾಯಿ ರೂಪದಲ್ಲಿ ನೋಡ್ತೀವಿ ಅಂತೀವಲ್ಲ, ಅದೇ ರೀತಿನೇ ನಾವು ವೈದ್ಯರನ್ನು ನೋಡ್ಬೇಕಾಗಿದೆ. ಮೂರನೇ ಸ್ಥಾನ ಅವ್ರಿಗೆ ಕೊಡ್ಬೇಕಾಗಿದೆ ನಾವೀಗ.
1: ಹೌದು,
3: ಹಾಗಾಗಿ ಮೇಡಮ್ ಅವ್ರಿಗೆ ಈಗ ನೋಡ್ರಿ, ಪ್ರಪಂಚದಲ್ಲಿ ಏನೆಲ್ಲಾ ಕಾಯಿಲೆಗಳು ಏನೇ ಬಂದ್ರು ಅದು ಒಂದು ಡಾಕ್ಟರ್ ಹತ್ರ ಸಲಹೆ ತಗೊಂಡು ಒಂದು ಬಂದ್ವಿ ಅಂದ್ರೆ ಅರ್ಧ ಮೆಡಿಸಿನ್ ಸಿಕ್ಕೋ ಹಾಗೆ ನಮ್ಗೆ ಬಂದು. ಆಮೇಲೆ ಡಾಕ್ಟರ್ಸ್ ಗಳು ಹೇಗಿರ್ತಾರೆ ಅಂತಂದ್ರೆ, ಎಲ್ಲಾ ಡಾಕ್ಟರ್ಸ್ ಗಳು ಉತ್ತಮವಾಗಿ ಕೆಲಸ ಮಾಡ್ತಿರ್ತಾರೆ. ಆ ಟೈಮಲ್ಲಿ ನಮ್ಗೆ ಬಂದ ರೋಗವನ್ನ ಅವ್ರ ಮುಂದೆ ಮನಸ್ಸು ಬಿಚ್ಚಿ ಹೇಳ್ಕೊಂತೀವಲ್ಲ, ಅವ್ರು ಒಂದೊಂದು ಕೆಲವೊಂದೊಂದು ಮಾಹಿತಿಗಳನ್ನ ಹೇಳ್ತಾರೆ ಮೇಡಮ್. ಏನು ಆಗಿಲ್ಲ ನಿಮ್ಗೆ, ಏನು ಇಲ್ಲ ಅಂದಾಗ ಅರ್ಧ ಕಾಯಿಲೆ ಹೋಯ್ತು ನಮ್ಗೆ. ಅಂತ ಡಾಕ್ಟರ್ಗಳು ಇದಾರೆ, ಮೆಡಿಸಿನ್ ಬರೆಯಕ್ಕಿಂತ ಮುಂಚೆನೆ ಈ ತರ ಡಾಕ್ಟರ್ಗಳು ಇದಾರೆ. ಏನು ಆಗಿಲ್ಲ ನಿಮ್ಗೆ, ಯಾಕೆ ಯೋಚನೆ ಮಾಡ್ತೀರಾ ಅಂತೇಳಿ. ಅದೇ ರೀತಿ ಮೇಡಮ್, ಮತ್ತೆ ಈಗ ದೇವಸ್ಥಾನಕ್ಕೆ ಹೋದ್ರೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಅಂತೀವಿ ನಾವು. ಹಾಗೆ ಒಂದ್ ಸಲ ನಾವ್ ಏನಾರ ಹುಷಾರಿಲ್ಲ ಅನ್ನೋದೊಂದು ತಲೆ ಒಳಗ್ ಬಂತು ಅಂದ್ರೆ, ಹಾಸ್ಪಿಟಲ್ ಹೋಗಿ ಬಂದು ಆ ಡಾಕ್ಟರ್ ಕಂಡು ಬಂದ್ವಿ ಅಂದ್ರೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ನಂಗ್ ಬಂದ್ಬಿಟ್ಟಿದೆ ಇವಾಗ.
1: ಹೌದು ಹೌದು, ಅಂದ್ರೆ ವೈದ್ಯರು ಹೇಳದೆ ಹೊರತು ನಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ,
3: ಸಮಾಧಾನನೇ ಇಲ್ಲ ನೋಡಿ ಮೇಡಮ್. ಏನೇ ಹೇಳಿ ವಾಕ್ ಮಾಡಿ ಅಂದ್ರೆ ನಾವ್ ಹೇಳಿದ್ರೆ ಹೋಗಲ್ಲ, ಚೆನ್ನಾಗಿ ನೀರ್ ಕುಡೀರಿ ಅಂದ್ರೆ ಹೇಳಲ್ಲ, ಡಾಕ್ಟರ್ ಹೇಳರ ಅಂದ್ಮೇಲೆ ಮಾಡೋದು ನಾವು.
1: ಖಂಡಿತ, ಅದಕ್ಕೆ ಅಲ್ವಾ ಹೇಳೋದು ಶಂಖದಿಂದ ಬಂದ್ರೇನೆ ತೀರ್ಥ ಅಂತ.
3: ಶಾಲೆಯಲ್ಲಿ ಹೆಂಗೆ ನಾವು ಶಿಕ್ಷಕರನ್ನ ನಮ್ಮ ಮಕ್ಕಳು ಹೇಳ್ತಾರಲ್ಲ, ನಮ್ಮ ಟೀಚರ್ ಹೇಳಿದಾರೆ ಹಿಂಗೆ ಇರ್ಬೇಕು ಅಂತ ಹೇಳಿದ್ರೆ ಹಂಗೆ ನಾವು ಡಾಕ್ಟರ್ ಏನ್ ಹೇಳ್ತೀವೋ ಅದನ್ನೇ ಪಾಲನೆ ಮಾಡೋದು.
1: ಹೌದು, ಓಕೆ ಓಕೆ ರಾಜೇಶ್ವರಿ ಅವರೇ.
3: ನನ್ನ ಅನುಭವದಲ್ಲಿ ಮೇಡಮ್ ನನ್ಗೆ ನಾರ್ಮಲ್ ಡೆಲಿವರಿಗೆ ನನ್ಗೆ ಕಷ್ಟ ಆಗ್ತಾ ಇತ್ತು, ನಾನು ದಾವಣಗೆರೆಯಲ್ಲಿ ಡೆಲಿವರಿ ಆಗಿದ್ದಲ್ಲ, ಈ ಟೈಮಲ್ಲಿ ಅವ್ರು ನೆನ್ಸ್ಕೋಬೇಕು ನಾನು ಸರ್ನ, ನಾರ್ಮಲ್ ನನ್ಗೆ ಆಗೋದಿಲ್ಲ ಸರ್ ಅಂತೇಳಿ ಎಷ್ಟು ನಾನು ಹೇಳ್ತಾ ಇದ್ರು ಅವ್ರು ಕೇಳಲೇ ಇಲ್ಲ. ಆಗುತ್ತೆ ಆಗುತ್ತೆ ಟ್ರೈ ಮಾಡು ಅಂತೇಳಿ ಸುಮಾರು ಬೆಳಿಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಎರಡೂವರೆ ತನಕ ಮೇಡಮ್ ನಮ್ದವರು.
1: ಎಷ್ಟು
3: ನೆನ್ಸ್ಕೊಳ್ತಾ ಇದ್ದೀನಿ, ಇವತ್ ನೆನ್ಸ್ಕೊಳ್ತಾ ಇದೀನಿ ಮೇಡಮ್, ನನ್ ನಾರ್ಮಲ್ ಆಗ್ಲಿಲ್ಲ ಅಂದ್ರೆ ನಾನು ಎಷ್ಟು ಬ್ಯಾಕ್ ಪೇನ್ ಎಲ್ಲ ಆಗ್ತಿತ್ತಲ್ಲ ಅಂತೇಳಿ. ಕೊನೆಗೂ ನಾರ್ಮಲ್ಲೇ ಮಾಡ್ತಿ ಅವ್ರು ನನ್ಗೆ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದೆ ನಾನು.
1: ಖಂಡಿತ ಖಂಡಿತ, ವೈದ್ಯ ವೃತ್ತಿ ಅನ್ನೋದು ನಿಜಕ್ಕೂ ಕೂಡ ನಿಮ್ಮ ಜೀವನದ ಕೊನೆಯ ಹಂತದವರೆಗೂ ನೆನೆಸ್ಕೊಳ್ತಾ ಇರ್ತೀವಿ ಈ ಒಂದು ಘಟನೆಯನ್ನ. ಓಕೆ,
3: ಅದಕ್ಕೆ ನೋಡ್ರಿ ಮೇಡಮ್ ಮಕ್ಕಳನ್ನ ಯಾಕೆ ಒಂದು ಮೆಡಿಕಲ್ಗೆ ಹೋಗ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತಾರೆ ಮಕ್ಕಳು, ಸಿಇಟಿ ನೀಟ್ ಒಳಗೆ ಎಷ್ಟು ಕಷ್ಟಪಟ್ಟು ಓದ್ತಾರೆ, ಯಾಕಂದ್ರೆ ಅದು ಒಂದು ವೃತ್ತಿ, ಅದು ಕೊನೆ ಸಾಯೋ ತನಕನು ಅದು.

0: ಜೀವನ ಅದು, ಅದಕ್ಕೆ ರಿಟೈರ್ಮೆಂಟ್ ಅಂತಾನೆ ಇಲ್ಲ.
1: ಇಲ್ಲ ಇಲ್ಲ, ಖಂಡಿತ ಇಲ್ಲ. ಕೆಲವೊಂದು ಕ್ಷೇತ್ರಗಳೇ ಹಾಕಿದೆ,
0: ಲಾಯರ್ಸ್.
1: ಹೌದು, ಆ ಕ್ಷೇತ್ರಕ್ಕೆ ಅಂದ್ರೆ ಆ ವಿದ್ಯೆಯನ್ನ ಗಳಿಸಿರ್ತಾರಲ್ಲ, ಆ ಜ್ಞಾನ ಅನ್ನೋದು ನಿರಂತರವಾಗಿರುತ್ತೆ, ಅದಕ್ಕೆ ನಿವೃತ್ತಿ ಅನ್ನೋದು ಇರೋದಿಲ್ಲ. ಓಕೆ ರಾಜೇಶ್ವರಿ ಅವರೇ,
0: ಚಿತ್ರದುರ್ಗದಲ್ಲೇ ನೋಡ್ತೀವಲ್ಲ ಮೇಡಮ್, ಡಾಕ್ಟರ್ಸ್ ಗಳು ಎಷ್ಟು 95-90 ಅನ್ನ ಡಾಕ್ಟರ್ ಹನುಮಂತಪ್ಪನವರು.
1: ಹೌದು,
0: ಆಮೇಲೆ ಎಷ್ಟೊಂದ್ ಜನ ಇದಾರೆ, ಎಷ್ಟು ಏಜ್ಡ್ ಪರ್ಸನ್ ಇವಾಗ ಅವ್ರ ಹತ್ರ ಹೋದ್ರೆ ಎಷ್ಟು ಆ ಮೆಡಿಸಿನ್ ಎಲ್ಲ ನೆನ್ಪಿಟ್ಕೊಂಡಿರೋದು. ಆ ಇದು ಅವ್ರ ನೋಡ್ರಿ 95-96 ತನಕ ರನ್ನಿಂಗ್ ಅವ್ರದ್ದು.
1: ಓಕೆ ಓಕೆ, ಖಂಡಿತ ಒಳ್ಳೇದಾಗ್ಲಿ, ಒಳ್ಳೆ ಮಾಹಿತಿ ಹೇಳಿದ್ರಿ ರಾಜೇಶ್ವರಿ ಅವರೇ.
2: ವೈದ್ಯರ ಸೇವೆಯನ್ನ ನೆನೆಸ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
0: ಇದ್ರ ಜೊತೆಗೆ ಮೇಡಮ್, ಇದ್ರ ಜೊತೆಗೆ ಆ ಸುತ್ತಮುತ್ತಲು ಅವರು ಇವ್ರಿದಾರಲ್ಲ, ನರ್ಸ್ ಗಳಾಗಿರ್ಬೋದು, ಆಯೋಗಳಾಗಿರ್ಬೋದು, ದಾದಿಗಳಾಗಿರ್ಬೋದು, ಎಲ್ಲರಿಗೂ ಅವ್ರಿಗೆ ನೆಕ್ಸ್ಟ್ ಅವ್ರದ್ದು ಇವ್ರಿಗೆ ಹೆಂಗೆ ಸಲ್ಲಿಸ್ತೀವಿ ಅವ್ರಿಗೂ ಅದೇ ಸಲ್ಲಬೇಕು.
1: ಖಂಡಿತವಾಗ್ಲು, ಖಂಡಿತವಾಗ್ಲು,
0: ನಮ್ಮ ನಮನಗಳು.
1: ಓಕೆ, ಧನ್ಯವಾದ ರಾಜೇಶ್ವರಿ ಅವರೇ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್.
1: ಓಕೆ, ಖಂಡಿತವಾಗ್ಲು ಕೂಡ ಪ್ರತಿಯೊಬ್ಬರು ಕೂಡ ಈ ವೈದ್ಯ ಲೋಕದ ಸುತ್ತಮುತ್ತ ಯಾರೆಲ್ಲ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರಲ್ವಾ, ಅವರೆಲ್ಲರನ್ನ ಕೂಡ ಸ್ಮರಿಸ್ಬೇಕಾಗುತ್ತೆ. ಕೆಲವೊಮ್ಮೆ ನಾವೇ ಸಹಿಸೋದಿಲ್ಲ, ನಮ್ಮಿಂದ ಆಗೋದಿಲ್ಲ ಅಂತ ಅಂದ್ಕೊಳ್ತೀವಿ ಕೆಲವಾರು ಕೆಲಸಗಳನ್ನ ಮಾಡೋದಕ್ಕೆ. ಆದ್ರೆ ಈ ಕ್ಷೇತ್ರದಲ್ಲಿರುವಂತಹ ಇವ್ರು ಹೇಳ್ದ ಹಾಗೇನೆ, ನರ್ಸ್ ಗಳಿರಬಹುದು, ದಾದಿಯರು, ಆಯಾಗಳು, ಇವರೆಲ್ಲರೂ ಕೂಡ ಅದನ್ನ ನಿಭಾಯಿಸ್ತಾರೆ. ಇನ್ನೊಂದು, ಅವರಿಗೆ ಅವರ ಕೆಲಸಕ್ಕೆ ಹಣವನ್ನ ಕೊಡಬಹುದು, ಆದ್ರೆ ಅದನ್ನ ಸಹಿಸಿಕೊಂಡು ಒಂದಷ್ಟು ನಗುಮುಖದಿಂದ ತಾಳ್ಮೆಯಿಂದ ಮಾಡ್ತಾರಲ್ವಾ, ಅದಕ್ಕಂತೂ ಖಂಡಿತ ಗೌರವವನ್ನ ಸಲ್ಲಿಸಲೇಬೇಕು. ಓಕೆ ಕವಿತಾ, ಕಾರ್ಯಕ್ರಮದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡೋಣ, ಒಂದು ಗೀತೆಯನ್ನ ಕೂಡ ಕೇಳಿ ಬರೋಣ.
2: ಓಕೆ.

0: ಓಕೆ, ಕವಿತಾ ಅರ್ಥಪೂರ್ಣ ಹಾಡು ಅಂತಾನೆ ಹೇಳಬಹುದು ಅಲ್ವಾ? ಓಕೆ, ಹಾಗೆಯೇ ನಮ್ಮ ಕೇಳುಗರು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ ಹಾಗೆ ಸ್ಥಿರ ದೂರವಾಣಿ ಸಂಖ್ಯೆ ಇನ್ನೊಮ್ಮೆ ತಿಳಿಸ್ತೇನೆ. 9141927022 ಈ ಸಂಖ್ಯೆಗೆ ಕರೆ ಮಾಡಿ. ಹಾಗೆ 29564 ಇದು ಸ್ಥಿರ ದೂರವಾಣಿ ಸಂಖ್ಯೆ. ಎಸ್ ಟಿ ಡಿ ಕ್ರಮಾಂಕ 08194 ಈ ಸಂಖ್ಯೆಗೆ ಕರೆಯನ್ನ ಮಾಡಬಹುದು. ಓಕೆ ಸ್ನೇಹಿತರೆ, ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಜೀವರಕ್ಷಕ ವೈದ್ಯರು ಹಾಗೂ ವೈದ್ಯ ಲೋಕದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಕರೆಗಳು ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ. ಓಕೆ, ಕರೆ ಕಟ್ ಆಗಿತ್ತು, ಮತ್ತೊಮ್ಮೆ ಕರೆ ಸಿಕ್ಕಿದೆ. ಹೇಳಿ ರಾಘವೇಂದ್ರ ಅವರೇ.
1: ಮೇಡಮ್, ವೈದ್ಯರು ಅಂದ್ರೆ ನೀವ್ ಹೇಳಿದಾಗ ವೈದ್ಯರು ಧ್ಯಾನದಾಗ ದೇಹದ ಅಧ್ಯಯನವನ್ನು ಆಳವಾಗಿ ಅಭ್ಯಾಸಿಸಿ ನಮ್ಮ ಜೀವನ ಒದಗಿಸುವಂತ ಒಬ್ರು ಇವರು.
0: ಓಕೆ,
1: ಇನ್ನು ರು ಅಂದಾಗ ರೂಪ ಬೇರೆ ದೇವರು ಇವರು.
0: ಓಕೆ, ಖಂಡಿತವಾಗ್ಲೂ
1: ಹಾಗೆ ಇವರು ನಮ್ಮ ಜೀವನದ ದೈನಂದಿನ ಕೆಲಸಗಳಿಗೆ ಸಹಕಾರಿ ಅಂದ್ರೆ ದೇವರ ಒಂದು ಶ್ರಮ ನೀಡ್ತಾರೆ ನಮ್ಗೆ. ಜನ್ಮವನ್ನು ಉಳಿಸ್ಬಿಟ್ಟು ನಾವು ಮತ್ತೆ ಮುಂದುವರಿಯಪ್ಪ ಅಂತ ಹೇಳಿ ನಮ್ಗೆ ಇವರು ಒಂದು ಸಹಾಯ ಮಾಡ್ತಾರೆ.
0: ಹೌದು,
1: ಸಣ್ಣ ಪುಟ್ಟ ಕಾಯಿಲೆಯಿಂದ ಹಿಡಿದು ನಾವು ಎರಡು ಬಾರಿ ದೊಡ್ಡ ಆಸ್ಪತ್ರೆಗಳಿಗೆ ನನಗೋಸ್ಕರ ಹೋಗಿದ್ದೀವಿ ಮೇಡಮ್. ಒಮ್ಮೆ ಕಣ್ಣಿನ ವೈದ್ಯರು ದಾವಣಗೆರೆ ಡಾಕ್ಟರ್ ಪ್ರಭುದೇವ್ ಅಂತ ಹೇಳ್ಬಿಟ್ಟು, ನಂತರ ಅನನಾದ ಶಸ್ತ್ರಚಿಕಿತ್ಸೆ ಅಂತ ಹೇಳಿ ಇತ್ತೀಚೆಗೆ ಒಂದು 8 ವರ್ಷದ ಕೆಳಗೆ ಆಯ್ತು ಮೇಡಮ್. ಅದವರು ಕೂಡ ದಾವಣಗೆರೆಯಲ್ಲಿ ಆಗಿದ್ರು ಚಿಕಿತ್ಸೆ ಆಸ್ಪತ್ರೆಯಲ್ಲಿ. ಅವರು ಜಗದೀಶ್ ಡಾಕ್ಟರ್ ಅಂತ ಹೇಳಿ ಅವರಿಬ್ಬರಿಗೆ ಈ ಮೂಲಕ ನಾವು ಧನ್ಯವಾದ ಸಲ್ಲಿಸಲೇಬೇಕು ಮೇಡಮ್, ಸಲ್ಲಿಸ್ತಾ ಇದ್ದೇವೆ.
0: ಖಂಡಿತ.
1: ಹಾಗೆ ನಾವು ಬೆಂಗಳೂರಿಗೆ ಒಂದು ಹೋಲ್ಟೀಸ್ ಹಾಸ್ಪಿಟಲ್ ಅಂತ ಹೋಗಿದ್ದಾಗ ಅಲ್ಲಿ ಕೂಡ ಒಂದು ಶಸ್ತ್ರಚಿಕಿತ್ಸೆಗೆ ಮುಂಚಿತವಾಗಿ ಹೋಗಿದ್ವಿ. ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ್ ಬಂದು ಮತ್ತೆ ವಾಪಸ್ ಯಥಾ ರೀತಿಯಾಗಿ ಮತ್ತೆ ಅದೇ ಸಮಸ್ಯೆ ಆಗಿದೆ ಆದಾಗ ಇದೇ ಜಗದೀಶ್ ಡಾಕ್ಟರ್ ಅಂತ ಹೇಳಿದ್ರು ಅವ್ರು ಮತ್ತೆ ನಂಗೆ ನಾನು ಗಂಭೀರವಾಗಿ ತಗೊಳ್ತೇನೆ, ಇದನ್ನ ನಾವು ಚಾಲೆಂಜ್ ಆಗಿ ತಗೊಂಡು ಇದು ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ದೇಹವನ್ನು ಓಪನ್ ಮಾಡಿದಾಗ ಹೊಟ್ಟೆ ಭಾಗದಲ್ಲಿ ಓಪನ್ ಮಾಡಿಬಿಟ್ಟು ಅನ್ನನಾಳ ಸಮಸ್ಯೆ ಐತೆ ನಿನಗೆ ಅಂತ ಹೇಳಿದ್ರು ಮೇಡಮ್. ಅನ್ನನಾಳ ಸಮಸ್ಯೆಗೆ ಅನ್ನನಾಳ ನೋಡ್ತಾ ಇದ್ದಾರೆ. ಅನ್ನನಾಳ ದಪ್ಪ ಇರ್ತಂದ್ರೆ ಒಂದು ಟಿಸ್ಯೂ ಪೇಪರ್ ದಪ್ಪ ಇರ್ತಂತೆ ಮೇಡಮ್. ಅದು ನಮಗೆ ಅನ್ನನಾಳ ಅಷ್ಟು ಇನ್ನೂ ತೆಳಗಿತ್ತಂತೆ, ಈರುಳ್ಳಿ ಪೊರೆ ಅಷ್ಟು ತೆಳಗಿತ್ತಂತೆ. ಅದೊಂದು ಅವ್ರ ಏನ್ ಆಗಿ ಸಣ್ಣದೊಂದು ಸೂಜಿತ ಆಗಿದೆ ತಲೆ ತಲೆ ಇವ್ರು ಹುಡುಕಾಡ್ಬಿಟ್ಟು ಅನ್ನನಾಳ ಇವ್ರಿಗೆ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಹುಡುಕಾಡಿದಂತೆ. ಸುತ್ತ ಇರ್ತಕ್ಕಂಥ ಡಾಕ್ಟರ್ ಸರಿ ಸರಿ ಇವ್ರಿಗೆ ಅನ್ನನಾಳ ಇದು ಏನ ನಮ್ಗೆ ಇದು ಕಾಣಿಸ್ತಾ ಇಲ್ಲ, ವಾಪಸ್ ಹೊಲ್ಬಿಡೋಣ ಮತ್ತೆ ಬಿಟ್ಬಿಡೋಣ ಆಪರೇಷನ್ ಬೇಡ ಇವ್ರಿಗೆ ಮತ್ತೆ ಹೇಳ್ಬಿಡೋಣ ಆಗದ ಅಂತ ಹೇಳಿ ಅಂದ್ರಂತೆ. ಹಾಗಾಗಿ ಜಗದೀಶ್ ಡಾಕ್ಟರ್
2: ಹಲೋ
0: ಹಲೋ
2: ಹಲೋ.
0: ಓಕೆ, ಕರೆ ಕಟ್ ಆಗಿದೆ ರಾಘವೇಂದ್ರ ಅವ್ರದ್ದು. ಖಂಡಿತವಾಗ್ಲೂ ಒಂದು ಗಂಭೀರ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರು. ಬಹುಶಃ ಅದರಿಂದ ಚೇತರಿಸ್ಕೊಂಡು ಅವ್ರು ಇವತ್ತಿಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ವೈದ್ಯರ ಒಂದು ಸೇವೆ ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ಕೂಡ ಎಂತಹ ಪರಿಸ್ಥಿತಿ ಕವಿತಾ, ಸಾಮಾನ್ಯವಾಗಿ ನಮ್ಗೊಂದು ಸಣ್ಣ ಗಾಯ ಆದ್ರೆ ಅದನ್ನ ನಾವು ತುಂಬಾ ಗಂಭೀರವಾಗಿ ಏನೋ ಆಗೋಗಿದೆ ಅಂತೇಳಿ ನಾವು ಭಾವಿಸ್ತೀವಿ, ಹೆದರ್ಕೊಳ್ತೀವಿ, ಅಳೋಕೆ ಆರಂಭಿಸ್ತೀವಿ, ಇನ್ನು ಏನೇನೋ ಆತಂಕವನ್ನ ವ್ಯಕ್ತಪಡಿಸ್ತೀವಿ. ಆದ್ರೆ ವೈದ್ಯರು ಇವ್ರು ಹೇಳ್ತಾ ಇದ್ರು ಹೊಟ್ಟೆ ಭಾಗವನ್ನ ಕುಯ್ದು ಅನ್ನನಾಳವನ್ನ ಹುಡುಕ್ತಾ ಇದ್ರು ಅಂತೇಳಿ. ನಿಜಕ್ಕೂ ಕೂಡ

0: ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು, ಅವರು ಮನಸ್ಸನ್ನ ಎಷ್ಟು ಗಟ್ಟಿಯಾಗಿಟ್ಕೊಂಡು ಇಂತಹ ಒಂದು ಸೇವೆಯನ್ನ ಮಾಡ್ಬೇಕು ಅಲ್ವಾ? ಖಂಡಿತ ಬಹಳಷ್ಟು ಈ ವೈದ್ಯ ವೃತ್ತಿನೇ ಹಾಗೆ ಅಲ್ವಾ, ಮನುಷ್ಯನನ್ನ ಒಂದು ಜೀವದಾನ ಮಾಡುವಂತಹ ವೃತ್ತಿ ಇದು, ಅಷ್ಟೇ ಗಂಭೀರವಾಗಿರುವಂತಹ ವೃತ್ತಿ ಅಂತಾನೆ ಹೇಳ್ಬಹುದು ಅಲ್ವಾ. ಬೇರೆ ಇನ್ಯಾವುದಾದ್ರು ವೃತ್ತಿನಲ್ಲಿ ಒಂದಷ್ಟು ಹೆಚ್ಚು ಕಮ್ಮಿ ಆದ್ರೆ ಏನಾದ್ರೂ ಮಾಡುವಂತಹ ಅವಕಾಶಗಳಿರುತ್ತೇನೋ, ಆದ್ರೆ ಇಲ್ಲಿ ಒಂದೊಂದು ಕ್ಷಣನೂ ಕೂಡ ಒಬ್ಬ ರೋಗಿಯ ಜೀವವನ್ನ ಕಾಪಾಡಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಅವರು ಬಹಳಷ್ಟು ಎಚ್ಚರಿಕೆಯಿಂದ ಶ್ರದ್ಧೆಯಿಂದ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಅಂತಹ ಡಾಕ್ಟರ್ಗಳನ್ನ ನಾವು ಸ್ಮರಿಸಲೇಬೇಕು, ಗೌರವಿಸಲೇಬೇಕು. ಓಕೆ, ಕರೆ ಇದೆ.
1: ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು?
2: ಕಾರ್ಯಕ್ರಮ ಕೇಳ್ತಾ ಕೆಲಸ ಮಾಡ್ತಾ ಖುಷಿಯಾಗಿ ಮನ್ಸಲ್ಲಿ ಏನಿದ್ರು ಕೆಲಸಗಳಿದ್ರು ಎಲ್ಲ ನಮಗೆ ಅದು ಕೆಲಸ ಮಾಡಕ್ ಒಂದ್ ಶಕ್ತಿ
0: ನಮಗೆ
2: ಕಾರ್ಯಕ್ರಮ ಮೇಡಮ್ ಅಲ್ವಾ. ಖುಷಿ ಖುಷಿಯಾಗಿ ಇರ್ತೀವಿ ನಾವು ಕಾರ್ಯಕ್ರಮಗಳು ಕೇಳ್ತಾ. ಮೇಡಮ್ ಇವತ್ತು ವೈದ್ಯ ನಾರಾಯಣ ಹರಿ ಅಂತ ಫಸ್ಟ್ ನನ್ ಮೇಡಮ್ ಎಲ್ಲಾ ನಮ್ಮ ಸಮಸ್ತ ವೈದ್ಯಕೀಯ ವೃಂದಕ್ಕೆ ನನ್ನ ಶುಭಾಶಯಗಳನ್ನ ಮತ್ತೆ ಜೊತೆಗೆ ಅಭಿನಂದನೆಗಳನ್ನ ತಿಳಿಸ್ತೇನೆ ಮೇಡಮ್. ಇವತ್ತು ವೈದ್ಯರು ನಾನ್ ಹೇಳ್ತೀನಿ ಮೇಡಮ್, ಯಾವತ್ತು ಹೇಳ್ತೀನಿ, ನಾವು ದೇವರನ್ನ ನೋಡಿಲ್ಲ ಯಾರು, ಹಂಗೆ ನಾವು ಹಿಂಗೆ ದೇವ್ರು ಅಂತ ಅನ್ಕೊಂತೀವಿ ಅಷ್ಟೇ ನಮ್ ಕಲ್ಪನೆಯಲ್ಲಿ. ಆದ್ರೆ ನಿಜವಾದ ದೇವ್ರುಗಳು ನಮ್ಗೆ ಇವತ್ತು ವೈದ್ಯರೇ. ಎಷ್ಟು ಮೇಡಮ್ ಮನೇಲಿ ಎಷ್ಟು ನೋವು ನಲುವಿಂದ ನಾವು ಎಷ್ಟು ನೋವುಗಳ ಅನುಭವಿಸಿ ಇನ್ನೇನ್ ಜೀವ ಹೋಗುತ್ತೆ ಅನ್ನ ಅಂತ ಜೀವಗಳನ್ನ ಉಳಿಸಿದ್ದಾರೆ ನಮ್ಮ ವೈದ್ಯರುಗಳು. ಮತ್ತೆ ಇವತ್ತು ನೋಡ್ತೇವೆ ಮೇಡಮ್ ಅಲ್ವಾ, ಎಷ್ಟು ಮೇಡಮ್ ಎಂತೆಂತ ಆಗದೇ ಇರೋಂತ ಪವಾಡಗಳನ್ನೆಲ್ಲ, ಅವ್ರಿಗೆ ಆಪರೇಷನ್ನೇ ಮಾಡಿದ್ರು ಅವ್ರು ಬದುಕಲ್ಲ ಅಂತ ಹೇಳ್ತಿದ್ರು, ಹೊಟ್ಟೆ ಒಳಗೆ ಏನೋ ಹೋಗಿ ಮಗು ಸಾಯಿತು ಹೇಳ್ತಿದ್ರು. ಮಿರಾಕಲ್ಲು ಮೇಡಮ್, ಒಂದಲ್ಲ ಎರಡಲ್ಲ ಹೇಳಕ್ಕೆ ಅಂತ ಮಿರಾಕಲ್ ಅಂತಹ ಒಂದ್ ಸವಾಲುಗಳನ್ನ ಹೆದರಿಸಿ ಇವತ್ತು ಎಷ್ಟೋ ಕೋಟೆನು ಕೋಟೆ ಜೀವಗಳನ್ನ ಉಳಿಸಿದ್ರಲ್ಲಿ ನಮ್ಮ ವೈದ್ಯಕೀಯರ ಪಾತ್ರ ತುಂಬಾ ಇದೆ ಮೇಡಮ್. ಮತ್ತೆ ಯಾವ ವಿಭಾಗದಲ್ಲಾದ್ರೂ ಆಗ್ಬೋದು ಮೇಡಮ್, ಒಂದಲ್ಲ ನಮ್ದು ಬಾಡಿಲಿ ಫುಲ್ ಮನುಷ್ಯ ಅಂತ ಬಾಡಿ ಫುಲ್ ಬಂದು ಒಂದು ಹಲ್ ತಗೊಳ್ಳಿ ಅಂತೀವಿ ಮೇಡಮ್, ಈ ನೋವು ಅಂದ್ರೆ ತಡ್ಕೋಬಹುದು, ಇವು ಯಾವ ನೋವನ್ನು ನಮಗೆ ತಡ್ಕೊಳಕ್ ಆಗಲ್ಲ, ಯಾವ ನೋವನ್ನು ನಾವು ಮನೇಲಿ ಮಾಡ್ಕೊಳಕ್ ಆಗಲ್ಲ ಅಲ್ಲ ಮೇಡಮ್. ಹಂಗಾಗಿ ಯಾವ್ದೇ ಒಂದು ಇದಾದ್ರೂ ಎಲ್ಲ ವೈದ್ಯರ ಹತ್ರನೇ ಹೋಗ್ಬೇಕು ನಾವು. ಮತ್ತೆ ಕೊರೋನಾ ಸಮಯದಲ್ಲಿ ನಾವು ಜೀವ ಇರೋವರೆಗೂ ಆ ಸೇವೆ ಯಾರೂ ಮರೆಯಕ್ಕಾಗಲ್ಲ ಮೇಡಮ್. ಇನ್ನೊಂದು ಮೇಡಮ್, ಮತ್ತೆ ನಾವು ಎಷ್ಟೋ ಹಾಸ್ಪಿಟಲ್ಗಳಲ್ಲಿ ಹೋದಾಗ ಅವ್ರಿಗೆ ಏನೇ ಒತ್ತಡ ಬರ್ಲಿ, ಅವ್ರಿಗೇನು ಎಷ್ಟು ಕರೆಗಳು ಬರ್ತಿರ್ತವೆ ಮನೆಯಿಂದ, ಅದ್ ಯಾವ್ದು ಅವರು ಇದು ಮಾಡದೆ ಒಂದು ಜೀವ ಉಳಿಸುವಲ್ಲಿ ಅವ್ರ ಪಾತ್ರ ಎಷ್ಟು ದೊಡ್ಡದಿರುತ್ತೆ ಮೇಡಮ್.
0: ಖಂಡಿತ, ತುಂಬಾ ಬಾರಿ ನಾವು ಕೂಡ ಕೆಲವೊಮ್ಮೆ ಕೇಳಿರ್ತೀವಿ ಚಂದ್ರಿಕಾ ಅವ್ರೆ, ತಮ್ಮ ಮಗುವನ್ನ ಕಳ್ಕೊಂಡಿದ್ರು ಕೂಡ ಒಬ್ಬ ವೈದ್ಯರು ಇನ್ನೊಬ್ಬರಿಗೆ ಜೀವವನ್ನ ನೀಡುವಂತಹ ಕೆಲಸವನ್ನ ಮಾಡಿದಾರಂತೆ, ಅಂತ ಉದಾಹರಣೆಗಳು ಸಾಕಷ್ಟಿದೆ.
2: ತುಂಬಾ ಇದಾವೆ ಮೇಡಮ್ ಅಂತ ಉದಾಹರಣೆಗಳು. ಮತ್ತೆ ನಮಗೇನ್ ಗೊತ್ತಾ ಮೇಡಮ್, ಸ್ವಲ್ಪ ಪೇಷಂಟ್ಸ್ ಬೇಕು, ತುಂಬಾ ಜನ ನೋಡ್ತೀವಿ ಮೇಡಮ್ ಆಸ್ಪತ್ರೆಗೆ ಹೋದಾಗ, ಡಾಕ್ಟರ್ಗಳನ್ನ ಯಾವ್ದೇ ಕಾರಣಕ್ಕೂ ಯಾರು ಅವರಿಗೆ ಯಾವ್ದೇ ರೀತಿ ಕೆಟ್ಟ ಭಾವನೆಯಿಂದ ಮಾತಾಡೋದಾಗ್ಲಿ, ಅವರಿಗೆ ನಾವು ಒಂದು ಸ್ಥಾನ ಕೊಡ್ಬೇಕು ಮೇಡಮ್, ಪೂಜನೀಯ ಸ್ಥಾನ ಕೊಡ್ಬೇಕು ಅವರಿಗೆ. ನಾವು ಗುರುಗಳು ವೈದ್ಯರು ಅಂತ ಏನ್ ಹೇಳ್ತೀವಲ್ಲ ನಾವು, ಅವರು ದೇವ್ರು, ಮೂರು ಜನ ನಮ್ಗೆ ದೇವ್ರ ಸಮಾನನೇ ಮೇಡಮ್ ಅವರು. ಹಂಗಾಗಿ ನಾವು ಯಾವ್ದೋ ವೈದ್ಯರುಗಳಿಗೆ ಯಾರಿಗೂ ನಾವು ಏಕವಚನದಲ್ಲಿ ಖಂಡಿತ ಮಾತಾಡಕ್ ಬೇಡ ಮೇಡಮ್. ಅವರು ಒಂದು ರೀತಿ ಇಲ್ಲಾದ್ರೂ ಯಾವ ರೀತಿ ಇಲ್ಲಾದ್ರೂ ನಮ್ ಜೀವ ಕಾಪಾಡಿರ್ತಾರೆ ಮೇಡಮ್. ಇವತ್ತು ಒಂದು ಗರ್ಭದಿಂದ ಒಂದು ಜೀವ ಉಳಿಸೋದಷ್ಟು ಸುಲಭ ಅಲ್ಲ. ಆ ತಾಯಿ ಹೊಟ್ಟೆ ಒಳಗಿಂದ ಮಗು ತೆಗಿಯಂತದಿದೆಯಲ್ಲ ಮೇಡಮ್, ಎಷ್ಟೋ ಜನ ಇದಾಗದೇ ಇಲ್ಲ ಅಂತ ಹೇಳಿರ್ತಾರೆ ಮೇಡಮ್. ಅಂತದ್ರಲ್ಲಿ ಅಂತ ಮಗುನ್ ತೆಗಿತಾರೆ, ಅಂತ ಮಗುನ್ ತೆಗೆದು ಇವತ್ತು ಈ ಭೂಮಿಗೆ ನಾವು ಬರಕ್ಕೆ ಕಾರಣ ಕರ್ತಾರೆ. ನಮಗೆ ಜೀವ ಕೊಟ್ಟಿರೋ ಒಂದು ದೇವ್ರಾದ್ರೆ ಮೇಡಮ್, ಅದು ಉಳಿಸ ಅಂತ ಒಂದು ಶಕ್ತಿ ಇರೋದು ವೈದ್ಯರಲ್ಲೇ ಅಂತ ವೈದ್ಯರು ಮೇಡಮ್. ಇವತ್ ನರ್ಸ್ಗಳೇ ಆಗಿರ್ಬೋದು ಮೇಡಮ್, ಬರೀ ಡಾಕ್ಟರೇ ಅಂತಲ್ಲ, ನರ್ಸ್ಗಳು ಸಹ ಈ ವಿಭಾಗದಲ್ಲಿ ಬರ್ತಾರೆ. ಯಾರಿಗೂ ಏನು ಕೆಟ್ಟದಾಗಿ ನಾವು ಮಾತಾಡದೆ ಅವರಿಗೆಲ್ಲ ತುಂಬಾ ಗೌರವಿಸೋಣ ಮೇಡಮ್.
0: ಖಂಡಿತ ಚಂದ್ರಿಕಾ ಅವರೇ, ಅದಕ್ಕಾಗಿನೇ ಈ ವರ್ಷದ ಘೋಷವಾಕ್ಯನೇ ಅದಾಗಿದೆ, ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್ ಅಂತೇಳಿ. ಅಂದ್ರೆ ಮುಖವಾಡದ ಹಿಂದೆ ಗುಣಪಡಿಸುವವರನ್ನ ಗುಣಪಡಿಸುವವರು ಯಾರು ಅಂತೇಳಿ. ಅಂದ್ರೆ ಇಲ್ಲಿ ನಮಗಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ, ಏನಾದ್ರೂ ಒಂದಷ್ಟು ಹೆಚ್ಚು ಕಮ್ಮಿ ಆದಾಗ ಅಥವಾ ಮಾಹಿತಿ ಕೊರತೆ ಇದ್ದಾಗ ನಾವುಗಳು ತಾಳ್ಮೆಯಿಂದ ವರ್ತಿಸಬೇಕು, ಏನು ಡಾಕ್ಟರ್ಸ್ ಗಳಿಗೆ ಗೌರವವನ್ನ ಕೊಡಬೇಕು ಅನ್ನೋದೇ ಈ ಒಂದು ಘೋಷವಾಕ್ಯದ ಉದ್ದೇಶ ಆಗಿದೆ.
2: ಹೌದು ಮೇಡಮ್, ಯಾಕಂದ್ರೆ ನಮಗೆ ಪೇಷಂಟ್ಸ್ ಉಳಿಸ್ಕೋಬೇಕು ಮೇಡಮ್, ಯಾಕೆಂದ್ರೆ ನಾವು ಅಷ್ಟು ನೋವು ಅನುಭವಿಸಿದ್ವಲ್ಲೋ ನಮಗೆ ಅರ್ಧ ಗಂಟೆ ಕಾಯಕ್ಕಾಗಲ್ವಾ? ನಮ್ ತರ ಎಷ್ಟು ಜನ ಕಾಯ್ತಾ ಇರ್ತಾರಲ್ಲ ಮೇಡಮ್, ಅವರು ಎಲ್ರಿಗೂ ಸಮನಾದ ಒಂದು ಅವರು ಟ್ರೀಟ್ಮೆಂಟೇ ಕೊಡ್ಬೇಕು.

0: ಅವ್ರು ಇಷ್ಟು ಜನ ಮೇಡಮ್, ನಾವ್ ಒಬ್ರು ಅಂತೀವಿ, ಅವರು ಸಾವಿರಾರು ಜನ ಒಂದೊಂದ್ ದಿನ ಪೇಷಂಟ್ ಮೇಡಮ್. ನಿನ್ನೆನೆ ಉದಾಹರಣೆ ತಗೊಂಡ್ರೆ ಮಗಳ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದೆ, ಕಾಲ ಅಡಂಗಿರ್ಲಿಲ್ಲ ಮೇಡಮ್, ಅಲ್ಲಿ ಅಷ್ಟು ರಶ್ ಇತ್ತು, ಅಷ್ಟು ಜನ ನೋಡಿದ್ನು. ನಮ್ದು ಸರ್ದಿ ಬಂದಾಗ ನಾವು ಎಷ್ಟು ಪೇಷಂಟ್ ಇಂದ ಮೇಡಮ್ ಅವ್ರು ಎಷ್ಟು ಖುಷಿ ಖುಷಿಯಾಗಿ ಮಾತಾಡಿದ್ರು. ನಿನ್ನೆ ಥ್ಯಾಂಕ್ಸ್ ಹೇಳ ಬಂದೆ, ಇವತ್ತೇ ಅದು ವೈದ್ಯರ ದಿನ ಇದೆ. ಇವತ್ತು ಎಲ್ರಿಗೂ ಮೇಡಮ್ ನಾನು ಅಭಿನಂದನೆ ಹಾಕಿದ್ದೀನಿ. ನಿಜವಾಗ್ಲೂ ಮೇಡಮ್ ನನಗೊಂದು ಹೆಮ್ಮೆ ಮೇಡಮ್, ನಮ್ ಫ್ಯಾಮಿಲಿಲಿ ತುಂಬಾ ಜನ ಮೇಡಮ್ ಒಂದ್ 60-70 ಜನದ ಮೇಲೆ ಡಾಕ್ಟರ್ ಇದಾರೆ. ತುಂಬಾ ಒಂದ್ 60-70 ಲೆಕ್ಕಾಕಿದ್ರು ಜಾಸ್ತಿ ಆಗ್ತದೆ ಮೇಡಮ್. ನನಗೆ ಅದೊಂದು
1: ಬಹಳ ಪುಣ್ಯ ಮಾಡಿದ್ದೀರಾ ಚಂದ್ರಿಕಾ ಅವರೇ.
0: ದೇವರಾಣೆ ಮೇಡಮ್, ನಿಜವಾಗ್ಲೂ ನಾವು ಬರೀ ಮನೇಲಿ ಕುತ್ಕೊಂಡು ಫೋನ್ ಕಾಲ್ ಮಾಡಿದ್ರೆ ಸಾಕು ಮೇಡಮ್. ನಮಗೆ ಅವ್ರು ಎಷ್ಟೇ ಬಿಸಿ ಇರ್ಲಿ, ಅವ್ರು ಹೇಳ್ತಾರೆ ಮೇಡಮ್ ನಾವ್ ಎಷ್ಟೇ ಬಿಸಿ ಇರ್ಲಿ, ಯಾಕ ನಿಮ್ಗೆ ಏನ್ ಪ್ರಾಬ್ಲಮ್ ಆದ್ರೂ ಕಾಲ್ ಮಾಡು. ಪ್ರತಿಯೊಂದು ವಿಭಾಗದಲ್ಲೂ ಮೇಡಮ್ ಮತ್ತೆ ಸಾವಿರಾರು ಜನ ಮೇಡಮ್ ನಾನು ಎಲ್ರಿಗೂ ಅಡ್ರೆಸ್ ಕೊಟ್ಟು, ಮತ್ತೆ ಎಲ್ಲಾ ಕಡೆ ಬೆಂಗಳೂರು, ದಾವಣಗೆರೆ, ಶಿವಮೊಗ್ಗ ಎಲ್ಲೇ ಆಗಿರ್ಬೋದು ಮೇಡಮ್, ಎಲ್ಲಾ ಕಡೆ ಡಾಕ್ಟರ್ ಆದ್ರಿಂದ ಎಲ್ರಿಗೂ ನಾನು ಒಂದು ಅಡ್ರೆಸ್ ಕೊಟ್ಟಿರ್ತೀನಿ. ಇಲ್ಲ ನಿಮ್ಗೆ ಇಂಥ ವಿಭಾಗದಲ್ಲಿ ನಿಮ್ಗೆ ಬೇಕಾ ಹೋಗಿ ಅಂತ. ನಿಜವಾಗ್ಲೂ ಮೇಡಮ್
1: ಡಾಕ್ಟರ್ಗಳಿಗೆ
0: ಇವತ್ತು ನನಗೊಂದು ಅವಕಾಶ ಸಿಕ್ತು ಮೇಡಮ್. ಇಡೀ ಕುಟುಂಬದಲ್ಲಿ ಇರೋ ಪ್ರತಿಯೊಬ್ಬರು
1: ಅಲ್ಲ, ಯಾಕೆ ಅಂದ್ರೆ ಒಬ್ಬ ಫ್ಯಾಮಿಲಿ ಡಾಕ್ಟರ್ ಇದ್ರೇನೆ ಸಾಕು, ಆ ಇಡೀ ಕುಟುಂಬ ಸೇಫ್ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನೀವು 60-70 ಜನ ಇದಾರೆ ಅಂತ ಹೇಳ್ತಿದ್ದೀರಾ, ನಿಜಕ್ಕೂ ಖುಷಿ ಆಗ್ತಾ ಇದೆ.
0: ನನಗಿವತ್ತು ಅವ್ರಿಗೆ ಸಂದೇಶ ಕಳ್ಸಕ್ಕೆ ಆಗ್ಲಿಲ್ಲ ಮೇಡಮ್ ಅಷ್ಟು ಜನಕ್ಕೂ. ನಿಜವಾಗ್ಲೂ ತುಂಬಾ ನನಗೆ ಅದಕ್ಕಾಗಿ ಕಾಲ್ ಮಾಡಿದೆ ಮೇಡಮ್. ನಮ್ಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಕುಟುಂಬದವರಿಗಾಗಿರ್ಬೋದು, ಹೊರಗಿನವರಿಗಾಗಿರ್ಬೋದು, ನಮ್ಮ ಆಕಾಶವಾಣಿ ದುರ್ಗದ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ಶುಭಾರೈತೀನಿ ಮೇಡಮ್, ಅಭಿನಂದನೆಗಳು.
1: ಖಂಡಿತ ಚಂದ್ರಿಕಾ ಅವರೇ, ನಿಮ್ಮ ಶುಭಾಶಯ ಅವರಿಗೆ ತಲುಪಿರುತ್ತೆ. ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ನಿಮಗೆ.
0: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
1: ಓಕೆ ಓಕೆ, ಖಂಡಿತ ಒಮ್ಮೊಮ್ಮೆ ಅಚ್ಚರಿಗಳಿರುತ್ತೆ ಅಲ್ವಾ. ಆ ಒಂದು ಕುಟುಂಬದಲ್ಲಿ ಒಬ್ರು ಇಬ್ರು ಡಾಕ್ಟರ್ಗಳನ್ನ ನೋಡೋದು ಸಾಮಾನ್ಯ. ಅಂತದ್ರಲ್ಲಿ ಇವರ ಕುಟುಂಬದಲ್ಲಿ 60-70 ಡಾಕ್ಟರ್ಸ್ ಇದಾರೆ ಅಂದ್ರೆ ಎಷ್ಟು ತಲೆಮಾರಿನಿಂದ ಈ ವೈದ್ಯ ವೃತ್ತಿಯನ್ನ ಸಮಾಧಾನ ಕೇಳ್ತೀವಿ. ಖಂಡಿತ ಖಂಡಿತ, ಯಾರು ನಾವು ಹೊರಗಿರುವಂತಹ ಡಾಕ್ಟರ್ಸ್ಗಳಿಗೆ ಹಣ ಪಾವತಿಸಿ ಕೇಳ್ಕೊಂಡು ಬಂದ್ರೇನೆ ನಮಗೊಂದಷ್ಟು ಸಮಾಧಾನ ಅನ್ಸುತ್ತೆ. ಅಂಥದ್ರಲ್ಲಿ ನಮ್ಮ ಆತ್ಮೀಯರು, ನಮ್ಮ ಕುಟುಂಬದವರೇನೆ ನಮಗೆ ಒಂದಷ್ಟು ಸಾಂತ್ವನ ಹೇಳ್ತಾರೆ, ಧೈರ್ಯ ತುಂಬುತ್ತಾರೆ ಅಂದ್ರೆ ಬಹಳ ಉತ್ತಮ ವಿಷಯ ಅಂತಾನೆ ಹೇಳಬಹುದು. ಓಕೆ, ಹಾಗೇನೆ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಅಚ್ಚರಿಗಳು ಸಾಕಷ್ಟು ಅಂತ ಆಗ್ಲೇ ಹೇಳ್ದೆ ಕವಿತಾ. ನಮಗೆಲ್ಲ ಗೊತ್ತು, ಬಾಲ್ಯದಿಂದಲೂ ಕೂಡ ನಮ್ಮ ಗಣಪನನ್ನ ಪೂಜೆ ಮಾಡ್ಬೇಕಾದ್ರೆ ಆನೆ ತಲೆ ಹೇಗ್ ಬಂತು ಅಂತೇಳಿ ಅಲ್ವಾ. ಆಗ್ಲೇನೆ ಕೃತಕ ಒಂದು ಅಂಗಾಂಗ ಜೋಡಣೆಯನ್ನ ಮಾಡೋದ್ರ ಕಥೆಯನ್ನ ನಾವು ಕೇಳ್ತಾ ಇದ್ವಿ ಪೌರಾಣಿಕವಾಗಿ. ಈಗಲೂ ಕೂಡ ಪ್ರಸ್ತುತವಾಗಿ ಹಲವಾರು ಬಾರಿ ಅಂಗಾಂಗಗಳನ್ನ ಜೋಡಣೆ ಮಾಡುವಂತದನ್ನ ನಾವು ಕೇಳ್ತೇವೆ ಅಲ್ವಾ. ಏನು ಹೃದಯ ಅಂತ ಹೇಳ್ತೀವಲ್ವಾ, ಅದನ್ನು ಕೂಡ ಇಷ್ಟು ಟೈಮ್ನೊಳಗೆ ಇಷ್ಟೇ ಸಮಯದಲ್ಲಿ ಕೂಡ ಅದನ್ನ ಸರ್ಜರಿ ಮಾಡ್ತಾರೆ, ಒಬ್ಬರ ಹೃದಯವನ್ನ ಇನ್ನೊಬ್ಬರಿಗೆ ಅಳವಡಿಸುವಂತದ್ದು. ಈಗಂತೂ ಪ್ರಸ್ತುತವಾಗಿ ಏನು ಯಾರಿಗೆ ಆಗ್ಲಿ ಏನಾದ್ರೂ ಸಮಸ್ಯೆಯಾಗಿ ಜೀವ ಹೋದ್ರೆ ಅಥವಾ ಅಪಘಾತ ಆದ್ರೆ ಸಾಕಷ್ಟು ಕುಟುಂಬಗಳು ಮುಂದೆ ಬಂದು ಅಂಗಾಂಗ ದಾನವನ್ನ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಕಣ್ಣಿನ ದಾನ, ಕಣ್ಣಿನ ದಾನವನ್ನ ಮಾಡುವಂತದ್ದು, ಇನ್ನೊಬ್ಬರು ಜಗತ್ತನ್ನ ನೋಡ್ಲಿ ಅಂತೇಳಿ ಬಯಸುವಂತದ್ದು, ಈ ಎಲ್ಲದನ್ನ ಕೂಡ ಆ ಉದ್ದೇಶವನ್ನ ಈಡೇರೋದಕ್ಕೆ ಸಹಕಾರಿಯಾಗಿರೋದು, ಸೇವೆಯನ್ನ ಮಾಡ್ತಾ ಇರೋದು ಡಾಕ್ಟರ್ಸ್ಗಳು ಅಲ್ವಾ. ನಾವು ಅಂಗಾಂಗವನ್ನ ದಾನ ಮಾಡ್ತೀವಿ ಅಂದ್ರೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಜೋಡಣೆ ಮಾಡುವಂತದ್ದು, ಅದರನ್ನ ಸರಿಯಾದ ರೀತಿಯಲ್ಲಿ ತಲುಪಿಸುವಂತಹ ಕಾರ್ಯ ಈ ಡಾಕ್ಟರ್ಸ್ಗಳದಾಗಿರುತ್ತೆ. ಸೊ ಹಾಗಾಗಿ ಈ ಅಂಗಾಂಗ ದಾನ ಜೋಡಣೆ ಇರಬಹುದು, ಅವರ ವೃತ್ತಿಯಲ್ಲಿ ಏನೆಲ್ಲ ಸವಾಲುಗಳಿರುತ್ತೆ ಅಲ್ವಾ, ಅದೆಲ್ಲದನ್ನ ಕೂಡ ಮೀರಿ ಅವರು ಈ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡ್ತಾ ಇರ್ತಾರೆ. ಓಕೆ ಕವಿತಾ, ಮತ್ತೆ ಕರೆ ಇದೆ. ಹಲೋ ನಮಸ್ತೆ. ಓಕೆ ಕರೆ ಕಟ್ ಆಗಿದೆ.
2: ಹೌದು ಖಂಡಿತ ಕಾವ್ಯ, ನೀನು ಹೇಳ್ತಾ ಇದ್ದೆ ಈ ಕಾಯಿಲೆಗಳನ್ನು ಗುಣಪಡಿಸುವ ನಿಟ್ಟಿನಲ್ಲಿ ವೈದ್ಯರು ತುಂಬಾ ಶ್ರಮವನ್ನು ವಹಿಸ್ತಿದ್ದಾರೆ. ಹೌದು, ಅವರು ನಮ್ಮ ಅದರ ಜೊತೆಗೆ ಅವರು ಮಾನವನ ಆಯಸ್ಸನ್ನು ಹೆಚ್ಚಿಸಲು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸೋ ನಿಟ್ಟಿನಲ್ಲಿ ಅವರು ತುಂಬವನ್ನು ಶ್ರಮವನ್ನು ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಇತ್ತೀಚಿನ ದಿನಗಳಲ್ಲಿ ಈ ಸುಧಾರಿತ ತಂತ್ರಜ್ಞಾನದ ಮೂಲಕ ರೋಗಗಳನ್ನು ಪತ್ತೆ ಹಚ್ಚುವಂತಹ ಹಲವಾರು ವೈಜ್ಞಾನಿಕವಾಗಿ ಹಲವಾರು
1: ತಂತ್ರಜ್ಞಾನಗಳನ್ನು
2: ಕಂಡುಹಿಡಿದಿದ್ದಾರೆ. ಅದರಲ್ಲಿ ಈ ಆಂಬ್ಯುಲೆನ್ಸ್ ಸೇವೆ, ಈ ಆಂಬ್ಯುಲೆನ್ಸ್ಗಳಲ್ಲಿ ಮೊದಲೆಲ್ಲ ಮಾಮೂಲಿ ಆಂಬ್ಯುಲೆನ್ಸ್ ಇರ್ತಾ ಇತ್ತು. ಈಗಿನ ಆಂಬ್ಯುಲೆನ್ಸ್ ವ್ಯವಸ್ಥೆಯಲ್ಲಿ ನಮಗೆ ಆಂಬ್ಯುಲೆನ್ಸ್ ವಾಹನದ ಜೊತೆಗೆ ಯಾವುದು ವೆಂಟಿಲೇಟರ್ ಸೌಲಭ್ಯ ಇರುತ್ತೆ, ಆಮೇಲೆ ಅದರಲ್ಲಿ ECGಯನ್ನ ಮಾಡಿಕೊಂಡು ಅಂದ್ರೆ ಅಲ್ಲಿಂದನೇ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡ್ತಾ ಎಷ್ಟೋ ಒಂದು ಅವರಿಗೆ
1: ಸಮಯವನ್ನ, ಅಂದ್ರೆ ನೀವು ಹೇಳ್ದಾಗೇನೆ ಗೋಲ್ಡನ್ ಟೈಮ್ ಅಂತ ಹೇಳ್ತಾರಲ್ವಾ, ಅದನ್ನ ಕಾಪಾಡುವಂತದ್ದು.
2: ಹೌದು ಹೌದು, ಅಲ್ಲಿಂದನೇ ಚಿಕಿತ್ಸೆಯನ್ನ ಕೊಟ್ಬಿಟ್ಟು ನಂತರದಲ್ಲಿ ಆಸ್ಪತ್ರೆಯಲ್ಲಿ

0: ಅವರಿಗೆ ಚಿಕಿತ್ಸೆಯನ್ನು
1: ಹೆಚ್ಚಿನ ಚಿಕಿತ್ಸೆ ಕೊಡುವಂತಹ
0: ಸೌಲಭ್ಯ ಈಗಿನ ತಂತ್ರಜ್ಞಾನದಲ್ಲಿದೆ.
1: ಓಕೆ
0: ಓಕೆ. ಮತ್ತೆ ಈ ಏರ್ ಆಂಬ್ಯುಲೆನ್ಸ್ ಈಗ ಇಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ನಮ್ಗೆ ಆಗೋದಿಲ್ಲ, ಬೇರೆ ಕಡೆ ಆ ರೋಗಿಯನ್ನ ವರ್ಗಾವಣೆ ಮಾಡಬೇಕಾಗಿರುತ್ತೆ. ಆಗ ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಈಗಿನ
1: ಅತ್ಯಾಧುನಿಕ ಜಗತ್ತಿನಲ್ಲಿ ಕಾಣುವಂತಹ.
0: ಹೌದು,
1: ಹಾಗೆ ಸಾಕಷ್ಟು ಸಂಶೋಧನೆಗಳು ಇದೆ ಕವಿತಾ. ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಸೂಕ್ತವಾಗಿ ಹೋಲಿಕೆ ಆಗುವಂತಹ ಏನು ಜೋಡಣೆಗಳನ್ನ ಮಾಡ್ತಾರೆ, ಅದು ಕೃತಕ ಅಂತಾನೆ ನಮಗೆ ಅನ್ನಿಸ್ಬಾರ್ದು. ಆ ಮಟ್ಟಿಗಿನ ಒಂದು ತಂತ್ರಜ್ಞಾನಗಳು ಸಂಶೋಧನೆಗಳು ಮುಂದುವರೆದಿದೆ. ಓಕೆ. ಹಲೋ.
0: ಓಕೆ. ಇತ್ತೀಚಿನ ಎಲ್ಲಾ ಆಸ್ಪತ್ರೆಗಳು ಕೂಡ 24/7
1: ಅಂತಾನೆ ಹೇಳ್ತಾರೆ
0: ಕಾರ್ಯವನ್ನ ನಿರ್ವಹಿಸ್ತಾ ಇದಾವೆ. ಓಕೆ, ಕರೆ ಬರ್ತಿದೆ. ಓಕೆ, ಹಲೋ.
1: ರಾಘವೇಂದ್ರ ಅವರೇ. ಓಕೆ, ಮಾತಾಡಿ ರಾಘವೇಂದ್ರ ಅವರೇ.
2: ಸಿಕ್ಕಿಲ್ಲ ಅಂದಾಗ ಸುತ್ತ ಇರ್ತಕ್ಕಂಥ ಡಾಕ್ಟರ್ ಇದನ್ನ ವಾಪಸ್ ನಾವ್ ಇದ್ ಮಾಡಬೇಡ, ನಾವ್ ಹೊಲ್ದು ಬಿಟ್ಟು ಬೇಡ ಅಂತ ಹೇಳ್ಬೇಡ ಅಂತ ಹೇಳದಂತೆ. ಅದೆಲ್ಲ ಜಗದೀಶ್ ಡಾಕ್ಟರ್ ಅನ್ನಲ್ಲ ಆ ಡಾಕ್ಟರ್ ಇಲ್ಲ ಇದನ್ನ ಮತ್ತೊಂದ್ ಸ್ವಲ್ಪ ನೋಡಿಬಿಟ್ಟು ನನ್ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಇದನ್ನ ಆರಾಮ್ ಮಾಡೋಣ ಅಂತ ಹೇಳಿ ಮತ್ತೆ ಹುಡುಕಾಡ್ಬಿಟ್ಟು ಮತ್ತೆ ಆಪರೇಷನ್ ಮಾಡಿದ್ರು ಮೇಡಮ್. ಆಪರೇಷನ್ ಮಾಡಿ ಹೊರಗಡೆ ಬಂದವೆ. ಹಲೋ,
1: ಕೇಳಿಸ್ತಿದೆ, ಹೇಳಿ.
2: ಮತ್ತೆ ಹೇಳಿದಂತ ಮೇಡಮ್, ಆಪರೇಷನ್ ಎಲ್ಲ ಮಾಡಿಬಿಟ್ಟು ಹೇಳಿದಂತೆ ನಮ್ಮ ಮನೆಯವರಿಗೆ ಮತ್ತೆ ನಮ್ಮ ರಿಲೇಷನ್ ಗೆ ಕರೆಸ್ಬಿಟ್ಟು ಹೇಳಿದಂತೆ, ನೋಡ್ರಿ ನಮಗೆ ಈ ರೀತಿಯಾದ ಪರಿಸ್ಥಿತಿ ಇತ್ತು, ನಾವು ಚಾಲೆಂಜ್ ತಗೊಂಡು ಆಪರೇಷನ್ ಮಾಡಿದೀವಿ, ಒಂದ್ ವೇಳೆ ಇವರು ಉಳಿಲಬಹುದು ಇಲ್ಲದೇ ಇರಬಹುದು ಅಂತಾನೆ ಹೇಳಿದಂತ, 3-6 ತಿಂಗಳೊಳಗೆ ಇದಾಗ್ಬೋದು ಅವರವರ ಇದು ಆಯುಷ್ಯ ಅಂತ ಹೇಳಿದಂತೆ. ಅಲ್ಲಿಗೆ ನಮ್ಮ ಮನೆಯವರ ಚಂಗಪದನ್ನ ಅಡುಗೆ ಆಗುತ್ತೆ, ಅದು ಕೂಡ ಇವತ್ತಿ ಕೂಡ 10 ವರ್ಷ ಆಯ್ತು ನಾವು ಆಪರೇಷನ್ ಮಾಡಿ ಆರಾಮಿದೀವಿ ಮೇಡಮ್. ಇಂತಹ ಕಷ್ಟಕರ ಪರಿಸ್ಥಿತಿಯನ್ನ ಸರಳೀಕರಣಗೊಳಿಸಿ ನಮಗೆ ಸುಂದರವಾದ ಒಂದು ಜೀವನವನ್ನ ನೀಡಿದ್ದಾರೆ ಮೇಡಮ್ ಅವರು ವೈದ್ಯರು.
1: ಓಕೆ, ಖಂಡಿತವಾಗ್ಲೂ ನಿಜಕ್ಕೂ ಕೂಡ 10 ವರ್ಷಗಳ ಒಂದು ಈ ಕಾಲದಲ್ಲಿ ನೀವು ಕೂಡ ಆರೋಗ್ಯವಂತರಾಗಿ ಬದುಕ್ತಾ ಇದ್ದೀರಾ, ನಿಮ್ಮ ಏನು ಜೀವನ ಕೂಡ ಚೆನ್ನಾಗಿರ್ಲಿ, ವೈದ್ಯರನ್ನ ಸ್ಮರಿಸ್ತಾ ಇದ್ದೀರಾ. ಓಕೆ ರಾಘವೇಂದ್ರ ಅವರೇ, ಮಾಹಿತಿ ತಿಳಿಸಿದ್ರಿ.
2: ದೇವರು ಯಾರು ಕಾಪಾಡ್ತಾನೆ ಅಂತ ಇವತ್ತಿನ ಧ್ಯೇಯ ವಾಕ್ಯ ಏನಿದೆಯೋ ದೇವರು ಕೂಡ ಇವರನ್ನ ಸದಾ ರೀತಿಯಾಗಿ ಆರೋಗ್ಯಕರವಾಗಿ ಇಡ್ಲಿ ಅಂತ ಹೇಳಿ ನಾವು ಆರೈಸ್ತೀವಿ ಮೇಡಮ್. ವೈದ್ಯರಿಗೂ ನಾವು ಇದನ್ನ ಶುಭಾಶಯ ಕೋರಬೇಕಾದ್ರೆ ನಮ್ಮ ಕರ್ತವ್ಯ ಮೇಡಮ್. ಹಾಗೆ ಇನ್ನು ಒಂದು ಸಮಸ್ಯೆ ಅಂತ ನನಗೆ ಏನಂದ್ರೆ, ನಮ್ಮ ರಿಲೇಷನ್ ಅವರಿಗೆ ನಿನ್ನೆ ತಾನೇ ದಾವಣಗೆರೆಗೆ ಹೋಗಿ ಬಂದ್ರಿ, ಲಿವರ್ ಸಂಬಂಧಿತ ಡಾಕ್ಟರ್ ಏನಾದ್ರು ನಂಬರ್ ಇದ್ರೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮೇಡಮ್?
1: ಓಕೆ, ಆಕಾಶವಾಣಿಯಲ್ಲಿ ಈಗ ಸದ್ಯಕ್ಕೆ ಅದರ ಬಗ್ಗೆ ಮಾಹಿತಿ ಇಲ್ಲ, ನೋಡೋಣ. ನೀವು ಮುಂದಿನ ದಿನದಲ್ಲಿ ಏನಾದರೂ ಸಂಪರ್ಕಿಸಿದ್ರೆ ಅಥವಾ ಆರೋಗ್ಯ ಕಾರ್ಯಕ್ರಮದಲ್ಲಿ ಏನಾದರೂ ಆ ಡಾಕ್ಟರ್ಸ್ ನ ಕರೆಸಿದಾಗ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ರಾಘವೇಂದ್ರ ಅವರೇ.
2: ಓಕೆ,
1: ಧನ್ಯವಾದ. ಓಕೆ, ಖಂಡಿತ ಇವ್ರು ಹೇಳ್ದ ಹಾಗೆನೇ ನೋಡಿ, ಅವರು ಮತ್ತೆ ಮತ್ತೆ ಕರೆ ಮಾಡಿ ನಡೆದಿರುವಂತಹ ಘಟನೆಯನ್ನ ವಿವರಿಸಿ ಆ ಡಾಕ್ಟರ್ಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಿದ್ರು. ನಿಜಕ್ಕೂ ಕೂಡ ಈ ಘಟನೆ ನಡೆದು 10 ವರ್ಷ ಆಗಿದೆ, ಆದರೂ ಕೂಡ ಅವರು ಅದನ್ನ ನೆನಪಿಸ್ಕೊಳ್ತಾರೆ. ಕಾರಣ ಇವತ್ತಿನ ಅವರ ಇರುವಿಕೆಗೆ ಆ ಡಾಕ್ಟರೇ ಕಾರಣ ಆಗಿರ್ತಾರೆ ಅಲ್ವಾ. ಯಾರೋ ಒಬ್ರು ಕೈ ಚೆಲ್ಲಿದ್ರು ಕೂಡ ಇನ್ನೊಬ್ರು ಅದನ್ನ ಗಮನಿಸಿ ಇಲ್ಲ ಈ ವ್ಯಕ್ತಿಯನ್ನ ಉಳಿಸ್ಕೋಬೇಕು ಅನ್ನುವಂತಹ ಒಂದು ನಿರ್ಧಾರ ಒಂದು ಕುಟುಂಬವನ್ನ ಬದುಕಿಸುವಂತದ್ದು. ಹಾಗೆ ಕವಿತಾ, ಈ ಒಂದು ಕ್ಷೇತ್ರದಲ್ಲಿ ಮಾಡುವಂತಹ ಸಾಧನೆಗಂತಾನೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗುತ್ತೆ. ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾಗಿ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಪ್ರತಿ ವರ್ಷ ಕೂಡ ಈ ಒಂದು ಪ್ರಶಸ್ತಿಯನ್ನ ಕೊಡ್ ಮಾಡ್ತಾರೆ. ಇನ್ನು ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ, ಈ ದಿನವನ್ನ ಆಚರಣೆ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರಲ್ವಾ, ಅವರ ಹೆಸರಿನಲ್ಲಿನೇ ನಮ್ಮ ಭಾರತ ದೇಶದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. ಅಂದ್ರೆ ಉತ್ತಮ ವೈದ್ಯರು, ಸಂಶೋಧಕರು ಹಾಗೆ ಶಿಕ್ಷಕರು ಇನ್ನು ವೈದ್ಯಕೀಯ ತತ್ವಜ್ಞಾನಿಗಳಿಗೆ ಪ್ರತಿ ವರ್ಷ ಈ ರಾಷ್ಟ್ರೀಯ ವೈದ್ಯರ ದಿನದಂದು ಅಂದ್ರೆ ಈ ದಿನದಂದೇನೆ ಈ ಡಾಕ್ಟರ್ ಬಿಸಿ ರಾವ್ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾರೆ. ಅದರ ಜೊತೆಗೆ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನ ಕೂಡ ನೀಡುವಂತದ್ದು. ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಜೊತೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದಂಥವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದರಲ್ಲಿ ಈ ಒಂದು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರದಲ್ಲಿ ಹೆಸರುಗಳು ಹೀಗಿದೆ: ವಿಜ್ಞಾನ ರತ್ನ, ವಿಜ್ಞಾನ ಭೂಷಣ, ವಿಜ್ಞಾನ ಶ್ರೀ ಮತ್ತು ವಿಜ್ಞಾನ ಯುವ ಎಂಬ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಕೊಡುವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿಗಳಾಗಿರುವಂತಹ ಪದ್ಮ ಪ್ರಶಸ್ತಿಗಳನ್ನ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ಅವರಿಗೆ ನೀಡುವಂತದ್ದು. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕರ್ನಾಟಕ ರತ್ನ ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಈ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ನೀಡಿ ಗೌರವಿಸ್ತಾರೆ. ಒಟ್ಟಾರೆ ಕವಿತಾ, ಏನು ಈ ಪ್ರಶಸ್ತಿ?

0: ವ್ಯವಸ್ಥೆಗಳೆಲ್ಲವೂ ಕೂಡ ಅವರ ಸಾಧನೆಯನ್ನ ನೀಡಿ ಕೊಡುವಂತಹ ಒಂದು ಗೌರವ ಪದಕಗಳಾಗಿರುತ್ತೆ. ಆದ್ರೆ ನಿಜವಾಗ್ಲೂ ಅವ್ರಿಗೆ ಕೊಡುವಂತಹ ಪ್ರಶಸ್ತಿ ಏನು ಅಂದ್ರೆ ಒಬ್ಬ ರೋಗಿ ನೀಡುವಂತಹ ಕೃತಜ್ಞತಾ ಭಾವ ಅಲ್ವಾ, ಅವರ ಕುಟುಂಬದವರು ಅವರಿಗೆ ಸಲ್ಲಿಸುವಂತಹ ಗೌರವ, ಅದಕ್ಕಿಂತ ಹೆಚ್ಚಿನದಂತಹ ಪ್ರಶಸ್ತಿಗಳೇ ಇಲ್ಲ.
1: ಸಿಗುವಂತಹ ಖುಷಿ ಈ ಪ್ರಶಸ್ತಿಯಲ್ಲಿ ಅವರಿಗೆ
0: ಖಂಡಿತ ಇಲ್ಲ. ಬಹುಶಃ ಪ್ರತಿಯೊಬ್ಬ ಡಾಕ್ಟರ್ಸ್ ಹೇಳೋದು ಅಷ್ಟೇನೆ, ಇವೆಲ್ಲ ಸ್ಮರಣಿಕೆಗಳಾಗಿರುತ್ತೆ. ಆದ್ರೆ ಒಬ್ಬ ರೋಗಿ ಬಂದು ನಾನ್ ಬದುಕಿದೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇ ಸರ್ ಅಂತ ಹೇಳ್ದಾಗ, ನೀವೇ ಮೇಡಮ್ ಅಂತ ಹೇಳ್ದಾಗ ಅವರಿಗೆ ಆಗುವಂತಹ ಸಂತೋಷ ಆತ್ಮತೃಪ್ತಿ ಬಹಳ ದೊಡ್ಡದು. ಓಕೆ, ಕರೆ ಇದೆ. ಹಲೋ, ನಮಸ್ತೆ.
1: ನಾನು ಈಗ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಹೇಳ್ತಾ ಇದ್ದೆ, ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ. ಈಗ ಹಳ್ಳಿಗಾಡುಗಳಲ್ಲಿ, ಈಗ ಗ್ರಾಮೀಣ ಭಾಗಗಳಲ್ಲಿ ಎಷ್ಟೋ ತುರ್ತು ಸಂದರ್ಭಗಳಿರುತ್ತೆ. ಅವಾಗ ಈ ವಿಡಿಯೋ ಕಾಲಿಂಗ್ ಮೂಲಕ ನಗರದ ಪರಿಣತ ವೈದ್ಯರನ್ನ ನೇರ ಮಾರ್ಗದರ್ಶನೆಯಲ್ಲಿ ಚಿಕಿತ್ಸೆಯನ್ನು ಪಡಿಬಹುದು. ಅದನ್ನ ಟೆಲಿ ER ಎನ್ನುವಂತ ವ್ಯವಸ್ಥೆ ಈಗ ಆಧುನಿಕ
0: ಜಾರಿಯಲ್ಲಿ
1: ಬಂದಿರುವಂತದ್ದು.
0: ಓಕೆ, ಒಂದು ಕರೆ ಇದೆ, ನಂತರ ಮಾಹಿತಿ ಮುಂದುವರಿಸೋಣ.
1: ಓಕೆ,
0: ಹಲೋ, ನಮಸ್ತೆ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ,
0: ನಿಮ್ ಹೆಸರು?
2: ಹಲೋ,
0: ಕೇಳಿಸ್ತಾ ಇದೆ, ಮಾತಾಡಿ, ನಿಮ್ ಹೆಸರು ಹೇಳಿ.
2: ಮಾಧವನ್ ಅಂತ.
0: ಮಾಧವನ್ ಅವರು. ಓಕೆ, ಮಾತಾಡಿ ಮಾಧವನ್.
2: ಡಾಕ್ಟರ್ಸ್ ಡೇ ಶುಭಾಶಯಗಳು ಎಲ್ಲ ಡಾಕ್ಟರ್ಗಳಿಗೆ.
0: ಓಕೆ, ಹಲೋ, ಹೇಳಿ, ಕೇಳಿಸ್ತಾ ಇದೆ.
1: ಓಕೆ, ಓಕೆ, ನಿಮ್ಮ ಮೂಲಕ ಅವರಿಗೆ ತಲುಪಿದೆ, ಮಾತಾಡಿ.
2: ಹಲೋ,
1: ಹಾ, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ.
2: ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಎಲ್ಲ ವೈದ್ಯರಿಗೂ ನಮ್ಮ ಹಾರ್ದಿಕ ಶುಭಾಶಯಗಳು.
0: ಓಕೆ ಮಾಧವನ್ ಅವರೇ, ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದವನ್ನ ತಿಳಿಸಿದ್ದಾರೆ. ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ ಅಂತಾನೆ ಹೇಳ್ಬಹುದು ಅಲ್ವಾ. ಸಾಕಷ್ಟು ಹೆಣ್ಮಕ್ಳು ಕರೆ ಮಾಡಿದಾಗ ನೆನಪಿಸ್ಕೊಂಡಿತ್ತು, ಏನು ಆ ಒಂದು ಹೆರಿಗೆಯ ಸಮಯದಲ್ಲಿ ಆಗುವಂತಹ ಸಮಸ್ಯೆಗೆ ಡಾಕ್ಟರ್ಗಳು ಪರಿಹಾರ ಕೊಟ್ಟಾಗ ಅಥವಾ ಅಲ್ಲಿ ಜೀವವನ್ನ ಉಳಿಸಿದಾಗ ಆಗುವಂತಹ ಒಂದು ಉಪಕಾರ ಅಂತ ಹೇಳಿದ್ರೆ ಅದು ಬಹುಶಃ
1: ಜೀವಕ್ಕೆ.
0: ಹೌದು, ಹಿಂದೆಲ್ಲ ಎಷ್ಟು ಕಷ್ಟ ಆಗ್ತಾ ಇತ್ತು, ಆ ಹೆರಿಗೆ ಸಮಯದಲ್ಲಿನೇ ಹೆಣ್ಣು ಮಕ್ಕಳು ಬಹಳಷ್ಟು ಜನ ಪ್ರಾಣವನ್ನ ಕಳ್ಕೊಳ್ತಾ ಇದ್ರು. ಹಾಗಾಗಿ ಅಂತಹ ಒಂದು ಸಮಸ್ಯೆಯನ್ನ ಹೋಗ್ಲಾಡಿಸಿ ಇವತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಹಾಗೆ ಏನೆಲ್ಲ ಉಪಕರಣಗಳನ್ನೆಲ್ಲ ಕಂಡುಹಿಡಿದಿದ್ದಾರೆ ಅಲ್ವಾ, ಅದರ ಮೂಲಕ ಒಬ್ಬ ಗರ್ಭಿಣಿಯ ದೇಹದ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನ ಪತ್ತೆ ಮಾಡಿ ಅವರಿಗೆ ಚಿಕಿತ್ಸೆಯನ್ನ ನೀಡಿ ತಾಯಿ ಮತ್ತು ಮಗು ಇಬ್ಬರನ್ನ ಕೂಡ ರಕ್ಷಿಸ್ತಾರೆ ಅಲ್ವಾ.
1: ಈ ಹೊಸ ಜೀವವನ್ನ ಭೂಮಿ ಮೇಲೆ.
0: ಹೌದು, ಖಂಡಿತ ಖಂಡಿತ. ಒಂದು ಕುಟುಂಬದಲ್ಲಿ ಒಂದು ಮಗು ಆಗಮಿಸಿದ್ರೇನೆ ಆಗುವಂತಹ ಸಂತೋಷ ಬಹಳ ದೊಡ್ಡದು. ಅಂತದ್ರಲ್ಲಿ ಒಂದು ಆಸ್ಪತ್ರೆಯಲ್ಲಿ ಬಹುಶಃ ಡಾಕ್ಟರ್ ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಎಷ್ಟೊಂದು ಮಕ್ಕಳಿಗೆ ಆ ರೀತಿಯಾದಂತಹ ಒಂದು
1: ಎಷ್ಟು ಖುಷಿ.
0: ಖಂಡಿತ, ಜನನ ಆದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರು ಆ ಮಗುವನ್ನ ಎತ್ಕೊಂಡಿರ್ತಾರೆ. ಬಹುಶಃ ಪ್ರತಿದಿನ ಒಂದು ದೇವರನ್ನ ಕಾಣುವಂತಹ ರೀತಿ ಅದು ಅಂತ ಅನ್ಸುತ್ತೆ. ಅದು ಹೌದು, ಬಹಳಷ್ಟು ವಿಷಯಗಳನ್ನ ಹೇಳ್ಬಹುದು ಕವಿತಾ. ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳೋಣ.

0: ಓಕೆ ಕವಿತಾ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಖಂಡಿತ ಈ ಗೀತೆ ಕೂಡ ಬಾಳಿನ ಬೀದಿ ಏರುಪೇರು, ಈ ಏರುಪೇರಾಗುವಂತಹ ಜೀವನದಲ್ಲಿ ಆರೋಗ್ಯದ ಸಮಸ್ಯೆ ಆಗಾಗ ಅದನ್ನ ಸರಿ ಮಾಡೋದು ವೈದ್ಯರು ಅಲ್ವಾ? ಓಕೆ, ಒಂದಷ್ಟು ತಂತ್ರಜ್ಞಾನದ ಮಾಹಿತಿಯನ್ನ ನೀಡ್ತಾ ಇದ್ರಿ.
1: ಹೌದು, ಈಗ ಆಧುನಿಕ ತಂತ್ರಜ್ಞಾನದಲ್ಲಿ ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಈ ರೋಬೋಟಿಕ್ ಉಪಕರಣಗಳ ಸಹಾಯದಿಂದ ವೈದ್ಯರು ಅತ್ಯಂತ ಸಣ್ಣದಾದ ಗಾಯದ ಮೂಲಕ ಅತ್ಯಂತ ನಿಖರವಾದ ಶಸ್ತ್ರಚಿಕಿತ್ಸೆಯನ್ನ ರೋಗಿಗಳಿಗೆ ಬೇಗನೆ ಚೇತರಿಕೆ ಆಗೋ ರೀತಿಯಲ್ಲಿ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಅದು ನೋವು ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ.
0: ಓಕೆ, ಅದರ ಜೊತೆಗೆ ಲೇಸರ್ ಟ್ರೀಟ್ಮೆಂಟ್ ಅಂತೆಲ್ಲ ಕೂಡ ಮಾಡ್ತಾರೆ ಅಲ್ವಾ? ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ಪ್ರತಿಯೊಂದರಲ್ಲೂ ಕೂಡ ನಾವು ಹೊಸತನವನ್ನ ಕಾಣ್ತಾ ನಮ್ಮ ಒಂದು ಜೀವಿತಾವಧಿಯನ್ನ ಹೆಚ್ಚಿಸ್ಕೊಳ್ತಾನೆ ಇದ್ದೀವಿ ಅಂತಾನೆ ಹೇಳ್ಬಹುದು. ಅದೆಲ್ಲದಕ್ಕೂ ಕಾರಣ ವೈದ್ಯರು, ಹಾಗೇನೆ ಸಂಶೋಧನೆ ಮಾಡುವಂತಹ ತಂಡ, ವಿಜ್ಞಾನಿಗಳು. ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಏನು ಹೊಸತನ್ನ ಕಂಡಿಡಿತಾ ಹೋಗ್ತಾರೆ ಅಲ್ವಾ? ಸಾಕಷ್ಟು ಮೊದಲೆಲ್ಲ ಬಹಳಷ್ಟು ಮಾರಕ ರೋಗಗಳಿಗೆ ಒಂದೊಂದು ಏನು ಬಹಳ ಬಲಿಯಾಗ್ತಾ ಇದ್ರು, ಆದ್ರೆ ಅವೆಲ್ಲದಕ್ಕೂ ಕೂಡ ಲಸಿಕೆಯನ್ನ ಕಂಡಿಡಿದ್ರಿಂದ ಇತ್ತೀಚೆಗಷ್ಟೇನೆ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕ್ತಾ ಇದ್ದಾರೆ. ಎಷ್ಟು ಜನ, ಎಷ್ಟು ಮಕ್ಕಳು ಪೋಲಿಯೋಗೆ ತುತ್ತಾಗ್ತಾ ಇದ್ರು ಅಲ್ವಾ? ಅದಕ್ಕೆ ಒಂದು ಲಸಿಕೆಯನ್ನ ಕಂಡಿಡಿತಾರೆ. ಈಗ ಯಶಸ್ವಿಯಾಗಿ ನಮ್ಮ ಭಾರತವನ್ನ ಪೋಲಿಯೋ ಮುಕ್ತ ಅಂತಾನೆ ಹೇಳ್ಬಹುದು. ಅಷ್ಟೊಂದು ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದೋಗ್ತಾ ಇದೀವಿ, ಅದರ ಉಪಯೋಗವನ್ನ ಪಡೆದುಕೊಳ್ತಾ ಇದೀವಿ. ನಿಜಕ್ಕೂ ಕೂಡ ವಿಜ್ಞಾನಿಗಳಿಗೂ ಕೂಡ ನಾವು ಸಲಾಮ್ ಅಂತ ಹೇಳ್ಬೇಕಲ್ವಾ?
1: ಇತ್ತೀಚಿನ ತಂತ್ರಜ್ಞಾನ ಏನು ಅಡ್ವಾನ್ಸ್ ಆಗಿದೆ ಅಂತ ಹೇಳದ್ನಲ್ಲ, ಎಷ್ಟೋ ರೋಗಗಳನ್ನ ಮುಂಚಿತವಾಗಿನೇ ನೋಡ್ಕೊಂಡು ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನ ತಗೋಬಹುದು. ಈ ಸ್ಮಾರ್ಟ್ ವಾಚ್ ಗಳಲ್ಲಿ ನಾವು ರಕ್ತದೊತ್ತಡ, ಹೃದಯದ ಬಡಿತ ಮತ್ತೆ ಆಮ್ಲಜನಕದ ಮಟ್ಟ ಎಷ್ಟು
0: ಇದೆ ಅನ್ನುವಂಥದ್ದು, ಆದ್ರೂ ಕವಿತಾ
1: ಅದನ್ನ ನಾವು ನೋಡ್ಕೊಂಡು ಏನಾದ್ರೂ ವ್ಯತ್ಯಾಸ ಆದಾಗ ತಕ್ಷಣನೇ ನಾವು ಚಿಕಿತ್ಸೆಯನ್ನ ತಗೋದು.
0: ಖಂಡಿತ, ಕೆಲವೊಮ್ಮೆ ಈ ಆಧುನಿಕ ಉಪಕರಣಗಳನ್ನ ಬಳಸಿದಾಗ ಕೆಲವೊಮ್ಮೆ ತಪ್ಪು ಮಾಹಿತಿ ಏನಾದ್ರೂ ಸಿಕ್ಕಾಗ ನಾವು ತಕ್ಷಣಕ್ಕೆ ಭಯಭೀತರಾಗಬಾರ್ದು. ಏನು ಹತ್ತಿರದ ಡಾಕ್ಟರ್ನ ಅಥವಾ ನಮಗೆ ಪರಿಚಿತ ಡಾಕ್ಟರ್ನ ಸಂಪರ್ಕಿಸಿ ಅದನ್ನ ನಾವು ಖಚಿತಪಡಿಸ್ಕೋಬೇಕು. ಅಲ್ಲಿವರೆಗೂ ಕೂಡ ಬರೀ ಒಂದು ಸಾಧನ ತೋರಿಸುವಂತದನ್ನ ನಾವು ನಮ್ಮ ಆರೋಗ್ಯವನ್ನ ನಿರ್ಧಾರ ಮಾಡಬಾರ್ದು. ಖಂಡಿತ ವೈದ್ಯರು ಏನ್ ಹೇಳ್ತಾರೋ ಅದೇ ಮುಖ್ಯ ಆಗಿರುತ್ತೆ ಅಂತೇಳಿ ನಾವು ನೆನಪಲ್ಲಿಟ್ಕೊಳ್ಬೇಕು. ಓಕೆ ಕವಿತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ವೈದ್ಯರಿಗೆ ಗೌರವ ಸಲ್ಲಿಸುವಂತದ್ದು, ಹಾಗೆ ಈ ವೈದ್ಯಕೀಯ ಲೋಕದ ಮಹತ್ವದ ಬಗ್ಗೆ ನಾವು ಹಾಗೆ ನಮ್ಮ ಕೇಳುಗರು ಒಂದಷ್ಟು ವಿಷಯಗಳನ್ನ ಮಾತಾಡಿದ್ವಿ. ಹೌದು, ಹಾಗೆ ಈ ವೈದ್ಯರ ಒಂದು ನಿಸ್ವಾರ್ಥ ಸೇವೆ, ಮೌನ ತ್ಯಾಗ, ಇನ್ನು ಸಮಾಜದ ಆರೋಗ್ಯ ಕಾಪಾಡುವಲ್ಲಿ ಅವರ ಪಾತ್ರವನ್ನ ಸ್ಮರಿಸ್ತಾ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಹಾಗೆ ನಮಗೆ ಕಾಣುವಂತಹ ಪ್ರತ್ಯಕ್ಷ ದೇವರು ಅಂದ್ರೆ ಅವರು ವೈದ್ಯರು ಅಂತೇಳಿ ಮತ್ತೊಮ್ಮೆ ಸ್ಮರಿಸ್ತಾ ಇವತ್ತಿನ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇದುವರೆಗೂ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿನ ಇಂದಿನ ವಿಷಯ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಜೀವರಕ್ಷಕ ವೈದ್ಯರು ಹಾಗೂ ವೈದ್ಯ ಲೋಕದ ಮಹತ್ವ ಎಂಬುದಾಗಿತ್ತು. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಭಾಗವಹಿಸಿದವರು ನಾನು ಕಾವ್ಯ, ಹಾಗೆ
1: ನಾನು ಕವಿತಾ ಎಂಎಸ್,
0: ತಾಂತ್ರಿಕ ನೆರವು ತ್ಯಾಗರಾಜ್ ಡಿಪಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂದಿತು.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳುತ್ತಿರುವ

ಆತ್ಮೀಯ ಕೇಳುಗರಿಗೆಲ್ಲ ಕವಿತಾ ಎಂಎಸ್ ಮಾಡುವ ನಮಸ್ಕಾರ ಹಾಗೂ ದುರ್ಗೋದಯ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈಗ ಜನಪದ ಗೀತೆಗಳನ್ನು ಕೇಳುವಂತಹ ಸಮಯ ಕೇಳುಗರೆ ಆರಂಭದಲ್ಲಿದೆ.

ಕೇಳುಗರೆ, ಜನಪದ ಗೀತೆಗಳನ್ನ ಕೇಳ್ತಾ ಇದ್ರಿ ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ 102.6 ಮೆಗಾಹೆಡ್ಸ್ಗಳಲ್ಲಿ. ಇದೀಗ ಕೇಳೋಣ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಈ ಜನಪದ ಗೀತೆ.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಸಿದ್ದಮ್ಮ ಎನ್ನುವ 30 ವರ್ಷದ ಯುವತಿ 2024 ಮೇ 23ರಿಂದ ಕೂಡ್ಲಿಗಿ ತಾಲೂಕು ಸಿದ್ದಾಪುರ ಗೊಲ್ಲರಹಟ್ಟಿಯಿಂದ ಕಾಣೆಯಾಗಿರುತ್ತಾರೆ. ಇವರು ಸುಮಾರು 5.4 ಅಡಿ ಎತ್ತರವಿರುತ್ತಾರೆ. ತೆಳುವಾದ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲುಮುಖ ಹೊಂದಿರುತ್ತಾರೆ. ಇವರು ಕನ್ನಡ ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಹಸಿರು ಬಣ್ಣದ ಸೀರೆ ಮತ್ತು ಕುಪ್ಪಸ ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ವರದಿ ಮಾಡಬೇಕಾಗಿ ಕೋರಲಾಗಿದೆ.

ಚಿಕ್ಕಪ್ಪ ಎನ್ನುವ 80 ವರ್ಷದ ವೃದ್ಧರು ಹೊಳಲ್ಕೆರೆಯಿಂದ ಕಾಣೆಯಾಗಿರುತ್ತಾರೆ. ಇವರು 5 ಅಡಿ ಎತ್ತರವಿರುತ್ತಾರೆ. ಇವರ ಚೆಹರೆ ಹೀಗಿದೆ: ಕೋಲುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆ ಕೆಂಪು ಮೈಬಣ್ಣ. ಇವರು ಬಿಳಿ ಕುರ್ಚಲುಗಡ್ಡವನ್ನು ಹೊಂದಿರುತ್ತಾರೆ. ಕಾಣೆಯಾದ ಸಂದರ್ಭದಲ್ಲಿ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಬಣ್ಣದ ಪಂಚೆ, ನೀಲಿ ಬಣ್ಣದ ಟವಲ್ ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆಯನ್ನು ಬಲ್ಲವರಾಗಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕರಿಯಪ್ಪ ಎನ್ನುವ 65 ವರ್ಷದ ವ್ಯಕ್ತಿ 2026 ಮೇ 3 ಹೊಸದುರ್ಗ ತಾಲೂಕು ರಾಮಜ್ಜನಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಎತ್ತರ 5 ಅಡಿ. ಇವರು ಸಾಧಾರಣ ಮೈಕಟ್ಟನ್ನು ಹೊಂದಿರುತ್ತಾರೆ. ಕನ್ನಡ ಭಾಷೆಯನ್ನ ಬಲ್ಲವರಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: ಕೋಲುಮುಖ, ಎಣ್ಣೆ ಕೆಂಪು ಮೈಬಣ್ಣವನ್ನು ಹೊಂದಿರುತ್ತಾರೆ. ಕೊನೆಯದಾಗಿ ಹೋಗುವಾಗ ಧರಿಸಿದ ಉಡುಪು ಕೆಂಪು ಬಣ್ಣದ ಪಂಚೆ, ನೀಲಿ ಟವಲ್, ಕೆಂಪು ಬಿಳಿ ಅಂಗಿಯನ್ನ ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಚಂದ್ರಣ್ಣ ಎನ್ನುವ 68 ವರ್ಷದ ವ್ಯಕ್ತಿ ಕೋನಸಾಗರ ಗ್ರಾಮ ಮೊಳಕಾಲ್ಮೂರು ತಾಲೂಕಿನಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: ದುಂಡುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ. ಇವರು ಸುಮಾರು 5 ಅಡಿ ಎತ್ತರವಿರುತ್ತಾರೆ. ಇವರು ಮನೆಯಿಂದ ಹೊರಡುವಾಗ ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್, ಬಿಳಿ ಪಂಚೆ ಮತ್ತು ಸಿಮೆಂಟ್ ಬಣ್ಣದ ಶಾಲ್ ಅನ್ನು ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಯನ್ನ ಕೇಳಿದ್ರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಇದು 102.6 ಮೆಗಾಹರ್ಟ್ಸ್ಗಳು. ಸಮಯ 11:30. ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ ಮಾಡಿಕೊಳ್ತೀರಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕರ್ನಾಟಕದ ಕೊಡಗಿನ ಮಡಿಕೇರಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಗಾಳಿಬೀಡು ಜಿಲ್ಲೆಯಲ್ಲಿ ನೆಲೆಸಿರುವ ಜನಪ್ರಿಯ ಚಾರಣ ತಾಣ ಅದುವೇ ನಿಶಾನಿ ಮೊಟ್ಟೆ. ಕರ್ನಾಟಕದ ಕೊಡಗು ಜಿಲ್ಲೆಯ ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿರುವಂತಹ ಪಶ್ಚಿಮಘಟ್ಟಗಳ ಪರಿಸರ ವ್ಯವಸ್ಥೆಯ ಭಾಗವಾಗಿರುವ ಬ್ರಹ್ಮಗಿರಿ ಅರಣ್ಯ ಶ್ರೇಣಿಯಲ್ಲಿ ಅಪರೂಪಕ್ಕೆ ಕಂಡುಬರುವಂತಹ ಶಿಖರವು ತನ್ನ ಸೌಂದರ್ಯವನ್ನು ಅತ್ಯಂತ ಪ್ರಾಚೀನ ರೂಪದಲ್ಲಿ ಉಳಿಸಿಕೊಂಡಿದೆ. ನಿಶಾನಿ ಮೊಟ್ಟೆ ಉತ್ಸಾಹಿ ಚಾರಣಿಗರು

ಮತ್ತು ಪ್ರಕೃತಿ ಉತ್ಸಾಹಿಗಳು ಕಂಡುಕೊಳ್ಳುವ ಕಂಡುಕೊಳ್ಳಲು ಕಾಯುತ್ತಿರುವ ಒಂದು ಗುಪ್ತ ನಿಧಿಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬರೋಣ ರವಿವರ್ಮ ಚಿತ್ರದ ಗೀತೆಯನ್ನು.

ಆನೆ ಮೊಟ್ಟೆ. ಈ ಒಂದು ಸ್ಥಳದ ಕುರಿತಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಈ ನಿಶಾನೆ ಮೊಟ್ಟೆಗೆ 15 ಕಿಲೋಮೀಟರ್ನಷ್ಟು ಚಾರಣ ಹಾದಿಯು ಅಪರೂಪದ ಜಾತಿಯ ಮರಗಳು ಮತ್ತು ಪ್ರಾಣಿಗಳು ಸೇರಿದಂತೆ ವಿಲಕ್ಷಣ ವನ್ಯಜೀವಿಗಳಿಗೆ ನೆಲೆಯಾಗಿರುವ ತಲಕಾವೇರಿ ಅರಣ್ಯ ಶ್ರೇಣಿಯ ಪಳಗಿಸದ ಕಾಡು ಪ್ರದೇಶಗಳಿಂದ ಪ್ರಾರಂಭವಾಗುತ್ತೆ. ಶೋಲಾ ಕಾಡಿನ ನಡುವೆ ಜೀಪ್ ಹಾದಿಯ ನಂತರ ನಮ್ಮ ಕಾಲ್ನಡಿಗೆಯ ಪ್ರಯಾಣವು ಮೃದುವಾದ ರೇಖೆಗಳು, ವಿಸ್ತಾರವಾದ ಹುಲ್ಲುಗಾವಲುಗಳು, ಸುರಿಯುವ ನೀರು ಮತ್ತು ವೈವಿಧ್ಯಮಯ ತೋಟಗಳ ಪೊದೆಗಳ ಮೂಲಕ ಹಾದು ಹೋಗುತ್ತೆ. ನಿಶಾನೆ ಮೊಟ್ಟೆಗೆ ಚಾರಣ ಮಾಡುವುದು ನದಿ ರಾಫ್ಟಿಂಗ್, ವನ್ಯಜೀವಿ ಛಾಯಾಗ್ರಹಣ, ಕಾಡಿನಲ್ಲಿ ಪಾದಯಾತ್ರೆ, ಕ್ಯಾಂಪ್ ಫೈರ್ ಮತ್ತು ಪ್ರಕೃತಿ ವೀಕ್ಷಣೆ ಸೇರಿದಂತೆ ಹಲವಾರು ಚಟುವಟಿಕೆಗಳನ್ನು ಒಳಗೊಂಡಿದೆ ಈ ನಿಶಾನೆ ಮೊಟ್ಟೆ ಸ್ಥಳ. ಅಲ್ಲದೆ ನಿಶಾನೆ ಮೊಟ್ಟೆಗೆ ಹೋಗುವ ದಾರಿಯಲ್ಲಿ ಸ್ಥಳೀಯರು ಪವಿತ್ರವೆಂದು ಪರಿಗಣಿಸುವಂತಹ ಹಲವಾರು ಧಾರ್ಮಿಕ ತಾಣಗಳಿವೆ. ನೀವು ಅಲ್ಲಿ ಭೇಟಿ ನೀಡಬಹುದು. ದಾರಿಯ ಎರಡೂ ಬದಿಯಲ್ಲಿರುವ ತೋಟಗಳಿಂದ ಬರುವ ಏಲಕ್ಕಿ ಮತ್ತು ಕಾಫಿಯ ಮಿಶ್ರ ಸುವಾಸನೆಯು ನೀವು ಮೇಲಕ್ಕೆ ಏರುವಾಗ ನಿಮ್ಮ ಇಂದ್ರಿಯಗಳನ್ನು ಅಮಲೇರಿಸುತ್ತೆ. ಅಂತಿಮದ 1 ಕಿಲೋಮೀಟರ್ನ ಚಾರಣವು ಸ್ವಲ್ಪ ಸವಾಲಿನದಾಗಿರುತ್ತೆ, ಆದರೆ ಖಂಡಿತವಾಗಿಯೂ ಯಾವುದೇ ಸಾಹಸ ಪ್ರಿಯರಿಗೆ ಇದು ಒಂದು ಅದ್ಭುತ ಅನುಭವವಾಗಿರುತ್ತೆ. ಶಿಖರದಿಂದ ಪಚ್ಚೆ ಬಣ್ಣದ ಪಶ್ಚಿಮ ಘಟ್ಟಗಳು, ಪರಿಪೂರ್ಣ ಹಿನ್ನೆಲೆಯನ್ನು ಹೊಂದಿರುವ ಭೂ ದೃಶ್ಯದ 36 ಡಿಗ್ರಿ ನೋಟವನ್ನು ನೀವು ಕಣ್ತುಂಬಿಕೊಳ್ಬಹುದು. ಮಾಹಿತಿಯನ್ನು ಮುಂದುವರಿಸ್ತೀನಿ, ಬನ್ನಿ ಕೇಳೋಣ ಜೋಗ್ ಫಾಲ್ಸ್ ಚಿತ್ರದ ಈ ಗೀತೆಯನ್ನು.

ಸ್ನೇಹಿತರೆ, ನಿಶಾನೆ ಮೊಟ್ಟೆಯ ಶಿಖರಕ್ಕೆ ಚಾರಣ ಹೋಗುವ ಸಂದರ್ಭದಲ್ಲಿ ನೀವು ಅನೇಕ ಆ ಒಂದು ಸಿಗುವಂತಹ ನಿಮಗೆ ಅಭಯಾರಣ್ಯದಲ್ಲಿ ಅನೇಕ ಪ್ರಾಣಿಗಳನ್ನು ನೀವು ಕಾಣಬಹುದು. ಆನೆಗಳು, ಗೌರ್, ಸಾಂಬಾರ್ ಜಿಂಕೆ, ಕಾಡು ಹಂದಿ ಮತ್ತು ಕೆಲವೊಮ್ಮೆ ಚಿರತೆಗಳು ಮತ್ತು ಕರಡಿಗಳು ನೆಲೆಯಾಗಿವೆ. ಚಾರಣಿಗರು ಪಶ್ಚಿಮ ಘಟ್ಟಗಳಿಗೆ ವಿಶಿಷ್ಟವಾದ ಜಾತಿಗಳನ್ನು ಸಹ ನೋಡಬಹುದು. ಇವುಗಳಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ಸಿಂಹಬಾಲದ ಮಕಾಕ್ ಮತ್ತು ಮಲಬಾರ್ ದೈತ್ಯ ಅಳಿಲು ಕೂಡ ಸೇರಿದೆ. ನೀವು ಅಲ್ಲಿ ಅನೇಕ ಪಕ್ಷಿ ಜೀವಿಗಳನ್ನು ಕೂಡ ಕಾಣಬಹುದು. 240ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಅಲ್ಲಿ ಇವೆ. ಪಕ್ಷಿ ವೀಕ್ಷಕರಿಗೆ ಅದು ಒಂದು ಸ್ವರ್ಗನೇ ಅಂತ ಹೇಳ್ಬೋದು. ಹಾರ್ನ್ಬಿಲ್ಗಳು, ಮಲಬಾರ್ ಟ್ರೋಗನ್ಗಳು, ಕಪ್ಪು ಬುಲ್ಬುಲ್ಗಳು, ಸೂರ್ಯ ಪಕ್ಷಿಗಳು ಮತ್ತು ಪಚ್ಚೆ ಪಾರಿವಾಳಗಳು ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ನಿಶಾನೆ ಮೊಟ್ಟೆ ಶಿಖರಕ್ಕೆ ಚಾರಣ ಕೈಗೊಳ್ಳುವ ಮೂಲಕ ಈ ಅತೀಂದ್ರಿಯ ಸೌಂದರ್ಯವನ್ನು ನೀವು ಕಾಣಬಹುದು. ಈ ನಿಶಾನೆ ಮೊಟ್ಟೆಯು ಸಮುದ್ರ ಮಟ್ಟದಿಂದ 1270 ಮೀಟರ್ ಎತ್ತರದಲ್ಲಿದೆ.

ಈ ನಿಶಾನಿ ಮೊಟ್ಟೆಯ ಸ್ಥಳದ ಇತಿಹಾಸವನ್ನ ನೋಡೋದಾದ್ರೆ, ನಿಶಾನಿ ಮೊಟ್ಟೆ ಚಾರಣವು ಕೊಡಗು ಜಿಲ್ಲೆಯ ತಲಕಾವೇರಿ ವನ್ಯಜೀವಿ ಅಭಯಾರಣ್ಯದಿಂದ ಪ್ರಾರಂಭವಾಗುತ್ತೆ. ಅದರ ಉಸಿರುಗಟ್ಟುವಿಕೆಯ ದೃಶ್ಯ ಮತ್ತು ಭವ್ಯವಾದ ಹವಾಮಾನದ ಜೊತೆಗೆ ಈ ಸ್ಥಳವು ತನ್ನ ಶ್ರೀಮಂತ ಸಾಂಸ್ಕೃತಿಕ ಇತಿಹಾಸ ಮತ್ತು ಹೃದಯ ಸ್ಪರ್ಶಿ ಜನರಿಗೆ ಹೆಸರುವಾಸಿಯಾಗಿದೆ. ನಿಶಾನಿ ಮೊಟ್ಟೆ ಚಾರಣಕ್ಕೆ ಮೂಲವಾಗಿರುವ ತಲಕಾವೇರಿ ಕಾವೇರಿ ನದಿಯ ಮೂಲ ಎಂದು ನಂಬಲಾಗಿದೆ. ಇದು ಮತ್ತೊಂದು ನದಿಯಾದ ಕನ್ನಿಕೆಯಿಂದ ಸಂಧಿಸುತ್ತದೆ. ಈ ಎರಡೂ ನದಿಗಳನ್ನು ಮತ್ತೊಂದು ಭೂಗತ ನದಿ ಸುಜೋತಿ ನದಿಯು ಸಂಗಮಿಸುತ್ತದೆ ಮತ್ತು ಆದ್ದರಿಂದ ಇದನ್ನು ದಕ್ಷಿಣದ ತ್ರಿವೇಣಿ ಸಂಗಮ ಎಂದು ಪರಿಗಣಿಸಲಾಗುತ್ತೆ. ಇದು ಧರ್ಮನಿಷ್ಠ ಹಿಂದೂಗಳಿಗೆ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಕಾವೇರಿ ನದಿಯ ಉಗಮ ಸ್ಥಾನವಾದ ಬೆಟ್ಟದ ಇಳಿಜಾರಿನಲ್ಲಿ ಕೊಡವರು ಒಂದು ಟ್ಯಾಂಕ್ ಅನ್ನು ನಿರ್ಮಿಸಿದ್ದಾರೆ. ಈ ಸ್ಥಳವನ್ನು ದಕ್ಷಿಣದ ಗಂಗೆ ಎಂದು ಕರೆಯಲಾಗುತ್ತೆ. ಇಲ್ಲಿಂದ ನದಿಯು ಬುಗ್ಗೆಯಾಗಿ ಇಳಿದು ವರ್ಷವಿಡೀ ಕೆರೆಯನ್ನು ತುಂಬಿ ಹರಿಯುವಂತೆ ಮಾಡುತ್ತೆ. ಕರ್ನಾಟಕದ ವಿವಿಧ ಭಾಗಗಳಿಂದ ಮತ್ತು ಅದರಾಚೆಗಿನ ಜನರು ಈ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ ಮತ್ತು ವಿಶೇಷ ಸಂದರ್ಭದಲ್ಲಿ ಕೆರೆಯ ನೀರಿನ ಸ್ನಾನವನ್ನು ಕೂಡ ಮಾಡ್ತಾರೆ. ಇದು ಅವರ ಆತ್ಮಗಳನ್ನು ಶುದ್ಧೀಕರಿಸುತ್ತೆ ಮತ್ತು ಅವರ ಚೈತನ್ಯವನ್ನು ಉನ್ನತೀಕರಿಸುತ್ತೆ ಎನ್ನುವಂತಹ ನಂಬಿಕೆ ಇದೆ.

ಈ ನಿಶಾನಿ ಮುಟ್ಟೆಗೆ ಭೇಟಿ ನೀಡಲು ಉತ್ತಮ ಸಮಯ. ಕೊಡಗು ವರ್ಷವಿಡೀ ಮಧ್ಯಮ ತಂಪಾದ ವಾತಾವರಣವನ್ನು ಹೊಂದಿರುತ್ತೆ. ಬೇಸಿಗೆಯಲ್ಲಿ ಹಗಲಿನ ವೇಳೆಯಲ್ಲಿ ಸ್ವಲ್ಪ ಬಿಸಿಯಾಗಿರುತ್ತೆ, ಆದರೆ ರಾತ್ರಿಗಳು ಶೀತೋಷ್ಣವಾಗಿರುತ್ತವೆ. ಚಳಿಗಾಲವು ತಂಪಾಗಿರುತ್ತೆ ಮತ್ತು ಆಹ್ಲಾದಕರವಾಗಿರುತ್ತೆ. ಮತ್ತು ನಿಶಾನೆ ಮೊಟ್ಟೆಯನ್ನು ಹತ್ತಲು ಚಾರಣಿಗರು ಇದನ್ನು ನೆಚ್ಚಿನ ಸಮಯವೆಂದು ಆಯ್ಕೆ ಮಾಡ್ತಾರೆ. ನವೆಂಬರ್ನಿಂದ ಏಪ್ರಿಲ್ ನಡುವಿನ ತಿಂಗಳುಗಳು ಹೊರಾಂಗಣ ಚಟುವಟಿಕೆಗಳನ್ನು ಆನಂದಿಸಲು ಉತ್ತಮ ಸಮಯವಾದ್ದರಿಂದ ಈ ಒಂದು ಸಮಯವನ್ನು ಚಾರಣಿಗರು ಹೆಚ್ಚಾಗಿ ಈ ಸಮಯದಲ್ಲಿ ಭೇಟಿ ನೀಡುತ್ತಾರೆ. ಈ ನಿಶಾನೆ ಮೊಟ್ಟೆಯನ್ನು ತಲುಪಲು ರಸ್ತೆ ಮಾರ್ಗ ಹೇಳೋದಾದರೆ, ಬೆಂಗಳೂರು ಮತ್ತು ಮಡಿಕೇರಿ ನಡುವೆ KSRTCಯಿಂದ ಹಲವಾರು AC ಮತ್ತು ನಾನ್ AC ಬಸ್ಗಳು ಚಲಿಸ್ತವೆ. ಇದು ಭಾಗಮಂಡಲ ತಲುಪಲು ಸುಮಾರು 6 ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿಂದ ನೀವು ತಲಕಾವೇರಿಯಲ್ಲಿರುವ ಅರಣ್ಯ ಕಚೇರಿಯನ್ನು ತಲುಪಲು ಸ್ಥಳೀಯ ಸಾರಿಗೆಯನ್ನ ಬಾಡಿಗೆಗೆ ಪಡೆಯಬಹುದು. ಉಳಿದ ಪ್ರಯಾಣವು ಕಾಡಿನ ಮೂಲಕ ಮತ್ತು ಕಾಲ್ನಡಿಗೆಯಲ್ಲಿ ನೀವು ಕೈಗೊಳ್ಳಬೇಕಾಗತ್ತೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಕುರಿತಾಗಿ ಸಂದೇಶಗಳು ಬಂದಿದೆ, ಅದನ್ನು ಕೂಡ ಓದ್ಬಿಡ್ತೀನಿ. ನಮಗೆ ಮೊದಲನೇದಾಗಿ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ, ಜಾನಪದ ಗೀತೆಗಳು ಮಾಹಿತಿ ಕಣಜ, ಒಳ್ಳೆಯ ಮಾಹಿತಿ, ಹಾಡುಗಳು ಸೂಪರ್ ಆಗಿದೆ ಅಂತ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದ. ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶವನ್ನು ಕಳಿಸಿದ್ದೀರಿ. ಓಕೆ, ಮುಂದಿನ ಸಂದೇಶ ಕಳಿಸಿದ್ದಾರೆ ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಸ್ಥಳ ಪರಿಚಯದಲ್ಲಿ ಕರ್ನಾಟಕದ ಕೊಡಗು ಹತ್ತಿರ ಬ್ರಹ್ಮಗಿರಿಯ ತಪ್ಪಲಿನಲ್ಲಿರುವ ನಿಶಾನೆ ಮೊಟ್ಟೆ ಅಥವಾ ನಿಶಾನೆ ಬೆಟ್ಟ ಎಂಬ ಹೆಸರಿನಲ್ಲಿರುವ ಕನ್ನಡದ ನಿಶಾನೆ ಅಂದರೆ

ಗುರುತು. ಬ್ರಿಟಿಷರ ಕಾಲದಲ್ಲಿ ಈ ಬೆಟ್ಟವನ್ನು ದಾರಿ ಗುರುತಿಸಲು ಬಳಸುತ್ತಿದ್ದರಿಂದ ಇದಕ್ಕೆ ಈ ಹೆಸರು ಬಂದಿರುತ್ತೆ ಎಂಬ ಮಾಹಿತಿಯೊಂದಿಗೆ ತಿಳಿಸ್ತಾ, ಮತ್ತು ಅಲ್ಲಿನ ವೀಕ್ಷಣೆಗೆ ಹೋಗುವ ಮತ್ತು ಅಲ್ಲಿರುವ ಹಲವಾರು ವಿಷಯಗಳ ಜೊತೆಗೆ ಕಣ್ಣಿಗೆ ಆನಂದವಾಗುವ ದೃಶ್ಯಗಳ ಮಾಹಿತಿ ಕೇಳುಗರಿಗೆ ತಿಳಿಸ್ತಾ, ಜೊತೆಗೆ ತಣ್ಣನೆಯ ಸಮಯದಲ್ಲಿ ಇಂಪಾಗಿರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ, ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶವನ್ನು ಕಳಿಸಿದ್ದೀರಿ, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ್ಯ ತೇಲಿಮನೆಯವರು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಮಾಹಿತಿಯ ಜೊತೆಗೆ ತುಂಬ ಸೊಗಸಾದ ಹಾಡುಗಳು ಬರ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮಗೂ ಕೂಡ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಯರ ತಾಲೂಕಿನಿಂದ FM ಚಿತ್ರದುರ್ಗದಲ್ಲಿ ಜನಪದ ಗೀತೆಗಳನ್ನು ಕೇಳುವುದೇ ಒಂದು ಸಂತಸದ ಅನುಭವ. ನಮ್ಮ ಗ್ರಾಮೀಣ ಸಂಸ್ಕೃತಿ ಮತ್ತು ಸೊಗಡನ್ನು ಸುಂದರವಾಗಿ ಪರಿಚಯಿಸುವಂತಹ ಜನಪದ ಗೀತೆಗಳು ಸೊಗಸಾಗಿತ್ತು. ಇಂತಹ ಸುಮಧುರ ಜನಪದ ಗೀತೆಗಳು ಮನಸ್ಸಿಗೆ ನೆಮ್ಮದಿ ಸಂತೋಷ ತರುತ್ತೆ. ಹಾಗೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಚಯ ಓಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ನಿಶಾನೆ ಮೊಟ್ಟೆ ಕುರಿತಾಗಿ ಸ್ವಲ್ಪ ಅವರು ಕೂಡ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಪ್ರಭಾಕರಯ್ಯ ಚೈತ್ರಾಯನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶ ಬಂದಿದೆ. ಮೇಡಮ್, ಇಂದಿನ ಜನಪದ ಗೀತೆಗಳು ಓಕೆ ತುಂಬ ಚೆನ್ನಾಗಿತ್ತು, ಮತ್ತು ಹಾಗೆ ಮಾಹಿತಿ ಕಣಜದಲ್ಲಿ ಇಂದಿನ ಸ್ಥಳ ಪರಿಚಯ ಮಡಿಕೇರಿ ಜಿಲ್ಲೆಯ ನಿಶಾನಿ ಮೊಟ್ಟೆ ಮಾಹಿತಿ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಕೇಳುಗರೆ. ಓಕೆ ಕೇಳುಗರೆ, ಇದುವರೆಗೂ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿರುವ ಒಂದು ಅದ್ಭುತ ಪ್ರಶಾಂತವಾದ ಚಾರಣ ತಾಣವಾದ ನಿಶಾನಿ ಮೊಟ್ಟೆ ಕುರಿತು ಕಿರು ಮಾಹಿತಿಯನ್ನು ಇದುವರೆಗೂ ಕೇಳಿದ್ರಿ. ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶವನ್ನು ಕಳಿಸಿದಂಥವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಈಗಿದ್ದೆ.

ಓಕೆ, ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. ನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮವನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಹೊಸದಿಲ್ಲಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಗ್ರಾಮೀಣ ಜನತೆಗೆ ಸುರಕ್ಷಿತ ಹಾಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಬೆಂಗಳೂರು ವಿಜಯಪುರ ನಗರಗಳ ಮಧ್ಯೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಪ್ರಸ್ತಾವಕ್ಕೆ ಸಕಾರಾತ್ಮಕ ಸ್ಪಂದನೆ ದೊರಕಿದೆ. ಮುಂದಿನ 4 ತಿಂಗಳ ಒಳಗೆ ಜಾರಿಗೊಳ್ಳುವ ನಿರೀಕ್ಷೆ ಇದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಇಂದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳ್ಳುತ್ತಿದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ನೀಡಲು ಕೆಲಸದ ಬೇಡಿಕೆಯನ್ನು ವಿಬಿಜಿ ರಾಮ್ಜಿ ತಂತ್ರಾಂಶಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಿಸಿದೆ. ಉದ್ಯೋಗ ಗ್ಯಾರಂಟಿ ಕಾರ್ಡ್ಗಾಗಿ ಬೇಡಿಕೆ ಸಲ್ಲಿಸಿದವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ವಿನ್ಯಾಸಗೊಳಿಸಿರುವ ನೂತನ

0: ಕಾರ್ಡ್ ವಿತರಿಸುವಂತೆ ಇಲಾಖೆ ಸೂಚಿಸಿದೆ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮ ಇಂದು ಯಶಸ್ವಿ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಪ್ರಸ್ತುತ ದೇಶದ 11 ಕೋಟಿಗೂ ಹೆಚ್ಚು ಬಳಕೆದಾರರು ಉಮಂಗ್ ಆಪ್ ಮೂಲಕ ಸರ್ಕಾರಿ ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ತಂತ್ರಜ್ಞಾನದ ಮೂಲಕ ನಾಗರಿಕರ ಸಬಲೀಕರಣ ಮತ್ತು ಆಡಳಿತದ ಸರಳೀಕರಣಕ್ಕೆ ಡಿಜಿಟಲ್ ಇಂಡಿಯಾ ಸಾಕ್ಷಿಯಾಗಿದೆ. ಈ ಉಪಕ್ರಮ ವಿಕಸಿತ ಭಾರತ ಹಾಗೂ ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಅಡಿಯಲ್ಲಿ ರೈತರಿಗೆ ತುಂತುರು ನೀರಾವರಿ ಘಟಕಗಳ ವಿತರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಕೃಷಿ ಇಲಾಖೆ ಮೂಲಕ ಪ್ರಸಕ್ತ ವರ್ಷ 4,150 ತುಂತುರು ನೀರಾವರಿ ಘಟಕಗಳನ್ನು ಅರ್ಹ ರೈತರಿಗೆ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹನಿ ನೀರಾವರಿ ಪದ್ಧತಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಈ ವರ್ಷ ನಮಗೆ ಸುಮಾರು 4,150 ಸ್ಪ್ರಿಂಕ್ಲರ್ ಸೆಟ್ಗಳನ್ನು, ಏನು ತುಂತುರು ನೀರಾವರಿ ಘಟಕಗಳಿದ್ದಾವೆ, ಈ ತುಂತುರು ನೀರಾವರಿ ಘಟಕಗಳನ್ನ ನಮ್ಮ ಜಿಲ್ಲೆಗೆ ಆಕ್ಷನ್ ಪ್ಲಾನ್ ಬಂದಿದೆ. ಈ ಕೆ ಕಿಸಾನ್ ನಲ್ಲಿ ಪ್ರೋಗ್ರಾಮ್ ಅಪ್ಲೋಡ್ ಆಗಬೇಕು. ರೈತರಿಂದ ಆಲ್ರೆಡಿ ಅರ್ಜಿಗಳು ನಮ್ಮ ಹತ್ರ ಇದಾವೆ. ಸೊ ಈ ಒಂದು ಬರಗಾಲದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಕೆ ಕಿಸಾನ್ ನ ಪ್ರೋಗ್ರಾಮ್ ಬಂದ ತಕ್ಷಣ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 4,000 ಅಂದ್ರೆ ಪ್ರತಿಯೊಂದು ತಾಲೂಕಕ್ಕೆ 1,300 ಎಲ್ಲಾ ತುಂತುರು ಘಟಕಗಳನ್ನು ಹೋಬಳಿ ವೈಸ್ ಡಿವೈಡ್ ಮಾಡಿ ಎಲ್ಲ ರೈತರಿಗೆ ಸೀನಿಯರಿಟಿ ಪ್ರಕಾರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವರಿಗೆ ನಾವು ಅದನ್ನು ವಿತರಣೆ ಮಾಡಿ.
0: ಇಂದು ರಾಷ್ಟ್ರೀಯ ವೈದ್ಯರ ದಿನ. ದೇಶ ಕಂಡ ಖ್ಯಾತ ವೈದ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನದಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವ ನಾಡಿನ ಪ್ರತಿಯೊಬ್ಬ ವೈದ್ಯರಿಗೂ ರಾಷ್ಟ್ರೀಯ ವೈದ್ಯರ ದಿನದಂದು ತಮ್ಮ ವಂದನೆಗಳನ್ನು ಸಲ್ಲಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಅಭಾವದ ಹಿನ್ನೆಲೆ ರೈತರು ಬೀಜೋಪಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನೀರಿನ ಆಶ್ರಯ ಕಡಿಮೆ ಬೇಕಿರುವ ಉದ್ದು ತೊಗರಿ ಬೆಳೆಗಳನ್ನು ಬೀಜ ಕಠಿಣಗೊಳಿಸುವಿಕೆ ತಂತ್ರಜ್ಞಾನದ ಮೂಲಕ ಬಿತ್ತಬೇಕು ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಜಶೇಖರ್ ಬಸನಾಯಕ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅರ್ಹ ಮತದಾರರ ಹೆಸರು ದೃಢೀಕರಿಸುವ ಉದ್ದೇಶದಿಂದ ಜರುಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಮೊದಲ ದಿನದಂದು ಮತಗಟ್ಟೆ ಅಧಿಕಾರಿಗಳು ಒಟ್ಟು 41,886 ಮತದಾರರನ್ನು ಸಂಪರ್ಕಿಸಿ ಸ್ವಯಂ ದೃಢೀಕರಣ ಪತ್ರವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ಜಾಗೃತಿಗಾಗಿ ನಗರದ ಪ್ರವಾಸಿ ಮಂದಿರದ ಸಮೀಪ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ ವನಿತಾ ವಿಹಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಇದರ ಅಂಗವಾಗಿ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಭಾಷಣ. ಜನರಕ್ಷಕರಿಗೊಂದು ನಮನ.
1: ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ನನ್ನದೊಂದು ಪಯಣ. ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಭುವಿಯು ಉರಿಯುವ ಗೋಳವಾಗಿತ್ತು ಎಂಬುದು ವಿಜ್ಞಾನಿಗಳ ಅಂಬೋಣ. ಕಾಲ ಸರಿದಂತೆ ಅದು ತಣ್ಣಗಾಗುತ್ತಾ ಬಂದು ಎಲ್ಲೋ ಅಲ್ಪ ಸ್ವಲ್ಪ ಜಲಸಂಗ್ರಹವಾಗಿ ಆ ಜಲದಲ್ಲಿ ಅತ್ಯಂತ ಸೂಕ್ಷ್ಮಾಣುಜೀವಿಗಳು ಜನಿಸಿ ವಿಕಸನ ಹೊಂದುತ್ತಾ ಏಕಕೋಶ ಬಹುಕೋಶ ಜೀವಿಗಳು ಆವಿರ್ಭವಿಸಿ ಮತ್ತಷ್ಟು ವರುಷಗಳು ಉರುಳಿದಾಗ ಉಭಯವಾಸಿಗಳು, ಹಕ್ಕಿಗಳು, ಸರೀಸೃಪಗಳು, ವಾನರರು, ಅಲ್ಲಿಂದ ಮುಂದೆ

ಮಾನವನ ಉದಯವೇ ಆಗಿರಬಹುದು. ಈ ಬಗೆಯ ವಿಕಾಸಕ್ಕೆ ಕೋಟ್ಯಾಂತರ ವರ್ಷಗಳು ಬೇಕು. ಡಾರ್ವಿನ್ನನ ವಿಕಾಸವಾದವು ಕೂಡ ಇದನ್ನೇ ಪುಷ್ಟೀಕರಿಸುತ್ತದೆ. ಅಲೆದಾಡಿಕೊಂಡು ಬದುಕುತ್ತಿದ್ದ ಮಾನವ ಕ್ರಮೇಣ ನದಿ ತೀರದಲ್ಲಿ ನೆಲೆ ನಿಂತು ವಸತಿ ನಿರ್ಮಿಸಿಕೊಂಡು ಕುಟುಂಬ ಸಮಾಜಗಳು ಅಸ್ತಿತ್ವಕ್ಕೆ ಬಂತು. ಶಿಲಾಯುಗದ ಕಾಲದಲ್ಲಿ ಶಿಲೆಗಳೇ ಆಯುಧಗಳಾಗಿ ಬಳಕೆಯಾಗುತ್ತಾ ಇತ್ತು. ಆ ಯುಗದಲ್ಲಿಯೇ ಪ್ರಾಯಶಃ ಕೆಲವೊಮ್ಮೆ ಅಸೌಖ್ಯತೆಗೆ ಜೀವವು ಒಳಗಾದಾಗ ಪ್ರಕೃತಿಯಲ್ಲಿರುವಂತಹ ಹೂ, ಎಲೆ, ಹಣ್ಣು, ಕಾಯಿ, ನಾರು, ಬೇರುಗಳನ್ನು ಔಷಧವಾಗಿ ಬಳಸಿಕೊಳ್ಳುತ್ತಾ ಆರೋಗ್ಯ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಿದ್ದಿರಬೇಕು. ಯುಗ ಯುಗಗಳು ಕಳೆದಂತೆ ಕೆಲವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ನಿಷ್ಣಾತರಾಗಿ, ಪಂಡಿತರಾಗಿ, ವೈದ್ಯರಾಗಿ ಸಮಾಜದ ಶುಶ್ರೂಷೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಆರೋಗ್ಯವೇ ಮಹಾಭಾಗ್ಯ ಎಂಬ ಸತ್ಯವನ್ನು ಸರ್ವರೂ ಅರಿತುಕೊಳ್ಳುವ ಹಾಗಾಯಿತು. ತಲೆ ತಲಾಂತರಗಳಿಂದ ಬೆಳೆದು ಬಂದ ವೈದ್ಯ ವಿದ್ಯೆ ಮುಂದೆ ವೈವಿಧ್ಯಮಯವಾಗಿ ರೂಪುಗೊಂಡಿತು. ಆಯುರ್ವೇದ, ಯುನಾನಿ, ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಎಂಬ ಹಲವು ಬಗೆಯಲ್ಲಿ ಚಿಕಿತ್ಸೆ ನಡೆಸಲಾರಂಭಿಸಿದರು. ಕೆಲವೊಮ್ಮೆ ವೈದ್ಯರು ಚಿಕಿತ್ಸೆಯ ಜೊತೆಗೆ ಶಸ್ತ್ರಚಿಕಿತ್ಸೆ ಮುಂತಾದ ಕ್ರಮಗಳನ್ನು ಕೂಡ ಅನುಸರಿಸುವಂತಹ ಸಂದರ್ಭ ಒದಗಿ ಬಂದಿತ್ತು. ವೈದ್ಯ ವಿಜ್ಞಾನ ಸಾಗಿ ಬಂದ ಪಯಣ ಇದು ಎಂಬುದನ್ನು ಪುರಾಣ ಇತಿಹಾಸಗಳಿಂದ ನಾವು ಅರಿತುಕೊಳ್ಳುವುದಕ್ಕೆ ಆಗುತ್ತದೆ. ವೈದ್ಯೋ ನಾರಾಯಣ ಹರಿಹಿ. ಅಂದಿನಿಂದ ಇಂದಿನವರೆಗೆ ಮನುಕುಲದ ಒಳಿತಿಗಾಗಿ, ಏಳಿಗೆಗಾಗಿ, ಆರೋಗ್ಯಕ್ಕಾಗಿ ಶ್ರಮಿಸಿದ ವೈದ್ಯ ಸಮುದಾಯಕ್ಕೆ ಶಿರಬಾಗಿ ವಂದಿಸಿಕೊಳ್ಳುತ್ತಾ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇವರಂತೆ ನಮ್ಮನ್ನೆಲ್ಲ ಕಾಯುವ ವೈದ್ಯ ವೃಂದದವರೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಇದ್ದೇನೆ. ವೈದ್ಯರು ಅಂದರೆ ರೋಗ, ಗಾಯ ಮತ್ತು ಇತರ ದೈಹಿಕ ಅಥವಾ ಮಾನಸಿಕ ದುರ್ಬಲತೆಗಳನ್ನು ಅಧ್ಯಯನ ಮಾಡುವ, ರೋಗ ನಿರ್ಣಯ ಮಾಡುವ ಮೂಲಕ ಆರೋಗ್ಯವನ್ನು ಉತ್ತೇಜಿಸುವ ಅಥವಾ ಮರುಸ್ಥಾಪಿಸುವ ವೃತ್ತಿಯನ್ನು ಹೊಂದಿದ ವೃತ್ತಿಪರರು. ವೈದ್ಯ ಎಂಬ ಪದವು ವೈದ್ಯಕೀಯ ವೃತ್ತಿಯ ವ್ಯಕ್ತಿಯನ್ನು ಸೂಚಿಸುತ್ತದೆ. ಆಂತರಿಕ ಔಷಧದಲ್ಲಿ ಪರಿಣತಿ ಹೊಂದಿರುವ ಇವರನ್ನು ಡಾಕ್ಟರ್ ಎನ್ನುವರು. ಈ ವೃತ್ತಿಯಲ್ಲಿ ನಿರತರಾಗಿರುವವರು ನಿರ್ದಿಷ್ಟ ರೋಗಗಳ ವರ್ಗಗಳು, ಹಲವು ಪ್ರಕಾರದ ರೋಗಿಗಳು ಮತ್ತು ಚಿಕಿತ್ಸಾ ವಿಧಾನಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ವ್ಯಕ್ತಿಗಳು, ಕುಟುಂಬಗಳು ಮತ್ತು ಸಮುದಾಯಗಳಿಗೆ ನಿರಂತರ ಹಾಗೂ ಪರಿಪೂರ್ಣ ವೈದ್ಯಕೀಯ ಆರೈಕೆಯನ್ನು ಒದಗಿಸುವ ಜವಾಬ್ದಾರಿಯನ್ನು ಒಮ್ಮೊಮ್ಮೆ ವಹಿಸಿಕೊಳ್ಳುತ್ತಾರೆ. ವೈದ್ಯಕೀಯ ವಿಜ್ಞಾನ ಮತ್ತು ಅದರ ಅನ್ವಯಿಕ ಅಭ್ಯಾಸದಲ್ಲಿ ಸಾಮರ್ಥ್ಯ, ವೈದ್ಯಶಾಸ್ತ್ರದ ಕಲೆ ಅಥವಾ ಕೌಶಲ ಇದೆರಡರ ಅಗತ್ಯವೂ ಇರುತ್ತದೆ. ವೈದ್ಯರಾಗಬೇಕಾದ್ರೆ ವೈದ್ಯಕೀಯದ ನೀತಿಶಾಸ್ತ್ರ, ಕಲೆ ಮತ್ತು ವಿಜ್ಞಾನ, ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಮತ್ತು ವಿಮರ್ಶಾತ್ಮಕ ಚಿಂತನೆಗಳು, ಶಸ್ತ್ರಚಿಕಿತ್ಸಾ ಕೌಶಲ್ಯಗಳು, ವೃತ್ತಿಪರತೆ, ನಿರ್ವಹಣಾ ಕೌಶಲ್ಯಗಳು ಮತ್ತು ಸಂವಹನ ಕೌಶಲ್ಯಗಳಲ್ಲಿಯೂ ಕೂಡ ಪರಿಣತಿ ಇರಲೇಬೇಕಾಗುತ್ತದೆ. ಮಾತ್ರವಲ್ಲ, MBBS, MD, DO ಅಥವಾ MD CM ಮುಂತಾದ ಶಿಕ್ಷಣದ ಅಗತ್ಯವೂ ಇದೆ. ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇವರ ಉದ್ಯೋಗ ಕ್ಷೇತ್ರಗಳು. ವೈದ್ಯ ಎಂಬ ಪದವು ಆಂತರಿಕ ಔಷಧದಲ್ಲಿ ತಜ್ಞರನ್ನು ಅಥವಾ ಅದರ ಹಲವು ಉಪವಿಶೇಷತೆಗಳನ್ನು ಸೂಚಿಸುತ್ತದೆ. ಪೋಡಿಯಾಟ್ರಿಸ್ಟ್ ಎಂಬುದು ಪಾದ, ಕಣಕಾಲು ಮತ್ತು ಕಾಲಿನ ಸಂಬಂಧಿತ ರಚನೆಗಳ ಅಸ್ವಸ್ಥತೆಗಳ ಚಿಕಿತ್ಸೆಗೆ ಮೀಸಲಾಗಿರುವ ವೈದ್ಯಕೀಯ ವೃತ್ತಿಪರರು. ವೈದಿಕ ಶಾಸ್ತ್ರದ ಅನುಸಾರವಾಗಿ ರೋಗಿಗಳ ಚಿಕಿತ್ಸೆಯನ್ನು ಮಾಡುವವ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿದವನಾಗಿರಬೇಕು. ದಂತ ವೈದ್ಯವು ಒಸಡುಗಳು ಮತ್ತು ಬಾಯಿಯ ಮೇಲೆ ಕೇಂದ್ರೀಕರಿಸಿದ ವೈದ್ಯಕೀಯ ಶಾಖೆಯಾಗಿದೆ. ಇದು ಬಾಯಿಯ ರೋಗಗಳು, ಅಸ್ವಸ್ಥತೆಗಳು ಮತ್ತು ಸ್ಥಿತಿಗಳ ಅಧ್ಯಯನ, ರೋಗ ನಿರ್ಣಯ, ಅದರ ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಚಿಕಿತ್ಸೆಗಳನ್ನು ಒಳಗೊಂಡಿದೆ. ಈ ಬಗೆಯ ವೈದ್ಯರನ್ನು ದಂತ ವೈದ್ಯರು ಎನ್ನುವರು. ಈ ಬಗೆಯ ವೈದ್ಯರು BDS, BDSC, BSCD, BM ಮುಂತಾದ ಪದವಿಗಳನ್ನು ಗಳಿಸಿದವರು ಇರ್ತಾರೆ. ದಂತ ಚಿಕಿತ್ಸೆಯಲ್ಲಿ MSD, MMSC, MDS, MS, MCS, MSM ಮೊದಲಾದ ಸ್ನಾತಕೋತ್ತರ ಪದವಿಗಳನ್ನು ಕೂಡ ಪಡೆದ ದಂತವೈದ್ಯರು ಇರುತ್ತಾರೆ. ಹಾಗೆಯೇ ದಂತವೈದ್ಯದಲ್ಲಿ ಡಾಕ್ಟರೇಟ್ ಪದವೀಧರರು ಕೂಡ ಇರ್ತಾರೆ. ಮಾನಸಿಕ ರೋಗ ತಜ್ಞರು ಅಥವಾ ಮನೋವೈದ್ಯರು, ಇವರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವ ವೈದ್ಯರು. ಸಾಮಾನ್ಯವಾಗಿ ಖಿನ್ನತೆ, ಆಂತರಿಕ ಆಲೋಚನೆಗಳ ಸಮಸ್ಯೆಗಳು ಮತ್ತು ಇತರ ಮಾನಸಿಕ ಅಸ್ವಸ್ಥತೆಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುತ್ತಾರೆ.
ಖಿನ್ನತೆ, ಆತಂಕ ಮತ್ತು ಸ್ಕಿಜೋಫ್ರೇನಿಯಾದಂತಹ 200ಕ್ಕೂ ಹೆಚ್ಚು ವಿಧಗಳ ಅಸೌಖ್ಯತೆಗಳಿರ್ತವೆ. ಮನೋವೈದ್ಯಕೀಯ ಸಮಾಲೋಚನೆ

ಜನೆಯು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು. ಆತಂಕದಂತಹ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಆಗುತ್ತದೆ. ಹಿಂದಿನದನ್ನು ಬಿಟ್ಟು ಮುಂದುವರಿಯಲು ಇದು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಸಕಾರಾತ್ಮತೆಯನ್ನು ತರುವುದಕ್ಕೆ ಸಾಧ್ಯ. ದುಶ್ಚಟಗಳ ನಿವಾರಣೆಗೂ ಸಮಾಲೋಚನೆಗಳು ಸಹಕಾರಿಯಾಗುತ್ತದೆ. ಅಲೋಪತಿ ಎಂದರೆ ಆಧುನಿಕ ಅಥವಾ ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿಯಾಗಿದೆ. ರೋಗದ ಗುಣಲಕ್ಷಣಗಳನ್ನು ಗುಣಪಡಿಸಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಮತ್ತು ಇತರ ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳನ್ನು ಕೂಡ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ವೈದ್ಯರು ಚಿಕಿತ್ಸೆ ನೀಡುವಲ್ಲಿ

ಮೇಲ್ಭಾಗದ ಗುಣಲಕ್ಷಣಗಳನ್ನು ಗುಣಪಡಿಸಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಮತ್ತು ಇತರ ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳನ್ನು ಕೂಡ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ವೈದ್ಯರು ಚಿಕಿತ್ಸೆ ನೀಡುವಲ್ಲಿ ಕೆಲವು ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. ರೋಗ ನಿರ್ಣಯ ಮಾಡುವುದು, ರೋಗ ಲಕ್ಷಣಗಳನ್ನು ಪರಿಶೀಲಿಸಿ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಮೂಲಕ ರೋಗಗಳನ್ನು ಗುರುತಿಸುವುದು. ಇನ್ನೊಂದು ಚಿಕಿತ್ಸೆ, ರೋಗಿಗಳಿಗೆ ಚಿಕಿತ್ಸೆ ನೀಡಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಅಥವಾ ಇತರ ವಿಧಾನಗಳನ್ನು ಬಳಸುವರು. ಆರೋಗ್ಯ ಶಿಕ್ಷಣ, ರೋಗಿಗಳಿಗೆ ತಮ್ಮ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಲಹೆ ನೀಡುವರು. ಸಂಶೋಧನೆ, ಹೊಸ ಚಿಕಿತ್ಸೆಗಳು ಹಾಗೂ ರೋಗಗಳನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ಸಂಶೋಧನೆಯಲ್ಲಿ ತೊಡಗುತ್ತಾರೆ. ಬೋಧನೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಇತರ ವೈದ್ಯಕೀಯ ವೃತ್ತಿಪರರಿಗೆ ಕೂಡ ಇವರು ತರಬೇತಿ ನೀಡುವುದುಂಟು. ವೈದ್ಯರು ತಮ್ಮ ಅಭ್ಯಾಸವನ್ನು ಕೆಲವು ರೋಗ ವರ್ಗಗಳು, ರೋಗಿಗಳ ಪ್ರಕಾರಗಳು ಮತ್ತು ಚಿಕಿತ್ಸೆಯ ವಿಧಾನಗಳ ಮೇಲೆ ಕೇಂದ್ರೀಕರಿಸಬಹುದು. ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಆಧಾರವಾಗಿರುವ ಕಾಯಿಲೆಗಳು ಮತ್ತು ಅವುಗಳಿಗೆ ಚಿಕಿತ್ಸೆ ನೀಡುವುದು ವೈದ್ಯಕೀಯ ವಿಜ್ಞಾನವೂ ಹೌದು. ವೃತ್ತಿಯ ಕಲೆ, ಕರಕುಶಲತೆಯೂ ಕೂಡ ಹೌದು. ವೈದ್ಯರು ರೋಗಿಗಳಿಗೆ ಪರಿಗಣನೆ, ಸಹಾನುಭೂತಿ ಮತ್ತು ದಯೆಯನ್ನು ತೋರಿಸಬೇಕು ಎಂಬುದನ್ನು ವೈದ್ಯಕೀಯ ಶಾಸ್ತ್ರಗಳೇ ಸೂಚಿಸುತ್ತವೆ. ಪ್ರಾಥಮಿಕ ಚಿಕಿತ್ಸಾ ವೈದ್ಯರು ರೋಗಿಗಳಿಗೆ ರೋಗಗಳನ್ನು ತಡೆಗಟ್ಟುವಲ್ಲಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಿ ಪತ್ತೆ ಹಚ್ಚುವಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಕುಟುಂಬ ವೈದ್ಯರು ಯಾವುದೇ ವಯಸ್ಸಿನ ರೋಗಿಗಳನ್ನು ನೋಡಿಕೊಳ್ಳಲು ತರಬೇತಿ ಪಡೆದಿರುತ್ತಾರೆ. ಅಲೋಪತಿ ವೈದ್ಯರು ರೋಗಿಯ ಇತಿಹಾಸವನ್ನು ದಾಖಲಿಸುವುದು, ದೈಹಿಕ ಪರೀಕ್ಷೆಗಳನ್ನು ನಡೆಸುವುದು, ಲಸಿಕೆಗಳನ್ನು ನೀಡುವುದು, ಔಷಧಿಗಳನ್ನು ಶಿಫಾರಸು ಮಾಡುವುದು, ಶಸ್ತ್ರಚಿಕಿತ್ಸೆ ನಡೆಸುವುದು, ಭೌತ ಚಿಕಿತ್ಸೆಗಳಿಗೆ ಆದೇಶಿಸುವುದು, ಕುಟುಂಬಗಳೊಂದಿಗೆ ಸಮಾಲೋಚನೆ ನಡೆಸುವುದು ಮುಂತಾದ ಕ್ರಮಗಳನ್ನೆಲ್ಲ ಅವರು ಅನುಸರಿಸುತ್ತಾರೆ. ಅಲೋಪತಿ ಔಷಧವು ವಿಜ್ಞಾನ ಆಧಾರಿತ ಆಧುನಿಕ ಔಷಧವನ್ನು ವ್ಯಾಖ್ಯಾನಿಸುವಂತಹ ಪದವಾಗಿದೆ. ವೈದ್ಯರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತೀವ್ರವಾದ ಮತ್ತು ಮಾರಣಾಂತಿಕ ಗಾಯಗಳು ಮತ್ತು ಕಾಯಿಲೆಗಳನ್ನು ಗುಣಪಡಿಸುವ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ. ಅಲೋಪತಿ ಪದ್ಧತಿಯಲ್ಲಿ ಅರಿವಳಿಕೆ ಶಾಸ್ತ್ರ, ಪರಮಾಣು ಔಷಧ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ನೇತ್ರ ವಿಜ್ಞಾನ, ವಿಕಿರಣ ಶಾಸ್ತ್ರ, ಶಸ್ತ್ರಚಿಕಿತ್ಸೆ, ಮೂತ್ರಶಾಸ್ತ್ರ, ಮನೋವೈದ್ಯಶಾಸ್ತ್ರ ಮತ್ತು ನರವಿಜ್ಞಾನ, ಪ್ರಿವೆಂಟಿವ್ ಮೆಡಿಸಿನ್ ಮುಂತಾದ ಹಲವಾರು ವೈದ್ಯಕೀಯ ವಿಶೇಷತೆಗಳಿವೆ. ಹೋಮಿಯೋಪತಿ ವೈದ್ಯಕೀಯವು 1796 ಜರ್ಮನ್ ವೈದ್ಯ ಸ್ಯಾಮ್ಯುಯೆಲ್ ಹ್ಯಾನ್ಮನ್ ಇವರಿಂದ ಪ್ರಾರಂಭವಾಯಿತು. 19ನೇ ಶತಮಾನದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿತು. ಹೋಮಿಯೋಪತಿ ವೈದ್ಯರು ಸಾಮಾನ್ಯವಾಗಿ ಸಮಾಲೋಚನೆಯೊಂದಿಗೆ ಪ್ರಾರಂಭಿಸುತ್ತಾರೆ. ಹವಾಮಾನ ಮತ್ತು ಇತರ ಬಾಹ್ಯ ಅಂಶಗಳನ್ನು ಅವಲಂಬಿಸಿ ವೈದ್ಯರು ರೋಗಿಯ ಮನಸ್ಥಿತಿ, ಇಷ್ಟಗಳು, ಇಷ್ಟಪಡದಿರುವಿಕೆಗಳು, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳು, ಜೀವನದ ಸಂದರ್ಭಗಳು ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಕೋರ್ತಾರೆ. ಶಾಸ್ತ್ರೀಯ ಹೋಮಿಯೋಪತಿಯಲ್ಲಿ ವೈದ್ಯರು ಒಂದೇ ಸಿದ್ಧತೆಯನ್ನು ರೋಗ ಲಕ್ಷಣಗಳ ಸಂಪೂರ್ಣತೆಗೆ ಹೊಂದಿಸುತ್ತಾರೆ. ಈ ಪದ್ಧತಿಯಲ್ಲಿ ಪ್ರಾಣಿ, ಸಸ್ಯ, ಖನಿಜ ಮತ್ತು ಸಂಶ್ಲೇಷಿತ ವಸ್ತುಗಳನ್ನು ಬಳಸುವರು. ಹೋಮಿಯೋಪತಿ ಮಾತ್ರೆಗಳನ್ನು ಜಡವಸ್ತುಗಳಿಂದ ತಯಾರಿಸಲಾಗುತ್ತದೆ. ಇಂದು ಈ ಪದ್ಧತಿಯು ತ್ವರಿತವಾಗಿ ಪ್ರಗತಿ ಹೊಂದುತ್ತಾ ಇದೆ. ಗುಳಿಗೆಗಳ ಸುರಕ್ಷೆ ಹಾಗೂ ಚಿಕಿತ್ಸೆಯ ಸೌಮ್ಯತೆಯಿಂದಾಗಿ ಭಾರತದಲ್ಲಿ ಈ ಪದ್ಧತಿಯು ಮನೆ ಮಾತಾಗಿದೆ. ಇವರ ಶಿಕ್ಷಣ ಎಷ್ಟು ಅಂತ ಕೇಳಿದ್ರೆ 5.5 ವರ್ಷಗಳ ಅವಧಿಯ ಶಿಕ್ಷಣ. ಹಾಗೆಯೇ MD ಶಿಕ್ಷಣವು 3 ವಿಷಯಗಳಲ್ಲಿ ಇದರಲ್ಲಿ ಲಭ್ಯ ಇರ್ತದೆ. ಇನ್ನೊಂದು ಆಯುರ್ವೇದ ವಿಭಾಗ. ಆಯುಹು ಅಂದ್ರೆ ಆಯುಸ್ಸು, ವೇದ ಅಂದ್ರೆ ಜ್ಞಾನ. 12,000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧ ಪದ್ಧತಿ ಇದು. ಆಯುರ್ವೇದದಲ್ಲಿನ ಶಸ್ತ್ರಚಿಕಿತ್ಸೆಯ ಕ್ರಮಗಳನ್ನು ಇಂದೂ ಕೂಡ ಆಧುನಿಕ ವೈದ್ಯ ಪದ್ಧತಿಯು ಅನುಸರಿಸುತ್ತಿದೆ. ಛೇದನ, ಭೇದನ, ಲೇಖನ. ಆಯುರ್ವೇದ ಪಿತಾಮಹರೆನಿಸಿದ ಚರಕ, ಸುಶ್ರುತರು ಬರೆದ ಗ್ರಂಥಗಳನ್ನು ಓದಿ ಜೀವನದಲ್ಲಿ ಲಾಭ ಪಡೆದವರು ಹಲವರಿದ್ದಾರೆ. ಬಾಲಚಿಕಿತ್ಸಾ, ಕಾಯ ಚಿಕಿತ್ಸಾ, ಗೃಹ ಚಿಕಿತ್ಸಾ, ಊರ್ಧ್ವಾಂಗ ಚಿಕಿತ್ಸಾ, ಶಲ್ಯತಂತ್ರ ಚಿಕಿತ್ಸೆ, ದಂಷ್ಟ್ರಚಿಕಿತ್ಸೆ, ಜರಾ ಚಿಕಿತ್ಸೆ, ವೃಷ ಚಿಕಿತ್ಸಾ, ಇವು ಆಯುರ್ವೇದದ 8 ಅಂಗಗಳು. ವನಸ್ಪತಿ ವೃಕ್ಷಲತೆಗಳ ಬಳಕೆಯಿಂದ ಔಷಧಿ ತಯಾರಿಸಲ್ಪಡುತ್ತದೆ. ಆಯುರ್ವೇದ ರೀತಿಯ ಚಿಕಿತ್ಸೆ ಮಾಡಬೇಕಾದರೆ ವ್ಯಾಧಿಗಳ ಲಕ್ಷಣಗಳು, ಅವುಗಳ ಆಶ್ರಯ ಸ್ಥಾನಗಳು, ರೋಗೋತ್ಪತ್ತಿಗೆ ಕಾರಣವಾದ ತ್ರಿದೋಷಗಳು ಅಂದ್ರೆ ವಾತ, ಪಿತ್ತ, ಕಫ, ಇದನ್ನು ಗುರುತಿಸಲಾಗುತ್ತದೆ. ಕೆಲವೊಮ್ಮೆ ಈ ಪದ್ಧತಿಯಲ್ಲಿ ಲಂಘನ ಅಂದ್ರೆ ಉಪವಾಸ ಚಿಕಿತ್ಸೆಯು ಕೂಡ ಹೆಚ್ಚು ಪರಿಣಾಮಕಾರಿ ಆಗಿರುತ್ತದೆ. ಈ ಪದ್ಧತಿಯಲ್ಲಿ ತ್ರಿದೋಷಗಳು, ಪಂಚಭೂತಗಳು, ಷಡ್ರಸಗಳು, ಸಪ್ತ ಧಾತುಗಳು, ಶೀತ ಉಷ್ಣಗಳೆಂಬಂತಹ ವಿಪಾಕ ಮತ್ತು ಪ್ರಭಾವಗಳನ್ನು ವೈದ್ಯನಾದವ ಅರಿತಿರಬೇಕು.

ಚಿಕಿತ್ಸೆ ಮಾಡಲು ರಸ, ಉಪರಸಗಳು, ಧಾತು, ಉಪಧಾತು ಮತ್ತು ವನಸ್ಪತಿಗಳನ್ನು ಉಪಯೋಗಪಡಿಸಿಕೊಳ್ಳುವ ರೀತಿಯನ್ನು ಅರಿತಿರಬೇಕು. ಬ್ರಾಹ್ಮಿ, ಆಮಲಕಿ, ಶಿಗುರು, ಅಗ್ನಿಮಂತ, ನಿರ್ಗುಂಡಿ ಮುಂತಾದ 150 ಬಗೆಯ ಗಿಡಮೂಲಿಕೆಗಳನ್ನು ಬಳಸ್ತಾರೆ. ಇದರಲ್ಲಿ ರೋಗ ಗುಣಪಡಿಸುವಂತಹ ಅಂಶಗಳು, ಗಿಡಮೂಲಿಕೆ, ಔಷಧಿಗಳ ಬಳಕೆ, ಬಾಹ್ಯ ಸಿದ್ಧತೆಗಳು, ಆಹಾರ ಪದ್ಧತಿಯನ್ನು ಸಾಮಾನ್ಯವಾಗಿ ಅವಲಂಬಿಸಿಕೊಂಡಿರುತ್ತದೆ. ಶ್ಲೋಕ ರೂಪವಾಗಿ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯಮನಃ ಸ್ವಸ್ಥ ಇತ್ಯಭಿಧೀಯತೆ. ಆಯುರ್ವೇದ ವೈದ್ಯಶಾಸ್ತ್ರಕ್ಕೆ ವಾಗ್ಭಟ, ಧನ್ವಂತರಿ, ನಾಗಾರ್ಜುನ, ಪತಂಜಲಿ, ಆತ್ರೇಯ ಮುಂತಾದ ವೈದ್ಯಶಾಸ್ತ್ರಜ್ಞರು, ದೇಹ ರಚನಾ ಶಾಸ್ತ್ರಗಳನ್ನು ಬಲ್ಲವರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಜೇನುತುಪ್ಪ, ಕಹಿಬೇವು, ತುಪ್ಪ, ಕಾಳುಮೆಣಸು, ಅರಿಶಿನ, ಸೌತೆಕಾಯಿ, ಬಾಳೆದಿಂಡು, ನೆಲ್ಲಿಕಾಯಿ ಆಯುರ್ವೇದದ ಪ್ರಕಾರದ ಅತ್ಯುತ್ತಮವಾದಂತಹ ಆಹಾರಗಳು. ಈ ಪದ್ಧತಿಯ ಚಿಕಿತ್ಸೆಗಳು ಕೇವಲ ರೋಗ ಲಕ್ಷಣಗಳನ್ನು ನಿಗ್ರಹಿಸುವ ಬದಲು ಸಮಸ್ಯೆಯ ಮೂಲ ಕಾರಣವನ್ನು ಕೂಡ ಗುರಿಯಾಗಿ ಶುಶ್ರೂಷೆಯನ್ನು ನಡೆಸುತ್ತದೆ. ಲೋಹಗಳು, ಖನಿಜಗಳು, ಗಿಡಮೂಲಿಕೆಗಳನ್ನು ಸಂಯೋಜಿಸಿ ಗುಳಿಗೆಗಳು, ಮಾತ್ರೆಗಳು ಮತ್ತು ವಿವಿಧ ಬಣ್ಣಗಳು, ಪರಿಮಳಗಳ ಪುಡಿಗಳ ರೂಪದಲ್ಲಿ ಔಷಧಿಯಾಗಿ ಬಳಕೆಯಾಗುತ್ತದೆ. ಇನ್ನು ಆಕ್ಯುಪಂಕ್ಚರ್, ಬಾಡಿ ಮಸಾಜ್, ಧ್ಯಾನ, ಉಸಿರಾಟದ ವ್ಯಾಯಾಮಗಳು ಒಂದು ಬಗೆಯ ಚಿಕಿತ್ಸೆಗಳೇ ಹೌದು. ಅಕ್ಟೋಬರ್ 29ರಂದು ಆಯುರ್ವೇದ ದಿನಾಚರಣೆ ಆಚರಿಸಲ್ಪಡುತ್ತದೆ. ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ವೈದ್ಯಶಾಸ್ತ್ರವು ಜನಪ್ರಿಯವಾಗಿದೆ. ಪಂಡಿತರು ಕುಶಲಿಗರಾಗಿದ್ದು ತಂದೆಯಿಂದ ಮಕ್ಕಳಿಗೆ ಮಾತ್ರ ಮುಂದುವರಿಯುವಂತಹ ಪರಂಪರೆಯೂ ಇತ್ತು. ಆದರೆ ಈಗ ಈ ಪದ್ಧತಿಯಲ್ಲಿಯೂ ಪದವಿ ಗಳಿಸಿದವರು ಚಿಕಿತ್ಸೆ ನಡೆಸಲು ಅರ್ಹರಾಗಿರುತ್ತಾರೆ. ಇನ್ನೊಂದು ಯುನಾನಿ ಪದ್ಧತಿ, ಇದರ ಪದದ ಅರ್ಥ ಗ್ರೀಕ್. ಈ ಪದ್ಧತಿಯ ಮೊದಲ ವೈದ್ಯರು ಭಾರತೀಯರು, ಮುಂದೆ ಮುಸ್ಲಿಂ ವೈದ್ಯರು ಅದನ್ನು ಅಭಿವೃದ್ಧಿಪಡಿಸಿದರು. ಯುನಾನಿ ಔಷಧವು ಕಫ, ರಕ್ತ, ಹಳದಿ ಪಿತ್ತರಸ, ಕಪ್ಪು ಪಿತ್ತರಸಗಳ ಸಮತೋಲನವನ್ನು ಆಧರಿಸಿದೆ. ಈ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂದು ನಂಬಲಾಗಿದೆ. ವೈದ್ಯಕೀಯ ಅಭ್ಯಾಸವು ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಹಾಗೆ ಕಾಯಿಲೆಗಳ ಬಗ್ಗೆ ವಿವರವಾದ ಜ್ಞಾನವನ್ನು ಬಯಸುತ್ತದೆ. ವಿವಿಧ ಖಾಸಗಿ ಪ್ರತಿಷ್ಠಾನಗಳು ಯುನಾನಿ ಔಷಧಗಳ ಸಂಶೋಧನೆ ಮತ್ತು ಉತ್ಪಾದನೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಇದರಲ್ಲಿ ಹಮ್ದರ್ದ್ ಫೌಂಡೇಶನ್ ಕೂಡ ಯುನಾನಿ ಸಂಶೋಧನಾ ಸಂಸ್ಥೆಯನ್ನು ನಡೆಸುತ್ತದೆ. ಸಾಮಾನ್ಯವಾಗಿ ಹಕೀಮರು ಯುನಾನಿ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಮಾಡ್ತಾರೆ. ರೋಗ ತಗಲಿರುವ ಭಾಗಗಳನ್ನು ಸ್ಪರ್ಶಿಸಿ ಕೊಬ್ಬಿನ ಅಂಶವನ್ನು ಅಳೆದು ಚರ್ಮದ ಬಣ್ಣ ಹಾಗೂ ವಾಸನೆಯನ್ನು ಅವಲೋಕಿಸಿ ರಕ್ತ, ಬೆವರು, ಮೂತ್ರ, ಮಲಗಳ ಪರೀಕ್ಷೆ ನಡೆಸಿ ರೋಗ ನಿರ್ಧಾರ ಮಾಡುವರು. ಎಲ್ಲಕ್ಕೂ ಮೊದಲು ನಾಡಿ ನೋಡಿ ರೋಗದ ವಿಶಿಷ್ಟ ಸ್ವರೂಪವನ್ನು ಅವರು ಸಾಮಾನ್ಯವಾಗಿ ಪತ್ತೆ ಹಚ್ಚುತ್ತಾರೆ. ಯುನಾನಿ ವ್ಯವಸ್ಥೆಯು ವಿವಿಧ ಗಿಡಮೂಲಿಕೆಗಳು, ಖನಿಜ ಮತ್ತು ಪ್ರಾಣಿ ಮೂಲಗಳಿಂದ ಪಡೆದ 2000ಕ್ಕೂ ಹೆಚ್ಚು ಔಷಧಗಳಿಂದ ಸಮೃದ್ಧವಾಗಿದೆ. ಔಷಧಗಳು ಸ್ವಲ್ಪ ದುಬಾರಿಯಾಗಿದೆ, ಹಾಗಾಗಿ ಕೆಲವೊಮ್ಮೆ ಪರಿಣಾಮಕಾರಿ ಚಿಕಿತ್ಸೆಗೆ ಅಡ್ಡಿಯಾಗುವುದು ಇದೆ. ಭಾರತದಲ್ಲಿ 50ಕ್ಕಿಂತಲೂ ಹೆಚ್ಚು ಈ ಪದ್ಧತಿಯ ಶಿಕ್ಷಣವನ್ನು ನೀಡುವ ಕಾಲೇಜುಗಳು, ಭಾರತದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಕೂಡ ಇವೆ. ಭಾರತವು ಅತಿ ಹೆಚ್ಚು ಸಂಖ್ಯೆಯ ಯುನಾನಿ ವೈದ್ಯಕೀಯ ವೃತ್ತಿಪರರನ್ನು ಹಾಗೂ ಔಷಧ ತಯಾರಿಕಾ ಘಟಕಗಳನ್ನು ಹೊಂದಿದೆ. ಪ್ರಕೃತಿ ಚಿಕಿತ್ಸಾ ಪದ್ಧತಿ ಅಥವಾ ನ್ಯಾಚುರೋಪತಿ, ಈ ಪದ್ಧತಿಯಲ್ಲಿ ನೈಸರ್ಗಿಕವಾದ ಬಗೆಯನ್ನು ವಿವರಿಸಲಾಗಿದೆ. ದೇಹದ ಅತಿ ಮುಖ್ಯವಾದ ಗುಣಪಡಿಸುವ ಗುಣ ಹಾಗೂ ತನ್ನನ್ನು ತಾನು ನಿಭಾಯಿಸುವ ಶಕ್ತಿಯ ಮೇಲೆ ಅವಲಂಬಿತವಾಗಿರುವ ಪರ್ಯಾಯ ಚಿಕಿತ್ಸಾ ಪದ್ಧತಿ. ಔಷಧಗಳ ಅತ್ಯಲ್ಪ ಬಳಕೆ, ಆಹಾರ ಮತ್ತು ಜೀವನ ಕ್ರಮಗಳ ಬಗೆಗಿನ ಮಾರ್ಗದರ್ಶನ ನೈಸರ್ಗಿಕ ಚಿಕಿತ್ಸಾ ಕ್ರಮವಾಗಿರುತ್ತದೆ. ಲಸಿಕೆಗಳನ್ನು ಈ ಪದ್ಧತಿಯಲ್ಲಿ ವಿರೋಧಿಸುತ್ತಾರೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಜಲ ಚಿಕಿತ್ಸೆ, ಗಿಡಮೂಲಿಕೆ, ಔಷಧಗಳ ಪದ್ಧತಿಗಳನ್ನು ಅನುಸರಿಸುವುದರೊಂದಿಗೆ ಅತಿ ಆಹಾರ ಸೇವನೆ, ಟೀ, ಕಾಫಿ ಮತ್ತು ಮದ್ಯಪಾನ ಸೇವನೆಯ ನಿಷೇಧ ಒಳಗೊಂಡ ಕಟ್ಟುಪಾಡುಗಳು ಇರುತ್ತವೆ. ಈ ಪದ್ಧತಿಯಲ್ಲಿ ನೈತಿಕ ನಡವಳಿಕೆಯ ಕ್ರಮಗಳನ್ನು ವಿವರಿಸಲಾಗಿದೆ. ಯಾವಾಗಲೂ ರೋಗಿಗಳಿಗೆ ಕಡಿಮೆ ಅಪಾಯವಿರುವ ಹಾಗೂ ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸಾ ಕ್ರಮವನ್ನು ಅನುಸರಿಸಬೇಕು ಎಂಬುದು ಅವರ ಸೂಚನೆ. ಮನುಷ್ಯನಲ್ಲಿರುವ ಸ್ವಾಭಾವಿಕ ಶಕ್ತಿಯನ್ನು ಗುರುತಿಸಿ ಅದನ್ನು ಹೆಚ್ಚಿಸಬೇಕು. ಕಾಯಿಲೆಗಳನ್ನು ಗುರುತಿಸುವುದರ ಜೊತೆಗೆ ಅದರ ಹಿಂದಿನ ಕಾರಣಗಳನ್ನೂ ಕಂಡುಹಿಡಿದು ಅವುಗಳನ್ನು ನಿವಾರಿಸಬೇಕು. ರೋಗಿಗಳಿಗೆ ಅವರ ಹೊಣೆಗಾರಿಕೆಯನ್ನು ಹೆಚ್ಚುವಂತೆ ಪ್ರೋತ್ಸಾಹಿಸಬೇಕು. ರೋಗವನ್ನು ವೈಯಕ್ತಿಕ, ಸಮುದಾಯ ಹಾಗೂ ಮಾನವ ಸಮಷ್ಟಿಯ ಹಂತದಲ್ಲಿ ತಡೆಗಟ್ಟುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಪ್ರಕೃತಿ ಚಿಕಿತ್ಸಕ ಔಷಧಿಗಳೆಂದರೆ ಬಟಾಣಿ.

ಕ್ಲಿನಿಕಲ್ ಮೆಡಿಸಿನ್, ಜೀವಸತ್ವ, ಖನಿಜಗಳು ಹಾಗೂ ಅಲರ್ಜಿ ವಿರುದ್ಧದ ಚಿಕಿತ್ಸೆಗಳು. ಪ್ರಕೃತಿ ಚಿಕಿತ್ಸಕರು ತಮ್ಮನ್ನು ಹೊಸ ಸಂಶೋಧನೆಗಳಿಗೆ, ನವೀನ ವೈದ್ಯಕೀಯ ತತ್ವಗಳ ಆವಿಷ್ಕಾರಗಳಿಗೆ ಅಳವಡಿಸಿಕೊಳ್ಳುವ ಕಾರಣ ಅವರಿಗೆ ವೃತ್ತಿಯಲ್ಲಿ ವಿಶೇಷವಾದಂತಹ ಮನ್ನಣೆ ಇದೆ. ಭಾರತದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದ ಪದವಿಯನ್ನು ನೀಡುವ 5.5 ವರ್ಷ ಅವಧಿಯ ಕೋರ್ಸ್ ಇದೆ. ದೇಶದಲ್ಲಿ ಒಟ್ಟು 11 ಕಾಲೇಜುಗಳಿವೆ. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಆಯುಷ್ ಇಲಾಖೆಯ ಅಡಿಯಲ್ಲಿ ಭಾರತೀಯ ವೈದ್ಯ ಪದ್ಧತಿಗಳಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗವನ್ನು ವಿಂಗಡಿಸಲಾಗಿದೆ. ನಿಜವಾದ ಪ್ರಕೃತಿ ಚಿಕಿತ್ಸಾ ವಿಧಾನವು ಆಧುನಿಕ ವೈದ್ಯಶಾಸ್ತ್ರಕ್ಕೆ ಪರ್ಯಾಯವಲ್ಲದ ಆದರೆ ಪೂರಕವಾದಂತಹ ಚಿಕಿತ್ಸಾ ಕ್ರಮವೆಂದು ಪರಿಗಣಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಯಾವುದೇ ಅಸೌಖ್ಯತೆಗೂ ಕೂಡ ವೈದ್ಯರು ಮಿಕ್ಸ್ಚರ್ ಬಾಟಲ್ನಲ್ಲಿ ಪ್ರಮಾಣಬದ್ಧ ಔಷಧಿಯನ್ನು ನೀಡುತ್ತಾ ಇದ್ರು. ಹೆಚ್ಚೇಕೆ, ಎಲ್ಲ ರೋಗಗಳಿಗೂ ಅಡುಗೆ ಕೋಣೆಯಲ್ಲಿರುವ ವಸ್ತುಗಳೇ ಔಷಧಿ ಆಗುತ್ತಾ ಇತ್ತು. ಈಗ ಅವುಗಳ ಬಳಕೆ ಕಡಿಮೆ ಆಗಿದೆ. ಕುಟುಂಬ ವೈದ್ಯ ಪದ್ಧತಿ ಇತ್ತು. ರೋಗಿ ಒಂದು ಕುಟುಂಬದಲ್ಲಿ ಒಬ್ಬನಾದರೂ ಮನೆಯವರೆಲ್ಲರ ಪರಿಚಯ, ಸ್ಥಿತಿಗತಿ, ಆರೋಗ್ಯದ ವಿಚಾರಗಳು ಅದು ವೈದ್ಯನಿಗೆ ತಿಳಿದಿತ್ತು. ಈಗ ಸ್ವಲ್ಪವೇ ಅಸೌಖ್ಯತೆ ಇದ್ದರೂ ಕೂಡ ಧೈರ್ಯ ಸಾಲದೆ ವಿಶೇಷ ಪರಿಣತರ ಕಡೆಗೆ ಸಾಗಿ ಅವರು ಹೇಳಿದ ಎಲ್ಲಾ ಬಗೆಯ ಪರೀಕ್ಷೆಗಳನ್ನು ಅಂದ್ರೆ ಟೆಸ್ಟ್ ಮಾಡಿಸಿ ಕೊನೆಯಲ್ಲಿ ಸಾಮಾನ್ಯ ನೆಗಡಿ ಎಂಬ ಸತ್ಯ ಗೋಚರ ಆಗುತ್ತದೆ. ಅಲ್ಲಿಗೆ ಹಣ ಮಾತ್ರ ಅಪವ್ಯಯ ಆಗ್ತಾ ಹೋಗುತ್ತದೆ. ಒಂದು ಚಿಕ್ಕ ಗಾಯಕ್ಕೆ ಹಿಂದೆ ತೆಂಗಿನೆಣ್ಣೆ ಮತ್ತು ಅಮ್ಮನ ಪ್ರೀತಿಯ ಅಪ್ಪುಗೆ ಅಷ್ಟೇ ಚಿಕಿತ್ಸೆ ಆಗ್ತಾ ಇತ್ತು, ಔಷಧ ಆಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ವೈದ್ಯರು ರೋಗಿಗಳೊಂದಿಗೆ ಭಾವನಾತ್ಮಕವಾಗಿ ಸ್ಪಂದಿಸಿದಾಗ ಮಾತ್ರ ಶುಶ್ರೂಷೆ ಸರಿದಾರಿಯಲ್ಲಿ ಸಾಗುತ್ತದೆ. ರೋಗಿಗಳು ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳಿದರೆ ಕೆಲವೊಮ್ಮೆ ವೈದ್ಯರು ಕೂಡ ಸಿಟ್ಟಿಗೇಳುತ್ತಾರೆ. ವೈದ್ಯನಾಗಲಿ ರೋಗಿಯಾಗಲಿ ದೈಹಿಕ ಮಾನಸಿಕ ಸೌಖ್ಯದೆಡೆಗೆ ದೃಷ್ಟಿ ಹರಿಸಿದರೆ ಅದು ಒಳಿತಾದೀತು. ವೈದ್ಯರು ಸಮಾಜದ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರಲ್ಲಿ ಅಸಾಧಾರಣ ಕೌಶಲ್ಯವಿರುತ್ತದೆ. ಉತ್ತಮ ನಾಯಕತ್ವ ಹೊಂದಿದವರು, ಪ್ರಾಮಾಣಿಕವಾಗಿ ಚಿಕಿತ್ಸೆ ನೀಡುವವರು. ವೈದ್ಯೋ ನಾರಾಯಣ ಹರಿಹಿ, ಅಂದರೆ ವೈದ್ಯರು ದೇವರ ಸಮಾನರು. ಒಬ್ಬ ವೈದ್ಯ ತಾಯಿ ತಂದೆ ಗುರು ಪಾತ್ರಗಳಲ್ಲಿ ನಿಂತು ಉಪಚರಿಸುವವರು. ಧ್ಯಾನ ವಿದ್ಯೆಯನ್ನು ಅಭ್ಯಸಿಸಿ ಆತ್ಮಾನುಬಂಧವನ್ನು ಹೊಂದಿರುವವರು. ವೈದ್ಯರೆಂದರೆ ನಮ್ಮನ್ನೆಲ್ಲ ಭುವಿಗಳಿಸಿದ ಭಗವಂತನಷ್ಟೇ ಶ್ರೇಷ್ಠರು. ಆತ್ಮೀಯವಾಗಿ ಸಂವಹನ ಮಾಡಿ ಅರ್ಧ ಕಾಯಿಲೆಯನ್ನು ಮಾತಿನಿಂದಲೇ ಗುಣಪಡಿಸಬಲ್ಲವರು. ವೈದ್ಯರನ್ನು ಸಾಕ್ಷಾತ್ ಧನ್ವಂತರಿ ಎಂದು ಕೂಡ ಹೇಳಬಹುದು. ದಿನಕ್ಕೊಂದು ಬಗೆಯ ಚಿಕಿತ್ಸೆಯ ಅನ್ವೇಷಣೆ ಮಾಡುವರು. ಮನೆಯಲ್ಲೆಷ್ಟೇ ಸಮಸ್ಯೆಗಳಿದ್ದರೂ ರೋಗಿಗಳಿಗಾಗಿಯೇ ಸ್ಪಂದಿಸುವವರು. ಆಹಾರ ಸೇವನೆಯನ್ನು ಕೆಲವೊಮ್ಮೆ ಲೆಕ್ಕಿಸದೆ ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಭಗವಂತನನ್ನು ಭವರೋಗ ವೈದ್ಯನೆಂದು ನಂಬಿದ ಸನಾತನ ಸಂಸ್ಕೃತಿ ನಮ್ಮದು. ಜೀವ ಕೊಡುವವರು ತಂದೆ ತಾಯಿಗಳಾದರೆ ಜೀವ ತೊಂದರೆಗೆ ಸಿಲುಕಿದಾಗ ಪುನರ್ಜನ್ಮ ಕೊಡುವವರು ವೈದ್ಯರು. ಗೌರವಕ್ಕೆ ಅರ್ಹವಾದ ಕೆಲವೇ ವೃತ್ತಿಗಳಲ್ಲಿ ಅಗ್ರಗಣ್ಯವಾದದ್ದು ವೈದ್ಯ ವೃತ್ತಿ. ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ರೋಗಿಗಳ ಯೋಗಕ್ಷೇಮಕ್ಕಾಗಿ ಜೀವನವನ್ನೇ ಮುಡಿಪಾಗಿಡುತ್ತಾರೆ. ವೈದ್ಯಕೀಯ ವಿಜ್ಞಾನವನ್ನು ಅರ್ಥೈಸಿಕೊಳ್ಳುತ್ತಾ ರೋಗಿಗಳ ಸ್ಥಿತಿಗೆ ತಕ್ಕಂತೆ ಚಿಕಿತ್ಸೆ ನೀಡಲು ತಮ್ಮ ಜ್ಞಾನವನ್ನು ಬಳಸಿಕೊಳ್ಳುತ್ತಾರೆ. ಅವರ ಕೊಡುಗೆಗಳು ಮತ್ತು ಅವಿಶ್ರಾಂತ ಪ್ರಯತ್ನಗಳನ್ನು ಜೀವ ಸಂಕುಲ ಎಂದೂ ಮರೆಯದು. ವೈದ್ಯರು ದೇಶ ಕಾಯುವ ಸೈನಿಕರಂತೆ ಜೀವಗಳನ್ನು ಉಳಿಸುವ ಸೈನಿಕರು. ಕರ್ತವ್ಯ ನಿರತರಾಗುತ್ತಾ ಕೆಲವೊಮ್ಮೆ ತಮ್ಮ ಜೀವಗಳನ್ನೂ ಅಪಾಯ ಸಿಲುಕಿಸಿಕೊಳ್ಳುವುದುಂಟು. ಮಾನವ ಆರೋಗ್ಯಕ್ಕೆ ಅವರ ಕೊಡುಗೆ ನಿರೀಕ್ಷೆಗೆ ಮೀರಿದ್ದು. COVID-19, ಪ್ಲೇಗ್, ಫ್ಲೂ, ಏಡ್ಸ್, ಎಬೋಲಾದಂತಹ ಸಾಂಕ್ರಾಮಿಕ ರೋಗಗಳು ಉಂಟಾದಾಗ ಮೊದಲು ರೋಗಿಗಳ ಸೇವೆ ಮಾಡಿದವರು ಯಾರು ಕೇಳಿದ್ರೆ? ವೈದ್ಯರು, ದಾದಿಯರು. ಇಂತಹ ದೇವಮಾನವರನ್ನು ವಂದಿಸುವುದು, ಗೌರವಿಸುವುದು ಅತೀ ಅಗತ್ಯ. July 1 ದೇಶದಾದ್ಯಂತ ರಾಷ್ಟ್ರೀಯ ವೈದ್ಯರ ದಿನ ಎಂದು ಆಚರಿಸಲಾಗುತ್ತದೆ. ವೈದ್ಯರ ರಾಷ್ಟ್ರೀಯ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ಅವರ ಸಮರ್ಪಣೆಯನ್ನು ಗೌರವಿಸುವುದು, ಅವರ ಕೊಡುಗೆಗಳನ್ನು ಗುರುತಿಸುವುದು, ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವುದು, ಸಹಯೋಗವನ್ನು ಬೆಳೆಸುವುದು. ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರು ವೈದ್ಯಕೀಯ ರಂಗಕ್ಕೆ ನೀಡಿದ ವಿಶೇಷ ಕೊಡುಗೆಯನ್ನು ಸ್ಮರಿಸಿಕೊಳ್ಳುತ್ತಾ July 1 ರಾಷ್ಟ್ರೀಯ ವೈದ್ಯರ ದಿನವೆಂದು ಸಮಾಜ ಆಚರಿಸ್ತಾ ಇದೆ. ಅವರು ಜನರಿಗಾಗಿ ತಮ್ಮ ಜೀವನವನ್ನು ಅರ್ಪಿಸಿದವರು. ಅನೇಕರಿಗೆ ಚಿಕಿತ್ಸೆ ನೀಡಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದವರು. ಹಾಗಾಗಿ ಪ್ರತಿ ವರ್ಷ July 1 ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದವರನ್ನು ಗೌರವಿಸುವುದು, ಆದರಿಸುವುದು, ಸನ್ಮಾನಿಸುವುದು ಆದ್ಯ ಕರ್ತವ್ಯವೇ ಹೌದು. ಸಾಮಾನ್ಯವಾಗಿ

0: ಆರೋಗ್ಯ ಸಂಸ್ಥೆಗಳು ಈ ಕಾರ್ಯವನ್ನು ನಿರ್ವಹಿಸುತ್ತದೆ. 1991ರಲ್ಲಿ ಮೊತ್ತ ಮೊದಲ ಬಾರಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗಿತ್ತು. ಜೀವ ಸಂಕುಲಗಳಿಗೆ ಪುನರ್ಜನ್ಮ ನೀಡುವ ವೈದ್ಯ ಸಮುದಾಯದವರಿಗೆ ವಿಶೇಷ ಗೌರವವನ್ನು ನೀಡಲಾಗುತ್ತದೆ. ರಾಷ್ಟ್ರೀಯ ವೈದ್ಯರ ದಿನವನ್ನು ಹೀಗೂ ಆಚರಿಸಬಹುದು. ಆರೋಗ್ಯ ಸೇವಾ ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡುವುದು, ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ವೃತ್ತಿಪರರಿಗೆ ಮೆಚ್ಚುಗೆಯನ್ನು ಸೂಚಿಸುವುದು, ವೈದ್ಯರ ಮಹತ್ವ ಮತ್ತು ಪಾತ್ರಗಳ ಬಗ್ಗೆ ಶ್ಲಾಘಿಸುವುದು, ಸಂಘ ಸಂಸ್ಥೆಗಳು ಸಮ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಪ್ರತಿ ವರ್ಷ ಭಾರತೀಯ ವೈದ್ಯಕೀಯ ಸಂಘವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನು ದೇಶದ ಪ್ರಜೆಗಳ ಆರೋಗ್ಯಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟ ವೈದ್ಯರು ಆರೋಗ್ಯ ವೃತ್ತಿಪರರಿಗೆ ವಿಶೇಷ ಗೌರವ ಸಲ್ಲಿಸುತ್ತಾನೆ. ನಾವೆಲ್ಲರೂ ಅವರಿಗೆ ಕೃತಜ್ಞರಾಗಬೇಕು. ಅಂತಹ ತಜ್ಞರ ಬಗ್ಗೆ ಹೆಮ್ಮೆ ಪಡಬೇಕು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದಿನಗಳಂದು ಈ ಕ್ಷೇತ್ರಕ್ಕೆ ಗೌರವ ಸಲ್ಲಿಸಲ್ಪಡುತ್ತದೆ. ಪ್ರತಿ ವರ್ಷ ಹೊಸ ಥೀಮ್ನೊಂದಿಗೆ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲ್ಪಡುತ್ತದೆ. 2021ರಂದು ಶ್ರೀ ನರೇಂದ್ರ ಮೋದಿಯವರು ವೈದ್ಯಕೀಯ ಸಮುದಾಯಕ್ಕೆ ಶುಭ ಕೋರುತ್ತಾ COVID-19 ಕಾಲದಲ್ಲಿನ ವೈದ್ಯರ ಕಾರ್ಯವನ್ನು ವಿಶೇಷವಾಗಿ ಶ್ಲಾಘಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ. ನಮ್ಮ ವೈದ್ಯರು ನಮ್ಮ ಯೋಗಕ್ಷೇಮದ ರಕ್ಷಕರಾಗಿ, ನಮ್ಮ ದೇಹ ಮತ್ತು ಮನಸ್ಸಿನ ನೋವುಗಳನ್ನು ಗುಣಪಡಿಸುವ ದೀಪಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮನ್ನೆಲ್ಲ ಆರೋಗ್ಯವಾಗಿಡಲು ಪಣತೊಟ್ಟು ಶ್ರಮಿಸಿದ ನಿಮಗಿದೋ ಅನಂತ ನಮನಗಳು. ವೈದ್ಯ ಸಮುದಾಯದ ಅನನ್ಯ, ಅದ್ಭುತ, ಅಪ್ರತಿಮ, ಅಪೂರ್ವ, ಅಖಂಡ, ಅದ್ವಿತೀಯ ಸೇವೆಗಾಗಿ ಮನುಕುಲ ಶಿರಬಾಗಿ ವಂದಿಸುತ್ತದೆ. ಕೃತಜ್ಞತೆಯಿಂದ ನಿಮ್ಮ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತದೆ. ಒಂದು ಪುಟ್ಟ ಚುಟುಕ: ವೈದ್ಯರು ಅಂದರೆ ದೇವರ ಸಮಾನ, ರೋಗಿಗಳ ಮೇಲಿರುತ್ತದೆ ಅವರ ಗಮನ, ನಡೆಸುವರು ಅವರೊಂದಿಗೆ ಮೃದುವಾದ ಸಂವಹನ, ನೀತಿ ನಿಯಮಗಳು ಅವರಿಗೆ ಸದಾ ಮನನ, ಚಿಕಿತ್ಸೆ ನೀಡುವರು ಎಲ್ಲರಿಗೂ ಸಮಾನ, ಮರುಜನ್ಮ ನೀಡುವ ಅವರಿಗೆ ನಮನ, ವೃದ್ಧಿಸಲಿ ವೈದ್ಯರಲ್ಲಿ ಚಿತ್ತ ಚೇತನದ ಚೈತನ್ಯ.
1: ಇದುವರೆಗೆ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಜನರಕ್ಷಕರಿಗೊಂದು ನಮನ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಇದು 102.6 ಮೆಗಾಹರ್ಟ್ಸ್ಗಳು. ಸಮಯ 12:20 ಇದೀಗ ಕೆಲವು ಪ್ರಕಟಣೆಗಳು. ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇಂದು ಪ್ರಸಾರವಾಗುವಂತಹ ಗೀತೆಗಳು ಮೆರವಣಿಗೆ ಚಿತ್ರದಿಂದ. ಅಂಬಾರಿ ಚಿತ್ರದಿಂದ. ನನ್ನಾಸೆಯ ಹೂವೆ ಚಿತ್ರದಿಂದ.

ಈ ಮೂರು ಸುಂದರ ಗೀತೆಗಳು ಇಂದು ಸಂಜೆ 5 ಗಂಟೆಯಿಂದ ಪ್ರಸಾರ ಆಗ್ತಾ ಇದೆ. ನೀವು ಕೂಡ ನಿಮ್ಮ ನೆಚ್ಚಿನ ಹಾಡಿಗೆ ನಿಮ್ಮ ಅನಿಸಿಕೆ ಸಂದೇಶವನ್ನ ಕಳಿಸಬಹುದು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ 9448640273 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಸಂದೇಶವನ್ನ ಕಳಿಸಬಹುದು. ಯಾವ ಹಾಡು ನಿಮಗೆ ಇಷ್ಟ ಆಯಿತು, ಯಾಕೆ ಇಷ್ಟ ಆಯಿತು ಎನ್ನುವಂತಹ ಮಾಹಿತಿಯೊಂದಿಗೆ ಸಂದೇಶವನ್ನ ಕಳಿಸಿಕೊಡಿ ಇಂದು ಸಂಜೆ 4 ಗಂಟೆಯಿಂದ. ಕೇಳುಗರೆ, ಇಂದು ಸಂಜೆ 6 ಗಂಟೆ 15 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಕಣಿವೆ ಜೋಗಿಹಳ್ಳಿ ಗ್ರಾಮದ ಚಂದ್ರಪ್ಪ ಕೆ ಮತ್ತು ತಂಡದವರಿಂದ ತತ್ವ ಪದವನ್ನು ಕೇಳುವಿರಿ. ಹಾಗೆಯೇ ರೈತ ಬಾಂಧವರೇ, ಇಂದು ಸಂಜೆ 6 ಗಂಟೆ 51 ನಿಮಿಷಕ್ಕೆ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಕೋಪನಹಳ್ಳಿ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳುವಿರಿ. 1:00 ಪ್ರಗತಿ ಪಥ, 1:10 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವಯಸ್ಸಿನ ತಕ್ಕಂಗೆ ಕೆಲವು ಸಮಸ್ಯೆಗಳು ಶುರುವಾಗ್ತವೆ. ಕೆಲವು ತೀರಾ ಸಣ್ಣವು ಅನಿಸಿದರೆ ಕೆಲವು ಬಹಳ ದೊಡ್ಡವು ಅನಿಸಿಬಿಡಬಹುದು. ಹಾರ್ಟ್ಗೆ ಸಂಬಂಧಿಸಿದಂತೆ, ಕಿಡ್ನಿಗೆ ಸಂಬಂಧಿಸಿದಂತೆ, ಕ್ಯಾನ್ಸರ್ ಆಗಿರಬಹುದು, ಇತ್ಯಾದಿ ಕೆಲವು ಕಾಯಿಲೆಗಳು ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತವೆ. ಸಣ್ಣವು ಎಂಬುವವು ದೊಡ್ಡದಾಗಬಹುದು. ಉದಾಹರಣೆಗೆ ಕಣ್ಣಲ್ಲಿ ಏನೋ ಒಂದು ಸಣ್ಣ ಕಸ ಬಿದ್ದಿದೆ ಅಂದರೆ ಅದು ಬಿಡು ಸ್ವಲ್ಪ ಹೊತ್ತಾದ್ಮೇಲೆ ಸರಿಯಾಗ್ಬಿಡುತ್ತೆ ಅಂತಂತೇಳಿ ಎಂಬುದಾಗಲಿ. ಇನ್ನು ಕೆಲವು ಬಹಳ ವಯಸ್ಸಾದಾಗ ಬರುವಂತಹ ಕಾಯಿಲೆ, ಆಗ ಅದನ್ನು ಬೇಕಾದರೆ ಸರಿಪಡಿಸ್ಕೊಳ್ಬಹುದು ಎಂಬುವಂಥ ತಾತ್ಸಾರ ಇರಬಹುದು. ಉದಾಹರಣೆಗೆ ಈ ಮಂಡಿ ನೋವುನಂಥವು, ಅದನ್ನು ಅನುಭವಿಸಿದಾಗಲೇ ಅದು ದೊಡ್ಡ ಸಮಸ್ಯೆ ಅಂತೇಳಿ ಗೊತ್ತಾಗ್ತದೆ. ಆದರೆ ವೈದ್ಯಕೀಯ ಚಿಕಿತ್ಸೆಗಳಿಂದ ಇವೆಲ್ಲವನ್ನು ಎಲ್ಲಿವರೆಗೆ ಅಂತಂದರೆ ಮಂಡಿ ನೋವಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಕೂಡ ಆರಾಮವಾಗಿ ಓಡಾಡಿಕೊಂಡು ಇರಬಹುದು ಎಂಬುದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಎರಡು ಆರೋಗ್ಯದ ವಿಷಯಗಳ ಬಗ್ಗೆ ನಾವು ಮಾಹಿತಿ ಪಡಿತಾ ಇದ್ದೇವೆ. ಒಂದು, ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದು ಒಂದು. ಇನ್ನೊಂದು, ಹಿರಿಯರಲ್ಲಿ ಕಂಡುಬರುವಂತಹ ಮೂಳೆ ಸವೆತಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದನ್ನೆಲ್ಲ. ಬನ್ನಿ ಮೊದಲಿಗೆ ಕಣ್ಣಿನ ಶುಷ್ಕತೆಯ ಸಮಸ್ಯೆ ಏನು ಮತ್ತು ಇದಕ್ಕೆ ಪರಿಹಾರ ಏನು ಎಂಬುದಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಣ್ಣಿನ ತಜ್ಞರು ಮತ್ತು ವಿಜ್ಞಾನಿಗಳು ಆದಂತಹ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಸಾಮಾನ್ಯವಾಗಿ ಕಣ್ಣಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ, ಅದಕ್ಕೆ ತಕ್ಕ ಶಸ್ತ್ರಚಿಕಿತ್ಸೆನೂ ಮಾಡ್ಬೋದು, ಚಿಕಿತ್ಸೆನೂ ಕೊಡ್ತೀರಾ, ಅದಕ್ಕೇನೋ ಒಂದು ಉತ್ತಮವಾದಂಥ ಸಲಹೆ ನೀವು ನೀಡ್ತೀರಿ. ಆದರೆ ಈ ಕಣ್ಣಿನಲ್ಲೇ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಒಂದು ಏನು ಅಂತಂದರೆ ಡ್ರೈ ಐಸ್, ಕಣ್ಣು ಒಣಗೋದು, ಇದರಿಂದ ಏನು ಸಮಸ್ಯೆ ಇದೆ ಅಂತ ನಮಗೆ ತಿಳಿಬೇಕು.
2: ಈಗ ನಮ್ಮ ಡ್ರೈ ಅಂದ್ರೆ ನಮ್ಮ ಕಣ್ಣಲ್ಲಿ ನೀರಿನ ಅಂಶ ಹಾಕಿರುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ಲೂಬ್ರಿಕೆಂಟ್ ತರ. ಅದು ಎಲ್ಲ ಮುಚ್ಚಿ ತೆಗೆಯುವಾಗ ಲೂಬ್ರಿಕೆಂಟ್ ಇಲ್ಲದೆ ಇದ್ರೆ ಅದು ಡ್ರೈ ಆಗುತ್ತೆ, ಇರಿಟೇಟ್ ಆಗುತ್ತೆ. ಇವತ್ತಿನ ಒಂದು ಸಮಸ್ಯೆ ಏನಂದ್ರೆ

0: ನೀರಿನ ಅಂಶ ಇದ್ರೂ ಅದು ಇವಾಪರೇಟ್ ಆಗೋದು ಬಹಳ ಬೇಗ ಆಗುತ್ತೆ. ಯಾಕಾಗತ್ತೆ ಅಂದ್ರೆ ನಮ್ಮ ನೀರಿನ ಅಂಶ ಕ್ವಾಲಿಟಿ ಸರಿ ಇರೋದಿಲ್ಲ. ಕ್ವಾಲಿಟಿ ಯಾಕೆ ಸರಿ ಇರೋದಿಲ್ಲ ಅಂದ್ರೆ ನಮ್ಮ ಇಂಥ ಎನ್ವೈರನ್ಮೆಂಟ್ ಅಲ್ಲಿ ಕೂತಿರ್ತೀವಿ, ಇಕೋ ಸಿಸ್ಟಮ್ ಅಲ್ಲಿ ತುಂಬಾ ಡ್ರೈ ಇರುತ್ತೆ, ಎ ಸಿ ಹಾಕಿರ್ತೀವಿ, ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಅದರ್ ಚಾಲೆಂಜಸ್. ಸಿಂಪಲ್ ಥಿಂಗ್, ವೈಟಮಿನ್ ಡಿ ಲೋ ಇದ್ದವನ್ಗೆ, ಸನ್ಲೈಟ್ ಹೋಗದಿದ್ದವನ್ಗೆ, ದ ಫಸ್ಟ್ ಥಿಂಗ್ ವಿಚ್ ಶೋಸ್ ಅಪ್ ಇಸ್ ಕ್ವಾಲಿಟಿ ಆಫ್ ಟಿಯರ್ ಫಿಲ್ಮ್ ಇಸ್ ಬ್ಯಾಡ್. ಸೊ ಅದು ನಾವು ಒಂದು ಪಬ್ಲಿಷ್ ಮಾಡಿದ್ವಿ ಒಂದು ಪೇಪರ್, ಲೋ ವೈಟಮಿನ್ ಡಿ ಕಾಸಸ್ ಪೂರ್ ಟಿಯರ್ ಫಿಲ್ಮ್ಸ್ ಅಂತ. ಅಂದ್ರೆ ನೀವು ಅಲ್ಲಿ ಇವತ್ತಿನ ನೀವು ಇಂಜಿನಿಯರ್ಸ್ ಅನ್ನ ಎಲ್ಲ ಮಾತಾಡ್ಸಿದ್ರೆ ಅಥವಾ ಇಂಜಿನಿಯರ್ಸ್ ಅಲ್ಲ ಎಲ್ಲಾರು ನಿಮ್ ವೈಟಮಿನ್ ಡಿ ನೋಡಿದ್ರೆ ಎಲ್ಲಾರಲ್ಲೂ 10, 7, 8 ಇರುತ್ತೆ, 20, 25 ಇರಬೇಕಾಗಿರೋ. ಅಂದ್ರೆ ನಮ್ ಆಲ್ರೆಡಿ ವಿ ಆರ್ ಲೋ. ವೈಟಮಿನ್ ಡಿ ಹ್ಯಾಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಆನ್ ದ ಟಿಯರ್ ಫಿಲ್ಮ್. ಅದೇ ಮೇಜರ್ ಕ್ವಾಲಿಟಿ. ಕ್ವಾಲಿಟಿ ಸರಿ ಇಲ್ಲದೆ ಏನಾಗುತ್ತೆ, ಒಂದು 10-12 ಸೆಕೆಂಡ್ ವೇಟ್ ಮಾಡೋ ಅಷ್ಟು ಅದು ಇವಾಪರೇಟ್ ಆಗ್ಬೇಕು. ಇದು 6 ಸೆಕೆಂಡ್ಗೆ ಇವಾಪರೇಟ್ ಆಗುತ್ತೆ, ಅಂದ್ರೆ
1: ಇನ್ನಷ್ಟು ಶುಷ್ಕತೆ ಬರುತ್ತೆ
0: ಅಷ್ಟೇ. ಈಗ ನಾವು ಮನೆಯಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ನೀರನ್ನ ನಾವು ಬೇಕಾಗಿರೋದು ಒಂದ್ ಟ್ಯಾಂಕ್, ಬಟ್ ನಾವು ಡಬಲ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿಂದ ಬರುತ್ತೆ ನೀರ್, ಎಲ್ಲಿಂದ ಬರುತ್ತೆ? ಸೊ ಸೇಮ್ ಥಿಂಗ್ ಇದಲ್ಲೂ ಹಾಗೆ, ಡಬಲ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಅದೇನಾಗತ್ತೆ, ಆ ಪ್ರೊಡಕ್ಷನ್ ಮೇಲೆ ಸ್ಟ್ರೆಸ್ ಬೀಳುತ್ತೆ, ಆಮೇಲೆ ನಮ್ಗೆ ಇರಿಟೇಟ್ ಆಗೋದು, ಕಣ್ ಕೆಂಪಾಗೋದು. ಆಮೇಲೆ ಇವತ್ತಿನ ಒಂದು ಮೇಜರ್ ಇಶ್ಯೂ ಅಂದ್ರೆ ಡ್ರೈ ಐ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ಕ್ವಾಲಿಟಿ ಆಫ್ ಲೈಫ್. ನಮ್ಮ ಮೂಡ್ ಸ್ವಿಂಗ್ಸ್, ಯು ಫೀಲ್ ಟೈರ್ಡ್, ಯು ಯು ಆರ್ ನಾಟ್ ಹ್ಯಾಪಿ, ಇದೆಲ್ಲ ಲಿಂಕ್ ಬರುತ್ತೆ. ಸೈಕೋಸೋಷಿಯಲ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಬಿಹೇವಿಯರಲ್ ಮೇಲೆ ಎಫೆಕ್ಟ್ ಆಗುತ್ತೆ.
1: ಒಂದು ಸಣ್ಣ ಏನೋ ಒಂದು ಕೂದಲದ ಒಂದು ಸಣ್ಣ ಏನೋ ಕಸರು ಬಿದ್ದಿದೆ ಅಂತಂದ್ರೆ ಅಯ್ಯೋ ಸಂಜೆವರೆಗೂ ಕೂಡ ನನಗೆ ಇದೊಂದು ಹೋಗ್ಬಿಟ್ರೆ ನಾನು ಆರಾಮಾಗಿ ಕುತ್ಕೋಬಲ್ಲೆ, ಆರಾಮ್ ನಿದ್ದೆ ಮಾಡಬಲ್ಲೆ ಅಂತ ಹೇಳ್ತೀನಿ.
0: ಇಮ್ಯಾಜಿನ್ ಮಾಡಿ ಇಡೀ ದಿನ ಅವರು ಲೈಫ್ ಲಾಂಗ್ ಆಗ್ಬೇಕು ಅಂದ್ರೆ
1: ಅದರಲ್ಲಿ ಈ ರೀತಿಯಾಗಿ ಶುಷ್ಕತೆ ಇತ್ತು, ಅದು ಇನ್ನೊಂದು ಯಾವ್ದೋ ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ, ನಮ್ಮ ಮಾನಸಿಕ ಸ್ಥಿತಿಯನ್ನೇ ಅದು ಪಲ್ಲಟಗೊಳಿಸುತ್ತೆ ಅಂತಂದ್ರೆ ಬಹಳ ಸಮಸ್ಯೆ. ಈಗ ಅಂದ್ರೆ ಸರಿ, ಕಣ್ಣಿನ ಸಮಸ್ಯೆ ಅಂತಾನೆ ಅನ್ಕೋಬೇಕಾ ಈ ಶುಷ್ಕತೆ ಬಂದಾಗ, ಅಥವಾ ಆ ತೇವದ ಒಂದು ಸಮಸ್ಯೆ ಅನ್ಬೇಕಾ, ಯಾಕೆ ಆಗತ್ತೆ ಇದು?
0: ಇದು ನಮ್ಮ ಕಣ್ಣಿನ ಇದು ಪ್ರಾಬ್ಲಮ್ ಅನ್ನೋದು ಬರೀ ಕಣ್ಣಿನ ಸಂಬಂಧಪಟ್ಟಿದ್ದಲ್ಲ, ಇದು ಇಟ್ಸ್ ಅ ಕಂಪ್ಲೀಟ್ ನಮ್ಮ ಬಾಡಿ ಹೆಲ್ತ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾವು ಹೆಲ್ತ್ ಸರಿ ಇಲ್ದೆ ಕಣ್ಣೀರ್ ಹೋಗ್ಬಿಡುತ್ತೆ.
1: ಹೌದು.
0: ಆಮೇಲೆ ನೀವು ಕರೆಕ್ಟ್ ಆಗಿ ಹೈಡ್ರೇಟ್ ಮಾಡಲ್ಲ, ನೀರ್ ಕುಡಿಯಲ್ಲ, ಇವತ್ತು ನೀರ್ ಕುಡಿಯೋದೇ ಕಮ್ಮಿ ಜನರಲ್ಲಿ. ದೆನ್ ಯು ಆರ್ ಸ್ವೆಟ್ಟಿಂಗ್, ಔಟ್ಡೋರ್ಸ್ ಇರ್ತೀರಿ, ಇಂಡೋರ್ಸ್ ಅಲ್ಲಿ ನಮ್ಮ ಬಾಡಿ ಹೈಡ್ರೇಷನ್ ಚೇಂಜಸ್ ಇದೆ, ಹ್ಯುಮಿಡಿಟಿ ಇರುತ್ತೆ, ಹ್ಯುಮಿಡಿಟಿದಾಗ ವಾಟರ್ ಇವಾಪರೇಟ್ ಆಗ್ತಾನೆ ಇರುತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಬಾಡಿಯಲ್ಲೇ ನೀರು ಇಲ್ದಿದ್ರೆ ಕಣ್ಣಿಗೆ ಎಲ್ಲಿ ಬರುತ್ತೆ? ಸೆಕ್ರೀಟ್ ಆಗ್ತಾ ಇಲ್ಲ, ಹಾಗಿರೋ ಸೆಕ್ರೀಟ್ ಆಗಿರೋ ಕಣ್ಣೀರು ನಾಟ್ ಆಫ್ ದಿ ಗುಡ್ ಕ್ವಾಲಿಟಿ. ಗುಡ್ ಕ್ವಾಲಿಟಿ ಇಲ್ದಿದ್ದಾಗ ಕೆಲವರು ಹೇಳ್ತಾರೆ, ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ನನ್ನ ಐ ಡೋಂಟ್ ಫೀಲ್ ಫ್ರೆಶ್, ಐ ಫೀಲ್ ವೆರಿ ಟಯರ್ಡ್. ಸೊ ಅದೇನಂದ್ರೆ ನಿಮ್ಮ ನೀರು ಇಟ್ಸ್ ಸಪೋಸ್ ಟು ಬ್ರಿಂಗ್ ಇನ್ ಫ್ರೆಶ್ನೆಸ್ ಟು ಯುವರ್, ಬಟ್ ಇನ್ಸ್ಟೆಡ್ ಆಫ್ ಫ್ರೆಶ್ನೆಸ್ ಇಸ್ ಬ್ರಿಂಗಿಂಗ್ ಯು ಇರಿಟೇಷನ್. ನಾವು ಕಣ್ಣು ಮುಚ್ಕೊಳ್ತಾನೆ ಇರ್ತೀವಿ, ಅಂಡ್ ವಿ ಆಲ್ವೇಸ್ ಅನ್ಹ್ಯಾಪಿ ವಿತ್ ದ ಹೋಲ್ ಸೆಟ್. ಇದು ಅದೇನ್ ಮಾಡುತ್ತೆ, ಇಟ್ ಬಿಕಮ್ ಇರಿಟೇಬಿಲಿಟಿ. ನಾನು ಡ್ರೈ ಐ ಅವ್ರು ನೋಡಿದಾಗ ಎಲ್ಲರೂ ಇರಿಟೇಬಲ್ ತುಂಬಾ, ಎಲ್ಲ ಒಂದ್ ಚಿಕ್ಕ ಚಿಕ್ಕ ವಿಚಾರಕ್ಕೆ ದೇ ಗೆಟ್ ಇರಿಟೇಟೆಡ್, ಬಟ್ ಎಲ್ಲೋ ಒಂದ್ ಇರಿಟೇಷನ್ ಇನ್ನೊಂದ್ ಕಡೆಗೆ ಎಲ್ಲೋ ಸ್ಪ್ರೆಡ್ ಆಗುತ್ತೆ.
1: ಡಾಕ್ಟರ್, ನೀವು ಹೇಳ್ತಾ ಇದ್ರೆ ಈಗ ಕಣ್ಣೀರು ಎಲ್ಲ ಖಾಲಿ ಆಗ್ಬೇಕು, ಮನುಷ್ಯ ಸ್ವಲ್ಪ ನಿರಾಳ ಆಗ್ತಾನೆ, ದುಃಖ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೀವಿ.
0: ಇಮೋಷನಲ್ ಟಿಯರ್ಸ್ ಲಿಂಕ್ ಬೇರೆ, ಅದು ಇಟ್ ಇಸ್ ನಾಟ್ ಡ್ರಿಂಕ್ ಟು ದ ಥಿಂಗ್. ಕಣ್ಣಲ್ಲಿ ನೀರೇ ಸೆಕ್ರೆಟ್ ಆಗದಿದ್ದವನು ಬಂದು ಕೇಳ್ತಾನೆ, ನಾ ತುಂಬಾ ಅಳ್ತೀನಿ ಬಟ್ ಬೇರೆ ಹೊತ್ತು ನೀರ್ ಇರಲ್ಲ ಅಂತ. ಅದಕ್ಕೆ ಇಮೋಷನಲ್ ಸೆಕ್ರೀಷನ್ ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಕಂಪ್ಲೀಟ್ಲಿ ಬೇರೆ.
1: ಈ ಶುಷ್ಕತೆಗೆ ಇನ್ನಿತರ ಕಾರಣಗಳು, ಈಗ ಒಂದು ನಾವು ಹೊರಗಡೆ ಎಕ್ಸ್ಪೋಸ್ ಆಗಲ್ಲ, ಕೂತಲ್ಲೇ ಕೂತಿರ್ತೀವಿ, ಮತ್ತು ನೀರು ಕೂಡ ಕುಡಿಯಲ್ಲ ಅಂತೆಲ್ಲ ಹೇಳ್ತಾ ಇದ್ವಿ. ಈಗ ಇನ್ನಿತರ ಕೆಲವು ಸಮಸ್ಯೆಗಳು ನಾವು ಇವತ್ತು ನೋಡ್ತಾ ಇದ್ದೀವಿ ನೋಡಿ, ಸತತವಾಗಿ ಮೊಬೈಲ್ ನೋಡೋದಾಗ್ಲಿ, ಲ್ಯಾಪ್ಟಾಪ್, ಕಂಪ್ಯೂಟರ್ ಇತ್ಯಾದಿ ಬಳಸ್ತೀವಿ, ಮೊದಲೇ ಒಳಗೆ ಕೂತ್ಕೊಳ್ಳೋದು, ಹೊರಗಡೆ ಹೋಗಲ್ಲ, ಡಿ ವಿಟಮಿನ್ ತಗೊಳ್ಳಲ್ಲ, ಈ ಎಲ್ಲ ಅಂಶಗಳು ನಮ್ಮ ಈ ಕಣ್ಣಿನ ಶುಷ್ಕತೆಗೆ ಎಷ್ಟು ಕೊಡುಗೆ ನೀಡಿದ್ದೇವೆ?
0: ಎಲ್ಲ ಇದೆಲ್ಲರೂ ಒಂದು ನನ್ನ ಪ್ರಕಾರ 70-80% ಇಟ್ಸ್ ಆಲ್ ಲಿಂಕ್ಡ್. ಒಳಗಡೆ ಹೋಗಲ್ಲ, ಕಣ್ಣಿನ ಮೇಲೆ ಸ್ಟ್ರೆಸ್, ಇನ್ನು ಹ್ಯುಮಿಡಿಟಿ, ಎಲ್ಲ ಮನೆಯಲ್ಲೂ ಎ ಸಿ ಇರುತ್ತೆ, ಹ್ಯುಮಿಡಿಟಿ ಕಂಟ್ರೋಲ್ ಇರೋದಿಲ್ಲ, ನಾವು ಹೊರಗಡೆನೆ ಹೋಗೋದಿಲ್ಲ, ಸನ್ಲೈಟ್ಗೆ ನಾವು ಎಕ್ಸ್ಪೋಸ್ ಆಗಲ್ಲ, ಅಂಡ್ ವಿ ಡೋಂಟ್ ಡ್ರಿಂಕ್ ವಾಟರ್, ಅಂಡ್ ಲೈಫ್ ಸ್ಟೈಲ್ ಚೇಂಜ್, ಫುಡ್, ಹೈ ಇನ್ಸುಲಿನ್, ಪ್ರೀ ಇನ್ಸುಲಿನ್, ಪ್ರೀ ಡಯಾಬೆಟಿಕ್ ಅಂತ ಹೇಳ್ತೀವಿ, ಅವರಲ್ಲಿ ತುಂಬಾ ಇರುತ್ತೆ ಇದು. ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಇರುವಂತ ಚಾಲೆಂಜಸ್, ಇಟ್ಸ್ ಅ ಹ್ಯೂಜ್ ಬರ್ಡನ್.
1: ಸೊ ಹಾಗಾದ್ರೆ ಈಗ ಪರಿಹಾರ ಅಂತಂದ್ರೆ ಒಂದು ಚಿಕಿತ್ಸೆ ಯಾವ ಮಾರ್ಗಗಳಿವೆ ಅಂತೀರಾ?
0: ಒಂದು ನಿಮ್ಮ ವೈಟಮಿನ್ ಡಿ ಚೆಕ್ ಮಾಡಿಸ್ಬೇಕು.
1: ಒಂದು
0: ಎರಡನೇದು ಲೂಬ್ರಿಕೆಂಟ್ಸ್, ಡಾಕ್ಟರ್ ಹತ್ರ ಹೋದಾಗ ಕರೆಕ್ಟ್ ಆಗಿ ಲೂಬ್ರಿ, ಇವತ್ತು ಒಳ್ಳೊಳ್ಳೆ ಲೂಬ್ರಿಕೆಂಟ್ಸ್ ಬಂದಿದ್ದಾವೆ. ಇದಕ್ಕೆ ಎಲ್ಲಾರು ಹೇಳ್ತಾರೆ ಎಲ್ಲಾನು ನೀರೇ ಅಲ್ವಾ ಅಂತ, ನೀರಲ್ಲ ಅದು, ಅದ್ರಲ್ಲಿ ಇರುವಂತ ಅಂಶಗಳು ಬೇರೆ ಇರ್ತವೆ,

0: ಮೆಟ್ರೋ ಹೆಲೋಸ್ ಅಂತ ಹೇಳ್ತೀವಿ, ಕೆಲವದಲ್ಲಿ ಒಮೆಗಾ 3 ಇರ್ತವೆ, ಕೆಲವೊದೇ ವಿಟಮಿನ್ ಡಿ ಡ್ರಾಪ್ಸ್ ಬರ್ತವೆ, ಕೆಲವೊದೇ ಅಮಿನೋ ಆಸಿಡ್ಸ್ ಇರ್ತವೆ. ಇವೆಲ್ಲ ಡ್ರಾಪ್ಸ್ ಕಣ್ಣಿಗೆ ಏನ್ ಮಾಡುತ್ತೆ, ಇಟ್ ವಿಲ್ ಆಕ್ಟ್ ಲೈಕ್ ಅ ನಾರ್ಮಲ್ ಟಿಯರ್ಸ್. ಅದೊಂದು ಇಂಪಾರ್ಟೆಂಟ್. ಕೆಲವು ಪ್ರೊಸೀಜರ್ಸ್ ಇರ್ತವೆ, ಕಣ್ಣನ್ನ ಗ್ಲಾನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುವಂತ ಪ್ರೊಸೀಜರ್ಸ್ ಇರ್ತವೆ. ಈ ತರ ಬೇರೆ ಬೇರೆ ವಿಧಾನಗಳಿದಾವೆ.
1: ಈ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಧರಿಸೋದ್ರಿಂದ ಅಥವಾ ಕಣ್ಣಿನ ಒಂದು ಉತ್ತಮ ಶಸ್ತ್ರಚಿಕಿತ್ಸೆ ಮಾಡಿಸೋದ್ರಿಂದ ಕಣ್ಣಿನ ಪೊರೆ ಆದ್ರೆ ಚಿಕಿತ್ಸೆ ಆದ ನಂತರ ಕಣ್ಣಿನ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಮತ್ತು ಉತ್ತಮ ಸ್ಥಿತಿಗೆ ಬರ್ತಾನೆ. ಆವಾಗ ಈ ಡ್ರೈ ಐ ಅಥವಾ ಶುಷ್ಕತೆ ಇದು ಕಮ್ಮಿ ಆಗತ್ತಾ?
0: ಕಮ್ಮಿ ಆಗಲ್ಲ, ಅದೊಂದು 3-4 ತಿಂಗಳು ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ನಾವು ಎನಿ ಸರ್ಜರಿ ಮಾಡಿದ್ರೆ ಕಣ್ಣಲ್ಲಿ ಒಂದು ಸಿಂಪಲ್ ಮಡ್ರಾಸೆ ಆಗಿರುತ್ತೆ, ಹಾಗೆ ಅವನು ಒಂದು 6 ತಿಂಗಳು ಬೇಕು ಅವ್ನ ಕಣ್ಣು ಡ್ರೈ ನಾರ್ಮಲ್ ಆಗ್ಲಿಕ್ಕೆ, ಬಿಕಾಸ್ ತುಂಬಾ ಇದಿರುತ್ತೆ. ಸೊ ಅದರಿಂದ ಅದಕ್ಕೆ ನಾವು ಆ ಟೈಮಲ್ಲಿ ಏನ್ ಮಾಡ್ತೀವಿ, ಡ್ರಾಪ್ಸ್ ಕೊಟ್ಟಿರ್ತೀವಿ, ಟ್ರೈ ಟು ಮೇಕ್ ಶೋರ್ ದಟ್ ಈಸ್ ಯೂಸಿಂಗ್ ಇಟ್. ಇದನ್ನೆಲ್ಲ ಹಾಕಿ ಬ್ಯಾಲೆನ್ಸ್ ಮಾಡ್ತೀವಿ.
1: ಈ ಐ ಡ್ರಾಪ್ಸ್ ಅದರ ಮಹತ್ವ ಏನು ಈ ದಿಶೆಯಲ್ಲಿ?
0: ಈ ಡ್ರಾಪ್ಸ್ ಅಲ್ಲಿ ಬೇರೆ ಬೇಗದಂತ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನೋ ಅಂಶಗಳು ಇರ್ತವೆ. ಒಮೆಗಾ 3 ಇರ್ಬೋದು, ಅಮಿನೋ ಆಸಿಡ್ಸ್ ಇರ್ಬೋದು, ಟ್ರಹೆಲೋಸ್ ಅನ್ನೋದಿರ್ಬೋದು, ಅಥವಾ ಬೇರೆ ಬೇರೆ ಈ ಇವನ್ ಏನ್ ಮಾಡುತ್ತವೆ, ನಮ್ಮ ಕಣ್ಣಿನ ನೀರಿನಷ್ಟೇ ರಿಪ್ಲೆನಿಶ್ ಮಾಡಲ್ಲ, ಇಟ್ ಆಲ್ಸೋ ಆಕ್ಟ್ಸ್ ಲೈಕ್ ಹೌ ಟು ಸೆಲ್ಸ್ ಅನ್ನ ಹೇಗೆ ಸತ್ತೋಗಿರೋ ಸೆಲ್ ಅನ್ನ ಹೇಗೆ ರಿವೈವ್ ಮಾಡೋದು ಅಂತ ಪ್ಲಾನ್ ಮಾಡುತ್ತೆ.
1: ಹಾಗಾದ್ರೆ ಕಣ್ಣಿನ ಒಂದು ಶುಷ್ಕತೆ ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಬೇಕಾ?
0: ಅಬ್ಸಲ್ಯೂಟ್ಲಿ. ನಮ್ಮ ಫಸ್ಟ್ ಮೋರ್ ಪ್ರೊಡಕ್ಟಿವ್ ಲೈಫ್ ಅಂದ್ರೆ ಆಕ್ಟಿವ್ ಲೈಫ್. ಅದು ಆಕ್ಟಿವ್ ಲೈಫ್ ಮಾಡಿದಾಗ ಏನಾಗುತ್ತೆ, ಲಾ ನಮ್ದೊಂದು 20-25% ಪೀಪಲ್ ವಿದೌಟ್ ನಾಲೆಜ್ ದೇ ಆರ್ ಪ್ರೀ ಡಯಾಬಿಟಿಕ್, ಅದನ್ನ ಕಮ್ಮಿ ಮಾಡಬೇಕು. ವೈಟಮಿನ್ ಡಿ ಹೊರಗಡೆ ನಾವು ಎಕ್ಸಸೈಸ್ ಅಥವಾ ಹೊರಗಡೆ ನಾವು ವಿಟಮಿನ್ ಡಿ ಅಲ್ಲಿ ಕೂತ್ರೆ ವಿಟಮಿನ್ ಡಿ ವಿಲ್ ಇಂಪ್ರೂವ್, ಅದನ್ನು ಇಂಪ್ರೂವ್ ಮಾಡಬೇಕು. ನಮ್ಮ ಡಯಟ್ ಫ್ಯಾಕ್ಟರ್ಸು, ನಮ್ಮ ಕ್ವಾಲಿಟಿ ಆಫ್ ವರ್ಕು, ನಾವು ಎಷ್ಟೊತ್ತು ನಾವು ಕಂಪ್ಯೂಟರ್ಲ್ಲಿ ಇರ್ತೀವಿ, ಆಮೇಲೆ ಏನು ಸಬ್ಸ್ಟಿಟ್ಯೂಟ್ ತಗೊಳ್ತೀವಿ ನಾವು, ಎಸ್ಪೆಷಲಿ ಒಮೆಗಾ 3 ಅಥವಾ ಡ್ರಾಪ್ಸ್ ಹೇಗೆ ಹಾಕ್ತೀವಿ, ಇವೆಲ್ಲ ಇಂಪಾರ್ಟೆಂಟ್ ಇದರಲ್ಲಿ.
1: ಈಗ ಡಿ ವಿಟಮಿನ್ ಸಲುವಾಗಿ ನಾವು ಬಿಸಿಲಲ್ಲಿ ಹೋಗ್ತೀವಿ, ಯಾವ ಹೊತ್ತಲ್ಲಿ ಹೋಗ್ಬೇಕು ಅದು ಒಂದು ಸಂಕ್ಷಿಪ್ತವಾಗಿ?
0: ಬೆಳಿಗ್ಗೆ 7-9 ಒಳ್ಳೆ ಇದು, ಅಥವಾ ಸಾಯಂಕಾಲ ಹೊತ್ತು 4:30. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ನಾವು ಸೂರ್ಯಂಗ್ ನಮಸ್ಕಾರ ಮಾಡ್ತಿದ್ವಿ, ಸೂರ್ಯ ವಂದನೆ ಮಾಡ್ತಿದ್ವಿ, ಸಾಯಂಕಾಲದ ಹೊತ್ತು ಸಂಧಾನೆ ವಂದನೆ ಮಾಡ್ತಿದ್ವಿ, ಆಮೇಲೆ ಸೂರ್ಯ ನಮಸ್ಕಾರ, ಇವೆಲ್ಲ ಯಾಕೆ ಮಾಡಿದ್ರು ಅಂದ್ರೆ ಆ ಕಾಲದಲ್ಲೂ ದೇ ಹ್ಯಾಡ್ ಅ ಥಾಟ್ ಪ್ರೋಸೆಸ್. ಸೂರ್ಯನಿಂದ ಬರುವಂತ ಪ್ರೊಡಕ್ಷನ್ ಸನ್ ನಿಂದ ಬರೋದು ಬಾಡಿ, ಅದಕ್ಕೆ ಅವರು ಇಂಡೈರೆಕ್ಟ್ ವೇ ಆಫ್ ಹೇಳ್ತಾ ಇದ್ರು ಅಲ್ಲಿ ಹೋಗಿ ಏನೋ ಸಂಧ್ಯಾ ವಂದನೆ, ಅಥವಾ ಎರಡೂ ಕಾಲದಲ್ಲೂ ಹೈಯೆಸ್ಟ್ ಲೆವೆಲ್ ಆಫ್ ವಿಟಮಿನ್ಸ್ ನಮ್ಗೆ ಬೇಕಾಗುವಂತ ಸಿಗತ್ತೆ
1: ಮಾಡ್ತಿದ್ರು. ಈ ಕಣ್ಣಿನ ಶುಷ್ಕತೆ ಇದನ್ನ ನಾವು ಟ್ರೀಟ್ಮೆಂಟ್ ಮಾಡ್ಲಿಲ್ಲ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಮುಂದೆ?
0: ಕ್ರಾನಿಕ್ಲಿ ಪೇನ್ ಇರುತ್ತೆ, ಕಣ್ಣು ಯಾವಾಗ್ಲೂ ಕೆಂಪಾಗಿರುತ್ತೆ, ಪೀಪಲ್ ಆರ್ ನಾಟ್ ಕಂಫರ್ಟೇಬಲ್ ವಿತ್ ದರ್ ವಿಷನ್, ಆಮೇಲೆ ದೇ ಆಲ್ವೇಸ್ ಫೀಲ್ ದಟ್ ದರ್ ಈಸ್ ಸಮಥಿಂಗ್ ನಾಟ್ ರೈಟ್, ಆಮೇಲೆ ಕ್ವಾಲಿಟಿ ಆಫ್ ವರ್ಕ್ ಕಮ್ಮಿ ಆಗುತ್ತೆ.
1: ಯಾವಾಗಾದ್ರೂ ಬೇರೆ ರೋಗಕ್ಕೆ ಅದು ಎಡೆ ಮಾಡ್ಕೊಡುತ್ತಾ?
0: ನಾಳೆ ಫ್ಯೂಚರ್ ಅಲ್ಲಿ ಕ್ರಾನಿಕ್ಲಿ ಪೇನ್ ಇದ್ದು ಪ್ರೆಷರ್ ಇದೆಲ್ಲ ಜಾಸ್ತಿ ಆಗಿ ಗ್ಲಾಕೋಮಾ ಮಲ್ಟಿಪಲ್ ಇಶ್ಯೂಸ್ ಬರ್ಬೋದು. ಸೊ ಇಟ್ ಇಸ್ ನಾಟ್ ಅಂದ್ರೆ ನಮ್ದು ಮೋರ್ ದನ್ ಕಾಯಿಲೆ, ನಿಮ್ ಪರ್ಸನಾಲಿಟಿ ಇಟ್ಸೆಲ್ಫ್ ಇಸ್ ಗೋಯಿಂಗ್ ಟು ಬಿ ಇರಿಟೇಟೆಡ್, ತುಂಬಾ ಇರಿಟೇಟೆಡ್ ಪರ್ಸನ್. ಆಮೇಲೆ ಮಕ್ಕಳಲ್ಲಿ ತುಂಬಾ ಡ್ರೈನೆಸ್ ಇಂದ ಮಯೋಪಿಯಾ ಪ್ರೋಗ್ರೆಷನ್ ಜಾಸ್ತಿ, ಅಂದ್ರೆ ತುಂಬಾ ಮಕ್ಕಳು ಓದ್ತಾ ಇದ್ದು ಬರೀ ಡ್ರೈ ಇದ್ರೆ ಕಣ್ಣು ಪ್ರೋಗ್ರೆಷನ್ ಮಯೋಪಿಯಾ ಜಾಸ್ತಿ, ಮೈನಸ್ ಪವರ್ ಜಾಸ್ತಿನೇ ಆಗ್ತಾ ಇರುತ್ತೆ, ಮಕ್ಕಳು ಏನಾಗ್ತಾ ಇದೆ ಗೊತ್ತಿರೋದಿಲ್ಲ. ಸೊ ಡ್ರೈನೆಸ್ ಇಸ್ ಆಲ್ಸೋ ಎ ಫ್ಯಾಕ್ಟರ್.
1: ಹೀಗೆ ಕಣ್ಣಿನ ಶುಷ್ಕತೆಯನ್ನ ನಾವು ವೈದ್ಯರಲ್ಲಿ ತೋರಿಸಿ ಆದಷ್ಟು ಬೇಗ ಅದಕ್ಕೆ ಏನು ಮಾರ್ಗೋಪಾಯಗಳಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರು ಮಾಹಿತಿ ಪಡ್ಕೊಂಡಿದ್ದಾರೆ. ಆದರೂ ವೈದ್ಯರ ಬಳಿ ಹೋಗಿ ಸರಿಯಾದ ಚಿಕಿತ್ಸೆಯನ್ನು ಮಾಡಿಸ್ಕೋಬೇಕಾಗತ್ತೆ. ಆವಾಗ ಮಾತ್ರ ನೀವು ಏನಾದರೂ ನೀವೇ ಟ್ರೀಟ್ಮೆಂಟ್ ತೊಗೋಬಾರ್ದು. ಒಂದೇನೋ ಡ್ರಾಪ್ ಸಿಗುತ್ತೆ ಡಾಕ್ಟರ್ ಯಾವಾಗೋ ಯಾರಿಗೋ ಬರ್ದಿದ್ರು ಅದನ್ನು ತೊಗೊಂಡು ಆಗ್ತಾ ಹೋಗಬೇಡಿ. ಈಗ ನಾವು ಈ ಕಾರ್ಯಕ್ರಮದಲ್ಲಿ ಹೇಳಿದಂಗೆ ಕಣ್ಣು ಯಾವತ್ತೂ ತಂಪಾಗಿ ಇರಬೇಕಂದಾಗ ಈ ದ್ರವವನ್ನು ಕೆಲವು ಸಲ ಬಳಸಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತನ್ನುವಂಥ ಅಂಶ. ಆದರೆ ಯಾವುದನ್ನು ಯಾವ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತ ಅನ್ನೋದನ್ನು ತಿಳ್ಕೊಂಡು ಮುಂದುವರಿಬೇಕು. ತಾವು ಈ ವಿಷಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.
1: ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನದಲ್ಲಿ ಮಾಹಿತಿ ಪಡೆದರಲ್ಲ. ಬನ್ನಿ ಈಗ ಹಿರಿಯರಲ್ಲಿ ಮೂಳೆ ಸವೆತಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತಾಗಿ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಮಾತುಕತೆ ಕೇಳೋಣ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆಗ್ತಾ ನಡಿಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು, ಬೆನ್ನು ನೋವು ಆಗ್ಬಹುದು, ಮೈಕೈ ನೋವು ಏನೋ ಇತ್ಯಾದಿ ಅನೇಕ ಸಮಸ್ಯೆಗಳು ಇರ್ತದೆ. ಯಾಕಾಗಿ ಇದು ಆಗತ್ತೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರು, ಮೂಳೆ ತಜ್ಞರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಮೂಳೆ ಸವೆತ ಅಂತ ಅನ್ನೋದು ಸರ್ ಯಾವ ಹಂತದಲ್ಲಿ ಶುರು ಆಗತ್ತೆ?
2: ಮೂಳೆ ಸಮಸ್ಯೆ ನಿಜಕ್ಕೆ ಹೇಳಬೇಕು ಅಂದ್ರೆ

0: ಕಾಣಿಸ್ಕೊಳ್ಳೋದು ಮಾತ್ರ ಐವತ್ತರ ಮೇಲೆ ಕಾಣಿಸ್ಕೊಳ್ಳುತ್ತೆ. ಮೂಳೆ ಅನ್ನೋದು ಏನಂದ್ರೆ ಅದು ಒಂದು ಹಾರ್ಡ್ ಆಗಿದ್ರು ಕೂಡ ಜೀವ ಉಳ್ಳ ಒಂದು ವಸ್ತು ಅದು, ಒಂದು ಮೂಳೆ ಅನ್ನೋದು. ಸೊ ವಯಸ್ಸಾಗ್ತಿದ್ದಂಗೆ ಏನಾಗುತ್ತಂದ್ರೆ ಈ ಬೋನ್ ರಿಸಾಪ್ಷನ್ ಅಂತೀವಿ, ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಂದ್ರೆ ಅದು ಬೋನ್ ನ ತೆಗೆದುಹಾಕೋದು, ಹಳೆ ಬೋನ್ ತೆಗೆಯೋದು, ಅದೇನಿದೆ ಅದು ಮಾತ್ರ ನಡೀತಾ ಇರುತ್ತೆ ಜಾಸ್ತಿ. ಬೋನ್ ಆಡ್ ಮಾಡೋದು, ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿ ಅಂತ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಹಜ ಪ್ರಕ್ರಿಯೆ. ನಮ್ಗೆ ವಯಸ್ಸು ರೀತಿಯ ನಮ್ಗೆ ಜುಟ್ಟು ಕೂದಲು ಬೆಳಗಾದಂಗೆ ಆಕ್ಚುಲಿ ಒಂದು ಕಾಯಿಲೆ ಅಲ್ಲ, ಇದು ಸಹಜ ಪ್ರಕ್ರಿಯೆ.
1: ಮೂಳೆಗಳೆಲ್ಲ ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ತುಂಬಾ ಚಟುವಟಿಕೆಯಲ್ಲಿ ಇದ್ದವರು, ರೈತಾಪಿ ಕೆಲಸ ಮಾಡಲಿ, ಕಾರ್ಖಾನೆಯ ಕೆಲಸ ಮಾಡಲಿ, ಕೆಲಸದಲ್ಲಿ ತೊಡಗೋರಿಗೆ ಈ ಸಮಸ್ಯೆ ಬರುತ್ತಾ ಅಥವಾ ಕೂತ್ಕೊಳ್ಳೋರಿಗೆ ಸಮಸ್ಯೆ ಬರುತ್ತಾ? ಕೂತ್ಕೊಳ್ಳೋರಿಗೆ ಯಾವ ರೀತಿ ಸಮಸ್ಯೆ ಬರುತ್ತೆ?
0: ಇಲ್ಲ ಇಲ್ಲ, ಇದು ಈ ಸಮಸ್ಯೆ ಅನ್ನೋದು ಎಲ್ರಿಗೂ ಬರುತ್ತೆ. ನಾವು ಸುಮ್ನೆ ಕೂತಿದ್ರು ಏನ್ ಮಾಡದೇ ಇದ್ರು ಕೂಡ ಮರಿ ಮಂಚದಲ್ಲೇ ಮಲಗಿದ್ರು ಕೂಡ ಇದು ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ಹೇಳಂಗೆ ವಿಪರೀತ ಚಟುವಟಿಕೆಗಳಲ್ಲಿ ಇದ್ದವರಿಗೆ ಅವ್ರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಅಂತೀವಿ, ಇನ್ಸಲ್ಟ್ಸ್ ಅಂತೀವಿ, ಒಂದ್ ಸ್ವಲ್ಪ ಮುಂಚೆ ಬರೋ ಅವಕಾಶ ಇರುತ್ತೆ. ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರೆ, ಫುಟ್ಬಾಲರ್ಸ್ ಇಂಥವರೆಲ್ಲ ಅವ್ರಿಗೆ ಒಳ್ಳೆ ಒಳ್ಳೆ ಮೈಕ್ರೋ ಇಂಜುರೀಸ್, ಮೈನರ್ ಇಂಜುರೀಸ್ ಆಗ್ತಾ ಇರುತ್ತೆ. ಅದರಿಂದ ಇದೊಂದು ಸ್ವಲ್ಪ ಉಚಿತವಾಗಿ ಕಾಣಿಸ್ಕೊಳ್ಳುತ್ತೆ ಅವರಲ್ಲಿ ಮಾತ್ರ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಕಾಣಿಸ್ಕೊಳ್ತಾ ಐವತ್ತೈವತ್ತರ ಮೇಲೆ.
1: ಈಗ ಸಹಜವಾಗಿ ಸರ್ ವಯಸ್ಸಾದವರಲ್ಲೇ ನಾವು ಕೇಂದ್ರೀಕರಿಸಿ ಮಾತನಾಡೋದಾದ್ರೆ 60-70 ಅಂತರ ಇನ್ನೂ ಸ್ವಲ್ಪ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಇತ್ಯಾದಿಗಳನ್ನೆಲ್ಲ ಮಾಡ್ಬೇಕಾಗತ್ತೆ ಅಂತ ತಾವ್ ಹೇಳ್ತೀರಾ? ಕಾಲಿನ ಬೋನ್ ಗಳಿಗೆ ಸಂಬಂಧ ಇರುತ್ತಾ ಅಥವಾ ಬೇರೆ ಭಾಗದಲ್ಲಿ ಕೂಡ ಮೂಳೆ ಸವೆತ ಆಗತ್ತಾ?
0: ಒಳ್ಳೆ ಪ್ರಶ್ನೆ. ಇದೇನಂದ್ರೆ ಮೂಳೆ ಸವೆತ ಅನ್ನೋದು ದೇಹದಲ್ಲಿ 206 ಬೋನ್ಸ್ ಅಡಲ್ಟ್ಸ್ ತಗೊಂಡ್ರೆ ಎಲ್ಲ ಕಡೆ ಆಗತ್ತೆ. ಒಂದು ಕಾಲುಗಳಲ್ಲಿರೋ ಮೂಳೆಗಳು, ಜಾಯಿಂಟ್ಸ್, ಹಾಗೆ ಬೆನ್ನು ಮೂಳೆಗಳು, ಸ್ಪೈನಲ್ ಕಾಲು, ವರ್ಟೆಬ್ರಲ್ ಕಾಲು, ಇವುದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಅಂದ್ರೆ ಅದು ನಮ್ಮ ದೇಹದ ಭಾರವನ್ನು ಹೊರಿತಾ ಇದೆ. ಅದೇ ಹಾಗೆ ಕೈಗಳು, ಮೂಳೆಗಳು, ಜಾಯಿಂಟ್ಸ್ ತಗೊಂಡ್ರೆ ಅದಕ್ಕೆ ವೆಯ್ಟ್ ಬೇರಿಂಗ್ ಫಂಕ್ಷನ್ ಇಲ್ಲ ಅದಕ್ಕೆ. ಅದಕ್ಕೆ ಕಾಲುಗಳಲ್ಲಿ ನೀವು ಹೇಳ್ದಂಗೆ ಸೊಂಟದಲ್ಲಿ, ಮಂಡಿಯಲ್ಲಿ, ಪಾದದಲ್ಲಿ, ಇದೆಲ್ಲ ಈ ಮೂಳೆಗಳು ಬಾಡಿ ವೆಯ್ಟ್ ಬೇರ್ ಮಾಡುತ್ತಾ ಇದೆ, ಅದರಿಂದ ಅದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಮ್ಗೆ.
1: ಈಗ ಮೂಳೆ ಸವೆತ ಅಂತ ಅನ್ನೋದು ಬೇರೆ ಬೇರೆ ಇತ್ಯಾದಿ ವಯಸ್ಸಾದಾಗ ಆಗತ್ತಂತಂದ್ರೆ ಬೇರೆ ಯಾವ ಯಾವ ಅಂಶಗಳು ಕಾರಣ ಆಗ್ತವೆ ಅಂದ್ರೆ ಈಗ ಆಹಾರದ ಪದ್ಧತಿ ಆಗಿರ್ಬಹುದು ಅಥವಾ ಚಟುವಟಿಕೆ ರಹಿತ ಜೀವನ ಶೈಲಿ ಆಗಿರ್ಬಹುದು ಇತ್ಯಾದಿಗಳೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗ್ತವ? ಹೇಗೆ?
0: ಏನು ವಯಸ್ಸಲ್ದಾಗೆ, ವಯಸ್ಸು ಅನ್ನೋದು ಸಾಧಾರಣ ಕಾಮನ್.
1: ಸರಿ ಸರಿ, ಹೌದು.
0: ಒಬೆಸಿಟಿ ಅಂತ ಉಪಕಾಯ, ಭಾರಿ
1: ಬೊಜ್ಜು ದೇಹ,
0: ಬೊಜ್ಜು ದೇಹ, ಅದು ಮೇಜರ್ ಫ್ಯಾಕ್ಟರ್. ಅದು ಮೇನ್ ಒಂದು
1: ಬೊಜ್ಜು ಕಾರಣ.
0: ಒಂದು ಎರಡನೇದು ಈ ಮಿನರಲ್ ಅಂಡ್ ವಿಟಮಿನ್ ಡೆಫಿಷಿಯನ್ಸಿ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ವಿಟಮಿನ್ ಡಿ ಅನ್ನೋದು ತುಂಬಾ ಲೋಪವಾಗಿರ್ತಾ ಇದೆ. ಯಾಕಂದ್ರೆ ನಾವು ಯಾರು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿಲ್ಲ. ಸೊ ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೇನೆ ನಾವು ಸ್ವೀಕರಿಸಿದ್ದ ನಮ್ಮ ಆಹಾರದಲ್ಲಿ ಸೇರಿದ ವಿಟಮಿನ್ ಡಿ ಅನ್ನೋದು ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ ಅದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಗೆ ದೋಹದ ಮಾಡುತ್ತೆ. ಸೊ ವಿಟಮಿನ್ ಡಿ ಲೋಪ ಇದ್ದಾಗ ನಾವು ಎಷ್ಟು ಕ್ಯಾಲ್ಸಿಯಂ ಸ್ವೀಕಾರ ತಗೊಂಡ್ರು ಕೂಡ ಆಹಾರದಲ್ಲಿ ಅಥವಾ ಹೊರಗಿಂದ ತಗೊಂಡ್ರು ಕೂಡ ಅದು ನಮ್ಮ ಬಾಡಿಗೆ ಸೇರಲ್ಲ, ಹಾಗೆ ಆಚೆ ಔಟ್ ಆಗುತ್ತೆ.
1: ಸರಿ, ವಿಟಮಿನ್ ಡಿ ಕೊರತೆ ಲಕ್ಷಣಗಳು ಏನು ಅಂದ್ರೆ ಅದನ್ನ ಸರಿಪಡಿಸ್ಕೋಬೇಕಾಗಿದೆ. ಆಮೇಲೆ ಗುಳಿಗೆಗಳಷ್ಟೇ ಅಲ್ಲ, ಬೇರೆ ಸೂರ್ಯ ಕಿರಣಗಳನ್ನು ಕೂಡ ದೇಹಕ್ಕೆ ತಗ್ಗಿಸ್ಕೋಬೇಕಾಗುತ್ತೆ.
0: ವಿಟಮಿನ್ ಡಿ ಲೋಪದಿಂದ ಮೇನ್ ಆಗಿ ಏನಾಗ್ತಂದ್ರೆ ಈ ಮೂಳೆಗಳು ಇದರಲ್ಲಿ ಶಕ್ತಿ ಕುಂಗೋಗುತ್ತೆ, ಅದು ಬೋನ್ ಪೇನ್ಸ್ ಅಂತ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ವಯಸ್ಸಾದವರಲ್ಲಿ ಏನು ನಾವೇನು ಆಕ್ಟಿವಿಟಿ ಮಾಡದೇ ಇದ್ರು ಕೂಡ ಬೆನ್ನು ಮೂಳೆಗಳಲ್ಲಿ ಎಲ್ಲೆಲ್ಲ ಕತ್ತಲ್ಲಿ ಬೆನ್ನು ಮೂಳೆಗಳಲ್ಲಿ ನೋವು ಬರೋದು, ನಾವೆನ್ನ ಓಡಾಟ ಮಾಡಿದ್ರೆ ಮಸಲ್ಸ್ ಅನ್ನೋದು ಮಸ್ಕ್ಯುಲರ್ ಸ್ಟ್ರೆಂತ್ ಎಫಿಷಿಯನ್ಸಿ ಕೂಡ ಬೇಕಾಗುತ್ತೆ. ವಿಟಮಿನ್ ಸಿ, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಕ್ಯಾಲ್ಸಿಯಂ ಇವೆಲ್ಲ ಇದು ಪೇನ್ಸ್ ಬರುತ್ತೆ, ನೋವುಗಳು ಮೇನ್ ಆಗಿ. ಪ್ಲಸ್ ಲೆಥಾರ್ಜಿ ಅಂತ ಅಂದ್ರೆ ಒಂದೊಂದ್ಸರ ಅಲಸತ್ವ, ಬೇಗ ನಮ್ಗೆ ಬೈ ಏನು ಮಾಡೋದು ಬೇಡ, ಸುಮ್ನೆ ಇರೋಣ, ಕೆಲಸ ಮಾಡ್ಬೇಕು ಆಮೇಲೆ ಮಾಡೋಣ, ಈ ತರ ಅನ್ಸೋದೆಲ್ಲ ಲೆಥಾರ್ಜಿಕ್ ಫೀಲಿಂಗ್ ಬರುತ್ತೆ ನಮ್ಗೆ.
1: ಆಯಾಸ, ವಿನಾ ಕಾರಣ ಆಯಾಸ,
0: ಆಯಾಸ ಬರುತ್ತೆ. ಈಗೆಲ್ಲ ವಿಟಮಿನ್ ಡಿ ಇಂದ ಕಾಣಿಸ್ಕೊಳ್ಳುತ್ತೆ.
1: ಯುವಕರಲ್ಲಿನ ಈ ಸಮಸ್ಯೆ ಏನಾದ್ರೂ ಇರುತ್ತಾ? ಈಗ ತಾವ್ ಹೇಳ್ತಿದ್ರೆ 20-30 ವಯಸ್ಸಿನಲ್ಲಿ ಇದು ಶುರು ಆಗತ್ತೆ ಅಂತೇಳಿ. ಈ ಆಯಾಸ ಇರೋದು, ಕೆಲಸ ಮಾಡದೇ ಇರೋದು ಅಥವಾ ಚಟುವಟಿಕೆಯಿಂದ ಇರದೇ ಇರೋದು, ಯುವಕರಂದ್ರೆ ತುಂಬಾ ಚಲನಶೀಲರಾಗಿ ತುಂಬಾ ಚೈತನ್ಯದಾಯಕ ಆಗಿರ್ಬೇಕು, ಆದ್ರೆ ಹಂಗ ಇರ್ತಿರಲ್ಲ. ಅವಾಗ ಅದ್ರ ಮುನ್ಸೂಚನೆಗಳು ಅಂತ ಏನಾರ ಅನ್ಸುತ್ತಾ? ಅವ್ರು ಸುಮ್ಮನೆ ಬಿದ್ದಲ್ಲಿ ಬಿದ್ದಿರೋದು
0: ಅವ್ರಿಗೆ. ಇವಾಗ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್ ಆಗ್ತಾ, ಮೆಡಿಕಲ್ ರಿಸರ್ಚ್ ಮುಂದಕ್ಕೆ ವರಿತಾ ವರಿತಾ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್
1: ಆಗುತ್ತೆ. ಮಾನಸಿಕ ಒತ್ತಡ, ಬಹುಶಃ ಡಿಪ್ರೆಷನ್ ಇತ್ಯಾದಿಗಳು,
0: ಆಮೇಲೆ ಹಾರ್ಟ್ ಕಾಯಿಲೆಗಳು ಅಂತ ಅದಕ್ಕೆಲ್ಲ ಆಗ್ತಾ ಕಾಣಿಸ್ಕೊಂಡು ಬರ್ತಾ ಇದೆ.
1: ಸರಿ, ಈಗ ಮಹಿಳೆಯರಲ್ಲಿ ಅಂದ್ರೆ ವಯಸ್ಸಾದಂತವರಲ್ಲಿ ನಾವು ಮಾತಾಡೋದಾದ್ರೆ ಯಾರಲ್ಲಿ ಈ ಸಮಸ್ಯೆ ಜಾಸ್ತಿ ತಮಗೆ ಬಂದಂತಹ ಗಮನ ಪ್ರಕಾರ?
0: ಹೆಂಗಸರಲ್ಲಿ ಅವ್ರಿಗೆ ಮೆನೋಪಾಸ್ ಬರೋವರೆಗೂ ಇಸ್ಟ್ರೋಜನ್ ಅನ್ನೋದು ಏನಿದೆ ಹಾರ್ಮೋನು,

0: ಅದು ಅವ್ರನ್ನ ಕಾಪಾಡತ್ತೆ, ಅದು ಬೋನ್ ಗೆ ಹೆಲ್ಪ್ ಮಾಡತ್ತ. ಅವ್ರಿಗೆ ಒಂದ್ಸತಿ ಮೆನೋಪಾಸ್ ಬಂದು ಮುಟ್ಟು ನಿಂತೋದ್ಮೇಲೆ ಅವ್ರಿಗೆ ಆ ಬೆನಿಫಿಟ್ ಅಡ್ವಾಂಟೇಜ್ ಇರಲ್ಲ ಅದು. ಸೊ ಅವ್ರಿಗೂ ಗಂಡಸರಿಗಿದ್ದಂಗೆ ಆ ಪ್ರಕ್ರಿಯೆ ಅನ್ನೋದು ಮುಂದಕ್ಕೆ ನಡೀತಾ ಹೋಗತ್ತದು.
1: ಸರ್, ಈಗ ಮೂಳೆ ಸವೆತ ಅಂತ ಅನ್ನೋದು ಬರೀ ಮೂಳೆ ಸವೆತ ಕಾರಣದಿಂದನೇ ಅವರಿಗೆ ನಡೆದಾಡಕ್ಕೆ ತೊಂದರೆ ಆಗೋದಾಗ್ಲಿ, ಅಥವಾ ಬಾಡಿ ಒಂಥರ ಗಟ್ಟಿ ಆಗೋದು, ಸ್ಟಿಫ್ನೆಸ್ ಬರೋದು ಇತ್ಯಾದಿಗಳು, ಕೆಲವೊಬ್ಬರು ನಡೆದಾಗನೇ ಗೊತ್ತಾಗತ್ತೆ ಇವ್ರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತೇಳಿ, ನೋವು ಬರೋದು ಅದಕ್ಕೆ ಅಷ್ಟೇ ಸೀಮಿತನ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗತ್ತಾ ಅಂತ? ಈಗ ಕಾಲು ಅಷ್ಟೇ ಇದೆ, ಉಳಿದಂತೆ ನಾನು ಆರೋಗ್ಯವಾಗಿದ್ದೇನಪ್ಪ ಅಂತ ಹೇಳ್ತಾರ ಹೇಗೆ?
0: ಇಲ್ಲ, ಮೂಳೆ ಸವೆತ ಅನ್ನೋದು ಮೂಳೆಗಳು ನಮ್ಗೆ ಯಾತಕ್ಕೆ ಬೇಕು, ನಮ್ಮನ್ನ ಸಪೋರ್ಟ್ ಮಾಡಕ್ಕೆ, ದೇಹನ ಸಪೋರ್ಟ್ ಮಾಡಕ್ಕೆ, ದೇಹನ ನಡೆಸಕ್ಕೆ ಅದು ನಮ್ಗೆ ಬೇಕು. ಸೊ ಆ ಫಂಕ್ಷನ್ ಬೇಸಿಕ್
1: ಆಗಿ ಮಾನಸಿಕವಾಗಿ ಅವರಿಗೆ ತೊಂದರೆ ಶುರುವಾಗ್ಬಿಡುತ್ತೆ. ಅಯ್ಯೋ ನನ್ನ ಕಾಲು ನೋವಾಗ್ತಾ ಇರೋದ್ರಿಂದ ನನಗೆ ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಆ ಭಾವನೆ ಬಂದ್ಬಿಡುತ್ತೆ. ಅವಾಗ ಇಡೀ ದೇಹನೇ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ
0: ಮೂಳೆಗಳು ಮೇನ್ ಆಗಿ ನಮ್ಮ ಆಕ್ಟಿವಿಟಿ ಮೋಷನ್. ನಾವು ನಮ್ದ್ರಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಏನಂತ ಹೇಳ್ತೀವಂದ್ರೆ, ಲೈಫ್ ಈಸ್ ಮೂಮೆಂಟ್, ಮೂಮೆಂಟ್ ಈಸ್ ಲೈಫ್. ಕದಲಿಕೆ ಅನ್ನೋದೇ ಜೀವನ.
1: ಜೀವನ, ಹೌದು, ಕೂತಲ್ಲಿ
0: ಕದಲಿಕೆ
1: ಅಷ್ಟೇ ಅಷ್ಟೇ. ಅದಕ್ಕಾಗಿ ಹೊಟ್ಟೆ ಉಪಜೀವನಕ್ಕೆ ಮನುಷ್ಯ ಚಲನಶೀಲನ ಆಗಬೇಕು, ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಹೇಳಿ. ಕೂತಲ್ಲೇ ಕೂತ್ಕೊಳ್ಳಂಗಿಲ್ಲ,
0: ಗಂಟೆಗಳ ಗಟ್ಟೆ ಕೂತಿದ್ರೆ. ಇವಾಗ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ ಮೆಡಿಕಲ್ ರಿಸರ್ಚ್ ಅಲ್ಲಿ, ಪ್ರೊಲಾಂಗ್ಡ್ ಸಿಟ್ಟಿಂಗ್ ಅದು ಸ್ಮೋಕಿಂಗ್ ಧೂಮಪಾನಕ್ಕೆ ಈಕ್ವಲ್ ಅಂತ. ಧೂಮಪಾನದಿಂದ ನಮ್ಗೆ ಮೇನ್ ಹೃದಯದಲ್ಲಿ ರಕ್ತನಾಳಗಳು ಹೇಗೆ ಮುಚ್ಕೊಂಡು ಹೋಗತ್ತೋ, ಕಾಲುಗಳಲ್ಲಿ ಮುಚ್ಕೊಂಡು ಹೋಗತ್ತೆ, ಅದೇ ತರ ಸಿಟ್ಟಿಂಗ್ ಅನ್ನೋದು ಅಷ್ಟು ಬ್ಯಾಡ್ ಆಗಿರುತ್ತೆ. ಅದು ಕಾನ್ಸಿಕ್ವೆನ್ಸ್.
1: ಬಹಳ ಒಂದು ಹೊಸ ವಿಷಯನೇ ತಾವು ಹೇಳಿದಿರ, ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ನಾವು ಅನ್ಕೊಂಡಿದ್ವಿ ಕೂತ್ಕೊಂಡೇ ಕೆಲಸ ಮಾಡೋದ್ರಿಂದ ಪೈಲ್ಸ್ ಇತ್ಯಾದಿಗಳು ಕೆಲವು ಸಮಸ್ಯೆಗಳು ಬರ್ತವೆ ಮತ್ತು ಬೊಜ್ಜು ಬರುತ್ತೆ, ಆದ್ರೆ ಅದು ಧೂಮಪಾನಕ್ಕೆ ಸಮ. ಅಂದ್ರೆ ಎಲ್ಲರೂ ಕೂಡ ಚಟುವಟಿಕೆಯಿಂದ ಇರಲೇಬೇಕು ಅಂತ. ಸಾಕಷ್ಟು ಸಂಪತ್ತಿ ಇದೆ, ಕೂತ್ಕೊಂಡು ತಿಂದ್ಬಿಟ್ಟು ಆರಾಮಾಗಿರ್ಬೋದು, ನಾನು ನನಗೇನು ತೊಂದರೆ ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಕಳ್ಸೋಗಿದ್ದಾರೆ ಅಂತ ಹೇಳಂಗಿಲ್ಲ. ನನಗೆ ಸಾಕಷ್ಟು ಆದಾಯ ಬರ್ತಾ ಇದೆ. ಸುಖದ ಸುಪ್ಪತ್ತಿಗೆ ಅಂತ ಅನ್ನೋದು ಭಾರಿ ತಪ್ಪು ಕಲ್ಪನೆ. ಅಂದ್ರೆ ವಿಶ್ರಾಂತಿಗಾಗಿ ಇರಬೇಕು ಹೊರತು
0: ನಾವು ಯಾವಾಗ್ಲೂ ಚಲನದಲ್ಲೇ ಇರಬೇಕು. ಹಾಗಿದ್ರೇನೆ ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿರುತ್ತೆ. ನಮ್ಮ ಮಸಲ್ಸ್ ಏನಿದೆ ನಮ್ಮನ್ನ ಕದಲಿಸೋದು, ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಅದು ಎಫಿಷಿಯಂಟ್ ಆಗಿರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಸೊ ನಾವು ನೀವು ಹೇಳ್ದಂಗೆ ಸುಮ್ನೆ ಹಾಗೆ ಕೂತೇ ಇದ್ರು, ಸುಖ ಸಂಪತ್ತಲ್ಲಿ ಕೂತೇ ಇದ್ರಿದ್ವಿ ಅಂದ್ರೆ ನಮ್ಮ ದೇಹ ಡಿಟೀರಿಯೇಟ್, ಅದು ಎಫಿಷಿಯನ್ಸಿ ಕೆಪಾಸಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ.
1: ದೇಹದ ಹೊರಗಡೆ ಕಾಣಿಸುವಾಗ ತುಂಬಾ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಕಾಣ್ತಿರ್ತಾರೆ, ಒಳಗಡೆ ಕೆಲವು ಸಲ ಕೆಲವು ಸಮಸ್ಯೆಗಳು ಇರ್ತವೆ. ಈ ಗುಳಿಗೆಗಳಿಂದ, ನೋವು ನಿವಾರಕ ಔಷಧಿಗಳಿಂದ ಕೆಲವು ಸಲ ಇಂತಿಷ್ಟು ಕಾಲ ಅವರು ಸ್ವಲ್ಪ ಆರೋಗ್ಯವಾಗಿ ಒಂದಿಷ್ಟು ದೇಹವನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ತಾವು ಚಿಕಿತ್ಸೆ ಹೇಗೆ ಶುರು ಮಾಡ್ತೀರಾ? ಈಗ ಏನು ಸಮಸ್ಯೆಯಿಂದ ಯಾವ ಚಿಕಿತ್ಸೆ, ಅದರಿಂದ ಗುಣ ಆಗ್ತಾರ ಅವರು?
0: ಈ ಮೂಳೆ ಸವೆತದಲ್ಲಿ ಮೇನ್ ಆಗಿ ಏನಂದ್ರೆ, ಮೊದಲು ನೋವು ಇರುತ್ತೆ. ಆ ನೋವು ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ, ನಡೆದಾಗ, ಏನನ್ನ ಓಡಾಡಿದಾಗ, ಮೆಟ್ಲು ಹತ್ತಿ ಇಳಿಯುವಾಗ, ಕೂತ್ಕೊಂಡು ಹೇಳುವಾಗ, ಈ ತರ ಸಂದರ್ಭಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅದೇ ಅವರು ಹಾಗಿದ್ದಾಗ ರೆಸ್ಟ್ ತಗೊಂಡ್ರೆ, ಕೂತಿದ್ರೆ ಅವ್ರಿಗೆ ಸ್ವಲ್ಪ ಉಪಶಮನ ಆಗತ್ತೆ, ರಿಲೀಫ್ ಬರುತ್ತೆ. ಇದು ಅರ್ಲಿ ಸ್ಟೇಜ್. ಸ್ಟೇಜ್ ಒನ್ ನಮ್ಮ ಮಂಡಿ ಸವ್ಯತ ಅನ್ನೋದು ನಾವು ತಗೊಂಡ್ರೆ ತುಂಬಾ ಕಾಮನ್ ನಮ್ಗೆ ಎಲ್ರಿಗೂ, ಯಾಕಂದ್ರೆ ನಾವು ಕೆಳ ಕೂತ್ಕೊಂಡವರು, ಎದ್ದೇಳೋರು. ಆದ್ರೆ ಅದಕ್ಕೂ ಅದು ನಮ್ ಅಲ್ಲಿಗೂ ನಮ್ ಮೂವ್ಮೆಂಟ್ ಲಿಮಿಟ್ ಮಾಡ್ತಾ ಇದೆ, ಅದರಿಂದ ಅದಕ್ಕೂ ಉಪಶಮನವಾಗಿ ಏನನ್ನ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ, ಅದರಲ್ಲಿ ಏನಂದ್ರೆ, ಫಸ್ಟ್ ರೆಸ್ಟ್, ತುಂಬಾ ನೋವಿದ್ರೆ ರೆಸ್ಟ್, ದೆನ್ ಆಮೇಲೆ ಐಸ್ ಪ್ಯಾಕ್ ಆಗ್ಲಿ ಅಥವಾ ಹಾಟ್ ಫೋಮೆಂಟೇಷನ್ ಅನ್ನು ಕಾವಿಡೋದಾಗ್ಲಿ ಮಾಡುವುದು. ಇನ್ನು ಜಾಸ್ತಿ ನೋವು ಇದೆ, ಕಡಿಮೆ ಆಗ್ತಿಲ್ಲ ಅಂದ್ರೆ, ಈ ಪೇನ್ ಕಿಲ್ಲರ್ ಅಂತ ಮೆಡಿಕೇಶನ್ಸ್ ಇವೆ, ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ ಅಂತೀವಿ, ಎನ್ಎಸ್ಐಡ್ಸ್ ಅಂತ, ಅದು ಯಾವ್ದಾದ್ರೂ ಉಪಯೋಗಿಸಬಹುದು. ಆದ್ರೆ ಇಲ್ಲಿ ತೊಂದರೆ ಏನಂದ್ರೆ, ಈ ನೋವು ಉಪಶಮನೆ ಮಾಡೋ ಔಷಧಿಗಳು ಯಾವುದು ಕೂಡ ತುಂಬಾ ದಿನ ಬಳಸುವಂಗಿಲ್ಲ.
1: ಹೌದು,
0: ಯಾತಿಕ್ಕಂದ್ರೆ ಅದು ನಮ್ಮ ಮೂತ್ರಪಿಂಡಗಳ ಮೇಲೆ ತುಂಬಾ ದುಷ್ಪ್ರಭಾವ ತೋರಿಸುತ್ತದೆ. ಸೊ ಕಿಡ್ನೀಸ್ ನಲ್ಜಿಸಿಕ್ ನೆಫ್ರೋಪತಿ ಅಂತೀವಿ, ಡೈರೆಕ್ಟ್ ಆಗಿ ಹೋಗಿ ಅದು ಕಿಡ್ನೀಸ್ ನ
1: ಘಾಸಿಗೊಳಿಸುತ್ತೆ,
0: ಮೂತ್ರಪಿಂಡ ರೆಡ್ಯೂಸ್ ಆಗೋಗ.
1: ಯಾವುದೇ ಸಮಯದಲ್ಲಿ ಯಾವುದೇ ರೋಗಿ ನಿರಂತರವಾಗಿ ದೀರ್ಘಕಾಲ ನೋವು ನಿವಾರಕ ಔಷಧಿಗಳನ್ನ ಬಳಸಬಾರದು.
0: ಇದು ಒಂದು. ಆದ್ರೆ ನಾವು ಯಾವ್ದು ಕೂಡ ಏಜಿಂಗ್ ಅನ್ನೋದು, ವಯಸ್ಸಾಗೋದು ಅನ್ನೋದು ಅದು ನಿವಾರಣೆ ಮಾಡಕ್ಕಾಗಲ್ಲ. ಅದರಿಂದ ಎಕ್ಸಸೈಸ್ ಅನ್ನೋದು, ಅದು ವ್ಯಾಯಾಮ ಅನ್ನೋದು ತುಂಬಾ ಮುಖ್ಯ. ವ್ಯಾಯಾಮದ ಉದ್ದೇಶವೇನು ಅಂದ್ರೆ, ನಮ್ಮ ಕಂಡ್ರಗಳಿಗೆಲ್ಲ ಒಳ್ಳೆ ಶಕ್ತಿ ಬರುತ್ತೆ. ಕಂಡ್ರಗಳು ಶಕ್ತಿ ಬರೋದ್ರಿಂದ ಏನಾಗುತ್ತೆ, ಮೂಳೆ ಸವಿದ್ರೂ ಕೂಡ ಸ್ವಲ್ಪ ಮಟ್ಟಕ್ಕೂ ಅದು ಮೂಳೆಗಳನ್ನ, ಜಾಯಿಂಟ್ಸ್ ಗಳನ್ನ ಸ್ಟೆಬಿಲೈಸ್ ಮಾಡುತ್ತದೆ. ಮಂಡಿ ನೋವಿಗೆ ನಾವು ಹೇಳ್ತೀವಿ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್, ಕ್ವಾಡ್ರಿಸೆಪ್ಸ್ ಹ್ಯಾಮ್ ಸ್ಟ್ರಿಂಗ್ಸ್ ಅಂತ.
1: ಅಂದ್ರೆ
0: ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂದ್ರೆ ತೊಡೆ ಭಾಗದ ಮುಂದುಗಡೆ ಇರೋ ಕಂಡ್ರಗಳು, ಇದಕ್ಕೆ ನಾವು ತುಂಬಾ ಶಕ್ತಿ ಬಳಸಿದ್ರೆ ವ್ಯಾಯಾಮದಿಂದ, ಅದೆಷ್ಟು ಸವಿದ್ರೂ ಕೂಡ ಅದು ಈ ಮಂಡಿಯಿಂದ ನಮ್ಗೆ ಉಪಯೋಗ ಏನಾದ್ರು, ನಮ್ಮನ್ನು ಮುಂದಕ್ಕೆ ಕದಲಿಸ್ಬೇಕು, ಕೂಡಿಸ್ಬೇಕು, ಎಳಿಸ್ಬೇಕು, ಆ ಫಂಕ್ಷನ್ ಕೆಲಸದಲ್ಲಿ ಅದು ಇನ್ನೂ ಮಾಡಿಸುತ್ತೆ ಸವಿದ್ರೂ ಕೂಡ.

0: ಈ ಅದೇ ಈ ಎಕ್ಸರ್ಸೈಸ್ ವ್ಯಾಯಾಮ ಇಲ್ಲದಾಗಿ ಅದು ಸೌದ್ಕೊಂಡು ಹೋದ್ಮೇಲೆ ಇದಕ್ಕೆ ಕಂಡರದ ಸಪೋರ್ಟ್ ಎಫಿಷಿಯನ್ಸಿ ಸ್ಟ್ರೆಂತ್ ಶಕ್ತಿ ಇಲ್ಲದೆ ಇದ್ರೆ ಅದು ಇನ್ನಷ್ಟು ಮನುಷ್ಯ ಕುಗ್ಗೋಗ್ತಾನೆ
1: ದೇಹದ.
0: ಇದೇನಾಗುತ್ತೆ, ಇದೊಂದು ಸೈಕಲ್ ತರ ಆಗತ್ತೆ, ಒಂದು ಚಕ್ರ ತರ. ಹೇಗಂದ್ರೆ ನೋವು ಬರುತ್ತೆ, ನೋವು ಬಂದ್ಮೇಲೆ ಕದಲಕ್ಕಾಗಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ರಸ್ತಲ್ಲಿ ನಾವು ವಿರಾಮದಲ್ಲಿ ಕೂತಿರ್ತೀವಿ, ಮಲಗಿರ್ತೀವಿ. ಅದರಿಂದ ಏನಾಗುತ್ತೆ, ಈ ಕಂಡರಗಳದ ಶಕ್ತಿ ಇನ್ನಷ್ಟು ಕುಗ್ಗೋಗುತ್ತೆ. ಇನ್ನು ಕುಗ್ಗೋದ್ಮೇಲೆ ಮತ್ತೆ ಇನ್ ಸ್ವಲ್ಪ ಕದಲಬೇಕು ಅಂದ್ರೆ ಇನ್ನು ಹೀಗೆ ಒಂದರಿಂದ ಒಂದು ಹಿಂಗೆ ಜಾಸ್ತಿ ಹಾಕೊಂಡು ಬೆಳ್ಕೊಂಡು ಹೊರಟೋಗುತ್ತೆ.
1: ಸರ್, ಈಗ ತಾವು ನೀರ್ ರೀಪ್ಲೇಸ್ಮೆಂಟ್ ಮಾಡ್ತೀರಲ್ಲ, ಅಂದ್ರೆ ಅದು ತುಂಬಾ ಅನಿವಾರ್ಯನಾ ಅಥವಾ ಆ ಒಂದು ಹಂತಕ್ಕೆ ಹೋದ್ಮೇಲೆ ಮಾಡ್ತೀರಾ ಅಥವಾ ಪೂರ್ತಿ ನಡೆಯಕ್ ಬರದೇ ಇರೋ ಸಮಯದಲ್ಲೇನೆ ಸರ್ಜರಿ ಮಾಡಿಸ್ಬೇಕಂತೇನಿಲ್ಲ, ಅದ್ರ ಮುಂಚೆ ಏನಾದ್ರೂ ಆರಾಮಾಗಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಹಂಗ ಮಾಡ್ಬೇಕಾ? ಹಂಗೆ
0: ಇದು ಹೇಗಂದ್ರೆ ಈ ಮಂಡಿ ನೀರ್ ರಿಪ್ಲೇಸ್ಮೆಂಟ್ ಅನ್ನೋದು ರೇಡಿಯೋಲಾಜಿಕಲ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದು ಫೋರ್ ಸ್ಟೇಜಸ್ ಇರುತ್ತೆ. ಗ್ರೇಡ್ ಫೋರ್ ಅಲ್ಲಿ ಅಂದ್ರೆ ಅದು ಪೂರ್ತಿ ಸೌದೋಗಿದೆ ಎಲ್ಲ ತರದಲ್ಲೂ, ಎಲ್ಲ ಸ್ಟೇಜ್ ಫೋರ್ ಹೋದ್ಮೇಲೆ ರಿಪ್ಲೇಸ್ಮೆಂಟ್ ಮಾಡಬಹುದು.
1: ಅಂದ್ರೆ ಒಂಥರ ಈಗ ವೆಹಿಕಲ್ ಗೆ ರಿಪೇರಿ ಮಾಡುವಾಗ ಇದು ಒಂದು ಸ್ವಲ್ಪ ಪಾರ್ಟ್ ಅಷ್ಟೇ ಚೇಂಜ್ ಮಾಡಿದ್ರೆ ಆಯ್ತು, ನಡೀತದೆ ಸರ್, ನಡೆಯುವಷ್ಟು ಓಡಿಸಿ ಸರ್ ಅಂತ
0: ಪೂರ್ತಿ ಆದ್ಮೇಲೆ ಬಂದೇ ರಿಪ್ಲೇಸ್
1: ಆಮೇಲೆ ಪೂರ್ತಿ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ.
0: ಹಾಗೆ ಸ್ಟೇಜ್ ಫೋರ್ ಅಲ್ಲಿ ಮಾಡಲೇಬೇಕಾಗತ್ತೆ.
1: ಬೇರೆ ಬೇರೆ ಸಮಸ್ಯೆಗಳು, ಈಗ ಬೇರೆ ಮಾನಸಿಕವಾಗಿ ತೊಂದರೆ ಆಗುತ್ತೆ, ಚಿಕಿತ್ಸೆ ತಗೊಳ್ಳೇಬೇಕು, ಇಲ್ಲ ಗುಳಿಗೆ ತಗೊಂಡೇ ನಾನು ಮಲಗಬೇಕು ಅಂತ ಅನ್ನೋ ಹಂತಕ್ಕೆ ಬಂದ್ಬಿಡ್ತಾರೆ. ಮೂಳೆ ಸವೆತ ಅಂತ ಅನ್ನೋದು, ಇದನ್ನ ಸರಿಪಡಿಸ್ಕೋಬೇಕು, ಆಹಾರದಿಂದ ಚೆನ್ನಾಗಿರ್ಬೇಕು, ಸತತವಾಗಿ ವ್ಯಾಯಾಮ ಮಾಡಬೇಕು, ಇತ್ಯಾದಿ ಎಲ್ಲವನ್ನೂ ಮಾಡ್ತಿರ್ತೀವಿ ನಾವು. ಈ ಮುಂಜಾಗ್ರತೆ ಅಂತ ಅನ್ನೋದು ಬಹಳ ಮುಖ್ಯ. ಯಾವತ್ತು ವಯಸ್ಸಾದ್ರೂ ಪರವಾಗಿಲ್ಲ, 70-80 ನಡೀತಾರೆ ನೋಡಿ ಅವರು ಅಂತಾರೆ.
0: ಮೊದಲು ಒಳ್ಳೆ ಆಹಾರ
1: ತಗೋಬೇಕು.
0: ಮುಖ್ಯವಾಗಿ ನಮ್ಗೆ ಪ್ರೋಟೀನ್ ಪೋರ್ಷನ್ ತುಂಬಾ ಮುಖ್ಯ. ಪ್ರೋಟೀನ್ ಅನ್ನೋದೇ ಮಸಲ್ನ ಬೆಳೆಸೋದು, ಅದನ್ನ ಅದಕ್ಕೆ ಸ್ಟ್ರೆಂತ್ ಕೊಡೋದು ಇರುತ್ತೆ. ಪ್ರೋಟೀನ್ ತುಂಬಾ ಮುಖ್ಯ,
1: ಪ್ರೋಟೀನ್ ಯುಕ್ತ ಆಹಾರ ಇರಬೇಕು,
0: ಪ್ರೋಟೀನ್ ಯುಕ್ತ ಆಹಾರ, ಹಾಗೆ ಮಿನರಲ್ಸ್ ಅಂಡ್ ವಿಟಮಿನ್ಸ್.
1: ತಾವು ವೈದ್ಯರು ಸಾಮಾನ್ಯ ನಿಮಗೆ ಸಂಪರ್ಕ ಮಾಡಿದಾಗ ಏನು ಪಥ್ಯ ಅಂತಂದಾಗ ಏನಿಲ್ಲ ಎಲ್ಲ ತಿನ್ನಿ ನೀವು ತಂದಿರ್ತೀರಿ. ಆಹಾರ ಮುಖ್ಯ ಮನುಷ್ಯನಿಗೆ ಅಂತ ಅನ್ನೋದು ಅದರ ಸಂದೇಶ. ತುಂಬಾ ಧನ್ಯವಾದಗಳು.
0: ನಮಸ್ಕಾರ.
1: ಹಿರಿಯರಲ್ಲಿ ಮೂಳೆ ಸಮಸ್ಯೆ ಕುರಿತಾಗಿ ಇದುವರೆಗೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಒಟ್ಟಿನಲ್ಲಿ ಹಿರಿಯರಾಗಿರಲಿ, ಕಿರಿಯರಾಗಿರಲಿ, ಅಥವಾ ನವ ತರುಣರಿರಲಿ, ನಡು ವಯಸ್ಸಿನವರು ಯಾರೇ ಇರಲಿ, ಹೆಣ್ಣಿರಲಿ ಗಂಡಿರಲಿ, ಯಾರೇ ಇರಲಿ, ಆರೋಗ್ಯದ ಕಡೆಗೆ ಗಮನವನ್ನು ಕೊಡಲೇಬೇಕು. ನಿರಂತರ ವ್ಯಾಯಾಮ, ನಡೆದಾಡುವುದು ಮತ್ತು ಉತ್ತಮ ಆಹಾರ, ವಿಶೇಷವಾಗಿ ಮನೆಯಲ್ಲಿಯೇ ತಯಾರಿಸಿದಂಥ ಆಹಾರವನ್ನು ಸೇವನೆ ಮಾಡಬೇಕು. ಆಹಾರವೇ ಆರೋಗ್ಯ ಎಂಬ ಕಲ್ಪನೆ ಇಟ್ಟುಕೊಂಡು ಆರೋಗ್ಯವಂತ ಬದುಕನ್ನು ನಾವು ನಡೆಸಬೇಕು. ಇದು ಇಂದಿನ ಆರೋಗ್ಯ ಸಂಚಿಕೆ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
4: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗುತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗುತ್ತೆ ಅಂತ ಹೇಳಿದೆ. ಅದ್ರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗ್ಬಹುದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ

0: ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗತ್ತೆ ಅಂತಾನೆ ಹೇಳ್ಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50% ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನ ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳಿದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳ್ಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗಿರುತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮ್ಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆಗೆ ತಿಳ್ಕೊಂಡ್ವಿ, ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಅದಕ್ಕೆ ಇದು ಜಾಸ್ತಿ ಆಗಿರೋದ್ರಿಂದ ಸೈಬರ್ ಕ್ರೈಮ್ಸ್ ಕೂಡ ಜಾಸ್ತಿ ಆಗಿದೆ. ಯಾಕೆಂದ್ರೆ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲರೂ ಇರ್ತಾರೆ, ಬಟ್ ಅದನ್ನು ಕರೆಕ್ಟ್ ಆಗಿ ಹೇಗೆ ಬಳಸ್ಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಂಡ್ ನಿಮಗೆ ಗೊತ್ತಿರಬೇಕು, ಸುಮಾರು ಸತಿ ಫಸ್ಟ್ ಇಮೇಲ್ ಅಲ್ಲಿ ಬರ್ತಿತ್ತು ದಟ್ ನೀವು ಇಷ್ಟು ಲಾಟ್ರಿ ನಿಮ್ಗೆ ಸಿಕ್ಕಿದೆ, ನೀವು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಅವರು ಕೆಲವು ಡೀಟೇಲ್ಸ್ ಕೇಳ್ತಿದ್ರು, ಇಷ್ಟು ದುಡ್ಡು ನೀವು ಸಬ್ಮಿಟ್ ಮಾಡಿ ಡಿಪಾಸಿಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ಈ ತರ. ಇದನ್ನು ನೈಜೀರಿಯನ್ ಫ್ರಾಡ್ ಅಂತ ಹೇಳ್ತೀವಿ. ಇನ್ನೂ ನಡೀತಾ ಇದೆ. ಈಗ ಇಮೇಲ್ ಇಂದ ಅದು ವಾಟ್ಸ್ಆಪ್ ಅಲ್ಲಿ ಶಿಫ್ಟ್ ಆಗಿದೆ. ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಮೆಸೇಜಸ್ ಸಿಗುತ್ತೆ ಮತ್ತು SMS ಮುಖಾಂತರ ಮೆಸೇಜಸ್ ಸಿಗುತ್ತೆ ನಿಮಗೂ. ನನಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅಂಡ್ ಇವಾಗ ಸುಮಾರು ಜನ ಕೇರ್ಫುಲ್ ಆಗಿದ್ದಾರೆ. ಆದ್ರೂ ಕೆಲವರು ಈ ತರ ಸೇಯಿಂಗ್ ಇದೆ ಇಂಗ್ಲಿಷ್ ಅಲ್ಲಿ, ಇಫ್ ಯು ಹ್ಯಾವ್ ಗ್ರೀಡ್ ಓನ್ಲಿ ಗಾಡ್ ಕ್ಯಾನ್ ಸೇವ್. ನಾವು ಹೇಳ್ತಾ ಇರ್ತೀವಿ ದಟ್ ದಯವಿಟ್ಟು ಈ ತರ ಮೆಸೇಜಸ್ ಅನ್ನು ನೀವು ನೋಡಿ, ಇನ್ಫ್ಯಾಕ್ಟ್ ಬಂದ ತಕ್ಷಣ ನೀವು ಡಿಲೀಟ್ ಮಾಡಬೇಕು. ಆದ್ರೂ ಕೆಲವರು ಈ ತರ ಅವರ ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತಾರೆ, ಲಕ್ಷಾಂತರ ದುಡ್ಡು ಅವರು ಇದು ಮಾಡಿದ್ದಾರೆ. ಅದಕ್ಕೆ ಈ ತರ ಒಂದು ಲಾಟ್ರಿ ಫ್ರಾಡ್ ಅಂತ ಬರುತ್ತೆ. ಇತ್ತೀಚೆಗೆ ಇನ್ನೊಂದು ಸ್ಟಾರ್ಟ್ ಆಗಿದೆ ದಟ್ ನಿಮ್ಮ ಬ್ಯಾಂಕ್ KYC ಡೀಟೇಲ್ಸ್ ಎಕ್ಸ್ಪೈರ್ ಆಗಿದೆ, ಇನ್ನೊಮ್ಮೆ ನೀವು KYC ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿ ಅವರು ವಾಟ್ಸ್ಆಪ್ ಅಲ್ಲಿ ಒಂದು ಲಿಂಕ್ ಕಳಿಸ್ಬಿಡ್ತಾರೆ ಅಥವಾ SMS ಮುಖಾಂತರ ಒಂದು ಲಿಂಕ್ ಕಳಿಸ್ಬಿಡ್ತಾರೆ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಆಕ್ಚುಲಿ ಕರೆಕ್ಟ್ ನಮ್ಮ ನಿಮ್ಮ SBI ಇರ್ಲಿ ಅದು ಒಂದು ಬ್ಯಾಂಕ್ ಇರ್ಲಿ ಆ ಬ್ಯಾಂಕ್ದು ಇರಲ್ಲ, ಆ ತರ ಕಾಣುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಅದೇ ತರ ಅವರು ಫೇಕ್ ವೆಬ್ಸೈಟ್ ತರ ಕ್ರಿಯೇಟ್ ಮಾಡ್ತಾರೆ. ಅದರ ಮೇಲೆ ಅವರು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲಾ ಕೇಳ್ತಾರೆ, ನೀವು ಕೊಟ್ಬಿಡ್ತೀರಾ, OTP ಕೂಡ ಕೊಟ್ಬಿಡ್ತೀರಾ, ಅವಾಗ ಅವರ ಹತ್ತಿರ ನಿಮ್ಮ ಎಲ್ಲ ಡೀಟೇಲ್ಸ್ ಸಿಗ್ಬಿಡುತ್ತೆ. ಅಂಡ್ ಅವರು ನಿಮ್ಮ ಫುಲ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಇದ್ ಮಾಡ್ಬಿಡ್ತಾರೆ.

ನಮಸ್ಕಾರ, ನಾನು ಇಶಾ ಪಂತ್. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಸೈಬರ್ ಕ್ರೈಮ್ ತುಂಬಾ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ನಾವು ಎಲ್ಲರೂ ಮೊಬೈಲ್ ಮುಖಾಂತರ ಪೇ ಮಾಡ್ತೀವಿ, ಎಲ್ಲ ಯು ಪಿ ಐ ಮುಖಾಂತರ ಪೇ ಮಾಡ್ತೀವಿ. ಇಂಟರ್ನೆಟ್ ಬ್ಯಾಂಕಿಂಗ್ ಜಾಸ್ತಿ ಆಗಿದೆ, ಸ್ಪೆಷಲಿ ಕೋವಿಡ್ ಆದ ನಂತರ ಇದು ಇನ್ನೂ ಜಾಸ್ತಿ ಆಗಿದೆ. ಸೊ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ. ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ. ನೀರಾವರಿ ವಿಸ್ತರಣೆ, ಜಲಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ವಾರ್ತೆಗಳ ವಿವರ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದ ನಾಗರಿಕರು ಪರಸ್ಪರ ಸಂಪರ್ಕ ಸಾಧಿಸುವ, ಕಲಿಯುವ, ಹಣಕಾಸು ವ್ಯವಹಾರ ನಡೆಸುವ ಹಾಗೂ ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನದಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳ ಸೇವೆಗಳು, ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಡಿಜಿಟಲ್ ವೇದಿಕೆಗಳ ಮೂಲಕ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತವು ನಾಗರಿಕ ಕೇಂದ್ರಿತ ಮತ್ತು ವಿಸ್ತರಣಾ ಸಾಮರ್ಥ್ಯ ಹೊಂದಿರುವ ಡಿಜಿಟಲ್ ಆಡಳಿತ ವ್ಯವಸ್ಥೆಗಳ ಮೂಲಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಪಾವತಿ ವ್ಯವಸ್ಥೆ, ದತ್ತಾಂಶ ವಿನಿಮಯ ಹಾಗೂ ಸೇವಾ ವಿತರಣೆಗೆ ಸಂಬಂಧಿಸಿದ ಇಂಡಿಯಾ ಸ್ಟ್ಯಾಕ್ ಮತ್ತು ಡಿಪಿಐ ವ್ಯವಸ್ಥೆಗಳ ಸಹಕಾರಕ್ಕಾಗಿ ಭಾರತವು 24 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಯುಪಿಐ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ, ಫ್ರಾನ್ಸ್, ಮಾರಿಷಸ್ ಹಾಗೂ ಶ್ರೀಲಂಕಾ ಸೇರಿದಂತೆ 8 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಜಾಗತಿಕ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಆಧಾರ್, ಡಿಜಿಲಾಕರ್, ಸರ್ಕಾರಿ ಇ ಮಾರುಕಟ್ಟೆ, ಜಿಇಎಂ, ದೀಕ್ಷಾ, ಉಮಂಗ್ ಹಾಗೂ ಇ ಸಂಜೀವಿನಿ ಸೇರಿದಂತೆ ಭಾರತ

ಹಲವು ಡಿಜಿಟಲ್ ವೇದಿಕೆಗಳು ಜಾಗತಿಕ ಡಿಜಿಟಲ್ ಆಡಳಿತ ಮಾದರಿಗಳಿಗೆ ಪ್ರೇರಣೆಯಾಗುತ್ತಿವೆ. 2023 G20 ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತವು ಇಂಡಿಯಾ ಸ್ಟ್ಯಾಗ್ ಗ್ಲೋಬಲ್ ಹಾಗೂ ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಆರಂಭಿಸುವ ಮೂಲಕ ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ವಿಶ್ವದ ವಿವಿಧ ರಾಷ್ಟಗಳಿಗೆ ವಿಸ್ತರಿಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು ಎರಡನೇ ದಶಕಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ದಿ, ಡಿಜಿಟಲ್ ಸಬಲೀಕರಣ ಹಾಗೂ ಜಾಗತಿಕ ಸಹಕಾರಕ್ಕೆ ತಂತ್ರಜ್ಞಾನವನ್ನು ಪರಿಣಾಮಕಾರಿ ಸಾಧನವನ್ನಾಗಿ ಬಳಸುವತ್ತ ಭಾರತ ಮುನ್ನಡೆಯುತ್ತಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ವ್ಯವಸ್ಥೆಗೆ ಹೊಸ ರೂಪ ನೀಡಿದ್ದು ನಾಗರಿಕರನ್ನು ಸಬಲೀಕರಣಗೊಳಿಸಿ ದೇಶದ ಸಮಗ್ರ ಅಭಿವೃದ್ದಿಗೆ ವೇಗ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ತಡೆರಹಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ.

0: ಜಾಲತಾಣದಲ್ಲಿ ಅವರು ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ತಡೆರಹಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 ರೂಪಾಯಿ ಕಡಿತಗೊಳಿಸಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸಿರುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಬೆಲೆ ಇಳಿಕೆಯ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 2,930 ರೂಪಾಯಿಗಳಿಗೆ ನಿಗದಿಯಾಗಿದೆ. ಈ ಬೆಲೆ ಇಳಿಕೆಯಿಂದ ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತಂದು ಯಶಸ್ವಿಯಾಗಿ 10 ವರ್ಷ ಪೂರೈಸಿದೆ. 2015 ಜುಲೈ 1 ಆರಂಭಗೊಂಡ ಈ ಯೋಜನೆಯು ರೈತರಿಗೆ ಖಾತರಿಯ ನೀರಾವರಿ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಕೃಷಿ ಜಮೀನುಗಳಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ದೇಶಾದ್ಯಂತ ಸುಸ್ಥಿರ ಜಲ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುತ್ತಿದೆ. ಕಳೆದ 1 ದಶಕದಲ್ಲಿ ಜಲಸಂಚಯ ಯೋಜನೆಯಡಿ ಮಳೆ ನೀರು ಸಂಗ್ರಹಣೆ ಹಾಗೂ ಜಲಸಿಂಚನ ಯೋಜನೆಯಡಿ ಕೃಷಿ ಜಮೀನುಗಳಿಗೆ ನೀರನ್ನು ಸಮರ್ಥವಾಗಿ ಪೂರೈಸುವ ವ್ಯವಸ್ಥೆಗಳ ಮೂಲಕ ನೀರಾವರಿ ಮೂಲ ಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ. 2016-17 ಸಾಲಿನಿಂದ 2,70,00,000 ಹೆಚ್ಚು ರೈತರು ಪ್ರಯೋಜನ ಪಡೆದಿದ್ದು 2,46,10,000 ಹೆಕ್ಟೇರ್ ಪ್ರದೇಶದಲ್ಲಿ ನೂತನ ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ಶುಲ್ಕ ವ್ಯವಸ್ಥೆಯು ಹೊಸ ಪಾಸ್ಪೋರ್ಟ್ ಅರ್ಜಿ, ನವೀಕರಣ, ತತ್ಕಾಲ್ ಸೇವೆ, ಕಳೆದುಹೋದ ಅಥವಾ ಹಾನಿಗೊಳಗಾದ ಪಾಸ್ಪೋರ್ಟ್ನ ಬದಲಿ ಪ್ರತಿ, ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಪಾಸ್ಪೋರ್ಟ್ ಸೇವೆಗಳಿಗೆ ಅನ್ವಯವಾಗಲಿದೆ. ಭಾರತ ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ವಾಣಿಜ್ಯ ದೂತಾವಾಸ ಕಚೇರಿಗಳ ಮೂಲಕ ಸಲ್ಲಿಸುವ ಅರ್ಜಿಗಳಿಗೂ ಈ ಪರಿಷ್ಕೃತ ಶುಲ್ಕ ಅನ್ವಯವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ವೈದ್ಯರ ದಿನವನ್ನ ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 1 ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ರಾಷ್ಟೀಯ ವೈದ್ಯರ ದಿನದ ಧ್ಯೇಯವಾಕ್ಯ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ಇತರರ ಆರೋಗ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ವೈದ್ಯರ ಮಾನಸಿಕ, ಭಾವನಾತ್ಮಕ ಹಾಗೂ ದೈಹಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೂ ಸಮಾನ ಆದ್ಯತೆ ನೀಡುವ ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ. ವೈದ್ಯರ ಕಠಿಣ ಪರಿಶ್ರಮ, ಕರುಣೆ ಹಾಗೂ ಸೇವಾ ಬದ್ಧತೆಯೇ ಭಾರತದ ಆರೋಗ್ಯ ವ್ಯವಸ್ಥೆಯ ಭದ್ರ ಅಡಿಪಾಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಹಿನ್ನೆಲೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಸಲ್ಲಿಸುತ್ತಿರುವ ದಣಿವರಿಯದ ಸೇವೆ ದೇಶದ ಕೋಟ್ಯಂತರ ಜನರ ವಿಶ್ವಾಸ ಮತ್ತು ಕೃತಜ್ಞತೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 1 ದಶಕದಲ್ಲಿ ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮಹತ್ವದ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ 2 ಪಟ್ಟು ಹೆಚ್ಚಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗಿದೆ. ಈ ಅಭೂತಪೂರ್ವ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲವನ್ನು ಬಲಪಡಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಲು ನೆರವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದತ್ತ

ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಸೇವೆಯ ಉತ್ತೇಜನ, ವೈದ್ಯಕೀಯ ಸಂಶೋಧನೆಗೆ ವೇಗ, ನವೋದ್ಯಮಗಳ ಅಳವಡಿಕೆ ಹಾಗೂ ಎಲ್ಲರಿಗೂ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಾಗುವ ಆರೋಗ್ಯ ಸೇವೆ ಒದಗಿಸುವಲ್ಲಿ ದೇಶದ ವೈದ್ಯರು ಮುಂದೆಯೂ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಸಮಸ್ತ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ದೇಶದಲ್ಲಿ ಕಳೆದ ಜೂನ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ 194,812 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹ 171,105 ಕೋಟಿ ರೂಪಾಯಿಯಾಗಿತ್ತು. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದರೆ ಶೇಕಡ 13.9% ಏರಿಕೆ ದಾಖಲಿಸಿದೆ. ಇಂಗ್ಲೆಂಡ್ನ ಚೆಸ್ಟರ್ಲಿ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿ ಇಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ. ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ. ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆಗೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಸಮಯ 1:24. ಇದೀಗ ಕಾರ್ಯಕ್ರಮ ಉಲ್ಲಾಸ. ಇಂದಿನ ಉಲ್ಲಾಸ ಕಾರ್ಯಕ್ರಮದಲ್ಲಿ ಮೈಸೂರು ಅನಂತಸ್ವಾಮಿಯವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುವಿರಿ. ಜೊತೆಗೆ ಕರ್ನಾಳ ಬಾಬಳಿಕೆ ಹಾಗೂ ಆರೋಗ್ಯ ಬಿಂದು ಸಹ ಪ್ರಸಾರವಾಗುತ್ತೆ. ಎಂದಿನಂತೆ ಸ್ನೇಹಿತರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಪ್ರಶ್ನೆ. ಕನ್ನಡದಲ್ಲಿ ಮೊದಲು ಮುದ್ರಣಗೊಂಡ ಸುದ್ದಿ ಪತ್ರಿಕೆ ಯಾವುದು? ಉತ್ತರವನ್ನು ಕಳುಹಿಸಿಕೊಡಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ. ವಾಟ್ಸಪ್ ಸಂಖ್ಯೆ ಹೀಗಿದೆ: 9444684273. ಈ ಸಂಖ್ಯೆಗೆ ನಿಮ್ಮ ಹೆಸರು, ಊರಿನ ಹೆಸರು ಮತ್ತು ಉತ್ತರವನ್ನು ನಂತರದಲ್ಲಿ ಟೈಪ್ ಮಾಡಿ ಕಳುಹಿಸಿಕೊಡಿ. ಉಲ್ಲಾಸ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಬರೋಣ. ದರಾ ಬೇಂದ್ರೆಯವರ ರಚನೆಯ ಭಾವಗೀತೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

0: ಸ್ನೇಹಿತರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗೆ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಕಳಿಸ್ತಾ ಇದ್ದೀರಾ. ನಿಮ್ಮ ಉತ್ತರದ ಸಂದೇಶವನ್ನು ನಾನು ತೆಗೆದುಕೊಳ್ತೀನಿ. ಮೊದಲಿಗೆ ಕೇಳಿ ಬರೋಣ ಕರ್ನಾಳು ಬಾಬಳಕೆ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಮನುಷ್ಯನ ಬುದ್ಧಿ ಅತಿ ಚುರುಕಾಗೋದು ಯಾವಾಗ ಗೊತ್ತಾ? ಅತ್ಯಂತ ಸ್ವಾರ್ಥ ಬುದ್ಧಿ ಜಾಗೃತ ಆದಾಗ ಆಗ್ತದಂತೆ. ಸ್ವಾರ್ಥಕ್ಕೆ ಬೇಕು ಅಂದರೆ ಮನಸ್ಸು ಏನನ್ನಾದರೂ ಯೋಚನೆ ಮಾಡ್ತದೆ, ಹೇಗಾದರೂ ಪ್ರಯೋಗ ಮಾಡ್ತದೆ, ಒಂದೊಂದ್ಸಲ ಅತ್ಯದ್ಭುತ ಅನ್ನುವಂಥ ಪರಿಹಾರಗಳನ್ನು ಕಂಡುಕೊಳ್ಳುತ್ತೆ ಸ್ವಾರ್ಥ ಬುದ್ಧಿ. ಅದಕ್ಕೊಂದು ತುಂಬ ತಮಾಷೆಯಾದ ಮತ್ತು ಅರ್ಥಪೂರ್ಣವಾದಂಥ ಒಂದು ಘಟನೆ ಇದೆ. ಒಬ್ಬ ಮನುಷ್ಯ, ಮಧ್ಯಮ ವರ್ಗದ ಮನುಷ್ಯ, ತುಂಬ ಕಷ್ಟಪಟ್ಟು ಒಂದು ಮನೆ ಕಟ್ಟಿಸಿದ. ಮನೆ ಕಟ್ಟಿಸೋದೇನು ಸಾಮಾನ್ಯನಾ? ಬಂದ ದುಡ್ಡನ್ನೆಲ್ಲ, ಉಳಿಸಿದ ದುಡ್ಡನ್ನೆಲ್ಲ ಅದಕ್ಕೆ ಹಾಕಿದ. ಯಾವಾಗಲೂ ಮನೆ ಕಟ್ಟಬೇಕಾದ್ರೆ ಇದ್ದ ದುಡ್ಡು ಸಾಲೋಲ್ಲ, ಬ್ಯಾಂಕಿನಿಂದ ಸಾಲ ತಂದ. ಅದು ತಳ ಇಲ್ಲದ ಬುಟ್ಟಿ ಇದ್ದ ಹಾಗೆ, ಎಷ್ಟು ಹಾಕಿದರೂ ಖಾಲಿ ಆಗೋದು. ಮತ್ತೆ ಸಾಲ ತಂದ, ಸ್ನೇಹಿತರಿಂದ, ಬಳಗದವರಿಂದ ಕಾಡಿ ಬೇಡಿ ತಂದ. ಅದನ್ನು ನುಂಗಿ ನೀರು ಕುಡಿತು ಮನೆ ಇದು. ಕೊನೆಗೆಲ್ಲ ಆಗಿ ಗೃಹ ಪ್ರವೇಶ ಆಗಿ ಮನೆ ಸೇರಿಕೊಂಡ. ಇನ್ನು ಮನೆಯಲ್ಲಿ ಇನ್ನೂ ಕೆಲಸ ಆಗೋದಿದಲ್ಲ, ಕಾರ್ಪೆಂಟ್ರಿ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂಥೇಳಿ ಮತ್ತೆ ಹೊಟ್ಟೆ ಬಟ್ಟೆ ಕಟ್ಟಿ ಕಾಸಿಗೆ ಕಾಸು ಕೂಡಿಸಿ ಜೀವನದ ಸಂಭ್ರಮಗಳನ್ನೆಲ್ಲ ಒತ್ತೆ ಇಟ್ಟು 10 ವರ್ಷಗಳ ಕಾಲ ದುಡಿದು ಎಲ್ಲ ಸಾಲ ತೀರಿಸಿದ. ಅಪ್ಪ, ಅಂತೂ ಒಂದು ಮನೆ ಆಯ್ತಲ್ಲ ಅಂತ ನಿಟ್ಟಿಸಿದ್ರು. ಬಿಡೋ ಹೊತ್ತಿಗೆ ಅವನು ರಿಟೈರ್ ಆಗಿತ್ತು. ಅವನ ಗಂಡು ಮಗ ಇಂಜಿನಿಯರಿಂಗ್ ಮುಗಿಸಿ ಒಂದು ಕೆಲಸ ಹಿಡಿದಿದ್ದಾನೆ. ಮಗನಿಗೆ ಒಳ್ಳೆ ಕೆಲಸ ಸಿಗ್ತೇನೋ ಸರಿ, ಬೇರೆ ಪಟ್ಟಣಕ್ಕೆ ಹೋಗ್ಬೇಕಾಯ್ತು. ತಾನೇ ಗಂಡ ಹೆಂಡತಿ ಮುದುಕರು ಇರಬೇಕು ಮನೇಲಿ, ಎದ್ದು ಸೇರೋಕ್ಕಾಗುತ್ತೆ ಮುದುಕ ಮುದುಕಿ? ಹೀಗೇನೆ ಮನೆ ಎದೆ ಚುಳುಕಾಗಿತ್ತು, ಇಲ್ಲಿ ಹೃದಯಾಗಾತು ಅಂತ ಅನ್ಕೊಂಡಿದ್ದ. ಪಟ್ಟಣದಿಂದ ಓಡಿ ಬಂದ ಮಗ, ವೈದ್ಯರ ಕಡೆ ಕರ್ಕೊಂಡು ಹೋದ. ಮಗ ಹೇಳಿದ, ಅಪ್ಪ ಸಾಕಪ್ಪ, ಇನ್ನು ಇಬ್ಬರೇ ಇರಬೇಡಿ, ಇಲ್ಲಿ ಬಂದುಬಿಡಿ ಪಟ್ಟಣ ನಮ್ಮ ಜೊತೆಗೆ, ಈ ಮನೆ ಮಾರಿಬಿಡಿ. ಅಪ್ಪ ಅಂದ, ಇಷ್ಟು ಕಷ್ಟಪಟ್ಟು ಕಟ್ಸಿದ ಬನ್ನಿಯಪ್ಪ ಮಾರ, 20 ವರ್ಷ ಒದ್ದಾಡಿದ್ದೀನಿ, ಬಿಟ್ಟು ಬರೋಕ್ಕಾಗತ್ತಾ? ಹೌದಪ್ಪ ಕರೆಕ್ಟು, ಆದರೆ ಇಲ್ದುಕೊಂಡು ಏನು ಮಾಡ್ತೀರಿ, ಬಂದುಬಿಡಿ ನನ್ನ ಜೊತೆಗೆ, ಆರೋಗ್ಯ ನೋಡ್ಕೊಳ್ಳೋರು ಯಾರು ನಿಮ್ಮನ್ನು, ನನಗೆ ಇಲ್ಲಿ ಬರೋಕ್ಕಾಗ್ತಾ ಇಲ್ಲ ಅಂದ. ಹಾಗಾದ್ರೆ ಮನೆ ಮಾರೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ ಯಜಮಾನ. ಏಜೆಂಟ್ರಿಗೆ ಹೇಳಿ ನೋಡ್ದ, ಒಳ್ಳೆ ಬೆಲೆ ಕೊಡಿಸಿ ಅಂದ. ಒಳ್ಳೆ ಗಿರಾಕಿ ಬರಲಿಲ್ಲ, 4-6 ತಿಂಗಳಾದರೂ ಬರಲಿಲ್ಲ. ಯಾರೋ ಇದು ಹಳೆ ಟೈಪಿನ ಮನೆ ಅಂತ ಕೆಲವರು, ಯಾಕೋ ಗಟ್ಟಿ ಕಾಣಿಸೋಲ್ಲ ಮನೆ ಅಂತ ಕೆಲವರು ಅಂದರು, ಜಾಗನೇ ಸರಿ ಇಲ್ಲ ಅಂದರು, ಇನ್ನು ಕೆಲವರು ವಾಸ್ತು ಅಂದರು. ತಲೆ ಕೆಟ್ಟೋಯ್ತು ಮನಕನಿಗೆ. ಮನೆ ಕಟ್ಟುವಾಗಿದ್ದಂಥ ಆಶ್ರಮ, ಮಾರುವಾಗ ಈ ಕರ್ಮ, ಏನಪ್ಪ ಇದು? ತಿರುಪತಿ ಹೋದ, ದೇವರಿಗೆ ಬೇಡ್ಕೊಂಡ. ಈಗೆಲ್ಲ ನಮ್ಮ ಬುದ್ಧಿ ಹೇಗಿರುತ್ತೆ ಗೊತ್ತಾ? ಸ್ವಾರ್ಥ ಬುದ್ಧಿ. ದೇವರನ್ನು ಕಮಿಷನ್ ಏಜೆಂಟಾಗಿ ಮಾಡ್ಕೊಂಬಿಡ್ತೀವಿ ನಾವು. ಓ ಬೇಡ್ಕೊಂಡ, ಭಗವಂತ ಈ ಮನೆಗೆ 25 ಲಕ್ಷ ರೂಪಾಯಿ ಮೇಲೆ ದುಡ್ಡು ಬಂದರೆ ಎಷ್ಟು ಬರುತ್ತೋ ಅರ್ಧ ನಿನಗೆ ಕೊಡ್ತೇನೆ ಅಂತ ಒಪ್ಪಂದ ಹೊತ್ಬಿಟ್ಟ. ದೇವ್ರನ್ನೂ ಭಾಗಿ ಮಾಡಿಕೊಂಡ ಕಮಿಷನ್ನಲ್ಲಿ. ಎಷ್ಟು ಬರುತ್ತೋ ಅದು ಅರ್ಧ ಕೊಡ್ತೀನಿ ನಿನಗೆ ಅಂತ ಉತ್ಸಾಹದಲ್ಲಿ ಹೇಳಿಬಿಟ್ಟಿದ್ದೇನೋ ಕರೆಕ್ಟು. ಊರಿಂದ ಬಂದ ಮರುದಿವಸನೇ ಆಶ್ಚರ್ಯ ಅಂದರೆ ಯಾವುದೋ ಒಂದು ಗಿರಾಕಿ ಬಂತು, 30 ಲಕ್ಷ ಕೊಡ್ತೀವಿ ಅಂದರು. ಎದೆ ಹೊಡೆದೋಯ್ತು ಅವನಿಗೆ.

0: ಮೂವತ್ತೈದು ಲಕ್ಷ ಬಂದ್ರೆ ಸಾಕು ಅಂತ ಅವನು 30 ಲಕ್ಷ ಕೇಳ್ತಾರಲ್ಲಪ್ಪ ಇವರು, ಸಂತೋಷ ಆಗುತ್ತೈತಿ ದುಃಖನೂ ಆಯ್ತಂತ ಅವನಿಗೆ. 30 ಲಕ್ಷ ಬಂದ್ರೆ ತಿರುಪತಿ ವೆಂಕಟೇಶ್ವರಿಗೆ 15 ಲಕ್ಷ ಕೊಡ್ಬೇಕಲ್ವಾ? ಚೇ ಅನ್ಯಾಯ ಇದು, ಈ 30ರಲ್ಲಿ 15 ಕೊಟ್ಟರೆ ನನಗೇನು ಉಳಿತು ಅಂತ ಹೇಳಿ ವಿಚಾರ ಮಾಡ್ದ. ಸ್ವಾರ್ಥ ಬುದ್ಧಿ ಭಾಳ ಜಾಗೃತ ಆಯ್ತು. ಗಿರಾಕಿನ ಕರೆಸಿದ, ಸ್ವಾಮಿ ನನ್ನ ಮನೆ ಮಾರೋದು 30 ಲಕ್ಷಕ್ಕೆ ಕೊಟ್ಬಿಡ್ತೇನೆ, ನಿಮಗೇನು ತೊಂದರೆ ಇಲ್ಲ, ಆದರೂ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನು ಅಂದರೆ, ಈ ಮನೆ ಮಾರುವಾಗ ನಮ್ಮ ನಾಯಿನೂ ತೊಗೋಬೇಕು, ಮನೆಯಲ್ಲಿ ನಾಯಿ ಸಾಕೊಂಡಿದ್ದೀನಿ ಅದು ತೊಗೋಬೇಕು. ಪಾಪ ಎಲ್ಲಿ ಹೋಗ್ಬೇಕು ಅದು? ಅವ್ರು ಅಂದರು ಹೌದಾ, ನಾಯಿ ತೊಗೋಬೇಕು, ಅದಕ್ಕೆ ಎಷ್ಟು ಬೆಲೆ ಅಂದರು. ಅದು ತಲೆ ಕೆಡಿಸ್ಕೋಬೇಡಿ, ನಾಯಿ ಬೆಲೆ 30 ಲಕ್ಷ ರೂಪಾಯಿ, ಮನೆ ಬೆಲೆ 1 ರೂಪಾಯಿ, 1 ರೂಪಾಯಿ ಅಷ್ಟೇ ಜಾಸ್ತಿ ಆಯ್ತು, ನಿಮಗೇನು ತೊಂದರೆ ಇಲ್ಲ ಅಂತ. ಗಿರಾಕಿ ಅಂದ್ರೆ ಆಯ್ತು ಬಿಡಪ್ಪ, 30 ಲಕ್ಷನೇ ಕೊಡ್ತೇನಂತೆ, 1 ರೂಪಾಯಿ ಕೊಡೋಕೇನು ಅಂತ ಹೇಳಿ ಆಯ್ತಂತೆ ಅಗ್ರಿಮೆಂಟು. ಇವನೇನು ಮಾಡ್ದೆ ಗೊತ್ತಾ ಬುದ್ಧವಂತ, ಮನೆ ಬೆಲೆ ಎಷ್ಟು ಸ್ವಾಮಿ? 1 ರೂಪಾಯಿ ತಾನೇ? ತಿರುಪತಿಗೆ 8 ಅಣೆ ಕಳಿಸಿ ತೃಪ್ತಿ ಪಡ್ಕೊಂಡ. ನಮ್ಮ ಮನಸ್ಸು ಕೊಡೋ ವಿಚಾರ ಬಂದಾಗ ಕುತಂತ್ರ ಮಾಡ್ತದೆ, ಅತೀ ಬುದ್ಧಿವಂತಿಕೆ ತೋರಿಸುತ್ತೆ. ಆದರೆ ನಾನು ಹೇಳೋದು, ಬದುಕಿನ ಸಂಭ್ರಮ ಉಳಿಬೇಕು ಅಂದರೆ ಈ ಸ್ವಾರ್ಥ ಬುದ್ಧಿಗೆ ಸ್ವಲ್ಪ ಲಗಾಮ್ ಹಾಕಬೇಕು. ಸ್ವಲ್ಪ ನಿಗ್ರಹಿಸಿದರೆ ಮಾತ್ರ ನಿಮ್ಮ ಸ್ವಾರ್ಥ ಬುದ್ಧಿ ಕಮ್ಮಿ ಆಗ್ತದೆ, ಕಮ್ಮಿ ಆದಷ್ಟು ಜೀವನ ಸಂಭ್ರಮ ಆಗ್ತದೆ.
1: ಕರುನಾಡು ಬಾಬೆಳಕ್ಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಸ್ನೇಹಿತರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಯಾರೆಲ್ಲ ಉತ್ತರವನ್ನು ಕಳಿಸಿದ್ದಾರೆ ನೋಡೋಣ. ನಾನು ಕೇಳಿದ ಪ್ರಶ್ನೆ ಹೀಗಿತ್ತು, ಕನ್ನಡದಲ್ಲಿ ಮೊದಲು ಮುದ್ರಣಗೊಂಡ ಸುದ್ದಿ ಪತ್ರಿಕೆ ಯಾವುದು ಅಂತ. ಉತ್ತರ ತುಂಬ ಸುಲಭನೇ ಇತ್ತು. ಓಕೆ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಈಗ ನೋಡೋಣ. ನೇತ್ರ ನಟರಾಜ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಶುಭ ಮಧ್ಯಾಹ್ನ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಶುಭ ಮಧ್ಯಾಹ್ನ. ಮುಂದಿನ ಸಂದೇಶ ಬಂದಿದೆ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ ಮಧ್ಯಾಹ್ನದ ಶುಭಾಶಯವನ್ನು ಮಾತ್ರ ಇವರು ಹೇಳ್ತಾ ಇದ್ದಾರೆ. ಓಕೆ, ಮುಂದಿನ ಸಂದೇಶ ಬಂದಿದೆ. ಹೆಚ್ ಸತೀಶ್ ಕುಮಾರ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಣಿ ಸತೀಶ್ ಅವರು ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ನಮಸ್ತೆ ಮೇಡಮ್, ಹರಿಹರದಿಂದ ಸುರೇಶ್ ಬೆಣ್ಣಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅಶ್ವಿನಿ ರಾಜು, ಕೆ ಬಿ ರಾಜು, ಆನಂದ ಭಾಸ್ಕರ್, ಅಚ್ಯುತ್ ಸೂರ್ಯ ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೆ ಬಿ ಪಾಲಯ್ಯ ಚಿರತಗೊಂಡುನಿಂದ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಚಿರತಗೊಂಡು ಕೂಡ್ಲಿಗಿ ತಾಲೂಕಿನಿಂದ ಸಂದೇಶ ಬಂದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶಿಶೇಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಎಂ ಇ ಶಣ್ಣ ಮುತ್ತಿಗಾರಹಳ್ಳಿಯಿಂದ ಸಂದೇಶ ಬಂದಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಪ್ಪಾಜಿ ಎ ಮುಸ್ಟೂರು, ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಮುಂದಿನ ಸಂದೇಶ ನಾಗವೇಣಿ ಸತೀಶ್ ಅವರು ಮತ್ತು ರೋಹಿತ್ ಕನ್ನಿಕಾ, ರೋಹಿತ್ ಇವರು ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಜಾವಾಣಿ ಅಂತ, ಓಕೆ, ಯಾರಿದು? ಬೆಳವಿನ ಮರದ ಹಟ್ಟಿಯಿಂದ ಬಾಲರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಕಲಾವತಿ ನಾಗರಾಜ್, ಕಲಾವತಿ ನಾಗರಾಜ್ ಶೆಟ್ಟಿ ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶ ಬಂದಿದೆ. ಹೊನ್ನೂರಲ್ಲಿ ಅವರು ಹನುಮಂತಾಪುರದಿಂದ ಜಗಳೂರು ತಾಲೂಕು ಇಲ್ಲಿಂದ ಸಂದೇಶ ಬಂದಿದೆ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಸುಭಾನ್ ಕೋರಿಯವರು ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹನುಮಂತಪ್ಪ ಮಡಿವಾಳರ್ ಇವರು ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರಾಜ್ ರೆಡ್ಡಿ ಅವರು ರಾಮತೀರ್ಥ ಹರಿಹರ ತಾಲೂಕು ಇಲ್ಲಿಂದ ಸಂದೇಶ ಬಂದಿದೆ. ಚಂದ್ರಶೇಖರ್ ಅವರು ಹೊನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಯಭಾಗ ತಾಲೂಕು ಮುಗಳಕೊಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಅವರು, ಮಾಣಿಕ್ಯ ಪ್ರತೀಶ ಬುರುಜನರುಪ್ಪ ಇಲ್ಲಿಂದ ಸಂದೇಶ ಬಂದಿದೆ. ಓಕೆ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರುಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವಣ್ಣ ಅವರು ಸಂದೇಶ ಇಲ್ಲಿಂದ, ಶಿವಣ್ಣ ಪಿ ಅವರು ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ

0: ಸಂದೇಶ ಬಂದಿದೆ. ಸುಬ್ರಹ್ಮಣಿ ಬೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಿ ಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೊಟ್ಟೂರಿನಿಂದ ಸಂದೇಶ ಬಂದಿದೆ. ಕಿರಣ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮೀರಾ ಅಮರನಾಥ್ ಚಿತ್ರದುರ್ಗದಿಂದ, ಟೈಲರ್ ಹನುಮಂತಪ್ಪ ದೇವರ ಕೊಟ್ಟದಿಂದ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಿಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಿಕೆರೆಯಿಂದ ಸಂದೇಶ ಬಂದಿದೆ. ಶಿಲ್ಪಾ ವಿದ್ಯಾನಗರ ಇಲ್ಲಿಂದ ಸಂದೇಶ ಬಂದಿದೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಇವರು ಶಿವಮೊಗ್ಗದಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಅಂಜಿನಪ್ಪ ಸುಟ್ಟಕಾರನಹಟ್ಟಿಯಿಂದ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಆದಿತ್ಯ ಭಟ್ ಇವರು ಮಂಡಗದ್ದೆ ಹುಬಳಿ ತೀರ್ಥಹಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮಾ ನಟರಾಜ್ ಅವರು ನಾಯಕನಹಟ್ಟಿಯಿಂದ, ಓಕೆ ಉತ್ತರವನ್ನು ಕಳಿಸಿಲ್ಲ. ಬೆಂಗಳೂರಿನಿಂದ ಸಂದೇಶ ಬಂದಿದೆ. ಸುಬ್ರಹ್ಮಣಿ ಜಯಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ಧಲಿಂಗಮೂರ್ತಿ ಸಿರಿಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ವಸಂತಲಕ್ಷ್ಮಿ ಅನಂತ ಕೃಷ್ಣ ಜೋಯಿಸ್, ಶಂಕರ್ ನಾರಾಯಣ್ ಜೋಯಿಸ್ ಇವರು ತಮಟ್ಗಲ್ಲರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದಂಥ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಕನ್ನಡದಲ್ಲಿ ಮೊದಲ ಬಾರಿಗೆ ಮುದ್ರಣಗೊಂಡ ಸುದ್ದಿ ಪತ್ರಿಕೆ ಮಂಗಳೂರು ಸಮಾಚಾರ. ಮಂಗಳೂರಿನ ಬಾಸೆಲ್ ಮಿಷನ್ ಪ್ರೆಸ್ನಲ್ಲಿ 1843 ಇಸವಿ ಜುಲೈ 1 ಈ ಪತ್ರಿಕೆಯನ್ನು ಕಲ್ಲಚ್ಚಿನ ಮುದ್ರಣದ ಮೂಲಕ ಹೊರತರಲಾಯಿತು. ಇದರ ಸಂಪಾದಕರು ಜರ್ಮನಿಯ ಕ್ರೈಸ್ತ ಮಿಷನರಿ ರೆವರೆಂಡ್ ಹರ್ಮನ್ ಮೊಯ್ಲಿಂಗ್ ಅವರು. ಈ ಐತಿಹಾಸಿಕ ದಿನ ಅಂದರೆ ಇಂದಿನ ದಿನ ಜುಲೈ 1 ಕರ್ನಾಟಕದಲ್ಲಿ ಪತ್ರಿಕಾ ದಿನ ಎಂದು ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನು ಜ್ಞಾಪಿಸೋದಕ್ಕೆ ನಾನು ನಿಮಗೆ ಈ ಪ್ರಶ್ನೆಯನ್ನು ಕೇಳಿದ್ದೆ ಸ್ನೇಹಿತರೆ. ಉತ್ತರವನ್ನು ಕಳಿಸಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಆರೋಗ್ಯ ಬಿಂದು.
1: ಬಾಯಿ ಹುಣ್ಣಿಗೆ ಕಾರಣಗಳು ಹಲವಾರು. ಆಯುರ್ವೇದ ಗ್ರಂಥಗಳಾದ ಸುಶ್ರುತ ಸಂಹಿತೆ, ಅಷ್ಟಾಂಗ ಹೃದಯ ಗ್ರಂಥಗಳಲ್ಲಿ ಇದನ್ನು ಮುಖಪಾಕ ಎಂದು ಉಲ್ಲೇಖಿಸಲಾಗಿದೆ. ಹಾಗೆ ಇದನ್ನು ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಸ್ಟೊಮಟೈಟಿಸ್ ಅಥವಾ ಆಪ್ತಸ್ ಅಲ್ಸರ್ ಎಂದು ಕರಿತೀವಿ. ಈ ಬಾಯಿ ಹುಣ್ಣು ಏನಿದೆ, ಇದು ಬಾಯಿಗೆ ಮಾತ್ರ ಸಂಬಂಧಪಟ್ಟ ತೊಂದರೆ ಎನ್ನುವುದು ಹಲವರ ಭಾವನೆ. ಅದಕ್ಕೋಸ್ಕರ ತಾತ್ಕಾಲಿಕ ಉಪಚಾರ ಮಾಡಿಕೊಳ್ಳುತ್ತಾ ಕೆಲವೊಮ್ಮೆ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಮುಂದೆ ಹಲವು ತೊಂದರೆಗಳಿಗೆ ಉಂಟಾಗುವುದು ಕಾಣಬಹುದು. ಈ ಬಾಯಿ ಹುಣ್ಣು ಸಾಮಾನ್ಯವಾಗಿ ಬಾಯಿಯ ಒಳಭಾಗ, ನಾಲಿಗೆಯಲ್ಲಿ, ಹಲ್ಲಿನ ಒಸಡಿನಲ್ಲಿ ಕೆಂಪು ಗುಳ್ಳೆಗಳಾಗಿ ಕಾಣಿಸಿಕೊಳ್ಳುತ್ತೆ. ಮುಂದೆ ಅದು ಬಿಳಿ ಹುಣ್ಣಾಗಿ ನೋವಿನಿಂದ ಕೂಡಿರುತ್ತೆ ಮತ್ತು ಸಂಪೂರ್ಣವಾಗಿ ಗುಣವಾಗಲು ಕೆಲವು ದಿನಗಳಿಂದ ವಾರಗಳೇ ತೆಗೆದುಕೊಳ್ಳಬಹುದು. ನಾನೀಗ ಮೊದಲೇ ಹೇಳಿದಂತೆ ಬಾಯಿ ಹುಣ್ಣು ಉಂಟಾಗಲು ಕಾರಣಗಳು ಹಲವಾರು. ಇದನ್ನು ನಾವು 2 ವಿಭಾಗವಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಬಾಯಿಗೆ ಮಾತ್ರ ಸೀಮಿತವಾದ ಮತ್ತು ಬಾಹ್ಯ ಕಾರಣಗಳಿಂದ ಉಂಟಾದ ಬಾಯಿ ಹುಣ್ಣು. ಹಾಗೆ ಎರಡನೆಯದ್ದು ಶರೀರದೊಳಗಿನ ಪಾಚಕಾಂಗ ಮತ್ತು ಇತರೆ ಅಂಗಗಳಿಗೆ ಸಂಬಂಧಿಸಿದ ತೊಂದರೆಗಳಿಂದ ಉಂಟಾದ ಬಾಯಿ ಹುಣ್ಣು. ಇದರಲ್ಲಿ ಮೊದಲನೆಯದು ಅಂದರೆ ಈ ಬಾಯಿಗೆ ಮಾತ್ರ ಸೀಮಿತವಾದ ಬಾಯಿ ಹುಣ್ಣಿನಲ್ಲಿ ಕಾರಣಗಳು ಮುಖ್ಯವಾಗಿ ಅತಿ ಬಿಸಿಯಾದ ಆಹಾರ ಸೇವನೆ, ವಿಶೇಷವಾಗಿ ಬಿಸಿ ಬಿಸಿಯಾದ ಚಹಾ ಕಾಫಿಗಳನ್ನು ಆಗಾಗ ಸೇವಿಸುವಂಥದ್ದು, ಕ್ಷಾರಗುಣವುಳ್ಳ ತೀಕ್ಷ್ಣ ಪೇಸ್ಟ್ಗಳ ಬಳಕೆ, ವೀಳ್ಯದೆಲೆಯೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣದ ಬಳಕೆ, ತಂಬಾಕು, ಸಿಗರೇಟ್, ಗುಟ್ಕಾ ಮುಂತಾದ ಚಟಗಳಿಂದ, ಅಲ್ಲದೆ ಆಹಾರವನ್ನು ಸೇವಿಸಿದ ನಂತರ ಬಾಯಿಯನ್ನು ಶುಚಿಗೊಳಿಸದಿರುವುದು, ಇವುಗಳಿಂದ ಬಾಯಿಯ ಮೆತ್ತನೆಯ ಒಳಚರ್ಮ ಅಥವಾ ಮ್ಯೂಕಸಲ್ ಲೇಯರ್ ಅಂತ ಏನು ಕರಿತೀವಿ, ಇದು ತನ್ನ ಶಕ್ತಿಯನ್ನು ಕಳೆದುಕೊಂಡು ಬಾಯಿ ಹುಣ್ಣು ಕಾಣಿಸಿಕೊಳ್ಬೋದು. ಮತ್ತು ಬಾಹ್ಯ ಕಾರಣಗಳು ಅಂದರೆ ಹಲ್ಲು ಉಜ್ಜುವ ಬ್ರಷ್ನಿಂದ ಉಂಟಾದ ಗಾಯ ಅಥವಾ ಹಲ್ಲಿನ ಕಡಿತದಿಂದ ಉಂಟಾದ ಗಾಯ ಅಥವಾ ಇತರ ಯಾವುದೇ ಕಾರಣಗಳಿಂದ ಬಾಯಿಯ ಒಳಭಾಗದಲ್ಲಿ ಉಂಟಾದ ಗಾಯವು ಬಾಹ್ಯ ಕಾರಣಗಳಿಂದ ಉಂಟಾಗುವ ಬಾಯಿ ಹುಣ್ಣಿಗೆ ಕಾರಣವಾಗುತ್ತೆ. ಇಂತಹ ಬಾಯಿ ಹುಣ್ಣಿಗೆ ಕಾರಣವಾದ ಅಂಶಗಳನ್ನು ವರ್ಜಿಸುವುದರಿಂದ ಮತ್ತು ಬಾಹ್ಯೋಪಚಾರಗಳಿಂದ ಗುಣಪಡಿಸಬಹುದು. ವಿಶೇಷವಾಗಿ ಎಲ್ಲರಿಗೆ ತಿಳಿದಿರುವಂತಹ ಈ ತ್ರಿಫಲ ಚೂರ್ಣ ಏನಿದೆ, ಇದನ್ನು 1/4 ಚಮಚದಷ್ಟು 1 ಲೋಟ ನೀರಿನಲ್ಲಿ ಕುದಿಸಿ ದಿನದಲ್ಲಿ 3-4 ಬಾಯಿ ತೊಳೆಯುವುದರಿಂದ ಅಥವಾ ಹಸುವಿನ ತುಪ್ಪದೊಂದಿಗೆ ಜ್ಯೇಷ್ಠ ಮದುವನ್ನು ಸೇರಿಸಿ ಬಾಯಿ ಹುಣ್ಣಿರುವ ಭಾಗಕ್ಕೆ ಲೇಪಿಸುವುದು, ಹಸುವಿನ ತುಪ್ಪದೊಂದಿಗೆ ಜೇನುತುಪ್ಪ ಸೇರಿಸಿ ಬಾಯಿಗೆ ಲೇಪಿಸುವಂಥದ್ದು ಅಥವಾ ಎಳೆ ತೆಂಗಿನ ಮಿಡಿಯನ್ನು ಅಗಿದು ರಸವನ್ನು

0: ಬಾಯಲ್ಲಿಟ್ಟುಕೊಂಡು ಉಗಿಯುವುದು ಇಂತಹ ಮನೆಮದ್ದುಗಳಲ್ಲದೆ ಇತರೆ ಅನೇಕ ಔಷಧಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತೆ. ಇನ್ನು ಎರಡನೇ ವಿಧದ ಬಾಯಿಹುಣ್ಣಿಗೆ ಬರೋಣ. ಇದು ಪಾಚಕಾಂಗ ಮತ್ತು ಇತರೆ ಅಂಗಗಳ ವಿಕೃತಿಯಿಂದ ಉಂಟಾಗುವ ಬಾಯಿಹುಣ್ಣು. ಮುಖ್ಯವಾಗಿ ದೀರ್ಘಕಾಲೀನ ಅಜೀರ್ಣದಿಂದ ಬಳಲುವಂತವರಲ್ಲಿ, ಪಿತ್ತಕರವಾದ ಆಹಾರವನ್ನು ಅತಿಯಾಗಿ ಸೇವಿಸುವವರಲ್ಲಿ, ಅಂದರೆ ಈ ಖಾರ ಹುಳಿ ಉಪ್ಪು ಇರುವಂತಹ ಆಹಾರವನ್ನು ಅತಿಯಾದ ಬಳಕೆ, ಎಣ್ಣೆಯಲ್ಲಿ ಕರಿದ ತಿಂಡಿ, ಮಸಾಲೆಯುಕ್ತವಾದ ಆಹಾರ ಸೇವನೆ, ಉಪ್ಪಿನಕಾಯಿ, ಇತ್ತೀಚಿನ ಆಹಾರಗಳಾದ ಈ ಚೈನೀಸ್ ಫುಡ್ ಅಥವಾ ಜಂಕ್ ಫುಡ್ ಅಥವಾ ಚಾಟ್ಸ್ ಅಂತ ಏನು ಕರಿತೀವಿ ಇದನ್ನು ಅತಿಯಾಗಿ ಸೇವಿಸುವಂಥದ್ದು, ಯಾವಾಗಲೂ ಅಡುಗೆಯಲ್ಲಿ ಹಸಿ ಮೆಣಸಿನಕಾಯಿಯನ್ನು ಬಳಸುವಂಥದ್ದು, ಅಂಥವರಲ್ಲಿ ಆಗಾಗ ಬಾಯಿಹುಣ್ಣು ತೊಂದರೆಗಳು ಕಾಣಿಸಿಕೊಳ್ಳುತ್ತೆ. ಅಂಥವರು ಆಹಾರದಲ್ಲಿ ಬದಲಾವಣೆ ಮಾಡುವುದರಿಂದ ಕೆಲವು ದಿನಗಳಲ್ಲಿ ಬಾಯಿಹುಣ್ಣು ಗುಣವಾಗುವುದನ್ನು ಕಾಣಬಹುದು ಮತ್ತು ಮುಂದೆ ಬರುವುದನ್ನು ತಡೆಗಟ್ಟಬಹುದು. ಇವುಗಳ ಹೊರತಾಗಿಯೂ ಮಾನಸಿಕ ಖಿನ್ನತೆಯಿಂದ ಬಳಲುವವರಲ್ಲಿ ಬಾಯಿಹುಣ್ಣು ಕಾಣಿಸಿಕೊಳ್ಳುತ್ತೆ. ಈ ಎರಡನೇ ವರ್ಗದ ಬಾಯಿಹುಣ್ಣಿನ ಚಿಕಿತ್ಸೆಯಲ್ಲಿ ಅದಕ್ಕೆ ಕಾರಣವಾದ ಅಂಶಗಳನ್ನು ವರ್ಜಿಸುವುದು, ಮೊದಲೇ ಹೇಳಿರುವಂತಹ ಬಾಯೋಪಚಾರ ಹಾಗೂ ಆಹಾರದಲ್ಲಿ ಉಪ್ಪು ಹುಳಿ ಖಾರವನ್ನು ಕೆಲವು ದಿನಗಳಿಗೆ ಪೂರ್ಣವಾಗಿ ವರ್ಜಿಸುವುದು, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 15-20 ಒಣ ದ್ರಾಕ್ಷಿಯನ್ನು ಅಗಿದು ತಿನ್ನುವುದು, ಕೊತ್ತಂಬರಿ ಬೀಜದ ಕಷಾಯ ಅಥವಾ ಸೊಗದೆ ಬೇರಿನ ಕಷಾಯವನ್ನು ಸೇವಿಸುವುದು. ಇದಲ್ಲದೆ ಈ ದೀರ್ಘಕಾಲದಿಂದ ಬಳಲುವಂತಹ ಬಾಯಿಹುಣ್ಣಿನ ರೋಗಿಗಳಿಗೆ ಸೂಕ್ತ ವೈದ್ಯರ ತಪಾಸಣೆ ಮತ್ತು ಸಲಹೆ ಅತ್ಯಗತ್ಯವಾಗಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಗಾದೆ ಮಾತು ಅಕ್ಷರಶಃ ನಿಜವಾಗಿದೆ. ಬಾಯಿಹುಣ್ಣು ಅಥವಾ ಇತರೆ ಯಾವುದೇ ರೋಗಗಳಿರಬಹುದು, ಇವುಗಳಿಗೆ ಮೂಲ ಕಾರಣ ನಮ್ಮ ಅಪಥ್ಯವಾದ ಆಹಾರ ವಿಹಾರಗಳ ಸೇವನೆ. ಎಲ್ಲಿಯವರೆಗೆ ನಾವು ಆರೋಗ್ಯಕರವಾದ ಆಹಾರ ಸೇವಿಸುತ್ತೇವೆಯೋ ಅಲ್ಲಿಯವರೆಗೆ ನಮಗೆ ಯಾವುದೇ ರೋಗಗಳು ಕೂಡ ಅತಿಯಾಗಿ ಕಾಡದು.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಬಾಯಿಯ ಹುಣ್ಣು ಆಯುರ್ವೇದ ಚಿಕಿತ್ಸೆ ಈ ವಿಷಯವಾಗಿ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದ್ರಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಶುಭ ಸಮಾರಂಭಗಳಿಗೆ ಉತ್ತಮ ದಿನಸಿ ಸಾಮಾನುಗಳಿಗಾಗಿ ಸಂಪರ್ಕಿಸಿ ನಿರಂಜನಾ ಸ್ಟೋರ್ಸ್ ಸಂತೆ ಹುಂಡದ ಬಳಿ ಚಿತ್ರದುರ್ಗ. ಫೋನ್ ಸಂಖ್ಯೆ 9565150515.
1: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಮೆರವಣಿಗೆ ಚಿತ್ರದಿಂದ ಅಂಬಾರಿ ಚಿತ್ರದಿಂದ ನನ್ನಾಸೆಯ ಹೂವೆ ಚಿತ್ರದಿಂದ

ಈ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆಗೆ ಕಳಿಸಬಹುದು. ವ್ಯಾಟ್ಸಪ್ ಸಂಖ್ಯೆ ಹೀಗಿದೆ, 9444864273. ಈ ಸಂಖ್ಯೆಗೆ ಇಂದು ಮಧ್ಯಾಹ್ನ 4 ಗಂಟೆಯಿಂದ ನಿಮ್ಮ ಸಂದೇಶವನ್ನು ಕಳಿಸಬಹುದು. ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮತ್ತೊಂದು ಭಾವಗೀತೆ.

ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಹೀಗಿವೆ. ಮೆರವಣಿಗೆ ಚಿತ್ರದಿಂದ ಅಂಬಾರಿ, ಚಿತ್ರದಿಂದ ನನ್ನಾಸೆಯ ಹೂವೆ, ಚಿತ್ರದಿಂದ

ಈ ಮೂರು ಗೀತೆಗಳು ಇಂದು ಸಂಜೆ 5 ಗಂಟೆಯಿಂದ ಪ್ರಸಾರ ಆಗ್ತಾ ಇದೆ. ನಿಮಗೆ ಯಾವ ಗೀತೆ ಇಷ್ಟ ಆಯಿತು ಅದರ ವಿಚಾರವಾಗಿ ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಸಂದೇಶವನ್ನು ಕಳಿಸಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಹೇಗಿದೆ? 9444640273. ಈ ಸಂಖ್ಯೆಗೆ ನಿಮಗೆ ಯಾವ ಹಾಡು ಇಷ್ಟ ಆಯಿತು, ಯಾಕೆ ಇಷ್ಟ ಆಯಿತು ಎನ್ನುವುದರ ವಿವರವಾದ ಸಂದೇಶವನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳಿಸಬಹುದು ಇಂದು ಸಂಜೆ 4 ಗಂಟೆ ನಂತರ. ಓಕೆ ಸ್ನೇಹಿತರೆ, ಮೈಸೂರು ಅನಂತ ಸ್ವಾಮಿಯವರ ಸ್ವರದಲ್ಲಿ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಇದೀಗ

ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಮೇರವಣಿಗೆ ಚಿತ್ರದಿಂದ. ಅಂಬಾರಿ ಚಿತ್ರದಿಂದ. ನನ್ನಾಸೆಯ ಹೂವೆ ಚಿತ್ರದಿಂದ.

ಆಗ್ತಾ ಇದೆ. ಇಂದು ಸಂಜೆ 5 ಗಂಟೆಯಿಂದ ನೀವು ಕೂಡ ನಿಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಬಹುದು ನಮ್ಮ ನೆಲೆದ ವ್ಯಾಟ್ಸಪ್ ಸಂಖ್ಯೆಗೆ. ವ್ಯಾಟ್ಸಪ್ ಸಂಖ್ಯೆ ಹೇಗಿದೆ? 9448640273. ಉಲ್ಲಾಸ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಈ ಗೀತೆ.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮದಲ್ಲಿ ಮೈಸೂರು ಅನಂತ ಸ್ವಾಮಿಯವರ ಸ್ವರದಲ್ಲಿ ಭಾವಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಎಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು. ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೂರಿ ಬಳಿ ಕಾಂಪೌಂಡ್ ಕುಸಿತ, ಇಬ್ಬರು ಮಕ್ಕಳು ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಂದಿನಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದ ವಿಕಸಿತ ಭಾರತ ಜಿರಾಮ್ಜಿ ಜಾರಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 ದಿನದಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿನ ಮೆಟ್ರೋ ರೈಲು ಸೇವೆಯಲ್ಲಿನ ಅಡಚಣೆಗಳ ಬಗ್ಗೆ ತನಿಖೆ ನಡೆಸಲು ಹಾಗೂ ತೆಗೆದುಕೊಂಡ ಕ್ರಮಗಳ ಕುರಿತು ವರದಿ ಸಲ್ಲಿಸಲು ರೈಲು ಸುರಕ್ಷತಾ ಮುಖ್ಯ ಆಯುಕ್ತರು ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋದಲ್ಲಿ ಉಂಟಾಗುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ದಾಖಲೆ ಸಮೇತ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಮಹತ್ವದ ಆದೇಶ ನೀಡಿದೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಕರ್ಯ ಬಿಎಂಆರ್ಸಿಎಲ್ನ ಮೊದಲ ಆದ್ಯತೆಯಾಗಬೇಕು. ರಾಜ್ಯ ಸರ್ಕಾರವು ಈ ಸಮಸ್ಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಂಸದ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 2024 ಈವರೆಗೆ ಮೆಟ್ರೋ ಸೇವೆಯಲ್ಲಿ 20 ಹೆಚ್ಚು ಬಾರಿ ದೊಡ್ಡ ಮಟ್ಟದ ವ್ಯತ್ಯಯಗಳು ವರದಿಯಾಗಿವೆ. ಬಿಎಂಆರ್ಸಿಎಲ್ ಈ ವೈಫಲ್ಯಗಳನ್ನು ತಕ್ಷಣವೇ ಸರಿಪಡಿಸುವ ಮೂಲಕ ಪ್ರಯಾಣಿಕರಲ್ಲಿ ಮತ್ತೆ ವಿಶ್ವಾಸ ಮೂಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲಾ ಕೇಂದ್ರದಲ್ಲಿ ರೈಲ್ವೆ ಸಂಪರ್ಕ ಬಲವರ್ಧನೆಗಾಗಿ ಕೋಚ್ ಡಿಪೋ ಸ್ಥಾಪಿಸಬೇಕು ಮತ್ತು ರೈಲು ನಿಲ್ದಾಣದಲ್ಲಿ ಇನ್ನೊಂದು ಆಗಮನ ಮತ್ತು ನಿರ್ಗಮನ ದ್ವಾರವನ್ನು ಅಭಿವೃದ್ಧಿಪಡಿಸಬೇಕೆಂದು ಕೋರಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣನವರ ಜತೆ ಚರ್ಚಿಸಲಾಗಿದೆ. ಈ ಸಂಬಂಧವಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೂ ಪತ್ರ ಬರೆಯಲಾಗಿದೆ ಎಂದು ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಹಿಂದೆ ವಿಜಯಪುರ ರೈಲು ನಿಲ್ದಾಣದ ಆವರಣದಲ್ಲೇ ಇದ್ದ

0: ಗೂಡ್ಶೆಡ್ಅನ್ನು ಈಗ ಅಲಿಯಾಬಾದಿಗೆ ಸ್ಥಳಾಂತರಿಸಲಾಗಿದೆ. ಹೀಗಾಗಿ ಕೋಚ್ ಡಿಪೋ ಸ್ಥಾಪನೆಗೆ ಜಾಗದ ಕೊರತೆಯೇನೂ ಇಲ್ಲ ಎಂದು ಹೇಳಿದ್ದಾರೆ. ವಿಜಯಪುರ ಚಾರಿತ್ರಿಕ ಸ್ಥಳವಾಗಿದ್ದು ವರ್ಷವಿಡೀ ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತಿರುವ ಪ್ರವಾಸೋದ್ಯಮ ತಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಆಗಮನ ನಿರ್ಗಮನ ದ್ವಾರವನ್ನು ಸ್ಥಾಪಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿದು ಮನೆಗಳ ಮೇಲೆ ಬಿದ್ದ ಪರಿಣಾಮ ಮೂವರು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಮೂವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುರಂತ ಸಂಭವಿಸುತ್ತಿದ್ದಂತೆ ರಕ್ಷಣಾ ತಂಡಗಳು ಧಾವಿಸಿ ಕಾರ್ಯಾಚರಣೆ ನಡೆಸಿ ಅವಶೇಷಗಳಡಿ ಸಿಲುಕಿದ್ದವರಲ್ಲಿ ಮೂವರನ್ನು ಹೊರತೆಗೆದಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸದಲ್ಲಿರುವ ಆರೋಗ್ಯ ಸಚಿವ ಯುಟಿ ಖಾದರ್ ತಮ್ಮ ಭೇಟಿಯನ್ನು ಮೊಟಕುಗೊಳಿಸಿದ್ದಾರೆ. ತ್ವರಿತ ಪರಿಹಾರ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ. ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ವೆಚ್ಚ ಭರಿಸಲು ಹಾಗೂ ಮೃತರ ಕುಟುಂಬದವರಿಗೆ ಇಂದೇ ಪರಿಹಾರ ಮೊತ್ತ ನೀಡಲು ನಿರ್ದೇಶನ ನೀಡಿದ್ದಾರೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರಿನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಲಯ ಆಯುಕ್ತರ ನೇತೃತ್ವದಲ್ಲಿ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ನಗರದ ಎಲ್ಲಾ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿ ಕೇಂದ್ರ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ದಕ್ಷಿಣ ನಗರ ಪಾಲಿಕೆಯ ಜಯನಗರ ವಲಯದಲ್ಲಿ ಚಿಕ್ಕಪೇಟೆ, ಬಸವನಗುಡಿ, ಮಾರತ್ಹಳ್ಳಿ, ಕೆಆರ್ಪುರಂನಲ್ಲಿಯೂ ಕಾರ್ಯಾಚರಣೆ ಮುಂದುವರೆದಿದೆ. ಪಾದಚಾರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಕಟ್ಟಡ ಸಾಮಗ್ರಿಗಳನ್ನು ಅಥವಾ ಅಂಗಡಿಗಳನ್ನು ಇಡುವಂತಿಲ್ಲ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಾಚರಣೆಯಿಂದ ಬೀದಿಬದಿ ವ್ಯಾಪಾರಿಗಳು ಅಸಮಾಧಾನಗೊಂಡಿದ್ದಾರೆ. ಪಾದಚಾರಿಗಳಿಗೆ ತೊಂದರೆಯಾಗದಂತೆ ವ್ಯಾಪಾರ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಎಸ್ಐಆರ್ ಕುರಿತು ದೇಶಾದ್ಯಂತ ವಿವಿಧ ಚರ್ಚೆಗಳು ನಡೆದಿದ್ದು ಅದರ ಸಾಧಕ ಬಾಧಕಗಳ ಕುರಿತಾಗಿ ಈಗಾಗಲೇ ಚರ್ಚಿಸಲಾಗಿದೆ. ರಾಜ್ಯದಲ್ಲಿ ಮತದಾರರ ಹಕ್ಕುಗಳಿಗೆ ಯಾವುದೇ ಧಕ್ಕೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ದೇಶದಲ್ಲೇ ಸುಮಾರು 75% ಭಾಗದಲ್ಲಿ ಬರ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ನೀರಿನ ಕೊರತೆ ಎದುರಿಸಬಹುದಾದ 7 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಇಂದು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಭೇಟಿ ನೀಡಿ ವಕೀಲರ ಭವನದ ಆವರಣದ ಹಲವು ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಮಗಾರಿಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಸೇರಿದಂತೆ ಹಲವು ಹಿರಿಯ ವಕೀಲರು ಉಪಸ್ಥಿತರಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳಿಗೆ ಜಿಲ್ಲಾಧಿಕಾರಿ ರೂಪಾ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಾಗರಿಕರಿಗೆ ಅರಿವು ಮೂಡಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಚುರುಕಿನಿಂದ ಆರಂಭಗೊಂಡಿದ್ದು ಮೊದಲ ದಿನವೇ ಜಿಲ್ಲಾದ್ಯಂತ 107,802 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್

ರವಿ ತಿಳಿಸಿದ್ದಾರೆ. ಬಿಎಲ್ಒಗಳು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವ ಮೂಲಕ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಮತದಾರರ ಆಕ್ಷೇಪಣೆಗಳಿದ್ದಲ್ಲಿ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ನೀಡಬಹುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಚಿತ್ರಕಲಾವಿದ ಹಾಗೂ ರೈತ ಮತ್ತು ದಲಿತ ಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇಂದು ಹಾಸನದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಸಂಸದ ಶ್ರೇಯಸ್ ಪಾಟೀಲ್, ಶಾಸಕ ಸ್ವರೂಪ್ ಪ್ರಕಾಶ್, ಬುಕ್ವೆ ಪ್ರಶಸ್ತಿ ವಿಜೇತ ಸಾಹಿತಿ ಭಾನು ಮುಷ್ಟಾಕ್ ಸೇರಿದಂತೆ ಹಲವಾರು ಗಣ್ಯರು ದರ್ಶನ ಪಡೆದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಸರ್ಕಾರದ ವಿವಿಧ ಇಲಾಖೆಗಳು, ಸ್ಥಳೀಯ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ವಾಸಂತಿ ಅಮರ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೊಪ್ಪಳ ವಿಭಾಗದ ವತಿಯಿಂದ ಕೊಪ್ಪಳ ತಳಕಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಗದಲ್ಲಿ ಇಂದಿನಿಂದ ನೂತನ ನಗರ ಸಾರಿಗೆ ಆರಂಭಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು, ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, ಇಬ್ಬರು ಮಕ್ಕಳು ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 2:40.56. ಇದೀಗ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಇಂದು ಅಂತಾರಾಷ್ಟ್ರೀಯ ಜೋಕ್ ದಿನ. ಎಲ್ಲರೂ ನಗುವನ್ನು ಹಂಚಿಕೊಳ್ಳಲು ಮತ್ತು ಹಾಸ್ಯದ ಶಕ್ತಿಯನ್ನು ಮೆಚ್ಚಲು ಈ ದಿನ ಆಹ್ವಾನಿಸುತ್ತದೆ. ಜನರು ನಗು ಅತ್ಯುತ್ತಮ ಔಷಧ ಅಂತ ಹೇಳ್ತಾರೆ, ಮತ್ತು ಅದಕ್ಕಾಗಿಯೇ ರಾಷ್ಟ್ರೀಯ ವೈದ್ಯರ ದಿನ ಮತ್ತು ಅಂತಾರಾಷ್ಟ್ರೀಯ ಜೋಕ್ ದಿನ ಎರಡೂ ಒಂದೇ ದಿನ ಬಂದಿರಬಹುದು. ಪ್ರತಿಯೊಬ್ಬರೂ ತಮ್ಮ ಉದ್ವಿಗ್ನತೆಯನ್ನು ದೂರವಿಡಲು ಮತ್ತು ಸ್ವಲ್ಪ ನಗಲು ಪ್ರೋತ್ಸಾಹಿಸಲು ಪ್ರತಿ ವರ್ಷ ಜುಲೈ 1 ಅಂತಾರಾಷ್ಟ್ರೀಯ ಜೋಗ್ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಮಾಹಿತಿಯನ್ನು ಮುಂದುವರಿಸ್ತೀನಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬರೋಣ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಗೀತೆಗಳು ಪ್ರಸಾರ ಆಗ್ತಿದೆ ನೋಡೋಣ. ಮೆರವಣಿಗೆ ಚಿತ್ರದಿಂದ ಅಂಬಾರಿ ಚಿತ್ರದಿಂದ ನನ್ನಾಸೆಯ ಹೂವೆ ಚಿತ್ರದಿಂದ

ಈ ಮೂರು ಹಾಡುಗಳು ಇಂದು ಸಂಜೆ 5 ಗಂಟೆಯಿಂದ ಪ್ರಸಾರ ಆಗ್ತಾ ಇದೆ. ನೀವು ನಿಮ್ಮ ನೆಚ್ಚಿನ ಗೀತೆಗೆ ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಸಂದೇಶವನ್ನು ಕಳಿಸಬಹುದು. ವ್ಯಾಟ್ಸಪ್ ಸಂಖ್ಯೆ ಹೇಗಿದೆ? 9448640273. ಸ್ನೇಹಿತರೆ, ಇಂದು ಅಂತಾರಾಷ್ಟ್ರೀಯ ಜೋಗ್ ದಿನ. ಈ ಜೋಗ್ ದಿನದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಸದಾ ತಮಾಷೆ ಮಾಡ್ತಾ ನಗ್ತಿರುವವರ ಮುಖದಲ್ಲೊಂದು ಆಕರ್ಷಣೆ ಇರುತ್ತೆ. ನೂರಾರು ಜನರನ್ನು ಸೆಳೆಯುವ ಇವರು ಆರೋಗ್ಯವಾಗಿರ್ತಾರೆ. ಮುಖ ಗಂಟು ಹಾಕ್ಕೊಂಡು ಗಂಟು ಹಾಕಿಕೊಂಡಿರುವ ಬದಲು ನಗ್ತಾ ಎಲ್ಲವನ್ನ ಸ್ವೀಕರಿಸೋದ್ರಿಂದ ತುಂಬ ಲಾಭವಿದೆ. ಜನರಿಗೆ ಈಗ ನಗೋದಕ್ಕೂ ಟೈಮ್ ಇಲ್ಲ. ಒಂದಲ್ಲ ಒಂದು ಒತ್ತಡದಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿರುವ ಜನರ ಮುಂದೆ ನೀವು ಜೋಗ

ಹೇಳಿದ್ರು ಅವರು ಆಮೇಲೆ ನಗ್ತೇನೆ ಈಗ ಪುರುಸುತ್ತಿಲ್ಲ ಎನ್ನುವಂತಾಗಿದೆ. ಅನೇಕರು ಮನಸ್ಸು ಬಿಚ್ಚಿ ನಗದೆ ಅದೆಷ್ಟೋ ದಿನಗಳು ಕಳೆದಿರುತ್ತವೆ. ಇನ್ನು ಕೆಲವರು ಒತ್ತಾಯಪೂರ್ವಕವಾಗಿ ನಗಲು ನಗೆ ಕೂಟಗಳಲ್ಲಿ ಪಾಲ್ಗೊಳ್ತಾರೆ.

ನಗು ಅತ್ಯುತ್ತಮ ಔಷಧಿ ಎನ್ನುವ ಮಾತಿದೆ. ಇದು ನೂರಕ್ಕೆ ನೂರು ಸತ್ಯ. ನಮ್ಮ ರೋಗವನ್ನ ಗುಣಪಡಿಸಲು ವೈದ್ಯರು ಮಾತ್ರೆ ಔಷಧಿ ನೀಡುತ್ತಾರೆ. ಆದರೆ ಯಾವುದೇ ಮಾತ್ರೆ ಔಷಧಿ ಇಲ್ಲದೆ ನಿಮ್ಮ ರೋಗ ಗುಣಪಡಿಸುವ ಶಕ್ತಿ, ನಿಮ್ಮ ರೋಗವನ್ನ ಗುಣಪಡಿಸುವ ಶಕ್ತಿ ನಗುವಿಗಿದೆ. ಒಂದು ಸುಂದರ ಮಾತಿದೆ, ನಗು ಉಚಿತ ಔಷಧಿ, ಅದನ್ನ ಹಂಚಿದಷ್ಟು ಸಂತೋಷ ಹೆಚ್ಚಾಗುತ್ತದೆ. ಹೌದಲ್ವಾ ಸ್ನೇಹಿತರೆ? ನಗು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಜೋಕ್ ವಿಡಿಯೋಗಳನ್ನು ಅಥವಾ ಜೋಕ್ ಮಾಡಿದಾಗ ಕೆಲವರು ಹೊಟ್ಟೆ ಉಣ್ಣಾಗುವಷ್ಟು ನಕ್ರೆ ಕೆಲವರು ಮುಗುಳ್ನಗ್ತಾರೆ. ಮನಸ್ಸಿನ ಭಾರವನ್ನು, ಒತ್ತಡವನ್ನು ಕಡಿಮೆ ಮಾಡುವ ಶಕ್ತಿ ನಗುವಿಗಿದೆ. ನಗು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇಂಟರ್ನ್ಯಾಷನಲ್ ಜೋಕ್ ಡೇ ಶುರುವಾಗಿದ್ದು 1994 ಅಮೆರಿಕದಲ್ಲಿ ಇದು ಪ್ರಾರಂಭವಾಯಿತು. ಲೇಖಕ

ವೇಯ್ನ್ ರಾನಿಕಲ್ ಅವರಿಂದ ಈ ದಿನ ಶುರುವಾಯಿತು. ಇವರು ತಮ್ಮ ಜೋಕ್ ಪುಸ್ತಕವನ್ನು ಪ್ರಚಾರ ಮಾಡಲು ಈ ದಿನವನ್ನು ಬಳಸಿಕೊಂಡಿದ್ದರು. ಸುಮಾರು ಇನ್ನೂರ ಐವತ್ತು ಆಫೀಸ್ ಜೋಕ್ಗಳು, ಕಾರ್ಟೂನ್ಗಳು ಈ ಪುಸ್ತಕ ಇವುಗಳನ್ನು ಒಳಗೊಂಡಿದೆ.

ಜೋಕ್ನಿಂದ ಆಗುವಂತಹ ಲಾಭಗಳು, ಯಾವ ವ್ಯಕ್ತಿ ಸದಾ ನಗ್ತಿರ್ತಾನೋ ಆತನ ಹಾಸ್ಯ ಪ್ರಜ್ಞೆ ಉತ್ತಮವಾಗಿರುತ್ತೆ ಎನ್ನಲಾಗುತ್ತೆ. ಹೆಚ್ಚು ಸಂತೋಷವಾಗಿರುವ ಹೆಚ್ಚು ನಗ್ತಾರೆ, ಹೆಚ್ಚು ನಗುತ್ತಿದ್ದಂತೆ ಒತ್ತಡ ಕಡಿಮೆ ಆಗುತ್ತೆ. ನಗುವುದರಿಂದ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ನಗುವುದರಿಂದ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ, ಮುಖಕ್ಕೊಂದು ವಿಶೇಷ ಹೊಳಪು ಬರುತ್ತೆ. ಮುಕ್ತವಾಗಿ ನಗುವುದು ದೇಹ ಮತ್ತು ಮುಖ ಎರಡಕ್ಕೂ ಒಳ್ಳೆಯದು. ನಗು ಶ್ವಾಸಕೋಶಗಳ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸಂಶೋಧನೆಯ ಪ್ರಕಾರ ನಗುವಿನ ವ್ಯಕ್ತಿಯ ಸುತ್ತ ಯಾವಾಗಲೂ ಒಂದಷ್ಟು ಜನ ಸುತ್ತುವರೆದಿರ್ತಾರೆ. ಧನಾತ್ಮಕ ಶಕ್ತಿ ಅವರಲ್ಲಿ ಹೆಚ್ಚಿರುವ ಕಾರಣ ಅವರು ಜನರನ್ನು ಸೆಳೆಯುತ್ತಾರೆ. ನಗುವಿನಿಂದ ಆಯಾಸವಾಗಲು ಸಾಧ್ಯವೇ ಇಲ್ಲ. ನಗು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ಕೆಲಸ ಮಾಡುತ್ತೆ. ವಿಜ್ಞಾನದ ಪ್ರಕಾರ ಹೃದಯ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ತಪ್ಪಿಸಲು ನಗು ಉತ್ತಮವಾದ ಔಷಧವಾಗಿದೆ. ಹಾಸ್ಯ ಅಂದರೆ ಕೇವಲ ಜೋಕ್ ಹೇಳೋದಲ್ಲ, ಯಾರನ್ನೂ ನೋಯಿಸದೆ ಎಲ್ಲರ ಮುಖದಲ್ಲಿ ನಗು

ಮೂಡಿಸುವ ಮಾತು ಮತ್ತು ವರ್ತನೆಯೇ ನಿಜವಾದ ಹಾಸ್ಯ. ಆದ್ದರಿಂದ ಜೀವನದಲ್ಲಿ ಪ್ರತಿದಿನ ನಗೋಣ, ಇತರರನ್ನ ನಗಿಸೋಣ ಮತ್ತು ಸಂತೋಷವನ್ನ ಹಂಚಿಕೊಳ್ಳೋಣ. ಈ ಮಾತಿನೊಂದಿಗೆ ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬರೋಣ ಈ ಗೀತೆ.

ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ.

ಇದು ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮಗಳನ್ನ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿರೋದು ಸುಷ್ಮಾ ವಿ. ಸಮಯ ಆಗಿದೆ 5:20. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ.

ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹ ಗೀತೆಗಳಿಗೆ ನೀವು ಈಗಾಗಲೇ ಸಂದೇಶವನ್ನ ಕಳಿಸಿದ್ದೀರಿ. ಹಾಗಾದ್ರೆ ಯಾವೆಲ್ಲ ಗೀತೆಗಳು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ ಅಂತ ಹೇಳೋದಾದ್ರೆ, ಅಂಬಾರಿ ಚಿತ್ರದಿಂದ ಯಾರಿ ನೀ ದೇವತೆಯ, ಮೆರವಣಿಗೆ ಚಿತ್ರದಿಂದ ನನ್ನೊಲವೇ ನನ್ನೊಲವೇ, ನನ್ನಾಸೆಯ ಹೂವೆ ಚಿತ್ರದಿಂದ ಹೊಂಬಾಳೆ ಹೊಂಬಾಳೆ, ಈ ಗೀತೆಗಳಿಗೆ ನೀವು ಈಗಾಗಲೇ ಸಂದೇಶವನ್ನ ಕಳಿಸಿದ್ದೀರಿ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಬೆಳಗಾವಿಯಿಂದ ಅಶೋಕ್ ಭೀಮಸೇನ ನಲವಡೆ, ಇಂದು ಪ್ರಸಾರಕ್ಕೆ ಇರುವ ಚಿತ್ರಗಳಲ್ಲಿ ನಾ ಮೆಚ್ಚಿದ ಚಿತ್ರದ ಹಾಡು ಅಂಬಾರಿ ಚಿತ್ರದ್ದು, ಬೇಗ ಪ್ರಸಾರ ಮಾಡಿ ಧನ್ಯವಾದಗಳು ಚಿತ್ರದುರ್ಗದ ಆಕಾಶವಾಣಿಗೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆಯೇ ಇನ್ನೊಂದು ಸಂದೇಶ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಅಂಬಾರಿ ಚಿತ್ರದ ಯಾರಿನಿ ದೇವತೆಯ ಹಾಡು ಮಾಯಿಯ ಲೋಕದ ಅಪ್ಸರಿಯ, ಪ್ರೀತಿಯಲ್ಲಿ ಬಿದ್ದ ನಮಗೆ, ನಾವು ಪ್ರೀತಿಸಿದ ಆ ಹುಡುಗಿ ಸಾಮಾನ್ಯ ಮನುಷ್ಯಳಂತೆ ಕಾಣೋದಿಲ್ಲ, ಬದಲಾಗಿ ಆಕೆ ಯಾವುದೋ ಸ್ವರ್ಗ ಲೋಕದಿಂದ ಬಂದ ದೇವತೆ ಅಥವಾ ಅಪ್ಸರೆ ಅಂತ ಭಾವಿಸ್ತೇವೆ. ಹೂವಿನ ನಗೆಯ ಚೆಲುವೆ ನನ್ನ ಒಲವಿನ ಕನಸಿನ ರಾಣಿಯೇ, ಆಕೆಯ ಮುಗ್ಧ ನಗು ಹೂವಿನಂತೆ ಸುಂದರವಾಗಿದೆ, ಅವಳು ತನ್ನ ಪ್ರೀತಿಯ ಕನಸಿನ ರಾಣಿ ಎಂದು ಹೊಗಳುತ್ತಾನೆ. ಅದಕ್ಕಾಗಿ ಈ ಗೀತೆ ನಮ್ಮ ಆಯ್ಕೆ, ತಪ್ಪದೇ ಪ್ರಸಾರ ಮಾಡ್ತೀರಾ ಅಲ್ವಾ ಅಂತ ಹೇಳ್ತಾ ಇದ್ರೆ, ಖಂಡಿತ ಪ್ರಸಾರ ಮಾಡ್ತೇನೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರೆ. ಇನ್ನು ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಸಂದೇಶ ಕಳಿಸಿದರೆ, ನಿಮಗೂ ಕೂಡ ಶುಭ ಸಂಜೆ. ಇವತ್ತು ನೀವು ಕೊಟ್ಟಿರೋ ಒಂದು ಸುಮಧುರವಾದ ಹಾಡುಗಳು, ಎಲ್ಲಾ ಹಾಡುಗಳ ಸಾಹಿತ್ಯ ಸಂಗೀತ ಅವರವರ ಪಾತ್ರಗಳು ತುಂಬಾ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನ ಕೇಳ್ತೇನೆ ಅಂತ ಸಂದೇಶ ಕಳಿಸಿದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಇನ್ನು ಮುಂದಿನ ಸಂದೇಶ, ನನ್ನ ಆತ್ಮೀಯ ಸಂಜೆಯ ನಿರೂಪಕರಿಗೆ ನಮಸ್ಕಾರಗಳು, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ರೆ, ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಈ ದಿನ ನೀವು ಆಯ್ಕೆ ಮಾಡಿರುವ ಮೂರು ಹಾಡುಗಳು ತುಂಬಾ ಇಷ್ಟ, ಯಾಕಂದ್ರೆ ಒಂದು ಹೆಣ್ಣಿನ ಸೌಂದರ್ಯವನ್ನ ಹಾಡಿ ಹೊಗಳಿ ಹಾಡಿರುವ ಈ ಹಾಡುಗಳು ಸಂಗೀತ ಸಾಹಿತ್ಯಗಳಿಂದ ಕೂಡಿರುವ ಸುಮಧುರವಾದ ಹಾಡುಗಳನ್ನ ಕೇಳಲೆಂದು ಕಾತುರದಿಂದ ಕಾಯ್ತಾ ಇದ್ದೀನಿ, ಬೇಗ ಪ್ರಸಾರ ಮಾಡ್ತೀರಲ್ವಾ, ಧನ್ಯವಾದ ನಮಸ್ಕಾರ ಅಂತ ಹೇಳ್ತಾ ಇದ್ರೆ, ಖಂಡಿತ ಪ್ರಸಾರ ಮಾಡ್ತೇನೆ ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಅಂಬಾರಿ ಚಿತ್ರದ ಗೀತೆಯನ್ನ, ಹಾಡಿದ್ದಾರೆ ಚೇತನ್, ಸಾಹಿತ್ಯ ಎ ಪಿ ಅರ್ಜುನ್ ಅವರದು, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಬಂದಿದೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದ್ದಾವೆ. ರಾಗ ತಾಳ ಪಲ್ಲವಿ ಸೊಗಸಾಗಿದೆ. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿದೆ. ಎಲ್ಲಾ ಹಾಡುಗಳನ್ನ ಇಷ್ಟಪಟ್ಟ ಕೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ. ಶುಭ ಸಂಜೆ, ಧನ್ಯವಾದಗಳಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಇನ್ನು ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ನೀವು ಕೊಟ್ಟಿರುವ ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿದೆ. ನನಗೆ ಎಲ್ಲಾ ಹಾಡುಗಳು ಇಷ್ಟವಾಗಿದೆ. ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ. ಎಲ್ಲಾ ಹಾಡುಗಳನ್ನ ಕೇಳ್ತೇವೆ. ಮರೆಯಲಾಗದ ಹಾಡುಗಳು, ಧನ್ಯವಾದಗಳು. ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಇನ್ನು ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆಯ ಈ ದಿನದ ನಮ್ಮ ಹಾಡು ಅಂಬಾರಿ ಚಿತ್ರದಿಂದ ಯಾರಿನಿ ದೇವತೆಯ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಹಾಡು ಜೀವನದಲ್ಲಿ ಸಿಗುವ ಪ್ರೀತಿ ಪ್ರೇಮ ಅನುರಾಗ ಸಂಬಂಧಗಳ ಮಧುರ ಬಾಂಧವ್ಯಗಳ ಭಾವಗೀತೆ. ಪ್ರೀತಿಯ ಉಯ್ಯಾಲೆಯಲ್ಲಿ ತೇಲಾಡುವ ಪ್ರತಿ ಕ್ಷಣವು ಪ್ರೀತಿಯ ಅನುಗ್ರಹ ಹಾಗೂ ನಮ್ಮ ನಿತ್ಯ ಜೀವನದ ಮೌಲ್ಯಗಳನ್ನ ಪ್ರತಿನಿಧಿಸುವ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬಾ ಅಂದ ಚಂದದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನ ಕೇಳ್ತಾ ಮೈ ಬರಿಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಹಾಡಿನಲ್ಲಿ ಗೀತೆ ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ, ನಿರ್ದೇಶನ ತುಂಬಾ ಚೆನ್ನಾಗಿದೆ ಅಂತ ಸಂದೇಶವನ್ನ ಕಳಿಸಿರೋರು ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿ ಚಳ್ಳಕೆರೆಯಿಂದ. ಇನ್ನು ರಾಯಭಾಗ ತಾಲೂಕು ಮುಗುಳಖೋಡದಿಂದ ಶಿವಲಿಂಗಯ್ಯ ಹಿರಮಠ್, ಕಲಾವತಿ ಹಿರಮಠ್, ಅಭಿಷೇಕಯ್ಯ ಹಿರಮಠ್ ಅವರು ಶುಭ ಸಂಜೆ. ಇಂದಿನ ಮೂರು ಗೀತೆಗಳು ಸೂಪರ್ ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆಯೇ ಮುಂದಿನ ಸಂದೇಶ, ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು, ಶುಭ ಸಂಜೆಯ ನಿರೂಪಕರಿಗೆ ವಂದನೆಗಳು. ನೀವು ಆಯ್ಕೆ ಮಾಡಿಕೊಂಡಿರುವ ಎಲ್ಲ ಗೀತೆಗಳು ಸುಮಧುರವಾದ ಗೀತೆಗಳು. ನನಗೆ ಇಷ್ಟವಾದ ಗೀತೆ ಅಂಬಾರಿ ಚಿತ್ರದ ಗೀತೆ ಸುಮಧುರವಾಗಿದೆ, ಪ್ರಸಾರ ಮಾಡಿ ಅಂತ ಹೇಳಿ

ಕೇಳಿಸ್ತಾ ಇದ್ದಾರೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಯ್ತು. ಇನ್ನು ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ನನಗೆ ಇಷ್ಟವಾದ ಹಾಡು ಅಂಬಾರಿ ಚಿತ್ರದ ಯಾರೇ ನೀ ದೇವತೆಯ. ಇದು ಒಬ್ಬ ಪ್ರೇಮಿ ತನ್ನ ಪ್ರೇಯಸಿಯ ವರ್ಣನೆ, ದೇವತೆನ ಸ್ನೇಹಿತೇನ ಅಂತ ಆರಾಧಿಸುವ ಬಗ್ಗೆ. ನಿನ್ನ ಪ್ರೀತಿಯೊಂದು ಇದ್ರೆ ಬೇರೇನು ಬೇಕಿಲ್ಲ ಅನ್ನುವ ತಲ್ಲೀನತೆಯನ್ನ ಸೂಚಿಸುತ್ತೆ. ಒಟ್ಟಾರೆ ಈ ಹಾಡು ಸುಂದರ, ಆಯ್ಕೆಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಂದೇಶ, ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿ ಚಳ್ಳಕೆರೆ ತಾಲೂಕು ಸಂಜಯ ನಿರೂಪಕರಿಗೆ ನನ್ನ ನಮಸ್ಕಾರ. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲಾ ಹಾಡುಗಳು ನನಗಿಷ್ಟ. ಸಂಗೀತ ಸಾಹಿತ್ಯ ಚಿತ್ರಕಥೆ ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಎಲ್ಲಾ ಹಾಡುಗಳನ್ನ ತಪ್ಪದೆ ಕೇಳ್ತೇನೆ. ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಕಾಶವಾಣಿಯ ನಿರೂಪಕರಿಗೆ ಶುಭ ಸಂಜೆ, ನಮಸ್ಕಾರ. ಇವರು ನವ್ಯ, ದರ್ಶಿಣಿ, ಮೋಹಿತ್, ಇವರು ಬೆಳಗಿನ ಮರದ ಹಟ್ಟಿ, ಇವರು ನನ್ನ ಸಿಯಾ ಹೂವೆ ಹಾಡನ್ನು ಪ್ರಸಾರ ಮಾಡಿ ತುಂಬ ಸೊಗಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತೇನೆ, ಕೇಳ್ತಾ ಇರಿ ಕಾರ್ಯಕ್ರಮವನ್ನು. ಇನ್ನು ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಚಳ್ಳಕೆರೆ ರೋಡ್, ನಿರೂಪಕರಿಗೆ ಸಂಜೆಯ ಶುಭಾಶಯ. ಹಾಗೂ ಇವತ್ತಿನ ಸಿನಿಮಾ ನನ್ನ ಸಿಯಾ ಹೂವೆ, ಇದರಲ್ಲಿ ಹೊಂಬಾಳೆ ಹೊಂಬಾಳೆ ನನ್ನ ಸಿಯಾ ಹೂವೆ ಕೇಳಿ ನೀನಿದ್ದರೆ ಬಾಳೆ ಹೊಂಬಾಳೆ. ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್ ಮತ್ತು ಮೋನಿಕಾ ಬೇಡಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಹಂಸಲೇಖಾ ಅವರ ಸಂಗೀತ ನಿರ್ದೇಶನದಲ್ಲಿ ರಾಜೇಶ್ ಕೃಷ್ಣನ್ ಮತ್ತು ಕೆಎಸ್ ಚಿತ್ರ ಅವರ ಮಧುರವಾದ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂದಿದೆ. ಇದರ ಸಾಹಿತ್ಯದಲ್ಲಿ ಪ್ರಿಯತಮೆಯು ಸೌಂದರ್ಯವನ್ನ ಸಮುದ್ರಕ್ಕೆ ಮತ್ತು ಆಕೆಯ ಮನಸ್ಸನ್ನ ಮುಗಿಲಿಗೆ ಹೋಲಿಸಲಾಗಿದೆ. ಪ್ರೀತಿ ಎನ್ನುವುದು ಅಮೃತದಂತೆ ಎಂಬ ಭಾವನೆಯನ್ನ ವ್ಯಕ್ತಪಡಿಸುವ ಮೂಲಕ ಇರುವ ಒಂದು ಪರಿಶುದ್ಧವಾದ ಪ್ರೇಮ ಗೀತೆಯಾಗಿ ಉಳಿದಿದೆ. ಹಾಗೂ ಮನಸ್ಸಿನ ಭಾವನೆಗಳ ಅಂತರದಿಂದ ಬಂದಿರುವ ಈ ಹಾಡನ್ನ ಕೇಳಲು ಬಯಸ್ತೇವೆ, ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಶುಭ ಸಂಜೆ ಮೇಡಮ್. ಕೊಟ್ಟೂರಿನಿಂದ ಕಾರುಣ್ಯ, ಚಿರಂತನ, ಗೌರಮ್ಮ, ಗಿರಿಜಮ್ಮ, ಕಿರಣ್ ಮತ್ತು ಶ್ರೀಕಾಂತ್, ಇವತ್ತಿನ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ, ನಮಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಾರುತಿ, ನೀವು ಪ್ರಸಾರ ಮಾಡುತ್ತಿರುವ ಮೂರು ಗೀತೆಗಳು ಚೆನ್ನಾಗಿದೆ, ಅದರಲ್ಲೂ ನನ್ನ ಸಿಯಾ ಹೂವೆ ಚಿತ್ರದ ಗೀತೆ ತುಂಬ ಚೆನ್ನಾಗಿದೆ. ಪ್ರಿಯಕರ ತನ್ನ ಪ್ರೇಯಸಿಯ ಸೌಂದರ್ಯವನ್ನು ವರ್ಣಿಸುವ ಗೀತೆಯಾಗಿದ್ದು ಕೇಳಲು ಹಿಂಪಾಗಿದೆ, ಪ್ರಸಾರ ಮಾಡಿ ಧನ್ಯವಾದಗಳು, ಶುಭ ಸಂಜೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹಲೋ ಆಕಾಶವಾಣಿ, ಮುಸ್ಸಂಜೆಯ ನಮಸ್ಕಾರಗಳು. ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ ನೀವು ಇದನ್ನು ಪ್ರಸಾರ ಮಾಡುವ ಮೂರು ಹಾಡುಗಳಲ್ಲಿ ನಮಗೆ ನನ್ನ ಸಿಯ ಹೂವೆ ಚಲನಚಿತ್ರದ ಹಾಡು ತುಂಬ ಸೊಗಸಾಗಿದೆ, ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡ್ತೇನೆ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಏನು ಗುಡ್ ಈವ್ನಿಂಗ್ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಮೂರು ಹಾಡುಗಳು ಅದ್ಭುತವಾಗಿದೆ, ಅದರಲ್ಲಿ ಹೊಂಬಾಳೆ ಹೊಂಬಾಳೆ ಹಾಡು ತುಂಬ ಇಷ್ಟ, ಅದನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಕವಿತಾ ನಾಯಕನಹಟ್ಟಿಯಿಂದ. ಖಂಡಿತ ಪ್ರಸಾರ ಮಾಡ್ತೇನೆ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಇನ್ನು ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್ ಪ್ರಣತಿ, ನೀಲಮ್ಮ ಮುಚ್ಚಂಡಿ, ಸಾಂಗ್ಲಿ ಜಿಲ್ಲೆ ಜತಾ ತಾಲೂಕು ಸೋನಾಳ್ಯ ಗ್ರಾಮ, ಆತ್ಮೀಯ ನಿರೂಪಕರಿಗೆ ಶುಭ ಸಂಜೆ. ನಮಗೆ ಅಂಬಾರಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹಾಡು ಪ್ರಸಾರ ಆಯಿತು. ಇನ್ನು ಮುಂದಿನ ಸಂದೇಶ, ಈ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮದಲ್ಲಿ ಸುಷ್ಮಿತಾ ಮೇಡಮ್ ಅವ್ರಿಗೆ ನಮಸ್ಕಾರ. ನಾನು ಮೂರು ಹಾಡುಗಳನ್ನು ಕೇಳ್ತಾ ಇದ್ದೇನೆ. ಇಂತಿ ನಿಮ್ಮ ಆಕಾಶವಾಣಿಯ ಕೇಳುಗರು ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ವಾಣಿ ಶಾಂತಕುಮಾರ್, ಸೃಜನ್ ಸಾರಿಕಾ, ಹಳೆ ಟೌನ್ ಬೀದಿ, ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್, ಚಳ್ಳಕೆರೆ, ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದೀಗ ಕೇಳೋಣ ಮೆರವಣಿಗೆ ಚಿತ್ರದಿಂದಾದ ಗೀತೆಯನ್ನು.

Okay, ಸ್ನೇಹಿತರೆ, ಮುಂದಿನ ಸಂದೇಶ ಬಂದಿದೆ. ತುಂಗಭದ್ರಾ ನದಿ ದಡದಲ್ಲಿರುವ ಪುಣ್ಯಕ್ಷೇತ್ರ ಹರಿಹರ ವಿದ್ಯಾನಗರದ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ಅಂಬಾರಿ ಸಿನಿಮಾ ಹಾಡು ನನಗೂ ಇಷ್ಟ, ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬಾ ಇಂಪ ಆಗಿದೆ ಅಂತ ಹೇಳ್ತಾ ಇದ್ರೆ, ಕಲ್ಲಿನ ಕೋಟೆ ಚಿತ್ರದುರ್ಗದ ಆಕಾಶವಾಣಿಯ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಮುಂದಿನ ಸಂದೇಶ, ಶುಭ ಸಂಜೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಶುಭ ಸಂಜೆ ಮೇಡಮ್. ನಿಷ್ಕಲ್ಮಶವಾದ ಪವಿತ್ರವಾದ ಪ್ರೀತಿಯನ್ನ ಸಾರುವ ಚಿತ್ರ ಅಂಬಾರಿ ಹಾಡು, ಯಾರಿನಿ ದೇವತೆಯ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಯ್ತು. ಇದೀಗ ಕೇಳೋಣ ನನಸೆಯ ಹೂವೆ ಚಿತ್ರದಿಂದ ಇದ ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್, ಮತ್ತು ಚಿತ್ರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶ ಬಂದಿದೆ. ಪ್ರಹ್ಲಾದ್ ಕೆಳಗೋಟೆ ಚಿತ್ರದುರ್ಗದಿಂದ ಆಕಾಶವಾಣಿಯ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಎಲ್ಲ ಹಾಡುಗಳು ತುಂಬಾ ಸಕ್ಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ರೆ, ಎಲ್ಲ ಹಾಡನ್ನ ಕೇಳ್ತಾ ಇದ್ದೀವಿ, ಧನ್ಯವಾದ ಅಂತ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಕ್ಕೂ ಕೂಡ. ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಫ್ರೆಂಡ್ಸ್ ಚಿತ್ರದಿಂದ ಆಯ್ದ ಗೀತೆಯನ್ನ. ಹಾಡಿದ್ದಾರೆ ಕುಮಾರ್ ಸನು, ಸಾಹಿತ್ಯಕ್ಕೆ ಕಲ್ಯಾಣ ಬರೆದು ಸಂಗೀತ ಸಂಯೋಜನೆ ಜಿ ಕೃಷ್ಣ.

ಓಕೆ ಸ್ನೇಹಿತರೆ, ಹಣ್ಣು ಅಂತ ಅಂದ್ರೆ ನಿಮಗೆಲ್ಲ ನಿಮ್ಮ ನೆಚ್ಚಿನ ಫ್ರೂಟ್ ನೆನಪಾಗುತ್ತೆ ಅಲ್ವಾ? ಇನ್ನು ಈ ಸೀಸನ್ ಅಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು, ನೇರಳೆ ಹಣ್ಣು, ನಾವು ಹೊರಗಡೆ ಎಲ್ಲೇ ಹೋದ್ರೂ ಈ ಹಣ್ಣುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ಏನಪ್ಪ ಇವತ್ತು ಹಣ್ಣಿನ ಬಗ್ಗೆ ಇಷ್ಟೊಂದು ಪೇಟಿಕೆ ಆಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಹಣ್ಣಿನ ದಿನ. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಹಣ್ಣುಗಳ ದಿನಾಚರಣೆಯ ಸಂದರ್ಭದಲ್ಲಿ ಹಣ್ಣುಗಳ ಪ್ರಾಮುಖ್ಯತೆ ಕುರಿತು ನೀವು ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9141971272. ಸ್ಥಿರ ದೂರವಾಣಿ ಸಂಖ್ಯೆ 2956 49, STD ಕ್ರಮಾಂಕ 08194.

ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಆಚಾರ್ ಅಂಡ್ ಕೋ ಚಿತ್ರದಿಂದಾಯ್ದ ಗೀತೆಯನ್ನ.

0: ಓಕೆ, ಸ್ನೇಹಿತರೆ ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೆಸರೇಳಿ.
1: ಗುಡ್ ಈವ್ನಿಂಗ್.
0: ಗುಡ್ ಈವ್ನಿಂಗ್ ಮೇಡಮ್. ಹೆಸರೇಳಿ?
1: ನನ್ನ ಹೆಸರು ಶಿವಲೀಲಾ ಅಂತೇಳಿ ಮೇಡಮ್.
0: ಶಿವಲೀಲಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಇಲ್ಲೇ ಮೇಡಮ್, ಸಿಟಿ ಚಿತ್ರದುರ್ಗ ಜೋಗಿಮಟ್ಟೆ ರೋಡ್ ನಿಂದ ಮೇಡಮ್.
0: ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದೀವಿ ಮೇಡಮ್, ನಮ್ಗೆ ಯಾವ್ದಕ್ಕೂ ಕರೆ ಸಿಗಲ್ಲ, ಅದೇ ಬಹಳ ಬೇಜಾರು.
0: ಓಕೆ, ಇವಾಗ ನೋಡಿ, ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆ ಮೊದಲನೇ ಕರೆ ಸಿಕ್ಬಿಟ್ಟಿದೆ.
1: ಥ್ಯಾಂಕ್ ಯು ಮೇಡಮ್.
0: ಓಕೆ ಹೇಳಿ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ನಿಮ್ಗೆ?
1: ಗೊತ್ತಾಗಿದೆ ಮೇಡಮ್.
0: ಹೇಳಿ.
1: ಹಾಡಿನ ಬಗ್ಗೆ ಹೇಳ್ಬೇಕಾ?
0: ಹಣ್ಣು
1: ಯಾವ್ಯಾವ ತರ ಹಣ್ಣು ಬಳಸ್ಬೇಕಂತೇಳಿ
0: ನಿಮ್ ಇಷ್ಟ, ನೀವ್ ಏನ್ ಬೇಕಿದ್ರು ಹೇಳ್ಬೋದು. ಆರೋಗ್ಯಕ್ಕೆ ಎಷ್ಟು ಮುಖ್ಯ ಹಣ್ಣು ಅಂತ?
1: ವಾರದಲ್ಲಿ ಮೇಡಮ್ ನಾನು ಎಲ್ಲಾ ತರನು ಹಣ್ಣು ತಿಂತೀನಿ, ದ್ರಾಕ್ಷಿ ತಿಂತೀನಿ, ಬಾಳೆಹಣ್ಣು ತಿಂತೀನಿ, ಆದ್ಮೇಲೆ ಮಾವಿನ ಹಣ್ಣು, ಆಪಲ್, ಬೆಳ್ಳಿ ಹಣ್ಣು, ಆಮೇಲೆ ಮೊಸಂಬಿ, ಕಿತ್ತಾಳೆ, ಏನೇ ಒಂದೆಲ್ಲ ಆಲ್ರೌಂಡ್ ತಿಂತಾ ಇರ್ತೀವಿ ಮೇಡಮ್. ವಾರದಲ್ಲಿ ಏನಿಲ್ಲ ಅಂದ್ರೆ ಒಂದ್ 5 ನಮೂನಿ ತಿಂತಾ ಇರ್ತೀವಿ. ಸಿಟಿ ಒಳಗಡೆ ಕೆಲ್ಸಕ್ ಬರ್ತೀವಲ್ಲ, ಒಂದ್ 20 ರೂಪಾಯಿದು 30 ರೂಪಾಯಿದು ತಗೊಂತೀವಿ, ತಿಂತಾ ಇರ್ತೀವಿ ಮೇಡಮ್. ಬಹಳ ಚೆನ್ನಾಗಿರುತ್ತೆ. ಇವಾಗಂದ್ರೆ ಮಾವಿನ ಹಣ್ಣಿನ ಸೀಸನ್ ಅಲ್ಲ, ಮಾವಿನ ಹಣ್ಣು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಮೇಡಮ್.
0: ಎಲ್ಲೇ ಕಡೆ ಎಲ್ಲೇ ಹೋದ್ರು ಸಿಗ್ತಾ ಇರುತ್ತೆ ಮಾವಿನ ಹಣ್ಣು ಅಲ್ವಾ, ಇವಾಗ ಸೀಸನರ್ ಅಲ್ವಾ?
1: ಹೌದು ಮೇಡಮ್.
0: ನೇರಳೆ ಹಣ್ಣಾಗಿರ್ಬೋದು, ಹಲಸಿನ ಹಣ್ಣಾಗಿರ್ಬೋದು, ಎಲ್ಲಾ ಕಡೆ ಸಿಗ್ತಾ ಇರುತ್ತೆ ನಮ್ಗೆ.
1: ಹಲಸಿನ ಹಣ್ಣು ಅಂತ ಹಲಸಿನ ಹಣ್ಣು ಎಲ್ಲ

0: ಎಲ್ಲಾದ್ರೂ ಕೂಡ 20 ರೂಪಾಯಿ 3 ಪೀಸ್ ಕೊಡ್ತಾರೆ. ಬಹಳ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ. ನಾವ್ ಇನ್ನ ಹೊಲ್ದಲ್ಲಿ ಕಿತ್ಕೊಂಡ್ ಬಂದು ತಿನ್ನಕ್ ಆಗ್ತಿಲ್ಲ, ಕಂಡ ಅವರು ತಿನ್ನಿಸ್ತಾ ತಿಂತಾ ಇದೀವಿ ಮೇಡಮ್.
1: ನೀವು ಮನೆ ಹತ್ರ ಯಾವ್ದಾದ್ರು ಹಣ್ಣಿನ ಗಿಡವನ್ನ ಮರವನ್ನ ಬೆಳೆಸಿದಿರಾ?
0: ಏನಿಲ್ಲ ಮೇಡಮ್, ನಾವು ಬಾಡಿಗೆ ಇದೀವಿ ಮೇಡಮ್ ಬೇರೆಯವ್ರ ಮನೆಯಲ್ಲಿ. ನಾವು ಆಕಾಶವಾಣಿಗೆ ಬಂದು ಒಂದ್ಸರಿ ಭೇಟಿ ಕೊಟ್ಟಿದ್ದೀವಿ ಶಿವ ಪ್ರಕಾಶ್ ಸರ್ ಹತ್ರ.
1: ಹೌದಾ?
0: ಅವ್ರು ಹೇಳ್ದಾಗಿನಿಂದ ಸ್ವಲ್ಪ ಕರೆ ಮಾಡಕ್ ಟ್ರೈ ಮಾಡ್ತಾ ಇದೀವಿ, ನಮ್ಗೆ ಕರೆಗಳೇ ಸಿಗ್ತಾ ಇಲ್ಲ ಮೇಡಮ್. ಬಹಳ ಬೇಜಾರಾಗುತ್ತೆ, ಸಾಂಗ್ಗಳು ಕೇಳಕ್ಕೆ ನಾವು ಎಷ್ಟು ಇಷ್ಟಪಟ್ಟು ಮಾಡ್ತಾ ಇರ್ತೀವಿ, ನಮ್ಗೆ ಕರೆಗಳೇ ಸಿಗ್ತಾ ಇಲ್ಲ.
1: ಇಲ್ಲ, ಎಲ್ಲಾರು ಟ್ರೈ ಮಾಡ್ತಾ ಇರ್ತಾರಲ್ವಾ, ಕರೆಗಳು ಸಿಗುತ್ತೆ, ಪ್ರಯತ್ನ ಪಡ್ತಾ ಇರ್ಬೇಕು.
0: ಓಕೆ,
1: ಒಂದಿಷ್ಟು ಮಾಹಿತಿನ ಹಂಚ್ಕೊಂಡ್ರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು. ಸ್ನೇಹಿತರೆ, ಈ ಅಂತಾರಾಷ್ಟ್ರೀಯ ಹಣ್ಣಿನ ದಿನವನ್ನು ಪ್ರತಿ ವರ್ಷ ಜುಲೈ 1ರಂದು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಇನ್ನು ಹಣ್ಣುಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಉತ್ತೇಜಿಸಲು, ಆರೋಗ್ಯಕರ ಆಹಾರ ಪದ್ಧತಿಯನ್ನು ಬೆಳೆಸಲು ಮತ್ತು ಹಣ್ಣುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ಏನು ಸಾಂಸ್ಕೃತಿಕ ವಿನಿಮಯವನ್ನು ಹೆಚ್ಚಿಸಲು ಇದನ್ನು 2007ರಿಂದ ಜಾರಿಗೆ ತರಲಾಗುತ್ತಂತೆ. ಓಕೆ, ಮುಂದಿನ ಕರೆ ಇದೆ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ಪ್ರೇಮ ನಟರಾಜ್ ನಾಯ್ಕ ನಟಿ.
1: ಓಕೆ ಪ್ರೇಮ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
2: ಕೇಳ್ತಾ ಇದ್ದೀವಿ ಮೇಡಮ್. ಇವತ್ತು ಹಣ್ಣಿನ ದಿನದ ಶುಭಾಶಯಗಳು, ಹಾಗೂ ಬೆಳಗ್ಗೆ ಹೇಳ್ಬೇಕಾಯ್ತು, ನಮಗೆ ಕಾಲ್ ಸಿಗ್ಲಿಲ್ಲ. ವೈದ್ಯರ ದಿನದ ಶುಭಾಶಯಗಳು. ಟ್ರೈ ಮಾಡಿದ್ರು ಬೆಳಗ್ಗೆ ಕಾಲ್ ಸಿಗ್ಲಿಲ್ಲ. ಈಗ ಹಣ್ಣಿನ ಬಗ್ಗೆ ಹೇಳ್ತೀನಿ. ಸೀಸನ್ ಅಲ್ಲಿ ಮಾವಿನ ಹಣ್ಣು ಎಲ್ಲ ಹಣ್ಣುಗಳು ತಿನ್ನಿ, ಅದು ನೇರಳೆ ಹಣ್ಣು, ಪಪ್ಪಾಯಿ, ಅದು ಶುಗರ್ ಬಹಳನೇ ಒಳ್ಳೇದು.
1: ಹೌದು,
2: ನಾವು ನೇರಳೆ ಹಣ್ಣು ತಿನ್ನಿದ್ದು ಬೀಜ ಎಲ್ಲ ಒಟ್ಟೋದು, ಒಣಗಿಸಿ ಪುಡಿ ಮಾಡ್ಕೊಂಡು ಬಿಸಿನೀರಲ್ಲಿ ಹಾಕೊಂಡು ಕುಡಿತೀವಿ. ಶುಗರ್ ಇರೋರಿಗೆ ಬಹಳ ಒಳ್ಳೇದು ಅದು, ನೇರಳೆ ಹಣ್ಣಿನ ಬೀಜ. ಅದು ಸೀಸನ್ ಅಲ್ಲಿ ಅಷ್ಟೇ ಒಣಗಿಸಿ ಇಟ್ಕೊಬೇಕು. ಸುಮಾರು ಒಂದ್ 2 ವಾರ ಆಗೋಷ್ಟು ಬೀಜ ಉರಿದು ಇಟ್ಕೊಂಡು ಒಣಗಿಸಿ ಪುಡಿ ಮಾಡ್ಕೊಂಡು ಇಟ್ಕೊಳ್ತೀವಿ. ಏನು ಆಗಲ್ಲ, ಹುಳ ಏನು ಬೀಳಲ್ಲ. ಅದ್ ಬಿಸಿನೀರಲ್ಲಿ ಹಾಕೊಂಡು ಇಲ್ಲಿ ಒಂದಷ್ಟು ದಿವಸ ಖಾಲಿ ಆಗೋವರೆಗೂ ಕುಡಿತಾ ಇರ್ತೀವಿ. ಶುಗರ್ ಬಹಳನೇ ಒಳ್ಳೇದು ಅದು. ಈ ಪಪ್ಪಾಯಿ ತುಂಬಾ ಹಣ್ಣಾಗಿ ಸ್ವಲ್ಪ ದೋಬೆ ತಿಂದ್ರೆ ಶುಗರ್ ಅವ್ರಿಗೆ ಬಹಳ ಒಳ್ಳೇದು.
1: ಹೌದು,
2: ಕಿವಿ ಎಣ್ಣೆ ಎಲ್ಲ ಅದು ತೆಂಗು ಜ್ವರ ಇರೋರಿಗೆ ಬಹಳ
1: ಇಂಪಾರ್ಟೆಂಟ್.
2: ತುಂಬಾ ಚೆನ್ನಾಗಿರುತ್ತೆ ಹಣ್ಣು, ಅದೆಲ್ಲ ತಿನ್ನಾಗುತ್ತೆ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಮತ್ತೆ ನೀವು ಮನೆ ಹತ್ರ ಯಾವ ಹಣ್ಣಿನ ಮರವನ್ನ ಬೆಳೆಸಿದೀರಾ?
2: ಪಪ್ಪಾಯಿ, ಪಪ್ಪಾಯಿ ಹಣ್ಣು ಹಾಕೊಂಡಿದೀವಿ ಮೇಡಮ್. ಅವ್ರೆ ಪಪ್ಪಾಯಿ ಇರುತ್ತೆ
1: ಯಾವಾಗ್ಲೂ,
2: ನೇರಳೆ ಹಣ್ಣು ಅದೆಲ್ಲ ತಗೊಂಡು ತಗೊಳ್ತೀವಿ ಅಷ್ಟೇ. ಪಪ್ಪಾಯಿ ಹಣ್ಣು ಅಂದ್ರೆ ಇರೋದು.
1: ಹೊಲದಲ್ಲಿ ಯಾವ ಮರನ ಬೆಳೆಸಿಲ್ವಾ ಹಣ್ಣಿನ ಮರವನ್ನ? ಓಕೆ ಪ್ರೇಮ ಅವ್ರೆ, ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ, ಕರೆ ಮಾಡಿದ್ದಕ್ಕಾಗಿ
2: ಧನ್ಯವಾದ.
1: ಹೌದು, ಸರಿ ಮಾಡ್ತಾರೆ, ನೆಕ್ಸ್ಟ್ ಅದು ಕಾಲ್ ಮಾಡ್ಬರಂತ್ರಿ. ಓಕೆನಾ?
2: ಓಕೆ,
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಓಕೆ.

ಓಕೆ ಸ್ನೇಹಿತರೆ, ಈ ಅಂತಾರಾಷ್ಟ್ರೀಯ ಹಣ್ಣಿನ ದಿನದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಈ ದಿನವನ್ನು 2007 ಜರ್ಮನಿಯ ಬರ್ಲಿನ್ನಲ್ಲಿರುವ ಆಲಿಸ್ ಸಾಲೋಮನ್ ಅಪ್ಲೈಡ್ ಸೈನ್ಸ್ ವಿಶ್ವವಿದ್ಯಾಲಯದ ಸಾಮಾಜಿಕ ಕಾರ್ಯದ ವಿದ್ಯಾರ್ಥಿಗಳು ಇದನ್ನು ಮೊದಲು

0: ಆಚರಣೆ ಮಾಡ್ತಾರೆ. ಕರೆ ಬರ್ತಾ ಇದೆ. ಹಲೋ ಹಲೋ ನಮಸ್ತೆ.
1: ಹಲೋ
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು ಹೇಳಿ.
1: ದೇವರಾಜ್, ಚಿತ್ರದುರ್ಗ.
0: ದೇವರಾಜ್ ಅವರು ಚಿತ್ರದುರ್ಗದಿಂದ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ ದೇವರಾಜ್ ಅವರೇ?
1: ಹೌದು ಮೇಡಮ್. ಹೇಳ್ತಿದ್ರಲ್ಲ,
0: ಹೇಳಿ.
1: ಹಣ್ಣು ಬಗ್ಗೆ ಹೇಳ್ತಿದ್ರಲ್ವ?
0: ಹಾ ಹೌದು.
1: ಒಳ್ಳೆ ಕಾನ್ಸೆಪ್ಟ್ ತಗೊಂಡಿದ್ದಾರೆ.
0: ಇವತ್ತು ಅಂತಾರಾಷ್ಟ್ರೀಯ ಹಣ್ಣಿನ ದಿನ ಅಲ್ವಾ?
1: ಹೌದು ಹೌದು, ಕರೆಕ್ಟ್ ಕರೆಕ್ಟ್. ವರ್ಲ್ಡ್ ಫುಡ್ ಡೇ ಇವತ್ತು.
0: ಹೌದು, ಹೇಳಿ.
1: ನಾವು ಭಾರತೀಯರಾಗಿ ಹೇಳ್ಬೇಕಂತ ಹೇಳಿದ್ರೆ ದೇಶ ರೆಗ್ಯುಲರ್ ಸಿಗ್ತಕ್ಕಂಥದ್ದು ಬಾಳೆಹಣ್ಣು ಅಂದ್ರೆ ಮೇಡಮ್ ಅವರೇ, ಆ ಸೀಸನಲ್ ಫ್ರೂಟ್ಸ್ ಅಲ್ಲ, ಎಲ್ಲಾ ಸೀಸನ್ ಸಿಗುತ್ತದೆ. ಊಟ ಆದ್ಮೇಲೆ ಅದೊಂದು ಬಾಳೆಹಣ್ಣು ತಗೊಳ್ಳೋದು ನೈಟ್ ಕೇಳೋದು ಬಾರಿ ಒಳ್ಳೇದು. ನಂತರ ನಮ್ಮ ದೇಶೀಯ ಹಣ್ಣುಗಳಾದ ನೇರಲೆ ಪೇರಲ, ಆಮೇಲೆ ಈ ಬರುತ್ತೆ ಬೇಲ್ ಅಂತ ತಗೊಂಡಿದ್ರೆ ನೀವು
0: ಹೇಳಿ,
1: ಬೆಲ್ಲದ
0: ಹಣ್ಣು ಹೇಳಿ.
1: ಅದು ಹೆಚ್ಚು ಕಮ್ಮಿ ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೇದು, ಬಾರಿ ಕೂಲ್.
0: ಹೌದು,
1: ಬಾರಿ ಕೂಲ್ ಆಗಿರುತ್ತೆ. ಬೇಸಿಗೆಯಲ್ಲಿ ಊಟ ಆಗುದಿಲ್ಲ ಮನುಷ್ಯನಿಗೆ,
0: ಜೀರ್ಣಕ್ರಿಯೆಗೂ ತುಂಬಾ ಹೆಲ್ಪ್ ಮಾಡುತ್ತೆ ಆ ಹಣ್ಣು.
1: ಹೌದು, ಅಂತ ಹಣ್ಣುಗಳೆಲ್ಲ ತಗೋಬೇಕಮ್ಮ, ಫ್ರೂಟ್ಸ್ ಎಲ್ಲ ತಗೋಬೇಕು. ರೆಗ್ಯುಲರ್ ಆಗಿ ಬಾಳೆಹಣ್ಣು ತಗೊಳ್ಳೋದು ಒಳ್ಳೇದು, ಚುಕ್ಕಿ ಬಾಳೆ ತಗೊಳ್ಳೋದು ಬಾರಿ ಒಳ್ಳೇದು. ಈಗ ಹಸುಬಳೆ ಅಂತ ಹೇಳ್ತಿದ್ರೆ, ಹಸುಬಳೆ ಬರಲ್ಲ, ಈಗ ಹಸುಬಳೆ ಅಂತ ಬರುತ್ತೆ. ಆ ಹಣ್ಣು ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು.
0: ಹಣ್ಣುಗಳನ್ನ ತಿನ್ನೋದು ಮುಖ್ಯ, ಹಾಗೇನೆ ನಾವು ಹೇಗೆ ಸ್ವಚ್ಛ ಮಾಡ್ತೀವಿ ಹಣ್ಣುಗಳನ್ನ ಮನೆಯಿಂದ ಮಾರುಕಟ್ಟೆಯಿಂದ ತಂದು, ಅದು ಕೂಡ ಮುಖ್ಯ ಆಗುತ್ತೆ ಅಲ್ವಾ? ನಮ್ಮ ಆರೋಗ್ಯದ ಮೇಲೆ ಅವು ಕೂಡ ದುಷ್ಪರಿಣಾಮವನ್ನ ಉಂಟು ಮಾಡುತ್ತೆ. ಯಾಕಂದ್ರೆ ಇವಾಗೆಲ್ಲ ರಾಸಾಯನಿಕಗಳನ್ನ ಹಾಕ್ತಾನೆ ಇರ್ತಾರೆ. ನಾವು ಅದನ್ನ ತಂದ ಮೇಲೆ 2-3 ಬಾರಿ ಹಣ್ಣನ್ನ ಉಪ್ಪು ನೀರಲ್ಲಿ ನೆನೆಸಿ ಸ್ವಚ್ಛ ಮಾಡಿ ಆಮೇಲೆ ಸೇವನೆ ಮಾಡಬೇಕು.
1: ಸೀಸನಬಲ್ ಫ್ರೂಟ್ಸ್ ಎಲ್ಲ ಒಳ್ಳೇದೇ, ಬಟ್ ಈ ಜನಸಾಮಾನ್ಯರಿಗೆ ಕೈಗೆಟುಕಂತ ಫ್ರೂಟ್ಸ್ ಅಂದ್ರೆ ಏನೇ.
0: ನೀವು ಮನೆ ಹತ್ರ ಯಾವ್ದಾದ್ರು ಹಣ್ಣುಗಳ ಮರಗಳನ್ನ ನೆಟ್ಟಿದ್ದೀರಾ ಹೊಲದಲ್ಲಿ? ಏನಾದ್ರು ಮರಗಳನ್ನ ಹಾಕಿದ್ದೀರಾ?
1: ಇಲ್ಲ, ಹೊಲದಲ್ಲಿ ಇಲ್ಲ, ಪೇರಲ ಇದೆ, ಪಪ್ಪಾಯ ಇದೆ ಮನೆ ಹತ್ರ.
0: ಮನೆ ಹತ್ರನೇ ಪೇರ್ಲ ಪಪ್ಪಾಯ ಎರಡು ಹಾಕಿದ್ದೀರಾ?
1: ಕಾಂಪೌಂಡ್ ಅಲ್ಲಿ ಇದೆ.
0: ಸಾವಯವಾಗಿನೇ ಬೆಳೆಸ್ತಾ ಇದ್ದೀರಾ? ಓಕೆ ದೇವರಾಜ್ ಅವರೇ, ಸಾಕಷ್ಟು ಮಾಹಿತಿನ ಹಂಚಿಕೊಂಡ್ರೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಗೆ.
1: ಥ್ಯಾಂಕ್ ಯು.

0: ಓಕೆ ಸ್ನೇಹಿತರೆ, ಮತ್ತೊಂದು ಕರೆ ಬರ್ತಾ ಇದೆ. ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್. ಅರೇ, ಹೊನ್ನೂರಲ್ಲಿ ಹನುಮಂತಾಪುರದಿಂದ.
0: ಹೊನ್ನೂರಲ್ಲಿ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
1: ಹೌದು ಮೇಡಮ್, ಅರೇ ಕೇಳ್ತಾ ಇದ್ದೆ.
0: ಹಾಗಾದ್ರೆ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ನಿಮ್ಗೆ, ಹೇಳಿ.
1: ಅಂತಾರಾಷ್ಟ್ರೀಯ ಹೆಣ್ಣು
0: ಹಣ್ಣು ಕಣ್ಣ ಅಂತಾರಾಷ್ಟ್ರೀಯ ಹಣ್ಣಿನ ದಿನ.
1: ಹೌದೌದು ಮೇಡಮ್. ಈಗ ನೋಡಿ ಮೇಡಮ್ ಅರೇ, ಈಗ ನಾವು ಪ್ರತಿಯೊಂದು ಸೀಸನ್ ನಲ್ಲಿ ಪ್ರತಿಯೊಂದೊಂದು ಹಣ್ಣು ಬಿಡ್ತಾವೆ. ಅವಾಗ ವಾತಾವರಣಕ್ಕೆ ತಕ್ಕಂತೆ ಹಣ್ಣುಗಳು ಬಿಡ್ತಾವೆ. ಹಣ್ಣುಗಳನ್ನ ನಾವು ಯಾವ ಕಾಲಕ್ಕೆ ಏನ್ ಬಿಡ್ತಾವ ಅನ್ನೋದು ಆ ಟೈಮ್ ನಲ್ಲಿ ತಿಂದ್ರೆ
0: ಒಳ್ಳೆ
1: ಮೇಡಮ್ ಅರೇ.
0: ಒಳ್ಳೇದು.
1: ಹೌದು, ನಾವ್ ಯಾಕಂದ್ರೆ ಈಗ ನಾವು ಚಿಕ್ಕವರಿದ್ದಾಗ ತೊಂಡೆ ಹಣ್ಣು ಅಂತ ಇದ್ವು. ಈಗ ದುಡ್ಡು ಕೊಟ್ಟು ಹೊಲದಲ್ಲಿ ಬೆಳಿತಾರ ಅದು ತೊಂಡೆ ಅಂತಂದ್ರೆ. ನಮಗ್ ಬೇಲಿ ಮೇಲೆಲ್ಲ ಸಿಕ್ತಿದ್ವು ಮೇಡಮ್ ಅರೇ, ತೊಂಡೆ ಹಣ್ಣು, ಬಾರೆ ಹಣ್ಣು, ಕಾರೆ ಹಣ್ಣು, ಕವಳೆ ಹಣ್ಣು, ಇವೆಲ್ಲ ಅಷ್ಟು ಒಳ್ಳೊಳ್ಳೆ ಪೌಷ್ಟಿಕಾಂಶ ಇರತಕ್ಕಂಥದ್ದು. ಅವಾಗ ನಾವು ಚಿಕ್ಕವರಿದ್ದ ಕವಳೆ ಹಣ್ಣು ನಮಗೆ ಕೈ ಸಿಕ್ತಿದ್ವು, ತಿಂತಿದ್ವಿ. ಅದನ್ನ ಮಾರೋರು ಮೇಡಮ್ ಅರೇ, 5 ಪೈಸೆ 10 ಪೈಸೆಗೊಂದು ಡಬ್ಬ ಕೊಡೋರು. ಆಗ ಏನಪ್ಪಾ ಅಂದ್ರೆ ನಾವು ಈಗ ಪಪ್ಪಸ್ ಹಣ್ಣು ಅಂತ ಬರ್ತಿತ್ತು, ಅದು ಮುಳ್ಳು ಇರ್ತಿತ್ತು, ಅದು
0: ಪಾಪಸ್ ಕಳ್ಳಿದ.
1: ಆ ಪಾಪಸ್ ಕಳ್ಳಿ ಹಣ್ಣು ಬಿಡ್ತಿತ್ತು ಹಣ್ಣು.
0: ಹೌದಲ್ವಾ?
1: ಆ ಹಣ್ಣು ಸೆಂಟ್ರಲ್ ಒಂದು ಮುಳ್ಳು ಕದ್ದು ಬಿಟ್ಟು ತಿನ್ಬಿಟ್ರೆ ಈಗ ಏನ್ ಡ್ರಾಗನ್ ಫ್ರೂಟ್ ಬರುತ್ತೋ ಅದೇ ವಾಸನೆ, ಅದೇ ಸೇಮ್ ಎಲ್ಲ. ಅಂತ ಸಾಕಷ್ಟು ತಿಂದೀವಿ ಮೇಡಮ್ ಅರೇ ನಾವು. ಆಮೇಲೆ ಈಚಲ ಹಣ್ಣು ಅಂತ ಬರ್ತೈತಿ, ಈಚಲ ಹಣ್ಣು. ಈಗ ಈಚಲ ಹಣ್ಣು ಅಂದ್ರೆ

0: ಏನಂಬುದು ಗೊತ್ತಿಲ್ಲ. ಅವಾಗ ಈಚಲು ಬಹಳ ಇತ್ತು, ಆ ಈಚಲನ್ನು ಸಮೇತ ಉತ್ತಿತಿ ತರ ಇದು ಇತ್ತು ಬಾಬು.
1: ಅಂದ್ರೆ ನಿಮ್ಗೆಲ್ಲ ಸ್ಕೂಲ್ ಹತ್ರ ಸಿಗ್ತಾ ಇತ್ತಾ, ಊರಲ್ಲೇ ಸಿಗ್ತಾ ಇತ್ತಾ ಈ ಹಣ್ಣುಗಳೆಲ್ಲ?
0: ಇವೆಲ್ಲ ನಾವು ಊರಲ್ಲಿ ಮೇಡಮ್ ರೀ, ನಾವು ಮೇಕೆ ಕುರಿ ಕಾಯ ಕುಕ್ತಿದ್ವಿ ಅವಾಗ ಚಿಕ್ಕವರಿದ್ದಾಗ. ಅವಾಗೆಲ್ಲ ಈಚಲು ಹಣ್ಣು ಅವೆಲ್ಲ ಹಣ್ಣು ಈಚಲು ಗಡ್ಡೆ ಅವನ್ನೆಲ್ಲ ತಿಂತಿದ್ವಿ ಮೇಡಮ್ ರೀ. ಈಗ ನೇರಳಣ್ಣು ನಮ್ಮೂರಲ್ಲಿ ಸಾಕಷ್ಟು ಬಿಟ್ಟು ಬಿಡತ್ತೆ ಮೇಡಮ್ ರೀ. ನಮ್ಮ ಶಾಲೆ ಹತ್ರ ಎಲ್ಲ ಗೋಗುದ್ದು ನಮ್ಮೂರವರು ಗೋಲ್ರೆಡ್ಡಿ ಅಕ್ಕಪಕ್ಕ ಊರಲ್ಲೆಲ್ಲ ಹಾಕೊಂಡು ಹೋದ್ರು ಇನ್ನೂ ಫುಲ್ ಹಣ್ಣು ಇದೆ. ಒಂದು 8-10 ಮರಗಳಿದೆ, ಬಹಳ ಚೆನ್ನಾಗಿ ಇದೆ ಮೇಡಮ್ ರೀ. ನಮ್ಮ ಹೊಲದಲ್ಲಿ ಬಾಳೆಹಣ್ಣು ಇದೆ, ಹಾಗೆ ಬಾಳೆಹಣ್ಣು ಹಣ್ಣು ಬೆಳೆದೀನಿ. ಇವೆಲ್ಲ ನಮಗೆ ಸೀಸನ್ ತಕ್ಕಂತೆ ಹಣ್ಣುಗಳು ತಿನ್ಬೇಕು ಮೇಡಮ್ ರೀ. ಕಲ್ಲಂಗಡಿ ಗಿಡ ಆಗಿರ್ಬೋದು,
1: ಮಾವಿನ ಹಣ್ಣು ಆಗಿರ್ಬೋದು, ಹಲಸಿನ ಹಣ್ಣು,
0: ಮಾವಿನ ಹಣ್ಣು ಆಗಿರ್ಬೋದು, ಹಲಸಿನ ಹಣ್ಣು ಆಗಿರ್ಬೋದು,
1: ಎಲ್ಲಾ ಹಣ್ಣುಗಳು ಒಳ್ಳೇದೇ ಆರೋಗ್ಯಕ್ಕೆ.
0: ಹೌದು ಮೇಡಮ್ ರೀ, ಈಗ ಅವು ಪ್ರಕೃತಿ ದತ್ತವಾಗಿ ಬಿಡ್ತಾವೆ.
1: ಹೌದು,
0: ಆ ಟೈಮ್ನಾಗ ನಮ್ ಚಳಿಗಾಲದಾಗ ಏನ್ ತಿನ್ಬೇಕು ಅದನ್ನೇ ಬಿಡದವು.
1: ಹೌದು,
0: ಹಾಗಾಗಿ ಬೇಸಿಗೆಯಲ್ಲಿ ಏನ್ ತಿನ್ಬೇಕು ಅದನ್ನೇ ಬಿಡೋದು ಮೇಡಮ್.
1: ಬೇಸಿಗೆಯಲ್ಲಿ ನಮಗೆ ನೀರಿನಂಶ ಬೇಕಾಗಿರುತ್ತೆ, ಅದಕ್ಕಾಗಿ ನಾವು ಕಲ್ಲಂಗಡಿ ಯೂಸ್ ಮಾಡ್ತೀವಿ ಅಲ್ವಾ. ನೀವು ಮನೆ ಹತ್ರ ಯಾವ ಗಿಡಗಳನ್ನ ಮರಗಳನ್ನ ಹಾಕಿದಿರಿ, ಹಣ್ಣಿನ ಮರಗಳನ್ನ?
0: ಈಗ ನನ್ನ ಮನೆ ಹತ್ರ ಇರೋದೆಲ್ಲ ಮೂರ್ ಅದಾವೆ. ಒಂದು ತೆಂಗಿನ ಮರ ಇದೆ, ಒಂದು ಪಪ್ಪಾಯಿ ಗಿಡ ಇದೆ, ಪಕ್ಕದಾಗ ಒಂದು ನುಗ್ಗಿ ಮರ ಇದೆ. ಹೊಲದಲ್ಲಿ ಮಾತ್ರ ಬಾರೆ ಮರ ಇದೆ, ಬಾರೆ ಹಣ್ಣು ಬಿಟ್ಟ ಬಾರೆ ಹಣ್ಣು ತಿಂತೀವಿ. ಕವಳೆ ಒಂದು ಗಿಡ ಇದೆ, ಒಂದು ಗಿಡ.
1: ನೀವು ಸಾವಯವ ಇದ್ ಮಾಡ್ತೀರಾ, ಸಾವಯವ ಕೃಷಿನ ನಿಮ್ದು ಕೂಡ?
0: ಹೌದು ಮೇಡಮ್, ಸಾವಯವ ಪೂರ್ತಿ ಸಾವಯವ ಅಂತ ಹೇಳಕ್ಕಾಗಲ್ಲ. ನಾವು ಸ್ವಲ್ಪ ಸ್ವಲ್ಪ ಗೊಬ್ಬರನು ಹಾಕ್ತೀವಿ ಮೇಡಮ್ ರಾಸಾಯನಿಕ.
1: ಓಕೆ, ಒಟ್ಟು ಎಲ್ಲಾ ಸೀಸನಲ್ ಫ್ರೂಟ್ಸ್ ನ ತಿನ್ಬೇಕು ಅಂತ ಹೇಳ್ತಾ ಇದೀರಿ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಎಲ್ಲಾ ಹಣ್ಣುಗಳನ್ನ ತಿನ್ಬೇಕು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಗೆ.
0: ನಮಸ್ತೆ ಮೇಡಮ್.
1: ನಮಸ್ತೆ.

0: ಓಕೆ ಸ್ನೇಹಿತರೆ, ಮತ್ತೊಂದು ಕರೆ ಸಿದ್ಧ ಆಗಿದೆ. ಹಲೋ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಹೆಸರೇಳಿ.
1: ಅರ್ಪಳಿತಲ್ ಸೀಡಿಯರಿಂದ ಕೆಂಚನಗೌಡ ರಮೇಶ್ ಅಂತ ಹೇಳಿ ಮೇಡಮ್.
0: ಓಕೆ, ಕೆಂಚನಗೌಡರ ರಮೇಶ್ ಅವರೇ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ನಿಮ್ಗೆ?
1: ಹೌದು ಮೇಡಮ್, ಹಣ್ಣುಗಳನ್ನ ತಿಂದ್ರೆ ಏನಿಂದ ಉಪಯೋಗ ಅಂತ.
0: ಹೌದು,
1: ಈಗ ಎಲ್ಲ ಕೆಮಿಕಲ್ಸ್ ಹಾಕಿ ಹಣ್ಣುಗಳನ್ನ ಬೆಳಿತಾರೆ ಮೇಡಮ್. ಎಲ್ಲ ಇದು ಔಷಧಿಗಳನ್ನ ಸಿಂಪಡಿಸಿ ಅಂತ ಹಣ್ಣುಗಳನ್ನ ತಿಂದ್ರೆ ಆರೋಗ್ಯ ಹಾನಿಕರ. ಕೆಲವೊಂದು ಪ್ರಕೃತಿಯಲ್ಲಿ ಬೆಳಿತಾವ ಮೇಡಮ್ ಬೆಳೆ ಹಣ್ಣು ಅಂತ ಹೇಳಿ, ಅದು ಯಾವ ಔಷಧಿನಲ್ಲಿ ಅದೆಲ್ಲ ಮರವಾಗಿ ಬೆಳೆದಿರುತ್ತೆ, ಅದನ್ನ ತಂದು ಬೆಲ್ಲ ಹಾಕಿ ತಿಂದ್ರೆ ಆರೋಗ್ಯ ಭಾರಿ ಒಳ್ಳೇದು.
0: ಬೆಲ್ಲದ ಹಣ್ಣ
1: ಬೆಳೆ ಬೆಳೆ ಬೆಳ್ಳಿ ಹಣ್ಣು ಅಂತ ಬರ್ತದೆ ಮೇಡಮ್.
0: ಬೆಳ್ಳಿ ಹಣ್ಣ
1: ಅದು? ಹ್ಞೂನ್ರಿ ಮೇಡಮ್, ಅದು ಮರವಾಗಿ ಹಳ್ಳ ದಂಡೆಗಳಲ್ಲಿ ಇರುತ್ತೆ, ಅಡವಿಯಲ್ಲಿ ಇರುತ್ತೆ. ಅದು ಯಾವ್ದೇ ರೈತರು ಬೆಳೆದ್ರಲ್ಲ ಮೇಡಮ್, ಅದೇಟಿಗೆ ಅದೇ ಬೆಳೆದಿರುತ್ತೆ. ಅದಕ್ಕೆ ಸ್ವಲ್ಪ ಬೆಲ್ಲ ಶುಂಠಿ ಪುಡಿ ಹಾಕಿ ಜಜ್ಜಿಕೊಂಡು ತಿಂದ್ರೆ ಆರೋಗ್ಯ ನರಗಳ ಶಕ್ತಿದಾಯಕ ಹಣ್ಣು ಮೇಡಮ್, ನರಗಳಿಗೆ ಒಳ್ಳೆ ಪೌಷ್ಟಿಕ ಹಣ್ಣು.

0: ಹಾಗೆ ಅಡವಿಯಲ್ಲಿ ಬೆಳೆತಾಗ ಪಿಕ್ಕೆ ಹಣ್ಣು ಬಾರೆ ಹಣ್ಣುಗಳು ಇರ್ತಾವಲ್ಲ ಅವನ್ನೆಲ್ಲ ತಿಂದ್ರೆ ಇನ್ನೂ ಆರೋಗ್ಯ ಬೆಳೆದ್ರು. ಈಗೆಲ್ಲ ಔಷಧಿ ಸಿಂಪಡಿಸಲು ಯಾವ ಹಣ್ಣು ಬೆಳೆಯಕ್ಕಾಗಲ್ಲ.
1: ಅಂದ್ರೆ ಔಷಧಿ ರಾಸಾಯನಿಕವಾಗಿ ಬೆಳೀತಾರೆ ಅದಂತೂ ನಿಜನೇ, ಆದ್ರೆ ನಾವ್ ಅದನ್ನ ಯಾವ ತರ ಸ್ವಚ್ಛ ಮಾಡ್ಕೋತೀವಿ ಅದನ್ನ ಮಾರುಕಟ್ಟೆಯಿಂದ ತಂದ್ಮೇಲೆ ಅದು ಕೂಡ ತುಂಬಾ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ನಾವು ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ ಹಾಗೆ ಅದನ್ನ ಹಣ್ಣನ್ನ ಅಲ್ಲೇ ಒರೆಸ್ಬಿಟ್ಟು ತಿಂತಾ ಇದ್ರು. ಬಟ್ ಈಗೆಲ್ಲ ತುಂಬಾ ಕೆಮಿಕಲ್ಸ್ ಹಾಕಿರೋದ್ರಿಂದ ಅದ್ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮವನ್ನ ಉಂಟು ಮಾಡುತ್ತೆ. ಅದಕ್ಕಾಗಿ ನಾವು ಅದನ್ನ 2-3 ಬಾರಿ ಚೆನ್ನಾಗಿ ಸ್ವಚ್ಛ ಮಾಡಿದ್ಮೇಲೆ ನಾವು ಆ ಹಣ್ಣನ್ನ ಸೇವನೆ ಮಾಡ್ಬೇಕು. ಯಾವುದೇ ತರಕಾರಿ ಆಗಿರ್ಲಿ ಹಣ್ಣುಗಳಾಗಿರ್ಲಿ ಏನೇ ಆಗಿದ್ರು ನಾವು ಮಾರುಕಟ್ಟೆಯಿಂದ ಹೊರಗಡೆಯಿಂದ ಏನಾದ್ರೂ ನಾವು ತಂದ್ವಿ ಅಂತ ಅಂದ್ರೆ ಅದನ್ನ ಸ್ವಚ್ಛ ಮಾಡಿ ನಾವು ಅದನ್ನ ಸೇವನೆ ಮಾಡ್ಬೇಕು. ನೀವು ಹಲೋ ಹಲೋ
0: ಹಲೋ
1: ನೀವು ಮನೆ ಹತ್ರ ಯಾವೆಲ್ಲ ಹಣ್ಣಿನ ಮರಗಳನ್ನ ಏನಾದ್ರು ಬೆಳೆಸಿದೀರಾ?
0: ನಾವು ಸಪೋಟ ಹಣ್ಣಿನ ಗಿಡ ಹಾಕಿದೇವೆ.
1: ಸಪೋಟ ಮತ್ತೆ ಹೊಲದಲ್ಲಿ ಏನಾದ್ರು ಹಾಕಿದೀರಾ?
0: ಒಳ್ಳೆ ಚೆನ್ನಾಗಿ ಒಳ್ಳೆ ಸ್ವೀಟ್ ಆದ ಹಣ್ಣು ಸಿಕ್ತು.
1: ಹೌದು,
0: ಸಪೋಟ ಪಪ್ಪಾಯ ಎರಡು ಹಾಕಿದೇವೆ, ಒಳ್ಳೆ ಚೆನ್ನಾಗಿರುತ್ತೆ ಭಂಡಾರ.
1: ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ.
0: ಓಕೆ,
1: ಥ್ಯಾಂಕ್ ಯು.
2: ಗದಗಿನಲ್ಲಿ ಪೂರಿ ಜೊತೆ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿ.

0: ಓಕೆ ಸ್ನೇಹಿತರೆ, ಮುಂದಿನ ಆಕಾರೇ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಚೆನ್ನಾಗಿ ಕೇಳಿಸುತ್ತೆ ಮೇಡಮ್ ಇವಾಗ?
0: ಹಾ, ಇವಾಗ ಕೇಳಿಸ್ತಾ ಇದೆ, ಹೇಳಿ.
1: ಹೆಸರು
0: ಹೇಳಿ.
1: ಹಳ್ಳಿ ಕಡೆ ಹೋದ್ರೆ
0: ತಮ್ಮ ಹೆಸರು ಹೇಳಿ.
1: ನಮ್ಮ ಹೆಸರು ಶಿವನೀನಾ ಅಂತೇಳಿ ಮೇಡಮ್, ಮಾತಾಡ್ತಾ ಇರೋದು ಚಿತ್ರದುರ್ಗದಿಂದ.
0: ಹಾ ಹೇಳಿ.
1: ಜೋಗಿಮಟ್ಟಿ ರೋಡ್ ಫಸ್ಟ್ ಕ್ರಾಸ್ ಇಂದ ಮೇಡಮ್ ಮಾತಾಡ್ತಾ ಇರೋದು.
0: ಓಕೆ ಹೇಳಿ.
1: ಹಳ್ಳಿ ಕಡೆ ಹೊಲಗಳಿಗೆ ಹಣ್ಣುಗಳು ಹಾಕಿರ್ತಾರೆ ಮೇಡಮ್, ಕೆಲವೊಂದು ಸಪೋಟ ಆಯ್ತು, ಮ್ಯಾಂಗೋ ಆಯ್ತು, ದಾಳಿಂಬ್ರೆ ಆಯ್ತು, ಎನಿ ಒಂದ್ ಬಾಳೆ ಆಯ್ತು, ಎನಿ ಒನ್ ಎಲ್ಲಾ ತರದ್ದು ಹಾಕಿರ್ತಾವ್ರೆ ಕೆಲವೊಂದ್ ಜನ.
0: ಅವನೇ
1: ಮರದ ಅದಕ್ಕೆ ಏನು ಕೆಮಿಕಲ್ಸ್ ಹಾಕ್ಬಾರ್ದು ಮೇಡಮ್,

0: ಗಿಡಕ್ಕಾಯ್ತು, ಹಣ್ಣಿಗಾಯ್ತು, ಏನು ಕೆಮಿಕಲ್ಸ್ ಬೆರೆಸಿ ತಿಂದೇ ಹೋದ್ನಪ್ಪ ಅಂದ್ರೆ ಬಹಳ ಹೆಲ್ತ್ ಗೆ ಬಹಳ ಚೆನ್ನಾಗಿ ಮೇಡಮ್.
1: ಹೌದು,
0: ಯಾವ್ದೇ ಹಣ್ಣಿಗೆ ಆಗ್ಲಿ ಎಲ್ಲ ಇತ್ತೀಚೆಗೆ ಎಲ್ಲ ಬಹಳ ಬಹಳ ಕೆಮಿಕಲ್ಸ್ ಬೆರೆಸ್ತಾ ಇದಾರೆ ಮೇಡಮ್. ಕೆಮಿಕಲ್ಸ್ ಬೆರೆಸ್ತೇ ಹೋಗಿ ತಿಂದ್ರೆ ಬಹಳ ಚೆನ್ನಾಗಿರುತ್ತೆ ಮೇಡಮ್. ಆಗಿನ ಕಾಲದವ್ರು ಹೇಳ್ತಾ ಇರ್ತಾರ ಹಂಗಿರ್ಬೇಕು ಹಿಂಗಿರ್ಬೇಕಂತ.
1: ಅಂದ್ರೆ ರಾಸಾಯನಿಕ ಬೆಳೆಸಿ ಹಣ್ಣುಗಳನ್ನ ಬೆಳೀತಾ ಇದಾರೆ, ತರಕಾರಿಗಳನ್ನ, ಆಹಾರ ಧಾನ್ಯಗಳನ್ನ ಬೆಳೀತಾ ಇದಾರೆ ಅಂತ ಹೇಳ್ತಾ ಇದ್ದೀರಿ ನೀವು. ಕೆಮಿಕಲ್ಸ್ ಯೂಸ್ ಮಾಡದಲೆ ಹಣ್ಣುಗಳನ್ನ ಬೆಳಿಬೇಕು ಅಂತ ಹೇಳ್ತಾ ಇದ್ದೀರಿ.
0: ಏನಿಲ್ಲ, ಹಸಿರಿನ ಗೊಬ್ಬರ ಹಾಕಿದ್ನಪ್ಪ ಅಂದ್ರೆ ಅದು ಮನೆ ಹತ್ರನು ಬೆಳೆಯುತ್ತೆ, ಎಲ್ಲಾದ್ರೂ ಬೆಳೆಯುತ್ತೆ ಮೇಡಮ್. ಬಹಳ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಯಾವ್ದೇ ತರಕಾರಿ ಆಗಿರ್ಲಿ, ಏನೇ ಆಗಿರ್ಲಿ, ಒಂದ್ ಹೀರೆಕಾಯಿ ಆಗಿರ್ಲಿ, ಹಾಗಲಕಾಯಿ ಆಗಿರ್ಲಿ, ಏನೇ ಹಾಕಿ ಹಸುವಿನ ಗೊಬ್ಬರ ಹಾಕಿದ್ನಪ್ಪ ಅಂದ್ರೆ ಅದ್ರಗದೆ ಬೆಳೆಯುತ್ತೆ ಮೇಡಮ್. ಯೂರಿಯಾ ಗೀರಿಯಾ ಹಾಕಿದ್ರೆ ಅದೆಲ್ಲ ಕೆಮಿಕಲ್ಸ್ ಎಲ್ಲ ಬೆರೆಸ್ಕೊಂಡ್ ಬಿಡುತ್ತಲ್ಲ, ಬಹಳ ಎಫೆಕ್ಟ್ ಆಗುತ್ತೆ ಮೇಡಮ್.
1: ಓಕೆ, ನೀವ್ ಹಾಗಾದ್ರೆ ಮನೆ ಹತ್ರ ಎಲ್ಲ ಸಾವಯವಾಗಿ ಬೆಳೀತಾ ಇದ್ದೀರಾ ತರಕಾರಿಗಳನ್ನ?
0: ನಾವು ಬೆಳೀತಾ ಇದ್ವಿ ಮೇಡಮ್. ಓಕೆ, ನಾನು ಇವಾಗ ಇಲ್ಲಿ 10 ವರ್ಷ ಆಯ್ತು ದುರ್ಗಕ್ಕೆ ಬಂದು. ನಾವು ಸ್ಟಾರ್ಟಿಂಗ್ ಹೊಲ ಮನೆ ಕೆಲ್ಸನೆ ಮಾಡ್ತಿದ್ವಿ ಮೇಡಮ್. ನಮ್ದೇ ಇತ್ತು ಹೊಲ, ಇವಾಗ್ಲೂ ಇದೆ. ಹೋಗಿ ಮಾಡಿದ್ರೆ ತುಂಬಾ ಕಷ್ಟ ಮೇಡಮ್, ಹೊಲಗಳಕ್ಕ. ಇಲ್ಲ ಮನೆ ಹತ್ರನಾದ್ರೂ ಸ್ವಲ್ಪ ಜಾಗ ಇದ್ರೆ ಅಲ್ಲಿ ಬೆಳ್ಕೋಬಹುದು. ನಾವ್ ಇತ್ತೀಚೆಗೆ ಒಂದ್ ದಾಳಂಬ್ರಿ ಗಿಡ ಅಂತ ಹಾಕಿದೀವಿ ಮೇಡಮ್. ಅದು ಎಷ್ಟ್ ಚೆನ್ನಾಗಿ, ಏನೇನೋ ಹಾಕಿಲ್ಲ ಮೇಡಮ್, ಅದಷ್ಟು ಗದೆ ಹುಟ್ಟಿದೆ. ಏನೋ ಒಂದು ಬೀಜ ಎಸ್ತಿದ್ದೆ ಯಾವಾಗ, ಒಂದು ಒಂದು ಒಂದ್ ಗಿಡದಿಂದ ಆರ್ ಮರ ಆಗ್ಬಿಟ್ಟವೆ, ಆರ್ ಮರ ಆಗ್ಬಿಟ್ಟವೆ
1: ನೋಡಿ.
0: ಬಹಳ ಬಹಳ ದೊಡ್ಡ ದೊಡ್ಡ ಬಿಡ್ತವೆ ಮೇಡಮ್ ಹಣ್ಣು. ಎಲ್ಲ ಅಕ್ಕ ಪಕ್ಕದ ತಿಂತವ್ರೆ, ಮತ್ತೆ ನಮ್ಮ ಅಕ್ಕರವ್ರಿಗೂ ನಾವು ಹೋಯ್ತಿರ್ತೀವಿ, ಕೆಲವೊಂದು ಜನರು ಕೊಟ್ಟಿದೀವಿ ಅಕ್ಕ ಪಕ್ಕದಲ್ಲಿ. ಬಹಳ ಚೆನ್ನಾಗಿರುತ್ತೆ,
1: ನಮಗೆ ಆರೋಗ್ಯನೂ ಕೊಡುತ್ತೆ, ಹಾಗೆ ನೆರಳನ್ನ ಕೂಡ ಕೊಡುತ್ತೆ ಅಲ್ವಾ? ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು. ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ತಮ್ಮ ಹೆಸರೇಳಿ.
2: ಪ್ರತಿಭಾ ರಾಘವೇಂದ್ರ.
1: ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ ಪ್ರತಿಭಾ ರಾಘವೇಂದ್ರ ಅವರೇ? ನಿಮ್ಮ ವಾಯ್ಸ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ, ದಯವಿಟ್ಟು ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ಹಲೋ ಮೇಡಮ್, ನಮಸ್ಕಾರ, ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
2: ನಾ ಚೆನ್ನಾಗಿದ್ದೇನೆ ಮೇಡಮ್. ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು.
1: ಓಕೆ ಚಿಕ್ಕಪ್ಪ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ, ವಿಷಯ ಗೊತ್ತಾಯ್ತಾ ನಿಮ್ಗೆ?
2: ಕೇಳ್ತಾ ಇದ್ದೀನಿ ಮೇಡಮ್, ಖುಷಿ ಆಗ್ತಾ ಇದೆ. ಅವಾಗಿಂದ ಕರೆ ಮಾಡ್ತಾನೆ ಇದ್ದೆ, ಆದ್ರೆ ಕರೆ ಸಿಗ್ತಾ ಇರ್ಲಿಲ್ಲ.
1: ಇಲ್ಲ, ನಿಮ್ಮ ಸ್ನೇಹಿತರೆಲ್ಲ ಕರೆ ಮಾಡ್ತಾ ಇದಾರಲ್ವಾ, ಅಂತಾರಾಷ್ಟ್ರೀಯ ಹಣ್ಣಿನ ದಿನದ ಸಂದರ್ಭದಲ್ಲಿ ಹಣ್ಣುಗಳ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾ ಇದಾರೆ, ಸಾಕಷ್ಟು ಮಾಹಿತಿಯನ್ನ ಹಂಚ್ಕೋತಾ ಇದಾರೆ.
2: ಹೌದು ಮೇಡಮ್, ಹೌದೌದು, ನಾವು ಅಂತಾರಾಷ್ಟ್ರೀಯ ಹಣ್ಣಿನ ದಿನ ನಾವು, ಯಾಕಂದ್ರೆ ನಾವ್ ಹೇಳೋದು ಮಿಸ್ ಆಗ್ಬಿಡುತ್ತೆ, ಹಣ್ಣು ಮಿಸ್ ಬೇರೆ ಹೇಳ್ಬಿಡ್ತೇವೆ. ಅಂತಾರಾಷ್ಟ್ರೀಯ ಹಣ್ಣಿನ ಒಂದು ದಿನದ ಶುಭಾಶಯಗಳು ಇವತ್ತು.
1: ಹೇಳಿ.
2: ಆಮೇಲೆ ಈಗ ನೋಡ್ರಿ, ಯಾವ್ದೇ ಹಣ್ಣು ಆಗಿರ್ಲಿ ಅದು ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಆಯಾ ಸಮಯಕ್ಕೆ ಯಾವ್ಯಾವ ಹಣ್ಣು ಬರ್ತಾವ ಆಯಾ ಹಣ್ಣನ್ನ ನಾವು ತಪ್ಪದೇ ತಿನ್ಬೇಕಾಗುತ್ತೆ. ಅಲ್ಲದೆ ನಾವು ಇಲ್ಲ, ನಮ್ ಕಡೆ ಎಲ್ಲ ಆ ಪರ್ಗೆ ಹಣ್ಣಂತೆ, ಬಾರೆ ಹಣ್ಣಂತೆ, ಗೇರ್ ಹಣ್ಣಂತೆ, ಕವಳೆ ಹಣ್ಣಂತೆ, ಈ ತರ ತುಂಬಾ ಹಣ್ಣುಗಳನ್ನ ನಾವು ಹಾಗೆ ದುಡ್ಡು ಕೊಡ್ದಿತ್ತೀನಿ. ಮತ್ತೆ ಮನೆ ಹಿತ್ಲಗಳಾಗೆಲ್ಲ ಪ್ಯಾರ್ಲೆ ಗಿಡ ಎಲ್ಲ ಬೆಳೆಸ್ತಾ ಇರ್ತಿದ್ವಿ, ಮಾವಿನ ಗಿಡ ಬೆಳೆಸ್ತಾ ಇರ್ತಿದ್ವಿ. ಈಗ ನೋಡ್ರಿ, ನಾವು ಪ್ಯಾಟಿಗ್ ಬಂದ್ಮೇಲೆ ಅವನ್ನೆಲ್ಲ ಈಗ
1: ದುಡ್ಡು ಕೊಟ್ಕೊಂತಾನೆ.
2: ಹಾಗಾಗಿ ಎಲ್ಲಾ ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೇದೆ. ಮತ್ತೆ ಆಯಾ ಹಣ್ಣು ಬರ್ತವೆ ಆ ಹಣ್ಣುಗಳನ್ನ ನಾವು
1: ಮುಗಿತಾ ಬಂತು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಗೆ. ನಮಸ್ತೆ ಸ್ನೇಹಿತರೆ, ಇದುವರೆಗೂ ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಕೆಲವು ಪ್ರಕಟಣೆಗಳು.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
6: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
8: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ. ಕೇಳುವರೆ ಗಮನಿಸಿ, ಇನ್ನು ಮುಂದೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ಸಂದರ್ಶನದ ಮೊದಲನೇ ಭಾಗ ಪ್ರಸಾರವಾಗಲಿದೆ.
9: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
10: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
11: ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ.
12: ಆಕಾಶವಾಣಿಯ ಅನೇಕ ತಮಿಳು ನಿಘಿಗಳು ನ್ಯೂಸ್ ಆನ್ AIR ಆಪಲ್ ಕಿಡೈಕಂ.
0: ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದ್ರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

45ಕ್ಕೆ ವಚನಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 9:15ಕ್ಕೆ ಪ್ರಚಲಿತ ವಿದ್ಯಮಾನ, 9:30ಕ್ಕೆ ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಮೇಘ ಗುಗಡ ಅವರೊಂದಿಗೆ ಸಂದರ್ಶನ, 10:00ರಿಂದ 11:00ವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುವರೆ. ಇವಿಷ್ಟು ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ನಾಳಿನ ದುರ್ಗೋದಯದ ಪ್ರಸಾರದಲ್ಲಿ 6:10ಕ್ಕೆ ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ನಿಲಯದಿಂದ 6:35ಕ್ಕೆ ದೇಶಭಕ್ತಿ ಗೀತೆ, 6:40ಕ್ಕೆ ರೈತರಿಗೆ ಸಲಹೆ, 6:45ಕ್ಕೆ ಭಾವಗೀತೆ, 6:50ಕ್ಕೆ ಆರೋಗ್ಯ ಬಿಂದುವಿನಲ್ಲಿ ಬೆಳ್ಳುಳ್ಳಿಯ ಔಷಧೀಯ ಗುಣಗಳ ಕುರಿತು ಮಾಹಿತಿ ಡಾಕ್ಟರ್ ಬಿಆರ್ ಲಲಿತಾ ಅವರಿಂದ. 7:15ಕ್ಕೆ ಭಾವಗೀತೆಗಳು, 7:30ಕ್ಕೆ ಸೇವಾ ಮಾಹಿತಿ, 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ. ವಿಷಯ ಮೂತ್ರಪಿಂಡದ ಕಲ್ಲುಗಳು, ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರ ರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್ಆರ್. 9:30ಕ್ಕೆ ಹಿಂದಿ ಚಿತ್ರಗೀತೆಗಳು, 10:00ಕ್ಕೆ ಕನ್ನಡ ಚಿತ್ರಗೀತೆಗಳು, 11:00ಕ್ಕೆ ಜನಪದ ಗೀತೆಗಳು, 11:30ಕ್ಕೆ ಕಾರ್ಯಕ್ರಮ ಮಾಹಿತಿ ಕಣಜ. ಇನ್ನು ನಾಳಿನ ಮದಕರಿ ಪ್ರಸಾರದಲ್ಲಿ 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರದಲ್ಲಿ ವಿಜಯಪುರದ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00ಕ್ಕೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20ಕ್ಕೆ ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ, 2:40ಕ್ಕೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 3:00ರಿಂದ 5:00ವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇನ್ನು ನಾಳೆಯ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00ಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30ಕ್ಕೆ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ, 6:15ಕ್ಕೆ ಜನಪದ ಸಂಗೀತದಲ್ಲಿ ಚಳ್ಳಕೆರೆ ತಾಲೂಕು ನೇಲಗೇತನಹಟ್ಟಿ ಗ್ರಾಮದ ಚನ್ನಮ್ಮ ಹಾಗೂ ಸಂಗಡಿಗರಿಂದ ಆಂಜನೇಯ ಸ್ವಾಮಿ ದೇವರ ಕುರಿತು ಪದ, 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ, 6:35ಕ್ಕೆ ನಮ್ಮ ನಿಲಯದಿಂದ ಸೇವಾ ಮಾಹಿತಿ, 6:51ಕ್ಕೆ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಕೇಳುವಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಜನರಂಜಿನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 8:45ಕ್ಕೆ ವಚನಗಳು, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾರತಿ. ಅಂಗನವಾಡಿ ಕಾರ್ಯ ಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಡನೆ ಸಂದರ್ಶನ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00ಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳುವಿರಿ. 10:30ಕ್ಕೆ ICC T20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಲಂಡನ್ನ ಓವಲ್ನಲ್ಲಿ ನಡೆಯುತ್ತಿರುವ ಎರಡನೇ ಸೆಮಿಫೈನಲ್ ಪಂದ್ಯಾವಳಿಯ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾದ ಪಂದ್ಯಗಳ ನಡುವೆ ನಡೆಯುವ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನ ಆಟದ ಮುಕ್ತಾಯದವರೆಗೂ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಉಳಿದಂತೆ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೇಳುವಿರಿ. ಇವಿಷ್ಟು ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳು.

ಆಕಾಶವಾಣಿ ಚಿತ್ರದುರ್ಗ ಇದೀಗ ಜನಪದ ಸಂಗೀತದಲ್ಲಿ ಹೊಳಲ್ಕೆರೆ ತಾಲೂಕು ಕಣಿವೆ ಜೋಗೇಹಳ್ಳಿ ಗ್ರಾಮದ ಚಂದ್ರಪ್ಪ ಕೆ ಹಾಗೂ ಸಂಗಡಿಗರಿಂದ ತತ್ವ ಪದವನ್ನ ಕೇಳುವಿರಿ.

ಇದುವರೆಗೂ ಜನಪದ ಸಂಗೀತ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:30 ವಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ.

ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೇಗುರ್ರಾಜ್ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು ಪ್ರಿಯ ಶ್ರೋತೃಗಳೇ ಹೋದ್ವಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಸೀಶೆಲ್ಸ್ಗೆ ಹೋಗಿದ್ರು ಹೀಗೆ ಹೋದಾಗ ಅವರು ಅಲ್ಲಿರೋ ರಾಷ್ಟ್ರೀಯ ಸಸ್ಯೋದ್ಯಾನವನಕ್ಕೂ ಭೇಟಿ ಕೊಟ್ರು ಭೇಟಿ ಕೊಟ್ಟು ಸುಮ್ಮನೆ ಬರಲಿಲ್ಲ ಅಲ್ಲಿರೋ ವಿಶ್ವದ ಅತ್ಯಂತ ಹಿರಿಯ ಜೋನಾಥನ್ ಆಮೆಯನ್ನೂ ಭೇಟಿಯಾಗಿ ಅದಕ್ಕೆ ಊಟೋಪಚಾರ ಮಾಡಿ ಬಂದ್ರು ಈ ಆಮೆ ವಯಸ್ಸು ನಮ್ಮ ನಿಮ್ಮ ವಯಸ್ಸನ್ನ 4 ಸಲ ಗುಣಿಸಿದ್ರೂ ಸಾಲೋಲ್ಲ ಅಂದ್ರೆ 194 ವರ್ಷ ಇದಕ್ಕೆ ಮುದಿ ಆಮೆ ನೆಲದಿಂದ 1 ಅಡಿ ಎತ್ತರ ಇದರ ಚಿಪ್ಪೆ 4 ಅಡಿ ಅಂತೆ ಸಾಮಾನ್ಯವಾಗಿ ಆಮೆಗಳ ಆಯಸ್ಸು 100ರಿಂದ 150 ವರ್ಷ ಅಂತಾರೆ ಈ ಆಮೆ ನೋಡಿದ್ರೆ ನಮ್ಮ ಪ್ರಧಾನಿಗಳ ವಯಸ್ಸಿನ 3 ಪಟ್ಟು ಹಿರಿದು ಅಂದಹಾಗೆ ಈ ಜೋನಾಥನ್ ಈಗ ವಿಶ್ವದ ದೊಡ್ಡ ಆಮೆಯಾಗಿರಬಹುದು ಆದ್ರೆ ನಮ್ಮ ಕೋಲ್ಕತ್ತಾದ ಅಲಿಪುರ್ ಮೃಗಾಲಯದಲ್ಲಿ ಇದ್ದ ಅದ್ವೈತ್ ಸುಮಾರು 250 ವರ್ಷಗಳ ಕಾಲ ಬದುಕಿ ವಿಶ್ವದ ಹಿರಿಯ ಆಮೆ ಆಗಿತ್ತು

0: ನಮ್ಮ ಅದ್ವೈತ್ ಇಂಡಿಯಾಕ್ಕೆ ಬಂದ ರೋಚಕ ಕಥೆ ನಿಮ್ಗೆ ಹೇಳ್ತೀನಿ. ಇದು ಅಲ್ಡರ್ಬಾ ಅಟಾಲ್ ಅನ್ನೋ ದ್ವೀಪದಲ್ಲಿತ್ತು. 18ನೇ ಶತಮಾನದಲ್ಲಿ ಬ್ರಿಟಿಷ್ ನಾವಿಕರು ಇದನ್ನ ತಂದು ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ಗೆ ಕೊಟ್ಟಂತೆ. ಆತ ಇದೇ ಕೋಲ್ಕತ್ತಾ ಹೊರವಲಯದ ಬ್ಯಾರಕ್ಪುರದಲ್ಲಿದ್ದ ತನ್ನ ಎಸ್ಟೇಟ್ನಲ್ಲಿ ಪ್ರೀತಿಯಿಂದ ಹಲವು ದಶಕಗಳ ಕಾಲ ಸಾಕ್ತಾ ಇದ್ದ. ಕೊನೆಗೆ ಕಾರ್ಲ್ ಲೂಯಿಸ್ 1876 ಸುಮಾರಿಗೆ ರಾಬರ್ಟ್ ಕ್ಲೈವ್ನಿಂದ ಈ ಅದ್ವೈತಾಮಿನ ತಗೊಂಡು ಬಂದು ನಮ್ಮ ಈ ಅಲಿಪೂರ್ ಮೃಗಾಲಯದಲ್ಲಿ ಇಟ್ಕೊಂಡ್ರು. ಮುಂದೆ 133 ವರ್ಷ ಅದು ಭಾರತದಲ್ಲೇ ಬದುಕಿ ವಿಶ್ವದಲ್ಲೇ ಹೆಸರು ಮಾಡ್ತಂತೆ. ಈ ಆಮೆ ಕಥೆ ಇದಾದ್ರೆ ನಮ್ಮ ನಾಯಿ ಕಥೆ ಇನ್ನೊಂದು. ಮೊನ್ನೆ ಮುಗೀತಲ್ಲ ವಿಶ್ವ ಯೋಗ ದಿನ, ಅವತ್ತು ಸಿಯಾಚಿನ್ ಅಂತ -degree ಕೊರೆಯೋ ಚಳಿಲಿ ಯೋಗ ಮಾಡೋದೇನು ಸುಮ್ಮನೆ ಅಲ್ಲ. ಮನುಷ್ಯರೇ ಇಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇರುವಾಗ ನಮ್ಮ ಸೇನೆಯ ನಾಯಿಗಳು ಅದೇ ಸ್ನಿಫರ್ ಡಾಗ್ಗಳು ಸುಮ್ಮನೆ ಇರಲಿಲ್ಲ. ತಾವೂ ಯೋಧರ ಪಕ್ಕದಲ್ಲಿ ನಿಂತು ಯೋಗ ಮಾಡಿ ಎಲ್ಲರೂ ಬೆರಗುಗೊಳಿಸಿಬಿಟ್ಟಿವೆ. ಭೂಮಿಯಿಂದ 18,000 ಅಡಿ ಮೇಲೆ ಉಸಿರಾಡೋದೇ ಕಷ್ಟ. ಅಂಥದ್ರಲ್ಲಿ ಲಡಾಖ್ನ ಪ್ಯಾಂಗೋಂಗ್ ತ್ಸೋ ಗಾಲ್ವಾನ್ ಕಣಿವೆ, ಅರುಣಾಚಲ ಪ್ರದೇಶದ ಲೋಹಿತ್ ಕಣಿವೆಯಲ್ಲಿಯೋ ಯೋಧರು ಅವರ ಶ್ವಾನದಳಗಳು ಇಂಥ ಕಡೆ ಹೇಗೆ ಉಸಿರಾಡಬೇಕು ಅನ್ನೋದನ್ನು ತೋರಿಸಿವೆ. ಪ್ರಣಾಮಾಸನ, ಶಶಂಕಾಸನ, ಶವಾಸನಗಳನ್ನ ಮಾಡಿ ಚಪ್ಪಾಳೆಗಿಡಿಸಿವೆ. ನಾಯಿಯ ಉಸಿರಾಟಕ್ಕೂ ನಮ್ಮ ಪ್ರಾಣಾಯಾಮಕ್ಕೂ ನಂಟಿದೆ. ಯೋಗದಲ್ಲಿ ಶ್ವಾನ ಪ್ರಾಣಾಯಾಮ ಅಂತಲೂ ಇದೆ. ನಾಯಿ ಥರ ನಾಲ್ಗಿನ ಹೊರಚಾಚಿ ವೇಗವಾಗಿ ಉಸಿರೆಳ್ಕೊಳ್ಳೋದ್ರಿಂದ ಹೊಟ್ಟೆಯ ಸ್ನಾಯುಗಳಿಗೆ ಬಲ ಬರುತ್ತೆ. ಇದು ನಮ್ಮ ಭಸ್ತ್ರಿಕಾ ಕಪಾಲಭಾತಿ ಪ್ರಾಣಾಯಾಮದಷ್ಟೇ ಪರಿಣಾಮಕಾರಿ. ಶ್ವಾಸಕೋಶ ಸಾಮರ್ಥ್ಯ ಹೆಚ್ಚಾಗುತ್ತೆ, ಬೇಗ ದೇಹಕ್ಕೆ ಚೈತನ್ಯ ಸಿಗುತ್ತೆ. ನಾಯಿಗಳೇನು ಸುಮ್ಮನೆ ಉಸಿರಾಡ್ತಾವ? ನಿಮಿಷಕ್ಕೆ 20-30 ಬಾರಿ ಗಾಳಿ ಎಳ್ಕೊಂತಾವೆ. ಹೀಗೆ ಉಸಿರಾಡೋದ್ರಿಂದ ಅವಕ್ಕೆ ಘ್ರಾಣ ಶಕ್ತಿ ಹೆಚ್ಚು. ಬೆಟ್ಟದ 40-50 ಕೆಳಗೆ ಹಿಮದಲ್ಲಿ ಮುಚ್ಚೋಗಿರೋ ಶವಗಳನ್ನ ವಾಸನೆ ಹಿಂದ್ಲೇ ಪತ್ತೆ ಹಚ್ಚೋದು ಯೋಗದಿಂದಲೇ. ಇಷ್ಟೇ ಅಲ್ಲ, ಶತ್ರುಗಳ ನೆಲೆಯಲ್ಲೂ ಹೀಗೆ ಕಂಡು ಹಿಡಿಯುವ ಶಕ್ತಿ ಶ್ವಾನದ ಮೂಗಿಗಿದೆ. ಅದಕ್ಕೆ ಶ್ವಾನಗಳು ಸೇನೆಯಲ್ಲಿರೋದು ನಮ್ಗೆಲ್ಲ ಕ್ಷೇಮ, ಮತ್ತು ಅದುವೇ ಯೋಗ. ಪ್ರಿಯ ಶ್ರೋತೃಗಳೇ, ಜೈಪುರದ ಸಿಟಿ ಪ್ಯಾಲೇಸ್ ಅಲ್ಲಿ ದೊಡ್ಡ ದೊಡ್ಡ 2 ಪ್ಯೂರ್ ಬೆಳ್ಳಿಯಿಂದ ಮಾಡಿರೋ ವಾಡೆಗಾತದ ಕಲಶಗಳಿವೆ. ಇದರಲ್ಲಿ 4+4 8,000 ಲೀಟರ್ ನೀರನ್ನ ಭರ್ತಿ ಮಾಡಬಹುದು. ಆದ್ರೆ ಎತ್ತೋದು ಮಾತ್ರ ಕಡು ಕಷ್ಟ. ಇದರ ಹಿಂದೆ ಒಂದು ರೋಚಕ ಕಥೆನೇ ಇದೆ. 1902 ರಾಜಸ್ಥಾನನ ಜೈಪುರದ ಮಹಾರಾಜ 2ನೇ ಸವಾಯಿ ಮಾಧೋ ಸಿಂಗ್ ಆಳ್ತಾ ಇದ್ರು. ಅವರಿಗೆ ಬ್ರಿಟನ್ ರಾಜ ಎಡ್ವರ್ಡ್ ನನ್ನ ಪಟ್ಟಾಭಿಷೇಕಕ್ಕೆ ಬನ್ನಿ ಮಹಾರಾಜ್ರಿ ಅಂತ ಆಮಂತ್ರಣ ಕೊಟ್ರು. ನಮ್ಮ ರಾಜರಿಗೆ ವಿದೇಶದ ನೀರು ಗೀರು ಸರಿ ಹೋಗ್ತಿರ್ಲಿಲ್ಲ, ಅದಕ್ಕೆ ಅಂತಲೇ ಈ ಬೃಹತ್ ಗಾತ್ರದ ಬೆಳ್ಳಿ ಕಳಶಗಳನ್ನ ತಯಾರಿಸಿಟ್ಕೊಂಡ್ರು. ಇದೇನ್ ಸುಮ್ಮನೆ ಅಲ್ಲ, 14,000 ಬೆಳ್ಳಿ ನಾಣ್ಯಗಳನ್ನ ಕರಗಿಸಿ ತಯಾರಿಸಿರೋ ಕಳಶಗಳು. ಪ್ರತಿ ಕಳಶದ ತೂಕ 760 ಪೌಂಡ್, ಎತ್ತರ 5.3 ಅಡಿ, ಅಂದ್ರೆ ಒಬ್ಬ ಮನುಷ್ಯನ ಎತ್ತರ. ಇಡೀ ಕಳಶಕ್ಕೆ ಎಲ್ಲೂ ಕೂಡ ಬೆಸುಗೆ ಹಾಕಿಲ್ಲ. ಇದನ್ನ ತಗೊಂಡು ಹೋಗೋಕೆ ಅಂತಲೇ ಮಹಾರಾಜರು SS ಒಲಿಂಪಿಯಾ ಅನ್ನೋ ಬೃಹತ್ ಹಡಗನ್ನ ಬುಕ್ ಮಾಡಿದ್ರಂತೆ. ಇವತ್ತು ಈ ಬೃಹದಾಕಾರದ ಕಳಶಗಳು ಪ್ಯೂರ್ ಬೆಳ್ಳಿಯಿಂದ ನಿರ್ಮಿತವಾಗಿವೆ ಅಂತಲೇ ವಿಶ್ವದಾಖಲೆ ಸೇರಿದೆ. ಜೈಪುರಕ್ಕೆ ಕಳಶಗಳೇ ಕಳಶಪ್ರಾಯವಾಗಿವೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. ಇದೀಗ ಸೇವಾ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಕೇಳುಗರೇ ಗಮನಿಸಿ, ಇನ್ನು ಮುಂದೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ಸಂದರ್ಶನ ನಡೆಸಿದ ಮೊದಲನೇ ಭಾಗ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ.

ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ 6:40 ಪ್ರದೇಶ ಸಮಾಚಾರ.

0: सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
1: ಕೇಳುವರೆ ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ HP ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2 2 3 7 4 8 8 ಎಸ್ಟಿಡಿ ಕೋಡ್ 0 8 0. ಕೇಳಿ ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯದಾಮ್ಲೆ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದ್ದು ಕುಡಿಯುವ

0: ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ, ಬರ ತಾಲೂಕು ಅಥವಾ ಜಿಲ್ಲೆ ಎಂದು ಘೋಷಣೆ ಮಾಡಲು ಮಾನದಂಡಗಳಿದ್ದು ಈ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರ ರಾಜ್ಯದಲ್ಲಿ ಬರ ನಿರ್ವಹಣೆ ಬಗ್ಗೆ ಆದ್ಯತೆ ನೀಡಿದ್ದು ಮೋಡ ಬಿತ್ತನೆ ಬಗ್ಗೆ ಚಿಂತಿಸಿಲ್ಲ ಎಂದು ತಿಳಿಸಿದ್ದಾರೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದಂತೆ ಹಾಗೂ ಪ್ರಸಾರ ಮಾಡದಂತೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿಂದು ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಹಾಗೂ ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ತೋರಿಸಲು ಕೋರಲಾಗಿದೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಗಳನ್ನು ಪಡೆಯಲು ಮುಂದಾಗಿದ್ದು ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯ ಪರಿಶೀಲನೆಗೆ ನೀಡುವ ಅರ್ಜಿಗಳನ್ನು ಜನರು ಭರ್ತಿ ಮಾಡಿ ಎಸ್ಕಾಂ ಅಧಿಕಾರಿಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಿಯಮಾನುಸಾರ 1,20,000 ರೂಪಾಯಿ ಮನೆಯ ಪರಿಹಾರ ಮೊತ್ತವನ್ನು ಶೀಘ್ರವೇ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಎಂದು ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರನ್ನು ಹೊರಗಿಡದಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ಸಂಬಂಧ ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ, ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹತ್ವದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಒಟ್ಟು 252 ಕಿಲೋಮೀಟರ್ ಇದ್ದು ಈಗಾಗಲೇ 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ, 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಕಿ

9 ಕಿಲೋಮೀಟರ್ ಕಾಮಗಾರಿ ವ್ಯಾಪ್ತಿಯಲ್ಲಿ 6 ಕಿಲೋಮೀಟರ್ ಅರಣ್ಯ ಪ್ರದೇಶ ಇದ್ದುದರಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಇದೀಗ ಕೇಂದ್ರ ಸರ್ಕಾರ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು ಕಾಮಗಾರಿ ಪೂರ್ಣಗೊಂಡು ಅಕ್ಟೋಬರ್ ವೇಳೆಗೆ ತುಮಕೂರಿನವರೆಗೆ ಎತ್ತಿನಹೊಳೆ ನೀರು ಹರಿಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ. ಮುಂದಿನ 100 ದಿನಗಳಲ್ಲಿ ಒಟ್ಟಾರೆ 174 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರದ ಈ ಅಭಿಯಾನಕ್ಕೆ ವ್ಯಾಪಾರಿಗಳು, ಸಾರ್ವಜನಿಕರು ಹಾಗೂ ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಸರ್ಕಾರದ ಅಭಿಯಾನ ನಾಗರಿಕರ ಸಹಭಾಗಿತ್ವದ ಜನಾಂದೋಲನವಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವೈಪರೀತ್ಯದಿಂದ ರೈತರಿಗೆ ನಷ್ಟ ತಡೆಗಟ್ಟಲು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಪರ್ಯಾಯ ಬೆಳೆ ಬೆಳೆಯುವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಗುರಿಯ ಪೈಕಿ ಶೇ5% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯವು ನಿಧಾನಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಭತ್ತಕ್ಕೆ ಪರ್ಯಾಯವಾಗಿ ರಾಗಿ, ನವಣೆ, ಮುಸುಕಿನ ಜೋಳ, ಅರ್ಕ, ಹುರುಳಿ, ಅಲಸಂದೆ, ಸೂರ್ಯಕಾಂತಿ ಬೆಳೆಯಲು ಕೃಷಿ ಇಲಾಖೆಯಿಂದ ರೈತರಿಗೆ ಅರಿವು ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯ ಎಡಗಾಲಿನ ಮೊಣಕಾಳು ಕೀಲು ಬದಲು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಕೆಎಫ್ ಕುಮಾರ ತಿಳಿಸಿದ್ದಾರೆ. ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಇದೇ 15ರವರೆಗೆ ವಿಸ್ತರಿಸುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಪ್ರಭಾ ಮಲ್ಲಿಕಾರ್ಜುನ್, ರಾಜ್ಯದ ತೋಟಗಾರಿಕಾ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆನ್ಲೈನ್ ನೋಂದಣಿಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿದ್ದರಿಂದ ಹಾಗೂ ಸರ್ಕಾರಿ ರಾಜ್ಯಗಳು ಬಂದಿದ್ದರಿಂದ ಅನೇಕ ಅರ್ಹ ರೈತರಿಗೆ ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜೂನ್ 30 ಗಡುವನ್ನು ಇದೇ 15ರವರೆಗೆ ವಿಸ್ತರಿಸುವುದು ಅಗತ್ಯವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.

ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು.
3: ಶುಭ ಸಮಾರಂಭಗಳಿಗೆ ಉತ್ತಮ ದಿನಸಿ ಸಾಮಾನುಗಳಿಗಾಗಿ ಸಂಪರ್ಕಿಸಿ ನಿರಂಜನಾ ಸ್ಟೋರ್ಸ್, ಸಂತೆ ಹುಂಡದ ಬಳಿ, ಚಿತ್ರದುರ್ಗ. ಫೋನ್ ಸಂಖ್ಯೆ 9565150515.
2: ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲನೇ ಭಾಗ ಕೇಳುವಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ.
4: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಪಿರಮಿಡ್ ಆಧ್ಯಾತ್ಮಿಕ ಕೃಷಿ ಕುರಿತು ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
5: ತುಂಬಾ ಧನ್ಯವಾದ ಸರ್. ಇಂಥ ಒಂದು ವೇದಿಕೆಯಲ್ಲಿ ನಾನು ಇವತ್ತು ಉಪಸ್ಥಿತಿಯಲ್ಲಿ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ರೇಡಿಯೋದಲ್ಲಿ ನಾನು ಏನು ಹಾಡುಗಳನ್ನು ಕೇಳ್ತಾ ಇದ್ದೆ, ಎಷ್ಟೋ ಮಾಸ್ಟರ್ಸ್ನ ಒಂದು ಜ್ಞಾನ ಕೇಳ್ತಾ ಇದ್ದೆ. ಈ ದಿನ ನಾನು ಬಂದು ಒಂದು ವಿಚಾರನ ಹಂಚ್ಕೊಳ್ಬೋದು ಅನ್ನೋದು ನೆನೆಸ್ಕೊಳ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ ಸರ್ ನನಗೆ.
4: ಮೇಡಮ್, ಈಗ ನೀವು ಹುಟ್ಟಿ ಬೆಳೆದದ್ದೆಲ್ಲ ಎಲ್ಲಿ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಪರಿಚಯ ಮಾಡಿಕೊಡಿ ಮೇಡಮ್.
5: ಹಾಂ ಸರ್, ನಾನು ಮೂಲತಃ ಹೊಸದುರ್ಗ ತಾಲೂಕು ಕಿಟದಾಳ ಗ್ರಾಮ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ನಂತರ ನಾನು ಡಿಪ್ಲೊಮೊ ಮಾಡ್ಕೊಂಡ ಮೇಲೆ ಬೆಂಗಳೂರಿಗೆ ಹೋಗಿ ಅಲ್ಲಿ RGMS ಎಲೆಕ್ಟ್ರಿಕಲ್ ಪ್ರೈವೇಟೆಡ್ ಲಿಮಿಟೆಡ್ ಅಲ್ಲಿ 2 ಇಯರ್ಸ್ ವರ್ಕ್ ಮಾಡಿದೆ. ನನಗದರಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಮತ್ತೆ ಯೋಗ ಮಾಡಬೇಕು ಅಂತ ಅನ್ನಿಸ್ತಾ ಕೋರ್ಸ್ ಮಾಡಿಕೊಂಡೆ. ಮೂಲತಃ ನನಗೆ ಯೋಗ ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ನಮ್ಮ ತಂದೆ ತಾಯಿ ಕೂಡ ಅದನ್ನೆಲ್ಲ ತುಂಬ ಕಲಿತವರು, ಗೊತ್ತಿದ್ದಂತರು ಆಗಿದ್ರು. ಜೊತೆಗೆ ಅವರು ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ರು, ಯೋಗ ಕ್ಲಾಸ್ಗಳನ್ನೆಲ್ಲ. ನಂತರ ನಾನು ಮೈಸೂರಿಗೆ ಹೋಗಿ 201 ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ಅದನ್ನು ಮಾಡ್ಕೊಂಡು ಬಂದೆ. ಅದರ ನಂತರ ನನಗೆ 21st century ನನಗೆ ಪತ್ರಿಜಿಯವರ ಒಂದು ಆನಾಪಾನ ಸತಿ ಮೆಡಿಟೇಷನ್, ಪಿರಮಿಡ್ ಮೆಡಿಟೇಷನ್ ಅನ್ನೋ ಒಂದು ಜ್ಞಾನ ಸಿಕ್ತು. ಸೊ ಅದು ಸಿಕ್ಕಮೇಲೆ ಇಲ್ಲಿವರೆಗೂ ಕೂಡ ನಾನು ಆ ಮೆಡಿಟೇಷನ್ನ ಮಾಡ್ತಾ ಇದ್ದೀನಿ, ಪ್ಲಸ್ ಆ ಜ್ಞಾನನ ಹಂಚ್ತಾ ಇದ್ದೀನಿ. ಹೀಗೆ ಒಂದು ಜರ್ನಿ ಬಂತು ಸರ್. ನಂತರದಲ್ಲಿ ಸುಮಾರು ನಾನು ಓದಿರುವಂಥ ಸ್ಕೂಲ್ಗಳು, ಅಕ್ಕಪಕ್ಕ ಶಾಲೆಗಳಿಗೆಲ್ಲ ಹೋಗಿ ಈ ಧ್ಯಾನದ ಒಂದು ಮಹತ್ವ, ಮಕ್ಕಳಲ್ಲಿ ಒಂದು ಬದಲಾವಣೆ ಬರಬೇಕು ಅಂತ ಅಂದರೆ ಧ್ಯಾನ ತುಂಬ ಪರಿಣಾಮಕಾರಿ. ಹಾಗಾಗಿ ಸುಮಾರು ಶಾಲೆಗಳಲ್ಲೆಲ್ಲ ನಾನು ಧ್ಯಾನ ಹೇಳ್ಕೊಟ್ಟಿದ್ದೀನಿ. ನಂತರದಲ್ಲಿ ಚಿತ್ರದುರ್ಗದಲ್ಲಿ ಒಂದು ಸಸ್ಯಹಾರ ಜಾಥಾ ಅಂತ ಮಾಡಿದ್ವಿ, ಅಂದರೆ ಸೇವ್ ಅನಿಮಲ್ ಅಂತ ಹೇಳಿ. ನಂತರದಲ್ಲಿ ಏನು ಮೋದಿಜಿಯವರು ಡಿಸೆಂಬರ್ 21st ಅನ್ನು ಜೂನ್ 21st ಹೇಗೆ ಯೋಗ ದಿನ ಇದೆಯೋ ಅದೇ ರೀತಿ ಡಿಸೆಂಬರ್ 21st

0: ದೇವಸ್ಥಾನ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಮಾಡಿದ್ರು. ಹಾಗಾಗಿ ನಾವು ಮುರುಘಾ ಮಠದಲ್ಲಿ ಬಸವಕುಮಾರ ಸ್ವಾಮೀಜಿಗಳ ಸಮ್ಮುಖದಲ್ಲಿ ನಾವೊಂದು ವರ್ಲ್ಡ್ ಮೆಡಿಟೇಷನ್ ಡೇನೂ ಕೂಡ ಆಯೋಜನೆ ಮಾಡಿದ್ವಿ. ತುಂಬ ಸಕ್ಸಸ್ ಆಗಿ ತುಂಬ ಚೆನ್ನಾಗಾಯಿತು. ನಂತರ ನಾನು ಯಾವಾಗ ಈ ಮೆಡಿಟೇಷನ್ ಬಗ್ಗೆ ಆಳವಾಗಿ ತಿಳ್ಕೊಳ್ತಾ ಹೋದ್ನು, ಇದು ಎಲ್ಲ ರಂಗದಲ್ಲೂ ಕೂಡ ತುಂಬ ಉಪಯೋಗ ಆಗಿದೆ. ಈಗ ವರ್ಕ್ ಮಾಡೋರಿಗೆ ಸ್ಟ್ರೆಸ್ ಕಡಿಮೆ ಆಗಬೇಕು ಅಂತಂದರೆ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು, ಜ್ಞಾಪಕ ಶಕ್ತಿ ಹೆಚ್ಚಬೇಕು ಅಂತಂದರೆ, ಅವರಿಗೆ ITBT ಕಂಪನಿಯವರು ಎಷ್ಟು ವರ್ಕ್ ಮಾಡ್ತಾ ಇರ್ತಾರೆ, ಅವರಿಗೊಂದು ನೆಮ್ಮದಿ ಬೇಕು ಅಂತಂದರೆ ಸ್ವಲ್ಪ ಮೆಡಿಟೇಷನ್ ಮಾಡಿದ್ರೆ, ಯೋಗ ಮಾಡಿದ್ರೆ ಅವರಿಗೊಂದು ಶಾಂತಿ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗೆ ಎಲ್ಲ ಫೀಲ್ಡಲ್ಲೂ ಕೂಡ, ಒಂದು ಮೆಡಿಕಲ್ ಫೀಲ್ಡಲ್ಲೂ ಕೂಡ ನಾವು ಈ ಧ್ಯಾನವನ್ನು ಅಳವಡಿಸ್ಕೊಳ್ಳೋದು ಕೇಳ್ತಾ ಇದ್ದೀವಿ. ಯಾಕೆ ಅಂದರೆ ದೇಹಕ್ಕೆ ಹೆಚ್ಚು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಮಾನಸಿಕ ಖಿನ್ನತೆಯಿಂದ ಬರುವಂಥದ್ದು. ಸೊ ಅವರಿಗೂ ಕೂಡ ಧ್ಯಾನ ಹೇಳ್ತೀವಿ. ಹಾಗೆ ನಾವು ಏನು ಮಾಡಿದ್ವಿ, ಕೃಷಿ ಜಗತ್ತಿನಲ್ಲಿ ಇದನ್ನು ಬಳಸ್ಕೊಂಡ್ರೆ ಹೇಗಿರುತ್ತೆ ಅಂತ ಹೇಳಿ. ಸೊ ಆಗ ನಾವು ನಮ್ಮ ತೋಟದಲ್ಲಿ 2022 ಅಂದ್ರೆ 21 ಧ್ಯಾನಕ್ಕೆ ಬಂದಾದ್ಮೇಲೆ ನಮ್ಮ ಗುರುಗಳು ಹೇಳೋರು, ಪ್ರತಿಯೊಬ್ಬರು ಕೂಡ ಸೈಂಟಿಸ್ಟ್ ಅಂತ ಹೇಳೋರು. ನೀವೇ ಕಂಡುಕೊಳ್ಬೇಕು ಹೇಗೆ ಏನು ಅನ್ನೋದನ್ನ. ಮತ್ತೆ ಕೃಷಿ ಜಗತ್ತಿನಲ್ಲಿ ಯಾರೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವ್ಯತ್ಯಾಸ ಇರುತ್ತೆ. ಆ ರೈತ ಅವರ ಜಮೀನಲ್ಲಿ ಅವರೇ ಕಂಡುಕೊಳ್ಬೇಕು ಹೇಗೆ ಬೆಳಿಬೇಕು, ಏನು ಹಾಕಿದಾಗ ಏನು ಬಂತು ಏನು ಅನ್ನೋದನ್ನ. ನಮ್ಮ ದೇಹನೂ ಅಷ್ಟೇ, ಒಂದೇ ಮನೆಯಲ್ಲಿ 4-5 ಜನ ಇದ್ರು ಕೂಡ ಒಬ್ಬೊಬ್ರು ದೇಹ ಪ್ರಕೃತಿ ಒಂದೊಂದರ ಇರುತ್ತೆ. ಒಂದೇ ತಾಯಿಗೆ ಹುಟ್ಟಿರ್ತಕ್ಕಂಥ 3 ಮಕ್ಕಳು ಅಂದ್ರೂ ಕೂಡ ಒಬ್ಬರಿಗೆ ವಾತ ಹೆಚ್ಚಿದ್ರೆ, ಒಬ್ರಿಗೆ ಪಿತ್ತ ಹೆಚ್ಚಿದ್ರೆ, ಒಬ್ರಿಗೆ ಕಫ ಹೆಚ್ಚಿರುತ್ತೆ. ಹೀಗೆ ದೇಹ ಪ್ರಕೃತಿನೇ ಒಬ್ಬೊಬ್ರಿಗೆ ಒಂದೊಂದರ ಇರುತ್ತೆ, ಆರೋಗ್ಯದಲ್ಲಿ ಆಗಿರ್ಬೋದು, ಆಕಾರದಲ್ಲಿ ಆಗಿರ್ಬೋದು, ಗುಣ ಸ್ವಭಾವದಲ್ಲಿ ಆಗಿರ್ಬೋದು. ಹೀಗಿರ್ಬೇಕಾದ್ರೆ ಕೃಷಿ ಅಂತ ತಗೊಂಡಾವಾಗ ನಾವು ಒಬ್ರು ಏನೋ ಒಂದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಅದನ್ನೇ ಎಲ್ಲರೂ ಕೂಡ ಕಾಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಕೃತಿ ಮತ್ತು ನಾವು ಹೇಗೆ ಸಾಮರಸ್ಯದಿಂದ ಬದುಕಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇದಕ್ಕೆ ಪೂರಕವಾಗಿ ನಮಗೆ ಪಿರಮಿಡ್ಗಳ ಒಂದು ಶಕ್ತಿ ಮತ್ತು ಧ್ಯಾನದ ಶಕ್ತಿನ ಹೇಗೆ ನಾವು ಕೃಷಿ ಜಗತ್ತಿನಲ್ಲಿ ಬಳಸ್ಕೋಬಹುದು ಸಮರ್ಪಕವಾಗಿ ಅನ್ನೋದನ್ನ ನಾವು ಇದನ್ನ ಅಳವಡಿಸ್ಕೊಂಡ್ವಿ.
1: ಈಗ ಮೇಡಮ್, ನಮ್ಮ ಕೃಷಿಕರು ಈ ಪಿರಮಿಡ್ ಆಧ್ಯಾತ್ಮಿಕ ಕೃಷಿ ಇದೊಂದು ಹೊಸ ಪದ ಕೇಳ್ತಿರೋದು. ಸಾಕಷ್ಟೆಲ್ಲ ಕೃಷಿ ಮಾಡ್ತಾರೆ, ತೋಟಗಾರಿಕೆ ಬೆಳೆಗಳು ಬೆಳೀತಾರೆ, ಅಲ್ಪಾವಧಿ ಬೆಳೆಗಳು ಬೆಳೀತಾರೆ, ಬೇರೆ ಬೇರೆ ಎಲ್ಲ ಕೃಷಿ ಮಾಡ್ತಾರೆ. ಈಗ ಕುರಿ ಹೈನುಗಾರಿಕೆ ಎಲ್ಲದೂ ಒಂದು ಕೃಷಿಗೆ ಸಂಬಂಧಪಟ್ಟದ್ದೇ ಆಗುತ್ತೆ. ಆದ್ರೆ ಈ ಪಿರಮಿಡ್ ಆಧ್ಯಾತ್ಮಿಕ ಕೃಷಿ ಅಂತ ಹೇಳಿದ್ರಲ್ಲ, ಹಂಗಂದ್ರೆ ಏನು?
0: ಈಗ ಪಿರಮಿಡ್ಗಳು ಅಂತ ಅಂದ್ರೆ ಇದು ಪೈರಾಮಿಡ್, ಪಿರಮಿಡ್ ಅನ್ನೋ ಒಂದು ಪದ ಇದು. ನಮ್ಮ ಪಿರಮಿಡ್ ಏನಂದ್ರೆ 51 degrees 52 minutes, ಅದು ಒಂದು ಡಿಗ್ರಿ. ಹೇಗೆ ನಾವು ಒಂದು ಲೆಕ್ಕ ಮಾಡಬೇಕಾದ್ರೆ ಕರೆಕ್ಟ್ ಆಗಿ ಒಂದು ಪಾಯಿಂಟ್ ಬರಬೇಕಂತ ಹೇಳ್ತೀವಲ್ಲ, ಹಾಗೆ 51 degreesಲ್ಲಿರಬೇಕು ಆ ಪಿರಮಿಡ್ ಅನ್ನೋದು ಆ್ಯಂಗಲ್ಲು. ಆ ಆ್ಯಂಗಲಲ್ಲಿ ಪಿರಮಿಡ್ನ ನಿರ್ಮಾಣ ಮಾಡಿದಾಗ ಅದು ಕಾಸ್ಮಿಕ್ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳುತ್ತೆ. ರಿಸೀವ್ ಮಾಡಿಕೊಂಡು ಪ್ರಕೃತಿಯಲ್ಲಿ ಅದು ಎನರ್ಜಿಯನ್ನು ಪಸರಿಸುತ್ತೆ. ಸೊ ಆ ಎನರ್ಜಿಯಿಂದ ಸಸ್ಯಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಈವನ್ ನಾವೇ ಮೆಡಿಟೇಷನ್ ಮಾಡಬೇಕಾದ್ರೆ ಪಿರಮಿಡ್ ಕ್ಯಾಪ್ಗಳನ್ನು ತಲೆ ಮೇಲ್ಗಡೆ ಪಿರಮಿಡ್ ಕ್ಯಾಪ್ ಹಾಕ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಅದ್ರ ಬದಲಾವಣೆ ಏನು ಅನ್ನೋದು ಕಂಡುಕೊಂಡಿದ್ದೀವಿ. ಮೂಲತಃ ನಾವು ನಮ್ಮ ಜಮೀನಿನಲ್ಲಿ ಪಿರಮಿಡ್ಗಳನ್ನು ಹಾಕಿ, ಅಂದರೆ ಪಿರಮಿಡ್ ಕೆಳಗಡೆ ಸೀಡ್ಸ್ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಆ ಬಿತ್ತನೆ ಮಾಡೋ ಬೀಜವನ್ನು ಒಂದು ಪಿರಮಿಡ್ನ ಕೆಳಗಡೆ ಇಟ್ಟು ಎನರ್ಜೈಸ್ ಮಾಡಿ ಅದನ್ನು ನಂತರ ಬಿತ್ತಿದ್ದೀವಿ. ಸೊ 90% ಬಂದಿರುವಂಥದ್ದಿದೆ. ಅಂದ್ರೆ ಏನು ಒಂದು 50-60% ಅಷ್ಟೇ ಬರೋ ಅಂಥದ್ದು ಕೂಡ, 100 ಭಾಗನೂ ಕೂಡ ಇಳುವರಿ ಬರೋ ಅಂಥದ್ದನ್ನ ನಾವು ಕಂಡಿದ್ದೀವಿ. ಆಮೇಲಿಂದ ಏನು ರೋಗ ಬಂದಿರುವಂತ ಕೆಲವು ಗಿಡಗಳಿದೆಯಾ, ಅದನ್ನ ಪಿರಮಿಡ್ನ ಕೆಳಗಡೆ ಇಟ್ಟಾಗ ಅದು ಚೇತರಿಸ್ಕೊಂಡಿರೋದು ಕೂಡ ನೋಡಿದೀವಿ. ಈಗ ಹೆಂಗೆ ಅಂತ ಅಂದ್ರೆ ಸರ್, ಇದನ್ನ ಹೇಳ್ದಾವಾಗ ಆಶ್ಚರ್ಯ ಅಂತ ಅನ್ನಿಸ್ಬೋದು. ನಾವು ಯಾವುದನ್ನೇ ಆಗ್ಲಿ ನಾವು ಅನುಭವಕ್ಕೆ ತಗೊಳ್ಬೇಕು. ಈಗ ನಾವೊಂದು ಮೈಸೂರು ಪಾಕ್ ಅಂತ ಹೇಳಿದ್ರೆ ನಾನು ಹೇಳ್ಬೋದು ಎಷ್ಟು ವಿಧಾನವಾಗಿ ಹೀಗಿತ್ತು, ಮಧುರವಾಗಿತ್ತು, ಸಿಹಿಯಾಗಿತ್ತು, ರುಚಿಯಾಗಿತ್ತು ಅಂತ ವರ್ಣಿಸ್ಬೋದು. ಆದ್ರೆ ನಿಮಗೆ ಅದ್ರ ಕಲ್ಪನೆ ಗೊತ್ತಾಗದು ಯಾವಾಗ ಅಲ್ವಾ, ಅದನ್ನ ನೀವು ಸವಿಬೇಕು, ತಿನ್ಬೇಕು, ಅನುಭವಿಸ್ಬೇಕು. ಹಾಗೆ ಈ ಪಿರಮಿಡ್ ಅನ್ನೋದನ್ನ ಪ್ರತಿಯೊಬ್ರು ಕೂಡ, ಮತ್ತೆ ರೈತರಿಗೆ ಇದು ಕಾಸ್ಟ್ಲಿ ಆಗುತ್ತೆ ಹಾಗೇನು ಇಲ್ಲ. ಇದಕ್ಕೆ ಇಂಥದೇ ಒಂದು ವಸ್ತುನ ಬಳಸಿ ಹೀಗೆ ಮಾಡಬೇಕು ಅನ್ನೋದಿಲ್ಲ. ಒಂದೇ ಕಾಮನ್ ಅಂದ್ರೆ 51 degrees ಇರಬೇಕು, ಕಲ್ತ್ಕೋಬೇಕು, ತಿಳ್ಕೋಬೇಕು ಅದನ್ನ. ಈಗ ಯಾಕೆ ಅಂತಂದ್ರೆ ಕೃಷಿನೂ ಕೂಡ ನಾವು ಹೇಗೆ ಬೇಕೋ ಹಾಗೆ ಮಾಡಲ್ಲ, ಅದಕ್ಕೂ ಒಂದು ಪದ್ಧತಿ ಇದೆ. ಕಾಲ ಈಗ ಈ ಕಾಲದಲ್ಲಿ ಮಳೆಗಾಲದಲ್ಲಿ ನಾವು ಬಿತ್ತನೆ ಮಾಡ್ತೀವಿ, ಇನ್ಯಾವುದೋ ಕಾಲದಲ್ಲಿ ಬಂದ್ಬಿಟ್ಟು ನಾನು ಯಾವಾಗ್ಲೂ ಏನೋ ಮಾಡ್ತೀನಿ ಅನ್ನೋದಕ್ಕೆ ಬರಲ್ಲ. ಹೌದು, ಅದೇ ತರ ಪಿರಮಿಡ್ಗೆ ಒಂದು ಆಂಗಲ್ ಇದೆ, 51 degrees 52 minutes ಅಂತ. ಆ ಆಂಗಲ್ ಅಲ್ಲಿ ಪಿರಮಿಡ್ನ ನಿರ್ಮಾಣ ಮಾಡಿ ಜಮೀನುಗಳಲ್ಲಿ ಇಡೋದ್ರಿಂದ ಅದರ ಒಂದು ಏನು ಬದಲಾವಣೆಗಳನ್ನ ಕಾಣಬಹುದು. ಈವನ್ ನಾವು ಆ ಪಿರಮಿಡ್ ಅನ್ನ ಬೋರ್ವೆಲ್ ಹತ್ರನು ಇಟ್ಟಿದೀವಿ, ಅಂದ್ರೆ ಬೋರ್ವೆಲ್ನ

0: ಮೇಲೆ ಅವಾಗ ನೀರು ಕಡಿಮೆ ಇರೋದು ಕೂಡ ನೀರಿನ ಮಟ್ಟ ಹೆಚ್ಚಿರೋದು ನೀರಿನ ಪಿ ಹೆಚ್ ವ್ಯಾಲ್ಯೂ ಕೂಡ ಬದಲಾವಣೆ ಆಗಿರೋದನ್ನ ನಾವು ಕಂಡಿದ್ದೀವಿ. ಮುಖ್ಯವಾಗಿ ಇದನ್ನ ಪ್ರಾಯೋಗಿಕವಾಗಿ ಮನೆಗಳಲ್ಲಿ ಮಾಡಬಹುದು ಅನ್ನೋದೇ ಆದರೆ ಒಂದು ಪಿರಮಿಡ್ನ ನೀವು ಕುಡಿಯುವಂಥ ನೀರಿನ ಮೇಲಿಟ್ಟು ಇನ್ನೊಂದು ನೀರಿನ ಹಾಗೆ ಇಟ್ಟು ಒಂದು ರಾತ್ರಿ ಕಳೆದ ಮೇಲೆ ಅದರ ಪಿ ಹೆಚ್ ವ್ಯಾಲ್ಯೂವನ್ನು ಬದಲಾವಣೆಯನ್ನು ನೀವು ಮನೆಯಲ್ಲಿ ಸ್ವತಃ ನೋಡಬಹುದು. ಇದು ಪ್ರಯೋಗ, ಯಾಕೆಂದರೆ ಯಾವುದನ್ನು ಕೂಡ ನಾವು ಬ್ಲೈಂಡ್ ಆಗಿ ಬಿಲೀವ್ ಮಾಡಬಾರ್ದು ಅಲ್ವಾ. ಈಗ ಒಂದು ಹೇಳ್ತಾ ಇದ್ದಾರೆ ಅಂದರೆ ನಾವು ನೋಡೋಣ ಅನ್ನೋದು ಪ್ರಾಯೋಗಿಕವಾಗಿರಬೇಕು. ನಾವು ಎಷ್ಟು ಪ್ರಾಯೋಗಿಕವಾಗಿ ಆಲೋಚನೆ ಮಾಡಬೇಕಂತಂದರೆ ಯಾವುದನ್ನು ಬ್ಲೈಂಡ್ ಆಗಿ ನಂಬಾರ್ದು. ಆ ಥರ ನೀವು ಪ್ರಾಯೋಗಿಕವಾಗಿ ಮಾಡ್ಬೋದಲ್ವಾ. ಎಷ್ಟು ಮತ್ತೆ ಆನ್ಲೈನ್ಗಳಲ್ಲಿ ನಮಗೆ ಪಿರಮಿಡ್ಗಳು ಸಿಗುತ್ತೆ, ನಾವೇ ಸ್ವತಃ ಕೂಡ ಮಾಡಬಹುದು. ಒಂದು ಪೇಪರ್ ಪಿರಮಿಡ್ನಲ್ಲೂ ಕೂಡ ಎನರ್ಜಿ ಇದೆ, ಬಟ್ ಡಿಗ್ರಿ ಕರೆಕ್ಟ್ ಆಗಿರಬೇಕು ಅಷ್ಟೇ. ಸೊ ಆ ಥರ ಮಾಡಿ ನಾವು ಪ್ರಯೋಗ ಮಾಡಿ ನೋಡ್ಬೋದು.
1: ಈಗ ಪಿರಮಿಡ್ ಕೃಷಿ ಅಂತ ಹೇಳಿದ್ರಲ್ಲ, ಈ ಪಿರಮಿಡ್ ಧ್ಯಾನ ಕೃಷಿ, ಅದನ್ನ ಯಾವ ರೀತಿ ಅಥವಾ ಯಾವ ರೀತಿ ಅಳವಡಿಸಬೇಕು ಅಂತ ಹೇಳ್ತಾರೆ?
0: ನಾವು ಹೇಗೆ ಅಳವಡಿಸ್ಕೊಂಡಿದ್ದೀವಿ ಅಂತಂದ್ರೆ, ನಮ್ಮ ಜಮೀನಿನಲ್ಲಿ ಮೊದಲನೇ ಬಾರಿಗೆ ಇದ್ರ ಒಂದು ಬದಲಾವಣೆ ಇದೆ ಅಂತ ಗೊತ್ತಾದ ಮೇಲೆ 19x19 ಪಿರಮಿಡ್ನ ನಮ್ಮ ತೋಟದಲ್ಲಿ ನಿರ್ಮಾಣ ಮಾಡಿದ್ವಿ. ನಂತರದಲ್ಲಿ ಏನಾದರೂ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಒಂದು 4x4 ಪಿರಮಿಡ್ ಇತ್ತು, ಅದರ ಕೆಳಗಡೆ ಸೀಡ್ಸ್ ಅನ್ನ ಇಟ್ಟು ಅದನ್ನ ನಾವು ನಂತರದಲ್ಲಿ ಜಮೀನಿಗೆ ಬಿತ್ತನೆ ಮಾಡ್ತಾ ಇದ್ವಿ. ಯಾರೇ ಆಗಲಿ ಬಿತ್ತನೆ ಮಾಡ್ಲಿಕ್ಕಿಂತ ಮುಂಚೆ 21 ದಿವಸ ಹೇಳ್ತೀವಿ, ಅಟ್ಲೀಸ್ಟ್ 3 ದಿವಸನಾದ್ರೂ ಆ ಪಿರಮಿಡ್ ಕೆಳಗಡೆ ಇಟ್ಟು ಎನರ್ಜೈಸ್ ಮಾಡಿ ಬಿತ್ತನೆ ಮಾಡಬೇಕು. ಆಮೇಲೆ ಆ ಬೋರ್ವೆಲ್ ಮೇಲೂ ಕೂಡ ಪಿರಮಿಡ್ ಇರೋದ್ರಿಂದ ಆ ನೀರು ಕೂಡ ತುಂಬ ಎನರ್ಜೈಸ್ ಆಗಿರುತ್ತೆ. ಸೊ ಆ ನೀರನ್ನು ಆ ಬಿತ್ತಿರೋದ್ರ ಮೇಲೆ ಸಿಂಪಡಣೆ ಮಾಡೋದ್ರಿಂದ, ಅಂದರೆ ನಾವು ಉದಾಹರಣೆಯಾಗಿ ನಮ್ಮ ಪಾಟಲ್ಲಿರುವಂಥ ಗಿಡಗಳಿಗಾದ್ರೂ ನಾವು ಪಿರಮಿಡ್ ನೀರು ಹಾಕೋದಾಗಿರ್ಬೋದು, ಪಿರಮಿಡ್ನಲ್ಲಿ ಇಡೋವಂಥದ್ದಾಗಿರ್ಬೋದು, ಸಂಗೀತನ ಅಳವಡಿಸೋದಾಗಿರ್ಬೋದು, ಅದ್ರ ಜೊತೆ ಕೂತ್ಕೊಂಡು ಒಂದು 5 ನಿಮಿಷ ಧ್ಯಾನ ಮಾಡೋದಾಗಿರ್ಬೋದು, ಇದು ನಮಗೆ ಆ ಬದಲಾವಣೆಯನ್ನು ಕಂಡುಬರುತ್ತೆ. ಅಂದರೆ ನಾವು ಅದನ್ನು ಪ್ರಾಯೋಗಿಕವಾಗಿ ಮಾಡಿದ್ವಿ ಕೂಡ ಸರ್. ಮತ್ತೆ 6x6 ಪಿರಮಿಡ್, 4 ಪಿರಮಿಡ್ಗಳನ್ನ ಮಾಡಿದ್ವಿ. 5x5 ಪಿರಮಿಡ್ಗಳನ್ನ 2 ಬೋರ್ವೆಲ್ಗಳ ಮೇಲ್ಗಡೆ ಹಾಕ್ಲಿಕ್ಕೆ ಅಂತ ಮಾಡಿದ್ವಿ. ಏನು ಈಗ ನಾವು ಭತ್ತ ಮತ್ತೆ ಉದ್ದು ಬಿತ್ತನೆ ಮಾಡಿದ್ವಿ, ಆ ಜಮೀನಲ್ಲಿ ನಾವು 6x6 ಪಿರಮಿಡ್ ಅನ್ನ ಅಲ್ಲಲ್ಲಲ್ಲೇ ಇಟ್ಟಿದ್ದೀವಿ. ಒಂದು ಪಿರಮಿಡ್, ಈಗ ನಾನು ಹೇಳಿದೆ 6x6 ಪಿರಮಿಡ್ ಇದೆ ಅಂತ, ಅದು ಎಷ್ಟು ಎನರ್ಜಿಯನ್ನ ಹೊರಗಡೆ ಪಸರಿಸುತ್ತೆ ಅನ್ನೋದಾದ್ರೆ, ಈಗ 1x1 ಅಂದ್ರೆ ಅದರ 12 ಪಟ್ಟು ಸುತ್ತಲಿನ ರೇಡಿಯೇಷನ್ ಇದೆಯಲ್ಲ ಅಲ್ಲಿವರೆಗೂ ಅದರ ಎನರ್ಜಿ ಸ್ಪ್ರೆಡ್ ಆಗುತ್ತೆ. ಅದೇ ರೀತಿ 6x6 ಅಂದರೆ ಆ 6x6 12 ಟೈಮ್ಸು ಎನರ್ಜಿ ಅದರ ಸುತ್ತಲಿನ ಜಾಗದಲ್ಲಿ ಅದರ ಎನರ್ಜಿಯನ್ನು ಸ್ಪ್ರೆಡ್ ಮಾಡುತ್ತೆ. ಅಂದರೆ ಕಾಸ್ಮಿಕ್ ಎನರ್ಜಿಯನ್ನು ಆ ಟಿಪ್ಪಿಂದ ರಿಸೀವ್ ಮಾಡಿ ಭೂಮಿಗೆ ಅದು ಸ್ಪ್ರೆಡ್ ಮಾಡುತ್ತೆ.
1: ಪಿರಮಿಡ್ ಅಷ್ಟೇ ಸಾಕಾ, ಅದರಲ್ಲಿ ನಮ್ದೇನಾದ್ರು ಕೆಲಸ ಇರುತ್ತೆ ಧ್ಯಾನ ಮಾಡೋದು?
0: ಧ್ಯಾನ ಖಂಡಿತ ಸರ್. ಯಾಕಂತ ಅಂದರೆ ಇವತ್ತು ಮನುಷ್ಯನಿಗೆ ತುಂಬ ಆಲೋಚನೆಗಳು ಏನಂತೀವಿ, ತುಂಬ ಸ್ಟ್ರೆಸ್ಸು ಸ್ಟ್ರೈನು, ಮನುಷ್ಯನಿಗೆ ಒಂದು ಆಲೋಚನೆ ಇದ್ದಾಗೆ ಇನ್ನೊಂದು ಥರ ಇರೋದಿಲ್ಲ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 60,000 to 70,000 ಆಲೋಚನೆ ಮಾಡ್ತಾನೆ. ಇದು ಸೈಂಟಿಫಿಕ್ ಆಗಿ ಹೇಳಿರುವಂಥದ್ದು.
1: ಸೈಂಟಿಸ್ಟ್
0: ಎಷ್ಟು ಒತ್ತಡದ ಜೀವನ ನಿರ್ವಹಿಸ್ತಾ ಇದ್ದಾನೆ ಅಂತಂದ್ರೆ, ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಆತನಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಆಲೋಚನೆಗಳು ಮುಂದೇನಾಗುತ್ತೆ ಹಿಂದೇನಾಗಿತ್ತು ಇದೇ ಆಲೋಚನೆಗಳಲ್ಲೇ ಇರೋದ್ರಿಂದ ಧ್ಯಾನ ಅನ್ನೋದು ತುಂಬಾ ಅವಶ್ಯಕ. ಮನಸ್ಪೂರ್ವಕವಾಗಿ ಆ ಪ್ರಕೃತಿ ಜೊತೆ ಕನೆಕ್ಟ್ ಆಗ್ತಾ ಅವರವರ ಜಮೀನಲ್ಲಿ ಕುತ್ಕೊಂಡು ಅಟ್ಲೀಸ್ಟ್ 1/2 ಗಂಟೆ 30 ನಿಮಿಷಗಳ ಕಾಲ ಧ್ಯಾನ ಮಾಡಿ ಆ ಪ್ರಕೃತಿಗೆ ಕನೆಕ್ಟ್ ಆದರೆ ನಿಜವಾಗ್ಲೂ ನಾವು ಮೆಸೇಜ್ಗಳನ್ನು ಪಡ್ಕೊಳ್ತೀವಿ. ಮೌನದಲ್ಲಿ ಇರಬೇಕಾದ್ರೆ ನಮಗೆ ಪ್ರಕೃತಿಯಿಂದ ಮೆಸೇಜ್ ಸಿಗುತ್ತೆ. ಆ ಮೆಸೇಜ್ ಸಿಗಬೇಕು ಅಂತಂದರೆ ಧ್ಯಾನ ಮಾಡಬೇಕು. 3 ಪಟ್ಟು ಎನರ್ಜಿ ಪ್ರಕೃತಿಯಲ್ಲಿ ಹೆಚ್ಚಾಗಿರುತ್ತೆ. ಪಿರಮಿಡನ್ನು ಬಳಸಿದ ಮೇಲೆ ಇನ್ನೂ 3 ಪಟ್ಟು ಎನರ್ಜಿ ಹೆಚ್ಚಾಗಿರುತ್ತೆ. ಸೊ ನಾವು ಎಲ್ಲದನ್ನು ಪ್ರಾಯೋಗಿಕವಾಗಿ ಮಾಡಬಹುದು, ಏಕೆಂದರೆ ಜಮೀನಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಅಂದವಾಗ ಸಮಯ ಇದ್ದೇ ಇರುತ್ತೆ. 1 ಗಂಟೆಯ ಧ್ಯಾನ 6 ಗಂಟೆಗಳ ನಿದ್ದೆಗೆ ಸಮ ಸರ್. ನಾವು ಏನು ಧ್ಯಾನ ಹೇಳ್ಕೊಡ್ತಿರ್ತೀವಲ್ವ, ಏಕೆಂದ್ರೆ ಏನಾದರೂ ಒಂದು ಬೆನಿಫಿಟ್, ಪ್ರತಿಯೊಬ್ಬರು ಕೂಡ ಒಂದು ಬೆನಿಫಿಟ್ ಕೇಳ್ತಾರೆ, ಇದರಿಂದ ನನಗೆ ಏನು ಸಿಗುತ್ತೆ, ಏನು ಉಪಯೋಗ, ಏನು ಲಾಭ ಅಲ್ವಾ. ಹಾಗೆ ನಾವು ಸ್ಪಿರಿಚುವಲ್ ಅಂತ ಹೋದಾವಾಗ ಲಾಭನು ಮೀರಿದ್ರೆ ಮಾತ್ರ ನಮಗೆ ಲಾಭ ಸಿಗೋದು. ಬರೀ ಲಾಭನೇ ಹುಡುಕೊಂಡು ಹೋದ್ರೆ ಅದು ನನಗದು ಸಿಗ್ಲಿಲ್ಲ, ಹಿಂಗೆ ಹೇಳಿದ್ರು ನನಗದು ಸಿಗ್ಲಿಲ್ಲ ಅನ್ನೋದು ಮತ್ತೆ ಅದರೊಳಗಡೆ ಇನ್ನೊಂದು ಹುಡುಕ್ತಿರ್ತೀವಿ. ನಾವು ಲಾಭನ ಮೀರಿ ಮನಸ್ಸನ್ನ ಶೂನ್ಯ ಮಾಡಿ ಕುತ್ಕೋಬೇಕು. ನನಗಿದು ಸಿಗತ್ತೆ ಅಂತ ಕುತ್ಕೊಂಡಾವಾಗ ಏನಾಗುತ್ತೆ, ಅದು ಸಿಗ್ಲಿಲ್ವಲ್ಲ ಅನ್ನೋದ್ರಲ್ಲೇ ಮತ್ತೆ ಮುಳುಗ್ತೀವಿ ನಾವು.
1: ಹೌದು,
0: ಅದನ್ನು ಮೀರಿ ಹೋಗ್ಬೇಕು.
1: ನೆಗೆಟಿವ್ ಆಯ್ತು ಯೋಚನೆ ಮಾಡಲ್ಬೇಕು.

0: ಮಾಡಬಾರ್ದು,
1: ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದಾನೆ ಮಾಡಬೇಕು.
0: ಹೌದು, ಆಗುತ್ತೆ, ಏನಾಗುತ್ತೆ ನೋಡೋಣ, ಇದನ್ನೊಂದು ಪ್ರಾಯೋಗಿಕವಾಗಿ ಮಾಡೋಣ ಅಂತ ಹೇಳಿ ಮನಸ್ಪೂರ್ವಕವಾಗಿ 30 ನಿಮಿಷಗಳ ಕಾಲ, ಇನ್ನೂ ಹೆಚ್ಚು ಸಮಯ ಇದೆ ಅಂದ್ರೆ ಮಾಡ್ಬೋದು, 30 ನಿಮಿಷಗಳ ಕಾಲನಾದ್ರೂ ಅವರ ಜಮೀನಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಒಂದು ಒಳ್ಳೆ ಒಂದು ಫ್ಲೂಟ್ ಮ್ಯೂಸಿಕ್ಕು ಅಥವಾ ಯಾವುದಾದ್ರೂ ವೇದ ಮಂತ್ರ ಘೋಷಗಳನ್ನು ಹಾಕ್ಕೊಂಡು, ಇಲ್ಲ ನನಗೆ ಹಂಗೆ ಕುತ್ಕೊಂಡ್ರೆ ಸುಮಾರು ಆಲೋಚನೆ ಬರುತ್ತಪ್ಪ ಅಂತ ಹೇಳಿದ್ರೆ, ಒಳ್ಳೊಳ್ಳೆ ವೇದಗಳು ಇವತ್ತು ನಾವು ಮೊಬೈಲ್ನನ್ನ ಅಂದ್ಕೋತೀವಿ ಎಷ್ಟು ನಮ್ಮ ಸಮಯ ತಿಂತಾ ಇದೆ ಅಂತ, ರೀಲ್ಸ್ ನೋಡ್ತಾನೆ ಇದ್ರೆ ಅದು ಸಮಯನೇ ಗೊತ್ತಾಗಲ್ಲ. ಹಾಗೆ ಕಾಲ ಕಳೆಯೋಕ್ಕೆ ಎಷ್ಟು ಅದು ಸಮಯನ ತಿಂತಾ ಇದೆಯೋ ಅಷ್ಟೇ ಒಳ್ಳೆ ಕೆಲಸಗಳಿಗೂ ಕೂಡ ನಾವು ಬಳಕೆ ಮಾಡ್ಕೊಳ್ಬಹುದು. ಹಾಗಾಗಿ ಒಳ್ಳೊಳ್ಳೆ ಮ್ಯೂಸಿಕ್ಗಳು, ಒಳ್ಳೊಳ್ಳೆ ವೇದ ಮಂತ್ರಗಳು ನಮಗೆ ಉಚ್ಚಾರಣೆಗೆ ಬರದೇ ಇದ್ರೆ ಚಿಂತೆ ಇಲ್ಲ. ಅಂತ ಒಳ್ಳೊಳ್ಳೆ ಮಂತ್ರಗಳನ್ನ, ಕೊಳಲು ವಾದನ ಆಗಿರಬಹುದು ಇದನ್ನ, ಇಲ್ಲ PMC ಕನ್ನಡ ಇದೆ ಅದರಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ಗಳು ಸಿಗುತ್ತೆ, ಅದನ್ನ ಹಾಕೊಂಡು 30 ನಿಮಿಷನಾದ್ರೂ ಕುತ್ಕೊಂಡು ಪ್ರಕೃತಿಯಲ್ಲಿ ನಾವು ಕೇಳ್ತಾ ಧ್ಯಾನ ಮಾಡೋದ್ರಿಂದ ನಮ್ಮದ ಒಂದು ಆರೋಗ್ಯನೂ ವೃದ್ಧಿ ಆಗುತ್ತೆ, ಮನಸ್ಸು ಕೂಡ ಸ್ವಲ್ಪ ಶೂನ್ಯ ಆಗುತ್ತೆ, ಏನು ಮಾಡಬೇಕು ಏನು ಅನ್ನೋ ಒಂದು ಕ್ಲಾರಿಟಿನೂ ಸಿಗುತ್ತೆ, ಮತ್ತೆ ಮುಂದೆ ನಾನು ಏನು ಮಾಡಬೇಕು ಈ ಜಾಗದಲ್ಲಿ, ತುಂಬ ಅವರೇನೋ ಮಾಡಿದ್ರು ಇವರೇನೋ ಮಾಡಿದ್ರು ಅವ್ರು ಕೆಮಿಕಲ್ ಹಾಕಿದರೆ ನಾನು ಹಾಕ್ಬಿಡೋಣ, ಅವ್ರೇನೋ ಅವ್ರು ಎಷ್ಟೋ ಬೆಳೆದ್ರು ನಾನು ಮಾಡೋಣ, ಹೀಗೆ ಒಬ್ರನ್ನ ನೋಡಿ ಕಂಪ್ಯಾರಿಸನ್ ಮಾಡಿಕೊಂಡು ಈ ಜಗತ್ತು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆಯೋ ಅದ್ರ ಜೊತೆಗೆ ನಾನು ಓಡಬೇಕು ಅನ್ನೋ ಭಾವನೆ ಬರಲ್ಲ, ನಾನು ಏನು ಮಾಡಬೇಕು, ನಾನು ಈ ಪ್ರಕೃತಿಗೆ ಏನು ಮಾಡ್ತಾ ಇದ್ದೀನಿ, ನಾನು ಏನು ಕೊಡುಗೆ ಕೊಡ್ತಾ ಇದ್ದೀನಿ, ನಾನು ಎಷ್ಟು ಹಾಳು ಮಾಡಿದ್ದೀನಿ ಅನ್ನೋದು ಒಂದು ಪ್ರಜ್ಞೆ ಅನ್ನೋದು ಬರುತ್ತಾ ಹೋಗುತ್ತೆ. ಈಗ ಒಂದು ಉದಾಹರಣೆಗೆ, ಇವತ್ತು ತುಂಬಾ ಓಡ್ತಾ ಇರೋದು ಅಂದ್ರೆ ಕೆಮಿಕಲ್ ಫಾರ್ಮಿಂಗ್ ಸರ್ ಅಲ್ವಾ, ಈಗ ಕೆಮಿಕಲ್ಗಳೆಲ್ಲ ಎಲ್ಲಿ ತಯಾರಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ,
1: ನಾವೇ ತಯಾರು ಮಾಡ್ತೀವಿ ನಮ್ಮ ಕಂಪನಿಗಳಲ್ಲಿ
0: ಅಲ್ವಾ, ಅದನ್ನ ಭೂಮಿಗೆ ಹಾಕ್ತೀವಿ, ಅದನ್ನ ತಿಂದವ್ರು ಯಾರು, ನಾವೇ ತಿಂತೀವಿ, ತಿಂದಾದ್ಮೇಲೆ ನಮಗೆ ಆರೋಗ್ಯ ಅಷ್ಟು ಸರಿ ಇರಲ್ಲ, ಒಂದಲ್ಲ ಒಂದು ದಿವಸ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಲೇಬೇಕು ಕೆಮಿಕಲ್ ಅನ್ನ ನಾವು ತಿಂದ ಮೇಲೆ, ಮತ್ತೆ ಅದಕ್ಕೂ ಹುಷಾರಿಲ್ಲದವಾಗ ಎಲ್ಲಿಗೆ ಹೋಗ್ತೀವಿ, ಆಸ್ಪತ್ರೆಗೆ ಹೋಗ್ತೀವಿ, ಅಲ್ಲೂ ಕೂಡ ಏನ್ ಕೊಡ್ತಾರೆ ಅವು ಕೆಮಿಕಲ್ಸೇ,
1: ಅದು ಕೆಮಿಕಲ್ಲೇ
0: ಕೆಮಿಕಲ್ಲೇ, ಅದು ಎಲ್ಲಿ ಮತ್ತೆ ತಯಾರಾಗುತ್ತೆ, ಅದು ಕಂಪನಿಗಳಲ್ಲಿ. ಅಂದ್ರೆ ನಾವು ಯಾವ ತರ ಹೋಗ್ತಾ ಇದೀವಿ ಅಂದ್ರೆ, ಕೃಷಿ ಮಾಡ್ಲಿಕ್ಕೂ ಕೆಮಿಕಲ್ನ ಕಂಪನಿಗಳಿಂದ ತಗೊಂಬಂದು ಸಿಂಪಡಣೆ ಮಾಡಿ ಮತ್ತೆ ತಿಂದು ಮತ್ತೆ ಹುಷಾರಿಲ್ಲ ಅಂತ ಮತ್ತೆ ಹೋಗಿ ICU ಅಡ್ಮಿಟ್ ಆಗೋದು, ಹುಷಾರಿಲ್ಲ ಕ್ಯಾನ್ಸರ್ ಬಂತು ಇನ್ನೇನೇನೇನೇನೋ ದೊಡ್ಡ ದೊಡ್ಡ ಕಾಯಿಲೆಗಳು ಇವೆಲ್ಲ ಎಲ್ಲಿಂದಲೋ ಬರ್ತಾ ಇಲ್ಲ, ನಾವೇ ಮಾಡಿ ನಾವೇ ಬರೆಸ್ಕೋತಾ ಅಲ್ವಾ. ಮುಂಚೆ ಎಲ್ಲ ಯಾವ ಕೆಮಿಕಲ್ ಶಾಪ್ಗಳಿದ್ವು ಎಲ್ಲಿಂದ ಕೊಂಡ್ಕೊಂಡು ತರ್ತಾ ಇದ್ರು, ಇದು ನಾವು ಅಡಿಕ್ಟ್ ಆಗಿರೋದು ಅಷ್ಟೇ. ಹೀಗೆ ಮಾಡಿದ್ರೇನೇನೆ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಇಲ್ಲ ಅಂದ್ರೆ ಬೆಳೆಯಕ್ಕಾಗಲ್ಲ, ಇದು ನಮ್ಮ ಮೈಂಡ್ ಸೆಟ್,
1: ದುಡ್ಡು ಮಾಡಕ್ಕಾಗಲ್ಲ
0: ಆಗಲ್ಲ ಆಗಲ್ಲ ಮಾಡಕ್ಕಾಗಲ್ಲ, ಇದು ನಮ್ಮ ಮೈಂಡ್ ಸೆಟ್. ಅದರಿಂದ ಹೊರಗಡೆ ಬರ್ಬೋದಾ? ಖಂಡಿತ ಸಾಧ್ಯ ಇದೆ.
1: ಮೊದಲೆಲ್ಲ ನಮ್ಮ ಪೂರ್ವಜರೆಲ್ಲ ಸಾವಯವದಲ್ಲೇ ಸಾಕಷ್ಟು ಬೆಳೀತಾರೆ, ಅವಾಗೆಲ್ಲ ಕೆಮಿಕಲ್ ಗೊಬ್ಬರ ಏನೂ ಇರಲಿಲ್ಲ,
0: ಅವಾಗ ಏನು ಆ ತರದ್ದು ಕೆಮಿಕಲ್ ಹಾಕ್ತಾ ಇರಲಿಲ್ಲ, ಅದೇ ತರ ಯಾವ ಆಸ್ಪತ್ರೆನೂ ಸೇರ್ತಾ ಇರಲಿಲ್ಲ. ಆರೋಗ್ಯ ಇತ್ತು, ನೆಮ್ಮದಿ ಇತ್ತು, ಸಂತೋಷ ಇತ್ತು, ಜೀವನದಲ್ಲಿ ತೃಪ್ತಿ ಇತ್ತು, ಮತ್ತೆ 100 ಕಾಲ ಬದುಕಿರ್ತಿದ್ರು, ಕೊನೆವರೆಗೂ ಕಿವಿನೂ ಕೇಳಿಸ್ತಾ ಇತ್ತು, ಕಣ್ಣು ಕಾಣಿಸ್ತಾ ಇತ್ತು, ಮಂಡಿಗಳು ಕೂಡ ಆರೋಗ್ಯ ಅಟ್ಲೀಸ್ಟ್ ಅವರ ಕೆಲಸ ಅವ್ರು ಮಾಡ್ಕೊಳ್ಳೋಕ್ಕೋಸ್ಕರನಾದ್ರೂ ಏನ್ ಬೇಕೋ ಅದು ಸಾಧ್ಯ ಇತ್ತು. ಇವತ್ತು 15-20 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ದುಡ್ಡಿರುತ್ತೆ ಅಲ್ವಾ, ದುಡ್ಡು ಇರುತ್ತೆ, ಡಾಕ್ಟರ್ಸೂ ಇರ್ತಾರೆ, ಆದ್ರೂ ಕೂಡ ಅವರಿಗೆ ಆರೋಗ್ಯ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ, ಇಲ್ಲಿ ಆರೋಗ್ಯನ, ನೆಮ್ಮದಿಯನ್ನ, ಸಂತೋಷನ ದುಡ್ಡಿಂದ, ಈ ಆಧುನಿಕತೆ ಏನು ಓಡ್ತಾ ಇದೆ ಅಂತಿದಾರಲ್ಲ, ಅದ್ರ ಇಂದ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮೊದಲು ನಾವು ಅರ್ತುಕೊಳ್ಬೇಕು. ಹಾಗಾಗಿ ಏನಂತಂದ್ರೆ, ಈ ಸ್ಪಿರಿಚುವಲ್ ಫಾರ್ಮಿಂಗ್ ಹೇಳಬೇಕಾದ್ರೆ ಎಂತರಿಗೂ ಕೂಡ ಹಾಗಾದ್ರೆ ಕುತ್ಕೊಂಡು ಧ್ಯಾನ ಮಾಡಿದ ತಕ್ಷಣ ಬೆಳೆ ಆಧಾರಿಕತೆ ಬಂದು ಬಿಡುತ್ತಾ ಅನ್ನೋ ಒಂದು ಭಾವನೆ ಬರ್ಬೋದು. ಯಾವತ್ತಿದ್ರು ಕೂಡ ನಮ್ಮ ಒಂದು ಕೆಲಸ ಇರಲೇಬೇಕು ಅಂದ್ರೆ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಲ್ವಾ, ಪರಿಶ್ರಮ ಮಾಡಬೇಕು ಜೀವನದಲ್ಲಿ, ಒಂದು ಕರ್ತವ್ಯನೂ ಇರಬೇಕು ಅಂತ ಹೇಳ್ತಾರೆ ಸ್ವಾಮಿ
1: ವಿವೇಕಾನಂದರು. ಕುಳಿತು ತುಕ್ಕಿಡಿಯೋದಕ್ಕಿಂತ ದುಡಿದು ಸವಿಯುವುದು
0: ಮೇಲೂ. ಅದೇ ರೀತಿ ನಮ್ಮ ಬಸವಣ್ಣನವರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಸೊ ನಾವು ಕೆಲಸ ಮಾಡಬೇಕು, ಆದರೆ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಇರಬೇಕು. ಯಾವತ್ತೂ ಈ ಪ್ರಕೃತಿಯಲ್ಲಿ ಪ್ರಾಣಿಯಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮರಗಿಡಗಳಾಗಿರ್ಬೋದು, ಮನುಷ್ಯನಾಗಿರ್ಬೋದು, ಈ ಭೂಮಂಡಲ ಆಗಿರ್ಬೋದು,

0: ಎಲ್ಲದೂ ಕೂಡ ಪಂಚಭೂತಗಳಿಂದ ಆಗಿದೆ ಸರ್ ಅಲ್ವಾ. ಅದರಂತೆ ಹೋದ್ರೆ ನಾವು ನಿಜವಾಗ್ಲೂ ಆನಂದವಾಗಿರ್ತೀವಿ. ನಾವೇನ್ ಮಾಡ್ತಾ ಇದೀವಿ, ನಾವು ಆಗ್ತಾ ಇರೋ ಕೆಮಿಕಲ್ಗಳಿಂದ ಪಕ್ಷಿಗಳು ಅದು ತಿಂತವೆ, ಆ ಭೂಮಿಯಲ್ಲಿರ್ತಕ್ಕಂಥ ಎಷ್ಟೋ ಕೀಟಗಳನ್ನು ಅದನ್ನ ತಿಂತವೆ, ಅವರೆಲ್ಲ ನಾಶ ಆಗೋದ್ರ ಜೊತೆಗೆ ನಾವು ಬೆಳೀತಿರೋ ಗಿಡಗಳೇ ಸುತ್ತ. ಈಗ ಒಂದು ಬೆಳೆ ಬರ್ಬೇಕಂದ್ರೆ ಪಕ್ಕದಲ್ಲಿರೋದೆಲ್ಲ ಕಳೆ ಅಂತಿದೀವಿ, ಆದ್ರೆ ಅದು ಭೂಮಿ ಕಳೆ ಅಲ್ಲ. ಅಲ್ಲ ನಿಜವಾಗ್ಲೂ ಕರ್ಕೆಯಿಂದ 108 ನಮಗೆ ಆರೋಗ್ಯದ ಒಂದು ಟಿಪ್ ಸಿಗುತ್ತೆ ಅಂತ ಅಂದ್ರೆ, ನಮಗೆ ಕಳೆ ಭೂಮಿಗೆ ಅದು ಬೆಳೆ, ಅದ್ ಯಾವ್ದು ಕಳೆ ಅನ್ನೋದು ಇಲ್ಲವೇ ಇಲ್ಲ.
1: ಅದಕ್ಕೆಲ್ಲಕ್ಕೂ ಬೆಳೆನೆ ಅದು
0: ಅಲ್ವಾ. ನಮಗ್ ಗೊತ್ತಿಲ್ಲ ಅಷ್ಟೇ, ಅವುಗಳನ್ನ ಬಳಸ್ಕೊಳ್ಳೋದು ಗೊತ್ತಿಲ್ಲ. ನಮಗೆ ಸೊಪ್ಪುಗಳೆಲ್ಲ ಕಳೆಗಳ ತರ ಕಾಣಿಸ್ತಾ ಇದೆ, ಅದನ್ನ ಒಂದು ಆರೋಗ್ಯ ಔಷಧಿಗಳಾಗಿ ಬಳಸ್ಕೊಳ್ಳೋ ಜ್ಞಾನ ಇಲ್ಲ ನಮ್ಗೆ ಇವತ್ತು. ಯಾಕೆ ಅಂತಂದ್ರೆ ಪ್ರತಿಯೊಂದನ್ನು ಹೋಗಿ ಔಷಧಿ ಅಂಗಡಿಯಿಂದ ತಗೊಂಬಂದು ದುಡ್ಡು ಕೊಟ್ಟು ತಿನ್ನೋ ಒಂದು ಅದು ಅದು ಒಂದು ಅಡಿಕ್ಷನ್ನೇ. ತಲೆನೋವು ಬಂದಿದೆ ಅಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಥವಾ ಮೆಡಿಕಲ್ ಸ್ಟೋರಿಗೆ ಹೋಗ್ಬೇಕು. ಅದೇ ಒಂದು ಹೊಟ್ಟೆ ನೋವಿಗೆ ತಲೆನೋವಿಗೆ ನಮಗೇನಾದ್ರೂ ಒಂದು ಲೂಸ್ ಮೋಷನ್ ಆಗ್ತಾ ಇದೆ ಅಂದ್ರೆ, ಹಿಂದೆ ಎಲ್ಲ ಹಿತ್ತಲಲ್ಲೋ ಹೊಲದಲ್ಲೋ ಒಂದು ಸೊಪ್ಪು ಕಿತ್ಕೊಂಬಂದು ಇದನ್ನ ತಿಂದ್ರೆ ಅಂತ ಹೇಳೋರು, ಆ ನಮಗೆ ಸೊಪ್ಪುಗಳ ಒಂದು ಜ್ಞಾನನೇ ಇಲ್ಲ. ಅಂದ್ರೆ ನಾವು ಎಷ್ಟು ದಡ್ರಾಗ್ತಾ ಇದೀವಿ ಅಂತ ಅಂದ್ರೆ, ಟೆಕ್ನಾಲಜಿ ಮುಂದುವರಿತಾ ಇದೆ ಅಂತಿದೀವಿ, ಆದ್ರೆ ನಾವು ಹಿಂದೆ ಬೀಳ್ತಾ ಇದೀವಿ, ಜ್ಞಾನದಿಂದ ಹಿಂದೆ ಬೀಳ್ತಾ ಇದೀವಿ. ಮತ್ತೆ ಒಂದು ಕನೆಕ್ಟಿವಿಟಿ ಇರಬೇಕು ಪ್ರಕೃತಿ ಜೊತೆಗೆ, ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು, ಅದರಿಂದ ಹೊರಗಡೆ ಬರ್ತಾ ಇದ್ದೀವಿ. ಆಮೇಲಿಂದ ಇನ್ನೊಂದು, ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮೊದಲು, ಈಗ ಅದಕ್ಕಿಂತ ಮುಂಚೆ ನಾವು ನಿಜವಾದ ಕೃಷಿ ಪದ್ಧತಿನೇ ಮಾಡ್ತಾ ಇದ್ವಿ, ಆ ನಂತರದಲ್ಲಿ ರಾಸಾಯನಿಕ ಕೃಷಿ, ಅದರ ನಂತರದಲ್ಲಿ ಹೀಗೆ ಹೇಳ್ತಾ ಇದ್ದೀವಿ ಸಾವಯವ ಕೃಷಿ ಅಂತ, ಅದರ ನಂತರದಲ್ಲಿ ಹೇಳ್ತಾ ಇದ್ದೀವಿ ಸಹಜ ಕೃಷಿ. ಸಾವಯವನೂ ಬೇಕಾಗಿಲ್ಲ, ಸಹಜವಾಗಿ ಕಾಡ ತರ ಬೆಳೆಸಬಹುದು, ಆ ಥರನೂ ಕೃಷಿ ಮಾಡಬಹುದು ಅಂತ ಹೇಳಿ ಸಾವಯವ ಕೃಷಿ ಹೇಳ್ತಾ ಇದ್ದೀವಿ. ಆ ನಂತರದಲ್ಲಿ ಈಗ ಆಧ್ಯಾತ್ಮ ಕೃಷಿ, ಸ್ಪಿರಿಚುವಲ್ ಫಾರ್ಮಿಂಗ್ ಬಗ್ಗೆ ನಿಜವಾಗ್ಲೂ ಪ್ರತಿಯೊಬ್ಬರು ತಿಳ್ಕೋಬೇಕಾಗಿರುವಂಥದ್ದು. ಹೇಗಂತ ಅಂದ್ರೆ, ಈಗ ನಾವು ಹೇಳದ್ವಲ್ಲ ಪಿರಮಿಡ್ಗಳನ್ನ ಬಳಸಿ ಸಂಗೀತವನ್ನ ಅಳವಡಿಕೆ ಮಾಡೋದ್ರಿಂದ, ಯಾಕೆಂದ್ರೆ ಎಲ್ಲಾರ್ಗೂ ಗೊತ್ತು ಸರ್ ಸಂಗೀತ ಎಷ್ಟು ನಮ್ಗೆಲ್ಲರಿಗೂ ಒಂದು ಆನಂದ ಕೊಡುವಂಥದ್ದು ಅಂತ ಅಂದ್ರೆ, ಹಸುಗಳು ಕೂಡ ಸಂಗೀತ ಆಲಿಸ್ತಾ ಆಲಿಸ್ತಾ ಹೆಚ್ಚು ಹಾಲನ್ನ ಕೊಟ್ಟಿರೋದಿದೆ. ನಮಗೂ ಕೂಡ ಒಂದ್ಸಾರ್ತಿ ಬೇಜಾರಾದವಾಗ, ನಮಗೊಂದು ನೆಮ್ಮದಿ ಬೇಕು ಅಂದವಾಗ, ಇಷ್ಟವಾದ ಒಂದು ಹಾಡನ್ನು ಕೇಳೋದ್ರಿಂದಲೂ ಸಂಗೀತ ಕೇಳೋದ್ರಿಂದಲೂ ನಮ್ಮ ಮನಸ್ಸು ಶಾಂತ ಆಗಿರೋದು ಇದೆ. ಒಂದು ಮಗು ಅಳ್ತಾ ಇರಬೇಕಾದ್ರೆ ತಾಯಿನೋ ಅಜ್ಜಿನೋ ಹಾಡು ಹೇಳ್ತಾ ಲಾಲಿ ಮಾಡಿದ್ರೆ ಮಗು ಮಲಗೋದಿದೆ ಅಲ್ವಾ. ಈ ಸಂಗೀತ ಅನ್ನೋದಿದೆಯಲ್ಲ, ಎಲ್ಲರಿಗೂ ಬೇಕಾಗಿರುವಂಥದ್ದು, ಅದು ಪದಗಳಾಗಿರ್ಬೋದು ಇಲ್ಲ ವಾದ್ಯಗಳಿಂದ ಆಗಿರ್ಬೋದು, ಆ ಸಂಗೀತದ ವೈಬ್ರೇಷನ್ ಇದೆಯಲ್ಲ ಅಷ್ಟು ಬದಲಾವಣೆ ಕೊಡುತ್ತೆ ಜೀವನದಲ್ಲಿ. ಆ ಥರ ನೋಡಿದಾವಾಗ ಹೇಗೆ ಅಂತ ಅನ್ನೋದಾದರೆ, ಒಬ್ಬರು ರಾಮಸ್ವಾಮಿ ಅಂತ ಇದ್ದಾರೆ, ಅವರು ಒಂದು ಸಂಶೋಧನೆ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಈ ಒಂದು ವೇದಗಳ ಉಚ್ಚಾರಣೆ ಇದೆಯಲ್ಲ ಅದನ್ನು, ಹಾಗೂ ಮತ್ತು ಭಾರತೀಯ ಶಾಸ್ತ್ರೀಯ ಸಂಗೀತ ಅದನ್ನ ಗುಲಾಬಿ ಗಿಡಗಳಿಗೆ ಹಾಕಿ ನೋಡ್ತಾರೆ. ನಂತರದಲ್ಲಿ ಈ ರಾಕ್ ಮ್ಯೂಸಿಕ್ ಅನ್ನು ಕೂಡ ಹಾಕಿ ನೋಡ್ತಾರೆ. ಆ ವ್ಯತ್ಯಾಸ ನೋಡಿದಾವಾಗ ಈ ರಾಕ್ ಮ್ಯೂಸಿಕ್ಗೆ ಗಿಡಗಳು ಕುಂಠಿತ ಆಗುತ್ತೆ. ಅವರೊಂದು ಪ್ರಯೋಗ ಮಾಡ್ತಾರೆ, ಒಂದು ಕಡೆ ಜಾಗದಲ್ಲಿ ಒಂದಷ್ಟು ಗುಲಾಬಿ ಗಿಡಗಳು, ಇನ್ನೊಂದು ಕಡೆ ಜಾಗದಲ್ಲಿ ಇನ್ನೊಂದಷ್ಟು ಗುಲಾಬಿ ಗಿಡಗಳನ್ನು ಇಟ್ಟು ಒಂದು ಕಡೆ ವೇದಗಳ ಪಠನೆ ಮಾಡ್ತಾ ಇರುವಂಥದ್ದು, ಒಳ್ಳೆ ಶಾಸ್ತ್ರೀಯ ಸಂಗೀತ ಹಾಕ್ಬಿಟ್ಟು ನೋಡ್ತಾರೆ, ಇನ್ನೊಂದು ಕಡೆ ರಾಕ್ ಮ್ಯೂಸಿಕ್ಕು, ಕೆಲವರೆಲ್ಲ ರಾಕ್ ಮ್ಯೂಸಿಕ್ ಇಷ್ಟಪಡ್ತಾರೆ ಕೂಡ, ಸೊ ಅದನ್ನು ಹಾಕಿ ನೋಡ್ತಾರೆ. ಆ ವ್ಯತ್ಯಾಸ ನೋಡಿದಾವಾಗ ರಾಕ್ ಮ್ಯೂಸಿಕ್ಕಲ್ಲಿ ಇಟ್ಟಂತಹ ಗಿಡಗಳು ಬೆಳವಣಿಗೆ ಕುಂಠಿತ ಆಗುತ್ತೆ. ಅಂದ್ರೆ ನಾವು ನೋಡಿ, ಶಾಸ್ತ್ರೀಯ ಅಂತೀವಿ, ಶಾಸ್ತ್ರಬದ್ಧವಾದ ಸಂಗೀತ ಅಂತ ಹೇಳ್ತೀವಿ, ಅದಕ್ಕೆ ಅಷ್ಟು ಎನರ್ಜಿ ಇರುವಂತದ್ದು ಅಲ್ವಾ. ಈಗ ಆತರ ಬೆಳೆದ ಗಿಡಗಳಲ್ಲಿ ಬೆಳವಣಿಗೆನ ಹೆಚ್ಚಾಗಿ ಮತ್ತೆ ಹೂಗಳು ಕೂಡ ಹೆಚ್ಚು ಬಿಡುತ್ತೆ. ಅಂದ್ರೆ ಗಿಡಗಳು ಕೂಡ ಆಲಿಸುತ್ತೆ, ನಮ್ಮ ಮಾತನ್ನ ಆಲಿಸುತ್ತೆ. ಹೌದು ನೋಡಿ, ಒಬ್ರು ಮೇಡಮ್ ಒಂದು ದಾಸವಾಳ ಗಿಡ ಅವ್ರ ಮನೆಯಲ್ಲಿತ್ತು, ಅದು ದಾಸವಾಳ ಹೂ ಬಿಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಆ ದಾಸವಾಳ ಗಿಡದ ಹತ್ರ ಹೋಗಿ ಮಾತಾಡಿಸ್ತಾರೆ, ಯಾಕೆ ನೀನು ಹೂ ಬಿಡ್ತಾ ಇಲ್ಲ, ನಿನಗೆ ಗೊಬ್ಬರ ಹಾಕ್ತಾ ಇದ್ದೀನಿ, ನೀರ್ ಹಾಕ್ತಾ ಇದ್ದೀನಿ, ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತೀನಿ, ನಿನ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ ಇದೀಯಾ, ನೀನು ಹೂ ಬಿಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಈ ಕಮ್ಯುನಿಕೇಟ್ ಮಾಡ್ತಾರೆ. ಆ ತರ ಮಾತಾಡಿದ ಎರಡು ದಿವಸಕ್ಕೆ ಒಂದು ಹೂ ಬಿಡುತ್ತೆ. ನಂತರ ಅದ್ರ ಜೊತೆಗೆ ಈ ಪ್ರೀತಿಯಿಂದ ಕನೆಕ್ಟ್ ಆದ್ಮೇಲೆ ದಿನದಿಂದ ದಿನಕ್ಕೆ 5-6 ಅದ್ರ ತುಂಬಾ ಹೂಗಳು, ದಾಸವಾಳ ಹೂಗಳು, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಅಂದ್ರೆ ಮನುಷ್ಯ ಪ್ರಕೃತಿ ಜೊತೆ ಕನೆಕ್ಟ್ ಆಗ್ಬೇಕು. ಆ ಏನಾಗ್ತಾ ಇದೆ ಅಂತ ಅಂದ್ರೆ, ಒಂಥರ ಅದ್ರ ಹಿಂದೆ ಓಡ್ತಾ ಇದ್ದಾನೆ. ಏನ್ ಹಾಕಬಹುದು ಕೆಮಿಕಲ್ಲು, ಎಷ್ಟು ಚೀಲಗಳಿಗೆ ಹೆಚ್ಚಾದು, ಎಷ್ಟು ಬೆಳೆದೆ,

0: ಪೈಪೋಟಿ ಬೇಡ ಅಷ್ಟೇ. ಏನಂತಂದ್ರೆ ಸ್ಪಿರಿಚುವಲ್ ಫಾರ್ಮಿಂಗ್ ಅಂತಂದ್ರೆ ಇದು ನಮಗೂ ನೆಮ್ಮದಿ ಕೊಡಬೇಕು, ಪ್ರಕೃತಿನೂ ಹಾಳಾಗಬಾರದು. ಯಾವತ್ತು ಯಾರು ಪ್ರಕೃತಿ ಜೊತೆ ಜೊತೆಗೆ ಹೋಗ್ತಾರೆ ಅವರೂ ನೆಮ್ಮದಿಯಾಗಿರುತ್ತೆ, ಪ್ರಕೃತಿ ಖಂಡಿತವಾಗಿಯೂ ಕಾಪಾಡುತ್ತೆ.
1: ಯಾವತ್ತು ಪ್ರಕೃತಿನ ಹಾಳ್ ಮಾಡ್ತಾ ಹೋಗ್ತೀವೋ ನಾವು
0: ಅವಾಗ ಅದ್ರ ಪರಿಣಾಮ ನಾವೇ ನೋಡ್ಬೇಕಾಗುತ್ತೆ. ಈಗ ಬ್ಯಾಂಕ್ ಅಲ್ಲಿ ಒಂದಿಷ್ಟು ಅಮೌಂಟ್ ಇದೆ, ಅದನ್ನ ಎಲ್ಲಿವರೆಗೂ ಬಳಸ್ಬೋದು? ಇರೋವರೆಗೂ ಬಳಸ್ಬೋದು. ಒಂದು ದಿವಸ ಜೀರೋ ಆದ್ಮೇಲೆ ಬೀದಿಗೆ ಬರ್ಬೇಕಾಗುತ್ತೆ. ಹಾಗೆ ನಾವು ಏನು ಪ್ರಕೃತಿ ಇದೆಯಲ್ಲ ಅದನ್ನ ನಾಶ ಎಲ್ಲಿವರೆಗೂ ಮಾಡ್ಬೋದು, ನಮಗೆ ಅದು ಮನಸ್ಸು ಸಮಾಧಾನ ಯಾವತ್ತೂ ಇಲ್ಲ ಮನುಷ್ಯನಿಗೆ, ಕೊನೆವರೆಗೂ ಇನ್ನೂ ಇನ್ನೂ ಇನ್ನೂ ಬೇಕು ಅಂತಲೇ ಅನ್ನಿಸ್ತಾ ಇರತ್ತೆ. ಅಲ್ಲಿವರೆಗೂ ನಾಶ ಆಗ್ಬೋದು. ಒಂದು ಹಂತದಲ್ಲಿ ಎಂತರೂ ತಿರುಗಿ ಬೀಳ್ತಾರೆ ಅಂತಾರಲ್ಲ, ಹಾಗೆ ಆದವಾಗ ಪ್ರಕೃತಿ ವಿಕೋಪ ಅಂದ್ರೆ ಅದೇನೇನೆ ಅಲ್ವಾ? ಈಗ ಗಾಳಿಯಲ್ಲಿ ಪೊಲ್ಯೂಷನ್ ಆಗಿದೆ, ನೀರಲ್ಲಿ ಪೊಲ್ಯೂಷನ್ ಆಗಿದೆ, ಭೂಮಿಯಲ್ಲಿ ನಾವು ಒಳ್ಳೊಳ್ಳೆ ಗೊಬ್ಬರ ಹಾಕ್ತೀವಿ ಅಂದ್ರೂ ಕೂಡ ಅದರಲ್ಲಿ ಒಳ್ಳೆ ಫಲವತ್ತತೆ ತಗೊಳಕ್ ಯಾಕಾಗ್ತಾ ಇಲ್ಲ ಅಂದ್ರೆ ಅಷ್ಟು ಪೊಲ್ಯೂಷನ್ ಆಗಿದೆ ಅಲ್ವಾ? ಇಷ್ಟೆಲ್ಲ ಪೊಲ್ಯೂಷನ್ ಮಾಡಿ ಆಮೇಲಿಂದ ನಾವು ಬದಲು

0: ಎಂತರೂ ತಿರುಗಿ ಬೀಳ್ತಾರೆ ಅಂತಾರಲ್ಲ, ಹಾಗೆ ಆದವಾಗ ಪ್ರಕೃತಿ ವಿಕೋಪ ಅಂದ್ರೆ ಅದೇನೇನೆ ಅಲ್ವಾ. ಈಗ ಗಾಳಿಯಲ್ಲಿ ಪೊಲ್ಯೂಷನ್ ಆಗಿದೆ, ನೀರಲ್ಲಿ ಪೊಲ್ಯೂಷನ್ ಆಗಿದೆ, ಭೂಮಿಯಲ್ಲಿ ನಾವು ಒಳ್ಳೊಳ್ಳೆ ಗೊಬ್ಬರ ಹಾಕ್ತೀವಿ ಅಂದ್ರೂ ಕೂಡ ಅದರಲ್ಲಿ ಒಳ್ಳೆ ಫಲವತ್ತತೆ ತಗೊಳಕ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅಷ್ಟು ಪೊಲ್ಯೂಷನ್ ಆಗಿದೆ ಅಲ್ವಾ. ಇಷ್ಟೆಲ್ಲ ಪೊಲ್ಯೂಷನ್ ಮಾಡಿ ಆಮೇಲಿಂದ ನಾವು ಬದಲು ಮಾಡ್ತೀನಿ ಅಂತ ಕೊನೆ ಹಂತಕ್ಕೆ ಹೋಗೋದು ಬೇಡ. ಇವಾಗಿಂದಲೇ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಯಾಕೆ ಈ ಒಂದು ವಿಚಾರನ ಮಕ್ಕಳಲ್ಲಿ ಮೂಡಿಸ್ಬೇಕು ಸರ್? ಯಾಕೆ ಅಂತಂದ್ರೆ ಇವಾಗ ಏನು ಆಲ್ರೆಡಿ ಕೆಮಿಕಲ್ ಹಾಕಿ ಬೆಳೆ ಬೆಳೀತಾ ಇರೋ ಅಂತವ್ರ ಹತ್ರ ನಾವು ಈ ವಿಚಾರಗಳನ್ನ ಹೇಳ್ದಾಗ ಏನಾಗುತ್ತೆ, ಹೇಳೋದ್ ಈಸಿ ಮಾಡೋದ್ ಕಷ್ಟ. ಯಾಕೆ ಅಂತಂದ್ರೆ ಆಲ್ರೆಡಿ ಇದನ್ನ ಮಾಡಿದೀವಿ, ಈಗ ಒಂದ್ ಸ್ವಲ್ಪ ದುಡ್ಡು ನೋಡ್ತಾ ಇದೀವಿ, ಒಂದೇ ಸರ್ತಿ ಅದನ್ನ ಮಾಡಿದ್ವಿ ಅಂತಂದ್ರೆ ನಾನ್ ಬೆಳೀತಾ ಇಲ್ಲ ಅಂದ್ರೆ ಪಕ್ಕದೋನ್ ಮಾಡ್ತಾ ಇದನ್ನಲ್ಲ. ಹಾಗೆ ಇದು ಈ ತರ ಓದಾವಾಗ ಏನಾಗುತ್ತೆ, ನಾವು ನಮ್ಮ ಅವನತಿಗೆನೆ ನಾವು ಕಾರಣ ಆಗ್ತೀವಿ. ಹಾಗಾಗಿ ಇದು ಎಚ್ಚೆತ್ತುಕೊಳ್ಬೇಕು ಅನ್ನೋದು ನನ್ನ ಒಂದು ಕಳಕಳಿ.
1: ಮೇಡಮ್, ನೀವು ಮಾತಾಡ್ತಾ ಪ್ರತಿ ಸಾರಿನೂ ಈ ಪಿರಮಿಡ್ಡು ಪಿರಮಿಡ್ಡು ಅಂತ ಹೇಳಿದ್ರೆ ಅದನ್ನ ಇಟ್ಕೊಂಡೆ ಮಾಡಿದ್ರೆ ಮಾತ್ರ ಇದು ಸಾಧ್ಯನಾ, ಬರೇ ಧ್ಯಾನದಿಂದ ಆ ತರ ಮತ್ತೆ ಅದೆಲ್ಲಿ ಸಿಗುತ್ತೆ? ಇವಾಗ ನಮ್ಮ ರೈತರಲ್ಲಿ ಒಂದು ಗೊಂದಲ ಬರುತ್ತೆ, ಅದೆಲ್ಲಿ ಸಿಗುತ್ತೆ, ನಾವೆಲ್ಲಿ ತರಬೇಕು, ಅದು ರೆಡಿಮೇಡ್ ಸಿಗುತ್ತಾ ಅಥವಾ ನಾವೇ ತಯಾರು ಮಾಡ್ಕೋಬೇಕಾ, ಈ ತರ ಎಲ್ಲ ಪ್ರಶ್ನೆಗಳು ಮೂಡುತ್ತೆ.
0: ಈಗ ಇದಕ್ಕೊಂದು ಉದಾಹರಣೆ ಅಂದ್ರೆ ಸರ್, ಇವಾಗ ನಾವು ಯೂಟ್ಯೂಬ್ಗಳಲ್ಲಿ ಪಿರಮಿಡ್ ಮಾಡೋ ವಿಧಾನ ಅಂತಲೂ ನೋಡಬಹುದು. ಅದು ತುಂಬಾ ಏನು ಬ್ರಹ್ಮ ವಿದ್ಯೆನೂ ಏನಲ್ಲ, ತುಂಬಾ ಸರಳವಾಗಿರುವಂತದ್ದು. ಒಂದು, ಈಗಿನ ಕಾಲದಲ್ಲಿ ಎಲ್ಲಾ ಮಕ್ಕಳು ತುಂಬಾ ಬುದ್ಧಿವಂತರಿದ್ದಾರೆ, ಹಾಗಾಗಿ ಅವರು ಪಿರಮಿಡ್ಗಳನ್ನ ಮಾಡೋದನ್ನ ಕಲಿಬಹುದು. ನಾಲ್ಕು ಆಂಗಲ್ ಇರುತ್ತೆ ಅಷ್ಟೇ, 51 ಡಿಗ್ರಿ ಇರುತ್ತೆ. ಮಾಡಬೇಕು ಅನ್ನೋ ಆಸಕ್ತಿ ಇರೋರು ಪ್ರತಿ ಮನೆಯಲ್ಲೂ ಕೂಡ ಅವರ ಮಕ್ಕಳು ಕಲ್ತ್ಕೋಬಹುದಾದಂತ ಸರಳವಾಗಿರುವಂತದ್ದು. ಮಕ್ಕಳು ಚಿಕ್ಕವರಿರ್ತ ದೋಣಿ ಮಾಡಿದ್ದಾರೆ, ಆಟ ಆಡಿದ್ದಾರೆ ಅಲ್ವಾ, ಎಷ್ಟೆಷ್ಟೆಷ್ಟೆಷ್ಟೋ ಒಂದು ಕ್ರಾಫ್ಟಿಂಗೇ ಇತ್ತು ಒಂದು ಅಲ್ವಾ, ಒಂದು ಸ್ಕೂಲ್ಗಳಲ್ಲಿ. ಆ ತರ ನಾವು ಪೇಪರ್ ಪಿರಮಿಡ್ನೇ ಮಾಡಿದೀವಿ, ಅದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಸಿಗುತ್ತೆ. ಅದರ್ವೈಸ್ ಈಗ ನಾವು ಕಳೆದ ವರ್ಷದಲ್ಲಿ ನಮ್ಮ ತೋಟದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ, ವಿಶ್ವ ಪಿರಮಿಡ್ ಧ್ಯಾನ ಕೃಷಿ ಯಜ್ಞ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಈ ಆಧ್ಯಾತ್ಮ ಕೃಷಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳಿ ಅದಾದ ಮೇಲೆ ಆ ಕಾರ್ಯಕ್ರಮ ಆದ್ಮೇಲೆ ಸುಮಾರು ಜನ ರೈತರು ಅವರ ತೋಟಗಳಲ್ಲಿ ಪಿರಮಿಡ್ ಸ್ಟ್ರಕ್ಚರ್ಗಳನ್ನ ನಿರ್ಮಾಣ ಮಾಡಿಕೊಂಡ್ರು. ಪಿರಮಿಡ್ ಅನ್ನ ಮಾಡೋ ಅಂತವರು ಇದಾರೆ, ಅವರ ಸಂಪರ್ಕನು ಕೂಡ ನಾವು ಮಾಡಿಕೊಡ್ತೀವಿ. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಲೈವ್ ಆಗೂ ಕೂಡ ನೋಡಬಹುದು, ಬಂದು ನೋಡಬಹುದು. ಆಮೇಲಿಂದ ಈ ವರ್ಷನೂ ಕೂಡ ನಾವು 2ನೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ. 5ನೇ ತಾರೀಕು ಜುಲೈ ಅಲ್ವಾ, ಜುಲೈ 5ನೇ ತಾರೀಕು ಇದೇ ವಿಶ್ವ ಪಿರಮಿಡ್ ಧ್ಯಾನ ಕೃಷಿ ಯಜ್ಞ 2ನೇದು ಮಾಡ್ತಾ ಇದೀವಿ. ಆಸಕ್ತಿ ಇರುವಂತರು ಅಲ್ಲಿಗೆ ಬಂದಾವಾಗ ಪಿರಮಿಡ್ಗಳನ್ನು ನೋಡಬಹುದು.
1: ಎಲ್ಲಿ ಆಯೋಜನೆ ಮಾಡಿದ್ರು?
0: ನಾವು ಹೊಸದುರ್ಗ ತಾಲೂಕು ಕಿಟ್ಟದಾಳ್ ಹತ್ರ 2 ಕಿಲೋಮೀಟರ್ ದೂರದಲ್ಲಿ ಇದೆ ನಮ್ಮ ತೋಟ. ತೋಟದಲ್ಲಿ ಆಯೋಜನೆ ಮಾಡಿದೀವಿ, ಬರ್ಬೋದು ಯಾರು ಬೇಕಾದ್ರೂ ಬರ್ಬೋದು. ಆ ಕಾರ್ಯಕ್ರಮವನ್ನ ನೋಡಬಹುದು, ತಿಳ್ಕೋಬಹುದು, ಆ ಪಿರಮಿಡ್ ಹೇಗಿರುತ್ತೆ ಅನ್ನೋದನ್ನ ನೋಡಬಹುದು. ತುಂಬಾ ಸರಳವಾಗಿರುವಂತದ್ದು, ನೀವು ಪ್ಲಾಸ್ಟಿಕ್ ಅಲ್ಲಿ ಮಾಡಬಹುದು, ಇದಕ್ಕೆ ಇಂಥದೇ ಒಂದು ಮೆಟೀರಿಯಲ್ ಅನ್ನ ಬಳಸಬೇಕು ಅನ್ನೋಂಥದ್ದು ಯಾವ ರಿಸ್ಟ್ರಿಕ್ಷನ್ನು ಇಲ್ಲ. ಮನೆಯಲ್ಲಾದ್ರೆ PVC ಪೈಪ್ ಅಲ್ಲೂ ಕೂಡ ಮಾಡ್ಕೋಬಹುದು. ಒಂದು ಪೇಪರ್ ಅಲ್ಲಿ ಮಾಡಿರುವಂತ ಒಂದು ಪಿರಮಿಡ್ಗೂ ಕೂಡ ಎನರ್ಜಿ ಇದೆ. ಬರೀ ಆಂಗಲ್ ಇಂಪಾರ್ಟೆಂಟು, 51 ಡಿಗ್ರಿ ಇಂಪಾರ್ಟೆಂಟು ಅದಕ್ಕೆ. ಹಾಗಾಗಿ ಆ ಒಂದು ಡಿಗ್ರಿ ಇದ್ರೆ ಸಾಕು, ಅದ್ರ ಎನರ್ಜಿ ರಿಸೀವ್ ಮಾಡ್ಕೊಳತ್ತೆ. ಈಗ ದೇವಸ್ಥಾನ ಅಂದ್ರೆ ದೇವಿ ಆಗಿರ್ಲಿ, ಶಿವ ಆಗಿರ್ಲಿ, ತಿರುಪತಿ ಆಗಿರ್ಲಿ, ವೆಂಕಟರಮಣ ಆಗಿರ್ಲಿ, ಯಾವ್ದಾದ್ರು ಆಗಿರ್ಲಿ, ಒಂದು ದೇವಸ್ಥಾನ ಅಂತ ಹೋದವಾಗ ನಮ್ಗೊಂದು ಪೀಸ್ ಅನ್ಸುತ್ತೆ, ಒಂದು ನೆಮ್ಮದಿ ಅನ್ಸುತ್ತೆ. ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ತೀವಿ, ಒಂದು ಎನರ್ಜಿ ಫೀಲ್ ಮಾಡ್ತೀವಿ ಅಲ್ವಾ. ಹಾಗೆ ಒಂದು ಪಿರಮಿಡ್ ಅಂತ ತಗೊಂಡಾವಾಗ ಇಂಥದ್ರಿಂದಲೇ ಮಾಡಬೇಕು, ಇಂಥದೇ ಒಂದು ಕಬ್ಬಿಣ ಅಥವಾ ಕಬ್ಬಿಣ ಬಳಸಿದ್ರೆ ಒಳ್ಳೇದು, ಯಾಕೆಂದ್ರೆ ಗಟ್ಟಿಯಾಗಿರುತ್ತೆ, ಹೆಚ್ಚು ದಿನ ಬಾಳಿಕೆ ಬರುತ್ತೆ. ಯಾಕೆಂದ್ರೆ ನಾವು ಓಪನ್ ಸ್ಪೇಸಲ್ಲಿ ತೋಟಗಳಲ್ಲಿ ಮಾಡಿದಾವಾಗ ಅದು ನಿಲ್ಲಬೇಕು ಅಂದರೆ ಕಬ್ಬಿಣ ರಾಡಿಂದ ಮಾಡ್ಬೋದು. ನಾವು ನಮ್ಮ ತೋಟದಲ್ಲಿ ಮಾಡಿರುವಂಥ ಪಿರಮಿಡ್ಗಳನ್ನ 1x1 ಅಂದರೆ 1 ಇಂಚಿನ ಒಂದು ಕಬ್ಬಿಣದಲ್ಲಿ ರಾಡಲ್ಲಿ ಮಾಡಿರುವಂಥದ್ದು ಒಂದು ಆಂಗಲ್ಗಳನ್ನ, ಯಾಕೆ ಅಂತಂದ್ರೆ ಗಾಳಿ ಬಂದ್ರು ಕೂಡ ಅದು ಅಲ್ಗಾಡಲ್ಲ ಅನ್ನೋ ಒಂದು ಉದ್ದೇಶದಿಂದ ಮಾಡಿದೀವಿ. ಬಂದಾವಾಗ ಇದ್ರ ಬಗ್ಗೆ ಒಂದು ಜ್ಞಾನ ಹಂಚುವಂತ ಒಂದು ಕೆಲಸ ನಾವು ಮಾಡ್ತೀವಿ ಸರ್. ಸಂಪರ್ಕಿಸಬಹುದು,
1: ಜ್ಞಾನ ಹಂಚುವಂತ ಕೆಲಸ ಮಾಡ್ತಾ ಇದ್ರ ಮೇಡಮ್, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರಲ್ಲ. ಇದನ್ನ ಪಿರಮಿಡ್ ಆಧ್ಯಾತ್ಮಿಕ ಕೃಷಿಯನ್ನು ಯಾರಾದ್ರೂ ರೈತರಲ್ಲಿ ಅಳವಡಿಸಿಕೊಂಡಿದಾರ?
0: ಖಂಡಿತ ಸರ್. ಈ ವರ್ಷ ಒಬ್ಬ ಯುವ ರೈತ, ಆತ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದವನು, ಲಾಕ್ಡೌನ್ ಅಲ್ಲಿ ಬಂದು ನಾನು ಯಾಕೆ ಕೃಷಿ ಮಾಡಬಾರ್ದು ಅಂತ ಹೇಳಿ ಸುಮಾರು ಕಡೆ ಓಡಾಡಿ ಮಾಡಿ ನಾನು ಸಾವಯವನೇ ಕೆಮಿಕಲ್

0: ಬಳಸದೆ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ. ನಂತರದಲ್ಲಿ ಧ್ಯಾನ ಸಿಕ್ಕಿದೆ ಅವನಿಗೆ. ಧ್ಯಾನಕ್ಕೆ ಬಂದಾದ್ಮೇಲೆ ಧ್ಯಾನ ಮಾಡ್ತಾ ಪಿರಮಿಡ್ನ್ನು ಕೂಡ ನಿರ್ಮಾಣ ಮಾಡಿ ಸದ್ಯದಲ್ಲಿ 10x10 ಸ್ಟ್ರಕ್ಚರನ್ನು ಹಾಕ್ಕೊಂಡಿದ್ದಾನೆ. ಅವನ ತೋಟದಲ್ಲಿ ನೀರು ಕಡಿಮೆ ಇತ್ತು, ಬರೀ 1 ಕಾಲಿಂಚೇನೋ ನೀರಿತ್ತು. ಆ ಪಿರಮಿಡನ್ನು ಅವನು ಆ ಬೋರ್ವೆಲ್ ಮೇಲೆ ಹಾಕಿದ ಮೇಲೆ ನೀರಿನ ಒಂದು ಗುಣಮಟ್ಟ ಹೆಚ್ಚಾಗಿ ನೀರು ಕೂಡ ಅವನಿಗೆ ಸ್ವಲ್ಪ ಹೆಚ್ಚಾಗಿದೆ ಹಿಂದಿನ ದಿನಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಈಗ ಅವನು ಅವನ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಬದಲಾವಣೆಯನ್ನು ಕೂಡ ಕಂಡುಕೊಂಡಿದ್ದಾನೆ. ನಂತರ ಅವನಿಗೆ ಒಂದು ಮೆಸೇಜ್ ಕೂಡ ಸಿಕ್ಕಿದೆ, 17x17 ಇಲ್ಲಿ ಪಿರಮಿಡ್ನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಮೆಸೇಜ್ ಕೂಡ ಧ್ಯಾನದಿಂದ ಅವನಿಗೆ ಬಂದಿರುವಂಥದ್ದು, ಒಂದು ಇಂಟ್ಯೂಷನ್. ಅದನ್ನು ನಿರ್ಮಾಣ ಮಾಡಿಕೊಂಡು ಇನ್ನೂ ಕೃಷಿಯಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋದನ್ನು ಮಾಡ್ತಾ ಇರುವಂಥದ್ದು. ಅವನು ಯುವ ರೈತ, ಸೊ ಹಾಗಾಗಿ ಅವನಿಗೂ ಒಂದು ಆ ಕಾರ್ಯಕ್ರಮದ ದಿವಸ ಒಂದು ಸನ್ಮಾನನೂ ಕೂಡ ಇರುತ್ತೆ. ಯಾಕೆ ಅಂತಂದರೆ ಗುರುತಿಸ್ಬೇಕು ಇಂಥ ಒಂದು ಬದಲ, ಯಾಕೆಂದರೆ ಯುವಕರು ಇದಕ್ಕೆ ಹೆಚ್ಚಿನದಾಗಿ ಬರಬೇಕು, ತಿಳ್ಕೊಳ್ಬೇಕು, ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಅವತ್ತಿನ ದಿವಸ ಅವರು ಕೂಡ ಅಲ್ಲಿರ್ತಾರೆ ಕಾರ್ಯಕ್ರಮದಲ್ಲಿ. ಹೀಗೆ ಮಾಡ್ತಾ ಇರುವಂಥವರು ಕೂಡ ಇದ್ದಾರೆ, ಮಾಡ್ತಾ ಇದ್ದಾರೆ ಸರ್. ಖಂಡಿತ
1: ಮೇಡಮ್, ಈಗ ಇದ್ರ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಅಂತ ಪ್ರಾರಂಭದಲ್ಲಿ ಹೇಳಿರಲ್ಲ, ಇನ್ನೊಮ್ಮೆ ನಮ್ಮ ಕೇಳುಗರಿಗೆ ನಮ್ಮ ರೈತ ಬಾಂಧವರಿಗೆ ಹೇಳಿ ಮೇಡಮ್, ಯಾವ ದಿನಾಂಕದಂದು ಎಲ್ಲಿ ಸ್ಥಳ ಅಂತ ಹೇಳಿ.
0: ಜುಲೈ 5 ನಮ್ಮ ತೋಟದಲ್ಲೇನೆ ದಶರಥ ರಾಮೇಶ್ವರ ವಜ್ರ ಅಂತ ನೀವು ಕೇಳಿರ್ಬೋದು ಹೊಸದುರ್ಗ ತಾಲೂಕು. ಆ ವಜ್ರಕ್ಕಿಂತ ಮುಂಚಿತವಾಗಿ ನಮ್ಮ ತೋಟ ಸಿಗುವಂಥದ್ದು 4 ಕಿಲೋಮೀಟರ್ ಹಿಂಭಾಗದಲ್ಲಿ ಕಿಟ್ಟದಾಳ್ ಗ್ರಾಮ, ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕು ಕಿಟ್ಟದಾಳ್ ಗ್ರಾಮ. ಅಲ್ಲೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಅವತ್ತಿನ ದಿವಸ ಅತಿಥಿಗಳು ಕೂಡ ಬರ್ತಾರೆ. ಅವತ್ತು ಸ್ಪಿರಿಚುವಲ್ ಫಾರ್ಮಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಜ್ಞಾನ ತಿಳ್ಕೊಳ್ಬಹುದು. ಪಿರಮಿಡ್ಗಳನ್ನು ಲೈವ್ ಆಗಿ ನೋಡಬಹುದು, ಹೇಗಿರುತ್ತೆ, ಹೇಗೆ ಇದನ್ನು ಬಳಸಿದರೆ ಅನ್ನೋದನ್ನು ನೋಡಬಹುದು. ಆ ಜ್ಞಾನನೂ ಕೂಡ ಪಡ್ಕೊಳ್ಬಹುದು. ಪ್ರಸಾದದ ವ್ಯವಸ್ಥೆನೂ ಕೂಡ ಇರುತ್ತೆ
1: ಇರುತ್ತೆ. ನಾವು ನೇರವಾಗಿ ಅಲ್ಲಿ ಭೇಟಿ ಕೊಟ್ಟು ಅದರಲ್ಲಿ ಭಾಗವಹಿಸೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಪ್ರಾಕ್ಟಿಕಲ್ ಆಗಿ ನೋಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ರೈತ ಬಂದವರೇ, ರಶ್ಮಿ ಮೇಡಮ್ ಅವರ ಪಿರಮಿಡ್ ಆಧ್ಯಾತ್ಮಿಕ ಕೃಷಿಯ ಮೊದಲನೇ ಭಾಗವನ್ನು ಕೇಳಿದ್ವಿ. ಇದರಲ್ಲಿ ಇನ್ನೂ ಮುಂದಿನ ಸಾಕಷ್ಟು ಮಾಹಿತಿಯನ್ನ ರಶ್ಮಿ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ, ಅದನ್ನ ನಾಳಿನ ಕಾರ್ಯಕ್ರಮದಲ್ಲಿ ಮುಂದುವರಿಸ್ತೀವಿ. ಹಾಗಿದ್ರೆ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂತ ಯಾವ ರೀತಿ ಮಾಡಬಹುದು ಮೇಡಮ್?
0: ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು.
1: ನಿಮ್ಮ ನಂಬರ್ ಹೇಳಿ ಮೇಡಮ್.
0: ಓಕೆ ಸರ್, 8 9 7 1 4 2 8 8 3 4.
1: ರೈತ ಬಂದವರೇ, ರಶ್ಮಿ ಮೇಡಮ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8 9 7 1 4 2 8 8 3 4. ಬಹಳ ಸಂತೋಷ ಮೇಡಮ್, ಇಲ್ಲಿವರೆಗೂ ಪಿರಮಿಡ್ ಆಧ್ಯಾತ್ಮಿಕ ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ, ಭಾಗವಹಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ಆಕಾಶವಾಣಿ ಹಾರೈಸುತ್ತೆ. ಆಕಾಶವಾಣಿಯವರಿಗೆ ಬಂದ್ಬಿಟ್ಟು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು ಸರ್, ನಿಜವಾಗ್ಲೂ ಇಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೂ ಪುಣ್ಯ ಅಂದ್ಕೋತೀನಿ. ಯಾಕೆ ಅಂತಂದರೆ ಇಷ್ಟು ದಿವಸ ಬರೀ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ, ಇವತ್ತು ಒಂದು ದಿವಸ ಒಂದು ಜ್ಞಾನನ ಹಂಚಲಿಕ್ಕೆ ಒಂದು ಏನು ದಾರಿ ಆಯಿತು. ಸೊ ಎಲ್ಲ ಕೇಳುಗರಿಗೂ ಮತ್ತು ಅವಕಾಶ ಮಾಡಿಕೊಟ್ಟಂತ ನಿಮಗೂ ಕೂಡ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು.
2: ಇದುವರೆಗೂ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲನೇ ಭಾಗ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಇದೀಗ ರೈತರಿಗೆ ಸಲಹೆ.
5: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತ. ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತ ಬಾಂಧವರೇ, ಇವತ್ತು ನಾನು ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬೇರು ಹುಳು ಅದರ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬೇರು ಹುಳು ಅಡಿಕೆಯಲ್ಲಿ ಬರ್ತಕ್ಕಂಥ ಒಂದು ದೀರ್ಘಕಾಲಿಕ ಕೀಟವಾಗಿದ್ದು ಇದು ತೇವಾಂಶವಿರುವ ಮಣ್ಣಿನ ಪದರದಲ್ಲಿ ಹೆಚ್ಚಾಗಿ ಬರುತ್ತೆ. ಮತ್ತು ಇದು ಗೋಡು ಮಣ್ಣಿನಿಂದ ಕೂಡಿದ ಹಳ್ಳದ ಪಕ್ಕ ಮತ್ತು ಗದ್ದೆ ಜಮೀನಲ್ಲಿ ಮಾಡಿದಂಥ ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ಬೇರು ಹುಳು ಏನು ಮಾಡುತ್ತೆ ಅಂತಂದರೆ ಅಡಿಕೆ ಬೇರುಗಳನ್ನ ಕತ್ತರಿಸಿ ತಿನ್ನೋದ್ರಿಂದ ಗಿಡಗಳು ರೋಗಗ್ರಸ್ತವಾಗಿರೋ ಥರ ಕಾಣಿಸುತ್ತೆ. ಮತ್ತು ಬಾಧೆಗೀಡಾದ ಮರಗಳಲ್ಲಿ ಎಳೆಗಳೆಲ್ಲ ಹಳದಿಯಾಗಿ ಗರಿ ಮತ್ತು ಗೆಣ್ಣುಗಳು ಗಿಡ್ಡ ಆಗ್ತಾ ಹೋಗುತ್ತೆ. ನಂತರ ದಿನದಲ್ಲಿ ಕಾಂಡ ತುದಿ ಗಟ್ಟಿಯಾಗಿ ಮಂಚುತ್ತೆ ಮತ್ತೆ ಇದರಿಂದ ಇಳುವರಿ ಕಡಿಮೆ ಆಗ್ತಾನು ಹೋಗ್ತಾ

0: ಹೋಗುತ್ತೆ ನಂತರ ದಿನಗಳಲ್ಲಿ. ಈ ಬೇರು ಹುಳುವಿನ ಜೀವನ ಚಕ್ರ ಹೇಗೆ ಅಂತ ಅಂದ್ರೆ, ಇದು ಬೇರು ಹುಳುಗಳನ್ನು ದುಂಬಿ ಮೇ ಮತ್ತು ಜೂನ್ ತಿಂಗಳಲ್ಲಿ 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಳದವರೆಗೆ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ. ಒಂದು ಹೆಣ್ಣು ದುಂಬಿ ಸರಾಸರಿಯಾಗಿ 20 ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳು 4-5 ಮಿಲಿಮೀಟರ್ ಗಾತ್ರ ಹೊಂದಿರುತ್ತೆ. ಈ ಮೊಟ್ಟೆಗಳು 12-15 ದಿನಗಳಲ್ಲಿ ಹೊಡೆದು ಸಣ್ಣ ಮರಿ ಹುಳುಗಳಾಗಿ ಹೊರಬರುತ್ತೆ. ಈ ಮರಿ ಹುಳುಗಳು ಕಂದು ಬಣ್ಣದ ತಲೆ ಮತ್ತೆ ಬಿಳಿ ಬಣ್ಣದ ದೇಹನ ಹೊಂದಿರುತ್ತೆ. ಈ ಮೊದಲನೇ ಹಂತದ ಬೇರು ಹುಳುಗಳು ಸಾವಯವ ಗೊಬ್ಬರನ ತಿಂದು ಬದುಕುತ್ತೆ. ಎರಡನೇ ಹಂತದ ಮರಿ ಹುಳುಗಳು ಅಡಿಕೆ ಬೇರುಗಳನ್ನ ತಿನ್ನೋಕೆ ಶುರು ಮಾಡುತ್ತೆ. ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಸಸ್ಯಗಳಿಗೆ ಆಹಾರ ಏನು ಒದಗಿಸುತ್ತೋ ಅಡಿಕೆ ಮರಗಳಿಗೆ, ಅಂತ ಬೇರುಗಳನ್ನ ತಿನ್ನುತ್ತೆ. ನಂತರದ ದೊಡ್ಡ ದೊಡ್ಡ ಬೇರುಗಳನ್ನು ಸಹ ಇದು ತಿನ್ನೋಕೆ ಶುರು ಮಾಡುತ್ತೆ. ಈ ಬೇರು ಹುಳುಗಳು ಯಾವುದೇ ನಿರ್ದಿಷ್ಟ ಬೇರುಗಳಿಗೆ ಸೀಮಿತವಾಗಿರಲ್ಲ, ಅಂದ್ರೆ ಯಾವುದಾದ್ರೂ ಬೇರುಗಳನ್ನ ಅದು ತಿಂತಾ ಹೋಗ್ತಾ ಹೋಗುತ್ತೆ. ಆಮೇಲೆ ಈ ಬೇರು ಹುಳುಗಳ ತೀವ್ರತೆ ಹೆಚ್ಚಾದಂತೆ ತೋಟಗಳಲ್ಲಿ ಬುಡಭಾಗದಲ್ಲಿ ತಿನ್ನೋದ್ರಿಂದ ಬಿರುಗಾಳಿ ಬಂದ್ರೆ ಆ ಮರಗಳು ಸುಲಭವಾಗಿ ಬಿದ್ದು ಹೋಗಕ್ ಸ್ಟಾರ್ಟ್ ಆಗುತ್ತೆ. ಈ ಕೀಟದ ಕೋಶಾವಸ್ಥೆಯು 20-30 ದಿನಗಳ ತೆಗೆದುಕೊಳ್ಳುತ್ತೆ. ಇದು 60-70 ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನ ಗೂಡಿನೊಳಗಡೆ ಈ ಕೋಶಗಳು ಇಡೋದ್ರಿಂದ ಮಣ್ಣಿಂದ ಹೊರಗೆ ಬರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬಿತ್ತು ಅಂದ ತಕ್ಷಣನೇ ಇದಕ್ಕೆ ಈಸಿ ಆಗ್ಬಿಟ್ಟು ಮಣ್ಣಿಂದ ಈ ಕೋಶ ದುಂಬಿಗಳು ಹೊಡೆದ್ಬಿಟ್ಟು ಹೊರಗಡೆ ಬರುತ್ತೆ. ಅಂದ್ರೆ ಈಗ ಮೊದಲನೇ ಮಳೆ ಬರ್ತಿದ್ದಂಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ದುಂಬಿಗಳು ಮಣ್ಣಿನ ಗೂಡುಗಳಿಂದ ಗುಂಪಾಗಿ ಹೊರಬರಕ್ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲವು ಹುಳುಗಳಿಗೆ ಒಂಥರ ಫೇವರಬಲ್ ಕಂಡೀಷನ್ ಅಂತೆ, ಅಂದ್ರೆ ಉತ್ತೇಜನ ಆಗುತ್ತೆ ಇದು ಹುಳುಗಳು ಹೊರಗೆ ಬರಲಿದ್ದಕ್ಕೆ. ಈ ಬೇರು ಹುಳುಗಳಲ್ಲಿ 3 ತರ ಸ್ಪೀಶೀಸ್ ಇದೆ. ಒಂದು ಲ್ಯೂಕೋಪೊಲಿಸ್ ಕೋನಿಯೋಫೋರಾ ಅಂತ, ಮತ್ತೆ ಲ್ಯೂಕೋಫಿಲಿಸ್ ಬರ್ಮೇಸ್ಟ್ರಿ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಲೆಪಿಡೋಫೋರಾ ಅಂತ. ಇದರ ಜೀವನ ಚಕ್ರಗಳು ಇದು ಸ್ಪೀಶೀಸ್ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದ್ರೆ, ಮುಂಗಾರಿನಲ್ಲಿ ಒಂದೆರಡು ಹದ ಮಳೆ ಆದ ತಕ್ಷಣನೇ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬರ್ತಕ್ಕಂತ ದುಂಬಿಗಳನ್ನೆಲ್ಲ ಹಿಡಿದ್ಬಿಟ್ಟು ನಾಶಪಡಿಸಬೇಕು. ಇದರಿಂದ ಸಂತತಿ ಆದಷ್ಟು ಕಡಿಮೆ ಆಗುತ್ತೆ. ಮತ್ತೆ ಮೆಟಾರೈಸಿಯ ಮನೆಸೊಪ್ಲಿಯೆ ಮತ್ತೆ ಅಥವಾ ಹೆಟಿರೋರಾಬ್ಡಿಟಿಸ್ ಜಂತು ಹುಳುಗಳನ್ನ 20 ಗ್ರಾಂ ಪುಡಿನ 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡದ ಬುಡಭಾಗಕ್ಕೆ ಹಾಕೋದ್ರಿಂದನೂ ಸಹ ನಾವು ಈ ಬೇರು ಹುಳುಗಳನ್ನ ಕಡಿಮೆ ಮಾಡಬಹುದು. ಮರಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಹಾಕೋದ್ರಿಂದನೂ ಸಹ ನಾವು ಬೇರುಗಳ ಬೆಳವಣಿಗೆ ಚೆನ್ನಾಗುತ್ತೆ. ಇದಲ್ಲದೆ ತೋಟಗಳಿಗೆ ಸ್ವಲ್ಪ ಕಲ್ಗೊಚ್ಚ ಮಣ್ಣು ಲಭ್ಯ ಇರೋ ಕಡೆ, ನಮಗೇನಾದ್ರೂ ಕಲ್ಗೊಚ್ಚ ಮಣ್ಣು ಲಭ್ಯ ಇದೆ ಅಂತಂದ್ರೆ ತೋಟಗಳಿಗೆ ಕಲ್ಗೊಚ್ಚ ಮಣ್ಣು ಹಾಕೋದ್ರಿಂದನೂ ಸಹ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ಬೇರು ಹುಳುಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡೋಕೆ ಒಂದೇ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಕಷ್ಟ ಆಗುತ್ತೆ. ಸಮಗ್ರ ಹತೋಟಿ ಕ್ರಮಗಳನ್ನ ಒಂದು 2 ವರ್ಷ ಕಂಟಿನ್ಯೂಸ್ ಆಗಿ ನಾವು ಅನುಸರಿಸೋದ್ರಿಂದ ಈ ಬೇರು ಹುಳುಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೋದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಜನಪದ ಗೀತೆಗಳನ್ನು ಕೇಳೋಣ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ. ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇ ಅನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ

0: ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೈ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ 15 ಜೂನ್ ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ, ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿ ಅವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15 ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ಡ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಹೇಳಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2017 ಜುಲೈ 1 ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ವರ್ಷಗಳ ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ್ರ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸಿದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ

0: ಸಂಸ್ಥ ತೇಜಸ್ವಿ ಸೂರ್ಯ ದೂರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ. ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಎಂದು ಅಧಿಕಾರ ವಹಿಸಿಕೊಂಡರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988ರ ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಂಖ್ತುಂಕ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮಗಳನ್ನ 102.6 FM ಕಂಪನಾಂಕಗಳಲ್ಲಿ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ದಿಲ್ ಸೆ ಚಿತ್ರದಿಂದಾಯ್ದ ಗೀತೆಗೆ ಧ್ವನಿಯಾಗಿದ್ದಾರೆ ಸುಖ್ವಿಂದರ್ ಸಿಂಗ್, ಸಾಹಿತ್ಯ ಗುಲ್ಜರ್ ಅವರದು.

ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 to 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮೂತ್ರಪಿಂಡದ ಕಲ್ಲು, ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್ಆರ್ ಅವರು. ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಬಳಸಬಹುದಾದ ಮೊಬೈಲ್ ಸಂಖ್ಯೆಗಳು 9141970272, ಸ್ಥಿರ ದೂರವಾಣಿ ಸಂಖ್ಯೆ 08194 2556 49. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಇದೀಗ ಕೇಳೋಣ ಆಶಿಕಿ 2 ಚಿತ್ರದಿಂದ ಇದ ಗೀತೆಗೆ ಧ್ವನಿಯಾಗಿದ್ದಾರೆ ಅರ್ಜಿತ್ ಸಿಂಗ್.

ಕೇಳುಗರೇ ಗಮನಿಸಿ, ಇನ್ನು ಮುಂದೆ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜಿನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9141970722, ಸ್ಥಿರ ದೂರವಾಣಿ ಸಂಖ್ಯೆ 2956 49, ಎಸ್ಟಿಡಿ ಕ್ರಮಾಂಕ 08194. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಾಜನ್ ಚಿತ್ರದ ಗೀತೆಯನ್ನ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ, ಸಮಯ 8:20. ಇದೀಗ ಜನರಂಜನಿ, ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು ಸಂಖ್ಯೆ 9141970272.

0: ಓಕೆ ಸ್ನೇಹಿತರೆ, ಜನರಂಜನೆ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಚಿತ್ರದುರ್ಗ ಚಿಕ್ಕಪೇಟೆಯಿಂದ ರೂಪಾ ಪಾಂಡುರಂಗರು.
0: ಓಕೆ ರೂಪಾ ಅವರೇ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
1: ಹೌದು ಮೇಡಮ್, ಕೇಳ್ತಾ ಇದ್ದೀನಿ.
0: ಓಕೆ, ಜನರಂಜನಿ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆ ಯಾವುದು?
1: ಮೇಡಮ್, ಇವತ್ತು ವೈದ್ಯರ ದಿನ ಇದೆ, ಹಾಗಾಗಿ ಡಾಕ್ಟರ್ ಕೃಷ್ಣ ಫಿಲಂ ಅಲ್ಲಿ ಟೈಟಲ್ ಸಾಂಗ್ ಹಾಕಿ ಮೇಡಮ್.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಶುಭಾಶಯಗಳು ಮೇಡಮ್.
0: ಓಕೆ, ಥ್ಯಾಂಕ್ ಯು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಡಾಕ್ಟರ್ ಕೃಷ್ಣ ಚಿತ್ರದಿಂದ ಇದ ಗೀತೆಯನ್ನ.

0: ಓಕೆ, ಮತ್ತೊಂದು ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೆಸರೇಳಿ.
1: ಹರಿಹರದಿಂದ ಸುರೇಶ್ ಬೆಣ್ಣಿ ಮೇಡಮ್.
0: ಓಕೆ ಸುರೇಶ್ ಬೆಣ್ಣಿ ಅವರೇ, ಕಾರ್ಯಕ್ರಮದಲ್ಲಿ ಯಾವ ಗೀತೆ ಬೇಕಿತ್ತು
1: ಮೇಡಮ್? ಬೆಲೆ ಜೋಡಿ ಅಂತ ಹಳೆ ಫಿಲಂ ಮೇಡಮ್, ಅದರಲ್ಲಿ

0: ಮಾಣಿಕ್ಯದಂತ ಮಾವಯ್ಯ ಅಂತ ಗೀತೆ ಐತಲ್ಲ ಆ ಗೀತೆ ಮೇಡಮ್.
1: ಓಕೆ, ನಿಮ್ಮ ನೆಚ್ಚಿನ ಗೀತೆನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಓಕೆ ಮೇಡಮ್, ನಮಸ್ತೆ.
1: ನಮಸ್ತೆ. ಇದೀಗ ಕೇಳೋಣ ಭಲೆ ಜೋಡಿ ಚಿತ್ರದಿಂದ ಇದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಲ್ ಆರ್ ಈಶ್ವರಿಯವರು. ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ಸಂಯೋಜನೆ ರತ್ನ ಆರ್.

0: ஓகே, நெக்ஸ்ட் காலர் யாரு தன்னோட? ஹலோ ஹலோ, நமஸ்தே.
1: ஹலோ, நமஸ்கார.
0: நமஸ்தே, ஹெஸ்ரீலி. ಭರತ್ಕುಮಾರ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಎಲ್ಲಿಂದ ಕರೆ ಮಾಡ್ತಾ ಇರೋದು ನೀವು ಭರತ್ ಕುಮಾರ್ ಅವರು? ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ವಿಜಯಪುರ.
0: ಓಕೆ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
1: ಕಾರ್ಯಕ್ರಮ ಕೇಳ್ತಾ ಇದ್ದಾರೆ ಮೂರನೇ ಕಡೆ ಕೇಳ್ಕೊತಾ
0: ಇದ್ದಾರೆ. ಓಕೆ, ನಿಮ್ಮ ನೆಚ್ಚಿನ ಗೀತೆ ಯಾವುದು ಜನರಂಜನೆ ಕಾರ್ಯಕ್ರಮದಲ್ಲಿ? ಓಕೆ, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡುತ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಇದೀಗ ಕೇಳೋಣ ಲವ್ ಇನ್ ಮಂಡ್ಯ ಚಿತ್ರದಿಂದ ಆಯ್ದ ಗೀತೆಗೆ ಧ್ವನಿಯಾಗಿದ್ದಾರೆ ಕೆ ಎಸ್ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್.

0: ಓಕೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ,
1: ನಮಸ್ತೆ ಮ್ಯಾಮ್.
0: ನಮಸ್ತೆ, ಹೆಸರೇಳಿ.
1: ಶಾಂತ್ ಕುಮಾರ್.
0: ಓಕೆ, ಶಾಂತ್ ಕುಮಾರ್ ಅವರೇ, ಜನರಂಜನೆ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆ ಯಾವುದು?
1: ಒಂದೇ ಸಿನಿಮಾ ಕತೆ ಚಿತ್ರದಿಂದ ಒಲ್ಲವಿನ ಪ್ರೇಮ ಗಂಗೆ ಯಾರು ಕೇಳ್ತಾರೆ ಮೇಡಮ್?
0: ಓಕೆ, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಗೆ. ಓಕೆ, ಧನ್ಯವಾದಗಳು. ಇದೀಗ ಕೇಳೋಣ ಒಂದು ಸಿನಿಮಾ ಕತೆ ಚಿತ್ರದಿಂದ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

0: ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 8:30 to 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಮೂತ್ರಪಿಂಡದ ಕಲ್ಲು, ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರ ರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಎಚ್ಆರ್ ಅವರು. ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿದ್ದಾರೆ. ನೀವುಗಳು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640773, ಮತ್ತೊಂದು ಸಂಖ್ಯೆ 9141972772, ಸ್ಥಿರ ದೂರವಾಣಿ ಸಂಖ್ಯೆ 0819429956. ವಾಟ್ಸಪ್ ಮೂಲಕ ಪ್ರಶ್ನೆಯನ್ನ ಕೇಳಲು ಸಂದೇಶವನ್ನ ಕಳಿಸಬೇಕಾದ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640773. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಜನರಂಜನೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೆಸರೇಳಿ. ಮಲ್ಲಿಕಾರ್ಜುನಪ್ಪ ಅವರು. ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ? ಓಕೆ, ನಿಮ್ಮ ಜನರಂಜನೆ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆ ಯಾವುದು?
1: ಏಕಲವ ಚಿತ್ರದಿಂದ ಮತ್ತೆ ನೋಡ ಬೇಡ ತಿರುಗಿ ನೀನು ಹಾಗೆ ನೋಡೋ.
0: ಓಕೆ, ನಿಮ್ಮ ನೆಚ್ಚಿನ ಗೀತೆನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ

0: ಓಕೆ ಸ್ನೇಹಿತರೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೆಸರೇಳಿ.
1: ಮೊಹಮ್ಮದ್ ಬಾಷ್ ಮೇಡಮ್, ಪಾವಗಡ ತಾಲೂಕು ರಂಗಸಮುದ್ರದಿಂದ.
0: ಓಕೆ, ಪಾವಗಡ ತಾಲೂಕು ಎಲ್ಲಿಂದ?
1: ರಂಗಸಮುದ್ರದಿಂದ ಮೇಡಮ್.
0: ರಂಗಸಮುದ್ರದಿಂದ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ? ಓಕೆ, ಇದು ಜನರಂಜನೆ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆ ಯಾವುದು?
1: ನೀ ಬರೆದ ಕಾದಂಬರಿಯಿಂದ ನಿಮ್ಮ ಗೀತೆ.
0: ಓಕೆ, ನಿಮ್ಮ

ಹೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಗೆ. ಇದೀಗ ಕೇಳೋಣ, ನೀ ಬರೆದ ಕಾದಂಬರಿ ಚಿತ್ರದಿಂದ ಆಯ್ದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತಿ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಸಂಯೋಜನೆ ಎಂ ರಂಗರಾವ್.

0: ಮತ್ತೆ ಮೇಡಮ್ ರೀ
1: ನಮಸ್ತೆ, ಹೆಸರು ಹೇಳಿ.
0: ಹೊನ್ನೂರಲ್ಲಿ ಮೇಡಮ್ ರೀ, ಹನುಮಂತಾಪುರದಿಂದ.
1: ಓಕೆ, ಹೊನ್ನೂರ ಅಲಿ ಅವರೇ, ನಿಮಗೆ ನಿಮ್ಮ ನೆಚ್ಚಿನ ಗೀತೆ ಯಾವುದು ಜನರಂಜನೆ ಕಾರ್ಯಕ್ರಮದಲ್ಲಿ?
0: ಮೇಡಮ್ ರೀ, ನನಗೆ ಚಿರಂಜೀವಿ ಚಿತ್ರದಿಂದ ನಿನ್ನ ಕಂಗಳ ಜ್ಯೋತಿ ನಾನು ಅಂತಂದ ಹಾಡಿದೆಯಲ್ಲ ಮೇಡಮ್ ರೀ, ಆ ಹಾಡು ಪ್ರಸಾರ ಮಾಡಿ ಮೇಡಮ್ ರೀ.
1: ಓಕೆ, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದ ಮೇಡಮ್ ರೀ.
1: ಇದೀಗ ಕೇಳೋಣ ಚಿರಂಜೀವಿ ಚಿತ್ರದಿಂದ ಆಯ್ದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್.

ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 to 9:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ವಿಷಯ ಮೂತ್ರಪಿಂಡದ ಕಲ್ಲು, ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸರ್ ಜಿ ವೇದಾಂತ ಆಸ್ಪತ್ರೆಯ ಮೂತ್ರ ರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಎಚ್ ಆರ್ ಅವರು. ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ, ಲಕ್ಷಣಗಳು, ಕಾರಣಗಳು, ತಡೆಗಟ್ಟುವ ವಿಧಾನಗಳು, ಆಧುನಿಕ ಚಿಕಿತ್ಸೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿದ್ದಾರೆ. ನೀವುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಮತ್ತೊಂದು ಸಂಖ್ಯೆ 9141970272, ಸ್ಥಿರ ದೂರವಾಣಿ ಸಂಖ್ಯೆ 08194295649. ವಾಟ್ಸಪ್ ಮೂಲಕ ಪ್ರಶ್ನೆಯನ್ನು ಕೇಳಲು ಸಂದೇಶ ಕಳಿಸಬಹುದಾದ ನಮ್ಮ ನಿಲಯದ ವಾಟ್ಸಪ್

0: ಸಂಖ್ಯೆ 9448640273. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಜನರಂಜನೆ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ಕೇಳೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೆಸರೇಳಿ.
1: ಚಿತ್ರಲಿಂಗಪ್ಪ ಮೇಡಮ್, ಚಿಕ್ಕಗೊಂಡನಹಳ್ಳಿ ವತ್ಸಲ್ ರೆಡ್ಡಿಯಿಂದ.
0: ಓಕೆ, ನಿಮ್ಮ ನೆಚ್ಚಿನ ಗೀತೆ ಯಾವುದು ಜನರಂಜನೆ ಕಾರ್ಯಕ್ರಮದಲ್ಲಿ?
1: ಎರಡು ಕನಸು ಚಿತ್ರದಿಂದ ಮೇಡಮ್.
0: ಎರಡು ಕನಸು ಚಿತ್ರದಿಂದ.
1: ಎಂದೆಂದು ನಿನ್ನ ಮರೆತು ಬದುಕಿರಲ ರಕ್ತ ಸಾಗಿದೆ.
0: ಓಕೆ, ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಇದೀಗ ಕೇಳೋಣ, ಎರಡು ಕನಸು ಚಿತ್ರದಿಂದ ಇದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ.

0: ಓಕೆ, ಕಾರ್ಯಕ್ರಮದ ಕೊನೆಯ ಕರೆ ಯಾರು ಮಾಡಿದ್ದಾರೆ ಅಂತ ಕೇಳೋಣ. ಹಲೋ ಹಲೋ ಹಲೋ ಹಲೋ
1: ನಮಸ್ತೆ ಮೇಡಮ್.
0: ನಮಸ್ತೆ, ಹೆಸರು ಹೇಳಿ.
1: ಉಮೇಶ್, ಸಿರಿಗೆರೆ, ದಾವಣಗೆರೆ ಮೇಡಮ್.
0: ಓಕೆ ಉಮೇಶ್ ಅವರೇ, ಯಾವ ಚಿತ್ರದ ಗೀತೆ ಬೇಕಿತ್ತು ನಿಮಗೆ?
1: ಮೇಡಮ್, ತುಂಬಾ ಅಪರೂಪದ, ತುಂಬಾ ಒಳ್ಳೆ ಮೆಲೋಡಿ ಗೀತೆ. ಹೆತ್ತರೆ ಹೆಣ್ಣನ್ನೇ ಹೆರಬೇಕು ಮೇಡಮ್, ಇದೆ ನಿಮ್ಮಲ್ಲಿ?
0: ಇದೆ ಹೇಳಿ, ಅದರಲ್ಲಿ ಯಾವುದು?
1: ಜಯ ಘೋಷಾಲ.

0: ಓಕೆ ಉಮೇಶ್ ಅವರೇ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ.
1: ಧನ್ಯವಾದಗಳು, ತುಂಬಾ
0: ಥ್ಯಾಂಕ್ಸ್.

ಇದುವರೆಗೂ ಜನರಂಜನೆ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಕಾರ ಪ್ರಶಾಂತ್. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 8:45:46. ಇದೀಗ ವಚನಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬಸವಣ್ಣನವರ ವಚನವನ್ನು.

ಇದುವರೆಗೂ ವಚನಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 9 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಬಳಿಕ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ. ಆ ಬಳಿಕ 9:30ಕ್ಕೆ ಕ್ರೀಡಾಲೋಕ ಪ್ರಸಾರವಾಗಲಿದೆ. ಆ ನಂತರ 10 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ವಿಷಯ ಮಹಿಳಾ ನೇತೃತ್ವದ ಆರ್ಥಿಕ ಸಬಲೀಕರಣ ಮತ್ತು ಸುಧಾರಿತ ಜೀವನೋಪಾಯದ ಅವಕಾಶಗಳು. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾಶಾಖೆ. ಭಾರತದ ಉದ್ಯೋಗಿ ಅಭಿವೃದ್ಧಿ ಕಾರ್ಯತಂತ್ರವು ದೊಡ್ಡ ಪ್ರಮಾಣದ ಉದ್ಯಮ ಆಧಾರಿತ ಕೌಶಲ್ಯ ಉಪಕ್ರಮಗಳ ಸಾಂಸ್ಥೀಕರಣದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಯುವಕರಲ್ಲಿ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಸ್ವಸಹಾಯ ಸಂಘಗಳು ಮತ್ತು ತಂತ್ರಜ್ಞಾನ ಚಾಲಿತ ಕೌಶಲ್ಯ ಅಭಿವೃದ್ಧಿಯನ್ನು ಬಳಸಿಕೊಳ್ಳುವ ಮೂಲಕ ವಿವಿಧ ಯೋಜನೆಗಳು ದೇಶಾದ್ಯಂತ ಸ್ಥಿತಿಸ್ಥಾಪಕ ತಳಮಟ್ಟದ ಉದ್ಯಮಶೀಲತೆಯ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುತ್ತಿವೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಗ್ರಾಮೀಣ ಕುಟುಂಬಗಳಿಗೆ ಸುಸ್ಥಿರ ಜೀವನೋಪಾಯದ ಅವಕಾಶಗಳನ್ನು ಒದಗಿಸುವ ಮೂಲಕ ಬಡತನವನ್ನು ಕಡಿಮೆ ಮಾಡುತ್ತದೆ. ಡಿಎವೈ ಎನ್ಆರ್ಎಲ್ಎಂ ಅಡಿಯಲ್ಲಿ 2011-14 ಹಣಕಾಸು ವರ್ಷ ಮತ್ತು ಮೇ 2026 ನಡುವೆ ಮಹಿಳಾ ನೇತೃತ್ವದ ಜೀವನೋಪಾಯದಲ್ಲಿ ಗಮನಾರ್ಹ ವಿಸ್ತರಣೆಯು ದಾಖಲಾಗಿದೆ. ಸ್ವಸಹಾಯ ಸಂಘಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯು 2,37,00,000 10 ಕೋಟಿಗೆ ಏರಿಕೆಯಾಗಿದೆ. ಸ್ವಸಹಾಯ ಸಂಘಗಳ ಸಂಖ್ಯೆಯು 21.31 ಲಕ್ಷದಿಂದ 91.75 ಲಕ್ಷಕ್ಕೆ ಏರಿದೆ. ಸಾಲ ವಿತರಣೆಯು 22,944 ಕೋಟಿ ರೂಪಾಯಿಯಿಂದ 1.2 ಲಕ್ಷ ಕೋಟಿ ರೂಪಾಯಿಗೆ ವಿಸ್ತರಿಸಿದೆ ಮತ್ತು ಬಂಡವಾಳ ಬೆಂಬಲವು 1,501 ಕೋಟಿ ರೂಪಾಯಿಯಿಂದ 42,098 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಇದು ಮಹಿಳಾ ಆರ್ಥಿಕ ಸಬಲೀಕರಣ ಮತ್ತು ಗ್ರಾಮೀಣ ಜೀವನೋಪಾಯದ ವೈವಿಧ್ಯೀಕರಣಕ್ಕೆ ಈ ಮಿಷನ್ನ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ 2023 ಪ್ರಾರಂಭವಾದ ಲಖ್ಪತಿ ದೀದಿ ಉಪಕ್ರಮವು ಮೇ 2026 ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ. ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿಗೂ ಅಧಿಕ ಕುಟುಂಬ ಆದಾಯ ಗಳಿಸಲು ಸಬಲೀಕರಣಗೊಳಿಸುತ್ತದೆ. 2023 ಪ್ರಾರಂಭವಾದ ನಮೋ ಡ್ರೋನ್ ದೀದಿ ಉಪಕ್ರಮದ ಅಡಿಯಲ್ಲಿ 2023-24 500 ಡ್ರೋನ್ಗಳನ್ನು ವಿತರಿಸಲಾಯಿತು. ಈ ಮಧ್ಯಸ್ಥಿಕೆಯು ಡ್ರೋನ್ ಆಧಾರಿತ ಜೀವನೋಪಾಯದ ಅವಕಾಶಗಳು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ. ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಉತ್ತೇಜಕವೆಂದರೆ ಗ್ರಾಮೀಣ ಸಮುದಾಯಗಳೊಂದಿಗೆ ನಿರಂತರ ಸಂಪರ್ಕವನ್ನು ಸುಗಮಗೊಳಿಸುವ ಸ್ಥಳೀಯ

ಸಂಪನ್ಮೂಲ ವ್ಯಕ್ತಿಗಳ ಉಪಸ್ಥಿತಿ. ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಚ್ಛತಾ ಸೇನಾನಿಗಳು ಮತ್ತು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಸೇರಿದಂತೆ ಮುಂಚೂಣಿ ಕಾರ್ಯಕರ್ತರ ಮೀಸಲಾದ ಜಾಲವು ಯೋಜನೆಯ ಫಲಿತಾಂಶಗಳನ್ನು ಕೊನೆಯ ಹಂತದವರೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆರೋಗ್ಯ, ಪೌಷ್ಟಿಕಾಂಶ, ಶಿಕ್ಷಣ, ಕೃಷಿ, ಉದ್ಯಮಶೀಲತೆ, ಬ್ಯಾಂಕಿಂಗ್ ಮತ್ತು ವಿಮೆಯಂತಹ ವಿಷಯಾಧಾರಿತ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 9 ಲಕ್ಷಕ್ಕೂ ಹೆಚ್ಚು ಸಿಆರ್ಪಿಗಳು ಪ್ರಸ್ತುತ ಸಕ್ರಿಯರಾಗಿದ್ದಾರೆ. 50,548ಕ್ಕೂ ಹೆಚ್ಚು ಬ್ಯಾಂಕ್ ಸಖಿಯರು ಮಹಿಳೆಯರಿಗೆ ಬ್ಯಾಂಕಿಂಗ್ ಸೇವೆಗಳು, ವಹಿವಾಟುಗಳು ಮತ್ತು ಸಾಲ ಪಡೆಯಲು ಬೆಂಬಲ ನೀಡುತ್ತಾರೆ. 1.91 ಲಕ್ಷ ಕೃಷಿ ಸಖಿಯರು, 2,012 ಮತ್ಸ್ಯ ಸಖಿಯರು ಮತ್ತು 1.70 ಲಕ್ಷ ಪಶು ಸಖಿಯರ ಉಪಸ್ಥಿತಿಯಿಂದ ಜೀವನೋಪಾಯ ಬೆಂಬಲವು ವಿಸ್ತರಿಸುತ್ತಿದೆ. ತಳಮಟ್ಟದಲ್ಲಿ ನಿರ್ಗತಿಕರಿಗೆ ಕೃಷಿ ಮತ್ತು ಪಶುಸಂಗೋಪನಾ ಚಟುವಟಿಕೆಗಳಿಗೆ ಬೆಂಬಲ ನೀಡುವಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಕೇಂದ್ರ ಬಜೆಟ್ 2026-27 ರಲ್ಲಿ ಘೋಷಿಸಲಾದ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಮಾರ್ಟ್

12 ಮತ್ಸ್ಯ ಸಖಿಯರು ಮತ್ತು 1.70 ಲಕ್ಷ ಪಶು ಸಖಿಯರ ಉಪಸ್ಥಿತಿಯಿಂದ ಜೀವನೋಪಾಯ ಬೆಂಬಲವು ವಿಸ್ತರಿಸುತ್ತಿದೆ. ತಳಮಟ್ಟದಲ್ಲಿ ನಿರ್ಗತಿಕರಿಗೆ ಕೃಷಿ ಮತ್ತು ಪಶುಸಂಗೋಪನಾ ಚಟುವಟಿಕೆಗಳಿಗೆ ಬೆಂಬಲ ನೀಡುವಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಕೇಂದ್ರ ಬಜೆಟ್ 2026-27 ಘೋಷಿಸಲಾದ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಮಾರ್ಟ್ ಶಿ ಮಾರ್ಟ್ ಸ್ವಸಹಾಯ ಸಂಘಗಳ ಪರಿಸರ ವ್ಯವಸ್ಥೆಯ ಅಡಿಯಲ್ಲಿ ಮಹಿಳೆಯರಿಗಾಗಿ ಮೀಸಲಾದ ಚಿಲ್ಲರೆ ವ್ಯಾಪಾರ ಮಳಿಗೆಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಇವುಗಳನ್ನು ಸ್ವಸಹಾಯ ಸಂಘಗಳ ಒಕ್ಕೂಟಗಳಿಂದ ನಿರ್ವಹಿಸಲ್ಪಡುವ ಸಮುದಾಯ ಮಾಲೀಕತ್ವದ ಮಳಿಗೆಗಳಾಗಿ ಯೋಜಿಸಲಾಗಿದೆ. ಇದು ಮಹಿಳೆಯರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ತಮ್ಮ ಉತ್ಪನ್ನಗಳ ಲಭ್ಯತೆಯನ್ನು ಹೆಚ್ಚಿಸಲು ಮತ್ತು ಮಧ್ಯವರ್ತಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ. ದೀನ್ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನವು 2013-2024 ಸಕ್ರಿಯವಾಗಿತ್ತು. ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಬೆಂಬಲದ ಮೂಲಕ ನಗರ ಜನಸಂಖ್ಯೆಗೆ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಸಾಂಸ್ಥಿಕಗೊಳಿಸಿದೆ. ಏಪ್ರಿಲ್ 2014 ಮತ್ತು ಜುಲೈ 2024 ನಡುವೆ ಈ ಮಿಷನ್ 9.55 ಲಕ್ಷ ಸ್ವಸಹಾಯ ಸಂಘಗಳ ರಚನೆಯನ್ನು ಸುಗಮಗೊಳಿಸಿತು ಮತ್ತು 6.58 ಲಕ್ಷ ಗುಂಪುಗಳಿಗೆ ಆವರ್ತಕ ನಿಧಿಯನ್ನು ಒದಗಿಸಿತು. ಈ ಉಪಕ್ರಮವು 15.39 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿತು ಮತ್ತು 8.62 ಲಕ್ಷ ಅಭ್ಯರ್ಥಿಗಳಿಗೆ ಉದ್ಯೋಗ ಕಲ್ಪಿಸಿತು. ಈ ಮಧ್ಯಸ್ಥಿಕೆಯು ಅಂಚಿನಲ್ಲಿರುವ ನಗರ ಕುಟುಂಬಗಳಿಗೆ ಜೀವನೋಪಾಯದ ಭದ್ರತೆ ಮತ್ತು ಸಾಮಾಜಿಕ ಸುರಕ್ಷತಾ ಜಾಲಗಳನ್ನು ಬಲಪಡಿಸಿತು. ಈ ಮಿಷನ್ 30 ಸೆಪ್ಟೆಂಬರ್ 2024 ಮುಕ್ತಾಯವಾಯಿತು. ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಸುಸ್ಥಿರ ಜೀವನೋಪಾಯ, ಮಹಿಳೆಯರ ಆರ್ಥಿಕ ಭಾಗವಹಿಸುವಿಕೆ ಮತ್ತು ತಳಮಟ್ಟದ ಉದ್ಯಮಶೀಲತೆಯನ್ನು ವಿಸ್ತರಿಸಿದವು. ಭಾರತದ ಉದ್ಯೋಗಿ ಅಭಿವೃದ್ಧಿ ಕಾರ್ಯತಂತ್ರವು ದೊಡ್ಡ ಪ್ರಮಾಣದ ಉದ್ಯಮ ಆಧಾರಿತ ಕೌಶಲ್ಯ ಉಪಕ್ರಮಗಳ ಸಾಂಸ್ಥಿಕೀಕರಣದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಯುವಕರಲ್ಲಿ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಅಂತರ್ಗತ ಅಭಿವೃದ್ಧಿಯತ್ತ ಒಂದು ಪರಿವರ್ತಕ ಹೆಜ್ಜೆಯಾಗಿ 2014 ದೀನ್ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಭಾರತದ ಗ್ರಾಮೀಣ ಯುವಕರನ್ನು ಆತ್ಮನಿರ್ಭರರನ್ನಾಗಿ ಮಾಡುವತ್ತ ಗಮನಹರಿಸಿತು. ಈ ಯೋಜನೆಯಡಿ ತರಬೇತಿ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯು 43,038 17.71 ಲಕ್ಷಕ್ಕೆ ಏರಿಕೆಯಾಗಿದೆ. ಉದ್ಯೋಗ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯು 21,446 11.51 ಲಕ್ಷಕ್ಕೆ ಏರಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯನ್ನು 2015 ಪ್ರಾರಂಭಿಸಲಾಯಿತು. 2025 ಇದು ಸ್ಕಿಲ್ ಇಂಡಿಯಾ ಕಾರ್ಯಕ್ರಮದ ಒಂದು ಭಾಗವಾಯಿತು. ಈ ಯೋಜನೆಯು ಅಲ್ಪಾವಧಿಯ ತರಬೇತಿಯ ಮೂಲಕ ಯುವಕರಿಗೆ ಉದ್ಯೋಗಾರ್ಹ ಕೌಶಲ್ಯಗಳನ್ನು ಒದಗಿಸುತ್ತದೆ. ಇದು ಪೂರ್ವ ಕಲಿಕೆಯ ಮನ್ನಣೆಗೂ ಗಮನಹರಿಸುತ್ತದೆ. ಪಿಎಂಕೆವೈ ಅಡಿಯಲ್ಲಿ ಪ್ರಾರಂಭದಿಂದ ಇಲ್ಲಿಯವರೆಗೆ 1.64 ಕೋಟಿಗೂ ಹೆಚ್ಚು ಯುವಕರು ಕೌಶಲ್ಯ ತರಬೇತಿಯನ್ನು ಪಡೆದಿದ್ದಾರೆ. ಏಪ್ರಿಲ್ 2024 ಮಾರ್ಚ್ 2026 ನಡುವೆ 10.91 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಒಟ್ಟು 69 ಕಸ್ಟಮೈಸ್ಡ್ ಕೋರ್ಸ್ಗಳು ಮತ್ತು 154 ಭವಿಷ್ಯದ ಕೌಶಲ್ಯದ ಉದ್ಯೋಗ ಪಾತ್ರಗಳನ್ನು ಪರಿಚಯಿಸಲಾಗಿದೆ. ಪಿಎಂಕೆವೈ 4.0 ಅಡಿಯಲ್ಲಿ 38 ವಲಯಗಳಲ್ಲಿ 27.43 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಇದು ಎಐ ಮತ್ತು ಇಂಡಸ್ಟ್ರಿ 4.0 ನಂತಹ ಉದಯೋನ್ಮುಖ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. 16,900 ಹೆಚ್ಚು ಸಂಸ್ಥೆಗಳು ಪಿಎಂಕೆವೈ 4.0 ಅನ್ನು ಜಾರಿಗೆ ತರುತ್ತಿವೆ. ಇದರಲ್ಲಿ ಶಾಲೆಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಐಟಿಐಗಳಾದ್ಯಂತ ಇರುವ 6,800 ಹೆಚ್ಚು ಸ್ಕಿಲ್ ಹಬ್ಗಳು ಸೇರಿವೆ. ಈ ಮಧ್ಯಸ್ಥಿಕೆಗಳು ಉದ್ಯಮ ಆಧಾರಿತ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೂಲಕ ಉದ್ಯೋಗಿ ಸಾಮರ್ಥ್ಯಗಳನ್ನು ಬಲಪಡಿಸಿವೆ. ಉದ್ಯೋಗ ಖಾತರಿ ಮತ್ತು ಕಾರ್ಮಿಕ ಉಪಕ್ರಮಗಳು ಆದಾಯದ ಭದ್ರತೆ, ಗ್ರಾಮೀಣ ಸ್ಥಿತಿಸ್ಥಾಪಕತ್ವ ಮತ್ತು ಸಾಮಾಜಿಕ ರಕ್ಷಣೆಯನ್ನು ಬಲಪಡಿಸಿವೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ, ಇದನ್ನು ಹಿಂದೆ ಎಂಜಿಎನ್ಆರ್ಇಜಿಎ ಎಂದು ಕರೆಯಲಾಗುತ್ತಿತ್ತು. ಇದು ಶಾಸನಬದ್ಧ ವೇತನ ಉದ್ಯೋಗ ಖಾತರಿಯನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಇದು ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳ ಉದ್ಯೋಗವನ್ನು ಒದಗಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ವ್ಯಕ್ತಿ ದಿನಗಳ ಸೃಷ್ಟಿಯು 2006-2014 ಆರ್ಥಿಕ ವರ್ಷದಲ್ಲಿದ್ದ 1,660 ಕೋಟಿಯಿಂದ 2014-2025 ಆರ್ಥಿಕ ವರ್ಷದಲ್ಲಿ 3,036.7 ಕೋಟಿಗೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಬಿಡುಗಡೆಯಾದ ಕೇಂದ್ರ ನಿಧಿಯು 2,13,220 ಕೋಟಿ ರೂಪಾಯಿಯಿಂದ
7 ಲಕ್ಷದ

81,635.65 ಕೋಟಿ ರೂಪಾಯಿಗೆ ಏರಿದೆ. ಪೂರ್ಣಗೊಂಡ ಕಾಮಗಾರಿಗಳು 153 ಲಕ್ಷದಿಂದ 809.5 ಲಕ್ಷಕ್ಕೆ ಹೆಚ್ಚಾಗಿವೆ. ಮಹಿಳೆಯರ ಭಾಗವಹಿಸುವಿಕೆಯು 2013-2014 ಆರ್ಥಿಕ ವರ್ಷದಲ್ಲಿದ್ದ ಶೇಕಡ 48%, 2024-2025 ಆರ್ಥಿಕ ವರ್ಷದಲ್ಲಿ ಶೇಕಡ 58.19 ಏರಿಕೆಯಾಗಿದೆ. 2026-27 ಆರ್ಥಿಕ ವರ್ಷದಲ್ಲಿ ಇಲ್ಲಿಯವರೆಗೆ 41.07 ಕೋಟಿ ವ್ಯಕ್ತಿ ದಿನಗಳನ್ನು ಅನುಮೋದಿಸಲಾಗಿದ್ದು, ಅದರಲ್ಲಿ 9.76 ಕೋಟಿ ವ್ಯಕ್ತಿ ದಿನಗಳನ್ನು ಸೃಷ್ಟಿಸಲಾಗಿದೆ. 78.99 ಲಕ್ಷ ಕುಟುಂಬಗಳಿಗೆ ಉದ್ಯೋಗವನ್ನು ಒದಗಿಸಲಾಗಿದ್ದು, ಇದು 98.83 ಲಕ್ಷ ವ್ಯಕ್ತಿಗಳನ್ನು ಒಳಗೊಂಡಿದೆ. ಇಶ್ರಮ್ ಪೋರ್ಟಲ್ ಅನ್ನು 2021 ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಅಸಂಘಟಿತ ಕಾರ್ಮಿಕರ ಸಮಗ್ರ ರಾಷ್ಟೀಯ ಡೇಟಾಬೇಸ್ ಅನ್ನು ರಚಿಸಲು ಪ್ರಾರಂಭಿಸಲಾಯಿತು. ಇದು ಸ್ವಯಂ ಘೋಷಣೆಯ ಆಧಾರದ ಮೇಲೆ ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸುತ್ತದೆ ಮತ್ತು ಯೂನಿವರ್ಸಲ್ ಅಕೌಂಟ್ ನಂಬರ್ಗಳನ್ನು ನೀಡುತ್ತದೆ. ಈ ಪೋರ್ಟಲ್ನಲ್ಲಿರುವ ನೋಂದಣಿಗಳ ಸಂಖ್ಯೆಯು 14.40 ಕೋಟಿಯಿಂದ 31.64 ಕೋಟಿಗೆ ಹೆಚ್ಚಾಗಿದೆ. ಸೂಕ್ಷ್ಮ ಉದ್ಯಮಶೀಲತೆಯ ಉಪಕ್ರಮಗಳು ಸಣ್ಣ ಉದ್ಯಮಿಗಳು ಮತ್ತು ಅನೌಪಚಾರಿಕ ಕಾರ್ಮಿಕರಿಗೆ ಸಾಲದ ಪ್ರವೇಶ, ಮಾರುಕಟ್ಟೆ ಅವಕಾಶಗಳು ಮತ್ತು ಜೀವನೋಪಾಯದ ಭದ್ರತೆಯನ್ನು ಬಲಪಡಿಸಿವೆ. 2023 ಪ್ರಾರಂಭವಾದ ಪಿಎಂ ವಿಶ್ವಕರ್ಮ ಯೋಜನೆಯು ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಸಮಗ್ರ ಬೆಂಬಲ ಚೌಕಟ್ಟನ್ನು ಒದಗಿಸುತ್ತದೆ. ಇದು ವೃತ್ತಿಪರ ಪರಂಪರೆ ಮತ್ತು ಕರಕುಶಲ ಕೌಶಲ್ಯಗಳನ್ನು ಸಂರಕ್ಷಿಸಲು ಆದ್ಯತೆ ನೀಡುತ್ತದೆ. ಈ ಯೋಜನೆಯು ಸೆಪ್ಟೆಂಬರ್ 2025 ವೇಳೆಗೆ 30 ಲಕ್ಷ ಫಲಾನುಭವಿಗಳನ್ನು ತಲುಪುವ ಗುರಿಯನ್ನು ಸಾಧಿಸಿತು. ಮೇ 2026 ಹೊತ್ತಿಗೆ ಈ ಕಾರ್ಯಕ್ರಮವು 30 ಲಕ್ಷಕ್ಕೂ ಹೆಚ್ಚು ಕುಶಲಕರ್ಮಿಗಳನ್ನು ನೋಂದಾಯಿಸಿದೆ. ಅವರಲ್ಲಿ 23.97 ಲಕ್ಷ ಜನರು ವಿಶೇಷ ಕೌಶಲ ತರಬೇತಿಯನ್ನು ಪಡೆದಿದ್ದಾರೆ. 16 ಲಕ್ಷ ಮಂದಿಗೆ ಆಧುನಿಕ ಉಪಕರಣ ಕಿಟ್ಗಳನ್ನು ನೀಡಲಾಗಿದೆ. ಈ ಮಧ್ಯಸ್ಥಿಕೆಯು ಸಾಂಪ್ರದಾಯಿಕ ಕುಶಲಕರ್ಮಿ ವಲಯಗಳ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತಿದೆ. ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯನ್ನು 2026 ಪ್ರಾರಂಭಿಸಲಾಯಿತು. ಈ ಯೋಜನೆಯು ಬೀದಿಬದಿ ವ್ಯಾಪಾರಿಗಳಿಗೆ ಮೇಲಾಧಾರ ರಹಿತ ಕಾರ್ಯಬಂಡವಾಳ ಸಾಲವನ್ನು ಒದಗಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆಯು 26.37 ಲಕ್ಷದಿಂದ 75.27 ಲಕ್ಷಕ್ಕೆ ಏರಿಕೆಯಾಗಿದೆ. ಇಲ್ಲಿಯವರೆಗೆ ಸಂಚಿತ ಸಾಲ ವಿತರಣೆಯು 17,710.55 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಇದರಲ್ಲಿ ಮಹಿಳಾ ಫಲಾನುಭವಿಗಳು ಶೇಕಡ 46%. ಇದು ಲಿಂಗ ಅಂತರ್ಗತ ಹಣಕಾಸು ಏಕೀಕರಣದತ್ತ ಗಮನಾರ್ಹ ಪಥವನ್ನು ಉಲ್ಲೇಖಿಸುತ್ತದೆ. 2016 ಉದ್ಘಾಟನೆಗೊಂಡ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯು ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ನಡುವೆ ಉದ್ಯಮಶೀಲತೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. ಇದು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗಿನ ಮೇಲಾಧಾರ ರಹಿತ ಸಂಯೋಜಿತ ಬ್ಯಾಂಕ್ ಸಾಲಗಳನ್ನು ಸುಗಮಗೊಳಿಸುತ್ತದೆ. ಅಕ್ಟೋಬರ್ 2025 ಹೊತ್ತಿಗೆ ಈ ಉಪಕ್ರಮವು 2.75 ಲಕ್ಷ ಫಲಾನುಭವಿಗಳಿಗೆ 62,807.46 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಇದಲ್ಲದೆ ಈ ಮಧ್ಯಸ್ಥಿಕೆಗಳು ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಗಣನೀಯವಾಗಿ ವಿಸ್ತರಿಸಿವೆ ಮತ್ತು ಅಂಚಿನಲ್ಲಿರುವ ವ್ಯಾಪಾರಿಗಳು, ಕುಶಲಕರ್ಮಿಗಳು ಮತ್ತು ಉದ್ಯಮಿಗಳಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಬೆಳೆಸಿವೆ. ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ಬಲಪಡಿಸಲು ಸರ್ಕಾರವು ಕಳೆದ ಕೆಲವು ವರ್ಷಗಳಲ್ಲಿ ಹಲವಾರು ಪಿಂಚಣಿ ವಿಮೆ ಮತ್ತು ಕಲ್ಯಾಣ ಉಪಕ್ರಮಗಳನ್ನು ಪರಿಚಯಿಸಿದೆ. ಈ ಯೋಜನೆಗಳು ಪ್ರಾಥಮಿಕವಾಗಿ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವ ವಿಭಾಗಗಳನ್ನು ಗುರಿಯಾಗಿಸಿಕೊಂಡಿವೆ. ಎನ್ಪಿಎಸ್ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆ 2016-2017 1.05 ಕೋಟಿಯಿಂದ 2025-2026 2.17 ಕೋಟಿಗೆ ಏರಿಕೆಯಾಗಿದೆ. 2015 ಪ್ರಾರಂಭಿಸಲಾದ ಅಟಲ್ ಪಿಂಚಣಿ ಯೋಜನೆಯು ಯಾವುದೇ ಪಿಂಚಣಿ ಸೌಲಭ್ಯವಿಲ್ಲದ ಕಾರ್ಮಿಕರಿಗೆ ಔಪಚಾರಿಕ ಪಿಂಚಣಿ ಯೋಜನೆಯನ್ನು ಒದಗಿಸುತ್ತದೆ. ಎಪಿವೈ ಅಡಿಯಲ್ಲಿ ಫಲಾನುಭವಿಗಳು 48.80 ಲಕ್ಷದಿಂದ 8.96 ಕೋಟಿಗೆ ಹೆಚ್ಚಾಗಿದ್ದಾರೆ. 2015 ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕೈಗೆಟಕುವ ದರದ ಜೀವ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಮೇ 2026 27.33 ಕೋಟಿ ಫಲಾನುಭವಿಗಳನ್ನು ಈ ಯೋಜನೆಯಡಿ ಒಳಪಡಿಸಲಾಗಿದೆ. 2019 ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಸ್ವಯಂ ಪ್ರೇರಿತ ಕೊಡುಗೆ ಆಧಾರಿತ ಪಿಂಚಣಿ ವ್ಯವಸ್ಥೆಯ ಮೂಲಕ ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯದ ರಕ್ಷಣೆಯನ್ನು ಒದಗಿಸುತ್ತದೆ. ಈ ಉಪಕ್ರಮಗಳು ದುರ್ಬಲ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಭಾರತದ ಸಾಮಾಜಿಕ ಭದ್ರತಾ ಜಾಲವನ್ನು ಗಮನಾರ್ಹವಾಗಿ ವಿಸ್ತರಿಸಿವೆ. ದಾಖಲಾತಿಯಲ್ಲಿನ ಏರಿಕೆಯು ಹೆಚ್ಚಿನ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಪಿಂಚಣಿ ಹಾಗೂ ವಿಮಾ ಸೌಲಭ್ಯಗಳಿಗೆ ವ್ಯಾಪಕ ಪ್ರವೇಶವನ್ನು ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ 10 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಒದಗಿಸುವ ಮೂಲಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. 1 ದಶಕದಲ್ಲಿ ಈ ಉಪಕ್ರಮವು ತೀವ್ರವಾಗಿ ವಿಸ್ತರಣೆಯನ್ನು ಕಂಡಿದ್ದು

0: ಸಂಚಿತ ಸಾಲ ಖಾತೆಗಳು 2016ರಲ್ಲಿ 3.49 ಕೋಟಿಯಿಂದ 2026ರ ವೇಳೆಗೆ 57 ಕೋಟಿಗೂ ಅಧಿಕವಾಗಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು 2014ರಲ್ಲಿ ದೇಶಾದ್ಯಂತ ಸಾರ್ವತ್ರಿಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಮತ್ತು ಸೇವಾ ವಂಚಿತ ಕುಟುಂಬಗಳಿಗೆ ಬ್ಯಾಂಕಿಂಗ್ ಪ್ರವೇಶ, ಆರ್ಥಿಕ ಭದ್ರತೆ ಮತ್ತು ಸಾಲದ ಬೆಂಬಲವನ್ನು ಒದಗಿಸುತ್ತದೆ. ಈ ಯೋಜನೆಯು ಬಡವರಿಗೆ ಮೂಲಭೂತ ಬ್ಯಾಂಕಿಂಗ್ ಮೂಲಸೌಕರ್ಯವನ್ನು ಒದಗಿಸುತ್ತದೆ. ಇದರಿಂದಾಗಿ ನೇರ ಲಾಭ ವರ್ಗಾವಣೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ಈ ಉಪಕ್ರಮಗಳು ಉದ್ಯಮಶೀಲತೆಯನ್ನು ಬಲಪಡಿಸಿವೆ, ಔಪಚಾರಿಕ ಬ್ಯಾಂಕಿಂಗ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿವೆ ಮತ್ತು ದೇಶಾದ್ಯಂತ ದುರ್ಬಲ ಸಮುದಾಯಗಳನ್ನು ಸಬಲೀಕರಣಗೊಳಿಸಿವೆ. ಭಾರತದಾದ್ಯಂತ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರವು ಸಮಗ್ರ ಅಭಿವೃದ್ಧಿ ಉಪಕ್ರಮಗಳನ್ನು ಕೈಗೊಂಡಿದೆ. ಆಧುನಿಕ ಮೂಲಸೌಕರ್ಯ, ವಿಶೇಷ ವಸತಿ ಶಿಕ್ಷಣ ಮತ್ತು ಸುಸ್ಥಿರ ಉದ್ಯಮಶೀಲತೆಯ ಚೌಕಟ್ಟುಗಳಿಗೆ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಈ ಉಪಕ್ರಮಗಳು ಒಳಗೊಳ್ಳುವ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿವೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಶಿಲ್ಪಾ ಹೆಚ್.ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗೆ ಸಂವಾದ. ಸೈಕ್ಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಮೇಘಾ ಗುಗಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕ್ರೀಡಾ ಸಾಧನೆಗೆ ಕೆಡಿಎ ಬೆಸ್ಟ್ ಫಿಮೇಲ್ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ದೊರೆತಿದೆ. ಅವರ ಸೈಕಲ್ ಪಯಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಕರಾಗಲು ಹೇಗೆ ಸಹಾಯಕಾರಿ ಆಯಿತು ಎಂಬುದರ ಕುರಿತಾಗಿ ಅವರೊಂದಿಗೆ ಮಾತನಾಡೋಣ. ಮೇಘಾ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
1: ಮೇಘಾ, ಹೇಳಿ, ಕುಲಹಳ್ಳಿ ಎಂಬ ಪುಟ್ಟ ಗ್ರಾಮದಿಂದ ಇಂಟರ್ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್ ಹೇಗಾದ್ರೆ ಎರಡು ಗಾಲಿಯ ಬ್ಯಾಲೆನ್ಸಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ?
2: ನಮ್ಮ ಮನೆಯೊಳಗ ನಮ್ಮ ಪಪ್ಪಾನು ಸ್ಪೋರ್ಟ್ಸ್ ಮ್ಯಾನ್ ರೀ, ಅವರು ಕಬಡ್ಡಿ ಪ್ಲೇಯರ್ ರೀ. ಆಮೇಲೆ ನಮ್ ದೊಡ್ಡಪ್ಪ
1: ಹೆಸರು
2: ಶಿವಲಿಂಗ್ ಗುಗಾಡ್. ನಮ್ ದೊಡ್ಡಪ್ಪ ಈ ಹಳ್ಳಿ ಒಳಗ ಕಲ್ಲೆತ್ತು ಸ್ಪರ್ಧೆ ಆಡ್ತಿದ್ರಲ್ರಿ, ಅದು ಮಾಡ್ತಿದ್ರಿ. ಹಂಗಾಗಿ ಮನೆಯೊಳಗ ಎಲ್ರಿಗೂ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಐತ್ರಿ. ನಮ್ಮ ಊರೊಳಗ ಹಂಗೆ ಒಂದ್ಸಲ ನಾನು 4th standard ಕಂಪ್ಲೀಟ್ ಆಗಂತಿತ್ತು, ನ್ಯೂಸ್ ಪೇಪರ್ ಒಳಗ್ ಕೊಡ್ತಾರ್ರಿ 5th, 6th, 7th ಬಾಗಲಕೋಟ್ ಹಾಸ್ಟೆಲ್ಗೆ ಟ್ರಯಲ್ ಇದೆ ಅಂತ ಹೇಳಿ ನಮಗ ಇನ್ಫಾರ್ಮೇಶನ್ ಬಂತ್ರಿ. ಬಂದ ತಕ್ಷಣ ನನಗಿನ್ನು ಸೈಕಲ್ ಹೊಡಿಲಿಕ್ಕೂ ಬರ್ತಿರ್ಲಿಲ್ಲ ರೀ. ಇವಾಗ ಊರೊಳಗ ಹಳ್ಳಿ ಒಳಗ ಗೌರ್ಮೆಂಟ್ ಸೈಕಲ್ ಬರ್ತದಲ್ಲ, ಅದು ಸೈಕಲ್ ತಗೊಂಡು ನಾನು ಅಲ್ಲೇ ಸೈಕಲ್ ಕಲ್ತೀನ್ರಿ. 4 ದಿವಸ ಒಳಗ ನಮ್ದು ಟ್ರಯಲ್ ಇತ್ತು, ಅಷ್ಟಲ್ಲಿ ನಾನು ಸೈಕಲ್ ಕಲತೇರಿ. ಕಲ್ತು ಟ್ರಯಲ್ ಕೊಡಕ್ ಹೋದ್ವಿ ಬಾಗಲಕೋಟೆಗೆ. ಟ್ರಯಲ್ ಅಲ್ಲಿ ನಾ ಸೆಲೆಕ್ಟ್ ಆದೆ ರೀ. ಅಲ್ಲಿ 3 ವರ್ಷ ಇದೆ ರೀ ಬಾಗಲಕೋಟೆ ಒಳಗ, 5th, 6th, 7th 3 ವರ್ಷ ಇದ್ದೆ ರೀ. ಅಲ್ಲಿ ನಮಗ ಅಂತ ನಿಂಬರ್ಗಿ ಮತ್ತ ದುಂಡಪ್ಪ ಆತನಿ ಅಂತ ಕೋಚ್ ಆಗಿ ಕೋಚ್ ಕೊಟ್ರಿ ನಮಗಲ್ಲಿ.
1: ಈಗ ಮೇಘಾ ಅವರೇ, ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ಸ್ವಲ್ಪ ಕ್ರೀಡಾ ವಾತಾವರಣ ಇತ್ತು, ತಂದೆ ಕಬಡ್ಡಿ ಆಟ ಆಡ್ತಿದ್ರು, ಹಾಗೆ ದೊಡ್ಡಪ್ಪ ಕಲ್ಲು ಎತ್ತೋ ಕ್ರೀಡೆ ಅಂತ ಆಸಕ್ತಿ ಇತ್ತು, ನಿಮಗೆ ಸೈಕ್ಲಿಂಗ್ ಕ್ರೀಡೆ ಹೇಗೆ ಆಸಕ್ತಿ ಬಂತು ಅಂತ?
2: ಅಂದ್ರ ನನಗ ಅವ್ರು ಸೇರಿಸ್ಬೇಕಂತ ಸೇರಿಸಿದ್ರ ಅಷ್ಟೇ ರೀ. ಬಟ್ ಅವಾಗ ನನಗ್ ಸ್ಪೋರ್ಟ್ಸ್ ಅಂದ್ರೆ ಏನಂತ ಏನು ಗೊತ್ತಿರ್ಲಿಲ್ಲ ರೀ. ಅಂದ್ರ ಹಾಸ್ಟೆಲ್ಗೆ ಹೋದ್ಮೇಲೆ ಎಲ್ಲರೂ ಸೈಕಲ್ ಓಡಿಸೋದ್ ನೋಡಿ ನಮ್ದ ಫ್ರೆಂಡ್ಸ್ ನಾವ್ ಎಲ್ಲರೂ ಸೇರಿ ರೈಡ್ ಮಾಡಕ್ ಹೋದಾಗ, ಆಮೇಲೆ ಅಲ್ಲಿ ಫಿಟ್ನೆಸ್ ಮಾಡಿಸೋದು, ರನ್ನಿಂಗ್ ಮಾಡೋದು, ಆಕ್ಟಿವಿಟೀಸ್ ಮಾಡೋದೆಲ್ಲ ನೋಡಿ ಅದ್ರೊಳಗೆ ಇಂಟ್ರೆಸ್ಟ್ ಬಂತ್ರಿ.
1: ಅಂದ್ರೆ ನೀವು ಸರ್ಕಾರಿ ಶಾಲೆಯಲ್ಲೇ ಓದಿ?
2: ಹೌದ್ರಿ.
1: ಅಲ್ಲಿ ಆದ್ರೆ ಕಬಡ್ಡಿ, ಖೋಖೋ ಬಹಳಷ್ಟು ಆಟಗಳನ್ನ ಆಡ್ತಾ ಇರ್ತಾರೆ ಸ್ಕೂಲ್ ಲೆವೆಲ್. ಸೊ ಅವೆಲ್ಲ ಕ್ರೀಡೆ ಅಂತ ಆಸಕ್ತಿ ಇರ್ಲಿಲ್ಲವಾ ನಿಮ್ಗೆ?
2: ಅಂದ್ರೆ ನಮ್ದು ಹಾಸ್ಟೆಲ್ಲೇ ಬೇರೆ ಮ್ಯಾಮ್, ಸ್ಕೂಲೇ ಬೇರೆ ರೀ. ಅಂದ್ರೆ ಹಾಸ್ಟೆಲ್ ವತಿಯಿಂದ ಅದು ಸ್ಕೂಲ್ ಇರ್ಲಿಲ್ಲ ರೀ. ಅಂದ್ರೆ ಹಾಸ್ಟೆಲ್ ಒಳಗಂದ್ರೆ ನಮ್ ಸೈಕ್ಲಿಂಗ್ ಹಾಸ್ಟೆಲ್, ಆಮೇಲೆ ಇಲ್ಲಿ ಇನ್ನೊಂದ್ ಗೇಮ್ ಇತ್ತು ಕುಸ್ತಿ, ಎರಡೇ ಗೇಮ್ ರೀ. ನಾ ಸೈಕ್ಲಿಂಗ್ ಟ್ರಯಲ್ ಕೊಟ್ಟು ಸೈಕ್ಲಿಂಗ್ ಹಾಸ್ಟೆಲ್ ಸೇರಿದ್ದೆ ರೀ 12ನೇ ವಯಸ್ಸಿಗೆ ರೀ.
1: ಸ್ಪೋರ್ಟ್ಸ್ ಹಾಸ್ಟೆಲ್?
2: ಸ್ಪೋರ್ಟ್ಸ್ ಹಾಸ್ಟೆಲ್, ಸ್ಪೋರ್ಟ್ಸ್ ಹಾಸ್ಟೆಲ್ ಮ್ಯಾಮ್. ಅದು ನಾವ್ ಸ್ಕೂಲ್ ಏನೈತಿ ಸಪರೇಟ್ ಹೋಗ್ತಿದ್ದೀವಿ ರೀ, ಅದು ನಮ್ ಇಷ್ಟ, ಯಾವ ಸ್ಕೂಲ್ ಬೇಕಾದ್ರೂ ನಾವು ಕಲಿಬಹುದು. ಬಟ್ ನಾ ಹಾಸ್ಟೆಲ್ಗಿಂತ ಸೇರಿದ್ದೆ ಸೈಕ್ಲಿಂಗ್ ಮಾಡಕ್ ಅಂತಾನೆ ಸೇರಿದ್ರಿ.
1: ಹಾ ರೀ, ಹಂಗ ಆಯ್ಕೆ ಹೇಗಾದ್ರೆ?

0: ಅದಕ್ಕೆ ಅದು ಟ್ರಯಲ್ ಇರುತ್ತೆ ರೀ, 2 ಮಂತ್ಸ್ ಬೇಸಿಗೆ ರಜೆ ಇರುತ್ತಲ್ರಿ, ಅದ್ರಲ್ಲಿ ನಮ್ ಟ್ರಯಲ್ ಇರುತ್ತೆ. ಈ ಪ್ರತಿ ವರ್ಷ ನಡೀತೈತ್ರಿ ಅದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಆ ಟ್ರಯಲ್ ಇರೋದು 1 ವೀಕ್ ಬಿಫೋರ್ ನ್ಯೂಸ್ ಪೇಪರ್ ಅಲ್ಲಿ ಬರತ್ರಿ, ಅದನ್ನ ನಾವು ನೋಡ್ಕೊಂಡು ನಾವು ಟ್ರಯಲ್ ಕೊಡಕ್ ಅದ ಡೇಟ್ ಮೆನ್ಷನ್ ಮಾಡಿರ್ತಾರ, ಆ ಡೇಟಿಗೆ ನಾವು ಹೋಗ್ಬೋದ್ರಿ ಬಾಗಲಕೋಟ್ ಕ್ರೀಡಾ ಹಾಸ್ಟೆಲ್ ಕ್ರೀಡಾಂಗಣದೊಳಗ್ರಿ. ಹಂಗೆ ಅದನ್ನ ನೋಡ್ಕೊಂಡು ನಾವು ಹೋದ್ವಿರಿ. ಹೋಗಿ ನಂದು ಆಕ್ಚುಲಿ ಟ್ರಯಲ್ ಅಷ್ಟು ಕರೆಕ್ಟ್ ಆಗಿ ಓಡಿಸಿಲ್ಲ, ನಾ ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ಬಿಟ್ಟೆ ರೀ. ಅದು 2 ಕಿಲೋಮೀಟರ್ ಸರ್ಕ್ಯೂಟ್ ಇತ್ರಿ, ನಾ 1 ಕಿಲೋಮೀಟರ್ ಒಳಗೆ ಅರ್ಧ ರೌಂಡ್ ಹೋಗಿನೆ ಬಿದ್ಬಿಟ್ಟೆ ರೀ. ಆದ್ರೆ ನನ್ನ ಹೈಟ್ ಆಮೇಲೆ ನಾ ಜಾಸ್ತಿ ಫ್ಯಾಟ್ ಇದ್ದೆ ರೀ, ಅದೆಲ್ಲ ನೋಡಿ ಇವಳು ಮಾಡ್ತಾಳ ಅಂತ ಹೇಳಿ ಅಂತ ಮೇಡಮ್ ನನ್ನ ನಾ ಮನೆಗೆ ಹೋದ್ಮೇಲೆ ಟ್ರಯಲ್ ಮುಗಿದ್ಮೇಲೆ ನಾ ಬರಲ್ಲ ಮೇಡಮ್ ಅಂತ ಹೇಳಿ, ಯಾಕಂದ್ರೆ ಅಪ್ಪ ಅಮ್ಮನ್ ಬಿಟ್ಟು ನಾನು ಯಾವಾಗೂ ಇಲ್ಲೇ ಇಲ್ಲ ರೀ. ಹಂಗಾಗಿ ಬರಲ್ಲ ಅಂತ ಹೇಳಿದ್ದೆ ರೀ. ಅವ್ರು ನನ್ ಬಿಡ್ಲೇ ಇಲ್ಲ ರೀ, ಇಲ್ಲ ನೀ ಅವ್ರನ್ನ ಕಳಿಸ್ಲೇಬೇಕು, ಅವ್ರನ್ನ ಕಳಿಸ್ಲೇಬೇಕಂತ ನಮ್ ಡ್ಯಾಡಿಗೆ ಫುಲ್ ಫೋರ್ಸ್ ಮಾಡಿ ಮನೆಯೊಳಗ್ ಪಪ್ಪ ಮಮ್ಮಿ ಇಬ್ರು ಎಲ್ಲರೂ ಇಲ್ಲ ಹೋಗ್ಲಿ ಅವಳು ಸ್ಪೋರ್ಟ್ಸ್ ಮಾಡ್ಲಿ ಅಂತ ಹೇಳಿ ಹಾಸ್ಟೆಲ್ಗೆ ಬಿಟ್ರಿ.
1: ಫಸ್ಟ್ ಸೈಕಲ್ ಹಚ್ಚಿದ್ದೆ ಯಾರು, ಅಪ್ಪನ?
0: ಹಾ ಅಪ್ಪನೇ ರೀ, ಸೈಕಲ್ ಕಲ್ಸಿದ್ದೆ ಅವ್ರೇನ. ನನಗೆ ಹಿಂದ್ ಕೈ ಹಿಡ್ಕೊಂಡು ಮುಂದನ್ ಸೈಕಲ್ ಮಾಡ್ಬೇಕಾದ್ರ ಸೆಲೆಕ್ಷನ್ ಐತಿ ಅಂತೇಳಿ ನ್ಯೂಸ್ ಪೇಪರ್ ಒಳಗ್ ಬಂದಿದ್ ನೋಡಿ 4 ದಿವಸ ಒಳಗೆ ನಾನು ಸೈಕಲ್ ಕಲ್ತಿದ್ದೆ.
1: ಅದಕ್ಕಿಂತ ಮುಂಚೆನೆ
0: ಬರ್ತಲೇ ಇರ್ಲಿಲ್ಲ ರೀ. ಇಲ್ಲ ರೀ, ನನಗ್ ಸೈಕಲೇ ಬರ್ತಿರ್ಲಿಲ್ಲ. ನಾವು ತೋಟದಲ್ಲಿ ಇದ್ವಿ, ಊರೊಳಗ್ ಸ್ಕೂಲಿಗೆ ಹೋಗೋದು ಬರೋದು ಬೈ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ, ಬರ್ತಿದ್ವಿ ಇಷ್ಟೇ ರೀ.
1: ಸೊ ಈಗ ನೀವ್ ಹೇಗೋ ಕ್ರೀಡಾ ಒಂದು ಹಾಸ್ಟೆಲ್ಗೆ ಸೇರಿದ್ರಿ, ಅಲ್ಲಿಂದ ನಿಮ್ಮ ಕ್ರೀಡಾ ಪ್ರಯಾಣ ಆರಂಭವಾಯ್ತು.
0: ಹೌದ್ರಿ,
1: ಅವಾಗ ನೀವು ಅಪ್ಪ ಅಮ್ಮನ್ ಬಿಟ್ಟಿರ್ಲಿಲ್ಲ, ಒಂದ್ 5ನೇ ಕ್ಲಾಸ್ ಅಂದ್ರೆ ಬಹಳ ಚಿಕ್ಕವರಿದ್ರಿ ಅವಾಗ, ಹೇಗಿತ್ತು ಆ ಜೀವನ?
0: 4th ಸ್ಟ್ಯಾಂಡರ್ಡ್ ವರೆಗೂ ಅಪ್ಪ ಅಮ್ಮನ್ ಬಿಟ್ಟು ನಾವು ಒಂದಿನೂ ಎಲ್ಲೂ ನಮ್ ರಿಲೇಟಿವ್ ಮನೆಗೆ ಸಹಿತ ನಾವು ಹೋಗ್ತಿರ್ಲಿಲ್ಲ ರೀ. ಅಲ್ಲಿ ಹಾಸ್ಟೆಲ್ಗೆ ಹೋದ ತಕ್ಷಣ ಫ್ರೆಂಡ್ಸ್ ನೆಲ್ಲ ನೋಡಿ ಏನೋ ಒಂದ್ ಹೊಸ ರೀತಿ ಅಂತ ಅನಿಸ್ತ್ರಿ. ಅಲ್ಲಿ ಹಂಗೇನ್ ನನಗ ಮನೆ ಕಡೆ ಜಾಸ್ತಿ ಇದನ್ನಾಗ್ಲಿಲ್ಲ ರೀ. ನನಗೂ ಸ್ಪೋರ್ಟ್ಸ್ ಮಾಡ್ಬೇಕು, ಅಲ್ಲೆಲ್ಲ ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಸ್ಕೂಲಿಗೆ ಹೋಗೋದಾಗ್ಲಿ, ಅಲ್ಲಿರೋದಾಗ್ಲಿ, ಎಲ್ಲರೂ ನಾವು ಎಂಜಾಯ್ ಆಗತ್ತಿತ್ರಿ. ಹಂಗಾಗಿ ನಾ ಅಲ್ಲೇ ಉಳ್ಕೊಂಡೆ ರೀ. ನಾ ಇಷ್ಟು ದೊಡ್ಡ ಮುಂದುವರಿತೀನಿ, ಇಷ್ಟು ದೊಡ್ಡ ರೈಡರ್ ಆಗ್ತೀನಿ, ಇಷ್ಟು ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂತ ನಾನು ಯಾವಾಗೂ ಅನ್ಕೊಂಡಿರ್ಲಿಲ್ಲ. ನಾ ಸೇರೋವಾಗ ನಾ ಅದನ್ನ ತಲೆಯೊಳಗು ಇಟ್ಕೊಂಡಿರ್ಲಿಲ್ಲ, ನಾನು ದೊಡ್ಡ ಸೈಕ್ಲಿಸ್ಟ್ ಆಗ್ಬೇಕಂತ ನಾ ಯಾವಾಗೂ ಅನ್ಕೊಂಡೇ ಇರ್ಲಿಲ್ಲ ರೀ. ಆಮೇಲೆ ಅದು ನಾವು ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಅದ್ರೊಳಗೆ ಇಂಟ್ರೆಸ್ಟ್ ಬಂದು ಆಮೇಲೆ 7th ಅದ್ ಮುಗಿದ ತಕ್ಷಣ 8th 9th 10th ಬಿಜಾಪುರ್ ಸೀನಿಯರ್ ಹಾಸ್ಟೆಲ್ ಐತ್ರಿ.
1: ಅಲ್ಲಿ ನೀವ ಎಲ್ಲ ಮಾಡ್ಕೋಬೇಕಿತ್ತು ಹಾಸ್ಟೆಲ್ ಜೀವನ ಅಂತಂದ್ರೆ, ಹೇಗಿತ್ತು ಅಲ್ಲಿ ನಿಮ್ಮ ದಿನಚರಣೆ?
0: ಮಾರ್ನಿಂಗ್ ನಮ್ನ 5:30 ಅದು ಎಬ್ಬಿಸ್ತಿದ್ರಿ. ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಅವ್ರು ಎಬ್ಬಿಸಿ ನಮ್ನ 6:00 ಅಂದ್ರೆ ನಾವು ರೆಡಿ ಆಗಿ ಪ್ರಾಕ್ಟೀಸ್ ಹೋಗ್ಬೇಕಾಗಿತ್ರಿ. 6 to 8, 8:30, 9 o'clock ವರೆಗೂ ನಮ್ದು ಕಾಂಪಿಟೇಷನ್ ಇಯರ್ ಬಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತಿದ್ರಿ. ಬಾಕಿ ಟೈಮ್ ಒಳಗ ನಾರ್ಮಲ್ ಪ್ರಾಕ್ಟೀಸ್ ಮಾಡಿಸಿ 9 o'clock ತನ ಅದು ಬಂದು 9:30 ತನ ಅದು ಫ್ರೆಶ್ಅಪ್ ಆಗಿ 9:30 ಅಪ್ ಟು 5 o'clock ವರೆಗೂ ಸ್ಕೂಲ್ ರೀ. ವಾಪಸ್ ಮತ್ತೆ 5 o'clock ಬಂದು 5:30 ತನ ಅಂದ್ರೆ ರೆಡಿ ಆಗಿ ವಾಪಸ್ ಮತ್ತೆ ಪ್ರಾಕ್ಟೀಸ್ ರೀ. 5:30 to 7 o'clock ತನ ಅದು ಪ್ರಾಕ್ಟೀಸ್ ಆಗ್ತಿದ್ರಿ. ಅಲ್ಲೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸ್ತಿದ್ರಿ, ರನ್ನಿಂಗ್ ಗೇಮ್ಸ್ ಇದು ಮಾಡಿಸ್ತಿದ್ರಿ ಗ್ರೌಂಡ್ ಒಳಗ್ರಿ. ಮಾಡಿಸಿ ಆಮೇಲೆ 7 to 8:30 ವರೆಗೂ ಟ್ಯೂಷನ್ ಇರ್ತಿದ್ರಿ ಹಾಸ್ಟೆಲ್ ಅಲ್ಲಿ. ಟ್ಯೂಷನ್ ಮಾಡ್ಕೊಂಡು 8:30 ಊಟ, 9:30 ಅಂದ್ರೆ ವಾಪಸ್ ಮತ್ತೆ ಮಲಗ್ ಬಿಡೋದ್ರಿ.
1: ಎಲ್ಲ ಸ್ಪೆಷಲ್ ಆಗಿ ಕೊಡ್ತೀವಿ, ಪೌಷ್ಟಿಕ ಆಹಾರ
0: ಎಲ್ಲ ಚೆನ್ನಾಗಿತ್ರಿ. ಡೈಲಿ ಬ್ರೇಕ್ಫಾಸ್ಟ್ ಒಳಗ ಬಾಯ್ಲ್ಡ್ ಎಗ್, ಹಾಲು, ಹಣ್ಣು, ಆಮೇಲೆ ಮಧ್ಯಾಹ್ನ ಕಾಳು ಪಲ್ಲೆ, ಚಪಾತಿ, ರಾತ್ರಿ ನಾನ್ ವೆಜ್. ಎಗ್ ಮಾತ್ರ ಕಂಪಲ್ಸರಿ ತಿನ್ಲೇಬೇಕು,
1: ಪ್ರೋಟೀನ್ ಬೇಕೇ.
0: ಹೌದ್ರಿ, ಹಂಗಾಗಿ ಎಲ್ಲೆಲ್ಲ ಊಟ ಎಲ್ಲ ಬಹಳ ಚಲೋ ಐತ್ರಿ. ಊಟದ ಬಗ್ಗೆ ಏನ್ ಸ್ಪೋರ್ಟ್ಸ್ ಹಾಸ್ಟೆಲ್ ಒಳಗೆ ಎಲ್ಲೂ ಕಂಪ್ಲೇಂಟ್ಸ್ ಇಲ್ಲ ರೀ.
1: ಸೊ ಆ ಒಂದು ಹಾಸ್ಟೆಲ್ ಅಲ್ಲಿ ಇದ್ದಾಗ ಜೂನಿಯರ್ ಲೆವೆಲ್ ಅಲ್ಲಿ ರಾಜ್ಯ ಮಟ್ಟದ ಯಾವ್ದಾದ್ರು ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ
0: ರಾಜ್ಯ ಮಟ್ಟದಲ್ಲೇ ಪ್ಲೇಸ್ ಮಾಡಿದಿರಿ? 5th ಸೇರಿ ನಾನು 6th June, 6th July ಒಳಗನೆ ಒಂದು ನ್ಯಾಷನಲ್ ಲೆವೆಲ್ ಟ್ರಯಲ್ಸ್ ಮಾಡಿದಿರಿ. ಅದು ಪಟಿಯಾಲ ಒಳಗೆ ನಡೀತ್ರಿ 2011 ಒಳಗ್ರಿ. ಅದು ಟ್ರ್ಯಾಕ್ ಇವೆಂಟ್ ರೀ. ಟ್ರ್ಯಾಕ್ ಇವೆಂಟ್ ಅಂದ್ರೆ ಅದಕ್ಕೆ ಬ್ರೇಕ್ ಇರಲ್ಲ ರೀ ಟ್ರ್ಯಾಕ್ ಸೈಕಲ್ ಕ್ರಿ. ನಾನು ಅದನ್ನ ಫಸ್ಟ್ ಹತ್ತಿದ್ದೇನೆ ಅಲ್ಲೇ ರೀ. ನನಗೆ ಯಾರ್ದೋ ಒಂದು ಸೈಕಲ್ ಇಸ್ಕೊಂಡ್ ಬಂದ್ ನಮ್ ಸರ್ ದುಂಡಪಾತ್ನಿ ಅಂತ ಇದ್ದಾರೆ ಅವರು. ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ಬಹಳ ಅಂದ್ರೆ ಬಹಳ ಹುಚ್ಚ ಸ್ಪೋರ್ಟ್ಸ್ ಒಳಗೆ ಇದ್ದಾರೆ ಅವ್ರಿ. ಅಷ್ಟ ಅವ್ರಿಗೆ ಇಂಟ್ರೆಸ್ಟ್ ರೀ. ಅವ್ರದ್ದು ಸರ್ವಿಸ್ ಮುಗಿದ್ರು ಸಹಿತ ಬಾಗಲಕೋಟ್ ಒಳಗ್ ಅವ್ರು ಕೋಚಿಂಗ್ ಮಾಡ್ಸಕ್ ಬೇಕು ಸರ್ ಅಂತ ಹೇಳಿ ಅವ್ರನ್ನ ಅಲ್ಲೇ ಕರ್ಸ್ಕೊಂಡು ಅಲ್ಲೇ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡಿದ್ರಿ. ಹಂಗಿದ್ದಾಗ ಅವ್ರು ಯಾರ್ದೋ ಒಂದ್ ಸೈಕಲ್ ಇಸ್ಕೊಂಬಂದ್ ನಮಗ್ ಕೊಟ್ರಿ. ನಾನ್ ಹಂಗೆ ಓಡಿಸ್ತೀರಿ, ಸೆಲೆಕ್ಷನ್ ಆಗ್ಬಿಟ್ಟಿರಿ. ಅದ್ ನನಗ್ ಗೊತ್ತಿಲ್ಲ, ನಾ ಇದ್ ನ್ಯಾಷನಲ್ ಲೆವೆಲ್, ಫಸ್ಟ್ ಸ್ಟೇಟ್ ಲೆವೆಲ್, ಈ ಸ್ಟೇಟ್ ಲೆವೆಲ್ ಒಳಗ್ ನಾನು ಮೆಡಲ್ ಮಾಡಿನಿ, ಅದಕ್ಕೆ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿನಿ, ಅದೇನು ಗೊತ್ತಿಲ್ಲ ರೀ. ಫಸ್ಟ್ ನಂದು ನ್ಯಾಷನಲ್ ಆಡಿದ್ದೆ ನಾನು ಪಂಜಾಬ್ ರೀ. ಪಂಜಾಬ್ ಹೋಗೋದೈತಿ ಅಂದ ತಕ್ಷಣ ನಾನು
1: ಗೊತ್ತಿಲ್ಲ ಕರ್ನಾಟಕ ಏನು ಬಾಗಲಕೋಟೆ ಬಿಟ್ಟು ಬೇರೆ ಕಡೆ ಹೋಗಿರ್ಲಿಲ್ಲ.
0: ಮನೆಯಿಂದ ಹೊರಗ್ ಬಿದ್ದಿದ್ದೆ ಬಂದಿದ್ದೆ ಬಾಗಲಕೋಟ್ರಿ. ಅದು ಬಿಟ್ಟರೆ ನಾನು ಎಲ್ಲೂ ಅಲ್ಲೇ ನಮ್ಮ 3 ನಿಯರ್ ಜಮಖಂಡಿ ಅಂತ ಹೇಳಿ ನಮ್ಮ ತಾಲೂಕ್ರಿ. ಅದು ನನಗ್ ಗೊತ್ತಿರ್ಲಿಲ್ಲ ರೀ. ಆಮ್ ಪಂಜಾಬ್ ಹೋಗೋತಂದ್ರು ಹಾ ಪಂಜಾಬ್ ಹೋಗೋದ ಮುಗೀತು. ಆಮೇಲೆ ಸೆಲೆಕ್ಷನ್ ಆದ್ಮೇಲೆ ಅಪ್ಪಾಜಿ ಕಾಲ್ ಮಾಡಿ ಏನಾಯ್ತು ಅಂತ ಕೇಳಿದಾಗ, ಹಾ ಪಾಪ ಸೆಲೆಕ್ಟ್ ಆಗಿನಿ ಪಂಜಾಬ್ ಹೋಗೋದೈತಿ ಅಂತ ನಾ ಅಪ್ಪಾಜಿ ಹತ್ರ.
1: ಪಂಜಾಬ್ ಇರ್ಬೋದಂತ
0: ನಾ ಹಿಂಗೆ ಅನ್ಕೊಂಡಿಲ್ಲ, ನಮ್ ಕರ್ನಾಟಕ ಒಳಗೆ ಇರ್ಬೋದ ಅಂತ ಹೇಳಿ. ಪಂಜಾಬ್ ಹೋಗ್ತೀಯಾ, ಪಂಜಾಬ್ ಅಂದ್ರೆ ನಮ್ದು ಔಟ್ ಆಫ್ ಸ್ಟೇಟ್ ಅಂತೇಳಿ ಹಿಂಗೆಲ್ಲ ಅಪ್ಪಾಜಿ ಹೇಳಿದ ತಕ್ಷಣ ಹೌದು ಅಂತ ಹೇಳಿ ನಾನು ಅದ ಅರ್ಥ ಮಾಡ್ಕೊಂಡೆ ರೀ. ಕರ್ಕೊಂಡು ಹೋದ್ರಿ ನಮ್ಮನ್ನ, 1 ಮಂತ್ ಅದು ಗ್ಯಾಪ್ ಇತ್ರಿ. ಆಕ್ಚುಲಿ ಟ್ರ್ಯಾಕ್ ಇವೆಂಟ್ ಬಂದು ನಮ್ದು

0: ಇನ್ನು ಟ್ರ್ಯಾಕ್ ಇರ್ಲಿಲ್ಲ ರೀ, ಈಗ ಚಂದ್ರಿಗೆ ಒಳಗೆ ಟ್ರ್ಯಾಕ್ ಮಾಡಿದಾರ್ರಿ, 2011 ಅದ ಇರ್ಲಿಲ್ಲ ಟ್ರ್ಯಾಕ್ ರೀ. ಹಂಗಾಗಿ ಮೇಡಮ್ ಸರ್ ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗನ ಓಡಿಸಿದ್ರಿ, ಬಟ್ ಸೈಕ್ಲಿಂಗ್ ಟ್ರ್ಯಾಕ್ ಅನ್ನ ಬೇರೆ ಇರತ್ರಿ. ಕರ್ನಾಟಕದ ಈಗಾದ್ರೂ ಪ್ರೆಸೆಂಟ್ ಮೆಡಲ್ ಆಗೋದು ಬಹಳ ಅಪರೂಪ ರೀ, ಯಾಕಂದ್ರೆ ನಮ್ಮಲ್ಲಿ ಕರ್ನಾಟಕ ಒಳಗ್ ಟ್ರ್ಯಾಕ್ ಇಲ್ಲ ರೀ. ಇವಾಗ ಬಿಜಾಪುರ ಒಳಗ್ ಮಾಡಿದಾರ್ರಿ, ಆಮೇಲೆ ಈ ಚಂದ್ರಿಗೆ ಒಳಗ್ ಈಗೀಗ ಆಗಿತ್ರಿ. ಹಿಂಗಿರ್ಬೇಕಾದ್ರೆ ಆಗಿನ ಟೈಮ್ ಒಳಗ
1: ರೋಡ್ ಒಳಗ
0: ಓಡಿಸ್ತಿದ್ರಿ ಪ್ರಾಕ್ಟೀಸ್ ರೀ. ಟ್ರ್ಯಾಕ್ ಇವೆಂಟ್ ಬಂತಂದ್ರ ಮಣ್ಣಿನ ಟ್ರ್ಯಾಕ್ ಒಳಗ್ ಅಲ್ಲೇ ಓಡಿಸೋದ್ರಿ, ಅಂದ್ರೆ ಬ್ರೇಕ್ ಇರಲ್ಲ, ಹಂಗಾಗಿ ನಮಗ್ ಮುಂದದು ಏನಾದ್ರು ಬರತ್ ಅಂತ ಹೇಳಿ ನಮ್ಗ ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗ ಓಡಿಸಿದ್ರಿ. 15 days ಅಲ್ಲೇ ಪ್ರಾಕ್ಟೀಸ್ ಮಾಡಿ ನಾವು ಪಟಿಯಾಲಕ್ ಹೋದ್ವಿ ರೀ. ಪಟಿಯಾಲ ಒಳಗ್ ಇವೆಂಟ್ಸ್ ಇತ್ತು, ನನ್ನ ಇವೆಂಟ್ಸ್ ಬಂತು, ಕಾಮನ್ ಆಗಿ ರೆಡಿ ಆದ್ವಿ, ವಾರ್ಮ್ ಅಪ್ ಮಾಡಿದ್ವಿ. ನನ್ನ ಸ್ಟಾರ್ಟ್ ಆಯ್ತು ಬಿಟ್ರಿ, 500 meters ಇತ್ರಿ. 500 meters ನನಗೆ ಇಷ್ಟ ಲ್ಯಾಪ್ ಹಾಕ್ಬೇಕಂತ ಹೇಳಿದ್ರಿ, ಅಷ್ಟ ಲ್ಯಾಪ್ ಹಾಕಿ ಇಳಿದ್ರಿ, ನನ್ ಬ್ರಾಂಚ್ ಮೆಡಲ್ ರೀ.
1: ಫಸ್ಟ್ ನ್ಯಾಷನಲ್ ಜೂನಿಯರ್ ಇತ್ತೆ.
0: ಹಾ, ಜೂನಿಯರ್ 13 ಇದ್ದೀರಿ ಅವಾಗ. ನನಗೂ ಖುಷಿ ಆಯ್ತು ರೀ ಮೆಡಲ್ ಆಗಿದ್ಕ. ಆಮೇಲೆ ಹಾಸ್ಟೆಲ್ ಬಂದ್ಮೇಲೆ ಸರ್ ಮೇಡಮ್ ಎಲ್ರು ನನ್ನ ನ್ಯಾಷನಲ್ ಲೆವೆಲ್ ಅಂದ್ರೆ ಅದು ಬಿಗ್ ಅಚೀವ್ಮೆಂಟ್ ರೀ.
1: ಕರ್ನಾಟಕಕ್ಕೆ ನೀವು ಪದಕವನ್ನ ತಂದಿದ್ರಿ ಅವಾಗ.
0: ಅದ್ರೊಳಗೆ ಇರೋದಂದ್ರೆ ಇಬ್ಬರದೇ ಮೆಡಲ್ ಆಗಿತ್ರಿ. ನಂದು ಶ್ರೀಧರ್ ಸೌನೂರ್ ಅಂತ ಹೇಳಿ ಒಬ್ರು ಸೀನಿಯರ್ ಸೈಕ್ಲಿಸ್ಟ್ ರೀ, ಇಬ್ಬರದೇ ಟ್ರ್ಯಾಕ್ ಒಳಗ್ ಮೆಡಲ್ ರೀ, ಬಿಟ್ರೆ ಯಾರೂ ಮೆಡಲ್ ಇಲ್ಲ ರೀ ಕರ್ನಾಟಕದಿಂದ ರೀ.
1: ಅದೇ ಒಂಥರ ನಿಮ್ಗೆ ಸ್ಫೂರ್ತಿ ಅಂತ
0: ಹೇಳ್ಬೋದು.
1: ಮುಂದೆ ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಬೆಳೆಯಲಿಕ್ಕೆ
0: ನನ್ ಫಿಫ್ತಿಗೆ ಹಾಸ್ಟೆಲ್ ಹೋಗಿಂದ್ರೆ 6th ಮೆಡಲ್ ಆಗೈತ್ರಿ. ಆಮೇಲೆ 6th ಮತ್ತೊಂದು ಕಾಂಪಿಟೇಷನ್ ನಡೀತ್ರಿ, 2012 ಪುಣೆ ಒಳಗ್ ರೋಡ್ ಇವೆಂಟ್ ನಡೀತ್ರಿ. ಆ ರೋಡ್ ಇವೆಂಟ್ ಒಳಗೂ ಮುಂಚೆ ಸ್ಟೇಟ್ ಲೆವೆಲ್ ನಡೀತ್ರಿ, ಸ್ಟೇಟ್ ಲೆವೆಲ್ ಒಳಗೂ ನಂದು ಫಸ್ಟ್ ರೀ. ಆಮೇಲೆ ನ್ಯಾಷನಲ್ ಲೆವೆಲ್ ಹೋದ್ವಿ ರೀ ಪುಣೆಕ್ ರೀ. ಪುಣೆಗ್ ಹೋದ್ಮೇಲೆ ಅಲ್ಲಿ ನನ್ನ ಹತ್ರ ಸೈಕಲ್ ಇರ್ಲಿಲ್ಲ ರೀ. ಸೈಕಲ್ ಇರ್ಲಾರ್ದಕ್ ನಮ್ ಕೋಚ್ ಏನ್ ಮಾಡಿದ್ರು, ಪುಣೆ ಒಳಗ ಒಬ್ರು ಅಣ್ಣನ್ ಸೈಕಲ್, ಈಗಷ್ಟು ಗಿಡ್ಡದ್ಮೇಲೆ ಇರ್ಕೆಗಿ ಇನ್ನು ಸಣ್ಣವಳು ಇದ್ದೆ ರೀ. ಅಷ್ಟ ಇರ್ಬೇಕಾದ್ರು ಫುಲ್ ಸೀನಿಯರ್ ಹುಡುಗನ್ ಸೈಕಲ್ ತಗೊಂಬಂದು
1: ಕಾಲಿಗೆ
0: ನನ್ ಕೊಟ್ರಿ. ಕೊಟ್ಟ ತಕ್ಷಣ ಅದು ಗೇರು ಬಾಳ ಹೆವಿ ಇತ್ರಿ, ನನಗೆ ಜಗ್ಗಕ್ಕೂ ಆಗ್ತಿರ್ಲಿಲ್ಲರಿ. ಹೆಂಗಪ್ಪ ಓಡಿಸೋದಂತ ಹೇಳಿ ಹಂಗೆ ಓಡಿಸಿ ಫಿನಿಶ್ ಮಾಡಿದ್ರಿ. ಎಷ್ಟು ಎಫರ್ಟ್ ಐತಿ ಎಲ್ಲ ಹಚ್ಚಿದೀರಿ, ಅಲ್ಲಿ ನನ್ ಗೋಲ್ಡ್ ಮೆಡಲ್ ರೀ. ಇನ್ನು ಅದ್ರೂ ಯಾವ ಹಿಂಗ ಮಿಸ್ ಆಗ್ಯಾವಂತ ಇಲ್ಲ ರೀ ನ್ಯಾಷನಲ್ ಎಲ್ಲದ್ರೊಳಗೂ.
1: ಸೈಕಲ್ ಇಲ್ಲ ಅಂತ ಹೇಳಿದ್ರಲ್ಲ, ಮನೆಯ ಪರಿಸ್ಥಿತಿ ಹೇಗಿತ್ತು ಅವಾಗ?
0: ಬಾಳ ಅಂದ್ರೆ ಅದನ್ನ ಇನ್ನು ನಾವು ನೆನೆಸ್ಕೊಳಕ್ಕೂ ನನಗೆ ಆಗಲ್ಲ ರೀ, ಅಷ್ಟು ಕಷ್ಟ ಇತ್ರಿ ಅಲ್ಲಿ. ಸೈಕ್ಲಿಂಗ್ ಅಂದ್ರೆ ನಮಗೆಲ್ಲ ಏನ್ ಅನಿಸ್ತೈತಿ, ಅಯ್ಯೋ ಸೈಕಲ್ ಹೊಡ್ಯಾಕ್ ಬಂದ್ರೆ ಸಾಕು ಬಿಡು, ಹಾಸ್ಟೆಲ್ ಒಳಗೆ ಸೈಕಲ್ ಕೊಡ್ತಾರ, ಏನು ಮಾಡಬಹುದು. ಬಟ್ ಹಾಸ್ಟೆಲ್ ಒಳಗೂ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ರಿ ಆಗಿನ ಟೈಮ್ ಒಳಗಾದ್ರು.
1: ಏನ್ ಮಾಡ್ತಿದ್ರ ಅಪ್ಪ ಅವಾಗ?
0: ಮುಂಚೆ ಹೊಲದೊಳಗನೆ ಕೆಲಸ ಮಾಡ್ತಾರೆ, ನಮ್ದು 1 acre ಹೊಲ ಇದ್ರಿ, ಅದ್ರೊಳಗೇನೆ ಕೆಲಸ ಮಾಡ್ತಾರೆ, ಅದೇ ಡ್ಯೂಟಿ ಅವ್ರ.
1: ಅವ್ರಿಗೆ ಕಬಡ್ಡಿ ಆಸಕ್ತಿ ಹೆಂಗಿತ್ತು ಅವಾಗ? ಅಂದ್ರೆ ಆಡಿದ್ರು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್?
0: ಸ್ಟೇಟ್ ಲೆವೆಲ್ ಆಡಿದಾರ್ರಿ. ಅಂದ್ರ ಅವ್ರ ಹಿಂಗ ಹಳ್ಳಿ ಒಳಗ ಜಾತ್ರಿ ಒಳಗೆಲ್ಲ ಕಬಡ್ಡಿ ಸ್ಪರ್ಧೆ ಇಡ್ತಿರಲ್ರಿ, ಅದ ಆಡೋದಕ್ ಹೋಗ್ತಿದ್ರಿ. ಅಂದ್ರ ಅವ್ರಿಗೆ ಒಟ್ಟು ಸ್ಪೋರ್ಟ್ಸ್ ಅಂದ್ರೆ ಇಂಟ್ರೆಸ್ಟ್ ರೀ. ನಮ್ ತಂಗಿ ಇದಾಳ್ರಿ ಒಬ್ಳು, ನನಗ ಅಣ್ಣ, ನಾನು ತಂಗಿ. ನಮ್ ತಂಗಿ ಹುಟ್ಟಿದ್ಮೇಲೂ 2 ಅಪ್ಪಾಜಿ ಕಬಡ್ಡಿ ಆಡಿದಾರ್ರಿ. ಅವ್ರ ಕಬಡ್ಡಿ ಆಡ್ಬೇಕಾದ್ರೆ ತಂಗಿ ಹುಟ್ಟಿದ್ಮೇಲೆ ಅವ್ರದ್ ಕಾಲ್ ಇಂಜುರಿ ಐತ್ರಿ, ಹಂಗಾಗಿ ಅವ್ರ ಕಬಡ್ಡಿ ಆಡೋದ್ ಬಿಟ್ರಿ, ಅಲ್ಲಿ ತನಾನು ಕಬಡ್ಡಿ ಆಡಿದಾರ್ರಿ.
1: ಸೊ ಮನೆಯಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾದ್ರೆ ನಿಮ್ಗೆ ಸೈಕಲ್ ಕೊಡಿಸಿ ನಿಮ್ಮನ್ನ ಪ್ರೋತ್ಸಾಹ ಮಾಡುವಷ್ಟು ಪರಿಸ್ಥಿತಿ ಇರ್ಲಿಲ್ಲ?
0: ಇರ್ಲಿಲ್ಲ ಮ್ಯಾಮ್, ಇರ್ಲಿಲ್ಲ. ನಾನ್ ಚಲೋ ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲ ಅದನ್ನ ನೋಡಿ ಅಪ್ಪಾಜಿ ಹೊರಗಡೆ ಸಾಲ ಮಾಡಿ ನನಗೊಂದ್ ಸೈಕಲ್ ಕೊಡ್ಸಿದ್ರಿ. ಅದು 2014 ಒಳಗ್ರಿ, ಅದೇ ಟೈಮ್ ನನಗ್ ಫಸ್ಟ್ ಸೈಕಲ್ ತಗೊಂಡಿದ್ರಿ.
1: ಎಷ್ಟು ಇತ್ತವಾಗ ಸೈಕಲ್?
0: ನಾನ್ ಕೊಟ್ಟು ತಗೊಂಡಿದ್ದು 100,000 ರೀ. ಅದು ನಮ್ ಸರ್ ಒಂದು ಸೈಕಲ್ ಕೊಡಿಸಿದ್ರಿ, ಅದು ಸೆಕೆಂಡ್ ಹ್ಯಾಂಡ್ ರೀ, ಅದು ಹೊಸದ್ ಸಹಿತ ಅಲ್ಲ ರೀ. 10th ವರೆಗೂ ನನಗೆ ಹಾಸ್ಟೆಲ್ ಇಂದ ಸಪೋರ್ಟ್ ಕೊಟ್ಟಾರ್ರಿ, ನಾನು ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲದಕ್ಕೂ ನನ್ನ ಸಪೋರ್ಟ್ ಮಾಡ್ಯಾರ್ರಿ.
1: ಬಾಗಲಕೋಟೆ ಎಲ್ಲೇ ಇದ್ರ?
0: ಬಾಗಲಕೋಟೆ ಒಳಗ್ ಇದ್ದೀರಿ. 8th, 9th, 10th ಬಿಜಾಪುರ ರೀ,
1: ಅದು ಸ್ಪೋರ್ಟ್ಸ್ ಹಾಸ್ಟೆಲ್.
0: ಸ್ಪೋರ್ಟ್ಸ್ ಹಾಸ್ಟೆಲ್ ರೀ. ಆಮೇಲೆ 10th ಮುಗಿದ್ಮೇಲೆ ನನಗೆ ಒಂದ್ ನನಗೆ ಸ್ವಂತ ಸೈಕಲ್ ಬೇಕಂತ ಹೇಳಿ ಸ್ವಂತ ಸೈಕಲ್ ತಗೊಂಡೇರಿ ಬಂದ್ರಿ. ತಗೊಂಡ್ ಸ್ವಲ್ಪ ದಿವಸಕ್ಕೆ 10th ಇದ್ದಾಗ ಜಮಖಂಡಿ ನ್ಯಾಷನಲ್ ನಡೀತ್ರಿ 2014 ಒಳಗ್ ರೀ. ಒಂದ್ ಗೋಲ್ಡ್, 2 silver ಮೆಡಲ್ ರೀ ಜಮಖಂಡಿ ನ್ಯಾಷನಲ್ ಒಳಗ್ರಿ. 16 ಇದ್ದೆ ರೀ. ನಮ್ದು ಪರ್ಫಾರ್ಮೆನ್ಸ್ ನೋಡಿ ನಮ್ನ ಸಾಯಿ ಹಾಸ್ಟೆಲ್ ಸೆಲೆಕ್ಟ್ ಮಾಡಿದ್ರಿ ಡೆಲ್ಲಿ. ಆಮೇಲೆ ಅಲ್ಲಿ ಹೋದೇರಿ ಎಲ್ಲ ನಮಗೆ ಸೈಕಲ್ ಅದು ಕೊಟ್ರಿ.
1: ಈಗ ನೀವು ರೋಡ್ ಮತ್ತೆ ಟ್ರ್ಯಾಕ್ ಅಂತ ಹೇಳಿದ್ರಲ್ಲ, ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ 2 ಇವೆಂಟ್ ಇರ್ತದೆ ಅಂತ ಹೇಳಿದ್ರಿ. ಕಿಲೋಮೀಟರ್ ಮೇಲೆ ವ್ಯತ್ಯಾಸ ಇರ್ತದೋ ಹೇಗೆ ಅದು?
0: ಹಾ ಮ್ಯಾಮ್, ನಮ್ದು ಏಜ್ ಗ್ರೂಪ್ ಮೇಲೆ ಡಿಪೆಂಡ್ ಇರತ್ರಿ. ಇವಾಗ 14, 16, 18 ಸೀನಿಯರ್, ಇಷ್ಟ 4 ಕ್ಯಾಟಗರಿ ಇರ್ತಾವ್ರಿ. ಅದ್ರೊಳಗ 16 ಅವ್ರಿಗೆ ಡಿಸ್ಟೆನ್ಸ್ ಕಮ್ಮಿ ಇರತ್ತೆ, 10 kilometers, 20 kilometers ಈ ರೀತಿ ಇರ್ತೈತ್ರಿ. ಬಟ್ ನಂದು ಇವಾಗ ಸೀನಿಯರ್ ರೀ, ನನ್ ಸೀನಿಯರ್ ಅಂದ್ಮೇಲೆ ನಂದು ರೋಡ್ ಒಳಗ 30 kilometers ಬಂದಿದ್ದೀರಿ, 60 kilometers ಬಂದಿರತ್ರಿ, ಆಮೇಲೆ 120 kilometers ಬಂದಿರತ್ರಿ. 3 ಇವೆಂಟ್ಸ್ ರೀ ಕಂಟಿನ್ಯೂಸ್. ಫಸ್ಟ್ ಡೇ 30 kilometers, ಸೆಕೆಂಡ್ ಡೇ 60 kilometers ಅಲ್ಲಿ ರಿಲೇ ಇರತ್ರಿ. ಅದ್ರಲ್ಲಿ ನಾವು 30 kilometers ಓಡಿಸೋದು, ಮೆನ್ಸ್ 30 kilometers ಓಡಿಸೋದು, ಇಬ್ಬರದು ಸೇರಿ ಟೈಮಿಂಗ್ ಹಿಡಿದು ಅದು ಫೈನಲ್ ಮೆಡಲ್ಸ್ ಇದನ್ನ ವಿನ್ನರ್ಸ್ ಇದನ್ನ ಅನೌನ್ಸ್ ಮಾಡ್ತಾರ್ರಿ. ಆಮೇಲೆ 120 kilometers ಏನಿತ್ತು ಮಾಸ್ಟರ್ ರೀ ರೋಡ್ ರೇಸ್ ರೀ. ಅದಕ್ಕೆ
1: ಟೈಮಿಂಗ್ ಇರುತ್ತೆ? ಅದಕ್ಕೆ
0: ರೋಡ್ ರೇಸ್ ಅಲ್ಲಿ ಏನ್ ಟೈಮಿಂಗ್ಸ್ ಇರಲ್ಲ ರೀ.
1: ಟ್ರ್ಯಾಕ್ ಅಂದ್ರೆ
0: ಟ್ರ್ಯಾಕ್ ಅಲ್ಲಿ ಟೈಮಿಂಗ್ಸ್ ಇವೆಂಟ್ಸ್ ಬೇರೆ ಇದೆ ರೀ, ಗ್ರೂಪ್ಸ್ ಇವೆಂಟ್ಸ್ ಬೇರೆ ಇದೆ. ಗ್ರೂಪ್ಸ್ ಇವೆಂಟ್ಸ್ಗೆ ಟೈಮಿಂಗ್ಸ್ ಇರಲ್ಲ ರೀ. ಅಂದ್ರೆ ನಾವು 20 ಲ್ಯಾಕ್ಸ್ ಇದ್ರೆ 20 ಲ್ಯಾಕ್ಸ್ ಯಾರು ಫಸ್ಟ್

0: ಫಿನಿಶ್ ಮಾಡ್ತಾರೆ ಅವರೇ ಫಸ್ಟ್ ರೀ. ಅವ್ರು ಎಷ್ಟು ಬೇಕಾದ್ರೆ ಟೈಮ್ ತಗೊಳ್ಳಿ, ಅದ್ರೊಳಗೆ ಏನಿಲ್ಲ ರೀ. ಬಟ್ ಫಸ್ಟ್ ಫಿನಿಶ್ ಮಾಡೋರು ಫಸ್ಟ್ ರೀ. ಬಟ್ ಇವಾಗ ಟೈಮಿಂಗ್ಸ್ ಮೇಲೆ ಅಂತ ಇವೆಂಟ್ಸ್ ಇರ್ತಾವ್ರಿ. ಈ 4 ಕಿಲೋಮೀಟರ್ ನಮ್ದು ಇಂಡಿವಿಜುವಲ್ ಪರ್ಶೂಟ್ ಅಂತ ಇವೆಂಟ್ಸ್ ಐತ್ರಿ. ಅದ್ರೊಳಗೆ ಫಸ್ಟ್ ಕ್ವಾಲಿಫಿಕೇಶನ್ ರೌಂಡ್ ಇರುತ್ತೆ, ಆಮೇಲೆ ಫೈನಲ್ ಇರತ್ರಿ. ಕ್ವಾಲಿಫಿಕೇಶನ್ ಒಳಗ ನಾವು ಯಾರು ಕಡಿಮೆ ಟೈಮಿಂಗ್ ಒಳಗೆ ನಾವು 4 ಕಿಲೋಮೀಟರ್ ಫಿನಿಶ್ ಮಾಡಿರ್ತೀವಿ, ಅವರು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ರೀತಿ ಕ್ವಾಲಿಫೈ ಹಾಕೋದ್ ಬರ್ತೀವ್ರಿ. ಆಮೇಲೆ ಫೈನಲ್ ಗೆ ಫಸ್ಟ್ ಸೆಕೆಂಡ್ ಅದರ್ನ ಅಪೋಸಿಟ್ ಅಪೋಸಿಟ್ ಆಗಿ ಬಿಡ್ತಾರ್ರಿ. ನಾವ್ ಯಾರು ಫಸ್ಟ್ 4 ಕಿಲೋಮೀಟರ್ ಫಸ್ಟ್ ಫಿನಿಶ್ ಮಾಡ್ತೀವಿ ಅವ್ರ ಫಸ್ಟ್.
1: ಈಗ ನೀವು ಹಲವು ನ್ಯಾಷನಲ್ NTB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಪದಕಗಳನ್ನ ಪಡೆದಿದ್ರಿ, ಎಲ್ಲೆಲ್ಲಿ ನಡೆದಿದ್ವವು, ಹೇಗಿತ್ತು ಆ ಅನುಭವ?
0: ನಾನು NTB ಓಡಿಸಿದ್ದು 2015 ಲಾಸ್ಟ್ ರೀ. ಅಂದ್ರೆ 2015 ವರೆಗೂ ನಾನು ಕರ್ನಾಟಕ ಒಳಗೆ ಇದ್ದೀರಿ. ದೆಲ್ಲಿ ಹೋದ್ಮೇಲೆ ನಮ್ದು NTB ನಮಗ್ ಅಲೌಡ್ ಮಾಡ್ಲಿಲ್ಲ. ಅಲ್ಲಿ ರೋಡು ಟ್ರ್ಯಾಕು ಎರಡೇ ಮಾಡ್ತಿದ್ವಿ. ಕರ್ನಾಟಕ ಒಳಗಿದ್ದಾಗ ರೋಡು ಟ್ರ್ಯಾಕು NTB ಎಲ್ಲ ಆಡ್ತಿದ್ವಿ. NTB ಇವೆಂಟ್ಸ್ ಒಂಥರ ಡಿಫ್ರೆಂಟ್ ರೀ. ಅಂದ್ರೆ ಗುಡ್ಡು ಒಳಗೆಲ್ಲ ಓಡಿಸೋದಿರ್ತೈತ್ರಿ.
1: ಅದೇನು NTB ಅಂದ್ರೆ?
0: ಮೌಂಟೇನ್ ಬೈಕ್.
1: ಸೊ ಅದು ಬೈಕ್ ಮತ್ತೆ ಇದು ಸೈಕಲ್ ಏನಾದ್ರು ವ್ಯತ್ಯಾಸ
0: ಇದೆ ಮ್ಯಾಮ್? ಅದು ಸೈಕಲ್ ಮ್ಯಾಮ್. ಅದು ಸಹಿತ NTB ಅಂದ್ರೆ ದಪ್ಪ ದಪ್ಪ ಗಾಲಿ ಇರತ್ರಿ ಅದಕ್ರಿ. ಇದು ನಮ್ದು ರೌಂಡ್ ಹ್ಯಾಂಡಲ್ ಇರುತ್ತಲ್ರಿ, ಅದ್ ಹ್ಯಾಂಡಲ್ ಸೀದಾ ಇರತೈತ್ರಿ. ಅದಕ್ಕೆ ಗಾಲಿ ದಪ್ಪ ಇರ್ತಾವ್ರಿ. ಅಂದ್ರೆ ಗುಡ್ಡುಗಳಿಗೆಲ್ಲ ಓಡಿಸ್ಬೇಕ್ರಿ. ಹಂಗಾಗಿ ಅದು ನಮಗ್ ಬ್ಯಾಲೆನ್ಸಿಂಗ್ ಇರ್ಲಿ ಅಂತೇಳಿ ದಪ್ಪ ಗಾಲಿ ಇರತ್ರಿ. ಅದಕ್ಕೂ ಗೇರ್ಸ್ ಇರತ್ರಿ, ಅದು ಕಾರ್ಬನ್ ಫ್ರೇಮ್ ಇರತ್ರಿ, ಅದು ಲೈಟ್ ವೈಟ್ ಇರತ್ರಿ. ಅದೊಂಥರ ಎಕ್ಸ್ಪೀರಿಯನ್ಸ್ ಬೇರೆ ರೀ. ಅದ್ರ ಫುಲ್ ಗುಡ್ಡುಗಳಿಗೆ ಓಡಿಸೋದ್ರಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ರೀ ಅದ್ರಿ.
1: ನಿಮ್ಗೇನೋ ಇಲ್ಲಿ ಟ್ರ್ಯಾಕ್ ಮತ್ತೆ ರೋಡ್ ಅಲ್ಲಿ ಓಡಿಸಿ ಗೊತ್ತಿತ್ತು, ಗುಡ್ಡಗಾಡಿನಲ್ಲಿ ಸೈಕಲ್ ರೈಡ್ ಮಾಡೋದು ನಿಮ್ಗೆ ಗೊತ್ತಿರಲ್ಲ.
0: ಭೂತ್ನಾಳ್ ಅಂತ ಹೇಳಿ ಊರೈತ್ರಿ ಬಿಜಾಪುರ ಹತ್ರ ರೀ. ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಟ್ರೈನಿಂಗ್ ಮಾಡಿಸಿದ್ರಿ ಸರ್ ಮೇಡಮ್ ಇಬ್ರು. ಅಲ್ಕಾ ಪಡ್ತಾರೆ, ಚಂದ್ರಪ್ಪ ಗುರ್ನಿ ಅಂತ ಇದ್ರಿ. 8th, 9th, 10th ಅಲ್ಲಿ ಅವ್ರ ಕೈ ಒಳಗೆ ನಾನು ಟ್ರೈನಿಂಗ್ ತಗೊಂಡಿನ್ರಿ. ಅವರು ಅಲ್ಲಿ ಭೂತ್ನಾಳ್ ಐತ್ರಿ, ಅಲ್ಲಿ ಗುಡ್ಡ ಐತ್ರಿ ಪೂರಾ ರೀ. ಅಲ್ಲಿ ನಾವು ಸೈಕಲ್ ತಗೊಂಡು ಓಡಿಸಬಹುದ್ರಿ, NTB ಸೈಕಲ್ ತಗೊಂಡ್ರಿ. ಅಲ್ಲಿ ಹೋಗಿ ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರಿ ಸರ್ ಮೇಡಮ್ ಇಬ್ರು ರೀ. ಅದು ಒಂಥರ ಫುಲ್ ನಮಗೆ ಕಾಂಪಿಟೇಷನ್ ಲೆವೆಲ್ ರೋಡೇ ಐತ್ರಿ ಅಲ್ರಿ ಭೂತ್ನಾಳ್ ಕಡೆ ರೀ. ಹಂಗಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಈಸಿಲಿ NTB ನ್ಯಾಷನಲ್ಸ್ ಒಳಗೆಲ್ಲ ವಿನ್ ಆಗ್ತಿದ್ವಿ.
1: ಇಲ್ಲಿವರೆಗೆ ಎಷ್ಟು ಪದಕ ಆಗಿರ್ಬೋದು ನಿಮ್ಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ?
0: ನನಗ್ ರಾಜ್ಯದಷ್ಟು ಗೊತ್ತಿಲ್ಲ, ಯಾಕಂದ್ರೆ ಬಹಳ ವರ್ಷ ಐತ್ರಿ ಗ್ಯಾಪ್ ಆಗಿ ರಾಜ್ಯದ ಓಡಿಸ್ಲಾರ್ದ್ರಿ. ರಾಷ್ಟ್ರ ಮಟ್ಟದೊಂದು 55-56 ಮೆಡಲ್ಸ್ ಇದೆ ರೀ.
1: ಇಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಲ್ಲ, ಅದ್ರಲ್ಲಿ ನಿಮ್ಗೆ ನೆನಪುಳಿಯುವಂತದ್ದು ಯಾವ್ದಾದ್ರು ಇದೇನಾ?
0: ಹಂಗಂತಂದ್ರೆ ಎಲ್ಲಾನೂ ನೆನಪಿರೋದೇ ಐತ್ರಿ. ಬಟ್ ನನ್ಗೆ 2018 ಏಷ್ಯನ್ ಗೇಮ್ಸ್ ಉಡಿಸಿದ್ದು ಬಹಳ ನಂದು. ಇನ್ನೂ ಅದ್ರೂ ಕರ್ನಾಟಕದಿಂದ ಫಸ್ಟ್ ವುಮೆನ್ಸ್ ಅಂದ್ರೆ ನಾನೇ ರೀ. ಬಟ್ ಇನ್ನು ಆಮೇಲೆ ಇನ್ನು ಯಾರು ಆಡಿಲ್ಲ ರೀ ಏಷ್ಯನ್ ಗೇಮ್ಸ್, ಇನ್ನು ಅವ್ರಿಗೂ ಯಾರು ಹೋಗಿಲ್ಲ ರೀ.
1: 2016 ಅಲ್ಲಿ ಟ್ರ್ಯಾಕ್ ಏಷ್ಯನ್ ಕಪ್ ನಲ್ಲಿ ಭಾಗವಹಿಸಿದ್ರೆ, ಸೊ ಅದು ನಿಮ್ ಮೊದಲ ಅಂತಾರಾಷ್ಟ್ರೀಯ ಮಟ್ಟದ
0: ಮೆಡಲ್
1: ಚಾಂಪಿಯನ್ಶಿಪ್ ಆಗಿರ್ಬೇಕಲ್ವಾ? ಅದು ಅನುಭವ ಹಂಚಿಕೊಳ್ರಿ, ಎಲ್ಲಿ ನಡೆದಿತ್ತು
0: ಅದು? ಎಲ್ಲೆಲ್ಲೇ ನಡೆದಿತ್ರಿ. ಆಮೇಲೆ ನಂದು 2 ಕಿಲೋಮೀಟರ್ ಇಂಡಿವಿಜುವಲ್ ಪರ್ಸ್ಯೂಟ್ ಒಳಗೆ ಸಿಲ್ವರ್ ಮೆಡಲ್ ರೀ ನಂದಲ್ಲಿ. ನನ್ಗ ಆಮೇಲೆ ಫಸ್ಟ್ ಆದವರು ಜಸ್ಟ್ 2 ಸೆಕೆಂಡ್ಸ್ ಅಷ್ಟೇ ಗ್ಯಾಪ್ ರೀ. ಅವ್ರು ಫಸ್ಟ್, ನಾನು ಸೆಕೆಂಡ್ ರೀ. ಫಸ್ಟ್ ಇಂಡೋನೇಷ್ಯಾ ಹುಡುಗಿ ಆಗಿದ್ರಿ, ಸೆಕೆಂಡ್ ನಾನು ಆಗಿದ್ದೆ. ಏಷ್ಯಾ ಕಪ್ ಒಳಗೆ ಕಮ್ಮಿ ಇರ್ತಾರೆ, ಕಮ್ಮಿ ಅಂದ್ರೂ ಒಂದು 8-9 ಕಂಟ್ರೀಸ್ ಇರತ್ರಿ.
1: ಯಾರು ನಿಮ್ಗೆ ಬಹಳಷ್ಟು ಪ್ರತಿಸ್ಪರ್ಧಿ ಆಗಿದ್ರು? ಬಹಳ ಟಫ್ ಕಾಂಪಿಟೇಷನ್.
0: ಕೊರಿಯಾದವ್ರು ಇರ್ತಾರೆ ರೀ. ಇವಾಗ ಪ್ರೆಸೆಂಟ್ ಇವಾಗಾದ್ರೂ ಕೊರಿಯಾದವ್ರು ಜಾಸ್ತಿ ಮೆಡಲ್ ತಗೊಂಡು ಹೋಗ್ತಾರೆ ರೀ.
1: ಇಲ್ಲಾದ್ರೂ ನ್ಯಾಷನಲ್ ಅಲ್ಲಿ ನೀವು ಮೆಡಲ್ ತರ್ತಾ ಬರ್ತಾ ಇದ್ರಿ. ಬಟ್ ಒಂದೇ ಸಲ ನೀವು ಏಷ್ಯಾ ಕಪ್ ಗೆ ಹೋದ್ರಲ್ಲ, ಸೊ ಅಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ಲೇ ಬೇರೆ ಇರ್ತದೆ. ಏನ್ ಅನ್ಸ್ ನಿಮ್ಗೆ?
0: ಡೆಲ್ಲಿಗೆ ಹೋದ ತಕ್ಷಣ ನನಗೆ ಗೊತ್ತಾಗಿದ್ದು ಇಲ್ಲಿ ಇದ್ರೆ ಏಷ್ಯಾ ಕಪ್ ಎಲ್ಲ ನಡೀತಾವು, ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾವು ಅಂತ ಹೇಳಿ ಅಂತ ಅನಿಸಿದಾಗ ಮಧ್ಯಾಹ್ನ ಎಲ್ರದು 4:00 ಇಂದ ಟ್ರೈನಿಂಗ್ ಇರ್ತಿತ್ರಿ. ನಾನು 3:00 ಗೆ ಟ್ರ್ಯಾಕಿಗೆ ಹೋಗಿದ್ದೆ ರೀ. 3:00 ಗೆ ಟ್ರ್ಯಾಕಿಗೆ ಹೋಗಿ 1 ಅವರ್ ನನ್ನ ರೂಲರ್ ಒಳಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ರೀ. ಅಂದ್ರೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು, ಜಾಸ್ತಿ ಹೊಡಿಬೇಕಂತ ಹೇಳಿ ನಾನು 1 ಗಂಟೆ ಅಡ್ವಾನ್ಸ್ ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ 4:00 ಇಂದ ಎಲ್ಲರೂ ಬಂದ ತಕ್ಷಣ ಅವ್ರ ಜೊತೆ ಮತ್ತೆ ಟ್ರೈನಿಂಗ್ ಮಾಡ್ತಿದ್ದೆ ರೀ. ನನಗೊಂದೇ ಇತ್ತು ನಾನು ಮೆಡಲ್ ಮಾಡ್ಬೇಕು. ಅದು ಇಂಟರ್ನ್ಯಾಷನಲ್ ಒಂದು ಮೆಡಲ್ ಮಾಡೋದು ಒಂದು ಡ್ರೀಮ್ ಇತ್ರಿ. ಹಂಗಾಗಿ ಅದು ಚಲೋ ಪ್ರಾಕ್ಟೀಸ್ ಮಾಡಿ ಚಲೋ ವಿನ್ ಆಯ್ತು.
1: ಸೊ ಈಗ ನೀವೇನ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಆ ಸೈಕಲ್ ಇರ್ತದ ಅಥವಾ ಬೇರೆ ಅಲ್ಲಿ ಅವರೇ ಕೊಡ್ತಾರ?
0: ಇಲ್ಲ ಮ್ಯಾಮ್, ನಾವು ಯಾವ ಸೈಕಲ್ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ರಿ ಅದೇ ಸೈಕಲ್ ಇರತ್ರಿ. ಬಟ್ ವೀಲ್ಸ್ ಬೇರೆ ಹಾಕ್ತಾರೆ, ಟ್ರೈನಿಂಗ್ ವೀಲ್ಸ್, ಕಾಂಪಿಟೇಷನ್ ವೀಲ್ಸ್ ಬೇರೆ ಬೇರೆ ಇರತ್ರಿ. ಬಟ್ ನಮ್ ಸೈಕಲ್ ಚೇಂಜ್ ಆಗಲ್ಲ ರೀ, ಯಾಕಂದ್ರೆ ಇವಾಗ ಸೈಕಲ್ ಚೇಂಜ್ ಮಾಡಿದ್ವಿ ಅಂದ್ರೆ ಕೈ ಒಳಗ ಬೇರೆ ಡಿಫ್ರೆಂಟ್
1: ಸಿಗಲ್ಲ.
0: ನಮಗೆ ಎಷ್ಟೇ ಕಾಸ್ಟ್ಲಿ ಸೈಕಲ್ ಕೊಟ್ರು ನಾವು ಓಡಿಸೋ ಸೈಕಲ್ ನಮಗೆ ಚೆನ್ನಾಗಿ ಅನ್ಸತ್ರಿ. ಹಂಗಾಗಿ ನಾವು ಯಾವ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ಲ ಅದೇ ಸೈಕಲ್ ನಮ್ಮ ಹತ್ರ ಇರತ್ರಿ. ವೀಲ್ಸ್ ಬೇರೆ ಹಾಕ್ತಾರ್ರಿ, ಅದು ಫಾಸ್ಟೆಸ್ಟ್ ವೀಲ್ಸ್ ಬರ್ತಾವ್ರಿ, ಅವ್ನ ಹಿಂದೆ ಮುಂದೆ ಎಲ್ಲ ಬೇರೆ ವೀಲ್ ಹಾಕ್ತಾರ.
1: ಈಗ ಗೆಲುವನ್ನ ಹೇಗೆ ನಿರ್ಧಾರ ಮಾಡ್ತಾರೆ? ಟೈಮಿಂಗ್ ಅಥವಾ ನೀವೇನಾದ್ರೂ ಓಡಿಸೋದು ಸ್ಕಿಲ್ ನೋಡ್ತಾರ?
0: ಇಲ್ಲ ಮ್ಯಾಮ್, ಟೈಮಿಂಗ್ಸ್ ಟೈಮಿಂಗ್ಸ್ ಎಲ್ಲ ನ್ಯಾಷನಲ್ ಲೆವೆಲ್ ಒಳಗೂ ಟೈಮಿಂಗ್ಸ್ ಮ್ಯಾಮ್. ಅದೇ ಬೇರೆ ಬೇರೆ ಇವೆಂಟ್ಸ್ ಒಳಗೆ ಬೇರೆ ಬೇರೆ ಈ ಟೈಮಿಂಗ್ ಮೇಲೆ ಒಂದ್ ಇವೆಂಟ್ ಇರುತ್ತೆ. ಆಮೇಲೆ ಗ್ರೂಪ್ ಇವೆಂಟ್ ಒಳಗ ಯಾರ್ ಫಸ್ಟ್ ಫಿನಿಶ್ ಮಾಡ್ತಾರಲ್ಲ ಅವರೇ ಫಸ್ಟ್.
1: ಸೈಕ್ಲಿಂಗ್ ಅಲ್ಲಿ ಗ್ರೂಪ್ ಇವೆಂಟ್ ಇದೆ,
0: ಗ್ರೂಪ್ ಇವೆಂಟ್ ಇದೆ. ಇವಾಗ ಮಾಸ್ಟರ್ಡ್ ಅಂತ ಹೇಳಿದ್ರೆ ಅದು ಗ್ರೂಪ್ ಇವೆಂಟ್ ನಡೀತೈತ್ರಿ. ಮೆನ್ಸ್ ಆಯ್ತು ವುಮೆನ್ಸ್ ಆಯ್ತು, ಗ್ರೂಪ್ ಇವೆಂಟ್ ನಡಬೇಕಾದ್ರೆ ಅದ್ರೊಳಗೆ ನಾವ್ ಯಾರು ಫಸ್ಟ್ ಫಿನಿಶ್ ಮಾಡ್ತಿವಲ್ಲ. ಇವಾಗ 120 ಕಿಲೋಮೀಟರ್

0: ಯಾರು ಫಸ್ಟ್ ಫಿನಿಶ್ ಮಾಡ್ತೀವಲ್ಲ ಫಸ್ಟ್ ರೈಡರ್ ಅವರಿಗೆ ಫಸ್ಟ್.
1: ಗ್ರೂಪ್ ಅಂದ್ರೆ ಎಷ್ಟು ಜನ ಇರ್ತಾರೆ?
0: ನಾವ್ 6 ಮೆಂಬರ್ ಇರ್ತೀವ್ರಿ.
1: ಸೊ ಒಂದ್
0: ಪ್ರತಿ ಗ್ರೂಪ್ ಇಂದ 6 ಜನ ಪಾರ್ಟಿಸಿಪೇಷನ್ ಮಾಡಬಹುದ್ರಿ. ಇವಾಗ ರೈಲ್ವೆ ಗ್ರೂಪ್ ಇಂದ 6 ಜನ, ಕರ್ನಾಟಕದಿಂದ 6 ಜನ, ತಮಿಳುನಾಡಿಂದ 6 ಜನ, ಹರಿಯಾಣದಿಂದ 6 ಜನ, ಗ್ರೂಪ್ 7 ಅಲ್ಲಿ 6 ಜನ. ಟೈಮ್ ಟ್ರಯಲ್ ಅಲ್ಲಿ ಒಂದ್ ಸ್ಟೇಟ್ ಇಂದ ಇಬ್ಬಿಬ್ರು, ರೈಲ್ವೆ ಇಂದ ಇಬ್ರು, ಹರಿಯಾಣದಿಂದ ಇಬ್ರು, ಕರ್ನಾಟಕದಿಂದ ಇಬ್ರು, ಈ ರೀತಿ.
1: ನೀವು 2017 ಜೂನಿಯರ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲೂ ಕೂಡ ಭಾಗವಹಿಸಿದ್ರಿ, ಯಾವ ಇವೆಂಟ್ ಅದು, ಎಲ್ಲಿ ನಡೆದಿತ್ತು?
0: ಅದು ಭಾಮಾಸ್ ಅಲ್ಲಿ ನಡೆದಿತ್ರಿ. ಅದು ಏಷ್ಯಾ ಕಂಡ್ ಬಿಟ್ ಬೇರೆ ಕಂಟ್ರಿ, ಯುರೋಪ್ ಕಂಡ್ ಒಳಗ ಭಾಮಾಸ್ ಅಂತ ಒಂದ್ ಕಂಟ್ರಿಯಲ್ಲಿ ನಡೆದಿತ್ರಿ. 60 ಕಿಲೋಮೀಟರ್ ಇವೆಂಟ್ ಇತ್ರಿ ನಂದ್ರಿ. ಆಕ್ಚುಲಿ ಟೈಮ್ ಟ್ರಯಲ್ ಮಾಸ್ಟರ್ ಎರಡು ರೋಡ್ ಇತ್ರಿ. ಟೈಮ್ ಟ್ರಯಲ್ ಅಲ್ಲಿ ನನ್ನ ಸೈಕಲ್ ಪ್ರಾಬ್ಲಮ್ ಆಗಿ ನನಗೆ ಓಡ್ಸಕ್ ಅಲೌಡ್ ಮಾಡ್ಲಿಲ್ಲ ರೀ.
1: ಅದು ಜೂನಿಯರ್ ಅಂದ್ರೆ
0: ಜೂನಿಯರ್ ಇಲ್ಲ ಮ್ಯಾಮ್, 16. ನನ್ನ ಇನ್ನೂ ಅದ್ರೂ ನನ್ ಲಾಂಗ್ ಫ್ಲೈಟ್ ಅಲ್ಲಿ ಓಡಾಡಿದ್ದಂದ್ರೆ ಅದೇ ಮ್ಯಾಮ್, ಜರ್ನಿ ಮಾಡಿರೋದಂದ್ರೆ ಅದೇ, ಡೆಲ್ಲಿ ಟು ಲಂಡನ್, ಲಂಡನ್ ಟು ಬಹಮಾಸ್. ಅಷ್ಟು ಫ್ಲೈಟ್ ಅಲ್ಲೇ 6 to 8 hours ಜರ್ನಿ ಇತ್ತು ಮ್ಯಾಮ್.
1: ಮೊದಲಿಗೆ ಫ್ಲೈಟ್ ಹತ್ತಿದ್ದು
0: ಫ್ಲೈಟ್ ಹತ್ತಿದ್ದೆ ಅವಾಗ. ಇಂಡಿಯಾದಲ್ಲೂ ಯಾವಾಗ್ಲೂ ನಾನು ಓಡಾಡಿರ್ಲಿಲ್ಲ ರೀ ಫ್ಲೈಟ್ ಒಳಗೆ,
1: ಟ್ರೈನ್ ಅಲ್ಲೇ
0: ಹೋಗ್ತೀವಿ. ಹಾರಿ ಟ್ರೈನ್ ಹತ್ತಿದ್ದು ನ್ಯಾಷನಲ್ ಲೆವೆಲ್ ಆಡುವಾಗ ಫಸ್ಟ್ ಟೈಮ್ ನಾ ಟ್ರೈನ್ ಹತ್ತಿದ್ರಿ. ಫ್ಲೈಟ್ ಹತ್ತಿದ್ದು ಅವಾಗ ಫಸ್ಟ್ ಟೈಮ್ ರೀ. ಅದನ್ನ ಹೆಂಗ್ ಹೇಳ್ಬೇಕಂದ್ರೆ ಖುಷಿ ಆಯ್ತು ಮ್ಯಾಮ್, ಅಲ್ಲಿವರೆಗೂ ಹೋಗಿದ್ದು ಅವ್ರು ನನಗೆ ಜಾಸ್ತಿ, ಅವರೇ ಖುಷಿ ಪಟ್ಟಿದ್ರು ನನ್ ಮಗಳು ವಿಮಾನದೊಳಗ ತಿರುಗಾಡ್ತಾಳ ಅಂತ ಹೇಳಿ ಎಲ್ಲ ಖುಷಿ ಪಟ್ರು ಮ್ಯಾಮ್ ಎಲ್ರು. ಅಲ್ಲಿ ಹೋದ ತಕ್ಷಣ ಕಾಂಪಿಟೇಷನ್ ಎಲ್ಲ ಚೆನ್ನಾಗಾಯ್ತು ಮ್ಯಾಮ್. ಜರ್ನಿನೂ ಎಲ್ಲ ಫುಲ್ ಇಂಡಿಯಾ, ನಮ್ ಜೊತೆ ಕೋಚ್ ಬಂದಿರ್ತಾರೆ ಮ್ಯಾಮ್, ಅವರೆಲ್ಲ ನಮ್ಮನ್ನ ಫುಡ್ ಆಗ್ಲಿ, ಆಮೇಲೆ ಅಲ್ಲಿರೋದು ಅಕಾಮಿಡೇಷನ್ ಆಗ್ಲಿ ಎಲ್ಲಾನು
1: ಚೆನ್ನಾಗಿ. ಫಸ್ಟ್ ಫ್ಲೈಟ್ ಹತ್ತಿದ್ರಿ, ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಿಮ್ಮ ಹಳ್ಳಿ ಪುಟ್ಟ ಗ್ರಾಮದಿಂದ ಹೋದವ್ರು ನೀವು, ಸೊ ಆ ಗ್ರಾಮದ ವಾತಾವರಣ ಹೇಗಿತ್ತವ?
0: ಹಳ್ಳಿ ಒಳಗೆಲ್ಲ ಹೆಂಗಂತಾರಂದ್ರ, ಬೇರೆ ದೇಶಕ್ ಹೋಗಿ ಬಂದಾರ, ಹೋಗಿ ಬಂದಾರ, ಸೈಕಲ್ ಹೊಡೆದ್ ಬಂದ್ಲ, ಹೊಡೆದ್ ಬಂದ್ಲ, ಅಷ್ಟೇ ಮುಗಿದ್ವಿ. ಬಟ್ ಅದೇ ನಮ್ದು ಜಮಖಂಡಿ ಒಳಗೆ ನ್ಯಾಷನಲ್ಸ್ ಇತ್ರಿ. ನಂದು ಇಂಟರ್ನ್ಯಾಷನಲ್ ಹೋದಾಗ ಅಷ್ಟೇನು ಊರೊಳಗೆ ಪಬ್ಲಿಕ್ ಆಗಿರ್ಲಿಲ್ಲ ರೀ. ನಮ್ಮ ಊರಿಂದ ಜಮಖಂಡಿ 15 kilometers ಅಷ್ಟೇ ರೀ. 2014 ಒಳಗೆ ನಾನು ಜಮಖಂಡಿ ನ್ಯಾಷನಲ್ ಇತ್ತಲ್ಲ, ಜಮಖಂಡಿ ನ್ಯಾಷನಲ್ ಒಳಗೆ ನಂದು ಒಂದ್ ಗೋಲ್ಡ್, 2 silver ರೀ. ನನ್ನ ಊರೊಳಗೆ ಅನ್ಕ ಫುಲ್ ಊರ್ ತುಂಬ ಮೆರವಣಿಗೆ ಮಾಡಿಬಿಟ್ಟಿದ್ರಿ. ಫುಲ್ ಇಡೀ ಊರನೇ ನಮ್ದು, ನಮ್ ರೋಡಿಗೆನ ಇವೆಂಟ್ ಸ್ಟಾರ್ಟ್ ಇತ್ರಿ, ಗ್ರೂಪ್ ಇವೆಂಟ್ ರೀ. ನಂದು ಅದೇ ಇವೆಂಟ್ ಒಳಗೆ ನಂದು ಗೋಲ್ಡ್ ಮೆಡಲ್ ರೀ. ನಂದು ಎಷ್ಟು 20-30 kilometers ಇವೆಂಟ್ಸ್ ಇತ್ರಿ. ಫುಲ್ ಫಸ್ಟ್ 3 kilometers ಹಿಡಿದು ಎಂಡ್ ವರೆಗೂ ನಮ್ಮ 3 ನಿಂತಿದ್ರಿ. ಮೇಘ ಹೊಡಿ ಹೊಡಿ, ಜೋರ್ ಹೊಡಿ ಜೋರ್ ಹೊಡಿ. ಇನ್ನು ನನಗೆ ಸ್ಟ್ರಾಂಗ್ ಪ್ಲೇಯರ್ಸ್ ಗಳು ಬಂಚ್ ಒಳಗೆ ಇದ್ದಿರ್ರಿ, ಬಟ್ ನನಗೆ ಅವ್ರನ್ನೆಲ್ಲ ನೋಡಿ ನಾನು ಫಸ್ಟ್ ಮಾಡಿನಿ ಅನ್ನೋ ಫೀಲ್ ಇನ್ನೂವರೆಗೂ ಐತ್ರಿ.
1: ನಮ್ಮೂರು
0: ಹುಡುಗಿ, ನಮ್ಮೂರು ಹುಡುಗಿ. ಆಮೇಲೆ ನಾನ್ ಫಸ್ಟ್ ಮಾಡಿದ ತಕ್ಷಣ ಸಿದ್ದು ನ್ಯಾಮಗೌಡ ಸರ್ ಇದ್ರಿ, ನನ್ ಫುಲ್ ಹೊತ್ಕೊಂಡು ಅವ್ರ
1: ಚೇರ್.
0: ಅಲ್ಲಿ ಅದೊಂಥರ ಸೆಲೆಬ್ರೇಟ್ ಬೇರೆ ಲೆವೆಲ್ ಇತ್ರಿ,
1: ಬಹಳ ಒಂಥರ ಕ್ಷಣ ಅಂತ ಹೇಳ್ಬೋದು.
0: ಅದು ನ್ಯೂಸ್ ಪೇಪರ್ ಎಲ್ಲ ಹಾಕಿಸಿ ನಾನು ಅದೇ ಒಂದ್ ನ್ಯಾಷನಲ್ ಮಗುದು ಒಂದ್ ಸ್ವಲ್ಪ ದಿವಸಕ್ಕ ಊರಿಗೆ ಅದು ಹೋದಾಗ ಬಹಳ ನನ್ನೆಲ್ಲ ಗುರುತಿಸಿದ್ರಿ.
1: ಸಭೆ ಸಮಾರಂಭ
0: ಸನ್ಮಾನ ಮಾಡಿದ್ರಿ, ಅದನ್ನೆಲ್ಲ ಒಂಥರ ಫುಲ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬಹುದು ಅದೆಲ್ಲಾರಿ.
1: 2017 ಟ್ರ್ಯಾಕ್ ಏಷ್ಯಾ ಕಪ್ ನಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ಬಂದಿದ್ರಲ್ಲ, ಅದರ ಅನುಭವವನ್ನು ಹಂಚಿಕೊಳ್ಳಿ.
0: 2017 ಏಷ್ಯನ್ ಚಾಂಪಿಯನ್ಶಿಪ್ ಬೇರೆ ನಡೆದಿತ್ತು, ಅಲ್ಲಿ ಪಾರ್ಟಿಸಿಪೇಷನ್ ಆಗಿದ್ರಿ. ಏಷ್ಯಾ ಕಪ್ ಅಲ್ಲಿ ಸಿಲ್ವರ್ ಮೆಡಲ್ ಆಯ್ತ್ರಿ ಅಲ್ಲಿ, ಅದು ಒಂಥರ ಖುಷಿ ಅನುಭವ ಅದರಿ.
1: ಸೊ ಈಗ ಇಲ್ಲಿವರೆಗೂ ಬಹಳಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಮೇಲೆ ಮೇಲೆ ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಯಾವ ರೀತಿ ಉತ್ಸಾಹ ಇರ್ತಿತ್ತು? ಯಾಕಂದ್ರೆ ಸಾಕಪ್ಪ ಸೈಕಲ್ ಲೈಫ್ ಅನ್ಸ್ಲಿಲ್ವಾ?
0: ನನಗೆ ಪ್ರೆಸೆಂಟ್ ಒಂದ್ ಬೇಬಿ ಇದಾಳ ಮ್ಯಾಮ್, ನನ್ ಮಗಳು 3.5 ರೀ. ನನಗೆ ಇನ್ನೋದ್ರೂ ಸೈಕ್ಲಿಂಗ್ ಸಾಕು ಅನ್ಸಿಲ್ಲ ರೀ, ನಾನು ಇನ್ನೋದ್ರೂ ಮಾಡಂತೀನಿ. ನನ್ನ ಹಸ್ಬೆಂಡು ಅಷ್ಟೇನು ಸಪೋರ್ಟ್ ಮಾಡಂತಾರ್ರಿ, ಆಮೇಲೆ ರೈಲ್ವೆ ಇಂದನು ಅಷ್ಟೇ ಸಪೋರ್ಟ್ ಐತ್ರಿ. ಸೈಕ್ಲಿಂಗ್ ಸಾಕಂತ ಹೇಳಿ ನಡ್ಬರ್ಕ್ ನಡ್ಬರ್ಕ್ ಬಿಡ್ತೀನ್ರಿ, ಅಂದ್ರೂ ಅದೊಂಥರ ಈಗ
1: ಸೆಳೆತ
0: ಹಾರಿ ಅದೊಂಥರ ಹ್ಯಾಬಿಟ್ ಅಂತ ಹೇಳಿ ಅದೊಂದು ಅಂಡ್ಕೊಂಡ್ಬಿಟ್ಟಾರತ್ತೆ ಆಗ್ಬಿಟ್ಟಿದ್ರಿ, ಅಂದ್ರೆ ಅದನ್ನ ಬಿಡಕ್ಕೆ ಆಗ್ತಿಲ್ಲ ರೀ. ಸಾಕಂತ ಇನ್ನವರೆಗೂ ಯಾವಾಗೂ ಅನಿಸು ಇಲ್ಲ ರೀ.
1: ಇಲ್ಲಿವರೆಗೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ, ಹಾಗೆ ನಿಮಗೆ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನೆನಪುಳಿಯುವಂತದ್ದು ಯಾವುದು?
0: ನಾನು ಇಲ್ಲಿವರೆಗೇನು 6 international ಆಡಿದೀನ್ರಿ. ಆಮೇಲೆ ನೆನಪುಳಿಯೋದಂದ್ರ, ನಾನು ಜೂನಿಯರ್ ಇದ್ದಾಗ ಬಾಮಾಸ್ಕ್ ಹೋಗಿರೋದು ಅದೇ ಒಂದ್ ನಂದ ಜೂನಿಯರ್ ಕಾಮನ್ವೆಲ್ತ್ ಆಡಿರೋದು ಅದೊಂದ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬೋದ್ರಿ. ಆಮೇಲೆ ಏಷ್ಯನ್ ಗೇಮ್ಸ್ 2018 ಒಳಗ್ ಹೋಗಿರೋದ್ರಿ. ಇನ್ನೂವರೆಗೂ ಹುಡುಗಿಯರೊಳಗ್ ಯಾರು ಹೋಗಿಲ್ಲ ರೀ ಕರ್ನಾಟಕದಿಂದ ರೀ. ಅದು ನನ್ ಕುರ್ನಿ ಸರ್ ಹೇಳಿದಾಗ ಇನ್ನೂ ಫಸ್ಟ್ ಹೋಗಿರೋದ್ ನಾನೇ ಅಂತ ಹೇಳಿ ಅದೊಂದ್ ಖುಷಿ ಆಯ್ತ್ರಿ. ಫಸ್ಟ್ ಟೈಮ್ ನಂದ್ ಇಂಟರ್ನ್ಯಾಷನಲ್ ಮೆಡಲ್ ಆಗಿರೋದ್ರಿ, ಚೆನ್ನಾಗಿತ್ರಿ.
1: ಬಹಳಷ್ಟು ಪ್ರಶಸ್ತಿಗಳು ನಿಮ್ಗೆ ಬಂದಿದೆ, ಏಕಲವ್ಯ ಪ್ರಶಸ್ತಿ ಕುರಿತಾಗಿ ಹೇಳಿ, ಯಾವ ರೀತಿ ನಿಮ್ಗೆ ಒಲಿಯಿತ ಆ ಪ್ರಶಸ್ತಿ?
0: ಏಕಲವ್ಯ ಪ್ರಶಸ್ತಿ ಅಂದ್ರೆ ನಾನು ಕಂಟಿನ್ಯೂಸ್ಲಿ ಮೆಡಲ್ಸ್ ಮಾಡಿದ್ದೀರಿ, ಅದೊಂದು ಡ್ರೀಮ್ ಇತ್ತು ನನಗೆ. ಅವಾರ್ಡ್ ತಗೋಬೇಕು ಅಂದ್ರೆ ಕರ್ನಾಟಕ ಒಳಗ ಜಾಸ್ತಿ ಅಚೀವ್ಮೆಂಟ್ ಮಾಡಿದವರಿಗೆ ಹೈಯೆಸ್ಟ್ ಅವಾರ್ಡ್ ಅಂದ್ರೆ

0: ಇದು ಏಕಲವ್ಯ ಅವಾರ್ಡ್ ರೀ
1: ಕ್ರೀಡಾ ಪ್ರತಿಭೆಗೆ.
0: ನಾನೆಲ್ಲ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ಈ ಅವಾರ್ಡ್ ಇಟ್ಟಿರೋದು ಅವ್ರ ಮನೆ ಒಳಗ್ ನೋಡ್ತಿದ್ದೀರಿ. ನೋಡ್ ನಾನು ಇದನ್ನ ಅವಾರ್ಡ್ ತಗೋಬೇಕಲ್ಲ, ನೀವು ನಿಲ್ಲಮ್ಮ ಮಲ್ಲಿಗೆ ಅವಾರ್ಡ್ ಅಂತ ಹೇಳಿದ್ರಲ್ಲ ಅವ್ರ ಮನೆ ಹೋಗಿದ್ದೀರಿ. ನಾನು ಒಂದ್ಸಲ ಅಕ್ಕರ ಮನೆಗೆ ಹೋದಾಗ ಅವ್ರ ಮನೆ ಒಳಗ ಅವಾರ್ಡ್ ನೋಡಿದ್ದೀರಿ ನಾನ್ರಿ. ಅವಳು ಸ್ವಲ್ಪ ಜಾಸ್ತಿ ಹುಡುಗರಿಗೆ ಮೋಟಿವೇಶನ್ ಕೊಡ್ತಾರ್ರಿ, ಅಂದ್ರ ನಾವೆಲ್ಲ ಹಿಂಗ್ ಸೈಕ್ಲಿಂಗ್ ಮಾಡಿದ್ವಿ, ಈ ರೀತಿ ಮಾಡಿದ್ವಿ. ಅದ್ ನನ್ಗೆ ಯಾರಾದ್ರೂ ನಮ್ ಸೀನಿಯರ್ಸ್ ಕಂಡ್ರೆ ಸಾಕು, ನನ್ ಜೂನಿಯರ್ ಇದ್ದಾಗ. ಇವಾಗ ಅಷ್ಟು ನಾನು ಸ್ವಲ್ಪ ಚೇಂಜ್ ಆಗೈತ್ರಿ ಮೆಂಟಾಲಿಟಿ. ಬಟ್ ನಾ ಸಣ್ಣವಳಿದ್ದಾಗ ಯಾರಾದ್ರೂ ನಮ್ ಸೀನಿಯರ್ ಕಂಡ್ರ ಅವ್ರು ಹೆಂಗ್ ಸೈಕ್ಲಿಂಗ್ ಮಾಡ್ಯಾರ, ನಾವಿನ್ನು ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಹೆಂಗ್ ನಾವ್ ಸೈಕಲ್ ಹೊಡೆದ್ರೆ ನಮಗೆ ಎಲ್ಲ ಮೆಡಲ್ಸ್ ಎಲ್ಲ ಬರ್ತಾವ. ನಾನು ಅವ್ರನ್ನ ಕೆನಕಿ ಕೆನಕಿ ಕೇಳ್ತಿದ್ದೀರಿ, ಹೆಂಗ್ ಸೈಕಲ್ ಹೆಂಗ್ ಹೊಡೆದು. ಇಲ್ಲಿ ಕರ್ನಾಟಕ ಒಳಗೂ ಆಯ್ತು, ನಾನು ಡೆಲ್ಲಿಗೆ ಹೋದ ತಕ್ಷಣ ಅಲ್ಲೂ ಬೇರೆ ಬೇರೆ ಸ್ಟೇಟ್ ಇಂದ ಸೀನಿಯರ್ಸ್ ರೈಡರ್ಸ್ ಇದ್ರು ನಮ್ ಜೊತೆ, ಅವ್ರನ್ನೆಲ್ಲರನ್ನು ಕೇಳಿ ಕೇಳಿ ತಿಳ್ಕೊಳ್ಳೋದು. ಒಂದಿಬ್ರು ಮೂರ್ ಮಂದಿ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ನಾನು ಏಕಲೇ ಅವಾರ್ಡ್ ನೋಡಿದ್ದೀರಿ, ನನಗೊಂದಿತ್ರಿ ಅದ್ ನಾನು ತಗೋಬೇಕ.
1: ಅದು ಅವಾರ್ಡ್ ಬಹಳ ಒಂಥರ ಆಕರ್ಷಣೀಯ
0: ಅಷ್ಟ ಇದೇ ಐತ್ರಿ, ಅದ್ರ ಫುಲ್ ಅಟ್ರಾಕ್ಟ್ ಆಗುತ್ತೆ ಅದನ್ನ ನೋಡಿದ ತಕ್ಷಣ ರೀ. ತಗೊಳ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಕಂಟಿನ್ಯೂಸ್ಲಿ 5 ಇಯರ್ಸ್ ಪರ್ಫಾರ್ಮೆನ್ಸ್ ಇರ್ಬೇಕ್ರಿ. ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕರ್ನಾಟಕ ಒಳಗೆ ಯಾರ್ದಿರತ್ತಲ್ಲ ಆ ಇಯರ್ದು ನಮ್ಗೆ ಅವಾರ್ಡ್ ಬರುತ್ತೆ. ಹಂಗಾಗಿ ನಾನ್ ಕಂಟಿನ್ಯೂಸ್ಲಿ ಮೆಡಲ್ ಮಾಡಕ್ ಟ್ರೈ ಮಾಡಿದೆ ರೀ, ಮೆಡಲ್ ಆದ್ರು ರೀ, ಆಮೇಲೆ ಅವಾರ್ಡು ಬಂತ್ರಿ.
1: ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಮೇಘ, ಸೈಕ್ಲಿಂಗ್ ಕ್ರೀಡೆಯಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ, ಅವರ ಕ್ರೀಡಾ ಸಾಧನೆಯನ್ನ ಸರ್ಕಾರ ಯಾವ ರೀತಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು, ನಿಮ್ಮ ಅಭಿಪ್ರಾಯ ಏನು?
0: ಇವಾಗ ಎಷ್ಟೋ ಜನ ನನಗ ಗೊತ್ತಿದ್ದಂಗನ ಎಷ್ಟೋ ಮಂದಿ ನ್ಯಾಷನಲ್ ಲೆವೆಲ್ ಮೆಡಲ್ಸ್ ಮಾಡಿದವರು ಸಹಿತ ಮನೆಯೊಳಗ್ ಇವಾಗ ಗಂಡ್ ಮಕ್ಳದ್ರ ಮನೆಯೊಳಗ್ ಬಿಟ್ಟು ಕೆಲಸ ಮಾಡಕ್ ಹೊಂಟಾರ್ರಿ. ಹೆಣ್ಮಕ್ಳದ್ರ ಮನೆಯೊಳಗ್ ಬಿಟ್ಟು ಮದ್ವಿ ಮಾಡ್ಕೊಡ್ತಾರ, ಅವ್ರ ಮದ್ವಿ ಮಾಡ್ಕೊಂಡ್ ಮನೆ ಹೋಗ್ತಾರ್ರಿ. ಎದ ಸಲುವಾಗಿ ಅಂದ್ರೆ ಅವ್ರ ಮನೆಯೊಳಗ್ ಅವ್ರ ಸೈಕಲ್ ಕೊಡ್ಸಕ್ ಆಗ್ಲಾರ್ದಕ್ ಅವ್ರ ಸೈಕ್ಲಿಂಗ್ ಬಿಡಿಸ್ತಾರ್ರಿ. ಇವಾಗ ನಮ್ ಸೈಕಲ್ 1 ಲಕ್ಷ ಕೊಟ್ರ ಬರ್ತೈತಿ, 50,000 ಕೊಟ್ರ ಬರ್ತೈತಿ ಅಂತಿಲ್ಲ. ಒಂದ್ ಸೈಕಲ್ ತಗೊಳ್ಬೇಕಾದ್ರೆ ಮಿನಿಮಮ್ 4-5 ಲಕ್ಷ ಬೇಕ್ರಿ ಇವಾಗ್ರಿ. ಹಂಗಿದ್ದಾಗ ಅವ್ರ ಸರ್ಕಾರ ಅವ್ರ ಅಚೀವ್ಮೆಂಟ್ ಅವ್ರ ಮಾಡೋರ್ ಇಂಟ್ರೆಸ್ಟ್ ಇದ್ರ ಅವ್ರದ್ ಅಚೀವ್ಮೆಂಟ್ ನೋಡ್ರ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೊಂದು ಹಣ ಸಹಾಯ ಅವ್ರ ಕೈಲಿ ಆದಷ್ಟು ಕೊಡ್ಲಿರಿ. ಅಂದ್ರೆ ನಾನು ಅದ್ ಸೈಕಲ್ ಕೊಡ್ಸಿ ತೀರ್ರೆ ಅಂತ ಹಿಂಗ್ ಹೇಳಲ್ಲ ರೀ. ಅವ್ರ ಕಡೆ ಎಷ್ಟಾಗ್ತೈತಿ ಅಷ್ಟು, ಅವ್ರ ಊರೊಳಗೆ ಇದ್ದವ್ರು ಯಾರೇ ಹೆಲ್ಪ್ ಮಾಡೋರು ಇದ್ರಂದ್ರ ಅವ್ ಎಷ್ಟೋ ಬಿಸ್ನೆಸ್ ಮ್ಯಾನ್ ಗಳು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಾರೆ ಮ್ಯಾಮ್, ಇವಾಗ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೆಲ್ಲೋ ರೊಕ್ಕ ಕಳ್ಕೊತಾರಿ. ಅದ್ರ ಬದ್ಲಿ ಹಿಂಗ್ ಸ್ಪೋರ್ಟ್ಸ್ ಮಾಡೋರು ಬಡು ಹುಡುಗರಿ ಅವ್ರಿಗೆ ಹೆಲ್ಪ್ ಮಾಡಿದ್ರ ಅದ್ರದ ಒಂದ್ ಎಷ್ಟೋ ಅವ್ರಿಗೆ ಹೆಲ್ಪ್ ಆಗ್ತೈತ್ರಿ. ಈಗ ನಾವ್ ಮಾಡೋ ಟೈಮ್ ಒಳಗಲ್ಲಿ ನಮಗಾದ್ರೂ ಯಾರು ಹೆಲ್ಪ್ ಮಾಡಿಲ್ಲ ಮ್ಯಾಮ್. ಎಂಬಿ ಪಾಟೀಲ್ ಸರ್ ನನಗೆ ಒಂದ್ 3 ಲಕ್ಷ ಸೈಕಲ್ ಕೊಟ್ಟಿದ್ದಾರ್ರಿ. ಆ ಸೈಕಲ್ ಮೇಲೆ ನಾನ್ ಎಷ್ಟೋ ವರ್ಷ ನನ್ ಸೈಕಲ್ ತುಳಿದ್ ಮೆಡಲ್ ಮಾಡಿನ್ರಿ. ಅದ್ರಿಂದ ನಾನು ಒಂದ್ 3-4 ವರ್ಷ ಮತ್ತೆ ಕಂಟಿನ್ಯೂ ಸೈಕ್ಲಿಂಗ್ ಮಾಡಕ್ ಹೆಲ್ಪ್ ಆಯ್ತ್ರಿ. ಹಂಗೆ ಆ ಟೈಮ್ದಾಗ ಯಾರಾದ್ರೂ ನಾವ್ ಹೆಲ್ಪ್ ಮಾಡಿದ್ರ ಪಾಪ ಅವ್ರ ಲೈಫ್ ಏನೇ ಅವ್ರಿಗೆ ಫುಲ್ ಮುಂದ ಅವರು ಒಂದ್ ಏನೋ ಒಂದ್ ಜಾಬ್ ಮಾಡಬಹುದು, ಇನ್ನೊಬ್ರಿಗೆ ಅವರು ಗುರುತು ಸ್ಫೂರ್ತಿ ಆಗ್ಬಹುದ್ರಿ ಇದು ಸೈಕ್ಲಿಂಗ್ ಮಾಡೋದಕ್ರಿ.
1: ಅಂದ್ರೆ ಈಗ ಆರ್ಥಿಕವಾಗಿ ಹಿಂದುಳಿದವರು ಕ್ರೀಡಾ ಪ್ರತಿಭೆಗಳು ಬಹಳಷ್ಟು ಜನ ಇದ್ದಾರೆ, ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ನಮ್ಮ ದೇಶಕ್ಕೂ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ.
0: ನನಗ್ ಅನ್ಸೋ ಪ್ರಕಾರ ನಮ್ ಕರ್ನಾಟಕದಲ್ಲಿ ಇನ್ನೂ ಅಷ್ಟು ವ್ಯಾಲ್ಯೂ ಕೊಡತಿಲ್ಲ ರೀ ಸ್ಪೋರ್ಟ್ಸ್ ಈಗ ರೀ. ಬಟ್ ಕೊಡ್ಬೇಕ್ರಿ. ಇವಾಗ ನಮ್ ಸೈಕ್ಲಿಂಗ್ ಒಳಗ ನನಗ್ ಬೇರೆ ಗೇಮ್ ಗೊತ್ತಿಲ್ಲ ರೀ, ಯಾಕಂದ್ರೆ ನಾವ್ ಸೈಕ್ಲಿಂಗ್ ಮಾಡ್ಕೊತ ಬಂದಿವಿ, ನಮ್ ಸೈಕ್ಲಿಂಗ್ ಗೊತ್ತೈತ್ರಿ. ಬೇರೆ ಸ್ಟೇಟ್ ಒಳಗ ಇವಾಗ ಹರಿಯಾಣ ಒಳಗ ಒಲಂಪಿಯನ್ ಒಳಗ ಜಾಸ್ತಿ ಪ್ಲೇಯರ್ಸ್ ಇರ್ತಾರೋ ಒಲಂಪಿಕ್ ಟೀಮ್ ಒಳಗ ಹರಿಯಾಣ ಟೀಮ್ ಇರತ್ರಿ. ನ್ಯಾಷನಲ್ ಗೇಮ್ಸ್ ನಡೀರಿತ್ರಿ, ನ್ಯಾಷನಲ್ ಗೇಮ್ಸ್ ಒಳಗ ಹೈಯೆಸ್ಟ್ ಟ್ಯಾಲಿ ಒಳಗ ಹರಿಯಾಣ ಮತ್ತೆ ಮಹಾರಾಷ್ಟ್ರ ಅದಾರ್ರಿ. ಅವ್ರಿಗೆ ಇಷ್ಟ ಸಪೋರ್ಟ್ ಐತ್ರಿ, 1 ಮೆಡಲ್ ಮಾಡಿದ್ರೆ 10 ಲ್ಯಾಕ್ಸ್ ರುಪೀಸ್ ಮಹಾರಾಷ್ಟ್ರ ಟೀಮ್ದವ್ರು ಕೊಡ್ತಾರ್ರಿ. ಅವ್ರು ಎಷ್ಟ್ ಮೆಡಲ್ ಮಾಡ್ತಾರ ಅಷ್ಟು ಮೆಡಲ್ಕ್ರಿ. ಬಟ್ ನಮ್ಮ ಸ್ಟೇಟ್ ಒಳಗ 1 ಮೆಡಲ್ ಮಾಡಿದ್ರೆ ಬರೀ 5 ಲ್ಯಾಕ್ಸ್ ರೀ. ಅವ್ರ 10 ಮೆಡಲ್ ಮಾಡಿದ್ರು 5 ಲ್ಯಾಕ್ಸ್ ಏನೇ ಕೊಡ ಅಂತಾರ್ರಿ. ಒಂದೇ ಮೆಡಲ್ ಗೋಲ್ಡ್ ಮಾಡಿದ್ರು 5 ಲ್ಯಾಕ್ಸ್ ಏನೇ ಕೊಡ ಅಂತಾರ್ರಿ. ನಮಗೂ ಈ ಸದ ಇಷ್ಟು ನಮ್ದು ಖರ್ಚ್ ಐತಿ ಅಂದ್ಮೇಲೆ ಗೌರ್ಮೆಂಟ್ ಇಂದ ನಮಗೆ ಹೆಲ್ಪ್ ಐತಂದ್ರ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ರಿ. ಇವಾಗ ನಮ್ ಕಡೆಯಿಂದನೇ ಇನ್ವೆಸ್ಟ್ ಮಾಡಿ ಮಾಡಿ ಮಾಡಿ ಮಾಡಿದ್ರೆ ನಮ್ ಪೇರೆಂಟ್ಸ್ ಸಪೋರ್ಟ್ ಮಾಡಲ್ಲ ರೀ.
1: ಅಂದ್ರೆ ಸೈಕ್ಲಿಂಗ್ ಕ್ರೀಡೆಗೆ ದುಬಾರಿ ಅಂತ ಹೇಳ್ಬೋದು, ಸೈಕಲ್ ಗೆ ಈಗ 10 ಲಕ್ಷ ಹಿಂಗೆಲ್ಲ ಇರುವಾಗ ಆಮೇಲೆ ಅವರಿಗೆ ಪೌಷ್ಟಿಕ ಆಹಾರ ಬೇಕಾಗಿರುತ್ತದೆ, ಅದಕ್ಕೂ ಅವರು ಖರ್ಚು ಮಾಡಬೇಕು. ಪ್ರಾಕ್ಟೀಸ್ ಆಮೇಲೆ ಕೋಚ್ ಇವೆಲ್ಲ ಹಿಡಿದ್ರೆ ಬಹಳಷ್ಟು ವೆಚ್ಚ ಆಗ್ತದೆ. ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು
0: ಮ್ಯಾಮ್, ಯೋಚನೆ ಮಾಡ್ಬೇಕಾಗತೈತ್ರಿ. ಯಾಕಂದ್ರೆ ಈ ಸೈಕಲ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಸೈಕ್ಲಿಂಗ್ ಬಿಟ್ಬಿಟ್ವಿ ಅಂದ್ರೆ ನಮ್ ಲೈಫ್ ಇಲ್ಲಿಗೆ ಮುಗಿದ್ ಬಿಡ್ತ್ರಿ.
1: ನಿಮ್ಗಷ್ಟೇ ಲಾಸ್ ಅಲ್ಲ, ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಲಾಸ್. ಈಗ ನೀವೆಲ್ಲ ಮೆಡಲ್ ತಂದ್ರೆ ನಮ್ ದೇಶಕ್ಕೆ ಕೀರ್ತಿ ಇರ್ತದೆ. ಒಳ್ಳೇದು ಮೇಘ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ರಿ, ತಮ್ಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು.
2: ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು. ಕ್ರೀಡಾಲೋಕ ಕಾರ್ಯಕ್ರಮ.

0: ಮಾತೃ ಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: आप सुन रहे हैं विविध भारती राष्ट्रीय सेवा देश की सुरीली धड़कन।
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳ